ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಬ್ಬ ರೈತ ಆಲೂಗಡ್ಡೆ ಬೆಳೀತಿದ್ದ. ತರುಣ ಪ್ರತಿ ಸಲ ಹೊಸ ಹೊಸ ಬೆಳೆ ಮಾಡೋನು, ಚೆನ್ನಾಗಿ ಬೆಳೆಯೋನು, ಪ್ರಯತ್ನಶೀಲ. ಆ ಇಡೀ ಊರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಆಲೂಗಡ್ಡೆನೆ ಬೆಳೆಯೋರು. ಅದು ಆಲೂಗಡ್ಡೆ ಬೆಳೆಯುವ ಊರಂತೆ ಹೆಸರು. ನಿಮ್ಗೆ ನೋಡ್ಕೋಬೇಕೇನಾಗ್ತದೆ, ಆಲೂಗಡ್ಡೆ ಬೆಳೆದಾಗ ಎಲ್ಲ ಕಿತ್ತಬೇಕು, ತುಂಬಾ ಮಣ್ಣು ಇರುತ್ತೆ, ತೊಳಿಬೇಕು, ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು. ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಅವನ ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ ಮಾಡ್ಬೇಕು. ಎರಡಕ್ಕೂ ಬೇರೆ ಬೇರೆ ರೇಟ್ ಸಿಗುತ್ತಲ್ಲ, ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಒಂದು 10-6 ಆಳು ಹಚ್ಚಿ ಬೇರೆ ಬೇರೆ ಚೀಲದಲ್ಲಿ ಹಾಕಿ ತುಂಬಿಸಿಡೋದು, ದೊಡ್ಡ ಆಲೂಗಡ್ಡೆನ ಬೇರೆ ಚೀಲ ತುಂಬಿಸಿಡೋದು ಎಲ್ಲ ಮಾಡೋಣ. ಹೀಗೆಲ್ಲ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋ ತನಕ ಸ್ವಲ್ಪ ಸಮಯ ಆಗ್ತಾ ಇತ್ತು. ಆದ್ರೆ ವಿಚಿತ್ರ ಅಂದ್ರೆ, ಈ ತರುಣ ಇದ್ದಾನಲ್ಲ ಆಲೂಗಡ್ಡೆ ಬೆಳೆಯೋನು, ಎಲ್ಲರಕ್ಕಿಂತ ಮೊದಲು ಮಾರ್ಕೆಟಿಗೆ ಅವನೇ ಹೋಗೋ. ಮಾರ್ಕೆಟಿಗೆ ಮೊದಲು ಹೋದಾಗ ನಿಮ್ಗೆ ಒಳ್ಳೆ ರೇಟ್ ಸಿಗ್ತದಲ್ಲ, ಬೆಲೆ ಸಿಗ್ತದೆ, ಲಾಭ ಬರೋದು. ಇವ್ರಂತ ಇದ್ರು, ಅವನು ಎಂದೂ ಹೀಗೆ ಆಲೂಗಡ್ಡೆ ಬೇರ್ಪಡಿಸಿದ್ ನೋಡ್ಲೇ ಇಲ್ಲ ನಾವು. ಅವನ್ನೆಲ್ಲ ಬೇರೆ ಬೇರೆ ಮಾಡಿ ವಿಂಗಡಣೆ ಮಾಡಿ ತಗೊಂಡು ಹೋಗ್ಬೇಕಲ್ಲ, ಅವ್ನು ವಿಂಗಡಣೆ ಮಾಡಿದ್ದ ನೋಡ್ಲಿಲ್ಲ ನಾವು. ಸೀದಾ ಮಾರ್ಕೆಟಿಗೆ ಹೋಗ್ತಾನೆ, ಅವನ್ ಹೆಂಗ್ ವಿಂಗಡಣೆ ಮಾಡ್ದ, ಯಾವಾಗ ಮಾಡ್ದ, ನೋಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಕಂಡಿಡಿಬೇಕು ಅವ್ನು ಹೇಗ್ ಮಾಡ್ತಾನೆ ಅಂತ ಕುತೂಹಲ. ಒಂದ್ಸಲ ಒಂದಿಷ್ಟು ಗುಟ್ಟಾಗಿ ರೈತರಿಗೆ ಹಿಂಬಾಲಿಸಿದ್ರು. ಅವನೇನ್ ಮಾಡಿದೆ ಗೊತ್ತಾ, ನೆಲದಿಂದ ಆಲೂಗಡ್ಡೆ ಕಿತ್ತ ಮೇಲೆ ಎಲ್ರಂಗ ತೊಳೆದ, ಒಣಗಿಸಿದ, ಬೇರ್ಪಡಿಸ್ಲೇ ಇಲ್ಲ, ಬೇರ್ಪಡಿಸ್ಲೇ ಇಲ್ಲ, ಚೀಲದಲ್ಲೂ ತುಂಬಲಿಲ್ಲ. ವಿಚಿತ್ರ ಅಂದ್ರೆ, ಇವರೆಲ್ಲ ಸಣ್ಣ ಸಣ್ಣ ಚೀಲಗಳಲ್ಲಿ ತುಂಬ್ತಾ ಇದ್ರಲ್ಲ, ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ, ಇವನೇನ್ ಮಾಡ್ಲೇ ಇಲ್ಲ. ಹಾಗೆ ಆಲೂಗಡ್ಡೆ ರಾಶಿಯನ್ನ ಒಂದು ವ್ಯಾನ್ ಅಲ್ಲಿ ಹಾಕೊಂಡ್ಬಿಡೋನು, ಲಾರಿಯಲ್ಲಿ ಹಾಕೊಂಡು ಪಟ್ಟಣ ಮಾರ್ಕೆಟಿಗೆ ಹೋಗ್ಬಿಟ್ಟ. ಮಾರ್ಕೆಟಿಗೆ ಹೋಗಿ ನೋಡಿದಾಗ ಕೇಳ್ತಾರೆ ಇವರು ರೈತರು, ಉಳಿದ ಬಾಕಿ ರೈತರು, ಇಲ್ಲ ಬೇರ್ಪಡಿಸ್ಕೊಂಡೆ ಬಂದಿದ್ದ ಅವನು ಅಂದ್ರು. ಹೆಂಗ್ ಬೇರ್ಪಡಿಸ್ಕೊಂಡ, ನಾವು 8-10 ದಿವಸ ಮಾಡ್ತೀವಿ ಬೇರ್ಪಡಿಸ್ಬೇಕಾದ್ರೆ, ಲಾರಿಯಲ್ಲಿ ಹಾಕೊಂಡಿದ್ದು ಒಂದ್ ತಾಸಲ್ಲಿ ಮಾರ್ಕೆಟೆ ಮುಟ್ಟಿದ್ದಾನೆ, ಯಾವಾಗ ಬೇರ್ಪಡಿಸಿದ ಇವನು? ಕೂತೂಲ ತಡಿಲಾರದೆ ರೈತರು ಹೋಗಿ ಆ ತರುಣನ ಕೇಳಿದ್ರು, ನಿಂದೇನೋ ಸೀಕ್ರೆಟ್ ಇದೆಯಪ್ಪ, ಇದು ಹೇಗೆ ಸಪರೇಟ್ ಮಾಡ್ತೀಯ, ಎಲ್ಲ ಬೇರೆ ಬೇರೆ ಮಾಡೋದು ಹೆಂಗೆ, ಯಾವಾಗ ಮಾಡ್ತೀಯ ನೀನು ಅಂತ. ಆತ ನಕ್ಕ ಬಿಟ್ಟು ಹೇಳ್ದ, ಅಯ್ಯೋ ಆ ವಿಂಗಡಣೆ ಮಾಡೋ ಕಾರಣನೇ ಇಲ್ಲ ಅಂದ. ಯಾಕಪ್ಪ ಅಂತ ಕೇಳಿದ್ರು, ನಾನೇನ್ ಮಾಡ್ತೀನಿ ಗೊತ್ತಾ, ಆಲೂಗಡ್ಡೆ ಲಾರಿಯಲ್ಲಿ ಹಾಕ್ಬಿಡ್ತೀನಿ. ನಮ್ಮ ತೋಟದಿಂದ ಮಾರ್ಕೆಟಿಗೆ ಹೋಗೋ ತನಕನು ರಸ್ತೆ ಎಷ್ಟು ಕೆಟ್ಟಾಗಿದೆ ಅಂತ ಗೊತ್ತಲ್ಲ ನಿಮಗೆ, ಬರೀ ಹಳ್ಳ ಕೊಳ. ಪಟ್ಟಣ ಮುಟ್ಟೋ ತನಕ ಲಾರಿ ಧಡ ಧಡ ಧಡ ಧಡ ಹಾರ್ಕೊಂಡು ಕುಣ್ಕೊಂಡೆ ಹೋಗ್ತಾ ಇರ್ತದೆ. ಈಗ ಲಾರಿ ಎತ್ತಿ ಎತ್ತಿ ಹಾಕುವಾಗ ಆಲೂಗಡ್ಡೆಗಳು ತಾವೇ ಬೇರ್ಪಡ್ತಾವೆ, ನೀವೇನು ಬೇರ್ಪಡಿಸೋ ಕಾರಣ ಇಲ್ಲ. ದೊಡ್ಡವಾದಂತ ಭಾರವಾದಂತ ಆಲೂಗಡ್ಡೆ ಕೆಳಗೆ ಹೋಗಿ ಕೂತ್ಕೊಂಡ್ರೆ ಹಗುರವಾದ ಚಿಕ್ಕ ಆಲೂಗಡ್ಡೆ ಮೇಲೆ ಬರ್ತಾವೆ. ನಾನು ಹೋಗೇನ್ ಮಾಡ್ತೀವಿ, ನಾನು ನನ್ನ ಹೆಂಡತಿ ನನ್ನ ಸ್ನೇಹಿತರು ಒಂದು ಇಬ್ಬರಿದ್ದಾರೆ, ಸರ ಸರ ಸರ ಸರ ಮೇಲೆ ಬಂದದ್ದೆಲ್ಲ ತುಂಬಿ ಒಂದ್ ಕಡೆ ಕೊಡ್ತೇನೆ, ಕೆಳಗೆ ಉಳಿದದ್ದೆಲ್ಲ ಬೇರೆ ಕಡೆ ಕೊಡ್ತೇನೆ, ಬೇರ್ಪಡಿಸೋಕೆ ಯಾಕೆ ಹೋಗ್ಬೇಕು ಅಂದ. ಹೌದಲ್ಲ, ಕೂಲಿ ವ್ಯರ್ಥ ಮಾಡ್ಕೊಂಡ್ವಿ ನಾವು, ಸಮಯ ವ್ಯರ್ಥ ಮಾಡ್ಕೊಂಡ್ವಿ, ಇದೇನು ಮಾಡೋದಿಲ್ಲ ನೋಡಿ. ಆ ಲಾರಿಯಲ್ಲಿ ಹೋಗುವಾಗ ಆ ಧಡ ಧಡ ಧಡ ಅಂತ ಹಾರ್ಕೊಂಡದ್ದೇನೆ ಆಲೂಗಡ್ಡೆಯನ್ನು ಬೇರ್ಪಡಿಸೋಂಗಾಯ್ತಲ್ಲ. ಇದನ್ನ ಕೇಳಿದ ನನಗೆ ಅನಿಸಿದ್ದು ಅಂದ್ರೆ, ನಮ್ಮ ಜೀವನನು ಹಾಗೆ ಅಲ್ವಾ? ನಮ್ಮ ಜೀವನ ಸಾಗುವಾಗ ಕಷ್ಟದ ಸಮಯ ಬರ್ತದೆ. ಕಷ್ಟದ ಸಮಯ ಅಂದ್ರೆ ಕೆಟ್ಟ ದಾರಿ, ಅದು ಎತ್ತಿ ಎತ್ತಿ ಹಾಕ್ತದೆ ನಿಮ್ಮನ್ನ ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎತ್ತಿ ಎತ್ತಿ ಹಾಕ್ಬಿಡ್ತದೆ ಆ ಕಾಲ. ಈ ಕಾಲ ಪಾರಾದೀತ ಯಾವಾಗ ಅಂತ ಅನ್ಸ್ಬಿಡುತ್ತೆ. ಒಂದ್ಸಲ ಕಷ್ಟ ಬಂದಾಗ ಅನ್ಸಲ್ವಾ, ಅಯ್ಯೋ ಎಂದ ಪಾರ ಆಗ್ತೀವಪ್ಪ ಇದರಿಂದ ಅಂತ ಅನ್ಸಲ್ಲ, ಅದು ಕಷ್ಟದ ಹಾದಿ. ಈ ಕಷ್ಟದ ಸಮಯ ಬಂದಾಗ ಮಾತ್ರ ದೊಡ್ಡವರು ಯಾರು ಚಿಕ್ಕವರು ಯಾರು ಎಂಬ ವಿಂಗಡಣೆ ಆಗಿ ಹೋಗ್ತದೆ ಮನುಷ್ಯನಿಗೆ. ದೊಡ್ಡವರು ಕಷ್ಟ ಬಂದಾಗ ಮೌನದಲ್ಲಿ ತುಟಿಗಚ್ಚಿ ಗಟ್ಟಿಯಾಗಿ ತಾಳ್ಕೊಂಡು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಉಳಿದವರು ಹೌಹಾರಿ ಸಮಚಿತ್ತವನ್ನು ಕಳ್ಕೊಂಡು ಜೀವನದ ಅವಕಾಶಗಳನ್ನು ಕಳ್ಕೊಳ್ತಾರೆ. ಜೀವನದ ಕಠಿಣ ದಾರಿಯಲ್ಲಿ ಸಾಗುವಾಗ ನಮಗೆ ಆಲೂಗಡ್ಡೆ ವಿಂಗಡಣೆಗಳ ಕಥೆ ನೆನಪಾದ್ರೆ ಬಹಳ ಒಳ್ಳೆಯದು. ಅದನ್ನು ನಾವಾಗೆ ವಿಂಗಡಣೆ ಮಾಡಬೇಕಂತೆಲ್ಲ. ಕಷ್ಟದ ಸಮಯ ಬಂದಾಗ ನಾವು ಯಾವ ಭಾಗಕ್ಕೆ ಸೇರ್ಕೋತೀವಿ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಆಲೂಗಡ್ಡೆ ವಿಂಗಡಣೆಗೆ ಹೇಗೆ ಬೇರೆ ಕೆಲಸ ಬೇಕಾಗಿಲ್ವೋ, ಕೆಟ್ಟ ದಾರಿ ಸಾಕೋ, ಹಾಗೆ ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟದ ಪರಿಸ್ಥಿತಿಗಳು ನಮ್ಮನ್ನ ದೊಡ್ಡವರನ್ನಾಗಿ ಸಣ್ಣವರನ್ನಾಗಿ ವಿಂಗಡಿಸ್ತದೆ ಅನ್ನೋ ನೆನಪಿನಲ್ಲಿ

0: ಬಿತ್ತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸುರಿದ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವಿನ ಬೆಳೆ ಹಾನಿಯ ಬಗ್ಗೆ ತಿಳಿದು ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಬಾಧಿತ ಪ್ರದೇಶಗಳಾದ ಆರೇಕುಂಟೆ, ದೊಡ್ಡಮೊಲದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ್ ಅದಾಲತ್ತನ್ನು ಆಗಸ್ಟ್ 21 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದ್ದಾರೆ. ಕಾರವಾರ ಜಿಲ್ಲಾ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ 45 ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿ 54 ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು. ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023 ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26 ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 2 ಕುರಿತ ಕಾರ್ಯಕ್ರಮ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆರೋಗ ತಜ್ಞರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆ SVYM ಇವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯನ್ನು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಅನಿತಾ ಸರಗೂರು. ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ DVG ಅವರ ಕಗ್ಗದ ವಾಚನವನ್ನು ಡಾಕ್ಟರ್ ಸೀತಾರಾಮ್ರವರು ನಡೆಸಿಕೊಡಲಿದ್ದಾರೆ.

0: ಎಲ್ಲರಿಗೂ ಕಗ್ಗವನ್ನು ಹೇಳಲು ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ನಾನು ಈ ಪದ್ಯವನ್ನು ಪುನರಾವರ್ತನೆ ಮಾಡುತ್ತಿದ್ದೇನೆ. ಬನ್ನಿ, ಕಗ್ಗದ ವಾಚನ ಮಾಡುತ್ತಾ ಜೀವನದ ಮೌಲ್ಯವನ್ನು ತಿಳಿಯೋಣ.
1: ಎಲ್ಲರಿಗೂ ನಮಸ್ಕಾರ. ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ನಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲಂತಹ ಕಗ್ಗದ ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಇವತ್ತಿಂದ ಅದನ್ನು ಪ್ರಾರಂಭ ಮಾಡೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಕಗ್ಗದಲ್ಲಿರುವಂತಹ ಎಲ್ಲ ಪದ್ಯಗಳ ಸೂಕ್ಷ್ಮ ಸ್ಥೂಲ ಸ್ತರದಲ್ಲಿ ಅದನ್ನು ಓದುತ್ತಾ ಅದರ ಮುಖ್ಯವಾದಂತಹ ಅರ್ಥವನ್ನು ನಾವು ಗ್ರಹಿಸೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲರೂ ಕಗ್ಗದ ಪುಸ್ತಕವನ್ನು ಅಥವಾ ಕಗ್ಗದ ಸಾಫ್ಟ್ ಕಾಪಿ ಎಲ್ಲರೂ ಮೊಬೈಲ್ ಫೋನ್ನಲ್ಲೋ ಯಾವುದರಲ್ಲಾದರೂ ಸರಿ ಅದನ್ನು ಇಟ್ಕೊಂಡಿದ್ರೆ ಅನುಕೂಲ. ಮತ್ತು ಈ ಕಗ್ಗದ ಪದ್ಯಗಳನ್ನು ನಾವು ಓದುವಾಗ ನಮ್ಮ ಜೊತೆ ಧ್ವನಿ ಸೇರಿಸಿ ನೀವು ಕೂಡ ಈ ಪದ್ಯಗಳನ್ನು ಜೋರಾಗಿ ಹೇಳ್ತಾ ಬಂದರೆ ಇದು ಹೆಚ್ಚು ಸ್ವಾರಸ್ಯಪೂರ್ಣವೂ ಆಗುತ್ತೆ, ಹೆಚ್ಚು ಅರ್ಥಪೂರ್ಣವೂ ಆಗುತ್ತೆ. ಸೊ ಹಾಗೆ ನಾವು ಇವತ್ತಿನಿಂದ ಈ ಕಗ್ಗದ ಎಲ್ಲ ಪದ್ಯಗಳ ಒಂದು ಪರಿಚಯಕ್ಕೆ ಪದಾರ್ಪಣೆ ಮಾಡೋಣ. ಮಂಕುತಿಮ್ಮನ ಕಗ್ಗದಲ್ಲಿ ಬೇರೆ ಎಲ್ಲ ಮಹಾನ್ ಕೃತಿಗಳಲ್ಲಿ ಇರೋ ರೀತಿಯಲ್ಲೇ ಪ್ರಾರಂಭದಲ್ಲಿ ಕವಿ ಗ್ರಂಥಕರ್ತ ಭಗವಂತನ ಪ್ರಾರ್ಥನೆಯಿಂದ ಇದನ್ನು ಪ್ರಾರಂಭ ಮಾಡುವಂಥದ್ದು ವಾಡಿಕೆ, ಮಂಗಳಾಚರಣೆ ಅಂತಲೂ ಹೇಳ್ತಾರೆ. ಸೊ ಹಾಗೆ ಡಿ ವಿ ಜಿ ಅವರು ಕೂಡ ಮೊದಲ ಮೂರು ಪದ್ಯಗಳಲ್ಲಿ ಮುಕ್ತಕಗಳಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಭಗವಂತನಿಗೆ ನಮಸ್ಕಾರಗಳನ್ನು ತಿಳಿಸಿ ನಂತರ ಮುಂದುವರಿತಾರೆ. ಸೊ ಹಾಗೆ ಮೊದಲನೆಯ ಪದ್ಯವನ್ನು ಈಗ ನೋಡೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ,
0: ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ,
1: ದೇವ ಸರ್ವೇಶ ಪರಬೊಮ್ಮನೆಂದು ಜನಂ,
0: ದೇವ ಸರ್ವೇಶ ಪರಬೊಮ್ಮ ಎಂದು ಜನಂ,
1: ಆವುದನು ಕಾಣದೊಡಂ
0: ಆವುದನು ಕಾಣದೊಡಂ,
1: ಅಳ್ತಿಯಂ ನಂಬಿಹುದೋ
0: ಅಳ್ತಿಯಂ ನಂಬಿಹುದೋ,
1: ಆ ವಿಚಿತ್ರಕ್ಕೆ ನಮಿಸೋ
0: ಆ ವಿಚಿತ್ರಕ್ಕೆ ನಮಿಸೋ
1: ಮಂಕುತಿಮ್ಮ
0: ಮಂಕುತಿಮ್ಮ.
1: ಸೊ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಭಗವಂತನ ಅನೇಕ ರೂಪಗಳನ್ನು ನಾಮಗಳನ್ನು ಸ್ಮರಣೆ ಮಾಡ್ತಾ ತನ್ನ ನಮಸ್ಕಾರಗಳನ್ನು ತಿಳಿಸ್ತಾರೆ. ನಾವು ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ದೇವರುಗಳನ್ನು ಪೂಜೆ ಮಾಡ್ತೀವಿ. ಅದು ಆ ದೇವರುಗಳು ದೇವತೆಗಳು ದೇವರು ಅದೆಲ್ಲ ಎಷ್ಟು ಮನುಷ್ಯರಿದಾರೋ ಅಷ್ಟೇ ದೇವತೆಗಳು ಅಷ್ಟೇ ದೇವರು ಕೂಡ ನಾವು ಸೃಷ್ಟಿ ಮಾಡಿದ್ದೀವಿ. ಊರಿಗೊಂದು ದೇವತೆ, ಮನೆಗೊಂದು ದೇವರು, ಸೊ ಹೀಗೆ ಆ ದೇವರುಗಳಿಗೆ ಲೆಕ್ಕವೇ ಇಲ್ಲ. ವಿಶೇಷವಾಗಿ ನಾವು ಅದನ್ನು ನಂಬುವಂಥದ್ದು ಏನಂತಂದರೆ ಭಗವಂತ ಜಗತ್ತಿನ ಸೃಷ್ಟಿಕರ್ತ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ಕಡೆ ಇರುವಂತಹ ಒಂದು ಶಕ್ತಿ ಅಂತ ನಮ್ಮೆಲ್ಲರ ನಂಬಿಕೆ. ಇದು ಬರೀ ಭಾರತೀಯ ಸಂಸ್ಕೃತಿಯಲ್ಲಷ್ಟೇ ಅಲ್ಲದೆ ಎಲ್ಲ ಪರಂಪರೆಗಳಲ್ಲೂ ಕೂಡ ಈ ನಂಬಿಕೆಯನ್ನು ನಾವು ನೋಡ್ತೀವಿ. ಸೊ ಹಾಗೆ ಪ್ರಾರಂಭ ಮಾಡ್ತಾ ಡಿ ವಿ ಜಿ ಅವರು ಹೇಳ್ತಾರೆ, ಶ್ರೀ ವಿಷ್ಣು ವ್ಯಾಪ್ನೋತಿ ಇತಿ ವಿಷ್ಣು, ಎಲ್ಲ ಕಡೆ ಹರಡಿರೋದ್ರಿಂದ ವಿಷ್ಣು ಅನ್ನೋ ಹೆಸರು ಬಂತು ಅಂತ ಅದರ ಅರ್ಥ. ಸೊ ಎಲ್ಲ ಕಡೆ ಹರಡಿರುವಂತಹ ಶ್ರೀ ವಿಷ್ಣು ಅಂತ ಒಂದು ಹೆಸರು. ವಿಶ್ವಕ್ಕೆ ಆದಿ ಅಂದರೆ ವಿಶ್ವಕ್ಕೆ ಮೊದಲು, ನಾವೆಲ್ಲ ಸೃಷ್ಟಿಯಾಗಕ್ಕೆ ಮುಂಚೆ ಇದ್ದಂಥದ್ದೇನು ಅಂತಂದರೆ ಆ ಶಕ್ತಿಯೇ ದೇವರು ಅಂತ. ವಿಶ್ವಕ್ಕೆಲ್ಲ ಮೂಲ, ಮಾಯಾಲೋಲ, ಈ ಜಗತ್ತೆಲ್ಲ ಭಗವಂತನ ಮಾಯಾಲೀಲೆ ಅಂತ ನಾವು ನಂಬ್ತೀವಿ. ಸೊ ಮಾಯಾಲೋಲ, ಈ ಮಾಯನ್ನು ನಡೆಸ್ತಾ ಇರುವಂತಹ ಒಂದು ಶಕ್ತಿ, ಅವನು ದೇವ, ಅವನು ಸರ್ವೇಶ, ಎಲ್ಲಕ್ಕೂ ಅವನೇ ಒಡೆಯ. ಇವೆಲ್ಲದನ್ನು ಒಂದು ರೀತಿಯಲ್ಲಿ ಎಲ್ಲದರ ಒಂದು ಮೇಲೆ ಸಿಂಹಾಸನದಲ್ಲಿ ಕುಳಿತಿರುವಂತಹ, ತುತ್ತ ತುದಿಯಲ್ಲಿ ಕುಳಿತಿರುವಂತಹ ಪರಬೊಮ್ಮ ಪರಬ್ರಹ್ಮ ಅನ್ನುವಂಥ ಒಂದು ಶಕ್ತಿ ಅಂತ ನಮ್ಮೆಲ್ಲರ ನಂಬಿಕೆ. ಆದರೆ ನಮ್ಗೆ ದೇವ್ರು ಕಾಣಿಸ್ತಾನ? ನಮ್ಮ ಸುತ್ತಮುತ್ತ ನಾವು ನೋಡಿದಾಗ ನಮಗೆ ಬೇರೆ ಬೇರೆ ಜನ ಕಾಣಿಸ್ತಾರೆ. ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮರ ಇದೆ, ಅಲ್ಲೆಲ್ಲೋ ಒಂದು ಗಾಡಿ ಹೋಗ್ತಾ ಇದೆ, ಇಲ್ಲಿ ಒಂದು ರಸ್ತೆ. ಸೊ ಹಾಗೆ ನಮಗೆ ಈ ವಸ್ತುಗಳು, ಜನರು, ಜೀವಿಗಳು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಆದರೆ ದೇವರು ನಮಗೆ ಕಾಣಿಸ್ತಾ ಇಲ್ಲ. ಸೊ ಯಾವುದನ್ನು ಕಾಣಿಸೋದಿಲ್ವೋ ಅಂಥದ್ದನ್ನು ನಾವು ನಂಬಿದ್ದೀವಿ. ಅದನ್ನು ಅಳಿತೀಂ ನಂಬಿಹುದೋ ಅಂದರೆ ಬಹಳ ಪ್ರೀತಿಯಿಂದ, ದೇವರು ನಮಗೆ ಬಹಳ ಪ್ರೀತಿಪ್ರಾಯ, ದೇವರು ನಮ್ಮನ್ನೆಲ್ಲ ಪ್ರೀತಿಸ್ತಾನೆ ಅನ್ನೋಂಥದ್ದೇ ನಮ್ಮೆಲ್ಲರ ನಂಬಿಕೆ. ಸೊ ಆ ಒಂದು ಪರಸ್ಪರ ಪ್ರೀತಿ ಇದೆ ಅಂತ ಬರೀ ನಮ್ಮ ಸಂಪ್ರದಾಯದಲ್ಲೇ ಅಲ್ಲದೆ ಜಗತ್ತಿನ ಎಲ್ಲ ಸಂಪ್ರದಾಯಗಳಲ್ಲೂ ಆ ನಂಬಿಕೆ ಇದೆ. ಸೊ ಹಾಗೆ

0: ಯಾವ ಶಕ್ತಿ ನಮಗೆ ಗೋಚರವೇ ಆಗಲ್ವೋ, ಯಾವ ಶಕ್ತಿ ನಮ್ಮ ನಂಬಿಕೆಯ ಪ್ರಕಾರ ಇದೆಲ್ಲದಕ್ಕೂ ಮೂಲವೋ, ಆ ಒಂದು ಶಕ್ತಿಯನ್ನು ನಾವು ಬಹಳ ಪ್ರೀತಿಯಿಂದ ನಂಬಿಕೊಂಡು ಬಂದಿದ್ದೀವಿ. ಇದು ಬಹಳ ವಿಚಿತ್ರ ಅಂತ ಅನ್ಸುತ್ತಂತೆ ಡಿ ವಿ ಜಿ ಅವರಿಗೆ, ಹೌದಲ್ವಾ? ನಮಗೆ ಯಾವುದು ಕಣ್ಣಿಗೆ ಕಾಣುತ್ತೋ ಅದು ಸತ್ಯ ಅಂತ ನಾವು ನಂಬ್ಕೋತೀವಿ. ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ನಾವು ನಂಬ್ತಾ ಇದ್ದೀವಿ ಅಂತಂದರೆ ಅದು ಒಂದು ರೀತಿಯಲ್ಲಿ ವಿಚಿತ್ರವೇ. ಸೊ ಆ ವಿಚಿತ್ರವಾದಂಥ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ಬಾ ನಮಸ್ಕಾರ ಮಾಡೋಣ ಅಂಥೇಳಿ ಮೊದಲನೇ ಪದ್ಯದಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪದ್ಯದಲ್ಲಿ ಇದನ್ನೇ ಮುಂದುವರಿಸ್ತಾರೆ ಡಿ ವಿ ಜಿ ಅವರು, ಅದನ್ನ ನೋಡೋಣ. ಜೀವ ಜಡ ರೂಪ,
1: ಜೀವ ಜಡ ರೂಪ
0: ಪ್ರಪಂಚವನದಾವುದೋ,
1: ಪ್ರಪಂಚವನು ಅದು ಆವುದೋ,
0: ಆವರಿಸಿಕೊಂಡು
1: ಆವರಿಸಿಕೊಂಡು
0: ಒಳ ನೆರೆದು ಇಹುದಂತೆ,
1: ಒಳ ನೆರೆದು ಇಹುದಂತೆ
0: ಭಾವ ಕೊಳಪಡದಂತೆ,
1: ಭಾವ ಕೊಳಪಡದಂತೆ
0: ಅಳತೆಗಳವಡದಂತೆ,
1: ಅಳತೆಗಳವಡದಂತೆ
0: ಆ ವಿಶೇಷಕ್ಕೆ ಮಣಿಯೋ,
1: ಆ ವಿಶೇಷಕ್ಕೆ ಮಣಿಯೋ
0: ಮಂಕುತಿಮ್ಮ,
1: ಮಂಕುತಿಮ್ಮ.
0: ಸೊ ನಾವು ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತೂರು ಅನೇಕ ವಸ್ತುಗಳನ್ನು ಅನೇಕ ಜೀವಿಗಳನ್ನು ನೋಡ್ತೀವಿ. ನಮ್ಮೆಲ್ಲರ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ, ಯಾವುದೋ ಹಸು, ಯಾವುದೋ ಒಂದು ಆಡು, ಕುರಿ, ನಾಯಿ, ಬೆಕ್ಕು ಇವೆಲ್ಲ ಇದೆ. ಕೋಳಿಗಳನ್ನು ನಾವು ನೋಡ್ತೀವಿ, ಕಾಡಿಂದ ಬರುವಂಥ ಆನೆಗಳು, ಹಂದಿಗಳು ಇವೆಲ್ಲ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತೂರು ಜೀವ ಇಲ್ಲದೇ ಇರುವಂಥ ನಿರ್ಜೀವ ವಸ್ತುಗಳು ಅನೇಕ ಇವೆ. ಈ ಎಲ್ಲ ವಸ್ತುಗಳಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ ಅಂತ ನಮ್ಮ ನಂಬಿಕೆ. ಇಡೀ ಪ್ರಪಂಚವನ್ನೇ ವ್ಯಾಪಿಸಿರುವಂತಹ ಯಾವುದೋ ಒಂದು ಶಕ್ತಿ ಇದೆ ಅಂತ ನಮ್ಮೆಲ್ಲರ ನಂಬಿಕೆ. ಅದು ಬರೀ ಹೊರಗಡೆ ಮಾತ್ರ ಅಲ್ಲ, ಆ ವಸ್ತು, ಆ ವ್ಯಕ್ತಿ, ಆ ಜೀವಿ ಅದರ ಒಳಗಡೆ ಕೂಡ ಅದೇ ಶಕ್ತಿ ಪ್ರತಿಬಿಂಬಿತವಾಗಿದೆ, ಆವರಿಸಿಕೊಂಡಿದೆ ಅನ್ನೋದು ನಮ್ಮ ನಂಬಿಕೆ. ವಿಶೇಷ ಏನಪ್ಪ ಅಂತಂದರೆ, ಈಗ ಒಂದು ದೊಡ್ಡ ಬಂಡೆ ಇದೆ ಅಂತ ಅನ್ಕೊಳ್ಳೋಣ, ಅದನ್ನು ದೊಡ್ಡದು ಅಂತ ನಾವು ಹೇಳ್ತೀವಿ. ಒಂದು ಚಿಕ್ಕ ಕಲ್ಲಿದ್ದರೆ ಅದನ್ನು ಚಿಕ್ಕದು ಅಂತ ಹೇಳ್ತೀವಿ. ಹಾಗೆ ಒಂದು ಆನೆ ಅದು ಬಂತು ಅಂತಂದರೆ ಬಂಡೆಯಷ್ಟು ದೊಡ್ಡದಾಗಿದೆ ಅಂತ ಹೇಳ್ತೀವಿ. ಆದರೆ ಬಂಡೆಗೂ ಆನೆಗೂ ವ್ಯತ್ಯಾಸ, ಬಂಡೆಗೆ ಜೀವ ಇಲ್ಲ, ಆನೆಗೆ ಜೀವ ಇದೆ, ಎರಡೂ ದೊಡ್ಡದೆ. ಸೊ ಹೀಗೆ ಆನೆಗೆ ಕೋಪ ಬರ್ಬೋದು, ಆನೆಗೆ ಖುಷಿ ಆಗ್ಬೋದು, ಬಂಡೆಗೆ ಖುಷಿಯೂ ಆಗಲ್ಲ, ಕೋಪವೂ ಬರಲ್ಲ. ಸೊ ನಾವು ನೋಡ್ತಿರೋಂಥ ಪ್ರಪಂಚದಲ್ಲಿ ಈ ಎರಡು ಮುಖ್ಯವಾದಂಥ ವಿಶೇಷ ಭಾವಗಳನ್ನು ನಾವು ನೋಡ್ತೀವಿ. ನಮ್ಮೆಲ್ರಿಗೂ ಕೆಲವು ಭಾವನೆಗಳು, ಕೆಲವು ನಮ್ಗೆ ಅನಿಸೋವಂಥದ್ದು, ನಮ್ಮ ನಡವಳಿಕೆಗೆ ಪ್ರೇರಕವಾಗುವಂಥ ವಿಚಾರಗಳಿರುತ್ತೆ. ಮತ್ತು ಪ್ರತಿಯೊಂದನ್ನು ಕೂಡ ನಾವು ಅಳೀತೀವಿ. ನಮ್ಗೆ ತುಂಬ ಶಕ್ತಿ ಇದೆ ಅಂತ ಅನಿಸುತ್ತೆ, ತುಂಬ ದುಃಖ ಆಗಿದೆ ಅನಿಸುತ್ತೆ, ಅಥವಾ ಇವನಿಗೆ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ಅನಿಸುತ್ತೆ, ಅದನ್ನೆಲ್ಲ ನಾವು ಅಳಿತೀವಿ. ಮಾರ್ಕ್ಸ್, ಇವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಅಂತೀವಿ. ಸೊ ಹಾಗೆ ಅಳಿಯುವಂಥದ್ದು ನಾವು ಮಾಡೋ ನಿತ್ಯ ಮಾಡುವಂಥ ಒಂದು ಕ್ರಿಯೆ. ಆದರೆ ಈ ಎಲ್ಲ ಕಡೆ ವ್ಯಾಪಿಸಿ ಎಲ್ಲರ ಒಳಗೂ ತುಂಬಿರುವಂತಹ ಶಕ್ತಿಯ ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಆ ಶಕ್ತಿಗೆ ತನ್ನದೇ ಆದಂಥ ಭಾವ ಯಾವುದೂ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನನ್ನಲ್ಲಿರುವಂಥ ಭಾವನೆ ಬೇರೆ, ನಿಮ್ಮಲ್ಲಿರುವಂಥ ಭಾವನೆ ಬೇರೆ, ಅದು ಎರಡರಲ್ಲೂ ಕೂಡ ಅದೇ ಶಕ್ತಿ ಇರುವಂಥದ್ದು. ಹಾಗೆ ತನ್ನದೇ ಆದಂಥ ಬೇರೆ ಭಾವ ಇಲ್ಲ, ತನ್ನದೇ ಆದಂಥ ಒಂದು ನಾವು ಅಳಿಯಬಹುದಾದಂಥ ದೊಡ್ಡದ ಚಿಕ್ಕದ ಕಪ್ಪಗಿದೆಯಾ ಬೆಳ್ಳಗಿದೆಯಾ ಯಾವುದು ಕೂಡ ನಾವು ಮಾಡೋದಕ್ಕೆ ಆಗಲ್ಲ. ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ನಾವು ಭಗವಂತ ಅಂತ ನಂಬ್ಕೊಂಡಿದ್ದೀವಿ, ಅದಕ್ಕೆ ಮಣಿ, ಅದಕ್ಕೆ ನಮಸ್ಕಾರ ಮಾಡು ಅಂತ ಡಿ ವಿ ಜಿ ಅವರು ಎರಡನೇ ಶ್ಲೋಕದಲ್ಲಿ ಹೇಳಿದ್ದಾರೆ.
2: ಕೇಳುವರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ಎರಡರ ಕುರಿತ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಗರಿಕತೆಯ ನಾಗಲೋಟ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೂಲಿನಾಲಿ ಇತ್ಯಾದಿ ಸಂಪಾದನೆಗಳನ್ನು ಮಾಡಿಕೊಂಡು ಜೀವನದ ರಥ ಎಳೆಯುವ ನಾವು ನಮ್ಮ ನಮ್ಮ ಕೆಲಸಗಳಲ್ಲಿ ಪ್ರತಿದಿನ ಇದ್ದಂತೆ ಇದ್ದು ಬಿಡುವ ಕಾಲ ಮುಗಿಯಿತು. ಯಾಕೆಂದರೆ ಈಗ ಕಾಲ ಬದಲಾಗಿದೆ. ಬದಲಾವಣೆ ಜಗದ ನಿಯಮ. ಕಾಲ ಬದಲಾಯಿತು ಎನ್ನುವ ಮಾತು ನಮಗೆ ಇಂದು ನಿನ್ನೆಯದಲ್ಲ. ಪ್ರತಿ ಶತಮಾನಗಳ ಹರಿಯುವಿಕೆ ಮತ್ತು ಯುಗ್ಯಾಂತದ ಕೊನೆಯವರೆಗೆ ಈ ಮಾತು ಚಾಲ್ತಿಯಲ್ಲಿರುತ್ತದೆ. ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ದ್ವಾಪರದಲ್ಲಿ, ಕಲಿಯುಗದಲ್ಲಿ ಯಾವುದೆಲ್ಲ ಹೇಗಿತ್ತು, ಈಗ ಹೇಗಾಯಿತು ಎಂಬ ವಿಚಾರಗಳನ್ನು ನೈತಿಕತೆ ಮತ್ತು ಧಾರ್ಮಿಕತೆಯ ವಿಷಯಗಳ ಆಧಾರದ ಮೇಲೆ ಉಲ್ಲೇಖಿಸಿದ ಹತ್ತಾರು ವಿವರಗಳು ನಮಗೆ ಗೊತ್ತು. ಆದರೆ ಕೃಷಿ, ಕೈಗಾರಿಕೆ, ವಾಣಿಜ್ಯ, ವಹಿವಾಟು, ನೌಕರಿ, ಉತ್ಪಾದನೆ ಹೀಗೆ ಹತ್ತಾರು ವೃತ್ತಿಗಳಲ್ಲಿ ತೊಡಗಿ ಜೀವನ ನಿರ್ವಹಣೆ ಮಾಡುತ್ತಾ ಬಂದ ಮನುಷ್ಯಲೋಕ ಪ್ರತಿ ಕಾಲಕ್ಕೂ ನಾಗರಿಕತೆಯ ನಾಗಲೋಟಕ್ಕೆ ಸ್ಪಂದಿಸಿ ಹೆಜ್ಜೆ ಹಾಕಿದೆ. ಬದಲಾದ ಕಾಲಮಾನಕ್ಕೆ ತಕ್ಕಂತೆ ಮನೋಮಾನ ಬದಲಾಯಿತು. ಆದರೆ ಕೌಶಲ್ಯಧಾರಿತ ವೃತ್ತಿಪರಿಣಿತಿ ಎಂಬ ಹೊಸ ಜಾಗೀರ್ದಾರು ಬಂದು ಹೊಸ ಹುಡುಗರ ಪಡೆಯನ್ನು ಹೇಗೆ ಕೆಂಗೆಡಿಸಿದೆ ಎಂದರೆ ಅದೇ ಒಂದು ವಿಸ್ಮಯ. ಐಟಿ ಬಿಟಿ ಕ್ಷೇತ್ರಗಳು ಬೆಳೆದು ಅತಿ ಹೆಚ್ಚು ಸಂಬಳದ ರುಚಿ ತೋರಿಸಿ ಯುವಕ ಸಮುದಾಯವನ್ನು ಆಕರ್ಷಿಸಿದ ಕಾಲಮಾನವಿತು. ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಮುಗಿಲೆತ್ತರಕ್ಕೆ ತಲೆಯೆತ್ತಿ ಜಗತ್ತನ್ನೇ ಒಂದು ಮುಷ್ಟಿಯೊಳಗೆ ತಂತ್ರಜ್ಞಾನದ ಮಾಂತ್ರಿಕತೆಯೊಂದಿಗೆ ಪಳಗಿಸಿದ ಬದಲಾವಣೆಯನ್ನು ಕಣ್ಣಾರೆ ಕಂಡವರು ನಾವು. ಅಮೆರಿಕನ್ ಟೈಮ್ಸ್ ಪತ್ರಿಕೆಯನ್ನು ಅದು ಪ್ರಿಂಟ್ ಆದ ಕೂಡಲೇ ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ಅಂಗೈನಲ್ಲಿ ಸ್ಕ್ರಾಲ್ ಮಾಡುತ್ತಾ ಓದಿದವರು ನಾವು. ಭಾರತದಲ್ಲಿ ಬೆಳೆದ ಗುಲಾಬಿ ಫ್ಲೋರಿಡಾದ ಹೂಕುಂಡಗಳಲ್ಲಿ ಬೆಳಗಾಗುವುದರಲ್ಲಿ ಅರಳಿ ನಗುವುದನ್ನು ಕಂಡವರು ನಾವು. ಡೆನ್ಮಾರ್ಕಿನ ಹಾಲು ಆಸ್ಟ್ರೇಲಿಯಾದ ಟೀ ಕೆಟಲುಗಳಲ್ಲಿ ಕುದಿಯುವ ಪರಿ ನೋಡಿದವರು ನಾವು. ವಿಶ್ವದ ಭೂಪಟವೇ ಹೇಗೆ ಚಿಕ್ಕದಾಗಲು ಕಾರಣ ವಿಜ್ಞಾನದ ತಾಂತ್ರಿಕ ಲೋಕ ಅನಾವರಣಗೊಂಡ ಪರಿಣಾಮ. ಇಂಥ ಕಾಲಘಟ್ಟದಲ್ಲಿ ತಾಂತ್ರಿಕ ಶಿಕ್ಷಣ, ವಿಜ್ಞಾನದ ಪದವೀಧರರು, ಎಂಜಿನಿಯರಿಂಗ್ ಗ್ರ್ಯಾಜುಯೇಟುಗಳು ಐಟಿ ಬಿಟಿ ಕ್ಷೇತ್ರಗಳಲ್ಲಿ ಉದ್ಯೋಗ ಹರಿಸಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡು ಅಲ್ಲೇ ನೆಲೆನೂರಿ ಬದುಕು ಕಟ್ಟಿಕೊಂಡರು. ಅಧಿಕ ಸಂಬಳ ಬರುವ ಕಾರಣ ತರುಣ ತಲೆಮಾರಿನ ಆರ್ಥಿಕ ಸ್ಥಿತಿ, ಜೀವನ ಶೈಲಿ ಎಲ್ಲವೂ ಸುಧಾರಿಸಿತು. ಒಂದು ಐಷಾರಾಮಿ ವೈಭವದ ಜೀವನಕ್ಕೆ ಅವರ ಕುಟುಂಬ ಒಗ್ಗಿಹೋಯಿತು. ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ನಮ್ಮ ಮನೆಯ ಹುಡುಗನೊಬ್ಬ ಡಾಲರ್ ಲೆಕ್ಕದಲ್ಲಿ ದುಡಿಯುತ್ತಾನೆ ಎಂಬ ಉದ್ಯೋಗ ಖಾತ್ರಿಯೇ ಆ ಕುಟುಂಬಕ್ಕೊಂದು ಸಾಮಾಜಿಕ ಸ್ಥಾನಮಾನ ಕಲ್ಪಿಸಿದಂತೆ ಇತ್ತು, ಈಗಲೂ ಇದೆ. ಯಾವಾಗ ಈ ಐಟಿ ಬಿಟಿ ಕ್ಷೇತ್ರ ಗರಿಗೆದರಿ ಮೂಟೆಗಟ್ಟಲೆ ಸಂಬಳದ ಲೆಕ್ಕದಲ್ಲಿ ದುಡ್ಡು ಕೊಟ್ಟಿತೋ ಸಾಮಾನ್ಯ ಪದವೀಧರರ ಸರಕಾರಿ ನೌಕರರ ಉದ್ಯೋಗ ಸಂಬಳಗಳು ಐಟಿ ಬಿಟಿ ಸೆಕ್ಟರಿನ ಸಂಬಳ ಮತ್ತು ಚರಿಷ್ಠಾದ ಮುಂದೆ ಡಲ್ಲು ಒಡೆಯತೊಡಗಿದವು. ಮನುಷ್ಯನ ನಿತ್ಯದ ಚಟುವಟಿಕೆಗಳು ವಿಸ್ತರಣೆಯ ಮಾರ್ಗದಲ್ಲಿ ಚಲಿಸುತ್ತವೆ. ಅಭಿವೃದ್ಧಿ ಅದರ ಮಂತ್ರ. ಇಂಥ ಹೊತ್ತಿನಲ್ಲಿ ಅಟಕಿ ಬಿದ್ದ ಮನಸ್ಸು ಹದವರಿತು ನಡೆದರೆ ಪ್ರತಿ ಉತ್ಸಾಹ ನುರ್ಮಡಿಸುತ್ತದೆ, ಚಲನಶೀಲತೆ ಜೊತೆಗೂಡುತ್ತದೆ. ಸೋಲೆಂಬುದು ಮುಕ್ಕಾಲು ಹಾದಿ ನಂಬಿಂದ ಪೇರಿ ಕಿತ್ತಿರುತ್ತದೆ. ದೇಹವನ್ನು ಯಂತ್ರದಂತೆ ದುಡಿಸಬಹುದು, ಆದರೆ ಮನಸ್ಸು ಯಂತ್ರದಂತೆ ನಡೆಯಲಾರದು. ಮನಸ್ಸಿಗೆ ಅದರದ್ದೇ ಆಯಾಸವಿದೆ. ದೇಹವನ್ನೇ ಸೂಪರ್ ಸ್ಪೀಡ್ ಮಾಡುವಷ್ಟು ಅದು ಟ್ಯೂನ್ ಆಗಿರುತ್ತದೆ. ಅದಕ್ಕಾಗಿ ಮನಸ್ಸನ್ನು ವೃತ್ತಿಗೆ ಪ್ರವೃತ್ತಿಗೆ ಹೊಂದಿಸುವಂತೆ ಅಣಿಮಾಡಿ ಆಗ ನೋಡಿ ಸೋಲು ಮತ್ತು ಸಾವುಗಳು ನಮ್ಮನ್ನಾಗಲಿ ನಮ್ಮ ವೃತ್ತಿ ಪ್ರವೃತ್ತಿಗಳ ಏಳುಬೀಳಿನ ಬೆಂಕಿಯಲ್ಲಾಗಲಿ ಮೈ ಕಾಯಿಸಿಕೊಂಡು ಬೆಚ್ಚಗಾಗಲು ಬರುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಾಗರಿಕತೆಯ ನಾಗಲೋಟ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರುವಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನಿಂಗೆ ಬೀಡಿ ಸಿಗರ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು. ಬೀಡಿ
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300 ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ಜಯ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಾಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಬೆಳಗ್ಗೆ 7 ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6 ನಡೆಯಲಿದೆ. ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ತೆಗೆದುಕೊಂಡಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2 ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ವರದಿಗಳನ್ನು ಪರಿಶೀಲಿಸಿದ ಆಯೋಗ ಈ ಮತಗಟ್ಟೆಗಳಲ್ಲಿ ನಡೆದ ಚುನಾವಣೆಯನ್ನು ಅಸಿಂಧು ಎಂದು ಘೋಷಿಸಿದೆ. ಈ ಕುರಿತು ಆಯೋಗವು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿದೆ. ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯ ನಡುವೆ ಇಂಧನ ಪೂರೈಕೆ, ನೌಕಾಯಾನ ಕಾರ್ಯಾಚರಣೆ ಮತ್ತು ಭಾರತೀಯ ನಾಗರಿಕರ ಸುರಕ್ಷತೆ

0: ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ದೇಶಾದ್ಯಂತ ಎಲ್ಪಿಜಿ ಕಾಳಸಂತೆ ತಡೆಗೆ 2,300ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದೆ. ಪ್ರಸ್ತುತ ಆನ್ಲೈನ್ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಪ್ರಮಾಣ 98%ಕ್ಕೆ ಏರಿಕೆಯಾಗಿದ್ದು ಸುಮಾರು 49.8 ಲಕ್ಷ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದೆ. ದುರುಪಯೋಗ ತಡೆಯಲು ಜಾರಿಗೆ ತಂದಿರುವ ಡೆಲಿವರಿ ಅಥೆಂಟಿಫಿಕೇಷನ್ ಕೋಡ್ ಆಧಾರಿತ ವಿತರಣೆ 93%ಕ್ಕೆ ತಲುಪಿದೆ. ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನು ಬಿಕ್ಕಟ್ಟಿಗೂ ಮುನ್ನವಿದ್ದಂತಹ ಅವಧಿಯ 70%ರಷ್ಟು ಮಟ್ಟಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನೌಕಾಯಾನ ಕುರಿತು ಮಾಹಿತಿ ನೀಡಿರುವ ಸರ್ಕಾರ ಬಿಕ್ಕಟ್ಟಿನ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದು ಕಳೆದ 24 ಗಂಟೆಗಳಲ್ಲಿ ಭಾರತೀಯ ಧ್ವಜ ಹೊತ್ತ ಹಡಗುಗಳಿಗೆ ಸಂಬಂಧಿಸಿದ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ತನ್ನ ಕಚ್ಚಾ ತೈಲ ಆಮದು ಮೂಲಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಏರಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ದಕ್ಷಿಣ ಗುಜರಾತ್ನಲ್ಲಿ ನಡೆದಂತಹ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂಧನ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ದೀರ್ಘಕಾಲದ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ದೇಶೀಯ ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಚನೆಯನ್ನು ನೀಡಲಾಗಿದ್ದು ಇದರಿಂದ ದೇಶೀಯ ಉತ್ಪಾದನೆ 60%ರಷ್ಟು ವೃದ್ಧಿಯಾಗಿದೆ. ಪ್ರತಿದಿನ ಉತ್ಪಾದನೆ 36,000 ಮೆಟ್ರಿಕ್ ಟನ್ನಿಂದ 54,000 ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. ಇರಾನ್ ಕೆಲವು ರಿಯಾಯಿತಿಗಳನ್ನು ನಿರೀಕ್ಷಿಸುತ್ತಿದೆ, ಆದರೆ ಪ್ರಸ್ತುತ ಇರುವ ಷರತ್ತುಗಳು ತಮಗೆ ತೃಪ್ತಿ ನೀಡಿಲ್ಲ ಎಂದು ಅಧ್ಯಕ್ಷರು ತಿಳಿಸಿದ್ದು ಇದು ರಾಜತಾಂತ್ರಿಕ ಬಿಕ್ಕಟ್ಟನ್ನು ಮತ್ತಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ 2 ಮಕ್ಕಳು ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆಯ ಆತಂಕವನ್ನು ಮೂಡಿಸಿದೆ. ಇದಕ್ಕೆ ಪ್ರತಿಯಾಗಿ ಹೆಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ. ಲೆಬನಾನ್ ಸಂಘರ್ಷದಲ್ಲಿ ಈವರೆಗೆ 2,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ. 2027ರ ಜನಗಣತಿಯ ಮೊದಲ ಹಂತದ ಭಾಗವಾಗಿ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿ ಕಾರ್ಯಚಟುವಟಿಕೆ ಆರಂಭವಾಗಿದೆ. ಈ ರಾಜ್ಯಗಳಲ್ಲಿ 15 ದಿನಗಳ ಸ್ವಯಂ ಗಣತಿ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ತರಬೇತಿ ಪಡೆದ ಗಣತಿದಾರರು ಇದೇ 30ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಈ ನಡುವೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ, ರಾಜಸ್ಥಾನ, ಮಹಾರಾಷ್ಟ್ರ, ಮೇಘಾಲಯ ಮತ್ತು ಜಾರ್ಖಂಡ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಗಣತಿ ಸೌಲಭ್ಯ ಆರಂಭವಾಗಿದ್ದು ಇದೇ 15ರವರೆಗೆ ಲಭ್ಯವಿರಲಿದೆ. ಈ ರಾಜ್ಯಗಳಲ್ಲಿ ಇದೇ 16ರಿಂದ ಜೂನ್ 14ರವರೆಗೆ ಮನೆ ಮನೆ ಗಣತಿ ನಡೆಯಲಿದೆ. ಬಿಹಾರದಲ್ಲಿಂದು ಸ್ವಯಂ ಗಣತಿ ಅವಧಿ ಪೂರ್ಣಗೊಳ್ಳಲಿದ್ದು ನಾಳೆಯಿಂದ ಇದೇ 31ರವರೆಗೆ ಮನೆ ಮನೆ ಗಣತಿ ನಡೆಯಲಿದೆ. ಈವರೆಗೆ ಇದೇ ಮೊದಲ ಬಾರಿಗೆ ಪರಿಚಯಿಸಲಾದ ಡಿಜಿಟಲ್ ಸ್ವಯಂ ಗಣತಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸುಮಾರು 82 ಲಕ್ಷ ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿಯನ್ನು ದಾಖಲಿಸಲಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026ನ್ನು ಆಯೋಜನೆ ಮಾಡಿದೆ. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಭಾಗಿಯಾಗುವ ಯೋಗಾಸಕ್ತರು ಏಕಕಾಲದಲ್ಲಿ ಭುಜಂಗಾಸನ ಪ್ರದರ್ಶನ ನೀಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಐತಿಹಾಸಿಕ ದಾಖಲೆ ನಿರ್ಮಿಸಲು ಸಜ್ಜಾಗಿದ್ದಾರೆ. ಸಿಂಗಾಪುರ, ಚೀನಾ, ಬ್ರೆಜಿಲ್

0: ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿಯ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ, ಪ್ರತಾಪ್ ರಾವ್ ಜಾಧವ್ ಮತ್ತು ಹಾರ್ಟ್ ಫುಲ್ನೆಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಕಮಲೇಶ್ ಡಿ ಪಟೇಲ್ ಮಹೋತ್ಸವದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಹಿಂಪಡೆಯುವ ಘೋಷಣೆ ಹೊರಬಿದ್ದ ಸುಮಾರು 3 ವರ್ಷಗಳ ನಂತರ ಚಲಾವಣೆಯಲ್ಲಿದ್ದಂತಹ ಒಟ್ಟು ನೋಟುಗಳ ಪೈಕಿ 98.47% ನೋಟುಗಳು ಮರಳಿ ಬಂದಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ತನ್ನ ಕರೆನ್ಸಿ ನಿರ್ವಹಣಾ ಪ್ರಕ್ರಿಯೆ ಭಾಗವಾಗಿ 2023 May 19 ಆರ್ಬಿಐ ಈ ನೋಟುಗಳ ಹಿಂಪಡೆಯುವಿಕೆಯನ್ನು ಪ್ರಕಟಿಸಿತ್ತು. ಆ ಸಮಯದಲ್ಲಿ ಚಲಾವಣೆಯಲ್ಲಿದ್ದಂತಹ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಒಟ್ಟು ಮೌಲ್ಯ 3.56 ಲಕ್ಷ ಕೋಟಿ ರೂಪಾಯಿ ಇತ್ತು. 2026 ಏಪ್ರಿಲ್ 30 ವೇಳೆಗೆ ಈ ಮೊತ್ತ 5,451 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಆಫ್ರಿಕಾದ ಬೋಟ್ಸ್ವಾನಾದ ಗ್ಯಾಬರಾನ್ನಲ್ಲಿ ಇಂದು ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಆರಂಭವಾಗಲಿದ್ದು, ಇದರಲ್ಲಿ ಭಾರತದ 21 ಸದಸ್ಯರ ತಂಡ 5 ಸ್ಪರ್ಧೆಗಳಲ್ಲಿ ಕಣಕ್ಕೆ ಇಳಿಯಲಿದೆ. ನಾಳೆಯವರೆಗೆ ನಡೆಯಲಿರುವ ಈ ಕೂಟ ಆಫ್ರಿಕಾ ಖಂಡದಲ್ಲಿ ನಡೆಯುತ್ತಿರುವಂತಹ ಮೊದಲ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಕೂಟದಲ್ಲಿ ಪುರುಷರ, ಮಹಿಳೆಯರ ಮತ್ತು ಮಿಶ್ರ ವಿಭಾಗದ 4x400 meter ಹಾಗೂ 4x100 meter ಸೇರಿದಂತೆ ಒಟ್ಟು 6 ರಿಲೇ ಸ್ಪರ್ಧೆಗಳು ನಡೆಯಲಿವೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 7 ವಿಕೆಟ್ಗಳ ಜಯ ದಾಖಲಿಸಿದೆ. ರಾಜಸ್ಥಾನ ನೀಡಿದಂತಹ 225 ರನ್ಗಳ ಗೆಲುವಿನ ಗುರಿಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19.1 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ಧ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300 ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ T20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ಕೆಳಗರೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದರ ನಂತರ ಅದ್ಭುತವಾದ ಪ್ರಸಂಗ ಬರುವಂಥದ್ದು. ಅಕ್ಕ ಹುಡುಗಿ ಆಗಿದ್ದಾನೆ ಕನಸು ಕಂಡಿದ್ದಾಳೆ, ಬಸವಣ್ಣನ ಬಗ್ಗೆ ಮಾತು ಕೇಳಿದ್ದಾಳೆ, ಶಿವಶರಣರ ಆಂದೋಲನದ ಬಗ್ಗೆ ಕೇಳಿದ್ದಾಳೆ, ವಚನಗಳನ್ನು ಮನಸ್ಸಿಗೆ ಸೇರಿಸ್ಕೊಂಡಿದ್ದಾಳೆ, ಕಂಠಪಾಠ ಮಾಡಿಕೊಂಡಿದ್ದಾಳೆ. ಆಕೆಗೆ ಒಂದು ಆಸೆ ಇರೋದು, ಬಸವಣ್ಣನ ನೋಡಬೇಕು ಅಂತ. ಬಸವಣ್ಣ ನೋಡಬೇಕು ಅಂತ ಅಪೇಕ್ಷೆಯಿಂದ ಬಂದವಳು. ಅಷ್ಟು ದೂರದಿಂದ ನಡೆದು ಕಲ್ಯಾಣಕ್ಕೆ ಬಂದಳು. ಕಲ್ಯಾಣ ಹತ್ತಿರ ಬರ್ತಾ ಇದೆ, ಆಕೆಗೆ ಬಸವಣ್ಣನ ನೋಡುವಂಥ ಆಸೆ, ಅಲ್ಲಮ ಪ್ರಭುವನ ಕಣ್ಣಿನಿಂದ ನೋಡಲಿಕ್ಕೆ ಆದಿತ್ಯ ಅಂತ ಒಂದು ಆಸೆ. ಅಂಥವ್ರಲ್ಲಿ ಚನ್ನಬಸವಣ್ಣ ಇದ್ದಾನೆ, ಸಿದ್ದರಾಮ ಇದ್ದಾನೆ, ಅವ್ರಲ್ಲಿ ಅನುಭವ ಮಂಟಪದಲ್ಲಿ ಇರ್ತಾರೆ ಅಂತ ಕೇಳಿದ್ದಾಳೆ, ಕಥೆಗಳನ್ನು ಕೇಳಿದ್ದಾಳೆ. ಹೋಗಿ ನೋಡೋ ಅವಕಾಶ ಸಿಕ್ಕಿತೆ ಅಂತ ಅನಿಸಲ್ವೇ ನಮಗೆ? ಅಂಥ ವಚನದಲ್ಲಿ ಮೈಮರೆತು ಶಿವನನ್ನು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೋಗುವಂಥವಳು ಅನುಭವ ಮಂಟಪಕ್ಕೆ ಹೋಗಬೇಕು ಅಂತ ಹೋಗ್ತಾಳೆ. ಅದು ಅಲ್ಲದೆ ಆ ಶರಣರ ಜೊತೆಗೆ ಸ್ವಲ್ಪ ದಿವಸ ಇದ್ದು ಏನಾದರೂ ಕಲಿಯೋ ಅವಕಾಶ ಸಿಕ್ಕಿತೆ ಅನ್ನೋದಂತ ಭಾಗ್ಯ. ಆಕೆ ಕಲ್ಯಾಣಕ್ಕೆ ಸೇರೋ ಹಿಂದಿನ ದಿವಸ ಒಂದು ಘಟನೆ ಆಗುತ್ತೆ ಕಲ್ಯಾಣದಲ್ಲಿ. ಕಲ್ಯಾಣ ನಾಳೆ ಸೇರ್ಕೋತಾಳೆ ಅನ್ನುವಾಗ ಅಲ್ಲಮ್ಮ ಪ್ರಭು ಕೂತಿದ್ದಾನೆ. ಒಂದು ಸಲ ಬಸವಣ್ಣನ ಹೇಳ್ತಾನೆ, ಅವನು ಹೇಳೋ

ಮಾತಾಗಿದೆ ನೋಡಿ, ಲೋಕಕ್ಕೆ ಪ್ರಕಾಶಿತವಾಗಿ ಉಳಿಯುವಂತಹ ಒಂದು ಉಜ್ವಲ ಚಿತ್ರವನ್ನ ಬಸವಣ್ಣ ನಾಳೆ ನೀನು ಅನುಭವ ಮಂಟಪದಲ್ಲಿ ಕಾಣುತ್ತಿ ಅಂತ ಹೇಳ್ತಾರೆ. ನಾಳೆ ಅಂದ್ರೆ ಈ ಶರಣರೆಲ್ಲ ಕೂಡೋ ಅವಕಾಶ ಇದೆ, ಅವರಿಗೆಲ್ಲ ನೋಡೋ ಅವಕಾಶ ಇದೆ ಅಂತ ಹೇಳ್ತಾನೆ. ತಕ್ಷಣ ಬಸವಣ್ಣ ಕೇಳ್ತಾನೆ, ತಾವು ಹೇಳಿದ ಮಾತಿನ ಅರ್ಥ ಆಗಲಿಲ್ಲ ನನಗೆ. ನಾಳೆ ದಿನ ಇಲ್ಲಿ ನಡೆಯುವಂತ ದೊಡ್ಡ ಘಟನೆ ಯಾವುದದು, ಏನು ಘಟನೆ ನಡೀಬಹುದು ಇಲ್ಲಿ, ಯಾವುದು ಸ್ವಾಮಿ ಅಂತ ಬಸವಣ್ಣ ಕೇಳ್ತಾನೆ. ಅದಕ್ಕೆ ತಕ್ಷಣ ಅಲ್ಲಮಪ್ರಭು ಹೇಳುವಂಥದ್ದು, ಹೆಣ್ಣು ಸಾಧಿಸಬಹುದಾದ ಮಹತ್ತಿನ ಮಟ್ಟವನ್ನು ನಾಳೆ ಎಲ್ಲರೂ ಕಾಣುತ್ತೀರಿ. ಒಂದು ಹೆಣ್ಣು ಜೀವನದಲ್ಲಿ ಅತ್ಯಂತ ದೊಡ್ಡ ಮಹತ್ತಿನ ಸಾಧನೆಯನ್ನು ಮಾಡುವಂಥದ್ದನ್ನು ನೀವು ಕಣ್ಣಿಂದ ಕಾಣ್ತೀರಿ ನಾಳೆ. ವೈರಾಗ್ಯ ದೇವತೆಯೇ ಸ್ತ್ರೀಯ ವೇಷವನ್ನು ತೊಟ್ಟು ಬಂದಂತಹ ವೈರಾಗ್ಯ ನಿಧಿ ಅನುಭವ ಮಂಟಪದಲ್ಲಿ ನಾಳೆ ಕಾಲಿಡುತ್ತದೆ. ಇದು ಯಾಕೆ ನಾನು ಹೇಳಬೇಕು ಅನಿಸುತ್ತೆ ಅಂದರೆ, ಹರಿಹರ ರಗಳೆಯಿಂದ ಮಾಡಿಸ್ಕೊಂಡಿದ್ದು ನಾನು ಅದನ್ನು. ಯಾಕೆ ಹೇಳಬೇಕು ಅಂದರೆ, ಅವನಿಗೆ ಅಲ್ಲಮಪ್ರಭು ಗೊತ್ತಿದೆ, ವೈರಾಗ್ಯದ ತವನಿಧಿ ಅಕ್ಕ ಅಂತ, ಎಲ್ಲವನ್ನ ಮೆಟ್ಟಿ ನಿಂತಂಥವಳು ಅಕ್ಕ ಅಂತ ಗೊತ್ತಿದೆ. ಆದರೂ ಪರೀಕ್ಷೆ ಮಾಡ್ತಾನ, ಅದು ಭಾಳ ಮುಖ್ಯ ನಾಳೆ ಪರೀಕ್ಷೆ ಆಗುವಂಥದ್ದು. ಅಕ್ಕ ಬರ್ತಾಳೆ ಅಂತ ಹಿಂದಿನ ದಿವಸನೇ ಹೇಳ್ತಾನೆ ಅಲ್ಲಿ ಅಲ್ಲಿ ಬಸವಣ್ಣನಿಗೆ, ಅನುಭವ ಮಂಟಪದಲ್ಲಿ ಅಂಥ ವೈರಾಗ್ಯ ನಿಧಿ ಕಾಲಿಡುತ್ತದೆ ಎಂದು ಪ್ರಭು ಹೇಳಿದ. ತಕ್ಷಣ ಬಸವಣ್ಣ ಹೊಳಿತದೆ, ಅಂದರೆ ತಾವು ಮಹಾದೇವಿ ಅಕ್ಕನವರ ವಿಚಾರವನ್ನು ಕುರಿತು ಹೇಳುತ್ತಿದ್ದೀರೆಂದು ತೋರುತ್ತದೆ ಅಂತ ಬಸವಣ್ಣ ಹೇಳಿದಾಗ ಬಹಳ ಚಂದ ಹೇಳ್ತಾನೆ, ಹೌದು ಆಕೆ ನಿನ್ನನ್ನೇ ಧ್ಯಾನಿಸುತ್ತಾ ಇತ್ತ ಬರುತ್ತಿರುವುದು ನೀನು ತಿಳಿದಿಲ್ಲವೇ, ನಿನ್ನನ್ನೇ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾಳೆ ಆಕೆ, ಅವತ್ತಿಂದ ಬಸವಣ್ಣ ನೋಡಬೇಕು ಅಂತ ಧ್ಯಾನ ಮಾಡ್ಕೊಂಡು ಬರ್ತದೆ, ನಿನಗೆ ಗೊತ್ತಿಲ್ವಾ ಅಂತ. ಆ ಬಸವಣ್ಣ ಹೇಳ್ತಾ, ನನಗೆ ಗೊತ್ತಿದೆ, ಆದರೆ ನಾಳೆನೆ ಬರ್ತಾಳೆ ಅಂತ ಗೊತ್ತಿಲ್ಲ, ಹತ್ತಿರದಲ್ಲಿದ್ದಾಳೆ ಅಂತ ಗೊತ್ತು ಆದರೆ ನಾಳೆನೆ ಬರ್ತಾಳೆ ಅಂತ ಗೊತ್ತಿಲ್ಲ. ಈ ವಿಷಯವಂತ ಮನಸ್ಸಲ್ಲಿ ಚಿತ್ರ ಕಟ್ಟಬೇಕು ನಿಮ್ಮ ಮನಸ್ಸಲ್ಲಿ. ಯಾಕಂದರೆ ಹೇಗೆ ಭಕ್ತ ಭಗವಂತನಿಗೋಸ್ಕರ ಕಾಯ್ತಾನೋ ಹಾಗೆ ಭಗವಂತ ಕೂಡ ಭಕ್ತರಿಗೋಸ್ಕರ ಕಾಯ್ತಾನೆ. ಅಲ್ಲಮಪ್ರಭುವಿನಂಥ ಮನುಷ್ಯ, ಶೂನ್ಯ ಸಿಂಹಾಸನದ ಅಧಿಪತಿ ಆದಂಥ ಮನುಷ್ಯ, ಭಕ್ತಿ ಭಂಡಾರಿ ಆದಂಥ ಬಸವಣ್ಣ, ಇಬ್ಬರೂ ಆಕೆ ಬರಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ ನೋಡಿ ಹೇಗಿದೆ, ಗೊತ್ತಿದೆ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಆದರೆ ಭಾಗ್ಯ ನಾಳೆಯೇ ದೊರೆತಿತ್ತೆಂದು. ಆ ಮಾತು ನೋಡಬೇಕು, ಅಕ್ಕ ಮಹಾದೇವಿ ನೋಡುವಂಥ ಭಾಗ್ಯ ನನ್ನದು ಅಂತ ಬಸವಣ್ಣ ಹೇಳ್ತಾನೆ. ಆ ಭಾಗ್ಯ ನಾಳೆಯೇ ದೊರಕಿತ್ತೆಂದು ನನಗೆ ಅನಿಸಿರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಮಹಾದೇವಿಯಕ್ಕನ ಭಕ್ತಿಯ ನಿಲುವನ್ನು ಊಹಿಸಿದ ಬಸವೇಶ್ವರನ ತನು ಪುಳುಕವಾಯಿತು. ಅಕ್ಕ ಮಹಾದೇವಿ ಬರ್ತಾಳೆ ನೆನೆಸ್ಕೊಂಡ ಇವನ ಮೈಗೆ ಪುಳುಕಾಯ್ತಂತೆ, ಅಷ್ಟು ಸಂತೋಷ ಆಯಿತು. ಪ್ರಭು ಅವ ಹೇಳ್ತಾನೆ, ಪ್ರಭುದೇವರು ಎಷ್ಟು ಮೆಚ್ಕೋತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆಕೆ ಬರ್ತಾಳೆ ಅಂತ ಕಾಯ್ಕೊಂಡು ಪ್ರಭುದೇವರು ಕೂತಿದ್ದಾರೆ ಅಂದರೆ ನಿಜವಾಗ್ಲೂ ಅದ್ಭುತ ಇದು ಅಂತ ಹೇಳ್ತಾನೆ ಬಸವಣ್ಣ. ಎಲ್ಲರ ಶರಣರು ಕೂತ್ಕೊಂಡ್ಬಿಡ್ತಾರೆ, ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಕೂತ್ಕೋತಾರೆ, ನಾಳೆ ಯಾರೂ ಬಿಡೋಂಗಿಲ್ಲ. ಅಕ್ಕ ಮಹಾದೇವಿ ಬರ್ತಾಳೆ, ಆಕೆ ಬಗ್ಗೆ ತುಂಬ ಕೇಳಿದ್ದಾರೆ, ಅದರ ಜೊತೆಗೆ ಅತ್ಯಂತ ಹಿರಿಯನಾದಂಥ ಮಹಾಜ್ಞಾನಿಯಾದಂಥ ಅಲ್ಲಮಪ್ರಭು ಅಷ್ಟು ಹೇಳಬೇಕಾದ್ರೆ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ, ಜೀವನದ ಅವಕಾಶ ಅಂತ ಎಲ್ಲರೂ ಕೂತ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತಾರೆ, ಹೂವು ಕಾಣುವುದಕ್ಕೆ ಮೊದಲೇ ಅದರ ಪರಿಮಳ ಬರ್ತದೆ ಅಂತ. ಅಕ್ಕ ಮಹಾದೇವಿ ಬರೋದಕ್ಕಿಂತ ಮೊದಲೇ ಆಕೆ ಬಗ್ಗೆ ಒಂದು ವಿವರ ಬಂದುಬಿಟ್ಟಿದೆ. ಭಕ್ತಿ ವೈರಾಗ್ಯದ ಕಥೆ ಆ ಪ್ರಭೆ ಕಲ್ಯಾಣದವರೆಗೂ ಮೊದಲೇ ಬಂದುಬಿಟ್ಟಿತ್ತು. ಬರಿತಾನೆ ಎಷ್ಟು ಚಂದ ಅಂದರೆ, ಉಡುತಡಿಯ ಕೌಶಿಕರಾಯನ ಪಟ್ಟದ ರಾಣಿಯಾಗಬಹುದಾಗಿದ್ದ ಭಾಗ್ಯವನ್ನು ಎಡಗಾಲಿನಿಂದ ಒದ್ದು ಮುಕ್ತಿ ಮಹಾರಾಣಿಯಾಗಬೇಕ ಒಂದು ಹೊಟ್ಟ ಸತ್ವಶಕ್ತಿಯ ಕಾಂತಿಯನ್ನು ಕಾಣಲು ಕಲ್ಯಾಣ ಪಟ್ಟಣ ಕಾತರಿಸಿ ಕೂತಿತ್ತು. ಇಡೀ ಕಲ್ಯಾಣ ಪಟ್ಟಣ ಯಾವ ರಾಜನ ಹೆಂಡತಿಯಾಗಿ ರಾಣಿಯಾಗಬಹುದಾಗಿತ್ತೋ ಅಂಥ ಅವಕಾಶವನ್ನು ಎಡಗಾಲಿನಿಂದ ಒದ್ದು ನಾನು ಮುಕ್ತಿಯ ಮಹಾರಾಣಿ ಆಗ್ತೀನಿ ಅಂತ ಸತ್ವ ಚಸ್ತಿ ಬಂತಲ್ಲ ಅಲ್ಲಿಂದ, ಅದನ್ನು ನೋಡಬೇಕು ಅಂತ ಇಡೀ ಕಲ್ಯಾಣ ಪಟ್ಟಣ ಸಿದ್ಧವಾಗಿ ಕೂತಿತ್ತು ಅಂತ ಹೇಳ್ತಾರೆ. ಬಸವಣ್ಣನ ಮನಸ್ಸಂತೂ ಪ್ರತಿ ಕ್ಷಣ ಹಾರೈಸ್ತಿತ್ತು, ಬೇಗ ಬರಲಿ ಬೇಗ ಬರಲಿ ಬೇಗ ಬರಲಿ ಅಂತ. ಮರುದಿನ ಪ್ರತಿ ದಿವಸದಂತೆ ಅನುಭವ ಮಂಟಪ ರೆಡಿಯಾಗಿದೆ, ಅನುಭವ ಗೋಷ್ಠಿ ರೆಡಿಯಾಗಿದೆ, ಎಲ್ಲರೂ ಕೂತಿದ್ದಾರೆ. ಅಲ್ಲಮ್ಮ ಪ್ರಭು ಸಿಂಹಾಸನದ ಮೇಲೆ ಕೂತಿದ್ದಾನೆ, ಆದರೆ ಅವನ ಪಕ್ಕದಲ್ಲಿ ಬಸವೇಶ್ವರ, ಎಡಗಡೆ ಚೆನ್ನ ಬಸವಣ್ಣ, ಅದು ವ್ಯವಸ್ಥೆ ಆಗಿತ್ತು. ಅಲ್ಲಮ್ಮ ಪ್ರಭುವಿನ ಬಲಗಡೆಗೆ ಬಸವೇಶ್ವರ, ಆದರೆ ಎಡಗಡೆಗೆ ಚೆನ್ನ ಬಸವಣ್ಣ. ಬಸವೇಶ್ವರನ ಪಕ್ಕದಲ್ಲಿ ಸಿದ್ದರಾಮ, ಎಲ್ಲ ಶರಣರು ಕೂತಿದ್ದಾರೆ, ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕೂತಿದ್ದಾರೆ. ಎಲ್ಲರ ಕಣ್ಣಲ್ಲಿ ಕೂಡ ಮಾತಲ್ಲಿ ಬರ್ತಾ ಇಲ್ಲ ಬಾಯಿಲಿ. ಬಹುಶಃ ಅದು ಅನುಭವ ಮಂಟಪದ ಒಂದು ಅವತ್ತಿಂದ ಏನಾದರೂ ಚರ್ಚೆ ಆಗಬೇಕು ಅಂತ ತೀರ್ಮಾನ ಇರುತ್ತಲ್ಲ ಮೊದಲೇ ಮಾಡಬೇಕು ಅಂತ. ಯಾರಿಗೂ ಮನಸ್ಸಿಗೆ ಹೊಳಿತಾ ಇಲ್ಲ, ಯಾಕಂದರೆ ಅದು ಬರುತ್ತೆ, ಬರಲಿ ಆಕೆ ಬರಲಿ ಅಕ್ಕ ಬರಲಿ ಅಂತ ಕಾಯ್ತಿದ್ದಾರೆ. ಅಲ್ಲಿ ನೋಡಿ ಹೇಗಿದೆ ಅಲ್ಲಮ್ಮ ಪ್ರಭುವಿನ ಮನಸ್ಸು ಹೇಗಿದೆ ಅಂತ. ದಿನಾಲೂ ಎಲ್ಲರ ಜೊತೆಗೆ ತನ್ಮಯನಾಗಿ ಮಾತಾಡುವಂಥ ಅಲ್ಲಮ್ಮ ಪ್ರಭು ಅವತ್ತು ಅಂತರ್ಮುಖಿಯಾಗಿ ಕೂತಿದ್ದ ಅಂತ. ಹೊರಗಡೆ ಕಣ್ಣೇ ತೆಗಿತಾ ಇಲ್ಲ ಅವನು, ಕಣ್ಣು ಮುಚ್ಚಲು ಅಂತರ್ಮುಖಿಯಾಗಿದ್ದಾನೆ, ಒಳಗಡೆ ಏನೋ ಧ್ಯಾನಸ್ಥಾನೆ ಅನ್ನೋ ಹಂಗಾಗಿದೆ. ಎಷ್ಟು ಮುಖ ಗಂಭೀರಾಗಿತ್ತು ಅಂತ ಹರಿಹರ ತುಂಬ ಚೆನ್ನಾಗಿ ಬರೀತಾನೆ. ಎಷ್ಟು ಗಂಭೀರಾಗಿದ್ದ ಅಲ್ಲಮ್ಮ ಪ್ರಭು ಅವತ್ತು ಅಂದರೆ, ಬಸವಣ್ಣನಿಗೆ ಕೂಡ ಅಲ್ಲಮ್ಮ ಪ್ರಭುನ ಮಾತಾಡ್ಸೋಕೆ ಹೆದರಿಕೆ ಆಯಿತು. ಅವನು ಅಂದ್ಕೊಂಡ, ಅಕ್ಕ ಮಹಾದೇವಿ ಬರ್ತಾಳೆ ಅಂತ ಎಲ್ಲರೂ ಕಾತರರಾಗಿ ಕುಳಿತಾಗ ಇವನು ಯಾಕೆ ಇಷ್ಟು ಗಂಭೀರಾಗಿದ್ದಾನೆ ಅಂತ.

ಆ ಹೊತ್ತಿಗೆ ಅಕ್ಕ ಮಹಾದೇವಿ ಬರ್ತಾಳೆ. ಆ ಬರೋದನ್ನ ಎಷ್ಟು ಅದ್ಭುತವಾಗಿ ಬರೀತಾರಪ್ಪ, ನನ್ನ ಬಾಯಿಂದ ಹೇಳೋದಕ್ಕಿಂತ ಅದು ಓದೋದು ವಾಸಿ ಅನ್ಸುತ್ತೆ, ಅಷ್ಟು ಚಂದ ಇದೆ. ಒಂದು ಅಕ್ಷರ ಬಿಡೋಕೆ ಮನಸ್ಸಾಗಲ್ಲ. ನಿಧಾನವಾಗಿ ಅಕ್ಕ ಮಹಾದೇವಿ ಮಂಟಪವನ್ನು ಬರ್ತಾಳೆ, ಒಳಗೆ ಪ್ರವೇಶಿಸ್ತಾಳೆ. ಆಕೆ ದಿವ್ಯ ಸಾತ್ವಿಕ ಮೂರ್ತಿಯನ್ನು ಕಂಡ ಶರಣರೆಲ್ಲ ರೋಮಾಂಚನಗೊಳ್ಳುತ್ತಾರೆ. ಆಕೆ ನೋಡಿದ ತಕ್ಷಣ ಆಕೆ ನೋಡೋದು ಗೊತ್ತಾಗ್ಬಿಡುತ್ತದೆ ಆಕೆ ಇವರಿಕೆ ಅಂತಕೊಂಡು. 18 ವರ್ಷಗಳ ಯೌವನವನ್ನು ಹೊತ್ತ ಆ ದೇಹದ ಕಣಕಣವು ವೈರಾಗ್ಯದ ಕಿಡಿಯನ್ನು ಚಿಮ್ಮುತ್ತಿರುವಂತೆ ಕಾಣುತ್ತಿತ್ತು. ದೇಹದ ಪ್ರತಿಯೊಂದು ಕಣ ಕೂಡ ವೈರಾಗ್ಯವನ್ನು ಚಿಮ್ಮುತ್ತಿರುವ ಹಾಗೆ ಕಾಣಿಸ್ತಾ ಇತ್ತು. ಹೊನ್ನ ಕೇದಿಗೆಯ ಬಣ್ಣದ ಅವಳ ದೇಹ ಕಾಂತಿಗೂ ಅಡಿಯಿಂದ ಮುಡಿಯವರೆಗೂ ಹೊಮ್ಮುತ್ತಿರುವ ಅವಳ ಸರ್ವಾಂಗ ಸೌಂದರ್ಯಕ್ಕೂ ದೃಷ್ಟಿಯಾಗದಿರಲೆಂಬಂತೆ ಕೂದಲಿನ ಬಣ್ಣದ ಹರಕು ಚಿಂದಿಯ ಬಟ್ಟೆಯೊಂದನ್ನು ಮೈಮೇಲೆ ಸುತ್ತಿಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿದೆ ನೋಡಿ ಆಕೆ ವರ್ಣನೆ ಮಾಡ್ತಾಳೆ. ಆಕೆ ಬಣ್ಣ ಹೊನ್ನ ಕೇದಿಗೆಯ ಬಣ್ಣ, ಆ ಮುಖದ ಕಾಂತಿ ಆ ಸರ್ವಾಂಗದ ಕಾಂತಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ, ಯಾವಾಗಲೂ ತುಂಬ ಚೆನ್ನಾಗಿದ್ರೆ ಏನು ಮಾಡ್ತೀವಿ ಅಂತ ದೃಷ್ಟಿ ಆಗಬಾರ್ದು ಅಂತ ಬೊಟ್ಟಿಡ್ತೀವಿ ಮಗುನ ಕೆನ್ನೆ ಮೇಲೆ. ಆ ಇಡೀ ಸರ್ವಾಂಗಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಆಕೆ ಚಿಂದಿ ಉಟ್ಕೊಂಡಿದ್ದಾಳಂತೆ, ಕೂದಲು ಹರಡ್ಕೊಂಡಿದ್ದಾಳೆ. ಹೇಗೆ ಬರೀತಾರೆ ನೋಡಿ, ಕೂದಲಿನ ಬಣ್ಣದ ಹರಕು ಚಿಂದಿಯ ಬಟ್ಟೆಯೊಂದನ್ನು ಮೈಮೇಲೆ ಸುತ್ತಿಕೊಂಡಿದ್ದಾಳೆ. ಅದರ ಮೇಲೆ ಅವಳ ನೀಲ ಕೇಶರಾಶಿಗಳು ಹರಡಿ ಕೂದಲನ್ನೇ ದೇಹಕ್ಕೆ ಮರೆಮಾಡಿಕೊಂಡಿರುವಂತೆ ಕಾಣುತ್ತಿದೆ. ಹಣೆಯ ಮೇಲೆ ಶುಭ್ರತೆಗೆ ಸಾಕ್ಷಿ ಎಂಬಂತೆ ಹೊಳೆಯುತ್ತಿರುವ ವಿಭೂತಿ, ಕೈಯಲ್ಲಿ ಹಿಡಿದ ರುದ್ರಾಕ್ಷಿ ಸರ, ಈ ಕಡೆ ಸಾಲಂತೂ ಅದು ಏನು ವಿಚಾರ ಮಾಡಬಾರ್ದು, ಎಲ್ಲಕ್ಕಿಂತ ಮಿಗಿಲಾಗಿ ಶಿವತತ್ವದ ರಹಸ್ಯವನ್ನೇ ಹೊರಸೂಸುವಂಥ ತೇಜಸ್ವಿಯಾದ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿವೆ. ಯಾವಾಗಲೂ ಹಂಗೆ ಅನಿಸುತ್ತೆ, ಒಂದು ತೇಜೋಮಯವಾದಂಥ ಒಂದು ಶಕ್ತಿ ಒಳಗೆ ಬಂದ ತಕ್ಷಣ ಪ್ರತಿಯೊಂದು ಅಂಗಾಂಗದಲ್ಲಿ ಆ ಸಾತ್ವಿಕತೆ ಸ್ಫುರಣೆ ಆಗ್ತದೆ. ಅದನ್ನು ನೋಡಿದ್ರು ಅವರು, ಅಕ್ಕ ಮಹಾದೇವಿ ಪರಿಚಯ ಮಾಡೋದೇ ಕಾರಣ ಇಲ್ಲ. ಆಕೆ ಏನು ಮಾಡಿದ್ಲು ಅಕ್ಕ ಮಹಾದೇವಿ ಅಂದರೆ, ಆಕೆಗೂ ಹೆದರಿಕೆ ಇದೆಯಲ್ಲ. ಕಲ್ಪನೆ ಮಾಡಿ, ಒಬ್ಬ ಪುಟ್ಟ ಹುಡುಗಿ ಅನುಭವ ಆಗಿದೆ, ತಾನು ಒಪ್ಕೊಂಡಿದ್ದಾಳೆ ಚೆನ್ನ ಮಲ್ಲಿಕಾರ್ಜುನನ ಗಂಡ ಅಂಥೇಳಿ, ಅದನ್ನು ಜನ ಹುಚ್ಚಿ ಅಂದಿರಬಹುದು ಅಥವಾ ಉನ್ಮಾದ ಅಂದಿರಬಹುದು, ಆ ಹೊಟ್ಟೆಗೆ ಬಂದಿದ್ದಾಳೆ. ಅನುಭವ ಮಂಟಪದಲ್ಲಿ ಇರೋರೆಲ್ಲ ದೊಡ್ಡವರು, ಭಾರಿ ದೊಡ್ಡವರು, ಮಹಾಜ್ಞಾನಿಗಳು ಅಲ್ಲಿ ಒಳಗೆ ಬಂದ್ಲು. ಆಕೆಗೂ ಒಂಥರ ಭಯ ಇದ್ದಿರಬೇಕಲ್ಲ, ಯಾರನ್ನು ತಾನು ದೇವರು ಅಂತ ಭಾವಿಸ್ತಾ ಇದ್ಲೋ, ಬಸವಣ್ಣ ಕೂತಿದ್ದಾನೆ, ಅಲ್ಲಮ್ಮ ಪ್ರಭು ಕೂತಿದ್ದಾನೆ, ಎಲ್ಲರೂ ಕೂತಿದ್ದಾರೆ. ಅನುಭವ ಮಂಟಪವನ್ನು ಪ್ರವೇಶಿಸಿದ ಮಹಾದೇವಿ ಸುತ್ತಲೂ ತನ್ನ ಕಣ್ಣುಗಳನ್ನು ಒಮ್ಮೆ ಆಡಿಸಿದ್ಲು, ಅವಳು ಯಾರ್ಯಾರಿದ್ದಾರೆ ಅಂತ. ಅಲ್ಲಿ ಮಂಗಳ ಮೂರ್ತಿ ಬಸವಣ್ಣನನ್ನು ಕಂಡುಬಿ ನೋಡುತ್ತಾಳೆ. ಮೊದಲು ನೋಡೋದು ಬಸವಣ್ಣನೇ, ಅವನ ಬಗ್ಗೆ ತುಂಬ ಕೇಳಿದ್ದಾಳೆ. ತಮಗೂ ಹಾಗೆ ಅನಿಸುತ್ತೆ, ಯಾರ ಬಗ್ಗೆನು ತುಂಬ ಕೇಳಿರ್ತೀರಿ ಹಾಗೆ ಹೇಗೆ ಅಂಥೇಳಿ. ಎದುರಿಗೆ ಬಂದಾಗ ನೀ ಮನಸ್ಸು ಏನು ಮಾಡುತ್ತೆ ಗೊತ್ತಾ, ತಾಳೆ ಹಾಕಿ ನೋಡುತ್ತೆ, ಅದೇ ಹೌದಾ ಅದೇ ಹೌದಾ ಅನಿಸುತ್ತೆ. ಹಾಗೆ ಆಕೆಗೆ ಈಗಿನ ಕಾಲದಲ್ಲಿ ಫೋಟೋಗ್ರಾಫ್ ಆದರೂ ಸಿಗುತ್ತೆ ನೀ ಮೊದಲು ಬರೋದಕ್ಕಿಂತ ಮೊದಲು. ಅಲ್ಲಿ ಏನೂ ಇಲ್ಲ, ಬರೀ ಬಾಯಿಂದ ಕೇಳಿದ್ದು ಬಸವಣ್ಣ ಹೇಗಿದ್ದಾನೆ ಹೇಗಿದ್ದಾನೆ ಅಂಥೇಳಿ. ಅವನು ನೋಡಿದ ತಕ್ಷಣ ಅವನು ಬಸವಣ್ಣ ಅಂತ ಅನ್ನಿಸ್ತು. ಕೆಲವೊಂದ್ಸಲ ಅನಿಸುತ್ತೆ ನಿಮಗೆ, ತುಂಬ ಅವ್ರ ಬಗ್ಗೆ ಕೇಳಿದಾಗ ಹೀಗಿದ್ದಾರೆ ಹೀಗಿದ್ದಾರೆ ಅಂದಾಗ ನೋಡಿದಾಗ ಅವರೇ ಅಲ್ವಾ ಅನಿಸುತ್ತೆ. ಚಿತ್ರ ನೋಡದೆ ಹೋದರೂ ಅನಿಸುತ್ತೆ. ಇಲ್ಲಂತೂ ಹೃದಯ ಸೆಳೆದು ಬಿಟ್ಟಿರಬೇಕು. ಬಸವಣ್ಣನನ್ನು ಕಂಡೊಮ್ಮೆ ನೋಡ್ತಾಳೆ, ತನ್ನ ಅನೇಕ ವರ್ಷಗಳ ಸಾಧನೆಯ ಫಲ ಸಿಕ್ತು ಅಂತ ಬಿಡ್ಕೋತಾಳೆ. ಎಷ್ಟು ವರ್ಷ ತಪಸ್ಸು ಮಾಡಿದ್ನಪ್ಪ ಈ ಗಳಿಗೆಗೋಸ್ಕರ ಅಂತ ಅನಿಸುತ್ತೆ. ಉಡುತಡಿಯಿಂದ ಇಲ್ಲಿಯವರೆಗೂ ತಾನು ಕ್ಷಣ ಕ್ಷಣವೂ ಕಾಣುತ್ತಿದ್ದ ಕನಸು ನನಸಾಗಿ ಬಿಟ್ಟಿದೆ. ಆಕೆ ನಂಬಕ್ಕೆ ಆಗ್ತಾ ಇಲ್ಲ. ಬಸವೇಶ್ವರನ ದಿವ್ಯ ಸನ್ನಿಧಿಗೆ ಬಂದಿದ್ದಾಳೆ. ಅದನ್ನು ನೆನೆದಂತೆ ಅವಳ ಮೈ ರೋಮಾಂಚನವಾಯಿತು. ಶೂನ್ಯ ಸಿಂಹಾಸನದ ಮೇಲಿದ್ದ ಅಲ್ಲಮ್ಮ ಪ್ರಭುವನ್ನು ನೋಡಿದಳು. ತಕ್ಷಣ ಅನಿಸ್ತು, ತನ್ನ ಊರಿನ ಪಕ್ಕದ ಊರು ಬಳ್ಳಿಗಾವಿ. ತಾನು ಯಾವ ಊರಿಂದ ಬಂದಿದ್ದಾಳೋ ಉಡುತಡಿ ಹತ್ತಿರನೇ ಬಳ್ಳಿಗಾವಿ. ಅದಕ್ಕೆ ಹೆಂಗೆ ಹೇಳ್ತಾಳೆ ಅವಳು, ತನ್ನ ಊರಿನ ನೆರೆಯ ಊರು ಬಳ್ಳಿಗಾವಿಯಿಂದ ಸಿಡಿದು ಬಂದಿದ್ದ ಆ ಪ್ರಭುದೇವನ ವೈರಾಗ್ಯದ ಮಹತ್ವವನ್ನು ಕೇಳಿಬಲ್ಲಳು ಆಕೆ. ತನ್ನ ಪಕ್ಕದವರ್ನವನೇ, ಆದರೆ ಎಂಥವನಾಗ್ಬಿಟ್ಟಿದ್ದಾನೆ ಈಗ, ವೈರಾಗ್ಯ ನಿಧಿ ಆಗಿದ್ದಾನೆ, ಪ್ರಭು ಆಗಿದ್ದಾನೆ, ಶೂನ್ಯ ಸಿಂಹಾಸನ ಅಧಿಪತಿ ಆಗಿದ್ದಾನೆ. ಅದನ್ನು ಕೇಳಿಬಿಟ್ಟು ಎಲ್ಲರಿಗೂ ದೀರ್ಘವಾಗಿ ತಲೆಬಾಗಿ ನಮಸ್ಕರಿಸಿದಳು ಅಕ್ಕ ಮಹಾದೇವಿ. ಆಕೆ ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮಸ್ಕಾರ ಮಾಡಿದ್ಲು. ಅದಕ್ಕೆ ಅಂದ ಕೂಡಲೇ ನೋಡಿ ಎಷ್ಟು ಮಜಾ ಆಗತ್ತೆ. ಆಕೆ ನಮಸ್ಕಾರ ಮಾಡಿದ ಕೂಡಲೇ ಇವರೆಲ್ಲರೂ ಸಿದ್ಧವಾಗಿ ಕೂತಿದ್ರಲ್ಲ ಅಕ್ಕ ಬರ್ತಾಳೆ ಅಂತ ಹೇಳಿ. ನಮಸ್ಕಾರ ಮಾಡಿದ ತಕ್ಷಣ ಯಾರಿಗೂ ಮಾತಿಲ್ಲ, ಎಲ್ಲರೂ ಎದ್ದಿಂದಿರ್ತಾರೆ, ಎದ್ದಿಂತ ಬಿಡ್ತಾರೆ ಗೊತ್ತಿಲ್ಲದ ಹಾಗೆ. ಯಾಕೆ ನಿಂತೀವಿ ಅಂತ ಗೊತ್ತಿಲ್ಲ. ಇದಾಗೋದು ಹೀಗೆ, ಒಂದು ಮಹಾಶಕ್ತಿ ಕಂಡಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಎದ್ದಿಂತ್ಕೋಬೇಕು ಅಂತ ಅನಿಸ್ಬಿಡುತ್ತೆ. ಬಹುಶಃ ತಾವು ನೋಡಿರಬೇಕು ಮಹಾತ್ಮ ಗಾಂಧಿಯವ್ರ ಜೀವನದಲ್ಲಿ ಆದದ್ದು. ಕೋರ್ಟಲ್ಲಿ ಅವನು ಹೇಳ್ತಾನೆ, ಬ್ರಿಟಿಷ್ ಜಡ್ಜ್ ಕೂತಿದ್ದ, ನ್ಯಾಯಾಧೀಶ ಕೂತಿದ್ದಾನೆ, ಕಾಲ್ ದ ಪ್ರಿಸನರ್ ಟು ದ ಬಾರ್ ಅಂತ ಕರೀತಾನೆ. ಆ ವಿಡಿಯೋ ಇದೆ, ಅದ್ಭುತವಾದ ವಿಡಿಯೋ ಇದೆ. ಅವನು ಒಳಗೆ ಕರೀರಿ ಕೈದಿನ ಅಂತ ಕರೀತಾನೆ. ಅವನು ಕೂತಂಥ ಕ್ಲಾರ್ಕ್ ಹೇಳ್ತಾನೆ, ಕೈದಿನ ಒಳಗೆ ಕಳಿಸ್ರಿ ಅಂತಾನೆ. ಬಾಗಿಲು ತೆಗೀತದೆ. ಗಾಂಧಿ ತನ್ನ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಹೆಗಲ ಮೇಲೆ ಅದು ಇರುವಂಥದ್ದು ಕೋಲ್ ಹಿಡ್ಕೊಂಡು ನಿಧಾನಕ್ಕೆ ಬರ್ತಾರೆ. ಒಳಗೆ ಬಂದ

ತಕ್ಷಣ ಆ ಕಟಕಟೆಯಲ್ಲಿ ಹೋಗ್ಬೇಕಲ್ಲ, ಸಾಕ್ಷಿ ಹೇಳೋ ಕಟಕಟೆಯಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಹೋಗೋಕೆ ಹತ್ತಿದಾಗ ಒಂಥರ ಕ್ಲಾಕ್ ಇರ್ತಾನಲ್ಲ, ಮುಂದೆ ಕೂತಿರ್ತಾನೆ ಜಡ್ಜ್ ಮುಂದೆ, ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಜಡ್ಜ್ ಕುರ್ಚಿ ಸರಿಸಿ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಕೋರ್ಟಲ್ಲಿ ಒಂದು ರೂಲ್ ಇದೆ, ಜಡ್ಜ್ ನಿಂತ್ಕೊಂಡ್ರೆ ಯಾರೂ ಕೂಡೋಂಗಿಲ್ಲ, ಎಲ್ಲರೂ ಎದ್ದುಕೋಬೇಕು. ಎದ್ದು ನಿಂತ್ಕೊಂಡ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಕೆಲವರು ಮನಸ್ಸಿಂದ ಎದ್ದು ನಿಂತ್ಕೋತಾರೆ, ಕೆಲವು ಮನಸ್ಸಿಲ್ಲ ನಾವ್ಯಾಕೆ ನಿಂತ್ಕೋಬೇಕು, ಆದ್ರೆ ಏನು ಮಾಡೋದು, ಜಡ್ಜ್ ನಿಂತ್ಕೊಂಡಿದ್ದಾನಲ್ಲ, ಎಲ್ಲರೂ ಎದ್ದು ನಿಂತ್ಕೋತಾರೆ. ಗಾಂಧಿ ಬಂದ ಅಲ್ಲಿ ಕಟ್ಕಟ್ಟಿಗೆ ನಿಂತ್ಕೊಂಡ ತಕ್ಷಣ ಅವ್ರ ಕೈ ಮುಗಿತಾರೆ, ಹೀಗೆ ಮುಗಿಬೇಕು ಅಂತ. ಆಗ ಜಡ್ಜ್ ಏನು ಮಾಡ್ತಾನೆ ಅಂದರೆ, ತಾನು ಬಾಗಿ ಬೋ ಅಂತಾರೆ ಇಂಗ್ಲೆಂಡಲ್ಲಿ, ತಾನು ಹೀಗೆ ಬಾಗಿ ತಲೆ ಬಾಗ್ತಾನೆ, ತಲೆ ಬಾಗಿ ಕೂತ್ಕೊಂಡು ಮಾಡ್ತಾನೆ. ನೋಡಿ, ಶಿಕ್ಷೆ ಕೊಡುವವನು ಅವನು ನ್ಯಾಯಾಧೀಶ, ಶಿಕ್ಷೆ ಕೊಡುವಂಥ ನ್ಯಾಯಾಧೀಶ ತನ್ನ ಕೋರ್ಟಿಗೆ ಬಂದಂಥ ಅಪರಾಧಿ ಮುಂದೆ ಎದ್ದು ನಿಂತ್ಕೊಂಡು ತಲೆ ಬಾಗಿ ಮರ್ಯಾದೆ ತೋರಿಸೋದಿದೆಯಲ್ಲ. ಜಡ್ಜಾಗಿ ನಾನು ಏನಾದರೂ ತೀರ್ಮಾನ ಕೊಡ್ಬೋದಪ್ಪ, ಆದರೆ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಿನಗೆ ಗೌರವ ತೋರಿಸೋದು ನಾನು ಸರಿ ಅಂತ ಹೇಳಿ ನಿಂತ್ಕೊಂಡ ಹಾಗೆ. ಇಲ್ಲಿ ಬಸವಣ್ಣ, ಅಲ್ಲಮ ಪ್ರಭು, ಚನ್ನಬಸವಣ್ಣ ಎಲ್ಲರೂ ದೊಡ್ಡವರು ಆದರೂ ಕೂಡ ಒಬ್ಬ ವೈರಾಗ್ಯವನ್ನು ಅಪ್ಪಿಕೊಂಡಂಥ ಹುಡುಗಿ ಎಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದಾಳೆ ಅಂದಾಗ ಗೌರವಕ್ಕೋಸ್ಕರ ಎದ್ದು ನಿಂತ್ಕೊಂಡ್ಬಿಟ್ರಂತೆ, ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಆದರೆ ಅಲ್ಲಮ್ಮ ಆಕೆಯನ್ನು ಎವಿಟ್ಟು ನೋಡುತ್ತಿದ್ದ, ಒಂದೇ ಸಮ ನೋಡ್ತಾ ಇದ್ದಾನೆ ಕೂತ್ಕೊಂಡು ಪರೀಕ್ಷೆ ಮಾಡುವ ಹಾಗೆ. ಎಲ್ರಿಗೂ ಒಂಥರ ಮುಜುಗರ ಆಗಿಬಿಡ್ತು, ಅಂಥ ಅಕ್ಕ ಮಹಾದೇವಿ ಬಂದಿದ್ದಾಳೆ ಕೂತ್ಕೊ ಅನ್ಬಾರ್ದೆ, ನಿಮ್ಗೆ ಅನ್ಸಲ್ವ ದೊಡ್ಡವ್ರು ಬಂದ ಕೂತ್ಕೊ, ಬರೀ ಕೂತ್ಕೊಂಡು ಏನು ಎಲ್ಲಿದ್ದು ಬಂದ್ರಿ ಅಂತ ಕೇಳ್ತಾ ಇದ್ರೆ ಕೂತ್ಕೊ ಅನ್ರಪ್ಪ ಮೊದಲು ಅಂತ ಅನ್ಸಲ್ಲ. ಎಲ್ರಿಗೂ ಮುಜುಗರ ಆಗಿದೆ. ಬಸವಣ್ಣ ಅಂತೂ ಮಹಾ ಮೃದು ಸ್ವಭಾವದ ಮನುಷ್ಯ, ಕೂತ್ಕೊ ಅಂತ ಇಲ್ಲ, ಹಾಗೇ ಇದ್ದಾನೆ. ಆಗ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಮ್ಮ ಪ್ರಭು ಯಾಕೆ ನೋಡ್ತಾ ಇದ್ದ ಅಂದ್ರೆ ಮಾತಾಡ್ತಾನ, ಹೌದು ಇದೇ ಬನವಾಸಿಯ ಮಾಯಾದೇವಿ. ತಾವು ಬಸವ ಅಲ್ಲಮ್ಮ ಪ್ರಭುವಿನ ಜೀವನ ನೋಡಿದರೆ ಗೊತ್ತಿರುತ್ತೆ, ಮಾಯಾದೇವಿ ಬಹಳ ಕಾಡಿದಾಳೆ ಆಕೆನ, ಅವನ ಮನಸ್ಸನ್ನು ಸೆಳಿಬೇಕು ಅಂತ ರಾಜನ ಮಗಳಾಕೆ ಬೇಕಾದಷ್ಟು ಸೆಳೆದು, ಮಾಯಾ ಕೋಲಾಹಲ ಅಂತ ದೊಡ್ಡದು, ಬೇಕಾದಷ್ಟು ಮನಸ್ಸು ಸೆಳೆಯ ಪ್ರಯತ್ನ ಮಾಡಿದ್ದಾಳೆ. ಅಲ್ಲಮ್ಮ ಪ್ರಭು ಆಕೆಯನ್ನು ಸೋರಿಸಿದ್ದಾನೆ, ನೋಡು ಇದು ನಿನ್ನ ಶಕ್ತಿ ಅಲ್ಲ, ನಿನ್ನ ಶಕ್ತಿ ಅಧ್ಯಾತ್ಮ, ಅದನ್ನು ಹಿಡ್ಕೊ. ಈ ಮೈ ಸೆಳೆಯುವಂಥ ಈ ದೇಹನೇ ಶಾಶ್ವತ ಅನ್ಕೋಬೇಡ, ಅಧ್ಯಾತ್ಮವನ್ನು ಅರಗಿಸ್ಕೋ ಅಂತ ಹೇಳಿ ಆಕೆಯನ್ನು ಬಿಟ್ಟು ಬಂದಿದ್ದಾನೆ. ಆಕೆಗೆ ಹಮ್ಮೆ ಇತ್ತು, ನನ್ನ ಸೌಂದರ್ಯದ ಮುಂದೆ ಬಾಗದೇ ಇರುವಂಥ ಗಂಡು ಯಾರು ಅಂತ. ಆದರೆ ಅಲ್ಲಮ್ಮ ಪ್ರಭು ಆಕೆಯನ್ನು ಸೊಕ್ಕನ್ನು ಸೋಲಿಸಿ, ಇದು ನಿನ್ನ ನಿಜವಾದ ರೂಪ ಅಲ್ಲ, ಒಳಗೆ ಅಧ್ಯಾತ್ಮವನ್ನು ತುಂಬಿಕೋ ಅಂತ ಹೇಳಿಬಿಟ್ಟು ಬಂದವನು. ಅದನ್ನು ಹೇಳ್ತಾನೆ ನೋಡಿ, ಹೌದು ಇದೇ ಬನವಾಸಿಯ ಮಾಯಾದೇವಿ, ಹೌದು ಅದೇ ವಯಸ್ಸು, ಅದೇ ರೂಪು, ಅದೇ ಕಾಂತಿ, ಆದರೆ ಮಾಯಾದೇವಿಯಲ್ಲಿ ಕಾಣದಿದ್ದ ದೈವಿಕ ತೇಜಸ್ಸು ಇಲ್ಲಿ ಪೂರ್ಣಗೊಂಡಿದೆ. ಆ ಮಾಯಾದೇವಿಯಲ್ಲಿ ದೈವಿಕ ತೇಜಸ್ಸು ಬರಲೇ ಇಲ್ಲ, ಬರೇ ತಾಮಸ ಇತ್ತು, ರಾಜಸ ಗುಣ ಇತ್ತು, ಆದರೆ ಆಕೆಗೆ ಬರಲಿಲ್ಲ ಈ ಆಧ್ಯಾತ್ಮಿಕ ಗುಣ ಬಂದುಬಿಟ್ಟಿದೆ. ಅದಕ್ಕೆ ಹೇಳ್ತಾನೆ, ಆ ಜಗನ್ಮಾತೆಯ ಒಂದು ಮುಖ ಮಾಯಾದೇವಿ, ಆದರೆ ಇನ್ನೊಂದು ಮುಖ ಮಹಾದೇವಿ. ಎಷ್ಟು ಚಂದದ ಮಾತು, ಆ ಜಗನ್ಮಾತೆಗೆ ಎರಡು ರೂಪ, ಒಂದು ಮಾಯಾದೇವಿಗೆ ಮನಸ್ಸನ್ನು ಸೆಳೆಯುವಂಥದ್ದು, ಇನ್ನೊಂದು ಮಹಾದೇವಿಯಾಗಿ ಮನಸ್ಸನ್ನು ತೃಪ್ತಿ ಮಾಡುವಂಥದ್ದು. ಅದಾಗಿರುವಂಥದ್ದು ಮಾಯಾದೇವಿ ಯಾವುದನ್ನು ಸಾಧಿಸಬೇಕೆಂದು ತಾನು ಎಚ್ಚರಿಸಿ ಬಂದಿದ್ದೇನೋ ಅದು ಇಲ್ಲಿ ಸಹಜವಾಗಿ ಸಾಧಿಸಿ ಹೋಗಿದೆ. ಮಹಾದೇವಿಗೆ ಹೇಳಿದ್ದ, ನೋಡ್ಕೋ ಇದ್ಬಿಡು, ದೇಹದ ಚಿಂತೆ ಮಾಡಬೇಡ, ಭಗವಂತನ ಹುಡುಕು ಅಂತ ಹೇಳಿ ಬಂದಿದ್ದ, ಇಲ್ಲಿ ಸಹಜವಾಗಿ ಆಗ್ಬಿಟ್ಟಿದೆ ಮಹಾದೇವಿಗೆ ಅಂತ ಹೇಳ್ತಾನೆ. ತಾನು ಕಲ್ಪಿಸಿಕೊಳ್ಳುತ್ತಿದ್ದ ಆದರ್ಶ ಸ್ತ್ರೀಯ ಚಿತ್ರ ಮಹಾದೇವಿಯಲ್ಲಿ ಸಿದ್ಧವಾಗಿದೆ. ತಾನು ಆದರ್ಶ ಸ್ತ್ರೀ ಅಂದರೆ ಹೇಗಿರಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ನೋ ಅದೇ ಬಂದಿದೆ ಅಂತ ಹೇಳ್ತಾನೆ. ಮಜಾ ನೋಡಿ ಹೇಗಿದೆ ಮುಂದೆ ಇದು. ಹೀಗೆ ಯೋಚಿಸಿ ಪ್ರಭು ಮನಸ್ಸಿನಲ್ಲಿಯೇ ಅವಳಿಗೆ ನಮಸ್ಕರಿಸಿದ. ದೊಡ್ಡ ಮಾತಿದು, ಯಾಕಂದರೆ ವಯಸ್ಸಿನಲ್ಲಿ ದೊಡ್ಡವನು ಹೊರಗಡೆ ನಮಸ್ಕಾರ ಮಾಡೋಕ್ಕಾದರೂ ಕೂಡ ಮನಸ್ಸಲ್ಲೇ ನಮಸ್ಕಾರ ಮಾಡಿದ್ದಂತೆ ಅಕ್ಕ ಮಹಾದೇವಿಗೆ. ಇದನ್ನು ನೆನ್ಕೊಂಡಾಗ ನನಗೆ ದೂರ್ವಾಸ ಪ್ರಸಂಗ ನೆನಪಾಗುತ್ತೆ. ಕುಮಾರವ್ಯಾಸ ಭಾರತದಲ್ಲಿ ಅದ್ಭುತವಾಗಿ ಬರ್ತದೆ. ದೂರ್ವಾಸ ಪಾಪ ದುರ್ಯೋಧನ ಟ್ಯೂಷನ್ ಮಾಡಿ ಕಳಿಸಿದ್ದೇನೆ ಹೋಗ್ರಿ ಅಲ್ಲಿ ಅಂತ ಬಂದರು. ಊಟಕ್ಕೆ ಹಾಕು ಅಂದರು. ಅಯ್ಯೋ ಆಕೆ ಪಾಪ ಧರ್ಮರಾಜ, ಧರ್ಮರಾಜನೇ ಅವನು, ಬಂದುಬಿಡಿ ಊಟಕ್ಕೆ ಅಂದ, ಸ್ನಾನ ಮಾಡ್ಕೊಂಡು ಬನ್ನಿ ಅಂದ. ನಮಗೆಲ್ಲ ಕತೆ ಗೊತ್ತು, ಆಕೆ ಪಾತ್ರೆ ತೊಳೆದಿಟ್ಟಿದ್ದಾಳೆ, ತೊಳೆದಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಧರ್ಮರಾಜ ಅಂದ, ಇನ್ನೇನಪ್ಪ ಹೋಯ್ತು, ದೂರ್ವಾಸರ ಸಿಟ್ಟು ಬಂದರೆ ಮುಗಿದು ಹೋಗ್ತೇನೆ ನಮ್ದೆಲ್ಲನೂ ಅಂತ ಹೇಳ್ಕೊಂಡು, ಮತ್ತಿದೆಯಲ್ಲ ಕರಿ ಕೃಷ್ಣನ್ನ ಅಂತ. ಅರ್ಜುನ ಅಂದ ನಾ ಕರಿತೀನಿ ಅಂದ, ಭೀಮ ಅಂದ ನಾ ಕರಿತೀನಿ ಅಂತೆಲ್ಲ ಅಂದರು. ಧೋಮ್ಯರು ಸರಿಯಾಗಿ ಹೇಳಿದ್ರು, ನೀವು ಕರೆದದ್ದು ನೋಡಿದ್ದೀನಿ ಆವಾಗ, ಕರೀರಿ ದ್ರೌಪದಿನ ಕರೀರಿ, ಆಕೆ ಬರ್ತಾ ಕರೆದ್ರೆ ಬರ್ತಾನೆ ಅಂತ. ದ್ರೌಪದಿ ಬರಬೇಕು, ದ್ರೌಪದಿ ಕರೆದ್ರೆ ಬೇಡ, ಎಷ್ಟರ ಮಟ್ಟಿಗೆ ಬರ್ತಾನೆ ಅವನು. ಆಕೆ ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗೆ ಹೃದಯದಲ್ಲಿ ಸ್ಥಾನಸ್ಥನಾಗಿದ್ದಂಥ ಕೃಷ್ಣ ಹೊರಗಡೆ ಕಂಡುಬಿಟ್ಟ. ಆಕೆ ಹೇಳ್ತಾಳೆ, ಎಂಥ ಅದ್ಭುತ ಮಾತದು, ಭಕ್ತಿಯ ಲವಲೇಶ ನಮಗಿಲ್ಲ ಕೃಷ್ಣ ಅಂತ ಹೇಳ್ತಾಳೆ. ದ್ರೌಪದಿನೇ ಹಂಗೆ ಹೇಳಬೇಕಾದ್ರೆ ನಾವೆಲ್ಲಿದ್ದೀವಿ. ದ್ರೌಪದಿ ಕರೆದ್ರೆ ಎಲ್ಲಿದ್ದ ಓಡಿ ಬರುವಂಥ ಕೃಷ್ಣ, ಆಕೆ ದ್ರೌಪದಿ ಹೇಳ್ತಾಳೆ ನಮ್ಮ ಭಕ್ತಿಯ ಲವಲೇಶ ನನಗಿಲ್ಲ ಅಂತ. ಕೃಷ್ಣ ಬಂದು ಆಗೋತು, ಶಿ ಡಿಡ್ ನಾಟ್ ಕ್ಲೀನ್ ದಿ ವೆಸಲ್ ಪ್ರಾಪರ್ಲಿ, ಏನೇನು ಗೊತ್ತಿರೋದು, ಅಗಳೆಲ್ಲ ಇತ್ತಂಥದ್ದು ಅಂತ ತೊಗೊಂಡು ತಿಂದಂತೆ. ತಿಂದ ತಕ್ಷಣ ಅದು ಎಂಥ ಮಾತಿದೆ ರೀ ಕುಮಾರವ್ಯಾಸಂದು, ಬೇರು ನೀರು ಉಂಡಾಗ ತಣಿಯವೇ ಮರದ ಶಾಖೋಪಶಾಖೆಗಳು,
ಎಷ್ಟು ಚೆನ್ನಾಗಿದೆ ನೋಡಿ. ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ಎಲೆಗೆ ಹಾಕಬೇಕಾಗಿಲ್ಲ, ಬೇರಿಗೆ ಹಾಕಿದ್ರೆ ಸಾಕು. ಬೇರು ನೀರು ಉಂಡಾಗ ಬೇರಿಗೆ ನೀರು ಸಿಕ್ಕರೆ ತಣಿಯವೇ ಮರದ ಶಾಖೋಪಶಾಖೆಗಳು. ಹಾಗೆ ಭಗವಂತ ತಿಂದ ತೃಪ್ತಿ ಆದ ಅಂದ್ರೆ ದುರ್ವಾಸನೆ ಹೊಟ್ಟೆ ಖಾಲಿ ಇರೋಕೆ ಸಾಧ್ಯ ಇದೆಯಾ? ಅಲ್ಲಿ ನದಿಗೆ ಸ್ನಾನಕ್ಕೆ ಹೋದಾಗ ಹೊಟ್ಟೆ ತುಂಬಿತು ಅಂತ, ಬಂದೆಯಾ ಕೃಷ್ಣ ಅಂತ ಅಲ್ಲೇ ಶುರು ಮಾಡ್ತಾರೆ. ಬಂದೆಯಾ ಬಂದುಬಿಟ್ಟಪ್ಪ ನೀನು ಗೊತ್ತಾಯ್ತು ನನಗೆ ಅಂತ ಮಜಾ ನೋಡಿ. ಊಟಕ್ಕೆ ಕರ್ಕೊಂಬರ್ಬೇಕಲ್ಲ ಅವ್ರನ್ನ, ಕೃಷ್ಣನೇ ಹೋಗ್ತಾನೆ ಬನ್ನಿ ಊಟಕ್ಕೆಲ್ಲ ಸಜ್ಜಾಗಿದೆ ಅಂತ. ಇನ್ನೇನು ಬರ್ತಾ ಇಲ್ಲಿವರೆಗೆ ಬಂದುಬಿಟ್ಟಿದೆ ಅವರಿಗೆ. ಆಗ ದುರ್ವಾಸರು ಇದೇ ಎಕ್ಸಾಕ್ಟ್ಲಿ ಸೇಮ್ ಪ್ರಸಂಗ ಬರೋದು. ಕೃಷ್ಣ ನಮಸ್ಕಾರ ಮಾಡ್ತಾನೆ ದುರ್ವಾಸರಿಗೆ, ನಮಸ್ಕಾರ ಮಾಡಿದಾಗ ಹೇಳ್ತಾರೆ ಬಾಯಿ ಬಿಟ್ಟು ಹೇಳ್ತಾರೆ, ಮಹಾರಾಯ ಜಗತ್ತಿನ ಮರ್ಯಾದೆಗೋಸ್ಕರ ನೀನು ಸಣ್ಣವನು ನನ್ನ ನಮಸ್ಕಾರ ಮಾಡ್ತಾ ಇದ್ದೀಯ, ಆದ್ರೆ ನಿಜವಾಗ್ಲೂ ನೀ ಜಗದೋದ್ಧಾರ, ನೀನು ನಾ ನಮಸ್ಕಾರ ಮಾಡ್ತೀನಿ ಮನಸ್ಸಿಂದ. ನೀನು ದೈಹಿಕವಾಗಿ ನೀ ನಮಸ್ಕಾರ ಮಾಡಿದ್ರೆ ನಾನು ಮಾನಸಿಕವಾಗಿ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ. ಇಲ್ಲಿ ಅಲ್ಲಮ್ಮ ಪ್ರಭು ಮಾಡಿದ್ದೇನೆ, ಅಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಆಕೆಗೆ. ಕೊನೆಗಂತೂ ಬರ್ತದೆ ಅಕ್ ಮಹಾದೇವಿ ಅಕ್ಕನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನು ಅಂತ, ಪಾದಕ್ಕೆ ನಮೋ ನಮ ಎನ್ನುತ್ತಿರ್ದೇನು ಅಂತ ಹೇಳ್ತಾನೆ ಅಲ್ಲಮ್ಮ ಪ್ರಭು. ಆದ್ರೆ ಹೊರಗಡೆ ಅದನ್ನು ತೋರಿಸ್ಲಾರ್ದೇನೆ ಯಾಕೆ ಹಿಂಗೆ ಮಾಡ್ದ ಅಂದ್ರೆ ಅವನಿಗೆ ಗೊತ್ತು ಎಂಥ ಸಾಧನೆ ಮಾಡಿದ ಅವಳಿಗಳು ಅಂತ. ಆದ್ರೆ ಜಗತ್ತಿಗೆ ತೋರಿಸ್ಬೇಕಲ್ಲ, ಅದಕ್ಕೆ ಹೇಳ್ತಾನೆ ಜಗತ್ತಿಗೆ ಅವಳ ನಿಜವಾದ ಯೋಗ್ಯತೆಯನ್ನು ತೋರಿಸಬೇಕಂದು ನಿರ್ಧಾರ ಮಾಡಿದ. ಆಗ ಬಸವಣ್ಣ ವಿನಯದ ಸಾಕಾರ ಮೂರ್ತಿ ಆತ, ಅದ ಹೆಂಗೆ ಪರಿಚಯ ಮಾಡ್ತಾನೆ ನೋಡ್ರಿ. ಒಂದೇ ಸಾಲ ಎಷ್ಟು ಚಂದ ಹೇಳ್ತಾನ ಅವನು. ಬಸವಣ್ಣ ಎದ್ದು ನಿಂತು ವಿನಯದಿಂದ ಅಲ್ಲಮ್ಮ ಪ್ರಭು ಹೇಳ್ಬೇಕಲ್ಲ, ಅಧ್ಯಕ್ಷರ ಪರಿಚಯ ಮಾಡಿಕೊಡ್ಬೇಕಲ್ಲ. ಎನ್ನ ಹೆತ್ತ ತಾಯಿ ನೋಡಿ ಹೆಂಗಿದೆ ಮಾತದು, ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವು ನೋಡಯ್ಯ ಪ್ರಭುವೆ, ನನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವು ನೋಡಯ್ಯ ಪ್ರಭುವೆ, ಯಾವ ಹೊರೆಯನ್ನು ಹೊತ್ತವಳಲ್ಲ, ಬಟ್ಟೆಯ ಹಂಗೂ ಇಲ್ಲ, ಹೆಣ್ಣು ಗಂಡೆಂಬ ಅಭಿಮಾನದ ಹೊರೆ ಇಲ್ಲ, ಬಯಲಿಗೆ ಬೇಟಗೊಂಡ ಬಳಿಕ ಉಡಿಸಿ ತೊಡಿಸಿ ಮರೆ ಮಾಡಿಕೊಳ್ಳುವುದೇನು, ಒಂದು ಸಲ ನನ್ನ ದೇಹವನ್ನು ಸಮರ್ಪಣೆ ಮಾಡ್ಕೊಂಡ ಮೇಲೆ ಉಡಿಸೋದೇನು ತೊಡಿಸೋದೇನು ಮರೆ ಮಾಡಿಕೊಳ್ಳೋದೇನು ಅಂತ ಹೇಳಿ ಅಲ್ಲಮ್ಮ ಪ್ರಭು ಹೇಳ್ತಾನೆ. ಆದ್ರೆ ಅಲ್ಲಮ್ಮ ಪ್ರಭು ಮುಖ ಇನ್ನೂ ಉಗ್ರವಾಗೇ ಇದೆ, ಅದನ್ನು ನೋಡಿ ಕೂತ್ಕೊಂಡ್ಬಿಟ್ಟ, ನಾನು ಕೇಳೋದು ತಪ್ಪಾಯ್ತೇನು ಅಂಥೇಳಿ ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟ. ಆಗ ಅಲ್ಲಮ್ಮ ಗಂಭೀರವಾಗಿ ಕೇಳುವಂಥ ಪ್ರಶ್ನೆ, ಎಂಥ ಪ್ರಶ್ನೆ ಕೇಳೋದು ಅದನ್ನು? ಅವನ ಮಾತು ನೋಡಿ ಹೇಗಿದೆ ಅಲ್ಲಮ್ಮ ಪ್ರಭುದು. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಉದಮದದ ಯೌವನವನ್ನು ಒಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಉನ್ಮತ್ತವಾದಂಥ ಯೌವನವನ್ನು ಹೊತ್ಕೊಂಡು ಇಲ್ಲಿ ಯಾಕೆ ಬಂದೆಯಮ್ಮ ನೀನು, ಅನುಭವ ಮಂಟಪ ನಿನ್ನ ಜಾಗ ಅಲ್ಲ. ಸತಿ ಎಂದೊಡೆ ಮುನಿವರು ನಮ್ಮ ಶರಣರು, ಯಾವುದೋ ಹೆಂಗ್ಸ್ ಬಂದ್ರೆ ನಮ್ಮ ಶರಣರು ಸಿಟ್ಟು ಬರ್ತದೆ, ಯಾಕೆ ಬಂದ್ಲು, ಸಾಧಕರಿಗೆ ಮಾತ್ರ ಅಲವಿರುತ್ತೆ ಒಳಗಡೆ, ನೀನು ಯಾಕೆ ಬಂದೆ ಇಲ್ಲಿ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೂಡು, ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೂಡು, ಅಲ್ಲದೊಡೆ ತೊಲಗುತ್ತಾಯೇ. ಏನು ಅದ್ಭುತ ಮಾತದು, ನಿನ್ನ ಗಂಡನ ಗುರುತು ಹೇಳಬಾ, ನಿನ್ನ ಗಂಡನಿಗೆ ಗುರುತು ಹೇಳದೆ ಹೋದರೆ ಒಳಗೆ ಬರಬೇಡ, ತೊಲಗುತ್ತಾಯೇ ಹೊರಗೋಗಿ ನೀನು. ನಮ್ಮ ಗುಹೇಶ್ವರ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಮಾಡು ಬಯಸುವಡೆ, ನಿನ್ನ ಪತಿ ಯಾರೆಂಬುದ ಹೇಳ ಎಲ್ಲವೇ. ನನ್ನ ಶರಣರ ಜೊತೆಗೆ ಬದುಕಬೇಕು, ಅವ್ರ ಜೊತೆಗೆ ಸ್ವಲ್ಪ ದಿವಸ ಇರಬೇಕು ನಿನ್ನ ಆಸೆ ಇದ್ದರೆ ನಿನ್ನ ಪತಿ ಯಾರೆಂಬುದ ಹೇಳ ಎಲೆಯವೇ. ನಿನ್ನ ಗಂಡ ಯಾರು ಹೇಳು ಅಂತ ಅಕ್ಕನ ಸತ್ವ ಪರೀಕ್ಷೆಯಲ್ಲಿ ಅಲ್ಲಮ್ಮನ ಮೊದಲ ಪ್ರಶ್ನೆಯೇ ಕುರುಹನ್ನು ಕೇಳಿದಂಥದ್ದು, ನಿನ್ನ ಗಂಡನ ಗುರುತು ಹೇಳು ಅಂತ. ದಯವಿಟ್ಟು ವಿಚಾರ ಸ್ವಲ್ಪ ನೋಡಬೇಕು. ಇವತ್ತಿಗೂ ಕೂಡ ಇಷ್ಟು ಅತ್ಯಂತ ಬೆಳೆದಂತಹ ಸಮಾಜ, ಅತ್ಯಂತ ಪ್ರೋಗ್ರೆಸಿವ್ ಸಮಾಜ ಅನ್ನುವಂಥ ಕಾಲದಲ್ಲಿ ಕೂಡ ಒಬ್ಬ ಮಹಿಳೆಯನ್ನು, ಬಹುತೇಕ ಮಹಿಳೆಯರನ್ನು, ಈಗ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಬಹುತೇಕ ಮಹಿಳೆಯರನ್ನು ಅವರ ಗಂಡನ ಹೆಸರಿನಿಂದಾನೇ ಗುಡಿಸೋದು, ಮಿಸ್ಸೆಸ್ ಸೋ ಆ್ಯಂಡ್ ಸೋ, ಸ್ವಂತ ಅಸ್ತಿತ್ವ ಇಲ್ಲ. ಇವತ್ತಿಗಿರಬೇಕಾದ್ರೆ 900 ವರ್ಷಗಳ ಹಿಂದೆ ಇರಬೇಕು. ಡಾಕ್ಟರ್ ರಾಮಸ್ವಾಮಿ ಸರ್ ತುಂಬ ಚೆನ್ನಾಗಿ ಹೇಳಿದರು, 900 ವರ್ಷಗಳಿಂದ ಯಾಕೆ ಹೇಳಿದ್ರೆ ತಲ್ಲಣಗಳು ಎಂಥದ್ದು ಇರಬೇಕು ಅಂತ. ಅಲ್ಲಿ ಮನೆ ಬಂದರೆ ಗಂಡನ ಹೆಸರು ಹೇಳಬೇಕು, ನನಗೆ ಗೊತ್ತಿದೆ, ನಿಮಗೆಲ್ಲ ಬಹಳ ಜನ ಗೊತ್ತಿದೆ, ಮದುವೆ ಆದಾಗ ಉರುಟಣೆ ಅಂತ ಮಾಡೋರು, ಉರುಟಣೆ ಮಾಡಿದಾಗ ಗಂಡನ ಹೆಸರು ಹೇಳೋಕೆ ನಾಚ್ಕೋಬೇಕಾಗಿ, ಒಂದು ನಂಬಿಕೆ ಇತ್ತು ಗಂಡನ ಹೆಸರು ಹೇಳಿದ್ರೆ ಅಂತ, ಆಯುಷ್ ಕಮ್ಮಿ ಆಗ್ತದೆ ಅಂತ. ತಮ್ಗೆ ಗೊತ್ತಿರಬೇಕು, ನಮ್ಮ ಗುರುಗಳು ಭಾಳ ಚೆನ್ನಾಗಿ ಹೇಳೋರು, ಯಾರೋ ಪ್ರವಾಸಕ್ಕೊಂಡಿದ್ದರಂತೆ ತಿರುಪತಿ ಪ್ರವಾಸಕ್ಕೆ, ಗೊತ್ತಲ್ಲ ನಿಮಗೆ, ವೆಂಕಟೇಶ್ವರಿಗೆ ನೇರ್ಕೊಂಡು ಹೋಗ್ತಿದ್ರು, ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಅಂತ ಹೇಳ್ತಿದ್ರಂತೆ. ನಂದು ಅದೇ ನಂದು ಅದೇ ಅಂತಿಲ್ಲಂತಕ್ಕೆ, ಅಲ್ಲ ಮನೇನು ಗೋವಿಂದ ಮೈ ಬಿಟ್ಟು ಅನ್ನಮ್ಮ, ಇಲ್ಲ ನಂದು ಅದೇ ನಂದು ಅದೇ, ಯಾಕಂದ್ರೆ ಗಂಡನ ಹೆಸರು ಗೋವಿಂದ ಅನ್ನೋಂಗಿಲ್ಲ ಆಕೆ ಬಾಯ್ಬಿಟ್ಟು. ಈ ಥರ ಪರಿಸ್ಥಿತಿ ಇದ್ದಂಥ ಕಾಲ ಇತ್ತೀಚೆಗಿದ್ದದ್ದು. ಆಗಿನ ಕಾಲದಲ್ಲಂತೂ ಗುರುತು ಹಿಡಿಯೋದು ಹೆಂಗಸಿಂದು ಯಾರು ಹೆಂಡತಿ ಅಂತ ಕೇಳಬೇಕು. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಹಿಳೆಯನ್ನು ಆಕೆಗೆ ಅಸ್ತಿತ್ವ ಇರೋದು, ಗುರುತು ಸಿಗೋದು ಗಂಡನ ಮೂಲಕವೇ ಸಿಗುವಂಥದ್ದು. ಈ ಕಾಲದಲ್ಲೂ ಬಹಳಷ್ಟು ಮಟ್ಟಿಗೆ ಹಾಗೇ ಇದೆ. ಹಾಗಾದ್ರಿಂದ ಬಹಳಷ್ಟು ಹಿಂದೆ ಮಹಿಳೆ ಹಿಂದೆ ಹೋಗ್ಬಿಟ್ರು, ಗಂಡಸಿನ ನೆರಳಾಗಿ ಬದುಕುವಂಥ ಅನಿವಾರ್ಯ ಕರ್ಮ ಆಕೆಗಿತ್ತು, ಸ್ವಂತ ಅಸ್ತಿತ್ವ ಆಗುವಂಥ ಪರಿಸ್ಥಿತಿ ಇರಲಿಲ್ಲ ಅವಾಗ. ಈಗ ಅಲ್ಲಮ್ಮ ಪ್ರಭು ಯಾಕೆ ಮಾಡಿದ ಅಂದರೆ, ಅಂಥ ಪರಿಸ್ಥಿತಿಯಲ್ಲಿ ಒಬ್ಬ ಹೆಣ್ಣು ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದು ಮಾತ್ರ ಅಲ್ಲ, ಒಂದು ಆಧ್ಯಾತ್ಮಿಕ ಶಕ್ತಿ

ಸುಂದರಿಯಾಗಿ ಬೆಳೆದಿದ್ದಾಳೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕಾಗಿ ಅದು ಮುಖ್ಯ ಆಯಿತು. ಆಕೆಗೆ ಅಸಹಾಯ ಮಾಡೋದು ಅಪಮಾನ ಮಾಡೋದು ಒಂದು ಮನಸ್ಸಿರಲಿಲ್ಲ. ಯಾಕೆ ಮೊದಲೇ ಹೇಳಿದ್ದಾನೆ ವೈರಾಗ್ಯದ ತವನಿಧಿ ನಾಳೆ ಅನುಭವ ಹೊಂಟಕ್ಕೆ ಬರ್ತಾ ಇದೆ ಅಂತ ಹಿಂದಿನ ದಿವಸನೇ ಡಿಸಿಷನ್ ಕೊಟ್ಬಿಟ್ಟಿದ್ದ ನಾನು. ಮ್ಯಾಚ್ ಫಿಕ್ಸ್ ಆಗೋಗಿದೆ ಆಗಲೇ. ಆದರೆ ಕೂಡ ಇಲ್ಲಿ ಹೇಳಬೇಕಾದದ್ದು ಆಕೆ ಎಂಥ ದೊಡ್ಡವಳು ಅಂತ, ಆಕೆ ಒಂದು ನೆಲೆ ಇದೆ, ಆಕೆ ಒಂದು ವ್ಯಕ್ತಿತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗಿತ್ತು ಅಲ್ಲಮ್ಮ ಪ್ರಭುಗೆ. ಅಲ್ಲಮ್ಮನ ಮಾತು ಕೇಳಿ ಎಲ್ಲರಿಗೂ ಬಹಳ ದುಃಖ ಆಯಿತು. ಅಂತಹ ಅಕ್ಕ ಬಂದಿದ್ದಾಳೆ, ವೈರಾಗ್ಯದ ತವನಿಧಿ ಬಂದಿದ್ದಾಳೆ, ಆಕೆ ಕೂತ್ಕೋ ಅಂತ ಹೇಳಿಬಿಟ್ಟು ತೊಲಗು ತಾ ತೊಲಗು ಆಕೆ ಅಂತಾನಲ್ಲ, ಏನಪ್ಪ ಇದು ಅಂತ ಅಲ್ಲಮ್ಮ ಪ್ರಭು ಹೇಳೋ ಧೈರ್ಯ ಯಾರಿಗೂ ಇಲ್ಲ, ಯಾರಿಗೂ ಧೈರ್ಯ ಇಲ್ಲ. ಅಕ್ಕ ಅಧೀರಳಾಗಲಿಲ್ಲ. ಆಕೆ ಹೇಳುವಂಥ ಮಾತು ಎಷ್ಟು ಚಂದ ಇದೆ ನೋಡ್ರಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಳೆ. ಉದಮದದ ಯೌವನವು ದೇವಧರ್ಮ ಪ್ರಭುವೆ, ಉದಮದದ ಯೌವನವು ದೇಹ ಧರ್ಮ. ಆದರೆ ನಾನು ಯೌವನದ ಮದದ ಭ್ರಾಂತಿಯಲ್ಲಿ ಸಿಕ್ಕಿಲ್ಲ, ಅದನ್ನು ಮೀರಿ ಬಂದಿದ್ದೇನೆ. ನನ್ನ ಪತಿಯ ಕುರುಹ ಕೇಳಿದ್ದೀರಿ, ನನ್ನ ಗಂಡನ ಕುರುಹ ಕೇಳ್ತಿರಲ್ಲ, ನನಗೆ ಪತಿ ಇದ್ದಾನೆ, ನನಗೆ ಪತಿ ಇದ್ದಾನೆ, ಆತನೊಂದಿಗೆ ನನ್ನ ಮದುವೆ ಹೇಗಾಯಿತು ಅಂತ ಹೇಳ್ತಾಳೆ. ಆಕೆ ಒಂದು ಅವಕಾಶ ಸಿಕ್ಬಿಡ್ತು, ನಿನ್ನ ಗಂಡ ಯಾರು ಅಂತ ಕೇಳಬೇಕು. ಇದುವರೆಗೂ ತಾನೇ ಹೇಳ್ತಾಳೆ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ, ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳು. ಈಗ ಫಸ್ಟ್ ಟೈಮ್ ಕೇಳ್ತಿದ್ದಾನೆ ಅಲ್ಲಮ್ಮಪ್ರು, ನಿನ್ನ ಗಂಡ ಯಾರು ಹೇಳು ಅಂತ. ಎಂಥ ಅವಕಾಶ ಸಿಕ್ಕಿದೆ, ಹೆಂಗೆ ಹೇಳ್ತಾಳೆ ನೋಡಿಕೆ ನನ್ನ ಗಂಡ ಹೇಗಿದ್ದಾನೆ ಅಂತ, ಮದುವೆ ಆದದ್ದು ಹೇಗೆ ಅಂತ ಹೇಳ್ತಾಳೆ. ಪಚ್ಚೆಯ ನೆಲೆಗಟ್ಟು, ಪಚ್ಚೆಯ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬ. ಅಂದರೆ ಸಂಭ್ರಮದಲ್ಲಾದಂಥ ಮದುವೆ, ನಮ್ದೇನು ಕಳ್ತನದಲ್ಲಾದದ್ದಲ್ಲ, ಅದ್ಭುತ ಮದುವೆ ನಂದು. ಹೆಂಗೆ ಸಾಮ್ರಾಜ್ಯ ನೋಡಿ ಹೇಗಿದೆ. ಪಚ್ಚೆಯ ನೆಲೆಗಟ್ಟು, ಕನಕದ ತೋರಣ, ಬಂಗಾರದ ತೋರಣ, ವಜ್ರದ ಕಂಬ, ಹವಳದ ಚಪ್ಪರವನಿಕ್ಕಿ, ಮುತ್ತು ಮಾಣಿಕ್ಯದ ಮೇಲು ಕಟ್ಟ ಕಟ್ಟಿ, ಮೇಲ್ಕಟ್ಟು ಕಟ್ಟಿದ್ದಾರೆ ಮುತ್ತು ಮಾಣಿಕ್ಯದ್ದು. ಮದುವೆಯ ಮಾಡಿದರು ಎಂಬವರೆನ್ನ ಮದುವೆಯ ಮಾಡಿದರು, ಸುಮ್ಮನೆ ಸುಲಭ ಅಲ್ಲ, ಅತ್ಯಂತ ಸಂಭ್ರಮದಲ್ಲಿ ಮದುವೆ ಮಾಡಿದ್ದಾರೆ ನಮ್ಮವರು. ಕಂಕಣ ಕೈಧಾರೆ ಸ್ಥಿರ ಶೇಷೆಯನಿಕ್ಕಿ, ಎಲ್ಲವನ್ನು ಮಾಡಿ ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು ಎಂಬವರು ಮದುವೆಯ ಮಾಡಿದರು. ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಸಂಭ್ರಮದಿಂದ ಹೇಳ್ಕೊಂಡ್ರು. ಎಲ್ಲರೂ ಸಂತೋಷ ಆಗಿಬಿಟ್ಟು, ಶರಣರಿಗೆ ಎಷ್ಟು ಚೆನ್ನಾಗಿ ಮಾತು ಕೊಟ್ಟಲಲ್ಲ, ನಿನ್ನ ಗಂಡ ಯಾರು ಅಂತ ಕೇಳಿದಾಗ ನನ್ನ ಗಂಡ ಮದುವೆ ಆಗಿರಲಿ, ನಾನು ಅನ್ಕೊಂಡಿದ್ದೀನಿ ಅವನ್ನ ಅಂತ ಅನ್ಲಿಲ್ಲ. ಆಕೆ ನನ್ನ ಮದುವೆ ಆಗೋಗಿದೆ, ಸಂಭ್ರಮದ ಮದುವೆ ಆಗಿದೆ ಅಂತ ಎಲ್ಲರೂ ಸಂತೋಷಪಟ್ಟರು. ಆದರೆ ಅಲ್ಲಮ್ಮ ಸಂತೋಷ ಪಡೋ ಪೈಕಿ ಅಲ್ಲ, ಪರೀಕ್ಷೆ ಆಗ್ಬೇಕು ಇನ್ನೂ ಅಂತ ಕೇಳ್ತಾನೆ. ಅಲ್ಲಮ್ಮ ಹೇಳ್ತಾನೆ, ನಿನ್ನ ಚರಿತ್ರೆ ಜಗತ್ತಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ, ನಿನ್ನ ಚರಿತ್ರೆ ಜಗತ್ತಿಗೆಲ್ಲ ಗೊತ್ತಿದೆ. ಚರಿತ್ರೆಯನ್ನು ಲೋಕ ಅರಿಯದು ಎಂದು ಭಾವಿಸಬೇಡ ಮಗಳೇ. ಕೌಶಿಕ ರಾಜನ ಮಡದಿಯಾಗಿದ್ದ ನೀನು ಆತನನ್ನು ವಂಚಿಸಿ ಬಂದು ಚನ್ನಮಲ್ಲಿಕಾರ್ಜುನನೆ ಪತಿ ಎಂದು ಹೇಳಿದರೆ ಶರಣರು ಮೆಚ್ಚಲಾರರು. ನೀನು ಮದುವೆ ಆಗಿ ಜಗತ್ತಿಗೆ ಗೊತ್ತಿದೆಯಲ್ಲ, ಇಡೀ ಜಗತ್ತಿಗೆ ಗೊತ್ತು ನೀನು ಕೌಶಿಕನ ಮದುವೆ ಆಗಿದ್ದೀಯಾ ಅಂತ ಹೇಳಿ ಅದನ್ನು ವಂಚಿಸಿ ಬಿಟ್ಟು ಅವನು ಬಿಟ್ಟು ಓಡಿ ಬಂದಿದೆಯಾ ಇಲ್ಲಿ, ಓಡಿ ಬಂದು ನಮ್ಮಂದೆ ಚನ್ನಮಲ್ಲಿಕಾರ್ಜುನನೇ ಪತಿ ಅಂತ ಹೇಳ್ತೀಯಾ ನೀನು, ಅದನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಬಸವಣ್ಣನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇಂಥ ಹೊರಟು ಮಾತಾಡಬಹುದು ಆಕೆಗೆ, ಕೌಶಿಕನ ಜೊತೆ ಆಕೆ ಬದುಕೋ ಮನಸ್ಸಿರಲಿಲ್ಲ ಅಂತ ಎಲ್ರಿಗೂ ಗೊತ್ತು. ಮನಸ್ಸಲ್ಲ ಮನೆ ಅಲ್ಲ, ತನ್ನ ಬಟ್ಟೆಯನ್ನು ಕೂಡ ಧಿಕ್ಕರಿಸಿ ಬಂದಂಥವಳು, ಅಷ್ಟು ವೈರಾಗ್ಯದಿಂದ ಇದ್ದಂಥವಳಿಗೆ ಹಿಂಗೆ ಕೇಳ್ಬೋದಾ? ಮತ್ತೆ ಪ್ರಭುವನ್ನ ಮುಖ ನೋಡ್ತಾನೆ, ಪ್ರಭುವಿನ ಬಿಗಿಯಾಗೇ ಇದ್ದಾನೆ. ಕೇಳೋ ಧೈರ್ಯ ಇಲ್ಲ ಯಾರಿಗೂ. ಅಕ್ಕ ಹೇಳ್ತಾಳೆ, ಎಂಥ ಮಾತು ಸ್ವಾಮಿ ಇದು, ಕಣ್ಮೊಂದು ಚಿತ್ರ ಕಟ್ಟಬೇಕು ಅನಿಸುತ್ತೆ. ಆಕೆ ಹೇಳ್ತಾಳೆ, ನಿಜ ಪ್ರಭುವೇ, ನೀವು ಕೇಳುವ ಈ ಪ್ರಶ್ನೆಯನ್ನು ನಾಳೆ ಪ್ರಪಂಚವೂ ಕೇಳುತ್ತದೆ. ನೀವಷ್ಟೇ ಅಲ್ಲ, ನಾಳೆ ಪ್ರಪಂಚ ಕೇಳ್ತದೆ. ಕೌಶಿಕನ ಜೊತೆಗೆ ಮದುವೆ ಆಗಲಿಲ್ವಾ, ಮದುವೆ ಆಗಿ ಒಂದು ಸಂಸಾರ ಮಾಡಲಿಲ್ವಾ, ಬಿಟ್ಟು ಬಂದು ಚನ್ನಮಲ್ಲಿಕಾರ್ಜುನ ಪತಿ ಅಂದರೆ ಏನರ್ಥ ಅಂತ ಪ್ರಪಂಚ ಕೇಳಬಹುದು. ಅದಕ್ಕಾಗಿ ಉತ್ತರ ಹೇಳುತ್ತಿದ್ದೇನೆ ಅಂದರೆ ನಿಮಗಲ್ಲ ಉತ್ತರ ಇದು, ನಿಮಗೂ ಆಯಿತು, ಮುಂದೆ ಪ್ರಪಂಚ ಕೇಳುವಂತಹ ಪ್ರಪಂಚ ಕೂಡ ಉತ್ತರ ಆದಂಗೆ ಆಯಿತು. ಹೇಳ್ತಾಳೆ, ನಾನು ಕೌಶಿಕ ರಾಜನನ್ನು ಎಂದೂ ಕನಸು ಮನಸ್ಸಿನಲ್ಲೂ ಪ್ರೀತಿಸಲಿಲ್ಲ, ಪ್ರೀತಿ ಮಾಡಲೇ ಇಲ್ಲ. ಆದರೆ ಅವನು ಹಿಡ್ಕೊಂಡು ಹೋಗ್ತೀನಿ ಅಂದಾಗ ನನ್ನ ತಂದೆ ತಾಯಿಗೆ ತೊಂದರೆ ಆಗ್ತದೆ, ಅವ್ರು ಒದ್ದಾಡ್ತಾರೆ ಅನ್ನೋ ಭಯದಿಂದ ನಾನು ಹೋದೆ, ಬೇರೆ ಅಗತ್ಯ ಇರಲಿಲ್ಲ ನನಗೆ, ಇನ್ನೊಂದು ಆಸೆ ಇತ್ತು ಅಂತ ಭಾಳ ಚಂದ ಹೇಳ್ತಾಳೆ ಆಕೆ ಪ್ರಭುಗೆ. ನೂರ್ನಾಲ್ಕು ವಚನಗಳಲ್ಲಿ ಬರ್ತದೆ. ನನ್ನ ಆಸೆ ಏನಿತ್ತು ಗೊತ್ತಾ, ಅವನು ಹಾಳು ಮಾಡಿ ಬರಬೇಕು ಅಂತ ಇರಲಿಲ್ಲ. ಅವನು ಸದ್ಭಕ್ತನಾಗಿ ನನ್ನ ಜೊತೆಗೆ ದಾಸೋಹದಲ್ಲಿ ಭಕ್ತಿಯಲ್ಲಿ ಕೂತ್ಕೊಂಡಿದ್ರೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತಿದ್ದೆ. ಬಹುಶಃ ಆಗ ನಾನು ರಾಜ್ಯ ಬಿಟ್ಟು ಬರ್ತಿರ್ಲಿಲ್ಲೇನೋ. ಅವನು ಒಳ್ಳೆಯವನಾಗಿದ್ದರೆ, ಅವನು ಒಳ್ಳೆಯವನಾಗಲಿಲ್ಲ, ಅವನು ನನ್ನ ಹೃದಯದಲ್ಲಿರುವಂಥ ಭಕ್ತಿಯನ್ನು ಪೂಜೆ ಮಾಡಲಿಲ್ಲ, ನನ್ನ ದೇಹವನ್ನು ಬೇಡ್ಕೊಂಡ, ಅದಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾಳೆ, ನನ್ನ ಮೈ ಮನಗಳು ಒಂದನ್ನೂ ಅವನಿಗೆ ಒಪ್ಪಿಸಿರಲಿಲ್ಲ. ಈ ಮೀಸಲು ಸೌಂದರ್ಯ ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿತವಾದದ್ದು, ನನಗೆ ದೇಹದ ಮೋಹ ಇಲ್ಲ ಅಂತ ಹೇಳಿದ್ರು. ಎಲ್ರಿಗೂ ಸಂತೋಷ ಆಯ್ತು, ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಲಲ್ಲ ಅಂತ. ಆದರೆ ಅಲ್ಲಮ್ಮ ಮತ್ತೆ ಒಪ್ಪೋದಿಲ್ಲ. ಅವನ ಮುಂದಿನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ದೇವನ ಒಲಿಯದೆ ನೀನು ಒಲಿಸಿದನೆಂಬುದು ಅದಾವುದಕ್ಕೆ ಕಣೆ? ಭಾವ ಶುದ್ಧವಾದಲ್ಲಿ ಸೀರೆಯನ್ನುಳಿದು ಕೂದಲ ಮರೆ ಮಾಡಲೇಕೆ? ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು, ಅದು ಗುಹೇಶ್ವರ ಲಂಗಕ್ಕೆ ಒಲವಲ್ಲ. ಎಷ್ಟು ಚೆನ್ನಾಗಿರೋ ಮಾತು, ಚುಚ್ಚದಂಗೆ ಆಗ್ಬೇಕು, ಅದೇ ಶೂಲ ಚುಚ್ಚದಂಗೆ ಆಗ್ಬೇಕು. ದೇವನೊಲಿಯದೆ ನೀನು ಒಲಿಸಿದನೆಂಬುದು ಅದಾವುದಕ್ಕೆ? ಅವನು ನಿನ್ನ ಒಲಿಯಲಾರದೆ ನೀನು ಮದುವೆ ಆಗಿದ್ದೀನಿ ಅಂತ ಅವನು ಒಲಿದಿದ್ದಾನೆ ಅಂತ ಪ್ರೂಫ್ ಏನು?

ಹೇಳ್ಬೋದು ಚನ್ನಮಲ್ಲಿಕಾರ್ಜುನ ಮದುವೆ ಆಗಿದ್ದೀನಿ ಅಂತ. ಆತ ನೀನು ಒಲಿದಿದ್ದಾನೆ, ನೀನೇನು ಹೇಳ್ತೀಯ, ಅವನು ಒಲಿಸ್ಕೊಂಡಿದ್ದೇನೆ ಅಂತ ಹೇಳ್ತೀಯ. ನೀನು ಒಲಿಸ್ಕೋಬೇಕು, ಅವನು ಒಲಿಬೇಕು ನಿನ್ನ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ, ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ಬಾರ್ದಂತೆ, ಭಗವಂತ ಕರೆಸ್ಕೊಂಡು ಅನ್ಬೇಕು. ಹೋಗೋರು ನಾವ್ಯಾರು, ಅವನು ಬಾ ಅಂದಾಗ ಮಾತ್ರ ಹೋಗ್ಬೇಕು ಅಂತ ನಂಬಿಕೆ ನಮ್ಮಲ್ಲಿ ಇರುವಂಥದ್ದು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಗವಂತ ಕರೆದಿದ್ದಾನೆ ಅನ್ನುವಂಥವ್ರು, ನಾನು ಒಲಿಸಿಕೊಂಡೆ ಅಂದ್ರೆ ಏನರ್ಥ ಹೇಳ್ತಾನೆ, ಅವನು ಒಲಿಸ್ಕೊಳ್ಬೇಕು ನಿನ್ನ. ಅದಾಗ್ತದೆ, ಅವನು ಒಲಿಯದೆ ಅವನನ್ನು ಮದುವೆ ಆಗಿಯೋ ಪರಿಯಂತೂ ಭಾವ ಶುದ್ಧವಾಗಿದೆ, ದೇಹದ ಮೋಹವನ್ನು ಬಿಟ್ಟಿದ್ದೆ ಅನ್ನುತ್ತಿದ್ಯಾ? ನಿಜವಾಗಿಯೂ ದೇಹದ ಮೋಹ ಅಳದಿದ್ರೆ ನಿನಗೆ ಸೀರೆಯನ್ನು ಬಿಟ್ಟು ಕೂದಲನ್ನು ಯಾಕೆ ಹೊತ್ಕೊಂಡೆ? ಈ ಮನುಷ್ಯ ಕಲ್ಪನೆ ಮಾಡ್ಬೇಕು ಸ್ವಾಮಿ, ಒಂದು ಅಸಹಾಯ ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ, ನೂರಾರು ಜನ ಶರಣರಿದ್ದಾರೆ, ಅಂತ ಹೊತ್ತಲ್ಲಿ ಏಕಾಂಗಿಯಾಗಿ ನಿಂತಿದ್ದಾಳೆ. ಆಕೆ ಪರೀಕ್ಷೆ, ಸ್ಟ್ಯಾಂಡಿಂಗ್ ಎಕ್ಸಾಮಿನೇಷನ್ ಅದು, ನಾಟ್ ಈವನ್ ಸಿಟ್ಟಿಂಗ್ ಎಕ್ಸಾಮಿನೇಷನ್. ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಬೇಕಾದ್ರೆ ಏನು ಕಷ್ಟ ಆಗಿರ್ಬೇಕಲ್ಲ ಆಕೆಗೆ, ಎಷ್ಟು ಮುಜುಗರಾಗಿರ್ಬೇಕು. ಆಕೆಗೆ ಹೇಳ್ತಾರೆ, ನಿನಗೆ ದೇಹದ ಮೋಹ ಅಳದಿದ್ರೆ ಸೀರೆಯನ್ನು ಬಿಟ್ಟು ಕೂದಲನ್ನು ಮರೆ ಮಾಡಿಕೊಂಡಿದ್ದೇಕೆ? ಅದಕ್ಕೆ ಸೀರೆಯ ಮೋಹ ಹೋಯಿತು, ಕೂದಲಿನ ಮೋಹ ಹಿಡಿಯಿತು, ಮೋಹವನ್ನು ಎಲ್ಲಿ ಬಿಟ್ಟಂತಾಯಿತು ನೀನು? ಎಷ್ಟು ಚೆನ್ನಾಗಿದೆ ಅದು, ಭಾವ ಶುದ್ಧವಾದಲ್ಲಿ ಸೀರೆಯನ್ನು ಉಳಿದು ಕೂದಲ ಮರೆ ಮಾಡದೆ, ಅದಕ್ಕೆ ಕೂದಲ್ಯಾಕೆ ಮರೆ ಮಾಡ್ಕೊಂಡಿದ್ಯಾ ನೀನು ಅಂತ ಇಷ್ಟು ನೇರವಾಗಿ ಕೇಳಿದಾಗ ಒಂದು ಕ್ಷಣ ಮಹಾದೇವಿ ಭ್ರಾಂತಳಾಗಿಬಿಡ್ತಾಳೆ. ಉತ್ತರ ಹ್ಯಾಕ್ ಕೊಡೋದು? ಇಷ್ಟೊಂದು ಜನ ಗಂಡಸರಿದ್ದಾರೆ, ದೊಡ್ಡ ಜ್ಞಾನಿಗಳಿದ್ದಾರೆ, ಇಂಥದ್ದು ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು ಆಕೆ? ಆದರೆ ಬಹಳ ತಡವರಿಸಲಿಲ್ಲ ಆಕೆ, ಯಾಕಂದರೆ ಆಕೆಯ ವೈರಾಗ್ಯ ಕ್ಷಣಿಕವಾದ ಭಾವಾವೇಶದ ಕ್ರಿಯೆ ಆಗಿರಲಿಲ್ಲ. ಆಕೆದು ಯಾವಾಗಲೂ ಆಳವಾದ ಅರಿವಿನಿಂದ ದೃಢಗೊಂಡಂಥ ಫಲ ಅದು. ಆಕೆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತ ಮಾತು. ಒಬ್ಬರಿಗೊಬ್ಬರು ಅದು ಚಾಲೆಂಜ್ ಆಫ್ ಜೀನಿಯಸ್ಸಸ್. ಅದು ಒಬ್ಬರಿಗೊಬ್ಬರು ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಆಕೆ ಮಾತು, ಫಲಪಕ್ವವಾಗದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಏನು ಮಾತಪ್ಪ ಇದು? ಕಾಡದಿರಣ್ಣ, ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಅಂತ ಕೇಳ್ಕೊತಾಳೆ. ಆ ಮಾತು ಹೆಂಗಿದೆ ನೋಡಿ, ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಒಳಗೆ ಹಣ್ಣು ಆಗೋ ತನಕನೂ ಮೇಲಿನ ಸಿಪ್ಪೆ ಕೆಡೋದಿಲ್ಲ. ಹಾಗೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ನಾನು ಭಯದಿಂದ ಭಾವದಿಂದ ಮುಚ್ಚಿದೆ. ನಾನು ಕೂದಲು ಹಾಕ್ಕೊಂಡದ್ದಾಗಲಿ, ಚಿಂದಿ ಉಟ್ಕೊಂಡದ್ದಾಗಲಿ, ನಿಮಗೆ ಕಾಮನ ಮುದ್ರೆಯಿಂದ ನೋವಾದಿತ್ತಲ್ಲ ಅಂತ ನಾನು ಹಾಕ್ಕೊಂಡದ್ದು, ನಿಮ್ಮ ಮನಸ್ಸು ಚಂಚಲ ಆದಿತ್ತಲ್ಲ ಅಂತ ಹಾಕ್ಕೊಂಡು ನನಗೋಸ್ಕರ ಅಲ್ಲ. ಏನು ಅಲಮ ಪ್ರಭು ಹೇಳೋ ಮಾತಾ ಇದು? ಆದರೆ ಹೇಳ್ತಾಳೆ ಆಕೆಗೆ, ಏನು ಚಿಂತೆ ಇಲ್ಲ, ಅಲಮ ಪ್ರಭುಲಿ ಯಾರೇ ಆಗಲಿ ಹೇಳಬೇಕು ಅದನ್ನು. ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಒಳಗೆ ಪಕ್ವ ಆಗಿ ಹೋಗಿದ್ದೀನಿ ನಾನು ಅಂತ ಆಕೆ ಎಕ್ಸ್ಪ್ಲೇನ್ ಮಾಡೋದು ಹೇಗಿದೆ ನೋಡಿ. ನನಗಾಗಿ ಕೂದಲು ಮರೆ ಮಾಡಿಕೊಂಡಿಲ್ಲ ಪ್ರಭುವೇ, ನಿಮಗೋಸ್ಕರವಾಗಿ ಕಾಮನ ಮುದ್ರೆ ಕಂಡು ನಿಮಗೆ ನೋವಾದೀತೆಂದು ಮರೆ ಮಾಡಿಕೊಂಡಿದ್ದೇನೆ, ಯಾಕಂದರೆ ಫಲ ಪಕ್ವವಾಗುವವರೆಗೂ ಮೇಲಿನ ಸಿಪ್ಪೆ ಒಪ್ಪಗೆಡುವುದಿಲ್ಲ. ಒಳಗಿನ ಹಣ್ಣು ಆದ್ಮೇಲೆ ತಾನೇ ಸಿಪ್ಪೆ ಒಡೆಯುವಂಥದ್ದು. ಶರಣರಿಗೆಲ್ಲ ತುಂಬ ಸಂತೋಷ ಆಯಿತು, ಅಲ್ಲಮ್ಮ ಪ್ರಭುಗೆ ಸರಿಸಾಟಿ ಆದಂಥ ಉತ್ತರ ಕೊಟ್ಟಲಲ್ಲ ಅಂತ. ಅಲ್ಲಮ್ಮ ಪ್ರಭುಗಂತೂ ಭಾರಿ ಸಂತೋಷ ಆಗೋದು, ತುಂಬ ಅಂತರಂಗದ ಸಂತೋಷ ಆಯಿತು. ಆದರೂ ತೃಪ್ತಿ ಇಲ್ಲ, ಅದಕ್ಕೆ ಪ್ರಭು ಅವನು ತೃಪ್ತಿ ಆಗಲಿಲ್ಲ. ಅವನು ಅಕ್ಕನ ತೀವ್ರ ವೈರಾಗ್ಯ ದೃಢತೆಗಳು ನಿರ್ಧಾರ ಆಯಿತು, ಆದರೆ ಅಂತರಂಗದಲ್ಲಿ ಅರಳಿರುವಂಥ ಅರಿವಿದೆಯಲ್ಲ, ತಿಳಿವಿದೆಯಲ್ಲ, ಅದರ ಸ್ಪಷ್ಟ ಪ್ರತಿ ಐಡಿಯಾನ ಮಂದಿ ಕೊಡಬೇಕು ಅಂತ ಅನ್ನಿಸ್ತು ಅವನಿಗೆ. ಅದನ್ನೇ ಅವನು ಮಾತು ಕೇಳ್ತಾನೆ, ಏನು ತಿರುಗಿ ಕೊಡುವಂಥ ಮಾತ್ರೆ ಅದು? ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿ. ನೀನೆಲ್ಲ ಹೇಳ್ತೀಯ ಚನ್ನಮಲ್ಲಿಕಾರ್ಜುನ ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯಲ್ಲ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿ. ನನಗೆ ಗೊತ್ತಿಲ್ಲ ನೀನು ಭಗವಂತನ ಒಪ್ಕೊಂಡಿದ್ದೆ, ಭಗವಂತ ನೀನು ಒಪ್ಕೊಂಡೋ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ ಅದು. ಆದರೆ ಒಂದು ಮಾತು ಹೇಳ್ತಾನೆ, ನೀನು ಹೇಳಿದಲ್ಲ ಇದೀಗ ಫಲಪಕ್ವವಾಗದೆ ಮ್ಯಾಲೆ ಚಿಪ್ಪ ಹೊಡೆಯೋದಿಲ್ಲ ಅಂದೆಲ್ಲ, ನಾನೊಂದು ಹೇಳ್ತೀನಿ ಕೇಳು. ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಏನದು ಹೇಳೋ ಮಾತು? ನೀನು ಹೇಳಿದೆ ಹಣ್ಣು ಪಕ್ವ ಆದಾಗ ಮಾತ್ರ ಮೇಲಿನ ಸಿಪ್ಪೆ ಒಡಿತದೆ ಅಂತ ಹೇಳಿದೆಲ್ಲ, ನಾನೊಂದು ಹೇಳ್ತೀನಿ, ಮೇಲೆ ಸಿಪ್ಪೆಗೆ ಪೆಟ್ಟಾದರೂ ಒಳಗಿನ ಹಣ್ಣು ಕೊಳಕಾಗ್ತದೆ ಆಗಿಲ್ವಾ? ಮಾವಿನ ಹಣ್ಣು ನೋಡಿ ಹಾಗೆ ಇಟ್ಟು ನೋಡಿ, ಮೇಲಿನ ಸಿಪ್ಪೆ ಪೆಟ್ಟಾದರೆ ಒಳ ಹಣ್ಣು ಕೂಡ ಕೊಳತು ಹೋಗುತ್ತೆ. ಅದು ಹೇಳ್ತಾನೆ, ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಅದು ಗುಹೇಶ್ವರ ಲಿಂಗ ಒಪ್ಪದ ಮಾತು. ನೀನು ಹೇಳ್ತೀಯ ಒಳಗೆ ಪಕ್ವ ಆಗಿದೆ ಅಂತ ಹೇಳ್ತೀಯ ನೀನು, ಆದರೆ ಪಕ್ವ ಆಗೋದು ಯಾವಾಗ? ಮೇಲಿನ ಸಿಪ್ಪೆ ಒಡೆದಾಗಲೇ ಒಳಗಿನ ಕೊಳಕಾಗುವಂಥದ್ದು, ಹಣ್ಣಾಗೋದಲ್ಲ ಅಂತ ಹೇಳ್ತಾನೆ. ಇದನ್ನು ಹೇಗೆ ಸಮರ್ಸ್ಕೊಳ್ತೀಯ ಅಂತ ಅದಕ್ಕೆ ಅಕ್ಕ ಹೇಳ್ತಾಳೆ, ಇದು ಕೊಳೆಯುವ ಹಣ್ಣಲ್ಲ, ಇದು ಕೊಳೆಯುವ ಹಣ್ಣಲ್ಲ, ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಒಳಗಾಗಿರುವವರೆಗೂ ಇದು ಕೊಳೆಯುವ ಸಂಭವ ಉಂಟು ಆಗ್ತದೆ. ಆದರೆ ಇವಳು ಅತೀತವಾದಂಥ ಸಚ್ಚಿದಾನಂದ ಸ್ವರೂಪ ಒಂದಿದೆಯಲ್ಲ, ಅದು ರಸ ಕೊಳೆಯೋದಿಲ್ಲ. ಹಿಂದಿನ ದೇಹದ ಹಂಗನ್ನು ಬಿಟ್ಟು ಬೆಂದ ನುಲಿಯಂತೆ ಆಗಿದ್ದೇನೆ ಪ್ರಭುವೆ. ಬೆಂದ ನುಲಿ ಕಲ್ಪನೆ ಮಾಡ್ಕೋಬೇಕು ಚಂದ. ಒಂದು ಹಗ್ಗ ಇಟ್ಟು ಬೆಂಕಿ ಹಚ್ಚಿದರೆ ಹಗ್ಗ ಸುಟ್ಟು ಬಿಡುತ್ತೆ. ಅದು ಹಗ್ಗ ರೂಪ ಹಂಗೆ ಇರುತ್ತೆ, ಬೂದಿದು ನೋಡೋಕೆ ಹಗ್ಗದ ರೂಪದಲ್ಲಿದೆ, ಒಳಗಡೆ ಏನಿಲ್ಲ ಅದು. ನನ್ನ ಹಂಗೆ ಆಗೋಗಿದೆ ದೇಹ, ನಂದು ದೇಹದಲ್ಲಿ ಏನು ಉಳಿದಿಲ್ಲ, ಸುಟ್ಟ ಹಗ್ಗದ ಬೂದಿ ಇದ್ದಂಗಿದ್ದೆ ನಾನು. ಅದಕ್ಕೆ ಹೇಳ್ತಾಳೆ, ಹಿಂದಿನ ದೇಹದ ಹಂಗನ್ನು ಬಿಟ್ಟು ಬೆಂದ ನುಲಿಯಂತೆ

ಇದನ್ನು ಆಶ್ರಯಿಸಿ ಶರಣ ಸತಿ ಲಿಂಗಪತಿಯಾಗಿದ್ದೇನೆ. ಚನ್ನ ಮಲ್ಲಿಕಾರ್ಜುನನ ಗಂಡನ ಒಳಹೊಕ್ಕು ಬೆರೆಸಿದನು ನಾನು ಎನ್ನುತ್ತಾಳೆ. ಅವನು ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತಾಳೆ. ಮತ್ತೆ ಅಲ್ಲಮ್ಮ ಪ್ರಭು ಕೇಳ್ತಾನೆ, ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರಿ ಅಂತವ್ವ, ನೀನು ಚನ್ನ ಮಲ್ಲಿಕಾರ್ಜುನನ ಕೂಡ್ಕೊಂಡ್ಬಿಟ್ಟೆ ಅಂತ ಹೇಳ್ತೀಯಲ್ಲ, ಅಮೂರ್ತವಾದಂಥ ನಿರಾಕಾರವಾದಂಥ ಶಕ್ತಿ ಜೊತೆಗೆ ಸೇರ್ಕೋತೀನಿ ಅಂದ್ರೆ ಏನರ್ಥ, ಹ್ಯಾಕ್ ಸೇರ್ಕೊಂಡೆ ನೀನು ಅಂತ ಕೇಳ್ತಾನೆ. ಗುಹೇಶ್ವರ ಲಿಂಗವ ಬೆರೆ ಮಾಡಿ ಬೆರೆಸಬಾರದು ಕೇಳ ಕಳದಿ. ಹಂಗೆಲ್ಲ ಸೇರಿಸ್ಕೋಬಾರ್ದು ಸುಮ್ಮ ಸುಮ್ಮನೆ, ಯಾರ ಜೊತೆಗೂ ಸೇರ್ಕೋಬೋದು ನೀನು, ಭಗವಂತ ಸೇರ್ಕೋತೀನಿ ಅಂದ್ರೆ ಏನರ್ಥ. ಅದು ಹೆಂಗೆ ಹೇಳ್ತಾನೆ ನೋಡಿ, ಕೂಡಲಿಲ್ಲದ ಆಗಲಿಲ್ಲದ, ಅದು ಆದದ್ದಲ್ಲ ಭಗವಂತ ಅನ್ನೋ ಶಕ್ತಿ, ಆದದ್ದಲ್ಲ ಯಾವತ್ತಿಗೂ ಅನಾದಿ ಅನಂತ ಯಾವತ್ತಿಗೂ ಇರುವಂಥ ಶಕ್ತಿ, ಅದ್ರ ಜೊತೆ ನೀನು ಸೇರ್ಕೋತೀನಿ ಅಂದ್ರೆ ಅದು ಹೆಂಗೆ ಸೇರ್ಕೊಂಡೆ ಮನೇನು ಹೇಳಿ ನೋಡೋಣ ಅಂತ ಕೇಳಿದಾಗ ಆಕೆ ಹೇಳೋ ಮಾತು, ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ, ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ. ಗಟ್ಟಿ ತುಪ್ಪ ತಿಳಿ ತುಪ್ಪ ನೀವು ಮಾಡಬೇಕಾಗಿಲ್ಲ, ತುಪ್ಪ ಇರ್ತದೆ, ಬಿಸಿಲಾದರೆ ತಿಳಿ ತುಪ್ಪ ಆಗತ್ತೆ, ಚಳಿ ಆದರೆ ಅದೇ ಗಟ್ಟಿ ತುಪ್ಪ ಆಗತ್ತೆ, ತುಪ್ಪವೇ ಅದು. ಹೊರಗಿನ ವಾತಾವರಣ ಬದಲಾದ ಹಾಗೆ ಗಟ್ಟಿ ತಿಳಿ ಆಗತ್ತೆ ಅಷ್ಟೇ, ಅದು ಬೇರೆ ಅಲ್ಲ. ಅದೇ ರೀತಿ ಹೇಳ್ತಾಳೆ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ. ಒಂದು ದೀಪದ ಬೆಳಕು ಸೊಡ್ರಿದೆ, ಆ ದೀಪ ಇದೆಯಲ್ಲ ಬೆಂಕಿ ಇದೆಯಲ್ಲ ಮೇಲೆ, ಅದಕ್ಕೂ ಬೆಳಕಿಗೂ ಹೆಂಗೆ ಸಂಬಂಧ, ಒಂದರಿಂದ ಒಂದಿರುವಂಥದ್ದು. ಆ ದೀಪದ ಬೆಳಕಿದ್ದಾಗಲೇ ಬೆಳಕು ಬರುವಂಥದ್ದು, ಬೆಂಕಿ ಇದ್ದಾಗಲೇ ಬೆಳಕು ಬರುವಂಥದ್ದು, ಭೇದ ಉಂಟೆ ಅಯ್ಯ. ಅಂಗಕ್ಕೆ ಆತ್ಮಕ್ಕೆ ಭೇದ ಉಂಟೆ ಅಯ್ಯ. ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ನನ್ನ ದೇಹ ಇದೆ. ಈ ದೇಹಕ್ಕೆ ಏನು ಮಾಡಿದ, ಗುರು ಬಂದು ಶ್ರೀ ಗುರು ಬಂದು ಮಂತ್ರ ಹೇಳಿ ದೀಕ್ಷೆ ಕೊಟ್ಟ, ತೋರಿದನಾಗಿ ಸಾವಯವಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ. ಏನು ಅದ್ಭುತ ಮಾತು, ನನ್ನ ಗುರು ನನಗೆ ದೀಕ್ಷೆ ಕೊಟ್ಟ ಮೇಲೆ ಈ ಆಕಾರವಾದಂಥ ದೇಹಕ್ಕೂ ನಿರಾಕಾರವಾದಂಥ ಭಗವಂತನು ಯಾವ ವ್ಯತ್ಯಾಸನೂ ಇಲ್ಲ, ಅವರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇನೆ ನಾವು, ಒಂದಾಗ್ಬಿಟ್ಟಿದ್ದೇನೆ. ಚನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ನೇತಕ್ಕೆ ನುಡಿಸುವರಯ್ಯ. ಎಷ್ಟು ಮಾತು ಕೇಳ್ತೀರಪ್ಪ ನನಗೆ ಅಂತಾಳೆ. ಅವನು ಬಿಡಲ್ಲ, ನೀ ಸೇರ್ಕೊಂಡ್ಬಿಟ್ಟೆ ಅಂತೀಯಲ್ಲ, ನನಗೆ ಜ್ಞಾನ ಓದೆ ಆಯಿತು ಅಂತ ಹೇಳ್ತೀಯಲ್ಲ, ಭಗವಂತನ ಸೇರ್ಕೊಂಡ್ಬಿಟ್ಟಿದ್ದೇನೆ ಅಂತೀಯಲ್ಲ, ಸಾವಯವ ನಿರವಯ ಆಗೋಯ್ತು, ಆಕಾರ ನಿರಾಕಾರ ಆಯಿತು ಅಂತ ಹೇಳ್ತೀಯ, ಒಂದು ಸೇರ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೆ ಅಲ್ಲಮ್ಮ ಪ್ರಭು ಕೇಳ್ತಾನೆ, ನಾ ಸತ್ತೇನೆಂದು ಹೆಣ ಕೂಗಿದುದುಂಟೆ. ಏನು ಮಾತದು, ನಾ ಸತ್ತೇನೆಂದು ಹೆಣ ಕೂಗಿದುದುಂಟೆ, ಬಯಚಿಟ್ಟೆ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ, ಈ ಮಾತು ಒಪ್ಪಿದೆ ಗುಹೇಶ್ವರ ಲಿಂಗಕ್ಕೆ. ಏನು ಪರೀಕ್ಷೆ ಮಾಡೋದಂದ್ರೆ ನಿಜವಾಗ್ಲೂ ಪರೀಕ್ಷೆ ಬೇಕು. ನೀನೆಲ್ಲ ಹೇಳಿದೆ ಅವನು ಆಕಾರ ಹೋಗಿ ನಿರಾಕಾರ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದೆಲ್ಲ, ಆಗಬೇಕಾದ್ರೆ ನಾ ಸತ್ತೇನೆಂದು ಹೆಣ ಕೂಗುವುದುಂಟೆ. ನಿಜವಾಗ್ಲೂ ನೀನು ಪತಿಯನ್ನು ಸೇರಿದ್ದೆ ಆಗಿದ್ರೆ ನೀ ಹೇಳಬೇಕಾಗ್ತಿರ್ಲಿಲ್ಲ, ನಮ್ಗೆ ಗೊತ್ತಾಗ್ಬಿಡೋದು, ನೀ ಹೇಳಬೇಕಾಗಿಲ್ಲ. ಅದನ್ನು ಇದೇ ರಥ ಪ್ರಸಂಗ ಅಲ್ಲಮ್ಮ ಪ್ರಭು ಜೀವನದಲ್ಲೂ ಬರುತ್ತೆ. ಮುಕ್ತಾಯಕ್ಕನ ಕಡೆ ಹೋಗ್ತಾನೆ, ಅಜಗಣ್ಣ ತೀರ್ಕೊಂಡಾಗ ಸಮಾಧಾನ ಮಾಡೋಕೆ ಹೋದಾಗ ಇದೇ ಪ್ರಶ್ನೆಯನ್ನು ಆಕೆ ಕೇಳಿರ್ತಾಳೆ. ಆದರೆ ಅಲ್ಲಿ ಪ್ರಸಂಗ ಬೇರೆ ಇದ್ದದ್ದು, ಮುಕ್ತಾಯಕ್ಕನನ್ನು ಉದ್ಧಾರ ಮಾಡೋದಕ್ಕೆ ಅಲ್ಲಮ್ಮ ಪ್ರಭು ಅಲ್ಲಿ ಹೋದದ್ದು. ಇಲ್ಲಿ ತನ್ನ ಉದ್ಧಾರಕ್ಕೋಸ್ಕರ ಅಕ್ಕ ಅಲ್ಲಮ್ಮನ ಕಡೆ ಬಂದಿದ್ದಾಳೆ. ಅಲ್ಲಮ್ಮನಿಗಾದಂಥ ಇನ್ನೂ ಆಧ್ಯಾತ್ಮಿಕ ಪೂಜ್ಯತೆ ಬಂದಿಲ್ಲ ಆಕೆಗೆ, ಆದರೂ ಹೊಳಪು ಸಿಕ್ಕಿದೆ ಬೇಕಾದಷ್ಟು. ಆಕೆಯನ್ನು ಪರೀಕ್ಷೆ ಮಾಡಬೇಕು, ಆಕೆ ಕಂಡಂಥ ಸತ್ಯವನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ. ಆಕೆ ಉತ್ತರ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸತ್ತ ಹೆಣ ಕೂಗುವುದೆ ಅಂತ ಕೇಳಿದ್ನಲ್ಲ ಅವನು, ಅದು ಕೇಳ್ತಾಳೆ, ಮರಗಿದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಎಷ್ಟು ಚಂದ, ಮರೆದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಯಾರೋ ಅತ್ಯಂತ ಮಲ್ಕೊಂಡ್ಬಿಡ್ತಾರೆ, ಎಚ್ಚರಿಲ್ಲದೆ ಮಲ್ಕೊಂಡಿರ್ತೀವಿ ನಾವು, ನಿದ್ದೆ ಹತ್ಬಿಟ್ಟಿದೆ. ನಿದ್ದೆ ಹತ್ತಿದಾಗ ನಾವು ಬದುಕಿದ್ದೇವೋ ಸತ್ಯವೋ ಗೊತ್ತಿಲ್ಲ, ಆದರೆ ಕನಸು ಬೀಳತ್ತೆ. ಎದ್ದ ಮೇಲೆ ಕನಸು ಬಿದ್ದಿತ್ತು ನೋಡು ನನಗೊಂದು ಅಂತ ಹೇಳ್ತೇನೆ. ಕನಸು ಬಿದ್ದಾಗ ಈ ದೇಹ ಭಾವ ಇರಲಿಲ್ಲ ನನಗೆ, ಅಲ್ವಾ, ಸತ್ತು ಹೋಗಿದ್ದೆ ನಾನು. ಆದರೆ ಎದ್ದುಬಿಟ್ಟು ಕನಸು ಹೇಳ್ತೀನಲ್ಲ, ಹಿಂಗಾಗಿತ್ತು ಅಂದಾಗ ಅದಕ್ಕೆ ಹೇಳ್ತಾಳೆ, ಮರೆದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು, ತನ್ನ ಋಣ ನಿಧಾನವಾಗಿ ಎದ್ದು ಕರೆಯಿತು. ನೀ ಆಗಲೇ ಕೇಳಿದೆ ಮೇಲೆ ನನಗೆ, ಬಯಚಿಟ್ಟೆ ಬಯಕೆ ಕರೆದುದೆ, ಮುಚ್ಚಿಟ್ಟಂತ ಬಯಕೆ ಕರೀತದ, ಮುಚ್ಚಿಟ್ಬಿಟ್ಟಿದ್ಯಾ ಅಂತ. ಹಾಗಲ್ಲ, ನಾನು ಮಾಡಿದ ಕರ್ಮ ಇದೆಯಲ್ಲ, ಋಣ ಇದೆಯಲ್ಲ, ಹಿಡಿದು ಕರೀತದೆ, ನಾನು ಬಿಡೋದಿಲ್ಲ ಅದು ಮಾಡು ಅಂತ ಹೇಳ್ತದೆ. ಹೆಪ್ಪಿಟ್ಟು ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿತ್ತು. ಇನ್ನೊಂದ್ಸಲ ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ ಅಂತ ಕೇಳಿದೆ, ಹಾಲಿಗೊಂಚೂರು ಮೊಸರು ಹಾಕಿದ್ರೆ ಹುಳಿಯಾಗಿಬಿಡುತ್ತಲ್ಲ ಅದು. ಹಂಗಲ್ಲ, ಸ್ವಲ್ಪ ತಳ್ಕೊ, ಅದು ಮೊಸರಾಗುತ್ತೆ, ಕೆನೆ ತೆಗಿ ಕಡಿ ಬೆಣ್ಣೆ ಆಗುತ್ತೆ, ಬೆಣ್ಣೆವನ್ನು ಕಾಯಿಸ್ದಾಗ ತುಪ್ಪ ಆಗುತ್ತೆ, ಅದು ಸಿಹಿ ಆಗುತ್ತೆ. ಅದರಿಂದ ಹೆಪ್ಪಿಟ್ಟ ಹಾಲು ಸಿಹಿ ಆಗ್ತದೆ, ತಾಳ್ಮೆ ಬೇಕು, ಅದಕ್ಕೊಂದು ಸಂಸ್ಕಾರ ಆಗಬೇಕು, ಆಗತ್ತೆ, ಅದಾಗಿದೆ ನನಗೆ ಅಂತ. ಇದಕ್ಕೆ ತಪ್ಪ ಸಾಧಿಸಲೇಕೆ ಚೆನ್ನ ಮಲ್ಲಿಕಾರ್ಜುನನ ದೇವನ ಅಣ್ಣಗಳಿರ ಅಂತ ಕೇಳ್ಕೊತಾಳೆ. ಇದು ಹೇಳಿದ್ಮೇಲಂತೂ ಅವನಿಗೆ ಭಾಳ ಖುಷಿಯಾಗಿಬಿಡ್ತಾ ಅಲ್ಲಮ್ಮ ಪ್ರಭುಗೆ. ಆಕೆ ಜಾಣ್ಮೆಗೆ ಮಾತಿಗೆ ಇಳಿದು ಸಿಂಹಾಸನ ಬಿಟ್ಟು ಕೆಳಗಿಳಿದು ಬರ್ತಾನೆ. ಕೆಳಗಿಳಿದು ಬಂದು ಆಕೆ ಮುಂದೆ ನಿಂತು ಗೌರವಿಸ್ತಾನೆ. ಅವನು ಹೇಳುವಂಥ ಮಾತು ನೋಡಿ ಹೇಗಿದೆ, ಅಲ್ಲಮ್ಮ ಪ್ರಭುಂದು ಫೈನೆಸ್ಟ್ ಸರ್ಟಿಫಿಕೇಟ್ ಎವರ್ ಕೊಡುವಂಥದ್ದು ಕೊಡುವಂಥದ್ದು. ತನುಗುಣ ನಾಸ್ತಿಯಾಗಿ ಲಿಂಗ ಸಂಗಿಯಾದಳು, ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದಳು,
ಭವಗುಣ ನಾಸ್ತಿಯಾಗಿ ಮಹಾ

ಹಾಗೆ ತಾನಾದಳು. ತಾನಿದಿರೆಂಬೆರಡಳಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯವಾದ ಮಹಾದೇವಿಯಕ್ಕನ ನಿಲುವಿಂಗೆ ಶರಣೇನು ತಿರುತ್ತೇನು ಅಂತಾನೆ. ಶರಣು ಶರಣಾರ್ಥಿ ಅಂತ ಹೇಳಿಬಿಡ್ತಾನೆ ನಮ್ಮ ಪ್ರಭು. ಹೇಳಿದಾಗ ಇಡೀ ಅನುಭವ ಮಂಟಪದಲ್ಲಿ ಒಂದು ರೋಮಾಂಚನ ಆಗ್ತದೆ. ಬಸವಣ್ಣ ಅಂತೂ ಅಳ್ತಾ ಇರ್ತಾನೆ ಸಂತೋಷದಿಂದ, ಎಲ್ಲರೂ ಚಪ್ಪಾಳೆ ತಡ್ತಾರೆ, ಖುಷಿ ಪಡ್ತಾರೆ. ಆಗ ಚೆನ್ನ ಬಸವಣ್ಣ ಇದ್ದಾನಲ್ಲ ತರುಣ, ಅವನೇನು ಭಾರಿ ಉತ್ಸಾಹ, ಅವನಿಗೆ ಮಹಾಬುದ್ಧಿವಂತ ಮಹಾಪ್ರಾಜ್ಞ ಅವನು. ಅವನು ಸಂತೋಷ ಆಗಿ ಇಡೀ ಅನುಭವ ಮಂಟಪಕ್ಕೆ ಕೇಳುವ ಹಾಗೆ ಜೋರಾಗಿ ಕೂಗ್ತಾನೆ, ಕೇಳಿ ಈ ವಚನವನ್ನು, ಕೇಳಿ ಈ ವಚನವನ್ನು ಅಂತ ಹೇಳ್ತಾನೆ. ಎಲ್ಲರೂ ಸ್ತಬ್ಧವಾಗಿ ಚೆನ್ನ ಬಸವಣ್ಣ ಹೇಳೋ ಮಾತನ್ನು ಕೇಳ್ತಾರೆ. ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ, ಅಜ ಕೋಟಿ ವರ್ಷ ಬದುಕಿದಂಥವ್ರಲ್ಲ ಹಿರಿಯರೇ ಅವರು, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ತಪಸ್ ಮಾಡ್ತಾ ಕೂತಿದ್ದಾನೆ, ಹುತ್ತ ಬೆಳೆದಿದೆ, ಮೈಯೆಲ್ಲ ಬೆತ್ತ ಬೆಳೆದಿದೆ ಅಂಥವರೆಲ್ಲ ಹಿರಿಯರೇ. ನಡು ಮುರಿದು ತಲೆ ನಡುಗಿ ನರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ವಯಸ್ಸಾಗಿದೆ, ಹೆಂಗಿದೆ ನೋಡಿ, ಮತಿಗೆಟ್ಟು ಮೊದಲು ನಡ ಮುರಿದು ವಯಸ್ಸಾಗ್ಬಿಟ್ಟಿದೆ, ತಲೆ ನಡುಗಿ ನರೆ ತೆರೆ ಹೆಚ್ಚಿ, ಮುಖದಲ್ಲಿ ನೆರೆ ಬಂದಿದೆ, ತೆರೆ ಬಂದಿದೆ, ಹೆಚ್ಚಿ ಮತಿಗೆಟ್ಟು ಬುದ್ಧಿ ಭ್ರಮಣೆಯಾಗಿ ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ವಯಸ್ಸಿನಿಂದ ಅನ್ನೋಕ್ಕಾಗೋದಿಲ್ಲ ಅಂಥೇಳಿ ಅನುವರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಅಂತ ಹೇಳಿ ಆ ಸಂಭ್ರಮದಲ್ಲಿ ಹೇಳಿದಾಗ ಎಲ್ಲರೂ ತುಂಬ ಸಂತೋಷಪಟ್ಟರು. ಆಗ ಅಲ್ಲಮ ಪ್ರಭು ಹೇಳ್ತಾನೆ, ಹೌದು ಚೆನ್ನ ಬಸವಣ್ಣ, ನೀನು ಮಾಡಿದ ನುಡಿ ಸತ್ಯ, ಹೇಳಿದ ನುಡಿ ಸತ್ಯ. ಕಿರಿಯರಾದಡೇನು ಹಿರಿಯರಾದರೇನು, ಅರಿವಿಂಗೆ ಹಿರಿದು ಕಿರಿದುಂಟೆ. ಎಷ್ಟು ಚಂದ ಮಾತು ಅಲ್ಲಮ ಪ್ರಭು, ಅರಿವಿಂಗೆ ಹಿರಿದು ಕಿರಿದುಂಟೆ, ವಯಸ್ಸಿನಲ್ಲಿ ಕಿರಿಯಲಾದಳು ಮಹಾದೇವಿ ನಮ್ಮೆಲ್ಲರಿಗೂ ಅಕ್ಕ ಅಂತ. ಮಹಾದೇವಿ ಅಕ್ಕ ಅಂತ ಹೆಸರಿಟ್ಟು ತೊಟ್ಟಲಲ್ಲಿ ಇಟ್ಟದ್ದು ಮಹಾದೇವಿ ಅಕ್ಕ ಅಂತ, ಅದನ್ನು ಬದಲಾಯಿಸಿ ಹೆಸರು ಮಾಡಿದ್ದು ಅಲ್ಲಮ ಪ್ರಭು. ಮಹಾದೇವಿ ಅಕ್ಕ ಇದ್ದದನ್ನು ಅಕ್ಕ ಮಹಾದೇವಿ ಅಂತ ಹೇಳ್ತಾನೆ. ನಮ್ಮೆಲ್ಲರಿಗೂ ಅಕ್ಕನಾದವಳು ಮಹಾದೇವಿ ಅಂತ. ಈ ಶರಣರ ಹೊಗಳಿಕೆಯನ್ನು ಕೇಳಿ ಬಹಳ ಸಂಕೋಚ ಆಗಿಬಿಡುತ್ತೆ ಮಹಾದೇವಿಗೆ, ತುಂಬ ಸಂಕೋಚ ಆಗುತ್ತೆ, ದೊಡ್ಡ ದೊಡ್ಡವ್ರು ಮಾತು ಹೇಳ್ತಾರಲ್ಲ ಅಂತ. ಆದರೆ ಅನುಭವ ಗೋಷ್ಠಿಯಲ್ಲಿ ಭಾಗವಹಿಸೋಕೆ ಅವಕಾಶ ಆಯ್ತಲ್ಲ ನನಗೆ, ನನಗೊಂದು ಒಳಗೊಂದು ಪರ್ಮಿಷನ್ ಸಿಗ್ತಲ್ಲ ಒಳಗೆ ಹೋಗೋದಕ್ಕೆ, ಸಂತೋಷ ಪಡ್ತಾಳೆ. ಅವತ್ತು ಹೇಳ್ತಾರೆ, ಅನುಭವ ಮಂಟಪದಿಂದ ಹೊರಗೆ ಹೋದಂಥ ಶರಣರು ಎಲ್ಲರೂ ಪುನರ್ಜನ್ಮ ಪಡೆದಂಗೆ ಆಗಿತ್ತು ಅಂತ ಅಲ್ಲಮ್ಮ ಪ್ರಭು. ಎಲ್ಲರಿಗೊಂದು ಪುನರ್ಜನ್ಮ ಆಯಿತು ಇವತ್ತು, ಒಂದು ಸಾರ್ಥಕವಾದಂಥ ಧನ್ಯ ಜೀವಿಯನ್ನು ನೋಡಿದಂಥ ದೃಶ್ಯ ನಮಗೆ ಸಿಕ್ತು ಅಂತ ಹೇಳ್ತಾನೆ.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಂಡಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ
1: ಸಿಗುವುದಿಲ್ಲ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಪಾಯಿಂಟ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನಿಂದ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಜಾಗತಿಕ ತಾಪಮಾನ ಏರಿಕೆಯು ಹವಾಮಾನ ಬದಲಾವಣೆಯ ಒಂದು ಅಂಶವಾಗಿದೆ. ಇದು ಗ್ರಹದ ಉಷ್ಣತೆಯ ಏರಿಕೆಯನ್ನು ಉಲ್ಲೇಖಿಸುತ್ತದೆ. ಇದು ವಾತಾವರಣದಲ್ಲಿನ ಹಸಿರು ಮನೆ ಅನಿಲಗಳ ಹೆಚ್ಚಿದ ಸಾಂದ್ರತೆಯಿಂದ ಮುಖ್ಯವಾಗಿ ಪಳಿಯುಳಿಕೆ ಇಂಧನಗಳನ್ನು ಸುಡುವುದು ಮತ್ತು ಕೃಷಿಯಂತಹ ಮಾನವ ಚಟುವಟಿಕೆಯಿಂದ ಉಂಟಾಗುತ್ತದೆ. ಜಾಗತಿಕ ತಾಪಮಾನವು ಹೆಚ್ಚುವುದರಿಂದ ಆಗಾಗಿ ತೀವ್ರವಾದ ಬರ, ಬಿರುಗಾಳಿ, ಶಾಖದ ಅಲೆಗಳು, ಸಮುದ್ರದ ಮಟ್ಟ ಮತ್ತು ತಾಪಮಾನ ಏರುವಿಕೆಗೆ ಹಿಮನದಿಗಳ ಕರಗುವಿಕೆ ಮುಂತಾದ ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು. ಸಾಗರಗಳ ತಾಪಮಾನ ಏರಿಕೆಯಿಂದ ನೇರವಾಗಿ ಪ್ರಾಣಿಗಳಿಗೆ ಹಾನಿ ಉಂಟಾಗಬಹುದು. ಅವುಗಳು ವಾಸಿಸುವ ಸ್ಥಳಗಳು ನಾಶವಾಗಬಹುದು ಮತ್ತು ಜನರ ಜೀವನೋಪಾಯಗಳು ಮತ್ತು ಸಮುದಾಯಗಳ ಮೇಲೆ ವಿನಾಶಕಾರಿ

ಪರಿಣಾಮಗಳು ಉಂಟು ಮಾಡಬಹುದು. ಈ ಎಲ್ಲ ಸರ್ಕಾರಗಳು, ಸರ್ಕಾರೇತರ ಸಂಸ್ಥೆಗಳು, ಕೈಗಾರಿಕೆಗಳು ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಮತ್ತು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. 2023 ಸರ್ಕಾರಗಳು ಮತ್ತು ಉದ್ಯಮದ ನಾಯಕರು ಅಸ್ತಿತ್ವದಲ್ಲಿರುವ ಹಸಿರು ತಂತ್ರಜ್ಞಾನಗಳನ್ನು ಹೆಚ್ಚಿಸುವ ಮತ್ತು ಹೊಸದನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚು ಗಮನ ಹರಿಸಲಿವೆ.

ಏರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅತ್ಯಂತ ಭರವಸೆ ತಂತ್ರಜ್ಞಾನವೆಂದರೆ ಹಸಿರು ಹೈಡ್ರೋಜನ್ ಶಕ್ತಿಯ ಪರಿಹಾರವಾಗಿದೆ. ಇದು ಹೊಸ ಶುದ್ಧ ಶಕ್ತಿಯ ಮೂಲವಾಗಿದೆ. ಇದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಂದ ಶಕ್ತಿಯನ್ನು ಸಂಗ್ರಹಿಸಿ ಶಕ್ತಿಯ ಬೇಡಿಕೆ ಇರುವ ದೂರ ಪ್ರದೇಶಗಳಿಗೆ ಸಾಗಿಸಿ ಅಲ್ಲಿ ಉಪಯೋಗಿಸುವ ಆದಿಯನ್ನು ಅನುವು ಮಾಡಿಕೊಡುತ್ತದೆ. ಹೇರಳವಾದ ಗಾಳಿ ಬೀಸುವ ಅಥವಾ ಸೌರಶಕ್ತಿಯ ಸಂಪನ್ಮೂಲಗಳನ್ನು ಹೊಂದಿರುವ ಪ್ರದೇಶಗಳನ್ನು ನವೀಕರಿಸಬಹುದಾದ ಶಕ್ತಿ ಮೂಲಗಳೆಂದು ಪರಿಗಣಿಸಬಹುದು. ಹೈಡ್ರೋಜನ್ ಇಂಧನ ಕೋಶಗಳು ಹೈಡ್ರೋಜನ್ ಮತ್ತು ಆಮ್ಲಜನಕ ಪರಮಾಣುಗಳನ್ನು ಸಂಯೋಜಿಸುವ ಮೂಲಕ ವಿದ್ಯುತ್ ಉತ್ಪಾದಿಸುತ್ತದೆ. ಬ್ಯಾಟರಿಯಂತೆ ರಚನೆಯನ್ನು ಹೊಂದಿರುವ ಎಲೆಕ್ಟ್ರಾನಿಕಲ್ ಕೋಶದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಪರಮಾಣುಗಳು ಸಂಯೋಜನೆಗೊಂಡು ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಈ ಕ್ರಿಯೆಯಲ್ಲಿ ನೀರು ಮತ್ತು ಸಣ್ಣ ಪ್ರಮಾಣದ ಶಾಖವು ಉಪ ಉತ್ಪನ್ನಗಳಾಗಿ ಹೊರಬರುತ್ತದೆ. ಹೀಗೆ ಉತ್ಪಾದಿಸಿದ ವಿದ್ಯುತ್ ಶಕ್ತಿಯನ್ನು ಕೈಗಾರಿಕೆಗಳಲ್ಲಿ, ಮಿಲಿಟರಿಯಲ್ಲಿ, ಮನೆಗಳಲ್ಲಿ ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ವಿವಿಧ ಅನ್ವಯಗಳಿಗೆ ಬಳಸಬಹುದು. ವಿವಿಧ ರೀತಿಯ ಇಂಧನ ಕೋಶಗಳು ವ್ಯಾಪಕ ಶ್ರೇಣಿಯ ಅನ್ವಯಗಳಿಗೆ ಲಭ್ಯವಿದೆ. ಸಣ್ಣ ಇಂಧನ ಕೋಶಗಳು ಲ್ಯಾಪ್ಟಾಪ್, ಕಂಪ್ಯೂಟರ್ ಮತ್ತು ಸೆಲ್ಫೋನ್ಗಳು ಮತ್ತು ಮಿಲಿಟರಿ ಅಪ್ಲಿಕೇಶನ್ಗಳಿಗೆ ಶಕ್ತಿಯನ್ನು ನೀಡಬಲ್ಲವು. ದೊಡ್ಡ ಇಂಧನ ಕೋಶಗಳು ಎಲೆಕ್ಟ್ರಿಕಲ್ ಪವರ್ ಗ್ರಿಡ್ಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸಬಲ್ಲದು. ಕಟ್ಟಡಗಳಲ್ಲಿ ಬ್ಯಾಕಪ್ ಅಥವಾ ತುರ್ತು ಶಕ್ತಿಯ ಮೂಲವಾಗಿ ಮತ್ತು ವಿದ್ಯುತ್ ಶಕ್ತಿ ಗ್ರಿಡ್ಗಳಾಗಿ ಸಂಪರ್ಕ ಹೊಂದಿರದ ಸ್ಥಳಗಳಲ್ಲಿ ವಿದ್ಯುತ್ ಸರಬರಾಜು ಮೂಲವಾಗಿ ಬಳಸಬಹುದು. ಹೈಡ್ರೋಜನ್ ಅನ್ನು ಪರ್ಯಾಯ ವಾಹನವೆಂದು ಪರಿಗಣಿಸಲಾಗುತ್ತಿದೆ. ಇದು ಪರ್ಯಾಯ ಸಾರಿಗೆಗೆ ಬಳಕೆಯಾಗಲಿದೆ. ಹೈಡ್ರೋಜನ್ ಇಂಧನ ವಾಹನಗಳು ಶೂನ್ಯ ಒಗೆಸೂಸುವ, ಯಾವುದೇ ವಾಯು ಮಾಲಿನ್ಯಕಾರಕಗಳನ್ನು ಹೊರಸೂಸದಂತಹ ವಾಹನಗಳಾಗಿ ಬಳಕೆಯಾಗಿ ಬರಲಿವೆ. ಇಂಧನ ಕೋಶವು ಗ್ಯಾಸೋಲಿನ್ಸ್ ಚಾಲನೆಯಲ್ಲಿರುವ ಆಂತರಿಕ ದಹನಕಾರಿ ಇಂಜಿನ್ಗಿಂತ 2-3 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿದೆ. ಹೈಡ್ರೋಜನ್ ಅನ್ನು ಆಂತರಿಕ ದಹನಕಾರಿ ಇಂಜಿನ್ಗಳಿಗೆ ಇಂಧನವಾಗಿ ಸಹ ಬಳಸಬಹುದು. ಆದರೆ ಇಂತಹ ವ್ಯವಸ್ಥೆಯಲ್ಲಿ ಸಾರಜನಕ ಆಕ್ಸೈಡ್ ಹೊರಸೂಸುವಿಕೆ ಕಾರಣವಾಗುತ್ತದೆ ಮತ್ತು ಇಂಧನ ಕೋಶಗಳಲ್ಲಿನ ಬಳಕೆಗಿಂತ ಕಡಿಮೆ ಪರಿಣಾಮಕಾರಿಯಾಗಬಹುದು. ಭವಿಷ್ಯದಲ್ಲಿ ಮುಂದೊಂದು ದಿನ ನೀವು ಪೆಟ್ರೋಲ್ ಬದಲಿಗೆ ಹೈಡ್ರೋಜನ್ ಅನ್ನು ನಿಮ್ಮ ಕಾರಿನ ಇಂಧನ ಟ್ಯಾಂಕ್ನಲ್ಲಿ ತುಂಬಿಸುವ ಸಂದರ್ಭಗಳು ಬರಲಿವೆ. ಹಲವಾರು ವಾಹನ ತಯಾರಕರು ಹೈಡ್ರೋಜನ್ ಇಂಧನ ಕೋಶ ಆಧಾರಿತ ವಾಹನಗಳನ್ನು ಮಾರುಕಟ್ಟೆಗೆ ತರಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದಾರೆ ಮತ್ತು ಕೆಲವರು ಈಗಾಗಲೇ ತಮ್ಮ ಆರಂಭಿಕ ಮಾದರಿಗಳನ್ನು ಮಾರುಕಟ್ಟೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಸಾರ್ವಜನಿಕ ಹೈಡ್ರೋಜನ್ ಇಂಧನ ಕೇಂದ್ರಗಳು ಈಗಾಗಲೇ ಬಂದತೊಡಗಿವೆ. ಹಾಗಾದರೆ ಇದರ ಸಂಗ್ರಹಣೆ ಸಾಗಣೆ ಹೇಗೆ ಎನ್ನುವುದನ್ನು ನೋಡುವುದಾದರೆ ನಮ್ಮ ಶಾಲಾ ದಿನಗಳಲ್ಲಿ ನೋಡಿದ ವಿದ್ಯುತ್ ವಿಭಜನೆಯ ಪ್ರಯೋಗವನ್ನು ನೆನಪಿಸಿಕೊಳ್ಳಬೇಕು. ಇದರಲ್ಲಿ ನೀರ ವಿದ್ಯುತ್ ಪ್ರವಾಹ ನೀರಿನ ಮೂಲಕ ಹಾದು ಹೋಗಿ ನೀರು ಆಮ್ಲಜನಕ ಮತ್ತು ಹೈಡ್ರೋಜನ್ ಆಗಿ ವಿಭಜನೆಯಾಗಿ ಎರಡು ಅನಿಲಗಳು ಎರಡು ಗಾಜಿನ ಟ್ಯೂಬ್ಗಳಲ್ಲಿ ಸಂಗ್ರಹಿಸಲ್ಪಟ್ಟವು. ವಿದ್ಯುತ್ ವಾಹಿ ಕಣಗಳು ಹೊಂದಿರುವ ದ್ರವ ಅಥವಾ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಆಯಿಸುವ ಮೂಲಕ ಉತ್ಪತ್ತಿಯಾಗುವ ರಾಸಾಯನಿಕ ವಿಭಜನೆಯನ್ನ ವಿದ್ಯುತ್ ವಿಭಜನೆ ಎಂದು ಕರೆಯಲಾಗುತ್ತದೆ. ಹೈಡ್ರೋಜನ್ ಪ್ರಕೃತಿಯಲ್ಲಿ ಅತ್ಯಂತ ಸರಳವಾದ, ಹಗುರವಾದ ಮತ್ತು ಚಿಕ್ಕ ರಾಸಾಯನಿಕ ಅಂಶವಾಗಿದೆ. ಉತ್ಪಾದನಾ ವಿವರಗಳನ್ನು ಅವಲಂಬಿಸಿ ಹೈಡ್ರೋಜನ್ ಅನ್ನು ಬೂದು ಅಥವಾ ಹಸಿರು ಎಂದು ಕರೆಯಬಹುದು. ಬೂದು ಹೈಡ್ರೋಜನ್ ಅನ್ನು ಸಾಂಪ್ರದಾಯಿಕವಾಗಿ ಉಗಿಯಿಂದ ಮೀಥೇನನ್ನು ವಿಭಜಿಸುವ ಕ್ರಿಯೆಯಿಂದ ಉತ್ಪಾದಿಸಲಾಗುತ್ತದೆ. ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಪ ಉತ್ಪನ್ನವಾಗಿ ಹೊರಹೊಮ್ಮುತ್ತದೆ. ಕಲ್ಲಿದ್ದಿನಿಂದಲೂ ಬೂದು ಬಣ್ಣ ಹೈಡ್ರೋಜನ್ ಅನ್ನು ಉತ್ಪಾದಿಸಬಹುದು. ಆದರೆ ಈ ಕ್ರಿಯೆಯಲ್ಲಿ ಪ್ರತಿ ಯೂನಿಟ್ ಹೈಡ್ರೋಜನ್ ಉತ್ಪಾದನೆಗೆ ಗಮನಾರ್ಹವಾಗಿ ಹೆಚ್ಚಿನ ಉಪ ಉತ್ಪನ್ನ ಕಾರ್ಬನ್ ಹೊರಹೊಮ್ಮುತ್ತದೆ. ನೀಲಿ ಜಲಜನಕವು ಬೂದು ಬಣ್ಣದಂತೆಯೇ ಅದೇ ಪ್ರಕ್ರಿಯೆಯನ್ನು ಅನುಸರಿಸುತ್ತದೆ. ಆದರೆ ಉಪ ಉತ್ಪನ್ನವಾಗಿ ಉತ್ಪತ್ತಿಯಾಗುವ ಕಾರ್ಬನ್ ಅನ್ನು ಹೆಚ್ಚುವರಿ ಪ್ರಕ್ರಿಯೆ ಮೂಲಕ ಸಂಗ್ರಹಿಸಲಾಗುತ್ತದೆ. ಹಸಿರು ಹೈಡ್ರೋಜನ್ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ವಿಭಜನೆಯ ಮೂಲಕ ನೀರನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸುವ ಮೂಲಕ ಉತ್ಪತ್ತಿಯಾಗುವ ಹೈಡ್ರೋಜನ್ ಎಂದು ವ್ಯಾಖ್ಯಾನಿಸಲಾಗಿದೆ. ಟ್ರಕ್, ರೈಲು ಮತ್ತು ಹಡಗುಗಳು ಮತ್ತು ಪೈಪ್ಲೈನ್ಗಳ ಮೂಲಕ ಹೈಡ್ರೋಜನ್ ಅನ್ನು ಅಂತಿಮ ಬಳಕೆದಾರರಿಗೆ ಸಾಗಿಸಬಹುದು. ಪ್ರತಿಯೊಂದು ವಿಧಾನವು ವಿಭಿನ್ನ ಶೇಖರಣಾ ತಂತ್ರಜ್ಞಾನಗಳನ್ನು ಮತ್ತು ಪ್ರಯಾಣದ ದೂರದ ಕಡೆಗೆ ಸೂಕ್ಷ್ಮತೆಯನ್ನು ಒದಗಿಸಬಹುದು. ಹಸಿರು ಹೈಡ್ರೋಜನ್ ಶಕ್ತಿಯ ಪರಿಹಾರ ಪರಿವರ್ತನೆಯ ಪ್ರಮುಖ ಭಾಗವಾಗಿದೆ. ಆದಾಗ್ಯೂ ನಾವು ಮೊದಲು ನವೀಕರಿಸಬಹುದಾದ ವಿದ್ಯುತ್ ನಿಯೋಜನೆಯನ್ನು ಮತ್ತಷ್ಟು ವೇಗಗೊಳಿಸಬೇಕಾಗುತ್ತದೆ. ಇತ್ತೀಚಿನ ಅಧ್ಯಯನಗಳು ಹಸಿರು ಹೈಡ್ರೋಜನ್ ವೆಚ್ಚ ಸ್ಪರ್ಧಾತ್ಮಕವಾಗುವವರೆಗೂ ಪರಿವರ್ತನಾ ಇಂಧನವಾಗಿ ನೀಲಿ ಹೈಡ್ರೋಜನ್ ಪರಿಕಲ್ಪನೆಯ ಬಗ್ಗೆ ಚರ್ಚೆ ಹುಟ್ಟುಹಾಕಿದೆ.

0: ಪ್ರಸ್ತುತ ಹೈಡ್ರೋಜನ್ ಶಕ್ತಿಯ ಪರಿಹಾರವು ಬಂಡವಾಳದ ತೀವ್ರತೆಯನ್ನು ಹೊಂದಿದೆ ಮತ್ತು ಸೋಲಾರ್ ಪಿವಿಯ ಆರಂಭಿಕ ದಿನಗಳಲ್ಲಿ ಅನುಭವಿಸಿದಂತಹ ಅಡಚಣೆಗಳನ್ನು ಹೈಡ್ರೋಜನ್ ಶಕ್ತಿ ಪರಿಹಾರವು ಎದುರಿಸಬಹುದು. ಇಂಜಿನಿಯರ್ಗಳು ಹೂಡಿಕೆಯ ವೆಚ್ಚವನ್ನು ಕಡಿಮೆ ಮಾಡುವ ವಿಧಾನಗಳ ಪರಿಷ್ಕರಣೆಯಲ್ಲಿ ತೊಡಗತೊಡಗಿದ್ದಾರೆ. ಕಡಿಮೆ ವೆಚ್ಚದ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯಲ್ಲಿ ಭಾರತವು ವಿಶಿಷ್ಟ ಪ್ರಯೋಜನವನ್ನು ಹೊಂದಿದೆ. ಅಂದರೆ ಭಾರತದಲ್ಲಿ ಹಸಿರು ಹೈಡ್ರೋಜನ್ ಅತ್ಯಂತ ಹೆಚ್ಚು ಪರಿಣಾಮಕಾರಿ ರೂಪದಲ್ಲಿ ಹೊರಹೊಮ್ಮಲಿದೆ. ಹಸಿರು ಹೈಡ್ರೋಜನ್ ಉತ್ಪಾದನೆಯನ್ನು ಹೆಚ್ಚಿಸಲು ಭಾರತವು ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಅನ್ನು ಘೋಷಿಸಿದೆ. ಹವಾಮಾನ ಗುರಿಗಳನ್ನು ಪೂರೈಸುವಲ್ಲಿ ಮತ್ತು ಭಾರತವನ್ನು ಹಸಿರು ಹೈಡ್ರೋಜನ್ ಮಾಡುವಲ್ಲಿ ಸರ್ಕಾರ ಪ್ರಯತ್ನಗಳನ್ನು ಬೆಂಬಲಿಸುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಈ ಮಿಷನ್ ಅಡಿಯಲ್ಲಿ 2030 ವೇಳೆಗೆ ಹಸಿರು ಹೈಡ್ರೋಜನ್ ಉತ್ಪಾದನೆಯ ಗುರಿಯು 5 ಬಿಲಿಯನ್ ಟನ್ ಆಗಲಿದೆ. ಭಾರತದಲ್ಲಿ ಹೈಡ್ರೋಜನ್ ಬೇಡಿಕೆಯು 2050 ವೇಳೆಗೆ 4 ಪಟ್ಟು ಹೆಚ್ಚು ಬೆಳೆಯಬಹುದು. ಇದು ಜಾಗತಿಕ ಬೇಡಿಕೆಯ ಸುಮಾರು 10% ಅನ್ನು ಪ್ರತಿನಿಧಿಸುತ್ತದೆ. ಇದು 2030 ವೇಳೆಗೆ 640 ಶತಕೋಟಿ ಆದಾಯ ವ್ಯವಹಾರ ಮಟ್ಟವನ್ನು ತಲುಪಬಹುದು. 5 ದೊಡ್ಡ ಭಾರತೀಯ ಕಂಪನಿಗಳು ಹಸಿರು ಹೈಡ್ರೋಜನ್ ಯೋಜನೆಗಳಲ್ಲಿ ಭಾರಿ ಹೂಡಿಕೆ ಮಾಡಲು ಸಿದ್ಧವಾಗಿದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಹೇಳ್ತಾ ಅಲ್ಲಿವರೆಗೆ ಕೇಳ್ತಾ ಇರಿ ಚಿನ್ನಧ್ವನಿ, ಇದು ನಿಮ್ಮ ಧ್ವನಿ, ನೋಡಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು

ಇಷ್ಟನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನ ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ, ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರು ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನ ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು, ಮೂರ್ಖರು ಮಾತ್ರ ಅರಿಯರು. ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ, ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ ನಮ್ಮ ಸೇರು ಪಾವು ಚಟಾಕಿನ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನ ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನ ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂತ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನ ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು, ದುರಾತ್ಮರು, ಮೂಢರು, ಮೂರ್ಖರು ಅವನನ್ನ ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನ ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನ ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನ ಅವರು ಅನುಭವಿಸ್ತಾರೆ. ಆದರೆ ನಾನು

0: ತರುವಂಥದ್ದು. ಇಲ್ಲಿ ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನ ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದ್ರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ, ಗಮನಿಸೋಣ ಬನ್ನಿ.
1: ಎಂತು ತಂದಿತೋ ಇಂತ ಜೀವ ಭಾವದ ಬಣ್ಣ.

0: ಇದು ಬಾನುಭವಿಸೊಬಗು ಮುದ್ದು ರಾಮ, ಇದು ಬಾನುಭವಿಸೊಬಗು ಮುದ್ದು ರಾಮ.
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು? ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನ ಬೆರೆಸಿರೋರು ಯಾರು? ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ. ಇದು ಬಾನ ಭುವಿ ಸೊಬಗು ಅಂತ. ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ ನಮ್ಮ ನೋಡುವಂತಹ ಸೃಷ್ಟಿಯನ್ನ ಈ ದೃಷ್ಟಿ ಅಷ್ಟೇ ಸೊಬಗಿನಿಂದ ನೋಡುತ್ತೆ. ಹಾಗೆ ಭಗವಂತನನ್ನು ಕೂಡ. ದೈವಾಂಶ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಈ ಸಮಾಜದಲ್ಲಿ ಇರುವಂಥ ದೈವಾಂಶ ಪುರುಷರು ನಮ್ಮ ಕಣ್ಣಿಗೂ ಕೂಡ ಗೋಚರವಾಗ್ತಾರೆ. ಆ ಬಾನ ಭುವಿ ಸೊಬಗನ್ನು ದೃಷ್ಟಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಆ ಸೊಬಗು ನಮ್ಮ ಕಣ್ಮುಂದೆ ಕಾಣುತ್ತೆ. ಆ ಬಾನ ಭುವಿಯ ಸೊಬಗನ್ನು ಭಗವಂತನೆಂಬ ಸೃಷ್ಟಿಕರ್ತನಿಗೆ ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುವರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವ ಹಂಚಿಕೆ ಕುರಿತು ಶ್ರೀಮತಿ ಮಂಜುಳಾ, ಶ್ರೀಮತಿ ಶಿಲ್ಪ, ಶ್ರೀಮತಿ ಮಂದಾರ, ಶ್ರೀಮತಿ ಪೂರ್ಣ, ಶ್ರೀಮತಿ ಮಮತಾ, ಶ್ರೀಮತಿ ಶಿವಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು

0: ದೀಪಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಹಬಲಿಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ. ಅದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಆರ್ಥಿಕವಾಗಿ ಮುಂದುವರೆಯಲು ಸಹಕಾರಿಯಾಗಿದೆ.

0: ಮೇಡಮ್ ನಮಸ್ತೆ. ಚೂರ ಮಾತಾಡಿ ಮ್ಯಾಮ್, ಇಲ್ಲಿಗೆ ರೀಚ್ ಆಗ್ಬೇಕು. ಮೇಡಮ್ ನಮಸ್ತೆ.
1: ನಮಸ್ತೆ.
0: ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್.
1: ಮ್ಯಾಮ್ ನನ್ನ ಹೆಸರು ಮಂಜುಳ ಅಂತ, ತಳೂರಿಂದ ಬರ್ತಿರೋದು. ಬ್ಯೂಟಿಷಿಯನ್ಗೆ ಬರ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಆಗಿ 2 ತಿಂಗಳಾಗಿದೆ. ಇನ್ನು ಕಲ್ತಿದೀವಿ, ಇನ್ನು ಸ್ವಲ್ಪ ಕಲಿಬೇಕು.
0: ಓಕೆ, 2.5 ತಿಂಗಳಿಗೆ ತಳೂರಿಂದ ಬ್ಯೂಟಿಷಿಯನ್ ಕ್ಲಾಸಿಗೆ ಬರ್ತಾ ಇದ್ದೆ. ಎಷ್ಟು ದೂರ ಇದೆ ಮೇಡಮ್ ನಿಮ್ಮ ಊರಿಗೆ? ಇಲ್ಲಿ
1: ಮ್ಯಾಮ್ ನಾವು 2 ಬಸ್ಸಲ್ಲಿ ಬರ್ತೀವಿ.
0: 2 ಬಸ್ಸಂತೂ ಬರಬೇಕು ಜೈಪುರಕ್ಕೆ.
1: ಜೈಪುರಕ್ಕೆ
0: ಇಲ್ಲಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ರೆ ಅಂತ ಹೀಗೆ ಗೊತ್ತಾಯ್ತು ಮೇಡಮ್.
1: ರವಿ ಸರ್ ಬಂದು ಅಲ್ಲಿ
0: ಮೊಬಿಲೈಸರ್
1: ಮಾಡಿದ್ರು. ಅಂದ್ರೆ ಬೇರೆಯವ್ರಿಗೆ ಗೊತ್ತಿತ್ತು, ನನ್ಗೆ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ಅವಾಗ ನಾನು ಬಂದು ಸೇರ್ಕೊಂಡೆ.
0: ಇಲ್ಲೊಂದು ಬ್ಯೂಟಿಷಿಯನ್ ತರಬೇತಿ ಕೊಡ್ತಾ ಇದ್ದಾರೆ ಅಂತ ಅವ್ರ ಮೂಲಕ ಗೊತ್ತಾದ್ರಿಂದ ಬಂದ್ರಿ. ಇದಕ್ಕೆಲ್ಲ ಕುಟುಂಬದ ಸಹಕಾರ ಇತ್ತಾ?
1: ನಾ ಹಸ್ಬೆಂಡ್ ಒಬ್ಬರೇ ಮ್ಯಾಮ್. ಹೋಗು ಅಂತ.
0: ಇವಾಗ ಮನೇಲಿ ಯಾರ್ಯಾರು ಇದ್ದೀರಿ?
1: ನಾನು ಮತ್ತೆ ಹಸ್ಬೆಂಡ್ ಮತ್ತೆ ಮಕ್ಳು ಅಷ್ಟೇ.
0: ಮಕ್ಳಿದಾರ?
1: ಇಬ್ರು.
0: ಮನೆಯವ್ರು ಏನ್ ಮಾಡ್ತಾರೆ ಮ್ಯಾಮ್?
1: ಅವರು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರೆ.
0: ನೀವೇನ್ ಮಾಡ್ತಾ ಇರಿ ಇಲ್ಲಿ ಒಂದು ತರಬೇತಿ ಬರಕ್ಕೆ ಮುಂಚೆ?
1: ಏನಿಲ್ಲ
0: ಮ್ಯಾಮ್. ಮತ್ತೆ ಬ್ಯೂಟಿಷಿಯನ್ ತರಬೇತಿ ಪಡ್ಕೋಬೇಕು ಅಂತ ಆಸಕ್ತಿ ಹೇಗೆ ಬಂತು ಮೇಡಮ್?
1: ಮ್ಯಾಮ್ ನಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು, ಇದು ನನ್ನ ಕನಸು ಕೂಡ, ಕಲಿಬೇಕು ನಾನು ಆಗಬೇಕು ಅಂತ. ಆದರೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತು ನಾನು ಎಲ್ಲೂ ಹೊರಗಡೆ ಹೋಗಿ ಪರಿಚಯ ಎಲ್ಲ ಎಲ್ಲೂ ಅಲ್ಲಿ ಕೇಳಿದಾಗ ಎಲ್ಲ ಕಡೆ ಬರೀ 25,000 30,000 ಅಂತ ಕೇಳ್ತಾಯಿದ್ರು. ಅಷ್ಟೆಲ್ಲ ಕೊಡೋಷ್ಟು ಹೋಗಿ ಕಲ್ತ್ಕೊಳ್ಳೋಕ್ಕೂ ಆಗೋಲ್ಲ. ಮತ್ತು ಇನ್ನೊಂದೇನಂದರೆ ಮ್ಯಾಮ್, ನನಗೆ ಎಜುಕೇಷನ್ ಇಲ್ಲ, ಎಜುಕೇಷನ್ ಮಾಡಿಲ್ಲ. ಅದರಿಂದ ನಾನು ಎಲ್ಲಿಗೂ ಹೋಗ್ತಿರ್ಲಿಲ್ಲ, ಮನೇಲೇ ಎದ್ರುಕೊಂಡು ಮನೇಲೇ.

0: ಎಲ್ಲೋದ್ರೂ ಓದೋದ್ ಬಗ್ಗೆನೆ ಕೇಳ್ತಾರೆ, ಅದಕ್ಕೆ ನಾನು ಹೋಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿಗೆ ನಾನು ರವಿ ಸರ್ಗಾಗಿ ಹೇಳಿದೆ, ಆದರೆ ಪರವಿಲ್ಲ ಸರ್ ಮಾತಾಡೋಣ, ಮ್ಯಾಮ್ ಹತ್ರ ಮಾತಾಡಿ ಅಂತ ಹೇಳಿದ್ದೆ. ಅವಾಗ ಮ್ಯಾಮ್ ಹತ್ರ ಬಂದು ನಾನು ಹೇಳಿದೆ, ಸರ್ ಸರ್ಟಿಫಿಕೇಟ್ ಎಲ್ಲ ಸಿಗಲ್ಲ ನಾನು ಓದಿಲ್ಲ ಅಂದರೆ ಅಂತ ಅಂದ್ಕೊಂಡಿದ್ದೆ. ಆಗ ಮ್ಯಾಮ್ ಪರವಾಗಿಲ್ಲ ನೀವು ಕಲೀರಿ ಅಂತ ಹೇಳಿ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಮ್ಯಾಮ್ ಕಲಿತಾ ಇದ್ದೀನಿ ಮ್ಯಾಮ್. ಕಷ್ಟ ಅಂದ್ರೆ ಏನು ಕಷ್ಟ ಏನಿಲ್ಲ ಮ್ಯಾಮ್. ಮ್ಯಾಮ್ ನಾನು ಸ್ಕೂಲ್ಗೆ ಹೋಗಿಲ್ಲ, ನನಗೆ ಯಾವುದೇ ಓದಿಂದ ಎಜುಕೇಷನ್ಗೆ ಯಾವ ಸರ್ಟಿಫಿಕೇಟು ಇಲ್ಲ. ನಾನು ಮನೆಯಲ್ಲೇ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಸ್ವಲ್ಪ ನಮ್ಮ ಮಾವ ಟ್ಯೂಷನ್ ಮಾಡ್ತಿತ್ತು, ಆ ಟ್ಯೂಷನಲ್ಲಿ ಅವರು ಟ್ಯೂಷನ್ ಮಾಡುವಾಗ ನನಗೆ ಸ್ವಲ್ಪ ಕಲ್ತ್ಕೊತಾ ಇದೆ. ಹಂಗಂಗೆ ಅವಾಗೆಲ್ಲ ಮರ್ತೋಗ್ಬಿಡ್ತು. ಮತ್ತು ನಾನು ಕಲಿಬೇಕೆಂದ್ರೆ ನನಗೆ ಓದೋದು ಅಂದರೆ ತುಂಬ ಇಷ್ಟ. ಅದರಿಂದ ನಾನು ಬುಕ್ಸ್ ಎಲ್ಲ ಓದೋದು, ಎಲ್ಲೇ ಹೊರಗಡೆ ಬಸ್ಸು ಗಾಡಿಲೆಲ್ಲಾದ್ರೂ ಹೋಗ್ಬೇಕಂದ್ರೆ ನಾನು ಎಲ್ಲರೂ ಬೋರ್ಡ್ ನೋಡಿದ್ರೆ ಸುಮ್ಮನೆ ಆ ಪಿಕ್ಚರ್ಸ್ಗಳನ್ನೆಲ್ಲ ನೋಡಿ ಅದು ಒಂದೊಂದು ಅಕ್ಷರನ ಕೂಡಿಸಿ ಕೂಡಿಸಿ ಓದ್ಕೊತಿದ್ದೆ. ನಾನು ಓದ್ತಿದ್ದೆ, ಇವಾಗಲೂ ನಾನು ಅದೇ ಮಾಡೋದು. ಎಲ್ಲೋದ್ರೂ ನನಗೆ ದೊಡ್ಡ ಅಕ್ಷರಗಳೆಲ್ಲ ಓದ್ಬಿಡ್ತೀನಿ, ಅದು ಜಾಯಿನ್ ಮಾಡಿ ಹೆಂಗೆ ಬರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಓದಿ ಓದಿ ಕಲ್ತ್ಕೊಂಡಿದ್ದೀನಿ. ನಾನು ಓನಾಗೆ ಕಲ್ತ್ಕೊಂಡು ನಮ್ಮ ಮಾವ ಟ್ಯೂಷನ್ ಮಾಡ್ತಿದ್ರು, ಅವ್ರು ನೋಡಿ ನನ್ನ ಸ್ವಂತ ಎಲ್ಲ. ಈಗಲೂ ಎಲ್ಲೋದ್ರೂ ನನ್ನ ದೊಡ್ಡ ಬೋರ್ಡಲ್ಲಿ ಏನಾದ್ರು ಅಕ್ಷರಗಳಿದ್ರೆ ಅದು ಏನಿರ್ಬೋದು ಅಂತ ಓದಿ, ಮತ್ತು ಅದ್ರದ್ದು ಸಣ್ಣ ಒತ್ತಕ್ಷರಗಳಿರುತ್ತಲ್ಲ ಅದ್ರ ಜೊತೆಗೆ ಜಾಯಿನ್ ಮಾಡಿದ್ರೆ ಏನು ಬರುತ್ತೆ ಮೀನಿಂಗ್ ಅಂತ ಓದಿ ಓದಿ ಕಲ್ತ್ಕೊಂಡಿದ್ದೀನಿ.
1: ಆಸಕ್ತಿ ಇರೋದ್ರಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಈಗ ಬ್ಯೂಟಿಷಿಯನ್ ಬರ್ತಾ ಇದ್ದಾರೆ, ಹಂಗಾಗಿ ಏನು ಕಷ್ಟ ಆಗ್ತಾ ಇದೆ.
0: ಅದೇ ಸ್ವಲ್ಪ ಅದು ಇಂಗ್ಲೀಷ್ ಬಂದು ಇಂಗ್ಲೀಷ್ನು ಓದ್ತೀನಿ ಮ್ಯಾಮ್, ಆದರೆ ಇಂಗ್ಲೀಷಲ್ಲಿ ಕೂಡ್ಸ್ ಬರ್ತಾರಲ್ಲ ಅದು ಓದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ.
1: ಹಾಗೆಲ್ಲ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಬೇಕು ಅಂತಂದರೆ ಎಜುಕೇಷನ್ ಇರಬೇಕು, ಇರಲೇಬೇಕು ಅನ್ನೋದೇನಿಲ್ಲ.
0: ಅದೇ ಮ್ಯಾಮು ಸರ್ ಎಲ್ಲ ನಮಗೆ ಇದು ಮಾಡುವಾಗ ಹೇಳ್ತಾರೆ, ಓದು ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಸ್ಕಿಲ್ ಇರಬೇಕು ಅಂತ ಹೇಳಿದ್ದಾರೆ. ಅದು ನನ್ನ ಮೈಂಡಲ್ಲಿದೆ, ಏನೇ ಮಾಡಬೇಕು ನಮ್ಮ ತಲೆ ಉಪಯೋಗಿಸ್ಕೋಬೇಕು. ಎಲ್ಲದಕ್ಕೂ ಎಜುಕೇಷನೇ ಬೇಕಂತೇನಿಲ್ಲ, ಬ್ರೈನ್ ಚೆನ್ನಾಗಿ ವರ್ಕ್ ಆದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಅದನ್ನು ಯೂಸ್ ಮಾಡಿಕೊಂಡು ನಾನು ಕಲಿಯಬೇಕು. ಇವಾಗ ನಾನು 3 ತಿಂಗಳಲ್ಲಿ ಕಲಿಯೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಈಗ ಮ್ಯಾಮ್ 3 ತಿಂಗಳು ಕಲಿಸಿರೋ ಅದನ್ನು 1 ವರ್ಷನಾದರೂ ಕೂತ್ಕೊಂಡು ಅದನ್ನೇ ನಾನು ಓನಾಗೆ ಪ್ರಾಕ್ಟೀಸ್ ಮಾಡಿ ಕಲಿತು ನಾನು ಒಂದ್ಸಲ ಈ ಸಂಸ್ಥೆಗೆ ನಾನು ಬ್ಯೂಟಿಷಿಯನ್ನಾಗಿ ಬರಬೇಕಂತ ನನ್ನ ಆಸೆ ಇದೆ. ಅದು ಮಾಡೇ ಮಾಡ್ತೀನಿ ಅಂತ.
1: ಅಂದರೆ ಒಂದು ಮುಂದಿನ ಗುರಿ ಉದ್ದೇಶ ಏನು ಅಂತಂದ್ರೆ ಬ್ಯೂಟಿಷಿಯನ್ ಆಗಿ ಸಂಸ್ಥೆಗೆ ನಾನು ಮತ್ತೆ ಬರಬೇಕು ಅನ್ನೋದನ್ನ ಹೇಳ್ತಿದ್ರಿ. ತಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಕೆಂಚರಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ.
0: ಈಗ ನಾನೇ ಇದ್ದೀನಿ ಮ್ಯಾಮ್ ಉದಾಹರಣೆಗೆ, ಯಾಕೆಂದ್ರೆ ನಾವು ಓದಿಲ್ಲ ನಂತರ ಹುಡುಗಿರು ಇನ್ನೂ ಇರ್ತಾರೆ, ಎಲ್ಲೆಲ್ಲೋ ಇರ್ತಾರೆ, ಅಂಥವ್ರನ್ನ ನೋಡಿ ಈ ಸಂಸ್ಥೆಯಿಂದ ಉಪಯೋಗ ಆಗಲಿ ಅಂತ ನನ್ನ ಆಸೆ. ಅಂದರೆ ಜಾಸ್ತಿ ಏನು ಸರ್ ಆಗಲಿ ಮ್ಯಾಮ್ ಆಗಲಿ ಓದಿರಬೇಕು ಅಂತ ಏನಿಲ್ಲ, ಸ್ವಲ್ಪ ಓದಿದ್ರು ಸಾಕು ಇದು ಮಾಡಬೇಕು ಅಂತ ಹೇಳ್ತಾರೆ. ಸಂಸ್ಥೆಯಿಂದ ನಮ್ಮಂಥ ಹುಡುಗಿರು ಎಲ್ಲೆಲ್ಲೋ ಮೂಲೆಯಲ್ಲಿರೋರೆಲ್ಲ ಬರಬೇಕಂತ ಆಸೆ ಪಡ್ತೀನಿ. ಅವರು ಕಲಿಬೇಕು ಮ್ಯಾಮ್ ಅದಕ್ಕೆ ಹೇಳಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಬೇರೆ ಕಡೆ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲ ಅವ್ರು ಸುಮ್ಮನೆ ತೋರಿಸ್ಬಿಡ್ತಾರೆ ಹೆಂಗೆ ಮಾಡ್ತಾರೆ. ಆದರೆ ಮ್ಯಾಮ್ ಆಗಲ್ಲ, ಮ್ಯಾಮ್ ಎಲ್ಲನೂ ಪ್ರತಿಯೊಂದೂ ಹೇಳ್ಕೊಡ್ತಾರೆ, ಕಲೀರಿ ಕಲೀರಿ ಅಂತ ಅವ್ರು ನಮಗೆ ಇದು ಮಾಡ್ತಾ ಇರ್ತಾರೆ. ನಾವೇ ತುಂಬ ಸಲ ರಜಾ ಹಾಕ್ಬಿಡ್ತೀವಿ ಅಂತ ಅವಾಗ ಅವ್ರಿಗೆ ಸ್ವಲ್ಪ ಇದ್ದಾಗ ಹೇಳ್ತಾರೆ, ನಿಮಗಿದೇ ಇಂಪಾರ್ಟೆಂಟ್ ಕಲಿಯೋದೇ ಇಂಪಾರ್ಟೆಂಟು ನೋಡಿ ಕಲಿಯೋದೇ ಇಂಪಾರ್ಟೆಂಟ್ ಅಂತ ಹೇಳಿ ಮ್ಯಾಮು ಆ ಪ್ರಾಡಕ್ಟ್ಗಳನ್ನೆಲ್ಲ ತೋರಿಸಿ ಹೇಳಿ ಅದ ಹೆಸರೆಲ್ಲ ಹೇಳಿ ಏನು ಮಾಡಬೇಕು ಇದಾದ ನಂತರ ಏನು ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾರೆ. ಅದನ್ನು ನಮ್ಮ ಕೈಲೇ ಇರೋದು, ಮ್ಯಾಮ್ದು ಡ್ಯೂಟಿ ಅವ್ರು ಮಾಡ್ತಾರೆ ಕರೆಕ್ಟಾಗಿ, ಅದನ್ನು ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು ಅಷ್ಟು.
1: ಪ್ರಾಕ್ಟಿಕಲ್ ಎಲ್ಲ ಚೆನ್ನಾಗಿ
0: ಹೇಳ್ಕೊಡ್ತಾರೆ,
1: ಕೊಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕಷ್ಟ
0: ಆಗಲ್ಲ,
1: ಆರಾಮಾಗಿ ಕಲಿತಿದ್ರು. ಇದುವರೆಗೆ ಏನೇನು ಕಲ್ತಿದ್ದೀರಿ ಆಗಿದ್ರೆ?
0: ಮ್ಯಾಮ್ ಹೇರ್ ಕಟಿಂಗು, ಹೇರ್ ಸ್ಟೈಲು, ಸೀರೆ ಟೈಪಿಂಗು, ಐಬ್ರೋ, ಮೇಕಪ್ ಎಲ್ಲ ನಡೀತಾ ಇದೆ, ಅದೆಲ್ಲ ಕಲಿತೆ
1: ಎಲ್ಲ ಕಲ್ತೀನಿ. ಸೊ ಮುಂದೆ ಒಂದು ಸ್ವ ಉದ್ಯೋಗ ಮಾಡ್ತೀನಿ ಅಂತಂದ್ರೆ
0: ಮಾಡ್ಬೋದು ಮ್ಯಾಮ್, ಅದೇ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ.
1: ಉತ್ತಮ ಹುಡುಗಿ 3 ತಿಂಗಳಲ್ಲಿ ಹೊರ ಹೋಗ್ತೀರಿ, ಕಾನ್ಫಿಡೆಂಟ್ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡು?
0: ಮ್ಯಾಮ್ ಕೆಲ್ಸಕ್ಕೆ ಹೋಗ್ಬೇಕು, ಪಾರ್ಲರ್ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡು ಮಾಡ್ಬೇಕು ಅಂತ ಇದೆ.
1: ಇದು ಕುಟುಂಬದ ಸಹಕಾರ ಚೆನ್ನಾಗಿದೆಯಾ?
0: ಯಾರು ಬೇಡ ಅನ್ನೋರು ಯಾರು ಇಲ್ಲ ಮ್ಯಾಮ್, ಅಂದ್ರೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮ ಹೆಲ್ಪಿಂಗ್
1: ಕಳಿಸ್ತಾರೆ.
0: ಸಂಸ್ಥೆ ಬಗ್ಗೆ ಎಲ್ಲ ಬಾಯಲ್ಲಿ ಹೇಳ್ದಷ್ಟು ಈಸಿ ಅಲ್ಲ, ದೊಡ್ಡದು ಅದು. ಇದರಿಂದ ಒಳ್ಳೆ ಇದೈತೆ, ನಮಗೆ ಅನುಕೂಲ ಆಯ್ತು.
1: ಮಹಿಳೆಯರಿಗೆ ಸಲಹೆ ನೀಡೋದಕ್ಕೆ ಇಷ್ಟಪಡ್ತೀರಿ?
0: ಮಹಿಳೆಯರಿಗೆ ಮ್ಯಾಮ್ ಯಾರೂ ಸುಮ್ಮನೆ ಕುತ್ಕೋಬೇಡಿ, ಎಲ್ಲಾನು ಕಲ್ತ್ಕೊಂಡು ಮುಂದೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಮಾಡಬೇಕು, ಏನಾದರೂ ಕೆಲಸ ಮಾಡಬೇಕು. ಸುಮ್ಮನೆ ಕಲ್ತ್ಬಿಟ್ಟು ಮನೆಯೆಲ್ಲ ಕುತ್ಕೊಳ್ಳೋದಲ್ಲ, ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಎಲ್ಲರೂ ಮಹಿಳೆಯರು ಎಲ್ಲರೂ ಕೆಲಸ ಮಾಡಬೇಕು, ಏನಾದರೂ ಬ್ಯೂಟಿಷನ್ ಒಂದೇ ಅಂತಲ್ಲ, ಯಾವುದಾದ್ರಲ್ಲಿ ಅವ್ರಿಗೆ ಯಾವುದು ಆಸಕ್ತಿ ಇದೆಯೋ ಅದರಲ್ಲಿ ಮಾಡಿ ಕಲಿತು ಮಾಡಬೇಕು ಅಂತ ನಾನು ಹೇಳ್ತೇನೆ.
1: ಅಂದರೆ ಈಗ ಒಬ್ಬ ಏನೂ ಶಿಕ್ಷಣವನ್ನು ಪಡೆಯಿದ್ದಾನೆ, ಯಾವುದೇ ಥರ ಸರ್ಟಿಫಿಕೇಟ್ನು ತೊಗೊಳ್ಳೋದೇನೆ, ಈ ಬ್ಯೂಟಿಷಿಯನ್ ಟ್ರೈನಿಂಗ್ನ ತೊಗೋತಾ ಇದ್ದೀರಿ ಅಲ್ವಾ, ಸೊ ಇದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಛಲ ಇರಬೇಕು ಮ್ಯಾಮ್, ಅಂದರೆ ನಾ ಮಾಡ್ತೀನಿ ಅನ್ನೋದು ನಂಬಿಕೆ ನಮ್ಮ ಮೇಲೆ ನಮಗೆ ಇರಬೇಕು. ಅದು ಬರ್ತದೆ ಅಂತಂದರೆ ಆಟೋಮೆಟಿಕಾಗಿ ಯಾವ್ದು ಬೇಕಂದ್ರೂ ಕಲಿಬೋದು.
1: ಅಂದರೆ ಎಜುಕೇಷನ್
0: ಇಂಪಾರ್ಟೆಂಟ್ ಏನು ಅಲ್ಲ
1: ಜೀವನದಲ್ಲಿ, ಅದೇ
0: ಹೊರಗಡೆಗೆ ಬೇಕೇ ಬೇಕು ಎಜುಕೇಷನ್ನು. ಆದರೆ ನಾವು ಕಲಿಬೇಕು ಅಂತಂದರೆ ಓದಿಲ್ಲ ಆದ್ರೂ ಕಲಿಬೋದು ಅಂತ ನಾನು ಹೇಳ್ತೀನಿ.
1: ಬಹಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಅವಳ ಸ್ಫೂರ್ತಿದಾಯಕ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಡೋದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ನಮಸ್ತೆ.
2: ನಮಸ್ತೆ ಮ್ಯಾಮ್, ನನ್ನ ಹೆಸರು ಶಿಲ್ಪಾ ಅಂತ, ನಾನು ಕೊಡಗಾಲದಿಂದ ಬರ್ತಿರೋದು ಬ್ಯೂಟಿಷಿಯನ್ ಕ್ಲಾಸ್ಗೆ. ನನಗೆ ಬ್ಯೂಟಿಷಿಯನ್ ಕಲಿಯೋದ್ರ ತುಂಬ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಬಂದಿದ್ದೀನಿ. ಅದು ನನ್ನ ಫ್ರೆಂಡ್ಗೆ ಹೇಳಿದ್ದೆ ನಾನು ಬ್ಯೂಟಿಷಿಯನ್ ಕಲಿಬೇಕು ಅಂತ. ಆಗ ಇವರು ರುಕ್ಮಿಣಿ ಮ್ಯಾಮ್ ಅಲ್ಲಿ ಊರಿಗೆ ಬಂದಿದ್ರು, ಆವಾಗ ಅವಳು ಕೈದ್ರಿಂದ ಹೇಳಿ ಬಂದವರ ಟ್ರೈನಿಂಗ್ ಆಯಿತು ಜೈಪುರದಲ್ಲಿ, ಹೋಗೋಣ ಅಂತಂತ ಹೇಳಿದ್ರು. ಅವಳು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದಾಳೆ, ಅದಕ್ಕೆ ಹೋಗೋಣ ಅಂತಂತ ಹೇಳಿದ್ರು. ಸರಿ ಹೋಗೋಣ ಬಾ ಅಂತಂದ್ಬಿಟ್ಟು ಅವಳು ಫ್ಯಾಷನ್ ಡಿಸೈನ್ ಸೇರ್ಕೊಂಡು ನಾನು ಬ್ಯೂಟಿಷಿಯನ್ ಸೇರ್ಕೊಂಡೆ ಮಾಡ್ತಿದ್ದೀನಿ.
1: ಹೇಗೆ ನಡೀತಿದೆ ಮ್ಯಾಮ್ ಕ್ಲಾಸ್?
2: ಮ್ಯಾಮ್ ಚೆನ್ನಾಗಿ ನಡೀತೈತೆ ಕ್ಲಾಸ್, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಎಲ್ಲ ರೀತಿದ್ವಿ ಕಲಿತಿದ್ದೀವಿ. ಎರಡು ತಿಂಗಳು ಆಯಿತು, ನಮ್ಮದು ಮೇಕಪ್ ಕ್ಲಾಸ್ ಇದೆ, ನಾವೇನೋ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀವಿ.
1: ಮುಂದಿನ ಗುರಿ ಉದ್ದೇಶ
2: ಅದೇ, ನಾವು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀವಿ.
1: ಅಂದರೆ ಒಂದು ಬಿಸ್ನೆಸ್ ಮಾಡ್ತೀರಾ?
2: ಹಾಂ, ಮಾಡಬೇಕು.
1: ಈಗೇನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
2: ಹಾಂ ಮ್ಯಾಮ್, ಐಬ್ರೋ ಮಾಡೋದು, ಮತ್ತು ಮೆಹಂದಿದು, ವ್ಯಾಕ್ಸು, ಫೇಸ್ ವ್ಯಾಕ್ಸು ವ್ಯಾಕ್ಸ್ ಮಾಡೋದು, ಮತ್ತು ಏರ್ ಕಟಿಂಗು, ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ, ಮಾಡ್ತಿದ್ದೀವಿ.
1: ಉತ್ತಮ ಬ್ಯೂಟಿಷಿಯನ್ ಆಗಿ ಅವರು ಅಂತೀರಾ ಈ 3 ತಿಂಗಳು?
2: ಹಾಂ, ಮಾಡ್ತೀವಿ ಮ್ಯಾಮ್. ಬಂದಿದ್ದೆ ಇವಾಗ, ಆಲ್ರೆಡಿ ಟ್ರೈನಿಂಗ್ ತಗೊಂಡಿರೋಲ್ಲೇ ಮದುವೆ ಆರ್ಡ್ರ್ಗಳೆಲ್ಲ ಬಂದಿದ್ದಾವೆ ಮ್ಯಾಮ್.
1: ಹೌದಾ?
2: ಸಿಕ್ತಿದ್ದೇವೆ,
1: ತರಬೇತಿಯಲ್ಲಿ ಸಂಪಾದನೆ ಮಾಡೋಕೆ ಸ್ಟಾರ್ಟ್ ಮಾಡೋದು.
2: ಹಾಂ, ಸಿಕ್ಕಿದೆ, 2 ಆರ್ಡ್ರ್ ಸಿಕ್ಕಿದೆ ಮ್ಯಾಮ್ಗೆ, ಹೇಳ್ಬಿಟ್ಟು ಹೋಗಿ ಮಾಡಿಸಿದ್ದೀವಿ. ಸಿಕ್ತಿದೆ, ಏನಿಲ್ಲ ಮ್ಯಾಮ್ ನನಗೆ.
1: ಅಂದರೆ ಒಂದು ಉದ್ಯೋಗ ಮಾಡಿದ್ರೆ ಒಂದು ಕಾನ್ಫಿಡೆಂಟ್
2: ಕಾನ್ಫಿಡೆಂಟ್ ಆಯಿತು. ಪಾರ್ಲರ್ಗಿಂತ ಮಾಮೂಲಿ ಫ್ಯಾಷನ್ ಡಿಸೈನ್ ಇವಾಗ ಬಾಡಿಗೆಗಳದ್ದು ಇದಕ್ಕೆ ಬಟ್ಟೆ ಕೇಳ್ತಾರೆ, ಆ ರೀತಿ ಇಟ್ಕೊಂಡು ಈ ರೀತಿ ಮೇಕಪ್ಗೆಲ್ಲ ಹೋಗ್ಬೇಕು ಅಂತ ನನ್ನ ಪ್ಲ್ಯಾನ್ ಮ್ಯಾಮ್.
1: ಅಂದರೆ ಎರಡೂ ಗೊತ್ತಿದೆ ನಿಮಗೆ, ಫ್ಯಾಷನ್ ಡಿಸೈನಿಂಗ್
2: ಅದೊಂದು ಸ್ವಲ್ಪ ಗೊತ್ತಿದೆ, ಮಾಡಬೇಕು ಅಂತ.
1: ಸೊ ಎರಡನ್ನು ಮಾಡಬೇಕು ಅನ್ನೋ ಮುಂದೆ ಒಂದು ಗುರಿ ಉದ್ದೇಶ ಇಟ್ಕೊಂಡಿದ್ದೀನಿ. ಈ ವಿಆರ್ಎಲ್ಸಿ ಸೆಂಟರು ಜೈಪುರದಲ್ಲಿ ಆರಂಭ ಮಾಡಿ ಈ ರೀತಿಯ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಟ್ರೈನಿಂಗ್ನ ಕೊಡ್ತಾ ಇರೋದು ಎಷ್ಟು ಅನುಕೂಲ ಆಗ್ತಾ ಇದೆ?
2: ತುಂಬ ಅನುಕೂಲ ಆಗ್ತಾ ಇದೆ ಮ್ಯಾಮ್, ಎಲ್ಲ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ನಮಗೂ ಸ್ವಲ್ಪ ಎಲ್ಲ ಮಹಿಳೆಯರಿಗೆ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ
1: ಅವಕಾಶ
2: ಸಿಗ್ತೈತೆ ಮ್ಯಾಮ್.
1: ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀನಿ?
2: ಏನಿಲ್ಲ, ನಮ್ಮಂಗೆ ಎಲ್ಲರೂ ಬಂದು ಕಲೀರ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ, ಅವ್ರ ಜೀವನ ನೋಡ್ಕೋಬೇಕು, ಮಕ್ಕಳು ನನ್ನ ಎಲ್ಲರನ್ನೂ ನೋಡಬೇಕು ಅನ್ನೋದು ಹೇಳಿ.
1: ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮ್ಯಾಮ್.
1: ಮೇಡಮ್ ನಮಸ್ತೆ.
3: ನಮಸ್ತೆ ಮ್ಯಾಮ್.
1: ನಿಮ್ಮ ಹೆಸರು ಮ್ಯಾಮ್?
3: ಮಂದಾರ.
1: ಯಾವೂರು ಮ್ಯಾಮ್?
3: ಮಾದಾಪುರ ಹತ್ರ ಚಿಕ್ಕೇರಿಯವರು.
1: ಮನೇಲಿ ಯಾರ್ಯಾರು ಇದ್ರಿ ಮ್ಯಾಮ್?
3: ನಮ್ಮ ಮನೆಯವರು, ಇಬ್ಬರು ಮಕ್ಕಳು, ಮತ್ತೆ ಮಾವ.
1: ಈ ಬ್ಯೂಟಿಷಿಯನ್ ತರಬೇತಿ ಪಡಿಬೇಕು ಅಂತ ಆಸಕ್ತಿ ಇತ್ತ ಮೇಡಮ್?
3: ಆಸಕ್ತಿ ಏನು ಇತ್ತು ಅಂದರೆ ಅಷ್ಟು ಅಮೌಂಟ್ ಕೊಟ್ಟು ಕಲಿಯೋಕೆ ಆಗಲ್ಲ ಅನ್ನೋದೊಂದು ಮೈಂಡಲ್ಲಿ ಇತ್ತು, ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ. ಈ ಸಂಸ್ಥೆ ಕಡೆಯಿಂದ ಈ ಥರ ಕಮ್ಮಿ ಅಮೌಂಟಲ್ಲಿ ಹೇಳ್ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ಬಂದು.
1: ಯಾವಾಗ ಗೊತ್ತಾಯಿತು, ಯಾರು ಹೇಳಿದ್ರು?
3: ಅದು ಮನೆಗೆ ವಿಸಿಟ್ ಮಾಡಿದ್ರು ಸಂಸ್ಥೆ ಕಡೆಯಿಂದ, ರವಿ ಸರ್ ಅಂತ, ಅವರಿಂದ ಗೊತ್ತಾಗಿ ತಿಳ್ಕೊಂಡು ಬಂದಿದ್ದೆ.
1: ಅಂದರೆ ನಿಮಗೆ ಮೊದಲಿಂದ ಆಸಕ್ತಿ ಇದೆ, ಬಂದಿದ್ದ ನಾವು ಈ ಒಂದು ಟ್ರೈನಿಂಗ್ ಪಡ್ಕೊಳ್ಳೋಕೆ ಅಂದರೆ ಅವಕಾಶಗಳಿರಲಿಲ್ಲ, ಈಗ ಅವಕಾಶ ಸಿಕ್ತು, ಅದಕ್ಕೆ
3: ಅಷ್ಟು ಅಮೌಂಟ್ ಕೊಟ್ಟು ಕಲಿಯೋಕೆ ಆಗಲ್ಲ ನನ್ನ ಮೈಂಡಲ್ಲಿ ಇದ್ದು ಬೇಡ ಅಂತ ಇದ್ದು, ಇವಾಗ ಕಮ್ಮಿ ಇದ್ರೆ ಅಮೌಂಟ್ ಇಂದ ಹೇಳ್ಕೊಡ್ತಿದ್ರಲ್ಲ ಅದಕ್ಕೋಸ್ಕರ ಜಾಯ್ನ್ ಆಯ್ತು.
1: ಎಷ್ಟು ದಿನ ಆಯಿತು ನೀವು ಜಾಯ್ನ್
3: ಆಗಿ? 2.5 ತಿಂಗಳಾಯಿತು.
1: ಏನೇನೆಲ್ಲ ಕಲ್ತಿದ್ದೀರಿ ಮ್ಯಾಮ್?
3: ಅದೇ ಮೆಹಂದಿ, ಹೇರ್ ಕಟ್ಟು, ಮತ್ತು ಫೇಶಿಯಲು, ವ್ಯಾಕ್ಸ್ ಮಾಡೋದು, ಸ್ಯಾರಿ ಡ್ರಾಪಿಂಗು, ಧಾರೆ ಮೇಕಪ್ದು ನೆನ್ನೆ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಅದು ನಾವು ಪ್ರಾಕ್ಟೀಸ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ಮೇಕಪ್ ಕ್ಲಾಸ್ ಒಂದು ಬ್ಯಾಲೆನ್ಸ್ ಇದೆ, ನಾವು ಪ್ರಾಕ್ಟೀಸ್ ಮಾಡಬೇಕು.
1: ಅಂದರೆ ಇದಕ್ಕೆಲ್ಲ ಕುಟುಂಬದ ಸಹಕಾರ ಇತ್ತ ನೀವು ಇಲ್ಲಿ ಬರೋದಕ್ಕೆ?
3: ಇದೆ
1: ಇದೆ. ನೀವು ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್ ಇಲ್ಲಿ?
3: ಮನೆಯಲ್ಲೇ
1: ಬರೋದಕ್ಕೆ ಮುಂಚೆ
3: ಮನೆಯಲ್ಲೇ ಇದ್ದೋ, 8 ವರ್ಷ ಇವಾಗ ಕಳಿಸಿರೋದು.
1: ಮತ್ತು ನೆಕ್ಸ್ಟ್ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಗುರಿ ಉದ್ದೇಶನ ತಿಳಿಸೋದಾಗಬಹುದು?
3: ಮುಗಿದ್ಮೇಲೆ ಮತ್ತೆ ಪಾರ್ಲರಲ್ಲಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿ ಒಂದು 6 ತಿಂಗಳು 1 ಇಯರ್ ಮಾಡಿ ಮತ್ತೆ ಸ್ವಲ್ಪ

0: ಸ್ವಲ್ಪ ಇದಾದ್ಮೇಲೆ ನಾನೇ ಓನಾಗಿ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಡವ್ರ ಥರ ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ, ಕಲಿತು ವೇಸ್ಟ್ ಮಾಡಬಾರ್ದು, ಆ ಜೀವನನ ಮುಂದೆ ರೂಪಿಸ್ಕೋಬೇಕು, ಚೆನ್ನಾಗಿ ಕಲಿತು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ.
1: ಸಂತೋಷ,
0: ಥ್ಯಾಂಕ್ ಯು.
1: ಮೇಡಮ್ ನಮಸ್ತೆ.
0: ನಮಸ್ತೆ,
1: ನಿಮ್ದೊಂದು ಸಣ್ಣ ಪರಿಚಯನ ತಿಳಿಸ್ಕೊಡಿ.
0: ಮ್ಯಾಮ್ ನನ್ನ ಹೆಸರು ಪೂರ್ಣ ಅಂತ, ನಾವು ಎಚ್ ಡಿ ಕೋಟೆಯಿಂದ ಚಿಕ್ಕೇರಿಯವರಿಂದ ಬಂದಿರೋದು ನಾವು. ನನಗೆ ತುಂಬ ಆಸೆ ಆಯಿತು ಮ್ಯಾಮ್ ಇದ್ರ ಕಲಿಬೇಕು ಅಂತ, ತುಂಬ ತುಂಬ ಅಂದರೆ ತುಂಬ ಕನಸಿದೆ ಹೇಳಿನ ಕಲಿಬೇಕಂತ. ಮ್ಯಾಮು ಮುಂಚೆನೇ ಹೇಳಿದ್ರು 5 ವರ್ಷದಿಂದನೆ, ಆವಾಗಲೇ ಸೇರ್ಕೊಬಂದಿದ್ರೆ ಇವಾಗ ಎಲ್ಲೆಲ್ಲಿ ಇರ್ತಿದ್ದ ಗೊತ್ತಿಲ್ಲ. ಇಲ್ಲಿ ಮಂದರ ಇದ್ದಾರಲ್ಲ ಅವ್ರಿಗೆ ಮೊದಲೇ ಹೇಳಿದ್ದೆ, ನನಗೆ ಯಾವ್ದಾದ್ರು ಬ್ಯೂಟಿಷಿಯನ್ ಕಲಿಬೇಕು ಅಂತ ತುಂಬ ಇಷ್ಟ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ ಹೇಳಿದ್ದಕ್ಕೆ ಅವ್ರು ನೆನಪಿಸ್ಕೊಂಡು ನಂಗೆ ಕಾಲ್ ಮಾಡಿ ಈ ರೀತಿ ಐತೆ, ಹೋಗೋಣ ಬಾ ಅಂತ ಕರೆದಿದ್ದಕ್ಕೆ ಇಲ್ಲಿ ಬಂದು ಇಂಟರ್ವ್ಯೂ ಮಾಡಿ ಹೋಗಿದ್ದು ಮ್ಯಾಮ್. ಇದರಿಂದ ತುಂಬ ಚೆನ್ನಾಗಿದೆ, ಕಲಿಬೋದು ಅಂತ ಇಷ್ಟ ಆಯಿತು. ಅದರಲ್ಲೂ ನನಗೆ ಮ್ಯಾಮ್ ನೋಡಿ ಇನ್ನೂ ಖುಷಿ ಆಯಿತು, ಯಾಕಂದರೆ ಅವ್ರು ನಮ್ಗೆ ಗೊತ್ತಿರೋರಲ್ವಾ, ತುಂಬ ಆಸೆ ಆಯಿತು ಕಲಿಬೇಕಲ್ಲ ಅನ್ನೋ ಒಂದು ಆಸೆ ಇದೆ. ಅಂದರೆ ಇವಾಗಂತೂ ನಾವು ಹೊರಗಡೆ ಹೋಗಿ ದುಡಿಯೋಕ್ಕೂ ನಮ್ಗೆ ಕಲಾಗಲ್ಲ, ಅಷ್ಟು ನಾವು ಇದರಲ್ಲೂ ಇಲ್ಲ, ಯಾರೂ ಕಳಿಸೋದಿಲ್ಲ. ಈಗ ಗೊತ್ತಲ್ಲ, ಈಗ ಸ್ವಸ್ಥಿರೋ ಆಚೆ ಕಡೆ ಕಳಿಸೋದೇ ಇಲ್ಲ. ಇದು ಕಳಿಸಿದಾರೆ ಅಂದರೆ ನಾವೇ ಹೆಮ್ಮೆ ಪಡ್ಬೇಕು ಇವಾಗ, ಯಾಕಂದರೆ ಅಪ್ಪನ ಮನೇಲಿದ್ದಾಗಲೇ ಬೇರೆ, ಗಂಡನ ಮನೆಗೆ ಬಂದಾಗಲೇ ಬೇರೆ ಇರ್ತೀವಿ, ನಮ್ಮ ಒಂದೇ ರೀತಿ ಇರೋಕ್ಕಾಗಲ್ಲ. ಇವಾಗ ಅದರಲ್ಲೂ ಬೇರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ಮನೇಲಿದ್ದರೆ ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ಅವರು ಮುಂದಿನ ಕೆಲಸಕ್ಕೆ ಹೋದ್ರೆ ಇನ್ನೊಂದು ದಿವಸ ಹೋಗೋಕ್ಕೂ ಆಗಲ್ಲ, ಪ್ರಾಬ್ಲಮ್ ಇದೆ ಅವ್ರಿಗೆ. ಈಗ ನಾವು ಇದರಿಂದ ಒಂದು ಕಲಿತ್ರೆ ಎಲ್ಲಾದರೂ ನಮ್ಮ ಮಕ್ಳಿಗೆ ಎಜುಕೇಷನ್ ಆದರೂ ರೂಪಿಸ್ಕೊಡ್ಬೋದು ಅನ್ನೋದು ಆಸೆ ಇದೆ. ಮುಂದೆ ನೋಡುವ, ಇಲ್ಲಿ ಮ್ಯಾಮ್ ಹೇಳಿದ್ದಾರೆ ಇಲ್ಲಿ ಆ್ಯಂಡ್ ಪರ್ಸಲ್ ಒಂದು ಪಾರ್ಲರ್ ಇದೆ, ಅದು ಕ್ಲೋಸ್ ಮಾಡ್ತಿದ್ರು ಮ್ಯಾಮ್, ನಾನೇ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಹೇಳಿ ಮಾತಾಡಿದರೆ 1ನೇ ತಾರೀಕಿಂದ ಓಪನ್ ಮಾಡುವ ಅಂತ ತಿಳ್ಕೊಂಡಿದ್ದೀನಿ.
1: ಅಂದರೆ ಈಗ ತರಬೇತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆರಂಭ ಮಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನು.
0: ಆಸಕ್ತಿ ಇದೆ ಅಂದರೆ ನಮ್ಗೆ ಯಾರು ಆ ಕಡೆ ಈ ಕಡೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಮ್ಯಾಮ್, ಅತ್ತೆ ಮಾವನು ಅಷ್ಟೇನು ಸಪೋರ್ಟ್ ಮಾಡಲ್ಲ ನಮ್ಗೆ ಯಾರುವೆ. ಅಂದರೆ ನಮ್ಮನ್ನು ಮಾಡೋರ ನಮ್ಮ ಮನೆಯವರು, ಇನ್ನು ನಮ್ಮ ತಾಯಿ ಮನೆ ಕಡೆನೂ ಅಷ್ಟಿರಲ್ಲ, ಯಾಕಂದರೆ ಅವರೇ ಬಡವರು, ಮತ್ತು ನಾವು ಅವ್ರ ಹತ್ರ ಹೋಗಿ ಕೇಳಿದ್ರೆ ಚೆನ್ನಾಗೂ ಇರಲ್ಲ. ಅದಕ್ಕೋಸ್ಕರ ನಾವಾರು ದುಡ್ದು ಸಂಪಾದನೆ ಮಾಡಿ ನಮ್ಮ ಮಕ್ಕಳನ್ನಾರು ಸಾಕುವ ಅನ್ನೋದಿದೆ.
1: ಕುಟುಂಬದಲ್ಲಿ ಯಾರ್ಯಾರು ಇದ್ರಿ?
0: ನಾನು ಮತ್ತು ನಮ್ಮ ಮನೆಯವರು, ನನ್ನ ಮಕ್ಕಳು ಇಬ್ಬರು ಇದ್ದಾರೆ, ಮತ್ತು ನಮ್ಮ ಅತ್ತೆ ಮಾವ ಮೈದ ಮತ್ತು ಅವ್ರ ಅಜ್ಜಿ ಇದ್ದಾರೆ, ಅಷ್ಟು ಬಿಟ್ರೆ ನಾವು ಸ್ವಲ್ಪ ಸಪ್ರೇಟ್ ಇದ್ದೀವಿ, ಅವ್ರು ಸಪ್ರೇಟ್ ಇದ್ದಾರೆ. ಇವ್ರನ್ನ ಮ್ಯಾಮ್ ಅಂತ ತುಂಬ ಒಳ್ಳೆಯವರು ಮಾತ್ರ, ಅವ್ರು ಎಲ್ಲ ಪ್ರತಿಯೊಂದು ನಮಗೆ ಯಾವ ರೀತಿ ಎಲ್ಲಿರ್ಬೇಕು, ನಾವು ಎಲ್ಲಿ ತೆಗಬೇಕು, ಎಲ್ಲಿ ಹೇಳ್ಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ನಾವು ಒಂದು ಮೇಕಪ್ ಮಾಡಿದಾಗ ಅಲ್ಲ ಏನಾದ್ರು ಪ್ರಾಬ್ಲಮ್ ಆಯಿತು, ಅವ್ರಿಗೆ ಇಷ್ಟನೇ ಆಗಿಲ್ಲ, ನಮ್ಗೆ ಏನೋ ನೋವಾಗೋ ರೀತಿ ಮಾತಾಡೋದು, ಅದನ್ನು ಸರಿಯಾಗಿ ನಮ್ಗೆ ಸ್ವೀಕರಿಸ್ಬೇಕು. ನಾವು ಅವ್ರ ಜೊತೆಗೆ ಜಗಳಕ್ಕೆ ಬೀಳಂಗಿಲ್ಲ, ಅವ್ರೇನೇ ನಮ್ಗೆ ಅವಮಾನ ಮಾಡಿದ್ರೆ ಅದನ್ನ ನಾವೆಲ್ಲ ತಡ್ಕೊಬೇಕು, ಅವಾಗಲೇ ಬ್ಯೂಟಿಷನ್ ಆಗಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಎಲ್ಲದರಲ್ಲೂ ನಮ್ಗೆ ಏನೇನು ಪಾಠ ಮಾಡಬೇಕು, ಪ್ರತಿಯೊಂದು ಎಲ್ಲನೂ ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿ ಇರಬೇಕು, ಯಾವ ಶಿಸ್ತಲ್ಲಿ ಇರಬೇಕು, ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಯಾವುದರಲ್ಲೂ ತೊಂದರೆ ಇಲ್ಲ, ಬೇರೆಯವರು ಮುಂದೆ ಬಂದು ಸೇರ್ಕೊಂಡು ಕೆಲಸ ಮಾಡೋ ಇಲ್ಲಿ ಟ್ರೈನಿಂಗ್ ತೊಗೋಬೋದು, ಅವ್ರಿಗೂ ಒಳ್ಳೆ ಮುಂದೆ ಎಜುಕೇಷನ್ ಆಗುತ್ತೆ. ಅವರು ಒಬ್ಬೊಬ್ಬರು ತಿಳ್ಕೊತಾರೆ ನಾವು ಬ್ಯೂಟಿಷನ್ ಕಲಿಯಕ್ಕೆ ಬಂದಿದ್ರೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಆದರೆ ಮ್ಯಾಮ್ ಆ ರೀತಿ ಅಲ್ಲ. ಪ್ರತಿಯೊಂದು ಗಂಡನ ಜೊತೆಗೆ ಹೆಂಗಿರ್ಬೇಕು, ಅತ್ತೆ ಮಾವನ ಜೊತೆಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರೆ ಮ್ಯಾಮ್. ಅದೊಂದು ಗುಣ ತುಂಬ ಚೆನ್ನಾಗಿದೆ ಮ್ಯಾಮ್, ಯಾವ ರೀತಿ ಮರ್ಯಾದೆ ಕೊಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ, ಅದೊಂದು ಚೆನ್ನಾಗಿ ಎಲ್ಲಾನು ಬುದ್ಧಿ ಹೇಳ್ಕೊಡ್ತಾರೆ ಮ್ಯಾಮ್.
1: ಹಿಂಗೆ ಒಂದು ಸ್ವಉದ್ಯೋಗದ ಬೆಳವಣಿಗೆಗೆ ಅಷ್ಟೇ ಫೋಕಸ್ ಮಾಡ್ದೇನೆ, ಒಂದು ಸ್ವ ಬೆಳವಣಿಗೆಗೂ ಹೇಗೆ ಸಹಕಾರಿ ಆಗಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡ್ತಾರೆ. ನೆಕ್ಸ್ಟು ನಿಮ್ಮ ಒಂದು ಗುರಿ ಉದ್ದೇಶ ಏನು?
0: ಅದೇ ಮ್ಯಾಮ್, ಈ ರೀತಿ ಪಾರ್ಲರ್ ಓಪನ್ ಮಾಡುವ ಅಂತ ತಿಳ್ಕೊಂಡಿದ್ದೀನಿ ಮ್ಯಾಮ್. ಮಾಡ್ತೀನಿ ಅಂತ ಭರವಸೆ ಎಲ್ಲ ಇದ್ದೀನಿ, ನೋಡುವ ಎಷ್ಟು ವರ್ಷ ಕಂಡು ಅವ್ರು ಕೊಡ್ತಾರೆ ಅಲ್ಲಿ ತಂದ್ಕೊಂಡು ಮಾಡ್ತಾ ಇರ್ತೀನಿ. ಮತ್ತೆ ಬೇರೆ ಕಡೆ ಏನಾದರೂ ಇಲ್ಲಿ ಖಾಲಿ ಮಾಡೋದ್ಮೇಲೆ ಮಾಡಲೇಬೇಕಲ್ವಾ, ಅವ್ರು ಇಷ್ಟು ದಿನ ಅಂತ ಕೊಟ್ಟಿರ್ತಾರೆ ನೋಡುವ.
1: ಸೊ ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀನಿ?
0: ಅದೇ ಮ್ಯಾಮ್, ಬಂದು ಮಾಡ್ಬೋದು, ಟ್ರೈನಿಂಗ್ ತಗೋಬೋದು, ತುಂಬ ಸೌಕರ್ಯ ಇದೆ, ಪ್ರತಿಯೊಂದು ಹೆಲ್ಪ್ ಮಾಡ್ತಾರೆ. ಬೇರೆ ಕಡೆ ಹೋಗಿ ಕಲಿತೀವಿ ಅಂದರೆ 20,000-30,000 ಆಗುತ್ತೆ, ಇಲ್ಲಿ ಬರೀ 5,000 ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ಬಡವ್ರಿಗೂ ತುಂಬ ಸಹಾಯ ಮಾಡ್ತಾರೆ, ನಮಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಇವಾಗ ನಮಗೂ ಅಮೌಂಟ್ ಕಟ್ಟಿಲ್ಲ ನಾವು, ಆದರೂ ನಮಗೆ ಸಹಾಯ ಮಾಡ್ತಾಯಿದ್ದಾರೆ, ಅದರಲ್ಲಿ ಕಮ್ಮಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಇದು ಮಾಡಿಕೊಟ್ಟಿದ್ದಾರೆ ಮ್ಯಾಮ್. ತುಂಬ ಖುಷಿ ಆಯಿತು ಅದರಿಂದ. ಒಟ್ಟಿನಲ್ಲಿ ಬಡವರು ಬಂದು ಮಾಡ್ಬೋದು, ಈಗ ಏನು ಇಲ್ಲದೇನೆ ಏನು ಮಾಡುವ, ಅಷ್ಟು ದುಡ್ಡು ಕಟ್ಟಬೇಕಲ್ಲ, ಹಂಗೆ ಹಿಂಗೆ 1 ರೂಪಾಯಿ ಕೆಲವು ಜನಕ್ಕೆ ಕಷ್ಟ ಇರುತ್ತೆ. ಈಗ ನಾವು ಹೋಗಿ ಸೇರ್ಕೊಬಿಟ್ರೆ ಅದು 5,000 ರೂಪಾಯಿನೂ ಎಲ್ಲಿ ಹೋಗಿ ಕಟ್ಟುವ ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಅವ್ರು ಬಂದು ಸೇರ್ಕೋಬೋದು, ಹೆಲ್ಪ್ ಮಾಡ್ತಾರೆ, ತುಂಬ ಚೆನ್ನಾಗಿ ಅವ್ರಿಗೂ ಅವಕಾಶ ಆಗುತ್ತೆ ಇದು ಮಾಡಿದ್ರೆ, ಬಂದು ಸಹಾಯ ಮಾಡ್ತಾರೆ.
1: ಬಹಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು.
1: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
1: ನಿಮ್ಮ ಹೆಸರು ಮಾ?
2: ಮಮತಾ.
1: ಹಾಂ, ನಿಮ್ದೊಂದು ಸಣ್ಣ ಪರಿಚಯನ ಮಾಡ್ಕೊಡಿ ಮ್ಯಾಮ್.
2: ನಾವು ಕೋಟೆ ಉಂಡಿಯಿಂದ ಬರ್ತಿರೋದು.
1: ಹಾಂ,
2: ಇಲ್ಲಿ ನಾನು ಬ್ಯೂಟಿಷಿಯನ್ ಮಾಡ್ತಾರಂತ ಹತ್ರ ಇದ್ರೂ ಗೊತ್ತಿರಲಿಲ್ಲ. ಲಾಸ್ಟ್ ಬ್ಯಾಚ್ ಅವರು ಸುನೀತಾ ಅವರ ಪರಿಚಯ ನಮ್ಮೂರಲ್ಲಿ, ಅವ್ರು ಹೇಳಿದ್ದು ನೀವು ಮಾಡ್ತಿರಾಕ ಹೋಗಿ ಮನೇಲೇ ಇರ್ತಿರಲ್ಲ ಫ್ರೀಯಾಗಿ, ಕಲಿಬೋದು ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಜಾಯ್ನ್ ಆಗಿದ್ದು.
1: ಬ್ಯೂಟಿಷಿಯನ್ ನಿಮ್ಗೆ

0: ಮೊದಲಿಂದನು ಆಸಕ್ತಿ ಇತ್ತ?
1: ಮೇಡಮ್, ಆಸಕ್ತಿ ಇತ್ತು, ಇದೆ ಅಂತಲ್ಲ, ಎಲ್ಲಾದ್ರೂ ಹೋಗಿ ಹೊರಗಡೆ ಮಾಡ್ಬೇಕು ಅಂತ ಇತ್ತು, ಆದ್ರೆ ಮನೇಲಿ ಬಿಡ್ತಿರ್ಲಿಲ್ಲ. ಅಂದ್ರೆ ಅವಕಾಶ ಏನ್ ಮಾಡ್ಬೇಕು ಅಂತ ನನಗೆ ಕನ್ಫ್ಯೂಷನ್ ಇತ್ತು. ಅದರಿಂದ ಅವರು ಸ್ವಲ್ಪ ಹೇಳಿದ್ರು, ನಮ್ಮ ಮ್ಯಾಮ್ ತುಂಬ ಫ್ರೀಯಾಗಿ ಹೇಳ್ಕೊಡ್ತಾರೆ, ಏನೇ ಇದ್ದಾದ್ರೂ ಕೋಪ ಮಾಡ್ಕೊಳ್ಳಲ್ಲ, ತುಂಬ ಒಳ್ಳೆಯವರು, ಹೋಗಿ ಹೇಳ್ಕೊಡ್ತಾರೆ. ಈಗ ಹೊರಗಡೆ ಹೋದ್ರೆ ಏನು ಯಾವ ಥರ ಅಂತ ಸ್ವಲ್ಪ ಭಯ ಇತ್ತು. ನಮ್ಮ ಮನೇಲಿ ಎಲ್ಲೂ ಮನೆ ಹೊರಗಡೆ ಕಳಿಸೇ ಇರಲಿಲ್ಲ. ಇದರಿಂದ ಅವರು ಏನಿಲ್ಲ, ಹೋಗಿ ನೀವು ಮಾಡ್ತೀರಾ ಅಂತ ಹೇಳಿದ್ಮೇಲೆ ಇಲ್ಲಿ ಬಂದು ಜಾಯ್ನ್ ಆದ್ರು.
0: ಹೇಗೆ ಅನ್ನಿಸ್ತಿದೆ ಮೇಡಮ್?
1: ಪರವಾಗಿಲ್ಲ.
0: ಜಾಯ್ನ್ ಆಗಿ ಎಷ್ಟು ದಿನ ಆಯಿತು?
1: 2.5 ತಿಂಗಳಾಯಿತು ಮೇಡಮ್. ಅದು ಏನಿಲ್ಲ, ಕಲಿತಾ ಇದ್ದೀನಿ ಸ್ವಲ್ಪ. ನಾ ಕಲಿಯೋದ್ರಲ್ಲಿ ನಿಧಾನನೇ ಇರೋದು ನಿಜ ಹೇಳ್ಬೇಕು ಅಂದರೆ, ಇಲ್ಲಿ ಹೋಗಿ ಬಿಟ್ಟು ಹೋದ್ಮೇಲೂ ಸ್ವಲ್ಪ ನಿಧಾನ ಆದರೂ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಏನಾದರೂ ಮಾಡಬೇಕು, ಮನೆಯಲ್ಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡದೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಅಷ್ಟು ವರ್ಷದಿಂದ ಟೈಮ್ ವೇಸ್ಟ್ ಆಗೋಯ್ತು ಮ್ಯಾಮ್, ಎಲ್ಲೂ ಹೊರಗಡೆ ಬಿಡ್ತಿರ್ಲಿಲ್ಲ, ನಾನು ಮಾಡಬೇಕು ಅಂತ ಇಷ್ಟ ಇದ್ರು, ಇದನ್ನ ವೇಸ್ಟ್ ಮಾಡ್ಕೊಳ್ಳಲ್ಲ, ನಿಧಾನ ಆದರೂ ಕಲ್ತು ಏನಾದರೂ ಮಾಡ್ತೀನಿ.
0: ಕುಟುಂಬದಲ್ಲಿ ಯಾರ್ಯಾರು ಇದ್ರು?
1: ನಾನು, ನಮ್ಮ ಯಜಮಾನರು, ಇಬ್ಬರು ಮಕ್ಕಳು.
0: ಇಬ್ಬರು ಮಕ್ಕಳು ಏನು ಮಾಡ್ತಾ ಇದ್ದಾರೆ?
1: ಓದ್ತಿದ್ರು ಮ್ಯಾಮ್.
0: ಏನು?
1: ಮಗ ಸೆಕೆಂಡ್ ಇಯರು, ಮಗಳು ಸೆವೆಂತ್.
0: ಮಕ್ಕಳು ಅಷ್ಟು ದೊಡ್ಡವರಾಗಿ ಇವಾಗ ನಿಮಗೆ ಒಂದು ಬ್ಯೂಟಿಷಿಯನ್ ಮಾಡಬೇಕು ಅಥವಾ ಸ್ವಉದ್ಯೋಗ ಮಾಡಬೇಕು ಅಂತ ಈ ಒಂದು ತರಬೇತಿಗೆ ಬರ್ತಾ ಇದ್ದೀರಿ, ಏನು ಅನಿಸ್ತಾ ಇದ್ದಾರೆ?
1: ತುಂಬ ಖುಷಿ ಆಗುತ್ತೆ ಮ್ಯಾಮ್. ಮನೇಲೇ ಇದ್ದು ಈಗ ಸುಮ್ಮನೆ ಕಾಲ ಕಳ್ಕೊಂಡು ಟೈಮ್ ವೇಸ್ಟ್ ಆಯಿತು, ಮುಂದೆ ಏನಾದರೂ ಮಾಡಬೇಕು ಅಂತ. ಅಂದ್ರೆ ಮನೇಲಿ ಅವಕಾಶ ಕೊಡ್ತಿರ್ಲಿಲ್ಲ ಹೊರಗಡೆ ಹೋಗ್ಬೇಕು ಅಂತ. ನಮ್ಗಿತ್ತು ಮನಸ್ಸಲ್ಲಿ ಏನಾದ್ರು ಮಾಡ್ಬೇಕು, ನಾವು ಒಬ್ಬರನ್ನೇ, ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಮಕ್ಕಳು ದೊಡ್ಡವ್ರ ಆಯ್ತಾ ಆಯ್ತಾ ಖರ್ಚು ಜಾಸ್ತಿ ಇರುತ್ತೆ. ಈಗ ಏನೇ ಪ್ರತಿಯೊಂದು 10 ರೂಪಾಯಿ ಆದರೂ ಅವ್ರಿಗೆ ಕೈ ನೀಡಿ ಕೇಳ್ಬೇಕು, ಅದ್ರಲ್ಲಿ ತುಂಬ ಬೇಜಾರಾಗ್ತಿತ್ತು. ಇದ್ರಿಂದ ನಾವು ಏನಾದ್ರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು. ಈಗ ನಮ್ಮ ಮ್ಯಾಮ್ ಯಾವ ಥರ ಇರಬೇಕು ಎಲ್ಲನೂ ಹೇಳ್ಕೊಡ್ತಾರೆ, ಇದ್ರ ಜೊತೇಲಿ ಸ್ವಲ್ಪ ಧೈರ್ಯನೂ ಕೊಡ್ತಾರೆ. ಈಗ ಬರಲ್ಲ ಅಂತ ಕೋಪನೂ ಮಾಡ್ಕೊಳ್ಳಲ್ಲ. ಅವ್ರ ಆ ಥರ ಇರೋದ್ರಿಂದನೇ ನಾವು ಸ್ವಲ್ಪ ಲೇಟಾಗಿ ಬಂದರೂ ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಕೋಆಪ್ರೇಟ್ ಮಾಡ್ತಾರೆ.
0: ಈ 3 ತಿಂಗಳ ತರಬೇತಿಯಲ್ಲಿ ಎಲ್ಲನೂ ಕಲ್ತಿದ್ದೀರಾ? ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅಂತ ಅನಿಸ್ತು.
1: ನಿಧಾನ ಆದರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ.
0: ಕಾನ್ಫಿಡೆಂಟ್ ಇದೆ. ಓಕೆ, ಮುಂದಿನ ಒಂದು ಗುರಿ ಉದ್ದೇಶ ಏನು ಮೇಡಮ್ ಈ 3 ತಿಂಗಳು ತುಂಬಿದ ಮೇಲೆ?
1: ಅದೇ ಮನೇಲೇ ಸ್ವಲ್ಪ ಇನ್ನೂ ಟ್ರೈನಿಂಗ್ ತಗೊಂಡು ಮಾಡಬೇಕು, ಮನೇಲೇ ಆರ್ಡರ್ ಕೊಟ್ಟರೆ ಮಾಡ್ತೀನಿ ಅಂತ.
0: ERLC ಸೆಂಟ್ರಿ ಜೈಪುರದಲ್ಲಿ ಆರಂಭ ಮಾಡಿ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಬೇಕು, ಸ್ವಉದ್ಯೋಗ ಮಾಡಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಉಪಕೇಂದ್ರವನ್ನು ಆರಂಭ ಮಾಡಿದೆ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ?
1: ಅದಮ್ಮ, ಈ ಥರ ನಮ್ಮ ಥರ ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಇಷ್ಟು ವರ್ಷ ಕಳ್ದಂಗೆ ಹೆಣ್ಮಕ್ಳು ಬೇರೆ ಈ ನಮ್ಮ ಥರನೇ ಇರೋದು ಬೇಡ, ಇನ್ನು ಮುಂದಕ್ಕಾದರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಏನಾದರೂ ಒಂದು ಮಾಡಲೇಬೇಕು.
0: ಈ ಅವಕಾಶನ ಉಪಯೋಗಿಸ್ಕೊಳ್ಳೋಣ. ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ಸ್ ಮ್ಯಾಮ್.
0: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು, ನಿಮ್ಮದೊಂದು ಸಣ್ಣ ಪರಿಚಯನ ತಿಳಿಸಿ ಮ್ಯಾಮ್.
2: ನನ್ನ ಹೆಸರು ಶಿವಮ್ಮ ಅಂತ, ತಳೂರಿಂದ ಮಾತಾ ಇದ್ದೀನಿ ಮ್ಯಾಮ್. ನಮ್ಮನೇಲಿ 5 ಜನ ಇದ್ದೀವಿ ಮ್ಯಾಮ್, ನಾನು, 3 ಮಕ್ಕಳು, ನಮ್ಮ ಯಜಮಾನರು ಮ್ಯಾಮ್.
0: ನಿಮ್ದು ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮ್ಯಾಮ್?
2: PUC ಆಗಿದ್ದೀನಿ.
0: PUC ಆಗಿದೆ. ತದನಂತರ ಇಷ್ಟು ವರ್ಷದ ನಂತರ ನಿಮಗೆ ಬ್ಯೂಟಿಷಿಯನ್ ತರಬೇತಿಯನ್ನು ಪಡಿಬೇಕು ಅಂತ ಯಾಕೆ ಆಸಕ್ತಿ ಬಂತು ಮೇಡಮ್?
2: ಮ್ಯಾಮ್, ಮೊದಲಿಂದನೂ ಆಸಕ್ತಿ ಇತ್ತು ಮ್ಯಾಮ್, ಎಲ್ಲೂ ಸಿಕ್ಕಿರಲಿಲ್ಲ ಮ್ಯಾಮ್ ಅವಕಾಶ, ಅದರಿಂದ ಇದ್ದೀನಿ ಮ್ಯಾಮ್. ಈಗ ಸಿಕ್ತು ಮ್ಯಾಮ್, ಬಂದಿದ್ದೀನಿ.
0: ನಿಮ್ಗೆ ಹೇಗೆ ಗೊತ್ತಾಯ್ತು ಮ್ಯಾಮ್ ಈ ಜೈಪುರದಲ್ಲಿ ಒಂದು ಉಪಕೇಂದ್ರ?
2: ಮ್ಯಾಮ್, ಮಾದಾಪುರಕ್ಕೆ ಮೊಬಿಲೇಷನ್ಗೆ ಹೋಗಿದ್ರಂತೆ ಮ್ಯಾಮ್. ಅಲ್ಲಿರೋ ಹುಡುಗಿ ನಮ್ಮ ಕ್ಲಾಸಲ್ಲಿ ಇದ್ದಾಳೆ ಮ್ಯಾಮ್, ಮಂಜುಳ ಅಂತ ಅವ್ರಿಗೆ, ಅವಳಿಂದ ನನಗೆ ಗೊತ್ತಾಯ್ತು ಮ್ಯಾಮ್.
0: ಮೊಬಿಲೈಸರ್ ಮೂಲಕ ನಿಮಗೆ ಒಂದು ತರಬೇತಿ ಸಿಗ್ತದೆ?
2: ಬೇರೆ ಊರಿಗೆ ಹೋಗಿ ಆ ಊರಿಂದ ನಮಗೆ ಪರಿಚಯ ಇರೋರು ಹೇಳಿ ಗೊತ್ತಾಯ್ತು.
0: ಹೇಗೆ ನಡೀತಿದೆ ಮ್ಯಾಮ್ ಕ್ಲಾಸ್? ಎಷ್ಟು ದಿನ ಆಯಿತು ನೀವು ಬಂದು ಜಾಯ್ನ್?
2: 2.5 ತಿಂಗಳಾಯ್ತು.
0: 2.5 ತಿಂಗಳಾಯ್ತು. ಎಲ್ಲ ಕಲ್ತಿದ್ದೀರಾ ನೀವು?
2: ಕಲಿತಾ ಇದ್ದೀವಿ ಮ್ಯಾಮ್.
0: ಕಲ್ತಿದ್ದೀವಿ. ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅನ್ನೋ ನಂಬಿಕೆ ಇದೆ.
2: ಇದೆ ಮ್ಯಾಮ್.
0: ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ VRLC ಸೆಂಟ್ರ್
2: ಮ್ಯಾಮ್? VRLC ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಮ್ಯಾಮ್. ಬ್ಯೂಟಿಷಿಯನ್ ಮತ್ತು ಟೈಲರಿಂಗ್ ಅಲ್ಲದೆ ಇನ್ನೂ ತುಂಬ ವಿಧವಾದ ಕೋರ್ಸ್ಗಳೆಲ್ಲ ಮಾಡ್ತಾಯಿದ್ರು ಮ್ಯಾಮ್, ನಿರುದ್ಯೋಗಿ ಯುವಕರುಗಳಿಗೆ ಮತ್ತು ಎಲ್ಲ ಥರ ಉದ್ಯೋಗನೂ ಇದೆ ಮ್ಯಾಮ್. ಇಂಥದ್ದಿಲ್ಲ ಅಂತ ಇಲ್ಲ ಮ್ಯಾಮ್, ನಾವು ಆಸಕ್ತಿ ವಹಿಸಿದ್ರೆ ಎಲ್ಲ ಥರನೂ ಮುಂದುವರ್ಬೋದು.
0: ನೆಕ್ಸ್ಟು ಈ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್?
2: ಮ್ಯಾಮ್, ಜಾಬ್ ಮಾಡಬೇಕು ಅಂತ ಇದೆ ಮ್ಯಾಮ್.
0: ಅಂದರೆ ಬ್ಯೂಟಿಷಿಯನ್ ಆಗಿ ಬ್ಯೂಟಿ ಪಾರ್ಲರ್ ಹೋಗಿ ಕೆಲಸ ಸಿಗ್ತೀರಾ?
2: ಹೌದು ಮ್ಯಾಮ್. ಅದೇ ಬ್ಯೂಟಿಷಿಯನ್ ಕೆಲಸ, ಬೇರೆ ಕಡೆ ಸಿಕ್ಕಿದ ಕೆಲಸ ಮಾಡಿ ತದನಂತರ ಸ್ವಲ್ಪ ಆರ್ಥಿಕವಾಗಿ ಮುಂದುವರೆದ್ಮೇಲೆ ಸ್ವಂತ ಓನಾಗಿ ಪಾರ್ಲರ್ ಇಡೋಣ ಅಂತ ತಿಳ್ಕೊಂಡಿದ್ದೀನಿ.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
2: ಈ ಚೆನ್ನಾಗಿದೆ ಮ್ಯಾಮ್. ಬಂದಾಗ ಒಬ್ಬರೇ, ನಾವು ಒಬ್ಬರೇ ಅಂತ ಇತ್ತು ಮ್ಯಾಮ್. ಈಗ ಎಲ್ಲ ಚೆನ್ನಾಗಿ ಒಂದೇ ಆಗಿದ್ದೀವಿ ಮ್ಯಾಮ್. ಕ್ಲಾಸು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ಮ್ಯಾಮ್, ಎಲ್ಲ ಸಪೋರ್ಟ್ ಚೆನ್ನಾಗಿದೆ ಮ್ಯಾಮ್. ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್. ಅವ್ರು ನೋಡೋಕ್ಕೋಸ್ಕರ ಆದರೂ ಕ್ಲಾಸಿಗೆ ಬರಬೇಕು ಅನ್ನೋಷ್ಟು ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡ್ತಾರೆ ಮ್ಯಾಮ್.
0: ಅಂದರೆ ಒಟ್ಟಾರೆ ತರಬೇತಿಗಳನ್ನು ಚೆನ್ನಾಗಿ?
2: ಹೌದು
0: ಹೌದು, ಉತ್ತಮ ರೀತಿಯಲ್ಲಿ ನೀವು ತರಬೇತಿನ
2: ಪಡ್ಕೊತಿದ್ದೀವಿ.
0: ನಿಮ್ಮ ಥರನೇ ಯಾರು ಮಹಿಳೆ ತರಬೇತಿ ಪಡ್ಕೋಬೇಕು ಅಥವಾ ಸ್ವಉದ್ಯೋಗ ಮಾಡಬೇಕು ಅಥವಾ ಆರ್ಥಿಕವಾಗಿ ಸಬಲರಾಗಬೇಕು ಅಂತಿರುವಂಥ ಮಹಿಳೆಯರಿಗೆ ಏನು ಹೇಳೋದು?
2: ಅದೇ ಮನೆ ಕೆಲಸದ ಜೊತೆಲಿ ಇದನ್ನು ಮಾಡಿದ್ರೆ ನಾವು ಮುಂದುವರಿಬೋದು ಮ್ಯಾಮ್ ಅಂತ ಹೇಳ್ತೀವಿ. ಸವಾಲುಗಳು ಇದ್ದೇ ಇರ್ತವೆ ಮ್ಯಾಮ್, ಇಲ್ಲದೇನೆ ಇರೋದಿಲ್ಲ ಮ್ಯಾಮ್. ಎಲ್ಲನೂ ಎಲ್ಲನೂ ಮೆಟ್ಟು ನಿಂತ್ಕೊಂಡು ಬಂದ್ ಮಾಡ್ಕೋತೇವೆ.

0: ಬಹಳ ಸಂತೋಷ ಮಿಸ್ಟರ್ ನಮ್ಮ ಜೊತೆ ಇದ್ದು ಈ ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

0: ಬಂದಿಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುವರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ಮಂಥನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
2: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾಯಿದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
3: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ ಏನೇನು ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ

0: ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿ PDO ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು HD Kote ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ JGM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನುಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಏನಂತೆ, ಈ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನು ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಿದ್ದೀರಾ?
2: ರಮೇಶ್ ಅಂತ, ದೊಡ್ಡಬರಿಗಿಂದ ಮಾತಾಡ್ತಾರೆ.
1: ಹಾ ರಮೇಶ್ ಅವ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮಸ್ಕಾರ, ನಾನು ಏನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ಮ ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್, ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಸಿಕ್ಕಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬರ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ, ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ
2: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತಿ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತಿಗೆ. 45 ವಿಲೇಜ್ ಸರ್
1: ಭೀಮಟ್ಕೇರಿ ಪಂಚಾಯತಿ ಗಂದೆ.
2: ಹಾ ಭೀಮಟ್ಕೇರಿ ಗ್ರಾಮ ಪಂಚಾಯತಿ ಸರ್, ಭೀಮಟ್ಕೇರಿ ಗ್ರಾಮ ಪಂಚಾಯತಿ.
1: ಓಕೆ. ಹಾ
2: ಹಾ, ಅದನ್ನ ಎರಡು ಗ್ರಾಮ ಪಂಚಾಯತಿ ಇಲ್ಲ 3 ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕೋಕ್ ಆಗ್ತಿಲ್ಲ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತಿ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಠಿ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ, ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ. ಅದಕ್ಕೆ ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದಾಯಗಳಾಗ್ಲಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮೆನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ

0: ಹೇಳಿ. ಮತ್ತೆ ಜೊತೆಗೆ ರೈಟಿಂಗ್ ಅಲ್ಲೂ ಸಹ ಕೊಟ್ಟರೆ ಅವರು ಅದನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತೆ ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂತ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ, ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬಿ ಮಟ್ಕೆಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು ಹಿಂದೆ ಎಂ ಪಿ ಧ್ರುವನಾರಾಯಣ ಅವರಿದ್ದಾಗ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ ಇ ಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಪಂಚಾಯತಿ ಬೇರೆ ಪಂಚಾಯತಿ ಹಾಕೋದಲ್ಲ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣೆ ಕುಡ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮ್ಯಾನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ಗೆ ಹಾಕೊಡಿ, ಆದ್ರೆ ಜನಗಣ ಸೌಲಭ್ಯ ಸಿಗುತ್ತೆ.
0: ಖಂಡಿತ, ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮ್ಯಾನ್ ಯಾವ.
1: ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಏನಂದ್ರ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಘರ್ಷಣೆ ಆಗ್ತದೆ ಸರ್.
0: ಅಲ್ಲ ಅದು
1: ಅಲ್ಲಿ ಹೆಂಗಂದ್ರೆ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾರೆ, ನಮ್ಮ ಬಂದು ಕೆಲ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳಿ ಅಂತಂದ್ರೆ ನಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ಕೆ ಹೋಗೋದು ಆತನ ಎಷ್ಟೋ ಘಟನೆಗಳಾಗಿದೆ ಸರ್. ಆಮೇಲೆ ನಾವು ಕುಡ್ಕೊಂಡ್ ಬೈಯೋದು ಆತರೆಲ್ಲ ಆಗ್ತಿದೆ ಸರ್. ಯಾಕಂದ್ರೆ ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್, ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ಸಂಬಂಧಪಟ್ಟಂಥ ಆಡಳಿತಾಧಿಕಾರಿಗಳಿಗೆ ಮತ್ತು ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಮನೆ ಪ್ರಶ್ನೆ, 10-7 ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3ನೇ ಗುರುವಾರ ಇತ್ತು, ಪ್ರತಿ ತಿಂಗಳು 3ನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕ್ ಆಫೀಸ್ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಾವು 10-7 ಮೂರನೇ ಗುರುವಾರ ಆದ್ರೆ ಎಲ್ಲಾ ಅಧಿಕಾರಿಗಳು ಇರ್ತಿದ್ರು ಸಮಸ್ಯೆ ಅಲ್ಲೇ ಬಗೆಹರಿಸುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋವಿಡ್ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ, ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರೆ, ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯುವ ನೀರಿನಲ್ಲಿ 4 ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರ್ಬೋದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ, ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th finance ಮುಗಿದೋಗಿದೆ, 16th finance ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು 15th finance ಅನುದಾನ ಅಥವಾ ಬೇರೆ

0: ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂತಹ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದ್ ಎರಡು ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ ಎಮ್ ಎಲ್ ಎ ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನ ನೋಡಿ ಕ್ರಮ ವಹಿಸ್ತಾ
1: ಇದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ಹೂವಿನಕೋಳದಿಂದ ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
1: ಹೂವಿನಕೋಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಮ ಊರಲ್ಲಿ ಕುಡಿಯ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ,
2: ಕೇಳಿಸ್ತಿಲ್ವಾ?
1: ಕೇಳಿಸ್ತದೆ, ಹೇಳಿ.
2: ಕುಡಿಯ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಪಿಡಿಒ ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿಡಿಒ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇ ಸಮಸ್ಯೆ? ಕುಡಿಯ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದಿದ್ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರ, ಈಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್? ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ ಸರ್ಕಾರದಿಂದ. ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ದೀರಿ, ಒಂದ್ಸತಿ ಸಮಸ್ಯೆ ಬಗೆಹರಿಸೋರು ಯಾರಿದ್ರು ಸರ್?
0: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
2: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಳಿಗೆ ಕೇಳ್ಬೋದು, ಅವರು ಮಾಡ್ತೀವಿ ಅಂತ.
0: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯ ನೀರು ತತ್ಕ್ಷಣ ಆಗ್ಬೇಕಂತದ್ದು, ಅದಕ್ಕೆ
2: ಕುಡಿಯ ನೀರು
0: ಇಲ್ಲ ಇಲ್ಲ
2: ಬಿಡುಗಡೆ
0: ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
2: ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
2: EMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವ್ದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಯಾಕೆ ಸರ್ ಸಮಸ್ಯೆಗಳು?
0: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದಾ? ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
2: 30,000
0: ಸರ್. 30,000 ನಿಮ್ದು ಹಳೆ ಇದು.
2: ಗೋಡೆ ಏಳಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಆದ್ರೆ ಹೆಂಗೆ ಸರ್ ಸಮಸ್ಯೆಗಳು?
0: ಅದೇ
2: ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
0: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMAY ಇದು ಏನ್ ಪ್ರಾಬ್ಲಮ್?
2: ಸರ್ ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಹರಿಸೋರು ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ. ಅದನ್ನ ಬಟ್ಟೆ.

0: ಸರ್ ರಿಮೈಂಡರ್ ಮಾಡ್ತೀವಿ.
1: ನೀವ ಸರ್ ಜೊತೆ ಮಾತಾಡ್ ನಮ್ಮ ಮೈಸೂರ್ ಮಾತಾಡ್ತೀನಿ ಅಂತ ಮೀಟಿಂಗ್ ಇದೆ ಅಂತಂದ್ರು.
0: ಅದ್ರ
1: ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ,
0: ಇಲ್ಲ
1: ಆಗಿದೆ ಸರ್.
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ ಜಿ ಪಿ ಎಸ್ ಸಹ ಆಗಿದೆ. ಎರಡೆರಡು ಸರಿ ಜಿ ಪಿ ಎಸ್ ಮಾಡಿ. ಹೌದು ಹೌದು, ಹಾ ಜಿ ಪಿ ಎಸ್ ಆಗಿದೆ. ಹಾ, ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್ ಮಹೇಶ್ ಅವರು, ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
0: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
0: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾಲಿ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2nd ಮಾಡ್ತೀವಿ ವಿಶೇಷ ಗ್ರಾಮ ಸಭೆ. ಅದನ್ನು ನಾವು ಬೈಫರ್ಕೇಶನ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ, ಕಾರ್ಯಗಳನ್ನ. ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು, ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು, ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್, ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳು, ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟೇಷನ್ ಮಾಡ್ತೀವಿ.
2: ಓಕೆ ಸರ್, ಮತ್ತೆ ಕರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಲೋ
3: ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮ ಕೆರೆ ಪಂಚಾಯತಿ.
2: ಶ್ರೀಧರ್ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 3,80,000 ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬೇಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-15-12 ಈ ರೀತಿ ಇದೆ ಸರ್ ಇವಾಗ ರೋಡ್. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕಬಿಸುಕೆ ಅಂತ ಇತ್ತು ಸರ್. ಆ ಚಿಕ್ಕಬಿಸುಕೆ ಅಲ್ಲಿ ನಮ್ಗೆ ಯಾವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಅದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು

0: ಒಂದು ಮೂರ್ನಾಲ್ಕು ಜನ ಇದ್ದಾರೆ, ಮತ್ತೆ ಕೇರಳ ಒಂದು ನಾಲ್ಕೈದು ಜನ ಇದ್ದಾರೆ. ಅವರು ಏನ್ ಮಾಡಿದೆ ಅಂದ್ರೆ, ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವರಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್, ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು, ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್. ಇವಾಗ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್. ಇವಾಗ ಹಾಗದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರ ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡ್ ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡ್ ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ, ಅಲ್ಲಿಂದ ನಮ್ಗೆ ನರಡಿಯಿಂದ ಕೆಬೆಪುರ ಎಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00 to 9:30 ಗಾಡಿಗೆ ಬಂತು ಅಂದ್ರೆ, 10 ಗಂಟೆಗೆ ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
2: ಸರ್
1: ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿ ಎಂ ಜನ್ಮನ್ ಯೋಜನೆಯಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆಯ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟ್ ಅದರಲ್ಲಿ. ಸೊ ಈಗ ಅದನ್ನ ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರಾ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ್ನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವ್ರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವ್ರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಮ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರಿಗೆ ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
0: ಅದೊಂದು ದಯಮಾಡಿ.

0: ಅವರು ನಾವೊಂದು ರಿಕ್ವೆಸ್ಟ್ ಅಲ್ಲಿ ಕೊಟ್ಟು ಇವು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ಐ ಟಿ ಡಿ ಪಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ಪಿಶಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್. ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನು ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಳೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲಿ ಎಲ್ಲ ಮುಗಿಯಂತ ಇದಿದೆ ಸರ್ ಅವ್ರು.
1: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
0: ಸರಿ ಸರ್,
1: ಥ್ಯಾಂಕ್ ಯು. ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ, ಕರೆ ಮಾಡಿದ್ದೆ.
0: ಓಕೆ
1: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನು ಒಂದು ನಾಲ್ಕು ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
2: ಸೊ ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗಳಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು, ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ RSKಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು EC ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು RSKಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
0: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
0: ನಮಸ್ತೆ ಸರ್, ನಮ್ಮ ಹೆಸರು ಮಲ್ಲೇಶ್ ಅಂತೇಳಿ.
1: ಮಲ್ಲೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದಾರೆ?
0: ಮಚ್ಚೂರ ಹಾಡಿಂದ ಮಾತಾಡ್ತಾರೆ ಸರ್.
1: ಹಾ ಮಲ್ಲೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕ ಅತಿ ಕಲ್ಲು ಮಣ್ಣು ಏನು ಹಾಕಿರ ಒಂದು ಕಾಲ್ದಾರಿ ತೀರೆ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕಲ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್ ಅವರೇ.
2: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, PWD ವ್ಯಾಪ್ತಿ ಬಂದರೆ PWD ಇಲಾಖೆ ಅವ್ರು ಮಾಡ್ತಾರೆ, PRED ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
0: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರುತ್ತದು.
2: ಓಕೆ, ಆ ರೀತಿ ಇದ್ರೆ ನಾವು ಈ TSP ಸ್ಕೀಮ್ ಅಲ್ಲಿ ನಿಮ್ಗೆ CC ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ ಅದು, ಯಾಕಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ

0: ಗ್ರ್ಯಾಂಟ್ಸ್ ಗೆ ಏನು ಸಮಸ್ಯೆ ಇಲ್ಲ, ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತೆ ಕುಡಿಯೋ ನೀರು ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ, ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ, ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರ ಆಡಿಲ್ಲ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರಹಿತರು ನಿವೇಶನ ರಹಿತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯದಲ್ಲೇ 9,200 ಮನೆ ವಸತಿ ರಹಿತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರೆ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ
2: ಓಕೆ, ಧನ್ಯವಾದಗಳು ಮಲ್ಲೇಶ್ ಅವರೇ ಕರೆ ಮಾಡಿದ್ದಕ್ಕೆ.
1: ಸರ್ ಇನ್ನೊಂದು,
2: ಹಲೋ, ಹಾ ಹೇಳಿ ಹೇಳಿ.
1: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ನೀವು ಫ್ರೆಂಚ್ ಹೊಡೆದಿದ್ರು ಸರ್, ಫ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಫ್ರೆಂಚ್ ಹೊಡೆದಿದ್ರು, ಅದು ಗೋಗಪ್ಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರೋಂತ ಲೈನ್ ಅದ್ರಲ್ಲಿ, ಹಲೋ,
2: ಹೇಳಿ ಹೇಳಿ, ಕೇಳಿಸ್ತಾ ಇದೆ.
1: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರ್ಎಸ್ಅವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಇತ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗ್ಲಿ ಸರ್, ಅದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತರಿಸ್ಕೊಟ್ರೆ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕೆ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟು. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಷಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನಕ್ಕೆ ಸಂಬಂಧಪಟ್ಟಂಥ ಡಿ ಎಫ್ ಅವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿ

0: ಇರ್ತಕ್ಕಂತ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂತ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವ್ರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರು ಬುಕ್ಸ್ಗಳ ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ ತಮ್ಮ ಹೆಸರು.
2: ಗೌರಿ.
1: ಗೌರಿ, ಹಾ ಗೌರಿ ಅಮ್ಮ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮ್ಗೆ ಸರ್ವ ಆಗಿದೆ ಸರ್, ಆದ್ರೆ ಎಷ್ಟು 2 ಕುಂಟೆನ 2 ಕುಂಟೆನ 1 ಕುಂಟೆನೂ ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡಿ.
1: ಬೀದಿ ಲೈಟ್ ಇಲ್ಲ.
2: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ, ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ಗೆ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಹಕ್ಕು ಪತ್ರ ಇಲ್ಲ, ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ 1 ಕುಂಟೆ ಅಷ್ಟೇ ಕೊಟ್ಟರದ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದು ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ,
1: ಗೌರಮ್ಮ
0: ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿದು. ಮತ್ತೆ ಈಗ JKಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. JKಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು, ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು, ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, JKಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು.

0: ಜಾಗ ಇದ್ರೆ ಮಾತ್ರ.
1: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದೆ ಅಲ್ವಾ, ಎರವ ಪನಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
1: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
0: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತೆ ಕೊರವ ಎರಡು ಮಾತ್ರ ಈ ಸಪರೇಟ್ ಮಾಡಿ ಉಳಿದವನ್ನ ಸಪರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವ್ರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ ಸೊ ಖಂಡಿತ ಅದನ್ನು ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್
1: ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ ಅದನ್ನು ನಾವು ಅವಲಂಬಿತಿಗೆ ಅರ್ಜಿಯಲ್ಲಿ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೆ, ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ,
0: ಅದು
1: ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
1: ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಏನಂತ ತಿಳಿಕೊಟ್ಟಿದ್ದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದ್ ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತಾರೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ ನೋಡಿ. ಇವಾಗ ಅವ್ರ ಮನೆ ಜೆಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಅಂದ್ರೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ,
0: ನೋಡೋಣ ಇದನ್ನ. ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
0: ಆಯ್ತು ಆಯ್ತು ಆಯ್ತು ಗೌರಮ್ಮ,
1: ಅಲ್ಲಿ ಮೀಟ್ ಮಾಡಿ ಮೀಟ್ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಅಲ್ಲಿಗೆ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆರು ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ ಅವರು, ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
0: ಇಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳನ್ನ ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ ಬಿಡಲ್ಲ ನಮ್ನ, ಉಳಿಸಾಕ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸುರುಗಳಲ್ವಾ.
0: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದು ಆರು ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ. ಕಳಿಸ್ತೇನೆ
1: ಸರ್, ಆಡಿಗಳು ಒಂಚೂರು ಎಲ್ಲಾರು ಬಂದ್ರೆ
0: ಬರ್ತಾರಮ್ಮ. ಈಗ ಅದನ್ನ ಸರ್
1: ಆಡಿಗಳು ನೋಡ್ಬೇಕಲ್ಲ ನೋಡಿ, ಎಲ್ಲ ರೈತರ ಹತ್ರ ಬೀಜನ ಕೇಳಿ ಮನೆಗಳು ಆಯ್ತು ಎಲ್ಲ ಆಯ್ತು, ಆದ್ರೆ ನಮ್ಗೆ ಮಾತ್ರ ಹಕ್ಕುಪತ್ರ ಬೇಕು, ಮನೆಗಳು ಕೊಡಕಾದ್ರೆ ಹಕ್ಕುಪತ್ರ ಬೇಕು, ಆದ್ರೆ ಒಂದು ಬೀಜನ ಆಯ್ತು ನಮ್ಗೆ ಕೊಟ್ರೆ ಆಯ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀಜನ ಆಯ್ತು ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ ನೋಡಿ. ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತಲು ನಾವು

0: ಆಯ್ತು ಗೌರಮ್ಮ.
1: ನೋಡಿ ಇಲ್ಲಿ ಪಂಚಾಯತ್ ರೋಡ್ ಇದೆ ನೋಡಿ, ಮನೆ ಪಕ್ಕನೆ ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರ ಸರ್? ಅದಕ್ಕೆ ಹೇಳೋದ್ ನಮ್ದ ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ. ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
0: ಇಲ್ಲ, ಈಗ ಈಗ ಏನಾಗಿದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ, ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ, ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ, ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು.
0: ಓಕೆ ಗುಡ್. ಆಯ್ತು ಆಯ್ತು ಸರ್. ಇದ್ರ ಬಗ್ಗೆ ನೋಡಿದ್ದಾರೆ ಗೌರವ್ ಅವರೆ?
1: ಯಾವ್ದು ಮಾಹಿತಿ ಸಿಕ್ಕಿಲ್ಲ
2: ಸರ್. ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿಗೆ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
1: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು, ಓಕೆ ಓಕೆ, ಧನ್ಯವಾದಗಳು ಗೌರವ್ ಅವರೆ, ಕರೆ
1: ಮಾಡಿದ್ದಕ್ಕೆ. ನಾವು ಸಾಯ ಸತ್ರ ಸಾಯವು ನಾವು, ಆದ್ರೆ ನಮ್ಮ ಮಕ್ಕ ಬದುಕಲಿ ಮುಂದಕ್ಕೆ ನಿಮ್ದೆ ಧರ್ಮ.
2: ಆಯ್ತು, ಓಕೆ, ಧನ್ಯವಾದಗಳು ಗೌರವ್, ಕರೆ ಮಾಡಿದ್ದಕ್ಕೆ.
1: ಸರ್ ಸರ್
2: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದು ಏನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತ್ಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೊಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡ್ ಅಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂತ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂತಹ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು

0: ಆಗ್ಬೋದು ಈ ತರದ ಏನಾದ್ರು ಇದೆಯಾ ಸರ್?
1: ಇಲ್ಲ, ಈಗ ತಾವು ಹೇಳದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
0: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
1: ಅದೇ ನನಗೆ ಮಾಹಿತಿ ಇಲ್ಲ.
0: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
1: ಅದೇ ನನಗೆ ಅಷ್ಟೊಂದು ಮಾಹಿತಿ
0: ಅಲ್ಲ, ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ದು ನಾನು ಅಷ್ಟೇ.
1: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನು ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
0: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ.
1: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
0: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
1: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದು ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿ ಇದೆ. ಆಮೇಲೆ ಸರ್ಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನು ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
0: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
2: ಧನ್ಯವಾದಗಳು ರಾಜನೇ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನ ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಅವರದಾಗಿರುತ್ತೆ. ಮತ್ತೆ ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು, ಎಲ್ಲಾ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ.

0: ಬಟ್ ಇದನ್ನ ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನ್ ಆಕ್ಟಿವಿಟಿ ಇದೆ ಅದನ್ನ ಮೇಲ್ವಿಚಾರಣೆ ಮಾಡ್ಬೇಕಾಗುತ್ತೆ, ಪರಿಶೀಲನೆ ಮಾಡ್ಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡ್ಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೆ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತೆ ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದ್ರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದ್ರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಮಗೆ ಕುಡಿಯ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದ್ರೆ ಸಾಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನ್ ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ

ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಸರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀರಾಮ್, ಜನಪದ ಗಾಯಕ. ಕಳೆದ 25 ವರ್ಷಗಳಿಂದ ನಾಡಿನಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾಡುಗಳನ್ನು, ಜನಪದ ಗೀತೆಗಳನ್ನು, ತತ್ವಪದಗಳನ್ನು ಪ್ರಸ್ತುತ ಬಂದಿದ್ದೇನೆ. ಈಗ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಮ್ಮ ಸಂಗಡಿಗರ ಜೊತೆಯಲ್ಲಿ ಬುದ್ಧನ ಕುರಿತ ಕೆಲವು ಹಾಡುಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ.

ಕೇಳುವರೇ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663.

ಪ್ರೀತಿಯ ಚನುತ್ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆಸ್ಕರ್ ವಿಜೇತ ಸತ್ಯಜಿತ್ ರೇರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಇಂದು ಸತ್ಯಜಿತ್ ರವರ 104ನೇ ಜನ್ಮದಿನಾಚರಣೆ. ಭಾರತೀಯ ಚಿತ್ರರಂಗದ ಮೇರು ವ್ಯಕ್ತಿತ್ವದ ಖ್ಯಾತ ನಿರ್ದೇಶಕ ಸತ್ಯಜಿತ್ ರೇರವರ 104ನೇ ಹುಟ್ಟುಹಬ್ಬ ಅಂದರೆ May 2, 1921 ದಿನವಾಗಿದೆ. ಜಾಗತಿಕ ಸಿನಿಮಾ ಇತಿಹಾಸದಲ್ಲಿ ಬೆಂಗಾಲಿ ನಿರ್ದೇಶಕ ರೇ ಖ್ಯಾತರಾಗಿದ್ದರು ಎಂಬುದಕ್ಕೆ ಖ್ಯಾತ ಜಪಾನಿ ನಿರ್ದೇಶಕ ಅಕಿರಾ ಕುರೆಸಾವರವರ ಹೊಗಳಿಕೆ ಸಾಕ್ಷಿಯಾಗಿದೆ. ಸತ್ಯಜಿತ್ ರೇರವರ ಸಿನಿಮಾ ಅಂದಿನ ಸಮಾಜದ ಪ್ರತಿಬಿಂಬದ ರೂಪಕವಾಗಿದ್ದವು. ಅದ್ಭುತ ಚಮತ್ಕಾರದ ಮೂಲಕ ಬೆಳ್ಳಿತೆರೆಗೆ ಚಿತ್ರಗಳನ್ನು ತಂದ ಹೆಗ್ಗಳಿಕೆಗೆ ಸತ್ಯಜಿತ್ ರೇರವರು ಪಾತ್ರರಾಗಿದ್ದಾರೆ. ಸತ್ಯಜಿತ್ ರೇ ಅವರದ್ದು ಬರಹಗಾರ ಮತ್ತು ಕಲಾವಿದರ ಕುಟುಂಬವಾಗಿತ್ತು. ರೇರವರ ತಂದೆ ಸುಕುಮಾರ್ ರೇ, ತಾಯಿ ಸುಪ್ರಭಾ ರೇ ಸಾಹಿತ್ಯ ಆಸಕ್ತರಾಗಿದ್ದರು. ಹೀಗೆ ಸತ್ಯಜಿತ್ ರೇರವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡುವ ಮುನ್ನ ಜಾಹೀರಾತು ಏಜೆನ್ಸಿಯಲ್ಲಿ ಪ್ರಸಕ್ತ ಪ್ರಕಾಶನದ ಅಂಗಡಿಯಲ್ಲಿ ಪುಸ್ತಕ ಡಿಸೈನರ್ ಆಗಿ ಕೆಲಸವನ್ನು ಮಾಡುತ್ತಿದ್ದರು. 28 ವರ್ಷದ ಯುವಕ ಸತ್ಯಜಿತ್ ರೇರವರ ಬದುಕಿನ ಹಾದಿ ತಿರುಗು ಪಡೆದುಕೊಂಡಿದ್ದು ಫ್ರೆಂಚ್ ನಿರ್ದೇಶಕ ಜೀನ್ ರೋಹಿನ್ ರವರ ಕೋಲ್ಕತ್ತಾಕ್ಕೆ ಭೇಟಿ ನೀಡಿದ ವೇಳೆ ಆಕಸ್ಮಿಕವಾಗಿ ಪರಿಚಯವಾಗಿ ಮಾತುಕತೆ ನಡೆಸಿದರು. ಬಳಿಕ ಇಟಾಲಿಯನ್ ನಿಯೋ ರಿಯಲಿಸ್ಟ್ ಸಿನಿಮಾ ಬೈಸಿಕೋ ಥೀಮ್ಸ್ ಸಿನಿಮಾದಲ್ಲಿ ವೀಕ್ಷಿಸಿದರು. ಅದಕ್ಕಿಂತ ಮೊದಲೇ ರೇರವರ ತಳಿಯೊಳಗೆ ಪೇಂತರ್ ಚಂಪಾಲಿ ಕತೆ ಮೊಳಕೆ ಹೊಡೆಯುತ್ತಿತ್ತು. 1948ರಲ್ಲಿ ಬೈಸಿಕಲ್ ಥೀಮ್ಸ್ಗೆ ತೆರೆ ಕಂಡಿತ್ತು. ಕೊನೆಗೆ ರೇರವರು 1955ರಲ್ಲಿ ಪಾಂತೀರ್ ಪಾಂಚಾಲಿ ಎಂಬ ಸಿನಿಮಾವನ್ನು ನಿರ್ದೇಶಿಸುವ ಮೂಲಕ ಸಿನಿಮಾ ಲೋಕಕ್ಕೆ ಕಾಲಿಟ್ಟ ತೊಡಗಿದರು. ಜೊತೆಗೆ ತಮ್ಮ ಮೊಟ್ಟ ಮೊದಲ ಸಿನಿಮಾದ ಮೂಲಕ ಸಾಂಪ್ರದಾಯದ ಕಟ್ಟುಪಾಡುಗಳನ್ನು ತೊಡೆದು ಹಾಕಿ ಹೊಸ ಬುನಾದಿಯನ್ನು ಹಾಕಿಕೊಟ್ಟರು. 1956ರಲ್ಲಿ ಅಪರಾಜಿತೋ 1958ರಲ್ಲಿ ಪರಾಶ್ ಪಾಂತರ್ ಜಲ್ಸಾಗರ್, 1950ರಲ್ಲಿ ಅಪೂರ್ವ ಸಾಗರ್ ದೇವಿ ತೀನ್ ಕನ್ಯಾ ದ ಪೋಸ್ಟರ್ ಮಾಸ್ಟರ್ ಸೇರಿದಂತೆ 36 ಸಿನಿಮಾಗಳನ್ನು ನಿರ್ದೇಶಿಸಿದರು. ಪಾತೀರ್ ಪಂಚಾಲಿ ಸಿನಿಮಾ ಬರೋಬ್ಬರಿ 11 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತನ್ನ ಮುಡಿಕೇರಿಸಿಕೊಂಡಿತು. ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಸಿನಿಮಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ ಸತ್ಯಜಿತ್ ರೇರವರು 32 ಭಾರತೀಯ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗೆ ಭಾಜನರಾಗಿದ್ದರು. ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಪ್ರಶಸ್ತಿಗಳನ್ನು ಪಡೆದರು. 1992ರಲ್ಲಿ ಭಾರತ ಸರ್ಕಾರ ಸತ್ಯಜಿತ್ ರೇರವರಿಗೆ ದೇಶದ ಪ್ರತಿಷ್ಠಿತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. 1992 ಏಪ್ರಿಲ್ 23ರಂದು ರೇರವರು ಇಹಲೋಕವನ್ನು ತ್ಯಜಿಸಿದರು. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಸತ್ಯಜಿತ್ ರೇರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ

0: ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ಒಂದರ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು, ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರು, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್.
6: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
7: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
6: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
7: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
6: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
7: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
6: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
8: ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಮೇರು ಕೃತಿಗಳಿವೆ. ಅದು ಸಾಹಿತ್ಯ ಜ್ಞಾನ ಭಂಡಾರವೇ ನಮ್ಮ ಕನ್ನಡ ನಾಡು ಇಡೀ ಜಗತ್ತಿಗೆ ಕೊಟ್ಟಿದೆ. ಅಂತಹ ಮೇರು ಕೃತಿಗಳ ಪೈಕಿ ಮುಕುಟಪ್ರಾಯ ಕಿರೀಟದಲ್ಲಿದೆ ಅಂತ ಅನ್ಕೊಳ್ಬಹುದಾದಂತಹ ಒಂದು ಮಹಾನ್ ಕೃತಿ ಅಂತಂದ್ರೆ ಮಂಕುತಿಮ್ಮನ ಕಗ್ಗ. ಈ ಮಂಕುತಿಮ್ಮನ ಕಗ್ಗ ಗ್ರಂಥದ ಹೆಸರನ್ನ ಕೇಳದೆ ಇರೋರು ಬಹುಶಃ ಯಾರೂ ಇಲ್ಲ. ಆದರೆ ದುರದೃಷ್ಟವಶಾತ್ ಅದನ್ನ ಪೂರ್ತಿಯಾಗಿ ಓದಿದ್ದೀನಿ ಅಂತ ಹೇಳೋಂಥವ್ರು ಬಹಳ ಕಡಿಮೆ. ಆ ಒಂದು ಕೊರತೆಯನ್ನು ನೀಗಿಸೋದಿಕ್ಕೆ ಒಂದು ಪ್ರಯತ್ನ ನಾವು ಈಗ ಮಾಡೋಣ ಅಂತ ಹೊರಟಿದ್ದೀವಿ. ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡ್ರೆ ನಮಗೆ ಬಹಳ ಸಂತೋಷ. ಈ ಮಂಕುತಿಮ್ಮನ ಕಗ್ಗ ನಮಗೆಲ್ಲ ಗೊತ್ತಿರೋ ಹಾಗೆ ರಚಿಸಿರೋಂಥವರು DV ಗುಂಡಪ್ಪನವರು, ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪನವರು. ಅವರು ಈ ಗ್ರಂಥವನ್ನು ರಚನೆ ಮಾಡಿದ ನಂತರವೂ ಕೂಡ ಅನೇಕ ಗ್ರಂಥಗಳನ್ನು, ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರು ನಾವು ಬಗೆದಷ್ಟೂ ಸಿಕ್ಕುವಂಥ ಜ್ಞಾನ ಭಂಡಾರ ಅಂತ ಹೇಳಿದರೆ ತಪ್ಪಾಗಲಾರದು. ಮಂಕುತಿಮ್ಮನ ಕಗ್ಗವು ಕೂಡ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿರುವಂಥ ಒಂದು ಗ್ರಂಥ. ಈ ವೈಶಿಷ್ಟ್ಯಗಳನ್ನು ನಾವು ಕ್ರಮವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೂಲಭೂತವಾಗಿ ಈ ಗ್ರಂಥದಲ್ಲಿ ಚೌಪದಿ ಅನ್ನುವಂತಹ ಪದ್ಯಗಳ ರೂಪದಲ್ಲಿ ಅನೇಕ ವಿಚಾರಗಳನ್ನು DVG ಅವರು ನಮಗೆ ಬಿಡಿಸಿಟ್ಟಿದ್ದಾರೆ. ಈ ಚೌಪದಿ ಅಂದರೆ 4 ಸಾಲುಗಳ ಒಂದು ಪದ್ಯ. ಈ ಇದರಲ್ಲಿ ಒಂದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ಆದಿಪ್ರಾಸ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ಸಾಲಿನ ಎರಡನೆಯ ಅಕ್ಷರ ಒಂದೇ ರೀತಿದ್ದಾಗಿರುತ್ತೆ. ಇದನ್ನು ನಾವು ಮುಂದೆ ಇದನ್ನು ಓದುವಾಗ ಗಮನಿಸ್ಕೋಬಹುದು. ಕಡೆಯಲ್ಲಿ ಮಂಕುತಿಮ್ಮ ಅಂತ ಪ್ರತಿಯೊಂದು ಪದ್ಯವೂ ಕೂಡ ಕೊನೆಯಾಗುತ್ತೆ. ಆ ಮಂಕುತಿಮ್ಮ ಅನ್ನೋದು ಯಾಕೆ ಬಂತು ಅನ್ನೋದಕ್ಕೂ ಕೂಡ DVG ಅವರ ವಿಶ್ಲೇಷಣೆಯನ್ನು ಕೂಡ ಕೊಟ್ಟಿದ್ದಾರೆ. ಮಂಕುತಿಮ್ಮ ಅಂತಂದರೆ ಅವ್ರು ಹೇಳೋ ಹಾಗೆ ಇದು ಸರ್ವೇ ಸಾಮಾನ್ಯವಾದಂತಹ ಸಮಾಜದ ಒಬ್ಬ ವ್ಯಕ್ತಿಯ ಪ್ರತಿನಿಧಿಯಾಗಿ ಆ ಒಂದು ಹೆಸರನ್ನು ಅವರು ತಗೊಂಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಅರ್ಥಾತ್ ಇದು ಯಾವುದೋ ದೊಡ್ಡ ವಿದ್ವಾಂಸರ, ಭಾಷಾ ಪಂಡಿತರ ಓದಿಗೆ ಮಾತ್ರ ಸೀಮಿತವಾದಂಥ ಒಂದು ಪುಸ್ತಕ ಅಂತ ಆಗದೆ ಹಳ್ಳಿಯಲ್ಲಾಗ್ಬೋದು, ಹಾಡಿಯಲ್ಲಾಗ್ಬೋದು, ನಗರಗಳಲ್ಲಾಗ್ಬೋದು, ಶಾಲೆಯಲ್ಲಿ, ಕಾಲೇಜಿನಲ್ಲಿ, ಮನೆ

ಮನೆಯಲ್ಲಿ ಎಲ್ಲಾದರೂ ಸರಿ ಇರುವಂತಹ ಎಲ್ಲರಿಗೂ ಅನ್ವಯವಾಗುವ ಒಂದು ಪದ್ಯವಾಗಬೇಕು, ಒಂದು ಗ್ರಂಥವಾಗಬೇಕು ಅನ್ನೋದು ಈ ಮಂಕುತಿಮ್ಮ ಅನ್ನೋ ಹೆಸರೇ ಸೂಚಿಸುತ್ತೆ. ಎಲ್ರಿಗೂ ಆಗತ್ತಿದು ಅಂಥೇಳಿ. ಜೊತೆಗೆ ಇದು ಯಾವ ವಿಷಯವನ್ನು ಆಧರಿಸಿದೆ ಅಂತಂದರೆ, ನಮ್ಮೆಲ್ರಿಗೂ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತೆ, ಅನೇಕ ಸಂತೋಷದ ಸಂಗತಿಗಳಾಗುತ್ತೆ, ಈ ಏರುಪೇರುಗಳಿದ್ದೇ ಇರುತ್ತೆ. ಈ ಏರುಪೇರುಗಳ ಸಂದರ್ಭದಲ್ಲಿ ನಮ್ಗೆ ಅನೇಕ ಸಂದೇಹಗಳು ಕಾಡುತ್ತವೆ, ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ. ಅದರ ಪರಿಹಾರಗಳನ್ನು ಕಂಡುಕೊಳ್ಳೋ ಅಂಥ ಪ್ರಯತ್ನ ಮನುಷ್ಯ ವಿಕಾಸದ ಆದಿಯಿಂದಲೂ ಮಾಡ್ತಾ ಬಂದಿದ್ದಾನೆ. ಅದು ಎಲ್ಲ ದೇಶಗಳಲ್ಲಿ ಆಗಿ ಹೋದಂತಹ ಎಲ್ಲ ಜನ ಸಮುದಾಯಗಳು ಕೂಡ ಮಾಡಿರುವಂಥ ಪ್ರಯತ್ನ, ಎಲ್ಲ ಧರ್ಮಗಳು ಎಲ್ಲ ಮತಗಳು ಕೂಡ ಈ ಪ್ರಯತ್ನದಲ್ಲೇ ಇನ್ನೂ ತೊಡಗಿವೆ. ಡಿ ವಿ ಜಿ ಅವರು ಪ್ರಪಂಚದಲ್ಲಿರುವಂಥ ಈ ಎಲ್ಲ ಅಂಶಗಳನ್ನು ಗಮನಿಸಿ ಎಲ್ಲದರಿಂದ ಚೂರುಚೂರು ಆಯ್ಕೆ ಮಾಡಿಕೊಂಡು, ಮುಖ್ಯವಾದಂಥದ್ದನ್ನು ಆಯ್ಕೆ ಮಾಡಿಕೊಂಡು ಈ ಕಗ್ಗವನ್ನು ನಾನು ರಚನೆ ಮಾಡಿದ್ದೀನಿ ಅಂತ ಕಗ್ಗದಲ್ಲೇ ಹೇಳಿದ್ದಾರೆ. ಹಾಗಾಗಿ ನಮಗೆ ಈ ಒಂದು ಗ್ರಂಥ ಓದೋದ್ರಿಂದ ಬರೀ ಯಾವುದೋ ಒಂದು ಜಾಗದ ಒಂದು ವಿಚಾರದ ವಿಷಯಗಳು ತಿಳಿಯೋದು ಅನ್ನೋದಷ್ಟೇ ಅಲ್ಲದೆ, ಪ್ರಪಂಚದಲ್ಲಿರುವಂಥ ಏನೆಲ್ಲ ಜ್ಞಾನ ಶೇಖರಣೆಯಾಗಿದೆ ಅದರ ಮುಖ್ಯಾಂಶಗಳು ಜೀವನಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಇಲ್ಲಿ ಪ್ರತಿಬಿಂಬಿತವಾಗಿದೆ. ಇದು ಯಾವುದೋ ದೇವರ ಬಗ್ಗೆ, ಯಾವುದೋ ಬಹಳ ಘನವಾದಂಥ ತತ್ವದ ಬಗ್ಗೆ, ನಮಗೆ ಅರ್ಥ ಆಗದೇ ಇರುವಂಥ ಶಾಸ್ತ್ರಗಳ ಬಗ್ಗೆ ಅಂತ ಕೆಲವ್ರಿಗೆ ಅನ್ನಿಸ್ಬಹುದು. ಅದು ಹಾಗಲ್ಲ. ನಿತ್ಯ ಜೀವನದಲ್ಲಿ ನಾವೆಲ್ಲ ಎದುರಿಸುವಂಥ ವಿಚಾರಗಳೇ ಇಲ್ಲಿ ಹೇಳಿರುವಂಥದ್ದು. ಬರೀ ಹೇಳಿ ಅಥವಾ ಕೇಳಿ ಬಿಟ್ಬಿಟ್ಟಿದ್ರೆ ಇದು ಇಷ್ಟು ದೊಡ್ಡ ಗ್ರಂಥವಾಗ್ತಾ ಇರಲಿಲ್ಲ, ಇಷ್ಟು ವರ್ಷಗಳಾದರೂ ಕೂಡ ಇದು ಇಷ್ಟು ಜನಪ್ರಿಯವಾಗ್ತಾ ಇರಲಿಲ್ಲ. ಇದರಲ್ಲಿ ವಿಶೇಷ ಏನಂದರೆ, ನಮ್ಮ ನಮ್ಮ ಚೌಕಟ್ಟಿನಲ್ಲಿ ನಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ಪರಿಹಾರ ಮಾರ್ಗಗಳು ಅನ್ಬಹುದಾದಂಥ ರೀತಿಯಲ್ಲಿ ಒಂದು ಚೌಕಟ್ಟನ್ನು ಡಿ ವಿ ಜಿ ಅವರು ಇಲ್ಲಿ ಪ್ರತಿಬಿಂಬಿಸ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ನಾವು ಅನ್ವಯ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಹೆಚ್ಚು ಪರಿಪೂರ್ಣವಾದಂಥ ಸಾರ್ಥಕವಾದಂಥ ಜೀವನವನ್ನು ನಡೆಸಬಹುದು ಅಂತ ನಮಗನ್ಸುತ್ತೆ. ಸೊ ಆ ಪ್ರಯತ್ನದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಅಂತ ನಮ್ಮ ಒಂದು ಸಂದೇಶ. ಈ ಕಗ್ಗವನ್ನು ಓದೋದಕ್ಕೆ ಪ್ರಾರಂಭ ಮಾಡಿದಾಗ ನಾನು ನೋಡಿದಂತೆ 10ರಲ್ಲಿ 9 ಜನ ಪುಸ್ತಕ ತೆಗೆದು ಮೊದಲನೇ ಸಾಲು ಓದ್ತಾ ಇದ್ದಂತೆ ಕೆಳಗಿಟ್ಬಿಡ್ತಾರೆ ಪುಸ್ತಕನ. ಕಬ್ಬಿಣದ ಕಡಲೆ ಅಂತಲೇ ಪ್ರಸಿದ್ಧವೂ ಆಗಿದೆ ಇದು. ಇದು ತಪ್ಪೇನಲ್ಲ, ಯಾಕೆಂದರೆ ಪ್ರಾರಂಭಿಕ ಹಂತಗಳಲ್ಲಿ ಇದನ್ನು ಓದುವಂಥದ್ದು ಕಷ್ಟ, ಓದಿದ ನಂತರ ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ. ಆದರೆ ಈ ಕಬ್ಬನ್ನು ನಾವು ಸವಿಬೇಕಾದ್ರೆ ಸುಮ್ಮನೆ ಲೋಟ ಎತ್ಕೊಂಡು ಕುಡಿಯುವಂಥ ನೀರಿನ ರೀತಿ ಆಗಲ್ಲ. ಕಬ್ಬಲ್ಲಿರೋ ಸಿಹಿ ನಮಗೆ ಸಿಗಬೇಕಾದ್ರೆ ಅದನ್ನು ಸರಿಯಾಗಿ ಗಟ್ಟಿಯಾದ ಹಲ್ಲುಗಳಿಂದ ಜಗಿದು ಹೀರಿದ್ರೆ ಮಾತ್ರ ಅದರ ರಸ ನಮಗೆ ಸಿಕ್ಕೋದು. ಹಾಗೆಯೇ ಕಬ್ಬಿನಂತೆಯೇ ಕಗ್ಗ. ಇದನ್ನು ನಾವು ಸ್ವಲ್ಪ ಕಷ್ಟವಾದರೂ ಸರಿ ಪ್ರಯತ್ನ ಪಡ್ತೀವಿ ಅಂತ ಮುಂದಕ್ಕೆ ಹೋದರೆ ಇದರಲ್ಲಿರುವಂಥ ಅನೇಕ ವೈಶಿಷ್ಟ್ಯಗಳು, ನಮ್ಮ ಜೀವನಕ್ಕೆ ಇರುವಂಥ ಸಂದೇಶಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ. ಯಾಕೆ ಇದು ಕಷ್ಟ ಅಂತಂದರೆ, ಒಂದು ಇದರಲ್ಲಿ ಉಚ್ಚಾರಣೆ ಕಷ್ಟ ಆಗುತ್ತೆ, ಪದಗಳ ಜೋಡಣೆ ಬಹಳ ವಿದ್ವದ್ಭರಿತವಾಗಿದೆ. ಈ ಸಂಧಿಗಳು ಸಮಾಸಗಳು ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಇದರಲ್ಲಿ ಪ್ರತಿಯೊಂದು ಸಾಲಲ್ಲೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದ್ದೇ ಇದೆ. ಸೊ ಹಾಗಾಗಿ ಅದನ್ನು ಓದುವಾಗ ಯಾವುದನ್ನು ಎಲ್ಲಿ ಸೇರಿಸ್ಕೊಂಡು ಓದಬೇಕು ಅನ್ನೋದು ಗೊತ್ತಾಗದೇ ಇರ್ಬೋದು. ಅಷ್ಟೇ ಅಲ್ಲದೆ ನಾವೀವಾಗ ಮಾತಾಡ್ತಾ ಇರುವಂಥ ಹೊಸಗನ್ನಡ, ಈ ಕನ್ನಡದ ಪದಗಳಲ್ಲದೆ ನಡುಗನ್ನಡದ ಪದಗಳು ಆ ಥರದ್ದು ಕೂಡ ನಾವು ತತ್ಸಮ ತದ್ಭವ ಅಂಥೇಳಿ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿರ್ತೀವಿ. ಸೊ ಹಾಗೆ ತದ್ಭವ ರೂಪವಾದಂತಹ ಹಳೇ ಕನ್ನಡದ ಅನೇಕ ಪದಗಳು ಇಲ್ಲಿ ಡಿ ವಿ ಜಿ ಅವರು ಸೇರಿಸಿದ್ದಾರೆ. ಅದು ಭಾಷಾ ಸೌಂದರ್ಯವನ್ನು ಖಂಡಿತ ಹೆಚ್ಚಿಸುತ್ತೆ, ಕಾವ್ಯ ರಸವನ್ನು ಖಂಡಿತ ಹೆಚ್ಚಿಸುತ್ತೆ. ಆದರೆ ನಮ್ಮಂಥ ಪಾಮರರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಾಗಿದ್ದಾಗಿಯೂ ಕೂಡ ಇದರ ಒಂದು ವೈಶಿಷ್ಟ್ಯ ಏನಂದರೆ, ಇದನ್ನು ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ಸುಲಭವಾಗ್ತಾ ಹೋಗುತ್ತೆ. ಯಾವ ಪದಗಳನ್ನು, ಯಾವ ಒಂದು ಸಂಕೀರ್ಣವಾದಂಥ ಪದವನ್ನು ಸಾಧಾರಣ ಮಟ್ಟದಲ್ಲಿಯೇ ಅದನ್ನು ಬಿಡಿಸಿ ಓದಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋಂಥ ಕಲೆ ನಮಗೆ ಗೋಚರವಾಗ್ತಾ ಹೋಗುತ್ತೆ. ಒಂದು ನಾವು ಮಾಡಬೇಕಾಗಿರೋದೇನೆಂದರೆ, ಈ ಪದ್ಯಗಳನ್ನು ಸ್ವಲ್ಪ ಜೋರಾಗಿ ಓದುವಂಥದ್ದು, ಮನಸ್ಸಿನಲ್ಲೇ ಓದ್ಕೊಳ್ಳೋಣ ಅಂತ ಅನಿಸುತ್ತೆ.
ಅದರಲ್ಲೂ ವಿಶೇಷವಾಗಿ ತಪ್ಪೆಲ್ಲ ಆಗ್ಬಿಡುತ್ತೆ.

0: ಬಿದ್ದುಬಿಡುತ್ತೋ, ಯಾರ ಕಿವಿಗೆ ತಪ್ಪು ಬಿದ್ದುಬಿಡುತ್ತೋ ಅಂತಲೂ ಅನಿಸ್ತಾ ಇರುತ್ತೆ. ಹಾಗಿದ್ರೂ ಕೂಡ ಜೋರಾಗಿ ನಮ್ಮ ಕಿವಿಗೆ ಬೀಳೋ ಹಂಗೆ ನಾವು ಓದ್ಕೊಂಡ್ರೆ ತಪ್ಪು ಎಲ್ಲಾಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಾವು ಅದನ್ನು ತಿದ್ದುಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಪದಚ್ಛೇದ ಅಂತ ಹೇಳ್ತೀವಿ. ಈ ಪದಚ್ಛೇದವನ್ನು ನಾವು ಮಾಡ್ತಾ ಅರ್ಥವನ್ನು ಗ್ರಹಿಸ್ಕೊಂಡ್ರೆ ಸುಲಭವಾಗಿ ನಾವು ಕಗ್ಗದ ರಸವನ್ನು ಹೀರೋದಕ್ಕೆ ಸಾಧ್ಯ ಆಗುತ್ತೆ. ಈ ಗ್ರಂಥದಲ್ಲಿ ಒಟ್ಟು 945 ಪದ್ಯಗಳು ಇವೆ. ಇದನ್ನು ಓದೋದಕ್ಕೆ ನಾವು ಮೊದಲನೇ ಪದ್ಯದಿಂದ ಶುರು ಮಾಡಿ ಕಡೆಯ ಪದ್ಯದವರೆಗೂ ಓದ್ತಾ ಹೋಗ್ಬೋದು. ಅದು ಒಂದು ವಿಧಾನ. ಆದರೆ ಅದು ಸ್ವಲ್ಪ ಕಷ್ಟ. ಅದು ಅಷ್ಟರ ಮಟ್ಟಿಗೆ ನಾವು ನಮ್ಮ ಏಕಾಗ್ರತೆಯನ್ನು ಕಾಪಾಡ್ತಾ ಉತ್ಸಾಹವನ್ನು ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ ಪ್ರಾರಂಭದಲ್ಲಿ. ಇದರಲ್ಲಿ ವಿಶೇಷ ಏನಂದರೆ ಇದನ್ನು ನಾವು ಈ ಚೌಪದಿಗಳನ್ನು ಮುಕ್ತಕಗಳು ಅಂತಲೂ ಕರಿತೀವಿ. ಯಾಕೆಂದರೆ ಮುಕ್ತವಾಗಿ ಒಂದೊಂದನ್ನು ಕೂಡ ನಾವು ಇದನ್ನು ಓದೋದಕ್ಕೆ ಸಾಧ್ಯ. ಸೊ ಎಲ್ಲರೂ ಒಂದು ಪುಸ್ತಕ ಇಟ್ಕೊಳ್ಳೋಣ ಕಗ್ಗದ್ದು. ಆ ಕಗ್ಗದ ಪುಸ್ತಕವನ್ನು ತೆಗಿಯೋಣ. ಯಾವ ಪೇಜ್ ಬರುತ್ತೋ, ಯಾವ ಪೇಜಲ್ಲಿ ಯಾವ ಪದ್ಯ ನಮ್ಮ ಕಣ್ಣಿಗೆ ಬೀಳುತ್ತೋ ಅದನ್ನು ಓದೋಣ. ಸೊ ಹಾಗೆ ನಾವು ಪ್ರಾರಂಭ ಮಾಡಿದಾಗ ಅದು ತಾನೇ ತಾನಾಗಿ ನಿಲ್ಲಬಲ್ಲಂತಹ, ಅರ್ಥಪೂರ್ಣವಾಗಿ ನಮಗೆ ಸಂದೇಶವನ್ನು ನೀಡಬಲ್ಲಂತಹ ಶಕ್ತಿ ಈ ಮುಕ್ತಕಗಳಿಗಿವೆ. ಅದನ್ನು ನಾವು ಮುಂದೆ ನೋಡ್ತೀವಿ. ಸೊ ಪ್ರತಿಯೊಂದು ಮುಕ್ತಕಕ್ಕೂ ಕೂಡ ತನ್ನದೇ ವಿಶೇಷ ಅರ್ಥ ಇದೆ. ಅದನ್ನು ಮೂರು ಸ್ತರಗಳಲ್ಲಿ, ಅಂದರೆ ಪದಗಳ ಅರ್ಥ, ಭಾವಾರ್ಥ ಅಂದರೆ ನಮ್ಮ ನಿತ್ಯ ಜೀವನಕ್ಕೆ ಒಂದು ಸಂದೇಶ, ದೊಡ್ಡ ಮಟ್ಟದ ಪಾರಮಾರ್ಥಿಕವಾದಂತಹ ಮೂರನೆಯ ಅರ್ಥ. ಸೊ ಹೀಗೆ ಡಿ ವಿ ಜಿ ಅವರು ಅದ್ಭುತವಾಗಿ ಈ ಸಂದೇಶವನ್ನು ಒಂದು ಸಣ್ಣ 4 ಸಾಲಿನ ಪದ್ಯಗಳಲ್ಲಿ ಜೋಡಿಸಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಓದೋಣ, ಅರ್ಥ ಮಾಡಿಕೊಳ್ಳೋಣ, ಅದರಲ್ಲಿರೋ ಸಂದೇಶವನ್ನು ಅನ್ವೇಷಣೆ ಮಾಡ್ತಾ ಮುಂದಕ್ಕೆ ಹೋಗೋಣ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 1 ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಡಾಕ್ಟರ್ MR ಸೀತಾರಾಮ್ರವರು, ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆ ರೋಗ ತಜ್ಞರು, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು 2026 ಇಸ್ವಿಯ ಮೇ ತಿಂಗಳ 2 ತಾರೀಕಿನ ಶನಿವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ವಾಣಿಜ್ಯ LPG 993 ಹೆಚ್ಚಳ, ಕಾರ್ಮಿಕರ ಮಕ್ಕಳಿಗೆ ಕಿಟ್, ಎಚ್ಚರಿಕೆ ಸಂದೇಶ ಚಾಲನೆ. ಇಂದು ಕೆಲಸದ ಪ್ರಮಾಣಕ್ಕೆ ಸಿಗದ ವಿನಾಯಿತಿ, 44 ನವಿಲು ಸಾವು, ಹಕ್ಕಿ ಜ್ವರ ದೃಢ, ಪರಿಶ್ರಮದಲ್ಲಿಯೇ ಕಾರ್ಮಿಕರಿಗೆ ಖುಷಿ. ನಾಡಗೀತೆ ಬೌದ್ಧ ಪದ ಸೇರ್ಪಡೆಗೆ ಕ್ರಮ, GST 2.43 ಲಕ್ಷ ಕೋಟಿ, ರಾಹುಲ್ ಪ್ರಥಮ್ ಜೊತೆಯಾಟ, ಚೆನ್ನೈನಲ್ಲಿ ಮುಂಬೈಗೆ ಪರೀಕ್ಷೆ, ಥಾಮಸ್ ಕಪ್ ಸೆಮಿಗೆ ಭಾರತ, ಮಾವಿ ಬದಲಿಗೆ ಅಂಬರೀಷ್, 5 ಟ್ರೋಫಿ ಗೆಲ್ಲುವ ಗುರಿ ರಾಹುಲ್, ವಿಮಾನಪುರ ತಂಡಕ್ಕೆ ಪ್ರಶಸ್ತಿ, ಭಾರತ ತಂಡಕ್ಕೆ ಅಕುಲ್ ರಾಜರೂಪ್. ಪ್ರಮುಖಾಂಶಗಳ ವಿವರಣೆ. ವಾಣಿಜ್ಯ LPG 993 ಹೆಚ್ಚಳ, ನವದೆಹಲಿ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಗಳಿಗೆ ಮತದಾನ ಮುಗಿದ ಬೆನ್ನಲ್ಲಿ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ದರವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಹಕರಿಗೆ ಬೆಲೆ ಎಚ್ಚರಿಕೆಯ ಬಿಸಿ ತಟ್ಟಿದೆ. ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಬಳಸುವ 19 ಕೆಜಿಯ ವಾಣಿಜ್ಯ LPG ಸಿಲಿಂಡರ್ ದರವು 993 ಹೆಚ್ಚಳವಾಗಿದೆ. ಅಲ್ಲದೆ 5 KG LPG ಸಿಲಿಂಡರ್ ದರವನ್ನು 261 ಹೆಚ್ಚಿಸಲಾಗಿದೆ. ಈ ಪರೀಕ್ಷಿತ ದರವು ಶುಕ್ರವಾರದಿಂದಲೇ ಜಾರಿಯಾಗಲಿದೆ. ಕಾರ್ಮಿಕರ ಮಕ್ಕಳಿಗೆ ಕಿಟ್, ಬೆಂಗಳೂರು ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳನ್ನು ಒಳಗೊಂಡ ಶಾಲಾ ಕಿಟ್ ಒದಗಿಸುವ ಯೋಜನೆಯನ್ನು ಕಾರ್ಮಿಕ ಇಲಾಖೆ ಇದೇ ಶೈಕ್ಷಣಿಕ ವರ್ಷದಿಂದ ಆರಂಭಿಸಲಾಗಿದೆ. ಸುಮಾರು 1.30 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಯೋಜನೆಯ ಪ್ರಯೋಜನ ಸಿಗಲಿದ್ದು ಇದಕ್ಕಾಗಿ 11,584 ಕೋಟಿ ವೆಚ್ಚ ಮಾಡಲಿದೆ. ಈ ಸಂಬಂಧ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ 47 ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದ್ದು ಸರ್ಕಾರದ ಒಪ್ಪಿಗೆಯೂ ಸಿಗಲಿದೆ. ಕೆಲಸದ ಪ್ರಮಾಣಕ್ಕೆ ಸಿಗದ ವಿನಾಯಿತಿ, ಕೊಪ್ಪಳ ಕರ್ನಾಟಕ ಕಲ್ಯಾಣ ಭಾಗದಲ್ಲಿ ತಾಪಮಾನ ಹೆಚ್ಚುತ್ತಿದ್ದರೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಬಾರಿ ಕೆಲಸದ ಪ್ರಮಾಣಕ್ಕೆ ವಿನಾಯಿತಿ ನೀಡದೇ ಇರುವುದರಿಂದ ಕಾರ್ಮಿಕರು ಸುಡು ಬಿಸಿಲಿನಲ್ಲೂ ಕೆಲಸ ಮಾಡುವಂತಾಗಿದೆ. ಎಚ್ಚರಿಕೆ ಸಂದೇಶ ಚಾಲನೆ. ಇಂದು ಬೆಂಗಳೂರು ಪ್ರವಾಹ, ಭೂಕಂಪ, ಅತಿವೃಷ್ಟಿ, ಭೂಕುಸಿತದಂತಹ ಪ್ರಾಕೃತಿಕ ವಿಕೋಪಗಳು ಮತ್ತು ತುರ್ತು ಸಂದರ್ಭದಲ್ಲಿ ನಾಗರಿಕ

ಮೊಬೈಲ್ಗೆ ನೇರವಾಗಿ ಎಚ್ಚರಿಕೆ ಸಂದೇಶ ಬಿತ್ತರಿಸುವ ಬ್ರಾಡ್ಕಾಸ್ಟಿಂಗ್ ಅಲರ್ಟ್ ಸೇವೆಯ ಆರಂಭಕ್ಕೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಇದರ ಭಾಗವಾಗಿ ಬೆಂಗಳೂರು ನಾಗರಿಕರ ಮೊಬೈಲ್ಗೆ ಶನಿವಾರದಿಂದ ಎಚ್ಚರಿಕೆ ಸಂದೇಶ ಬರಲಿದೆ. 44 ನವಿಲು ಸಾವು, ಹಕ್ಕಿ ಜ್ವರ ದೃಢ. ತುಮಕೂರು ತಾಲೂಕಿನ ವಿವಿಧೆಡೆ H5N1 ಸೋಂಕಿನಿಂದಾಗಿ ನವಿಲುಗಳು ಮೃತಪಟ್ಟಿರುವುದು ಪ್ರಯೋಗಾಲಯದ ವರದಿಯಿಂದ ದೃಢಪಟ್ಟಿದೆ. April 16-21 ತಾಲೂಕಿನ ಊರ್ಡ್ಗೆರೆ ಹೋಬಳಿಯ ಬೊಮ್ಮನಹಳ್ಳಿ, ಕೋಳಿಹಳ್ಳಿ ಹಾಗೂ ಗೋಳೂರು ಹೋಬಳಿ ಬೈಸಂದ್ರ ಹುಲ್ಲೇನಹಳ್ಳಿ ಗ್ರಾಮದ ಸುತ್ತಮುತ್ತ 44 ನವಿಲುಗಳು ಮೃತಪಟ್ಟಿದ್ದಾವೆ. ಪರಿಶ್ರಮದಲ್ಲಿಯೇ ಕಾರ್ಮಿಕರಿಗೆ ಖುಷಿ. ಸರಗೂರು ಕಾರ್ಮಿಕರು ಪರಿಶ್ರಮದಿಂದಲೇ ಬದುಕಿನ ಖುಷಿ ಕಾಣುವ ಶ್ರೇಷ್ಠ ಜೀವಿಗಳು ಎಂದು ಶಾಸಕ ಅನಿಲ್ ಚಿಕ್ಮಾದೂರ್ ಅವರು ಹೇಳಿದ್ದಾರೆ. ಪಟ್ಟಣದ ಸಂತೇಮಾಳದ ಬಳಿ ಇರುವ ಸೋಮೇಶ್ವರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಶುಕ್ರವಾರ ನಡೆದ ಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. 88 ಹುಲಿಗಳ ಸಾವಿನ ತನಿಖೆಗೆ ಇತಿಶ್ರೀ. ನವದೆಹಲಿ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳು ಬಹು ಸಮಯದಿಂದ ಇತ್ಯರ್ಥವಾಗದೆ ಉಳಿದಿರುವ 88 ಹುಲಿಗಳ ಸಾವಿನ ತನಿಖೆಯನ್ನು ಮುಕ್ತಾಯಗೊಳಿಸಲು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮುಂದಾಗಿದೆ. ನಾಡಗೀತೆ ಬೌದ್ಧ ಪದ ಸೇರ್ಪಡೆಗೆ ಕ್ರಮ. ಬೆಂಗಳೂರು ನಾಡಗೀತೆಯಲ್ಲಿ ಬೌದ್ಧ ಪದ ಸೇರ್ಪಡೆಗೆ ಈಗಾಗಲೇ ಕ್ರಮ ವಹಿಸಿದ್ದು, ಕಾನೂನು ಇಲಾಖೆಯ ಸಮ್ಮತಿ ನೀಡಿದ ಬಳಿಕ ಅದು ಸೇರ್ಪಡೆಯಾಗಲಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಾಂಡಗೀರ್ ಅವರು ಹೇಳಿದ್ದಾರೆ. ಜಿಎಸ್ಟಿ 2.43 ಲಕ್ಷ ಕೋಟಿ. ನವದೆಹಲಿ ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ತಿಂಗಳಾದ ಏಪ್ರಿಲ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಮೂಲಕ 2.43 ಲಕ್ಷ ಕೋಟಿ ದಾಖಲೆಯ ವರಮಾನ ಸಂಗ್ರಹವಾಗಿದೆ ಎಂದು ಕೇಂದ್ರ ಸರ್ಕಾರ ಶುಕ್ರವಾರ ತಿಳಿಸಿದೆ. ಕಳೆದ ಆರ್ಥಿಕ ವರ್ಷ ಇದೇ ತಿಂಗಳಿಗೆ ಹೋಲಿಸಿದರೆ ಈ ಬಾರಿಯ ವರಮಾನದ ಸಂಗ್ರಹದಲ್ಲಿ ಶೇಕಡಾ 8.7% ಹೆಚ್ಚಳವಾಗಿದೆ ಎಂದು ತಿಳಿಸಿದೆ. ರಾಹುಲ್ ಪ್ರಥಮ್ ಜೊತೆಯಾಟ. ಜೈಪುರ್ ಆರಂಭಿಕ ಪ್ರಥಮ್ ಹಾಗೂ ಕೆಎಲ್ ರಾಹುಲ್ ರವರ ಶತಕದ ಜೊತೆಯಾಟದ ಬಲದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 7 ವಿಕೆಟ್ಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿತು. ಶುಕ್ರವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ 50 ಎಸೆತಗಳಲ್ಲಿ 90 ರನ್ ಗಳಿಸಿದ ನಾಯಕ ರಿಯಾನ್ ಪರಾಗ್ ಆಟದಿಂದ ರಾಯಲ್ಸ್ ತಂಡವು 20 ಓವರ್ಗಳಲ್ಲಿ 225 ರನ್ಗಳನ್ನು ಪೂರೈಸಿತು. ದೊಡ್ಡ ಗುರಿ ಬೆನ್ನಟ್ಟಿದ ಡೆಲ್ಲಿ ತಂಡಕ್ಕೆ ಪ್ರಥಮ್ ಹಾಗೂ ರಾಹುಲ್ ಅಮೋಘ ಆರಂಭ ಒದಗಿಸಿದರು. ಕಳೆದ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ 1 ರನ್ಗೆ ಔಟ್ ಆಗಿದ್ದ ರಾಹುಲ್ ಮತ್ತೆ ಲಯಕ್ಕೆ ಮರಳಿದರು. ಈ ಜೋಡಿ ಮೊದಲ ವಿಕೆಟ್ಗೆ 9.3 ಓವರ್ಗಳಲ್ಲಿ 110 ರನ್ ಸೇರಿಸಿ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟಿದ್ದರು. ರವೀಂದ್ರ ಜಡೇಜಾರವರು ಪ್ರಥಮ್ ರವರನ್ನು LBW ಬಲೆಗೆ ಕೆಡವಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದು ನಿತೀಶ್ ರಾಣಾ 17 ಎಸೆತಗಳಲ್ಲಿ 33 ರನ್ ಸಿಡಿಸಿದರು. ಕೊನೆಯ ಟೆಸ್ಟ್ನಲ್ಲಿ ಸ್ಟಬ್ ಹಾಗೂ ಅಶುತೋಷ್ ಶರ್ಮಾ ಮುರಿಯದ 4ನೇ ವಿಕೆಟ್ ಜೊತೆಯಾಟದಲ್ಲಿ 49 ರನ್ ಸೇರಿ ತಂಡವನ್ನು ಗೆಲುವಿನ ದಡ ತಲುಪಿಸಿದರು. ರಾಯಲ್ಸ್ ಬ್ಯಾಟರ್ಗಳು ದೊಡ್ಡ ಮೊತ್ತ ಗಳಿಸಿದ್ದಾಗಿಯೂ ಅದನ್ನು ರಕ್ಷಿಸಿಕೊಳ್ಳುವಲ್ಲಿ ಬೌಲಿಂಗ್ ಪಡೆ ವಿಫಲವಾಯಿತು. ಚೆನ್ನೈನಲ್ಲಿ ಮುಂಬೈಗೆ ಪರೀಕ್ಷೆ. ಚೆನ್ನೈ ಐಪಿಎಲ್ ಇತಿಹಾಸದಲ್ಲಿ 5 ಪ್ರಶಸ್ತಿಗಳನ್ನು ಗೆದ್ದಿರುವ ಚೆನ್ನೈ ಸೂಪರ್ ಕಿಂಗ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಈ ಬಾರಿ ಅಸ್ಥಿರ ಪ್ರದರ್ಶನದಿಂದ ಪರದಾಡುತ್ತಿವೆ. ಇದರಿಂದಾಗಿ ಉಭಯ ತಂಡಗಳಿಗೆ ಪ್ಲೇಆಫ್ ಪ್ರವೇಶಿಸುವ ಹಾದಿಯು ಕಠಿಣವಾಗಿದೆ. ಎರಡು ತಂಡಗಳು ಶನಿವಾರ ಚಪಾಕ್ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಲಿವೆ. ಪ್ರಸ್ತುತ ಅಂಕಪಟ್ಟಿಯಲ್ಲಿ ಚೆನ್ನೈ 6ನೇ ಹಾಗೂ ಮುಂಬೈ 9ನೇ ಸ್ಥಾನದಲ್ಲಿದೆ. ಋತುರಾಜ್ ಗಾಯಕ್ವಾಡ್ ನಾಯಕತ್ವದ ಚೆನ್ನೈ ತಂಡದಲ್ಲಿ ಅನುಭವಿ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಈ ಪಂದ್ಯದಲ್ಲೂ ಆಡುವುದು ಖಚಿತವಿಲ್ಲ. ಆಯುಷ್ ಮಹತ್ರೆ ಅನುಪಸ್ಥಿತಿಯಲ್ಲೂ ತಂಡದ ಹಿನ್ನಡೆಗೆ ಕಾರಣವಾಗಿದೆ. ಇದೇ ವರ್ಷ ಚೆನ್ನೈ ಸೇರಿಕೊಂಡಿರುವ ಸಂಜು ಸ್ಯಾಮ್ 2 ಶತಕ ಹೊಡೆದಿದ್ದಾರೆ. ಅದರಲ್ಲೊಂದು ಹೋದ ವಾರ ಮುಂಬೈ ತಂಡದ ಎದುರು ವಾಕಿಂಡಾ ಕ್ರೀಡಾಂಗಣದಲ್ಲಿ ದಾಖಲಿಸಿದರು. ಐಸ್ ಹಾಕಿ ಭಾರತಕ್ಕೆ ಮಣಿದ ಮಕಾವ್. ನವದೆಹಲಿ ನಾಯಕ ಗುರುತೇಜ್ ಸಿಂಗ್ ಭಟ್ಟಿ ಅವರು ಗಳಿಸಿದ 4 ಗೋಲುಗಳ ಬಲದಿಂದ ಭಾರತ ತಂಡವು ಕರ್ಗಿಸ್ತಾನದ ಬಿಸ್ಟೆಕ್ನಲ್ಲಿ ನಡೆಯುವ 18 ವರ್ಷದವರೆಗಿನ ವರ ಐಸ್ ಹಾಕಿ ಏಷ್ಯಾ ಕಪ್ ಟೂರ್ನಿಯಲ್ಲಿ ಶುಕ್ರವಾರ 8-1 ಮಕಾವ್ ತಂಡವನ್ನು ಸುಲಭವಾಗಿ ಮಣಿಸಿತು. ಥಾಮಸ್ ಕಪ್ ಸೆಮಿಗೆ ಭಾರತ. ಡೆನ್ಮಾರ್ಕ್ ಭಾರತ ತಂಡವು ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿತು. ಶುಕ್ರವಾರ ನಡೆದ ಕ್ವಾರ್ಟರ್ ಫೈನಲ್ನಲ್ಲಿ ಸಿಂಗಲ್ಸ್ನಲ್ಲಿ ಲಕ್ಸೇನ್ ಆಯುಷ್ ಶೆಟ್ಟಿ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಣಕಿ ರೆಡ್ಡಿ ಹಾಗೂ ಚಿರಾಗ್ ಶೆಟ್ಟಿ ರವರ ಅಮೋಘ ಆಟದ ಬಲದಿಂದಾಗಿ ಗೆಲುವು ಸಾಧಿಸಿತು. ಅವರ ಅಮೋಘ ಆಟದ ಬಲದಿಂದ ಭಾರತವು 3-0 ಚೀನಾ ತೈಪೈ ಎದುರು ಪಾರಮ್ಯ ಮೆರೆಯಿತು. ಇದರೊಂದಿಗೆ ಟೂರ್ನಿಯಲ್ಲಿ ಪದಕವನ್ನು ಖಚಿತಪಡಿಸಿಕೊಂಡಿತು.
ಐದು ಟ್ರೋಫಿ ಗೆಲ್ಲುವ ಗುರಿ ರಾಹುಲ್. ನವದೆಹಲಿ ಮಹೇಂದ್ರ ಸಿಂಗ್ ಧೋನಿರವರಂತೆ ಐದು ಸಲ ಐಪಿಎಲ್ ಟ್ರೋಫಿ ಜಯಿಸುವುದು ತಮ್ಮ ಗುರಿ ಎಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆರಂಭಿಕ ಬ್ಯಾಟರ್ ಕೆಎಲ್ ರಾಹುಲ್.

ರವರು ಹೇಳಿದ್ದಾರೆ. ಧೋನಿ ರವರು ಐಪಿಎಲ್ ಅಲ್ಲಿ ಗಳಿಸಿರುವ ಒಟ್ಟು ರನ್ 5439 ದಾಖಲೆಯನ್ನ ರಾಹುಲ್ ಈಚೆಗೆ ಮೀರಿ ನಿಂತಿದ್ದಾರೆ. ಮಾವಿ ಬದಲಿಗೆ ಅಂಬರೀಷ್. ನವದೆಹಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಗಾಯಾಳು ಶಿವಂ ಮಾವಿ ಬದಲಿಗೆ ಆಲ್ರೌಂಡರ್ RS ಅಂಬರೀಷ್ ರವರನ್ನ ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ. ಬಲಗೈ ಮಧ್ಯಮ ವೇಗಿ ಮಾವಿ ರವರು ಗಾಯದಿಂದಾಗಿ ಈ ಬಾರಿ ಐಪಿಎಲ್ನಿಂದ ಹೊರಬಿದ್ದಿರುವುದಾಗಿ ಸನ್ರೈಸರ್ಸ್ ತಂಡವು ಶುಕ್ರವಾರ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಮಾನಪುರ ತಂಡಕ್ಕೆ ಪ್ರಶಸ್ತಿ. ಬೆಂಗಳೂರು ವಿಮಾನಪುರ ಬಾಸ್ಕೆಟ್ಬಾಲ್ ಕ್ಲಬ್ ಬಾಲಕರ ತಂಡವು BS ನಾರಾಯಣ ಸ್ಮಾರಕ ಟ್ರೋಫಿಗಾಗಿ ನಡೆದ ರಾಜ್ಯ 13ನೇ ವರ್ಷದವರೆಗಿನ ಬಾಸ್ಕೆಟ್ಬಾಲ್ ಟೂರ್ನಿಯಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ ಆಯಿತು. ಬಾಲಕಿಯರ ವಿಭಾಗದಲ್ಲಿ ಮೌಂಟ್ಸ್ ಕ್ಲಬ್ ತಂಡವು ಕಿರೀಟ ಗೆದ್ದುಕೊಂಡಿತು. ಭಾರತ ತಂಡಕ್ಕೆ ಅಲೋಕ್ ರಾಜ್ರೂಪ್. ನವದೆಹಲಿ ಉತ್ತರ ಪ್ರದೇಶದ ಅಲೋಕ್ ನಿಷಾದ್ ಹಾಗೂ ಪಶ್ಚಿಮ ಬಂಗಾಳದ ರಾಜ್ರೂಪ್ ಸರ್ಕಾರ್ ಅವರು ಸೌದಿ ಅರೇಬಿಯಾದ ಜಿದ್ದಾದಲ್ಲಿ ಇದೇ 5ರಂದು ಆರಂಭವಾಗುವ 17 ವರ್ಷದವರೆಗಿನ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಆಡಲಿರುವ ಭಾರತ ತಂಡದಲ್ಲಿ ಗೋಲ್ ಕೀಪರ್ಗಳಾಗಿ ಸ್ಥಾನ ಪಡೆದಿದ್ದಾರೆ. ಇವತ್ತಿನ ಶುಭಾಷಿತ. ಸಂಸಾರದಲ್ಲಿ ಸೌಖ್ಯವಿಲ್ಲವೆಂದಿಲ್ಲ, ಇರುವಷ್ಟಿದೆ, ಇರುವವರಿಗಿದೆ. AR ಕೃಷ್ಣಶಾಸ್ತ್ರಿರವರು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆಸ್ಕರ್

ಜಿತ್ ರೇರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ರೀ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಇನ್ನು ಮುಂದೆ ಕೇಳಿಬರೋಣ. ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ, ಗುರಿ ಉದ್ದೇಶ ಹಾಗೂ ಕಾರ್ಮಿಕರ ಕಲ್ಯಾಣಕ್ಕೆ ಇರುವ ವ್ಯವಸ್ಥೆಗಳ ಕುರಿತು ಬೆಂಗಳೂರಿನ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಅಶ್ವಥ್ ಟಿ ಮರಿಗೌಡರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಿಯ ಕೇಳುಗರೇ, ಪ್ರತಿ ವರ್ಷ May 1 ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ವಿಶ್ವದ ಬಹುತೇಕ ಕಡೆಗಳಲ್ಲಿ ಕಾರ್ಮಿಕ ಸಂಘಟನೆಗಳು ಈ ದಿನವನ್ನು ಸಂಭ್ರಮದಿಂದ ಒಂದಷ್ಟು ಗುರಿ ಯೋಜನೆಗಳೊಂದಿಗೆ ಈ ದಿನವನ್ನು ಆಚರಿಸುತ್ತಾರೆ. ಈ ದಿನವನ್ನು ಮೇ ದಿನ ಎಂದು ಕೂಡ ಕರೆಯಲಾಗುತ್ತೆ. ಈ ದಿನದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತವಾಗಿ ಕಾರ್ಮಿಕರಿಗೆ ಇರುವಂಥ ಸೇವಾ ಸೌಲಭ್ಯಗಳು, ಕಾನೂನು ಕಾಯ್ದೆಗಳು, ಹಾಗೆಯೇ ಪ್ರಸ್ತುತ ದಿನಮಾನಗಳಲ್ಲಿ ಕಾರ್ಮಿಕರು ಎದುರಿಸಿದಂಥ ಸಮಸ್ಯೆಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅರಿವನ್ನು ಮೂಡಿಸಲು ಈ ದಿನದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಅಶ್ವಥ್ ಮರಿಗೌಡರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಅಶ್ವಥ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ ಸರ್, ಧನ್ಯವಾದಗಳು
0: ಸರ್. ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಶುಭಾಶಯಗಳು ಸರ್.
1: ತಮಗೂ ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.
0: ಸರ್, ಪ್ರತಿ ವರ್ಷ May 1 ಈ ಕಾರ್ಮಿಕರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಿಕೊಂಡು ಬರಲಾಗ್ತಿದೆ ಸರ್. ಕಾರ್ಮಿಕರು ಅನ್ನುವಂಥವ್ರು ದೇಶದ ಒಂದು ಅಭಿವೃದ್ಧಿಗೆ ಸರ್ ತಮ್ಮದೇ ಆದಂಥ ಒಂದು ಬಹುಪಾಲು ತ್ಯಾಗ ಹಾಗೂ ಕರ್ತವ್ಯಗಳನ್ನು ಮಾಡ್ತಾ ಬರ್ತಾರೆ ಅಂತಾರೆ ಸರ್. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಆಚರಣೆಯ ಹಿನ್ನೆಲೆ ಏನು ಸರ್? ಇದು ಯಾವಾಗಲಿಂದ ಪ್ರಾರಂಭ ಆಯಿತು ಸರ್?
1: ಸರ್, ಇದು ಒಂದು ಕಾರ್ಮಿಕರ ಹಕ್ಕುಗಾಗಿ ಅಮೆರಿಕದಲ್ಲಿ 1882 ಕೂಡ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ಮಿಕರ ದಿನಾಚರಣೆಯನ್ನ ಮೇ 1 ಆಚರಿಸಬೇಕು ಅಂತೇಳಿ ಮತ್ತು ಕಾರ್ಮಿಕರಿಗೆ ಆದಂತಹ ಒಂದು ಹಕ್ಕುಗಳನ್ನ

0: ಇರ್ಬೇಕು ಅಂತೇಳಿ ಏನು ಅಲ್ಲಿ 14-16 ಗಂಟೆಗಳ ಕಾಲ ಕೆಲಸವನ್ನ ಮಾಡಿಸ್ಕೊಂತಾ ಇರ್ತಾರೆ, ದುಡಿಸ್ಕೊಳ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಅದನ್ನ 8 ಗಂಟೆಗಳ ಕಾಲವಾಗಿ ಸೀಮಿತಗೊಳಿಸಬೇಕು ಅಂತೇಳಿ ಸುಮಾರು 1880 ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ 1886 ದೊಡ್ಡ ಮಟ್ಟದಲ್ಲಿ ಅಮೆರಿಕದ ಒಂದು ನ್ಯೂಯಾರ್ಕ್ ನಲ್ಲಿ ಹೋರಾಟವನ್ನ ಹಮ್ಮಿಕೊಳ್ತಾರೆ. ಅಲ್ಲಿ 100,000 ಜನ ಒಂದು 8 ಗಂಟೆಯ ಕೆಲಸಕ್ಕೆ ಸೀಮಿತಗೊಳಿಸಬೇಕು ಅಂತೇಳಿ ಪ್ರದರ್ಶನವನ್ನ ಹೂಡ್ತಾರೆ. ಅದಾದ ನಂತರ ಚಿಕಾಗೋದಲ್ಲಿ ಸುಮಾರು 80,000 ಕಾರ್ಮಿಕರು ಸೇರಿ ಮುಷ್ಕರವನ್ನ ಹೂಡ್ತಾರೆ. ಈ ಮುಷ್ಕರವನ್ನ ಚಳುವಳಿಯನ್ನ ದಮನಗೊಳಿಸಬೇಕು ಅಂತೇಳಿ ಪ್ರತ್ಯೇಕವಾದ ಖಾಸಗಿ ಸಂಸ್ಥೆಯ ಕಂಪನಿಗಳ ಮಾಲೀಕರು ಹೋರಾಟಗಾರರ ಮೇಲೆ ದೌರ್ಜನ್ಯವನ್ನ ನಡೆಸ್ತಾರೆ. ಇದಕ್ಕೊಂದು ಉದಾಹರಣೆ ಏನಂದ್ರೆ, ಪಿಂಕರ್ಟನ್ ಕಂಪನಿ ಅಂತ ಮಾಲೀಕ ಒಬ್ಬ ಹೇಳ್ತಾನೆ, ಕಾರ್ಮಿಕ ವರ್ಗದ ಒಂದು 1/2 ಭಾಗವನ್ನ ಕೊಲ್ಸೋದಕ್ಕೋಸ್ಕರ ಈ ಕಾರ್ಮಿಕರಿಗೆ ತುಪಾಕಿಗಳಿಂದ ಹಬ್ಬದ ಊಟವನ್ನ ಬಡಿಸಬೇಕು ಅಂತೇಳಿ, ಮತ್ತೆ 1/2 ಭಾಗವನ್ನ ಬಾಡಿಗೆಗೆ ಪಡೆಯಬಲ್ಲ ಸಾಮರ್ಥ್ಯ ನನಗಿದೆ ಅಂತೇಳಿ ಒಬ್ಬ ದೊಡ್ಡ ಏಕಸ್ವಾಮ್ಯ ಬಂಡವಾಳ ಸಾಯಿ ಜಾಯ್ಗೋಲ್ಡ್ ಎಂಬ ಮಾಲೀಕ ಹೇಳ್ತಾನೆ. ಈ ನಿಟ್ಟಿನಲ್ಲಿ ಏನು ಕಾರ್ಮಿಕರು ಈ ಹೋರಾಟಕ್ಕೆ ಧುಮುಕಿರ್ತಾರೆ, ಈ ಬೃಹತ್ ಚಳವಳಿಯನ್ನ ಹತ್ತಿಕ್ಕಲು ಏನು ಬಂಡವಾಳ ಸಾಹಿಗಳು ಅಮೆರಿಕದ ಸರ್ಕಾರದ ಜೊತೆ ಸೇರ್ಕೊಂಡು, ಅಮೆರಿಕದ ಸರ್ಕಾರನು ಕೂಡ ಬಂಡವಾಳ ಸಾಹಿಗಳ ಜೊತೆ ಸೇರ್ಕೊಂಡು ಮೇ 1, 1886 ಏನು ಹೋರಾಟಗಾರರು ಕಾರ್ಮಿಕರೆಲ್ಲ ಸೇರಿ ಒಂದು ಚಳುವಳಿಯನ್ನ ಪ್ರಾರಂಭ ಮಾಡಿರ್ತಾರೆ, ಮುಂದುವರಿತಾ ಇರ್ತದೆ. ಇವರು ಮೇ 3 ಪೊಲೀಸರನ್ನ ಈ ಗುಂಪನ್ನ ಛೇದಿಸೋದಕ್ಕೋಸ್ಕರ ಈ ಒಂದು ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ ಪೊಲೀಸರಿಂದ ಒಂದು 6 ಜನ ಕಾರ್ಮಿಕರನ್ನ ಗುಂಡಿಕ್ಕಿ ಕೊಲಿಸಲಾಗ್ತದೆ. ಹಾಗಾಗಿ ಚಿಕಾಗೋದಲ್ಲಿ ನಡೀತಕ್ಕಂತಹ ಪ್ರತಿಭಟನೆ ಎ ಮಾರ್ಕೆಟ್ ಸ್ಕ್ವೇರ್ ಅಂತ ಒಂದು ಸರ್ಕಲ್ ಇರುತ್ತೆ, ಇಲ್ಲಿ ಮತ್ತೆ ಉದ್ವಿಗ್ನಕ್ಕೊಳಗಾಗುತ್ತೆ. ಬೃಹತ್ ಮಟ್ಟದ ಮತ್ತೊಂದು ಪ್ರದರ್ಶನವನ್ನ ಕಾರ್ಮಿಕರು ನಡೆಸ್ತಾರೆ. ಆದ್ರೆ ಮತ್ತೆ ಪೊಲೀಸರು ಕಾರ್ಮಿಕರ ಮೇಲೆ ಅವತ್ತು ಒಂದು ಬಾಂಬ್ ಅನ್ನ ಎಸಿತಾರೆ. ಇದರಿಂದ ಮತ್ತೆ ಕಾರ್ಮಿಕರು ಉದ್ರಿಕ್ತರಾಗ್ತಾರೆ. 7-8 ಜನ ಕಾರ್ಮಿಕರು ಸ್ಥಳದಲ್ಲೇ ಹಸಿನಿಗ್ತಾರೆ. 30-45 ಕಾರ್ಮಿಕರು ಗಾಯಕ್ಕೊಳಗಾಗಿ ಕಾರ್ಮಿಕರ ಕೋಪ ಅವತ್ತು ಕಟ್ಟಬಿಡುತ್ತದೆ, ಒಂದು ಘರ್ಷಣೆಗಿಳಿತಾರೆ. ಅಂತಹ ಸಂದರ್ಭದಲ್ಲಿ ಕಾರ್ಮಿಕರ ಕೋಪ ಯಾವಾಗ ಕಟ್ಟೆ ಹೊಡಿತು, ಒಬ್ಬ ಪೊಲೀಸು ಸ್ಥಳದಲ್ಲೇ ಸಾಯುವಂತ ಕೆಲಸ ಆಗ್ತದೆ. ಸುಮಾರು 7-8 ಜನ ಪೊಲೀಸ್ನವರು ಮರಣವನ್ನ ಹೊಂದ್ತಾರೆ. ಹಾಗಾಗಿ ಅವತ್ತು ಏನು ಹೋರಾಟದಲ್ಲಿ ಪ್ರಮುಖರಾಗಿದ್ದ ನಾಯಕರು ಆಲ್ಬರ್ಟ್ ಪಾರ್ಸನ್ ಹಾಗೂ ಆಗಸ್ಟೇಸ್ ಈ ಒಂದು ನಾಯಕರ ಮೇಲೆ ಅಮೆರಿಕದ ಸರ್ಕಾರ ಅವತ್ತು ಕೊಟ್ಟಿ ಕೇಸ್ ಅನ್ನ ದಾಖಲಿಸ್ತದೆ. ಮತ್ತೆ ಅವ್ರ ಜೊತೆಲಿದ್ದಂತಹ ಒಂದು 7-8 ಜನಕ್ಕೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತದೆ. ಹಾಗಾಗಿ ಜೊತೆಲಿ ಇನ್ನೊಬ್ರು ಇದ್ದಂತಹ ಒಂದು ಕಾರ್ಮಿಕರಿಗೆ ನಾಯಕರಿಗೆ ಒಂದು 15 ವರ್ಷಗಳ ಕಾಲ ಜೈಲು ವಾಸವನ್ನ ವಿಧಿಸಲಾಗ್ತದೆ. ಈ ರೀತಿ ಶಿಕ್ಷೆಗೆ ಒಳಗಾದಂತಹ ಕಾರ್ಮಿಕ ನಾಯಕರು ನಮ್ಮನ್ನ ಗಲ್ಲಿಗೆ ಇರ್ತದಾದ್ರೆ ನಮ್ಮನ್ನ ಏನಾದ್ರೂ ನೀವು ಗಮನಗೊಳಿಸಬಹುದು ಅಂತ ಏನಾದ್ರೂ ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ನೀವು ಇದರಿಂದ ಒಂದು ಕಿಡಿಯನ್ನ ಹಾರಿಸಬಹುದಷ್ಟೇ, ಆದ್ರೆ ನಿಮ್ಮ ಮುಂದೆ ನಿಮ್ಮ ಸುತ್ತ ಜ್ವಾಲೆಯಾಗಿ ಉನಿತಾ ಇರ್ತಕ್ಕಂತಹ ಅಗ್ನಿಯನ್ನ ನೀವು ಆರಿಸೋದಿಕ್ಕಾಗಲ್ಲ ಅಂತೇಳಿ ಗಲ್ಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ನಾಯಕರು ಗವರ್ನರ್ಗೆ ಅವತ್ತು ಪತ್ರವನ್ನ ಬರೀತಾರೆ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಶಾಸನಬದ್ಧ ಕೊಲೆ, ನಾನು ಆ ಸಭೆಯಲ್ಲಿದ್ದ ತಪ್ಪಿಗಾಗಿ ನನ್ನನ್ನ ಗಲ್ಲಿಗೇರಿಸ್ತಾ ಇದ್ದೀರಾ, ಇದೇ ಅಪರಾಧವಾದ್ರೆ ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಕೂಡ ಆ ಸಭೆಯಲ್ಲಿದ್ರು, ಅವರನ್ನು ಗಲ್ಲಿಗೇರಿಸಿ ಅಂತೇಳಿ ಅವತ್ತು ಕಾರ್ಮಿಕ ನಾಯಕರು ಗವರ್ನರ್ಗೆ ಪತ್ರವನ್ನ ಬರೆದೇಳ್ತಾರೆ. ಅವತ್ತು ನಾಯಕರು ಅವರ ಹೆಂಡತಿಗೆ ಹೇಳ್ತಾರೆ, ನಾನು ಇಲ್ದಿದ್ರು ಪರವಾಗಿಲ್ಲ, ಒಂದು ಸೋಷಲಿಸಂ ಮಹಾದಾಯದ ಸಾಧನೆಗಾಗಿ ಈ ಚಳುವಳಿಯನ್ನ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಸ್ಪೈಸ್ ತನ್ನ ಹೆಂಡತಿ ಲೂಸಿಯಾ ಅಂತ ಇರ್ತಾರೆ, ಅವ್ರಿಗೆ ಈ ಮುಂದುವರ್ಸ್ಕೊಂಡು ಹೋಗ್ಬೇಕು, ಈ ಹೋರಾಟವನ್ನ ದೊಡ್ಡ ಮಟ್ಟಕ್ಕೆ ಕೊಂಡ್ಕೊಂಡು ಹೋಗ್ಬೇಕು, ನನಗೆ ಜೀವಾವಧಿ ಶಿಕ್ಷೆ ಆದ್ರೂ ಪರವಾಗಿಲ್ಲ ಅಂತೇಳಿ ಆ ತನ್ನ ಹೆಂಡತಿಗೆ ಹೋರಾಟವನ್ನ ಹಸ್ತಾಂತರಿಸ್ತಾರೆ. ಆ ಲೂಸಿಯಾ ಏನು ಸ್ಪೈಸ್ನ ಹೆಂಡತಿ ಇರ್ತಾರಲ್ಲ, ಈ ಲೂಸಿಯಾ ಸುಮಾರು ಅವರ ಒಂದು 90 ವಯಸ್ಸಿನವರೆಗೂ ಕೂಡ ಚಳುವಳಿಯಲ್ಲಿ ಭಾಗಿಸಿ ಸುಮಾರು 1942 ನಿಧನ ಹೊಂದ್ತಾರೆ. ಹಾಗಾಗಿ ಏನವತ್ತು ಮೇ 1 1886 ಅಮೆರಿಕದ ಚಿಕಾಗೋದಲ್ಲಿ ಕಾರ್ಮಿಕರು ಹುತಾತ್ಮರಾದ್ರು, ಇದು ನಾವು ಒಂದು ಸಂಭ್ರಮದಿಂದ ಆಚರಿಸ್ತಕ್ಕಂತಹ ಕಾರ್ಮಿಕರ ದಿನಾಚರಣೆ ಅಲ್ಲ, ಕಾರ್ಮಿಕರು ಹುತಾತ್ಮರಾದಂತಹ ಒಂದು ದಿನವನ್ನ ನಾವು ಮೇ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ
1: ಸರ್. ಹಾಗೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಈ ವರ್ಷ ಅಂದ್ರೆ 2026 ಸಾಲಿನ ಘೋಷವಾಕ್ಯ ಏನು ಸರ್, ಅದರ ಕುರಿತು ವಿವರವಾಗಿ ತಿಳಿಸ್ಕೊಡಿ.
0: ಈ ವರ್ಷದ ನಾವು ಘೋಷವಾಕ್ಯವನ್ನ ಹೇಳಬೇಕು ಅಂದ್ರೆ ಕಾರ್ಮಿಕರ ಹಕ್ಕುಗಳು ಮಾನವ ಹಕ್ಕುಗಳು ಅಂತೇಳಿ

0: ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಘನತೆಯನ್ನ ನೀಡಬೇಕು. ಕಾರ್ಮಿಕರ ತೆರಿಗೆ ಕಾರ್ಮಿಕರ ಹಕ್ಕು, ಕಾರ್ಮಿಕರನ್ನ ಗೌರವಿಸಿ ಶೋಷಣೆಯನ್ನ ತಿರಸ್ಕರಿಸಿ ಅಂತೇಳಿ ಈ ವರ್ಷ ಒಂದು ಘೋಷವಾಕ್ಯವನ್ನ ನಾವು ಹೇಳ್ತಾ ಇದೀವಿ.
1: ಪ್ರಮುಖವಾಗಿ ಏನೆಲ್ಲ ಗುರಿ ಉದ್ದೇಶಗಳನ್ನ ಒಳಗೊಂಡಿದೆ ಸರ್ ಈ ಕಾರ್ಮಿಕರ ದಿನಾಚರಣೆ ಆಗಿರ್ಬೋದು?
0: ಈ ಒಂದು ಕಾರ್ಮಿಕರ ದಿನಾಚರಣೆ ಕಾರ್ಮಿಕ ವರ್ಗದ ಶ್ರಮ ಮತ್ತು ತ್ಯಾಗ ಸಾಧನೆಗಳನ್ನ ಗೌರವಿಸಲು ಆಚರಿಸಲಾಗ್ತಾ ಇದೆ. ಈ ದಿನದ ಮುಖ್ಯ ಗುರಿ ಮತ್ತು ಉದ್ದೇಶಗಳಂದ್ರೆ ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಕಾರ್ಮಿಕರ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನ ಉತ್ತೇಜಿಸೋದು, ನ್ಯಾಯಯುತ ವೇತನ ಮತ್ತು ಸುರಕ್ಷಿತ ಕೆಲಸದ ಪರಿಸ್ಥಿತಿಗಳನ್ನ ಒದಗಿಸೋದು, ಕೆಲಸದ ಅವಧಿಯ ಮಿತಿ ದಿನಕ್ಕೆ 8 ಗಂಟೆಗಳ ಕೆಲಸದ ಅವಧಿಯನ್ನ ಮಹತ್ವವನ್ನ ಎತ್ತಿಡಿಬೇಕು, ಕಾರ್ಮಿಕರ ಶೋಷಣೆಯನ್ನ ತಡಿಬೇಕು, ಸಮಾಜದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸತಕ್ಕಂಥದ್ದು, ಮತ್ತೆ ಕಾರ್ಮಿಕರ ಕಾನೂನುಗಳು, ಅವರ ಹಕ್ಕುಗಳು, ಸುರಕ್ಷಿತ ನಿಯಮಗಳ ಬಗ್ಗೆ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅವೇರ್ನೆಸ್ ಮಾಡ್ತಕ್ಕಂಥದ್ದು, ಕಾರ್ಮಿಕರ ಒಗ್ಗಟ್ಟನ್ನ ಪ್ರದರ್ಶಿಸಲು ಮತ್ತು ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಧ್ವನಿ ಎತ್ತಲು ಒಂದು ವೇದಿಕೆಯಾಗಿ ನಾವು ಕಾರ್ಯನಿರ್ವಹಿಸ್ತೇವೆ. ಈ ಒಂದು ಗುರಿ ಮತ್ತು ಉದ್ದೇಶಗಳನ್ನ ಇಟ್ಕೊಂಡಿದ್ದೀವಿ
1: ಸರ್. ಹಾಗಿದ್ರೆ ಕಾರ್ಮಿಕರ ಕೆಲಸದ ಕುರಿತು ಇರುವಂತಹ ಕರ್ತವ್ಯದ ನೀತಿ ನಿಯಮಗಳು ಯಾವ್ಯಾವ ಸರ್?
0: ಕಾರ್ಮಿಕರ ಕರ್ತವ್ಯ ನೀತಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಯಮಗಳ ಬಗ್ಗೆ, ಏನು ಕಾರ್ಮಿಕರನ್ನ ನೇಮಕಾತಿ ಮಾಡ್ಕೊತಾರೆ ನೇಮಕಾತಿ ಪತ್ರಗಳನ್ನು ನೀಡಬೇಕು, ಮತ್ತೆ ಅವರಿಗೆ ಕೆಲಸದ ಅವಧಿಯನ್ನ ಕಡ್ಡಾಯಗೊಳಿಸಬೇಕು, ದೈನಂದಿನ ಕೆಲಸದ ಅವಧಿ ಮತ್ತೆ ವಾರದ ರಜಾ ದಿನಗಳನ್ನ ಪಾಲಿಸಬೇಕಾಗುತ್ತೆ. ಗುತ್ತಿಗೆ ಕಾರ್ಮಿಕರಿಗೆ ಗುತ್ತಿಗೆ ಅವಧಿ ಮತ್ತೆ ಕೆಲಸದ ಸ್ಥಳದ ವಿವರಗಳು, ಈ ತರ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಬೇಕು. ಮತ್ತೆ ವೇತನ ಮತ್ತು ಅವರಿಗೆ ಗ್ರಾಚ್ಯುಟಿ ಅಂದ್ರೆ ಕನಿಷ್ಠ ವೇತನ, ಎಲ್ಲಾ ಕಾರ್ಮಿಕರಿಗೂ ಕನಿಷ್ಠ ವೇತನ ಕಾಯ್ದೆಯಡಿ ನಿಗದಿಪಡಿಸಿದ ವೇತನವನ್ನ ಕೊಡಬೇಕು. ಗ್ರಾಚ್ಯುಟಿ ಈಗ ಹೊಸದಾಗಿ ಬಂದಿರತಕ್ಕಂಥ ಒಂದು ಕೋಡಲ್ಲಿ ಮೊದಲು ಒಂದು 5 ವರ್ಷ ತುಂಬಿದ ನಂತರ ಅವರಿಗೆ ಗ್ರಾಚ್ಯುಟಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಈಗ ಹೊಸದಾಗಿ ಒಂದು ಕೋಡನ್ನು ತಂದಿದೆ ಲೇಬರ್ ಕೋಡ್, ಅದರಲ್ಲಿ 1 ವರ್ಷದ ನಂತರ ಗ್ರಾಚ್ಯುಟಿಯನ್ನು ಪಡೆಯಲು ಇವಾಗ ಅರ್ಹರಾಗಿದ್ದಾರೆ ಅಂತೇಳಿ ಹೇಳಿದ್ರೆ ಇನ್ನಾದ್ರೂ ಕರಡು ಪ್ರತಿ ಸಿಕ್ಕಿಲ್ಲ. ಮತ್ತೆ ಕಾರ್ಮಿಕರಿಗೆ ಒಂದು ಸಾಮಾಜಿಕ ಭದ್ರತೆ, ಏನು ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, PF ಮತ್ತೆ ESI ಅಂದ್ರೆ ಭವಿಷ್ಯ ನಿಧಿ, ಉದ್ಯೋಗ ರಾಜ್ಯ ವಿಮೆ ಅಂತ ಏನಿರ್ತದೆ, ಆ ಸೌಲಭ್ಯಗಳ ಕಡ್ಡಾಯ ಕೊಡಬೇಕು. ಮತ್ತೆ ಅಸಂಘಟಿತ ಕಾರ್ಮಿಕರು ಕೂಡ ಯಾವುದೇ ರೀತಿಯ ಒಂದು ESI ಸೌಲಭ್ಯಗಳಿಲ್ಲ, ಇದೊಂದ ನಿಯಮವನ್ನ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ. ಈಗ ಆಲ್ರೆಡಿ ಕಾರ್ಮಿಕ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೆ, ಗಿಗ್ ಕಾರ್ಮಿಕರಿಗೆ, ಮತ್ತೆ ಚಾಲಕರಿಗೆ, ಮತ್ತೆ ಅಸಂಘಟಿತ ಕಟ್ಟಡ ಕಾರ್ಮಿಕರಿಗೆ ಆದಂತಹ ಒಂದು ಬೋರ್ಡ್ ಅನ್ನ ನಿಗದಿ ಮಾಡಿದೆ, ಅದರದೇ ಆದಂತಹ ಒಂದು ಸೌಲಭ್ಯಗಳನ್ನ ಕೊಡ್ತೈತೆ. ನೆಕ್ಸ್ಟ್ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ನೀಡಬೇಕು ಅಂತೇಳಿ, ನಾವು ಪ್ರತಿಯೊಬ್ಬರಿಗೂ ಉಚಿತವಾದ ಏನೋ ಕ್ಯಾಶ್ಲೆಸ್ ಮಾಡಬೇಕು ಅಂತೇಳಿ ಸೌಲಭ್ಯವನ್ನ ಕಲ್ಪಿಸಬೇಕು, ನಿಯಮವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಅದೇ ರೀತಿ ಮಹಿಳೆ ಕಾರ್ಮಿಕರ ವಿಚಾರವಾಗಿ ಹೋದಾಗ ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಲು ಅನುಮತಿ ನೀಡಿದ್ದಾರೆ, ಅದನ್ನ ಸೂಕ್ತವಾಗಿ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡು ಕಡ್ಡಾಯ ಮಾಡಬೇಕು. ಮತ್ತೆ ಕೈಗಾರಿಕೆಗೆ ಅದರದೇ ಆದಂತಹ ನಿಯಮಗಳು, ಮೂಲಭೂತವಾಗಿ ನಮ್ಗೆ ESI PF ಮತ್ತೆ ಅಲ್ಲಿ ಮಹಿಳೆಯರಿದ್ರೆ ಅದರದೇ ಆದಂತಹ ಒಂದು ಸಮಿತಿಯನ್ನ ರಚನೆ ಮಾಡಬೇಕಾಗುತ್ತೆ, ಏನು ಮಾಲೀಕರು ಕಾರ್ಮಿಕರು ಒಳಗೊಂಡಂತೆ ಸಮಿತಿಯನ್ನ ರಚನೆ ಮಾಡಬೇಕು. ಮತ್ತೆ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯದ ಸಮಿತಿಗಳು, ಪ್ರಥಮ ಚಿಕಿತ್ಸಾ ವ್ಯವಸ್ಥೆಗಳು, ಮತ್ತೆ ಸಿಹಿ ವಿಹಾರ, ಮಕ್ಕಳು ಸುಮಾರು ಒಂದು ಮಹಿಳೆಯರು 50ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ಸಿಹಿ ವಿಹಾರ, ಮತ್ತೆ ಕ್ಯಾಂಟೀನ್ ವ್ಯವಸ್ಥೆ, ಈ ರೀತಿ ಒಂದು ನಿಯಮಗಳನ್ನ ರೂಪಿಸಬೇಕು.
1: ಸರ್ ಹಾಗಿದ್ರೆ ಯಾವುದೇ ಒಬ್ಬ ಕಾರ್ಮಿಕ ಅಂದ್ರೆ ಅದು ಅಸಂಘಟಿತ ಕಾರ್ಮಿಕನಾಗಿರ್ಬೋದು ಅಥವಾ ಸಂಘಟಿತ ಕಾರ್ಮಿಕ ಆಗಿರ್ಬೋದು, ಅವನು ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾನೆ, ಒಂದು ಅವಧಿನಲ್ಲಿ ತನ್ನ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಆ ಕಾರ್ಮಿಕನಿಗೆ ಕನಿಷ್ಠವಾಗಿ ಏನೆಲ್ಲ ಸೇವಾ ಸೌಲಭ್ಯಗಳನ್ನ ಒದಗಿಸಬೇಕಾಗಿರೋದು ಪ್ರಮುಖವಾದ ಕರ್ತವ್ಯ ಆಗಿರುತ್ತೆ ಸರ್.
0: ಏನಿವಾಗ ನೀವ್ ಹೇಳಿದಾಗೆ ಸಂಘಟಿತ ಆಗ್ಲಿ ಅಥವಾ ಅಸಂಘಟಿತ ಕಾರ್ಮಿಕರಾಗ್ಲಿ ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಅಪಘಾತ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ತದನಂತರ ಏನು ಚಿಕಿತ್ಸೆ ಅವಶ್ಯಕತೆ ಇದೆ ಈ ಚಿಕಿತ್ಸಾ ಸೌಲಭ್ಯವನ್ನ ನೀಡಬೇಕಾಗುತ್ತೆ. ಕೆಲಸ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಅದೇ ಆದಂತ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಮತ್ತೆ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಆಗ್ಬೋದು ಅಥವಾ ಕುಡಿಯುವ ಸ್ವಚ್ಛತ ನೀರು, ಅವ್ರಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಅವಕಾಶ, ಕೆಲಸವನ್ನ ಆರಾಮದಾಯಕವಾಗಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗಾಗಿ ಮೂಲಭೂತ ಸೌಕರ್ಯ ಅಂದ್ರೆ ನಮ್ಗೆ ಕಾರ್ಮಿಕರಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಆರೋಗ್ಯ ಸೌಲಭ್ಯ, ಮತ್ತೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ. ಏನು ಮಹಿಳಾ ಕಾರ್ಮಿಕರಿದ್ದಾರೆ ಇವರಿಗೆ ಒಂದು ಹೆರಿಗೆ ವಿಚಾರವಾಗಿ ಹೆರಿಗೆ ಸೌಲಭ್ಯವನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದೀವಿ.
1: ಸರ್ ಹಾಗೇನೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ

0: ಸಂವಿಧಾನದಲ್ಲಿ ಬಹಳಷ್ಟು ಕಾನೂನುಗಳು ಹಾಗೂ ಕಾಯ್ದೆಗಳನ್ನು ಇದುವರೆಗೆ ಸರ್ಕಾರ ಜಾರಿಗೆ ಬರ್ತಾ ಇದೆ ಸರ್, ಇವುಗಳ ಕುರಿತು ಗಮನ ಹರಿಸೋದಾದ್ರೆ?
1: ಈಗ ಪ್ರಮುಖವಾಗಿ ಕಾರ್ಮಿಕ ಕಾಯ್ದೆಗಳು ಅಂದ್ರೆ ಕನಿಷ್ಠ ವೇತನ ಕಾಯ್ದೆ ಅಂತಿದೆ, ಮತ್ತೆ ಬೋನಸ್ ಪಾವತಿ ಕಾಯ್ದೆ, ಗ್ರಾಚ್ಯುಟಿ ಪಾವತಿ ಕಾಯ್ದೆ, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಂತೇಳಿ ಈಗ ಆಲ್ರೆಡಿ ಇದೆ ಅದು. ಈ ರೀತಿ ಒಂದಷ್ಟು ಕಾಯ್ದೆಗಳನ್ನ ಈ ಕಾನೂನುವಾಗಿ ಇದೆ. ಆದ್ರೆ ಅದನ್ನೇನಂದ್ರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಆ ಕಾನೂನನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಯೋಜನೆಗಳು ಇದಾವೆ, ಇಂಪ್ಲಿಮೆಂಟ್ ನ ಮಾಡಬೇಕಾಗಿದೆ. ಹಾಗಾಗಿ ಕಾಯ್ದೆಗಳು ಇರ್ತಕ್ಕಂತಹ ಕಾಯ್ದೆಗಳನ್ನ ಕಾರ್ಮಿಕರು ಈ ವಿಚಾರಗಳನ್ನ ತಿಳ್ಕೊಂಡು ಅವೇರ್ನೆಸ್ ಮೂಡಿಸ್ಕೊಂಡು ಕಾನೂನು ರೀತಿಯಲ್ಲಿ ಅರಿವು ಮೂಡಿಸ್ಕೊಂಡು ಕಾಯ್ದೆಗಳನ್ನ ಸದುಪಯೋಗ ಪಡಿಸ್ಕೋಬೇಕು, ಅವರ ಹಕ್ಕನ್ನ ಅವರು ಪ್ರಶ್ನೆ ಮಾಡಬೇಕು, ಆವಾಗ ಆ ಕಾಯ್ದೆಗಳು ಕಾನೂನು ಅವರಿಗೆ ಸದುಪಯೋಗ ಆಗ್ತದೆ.
0: ಸರ್, ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕಾರ್ಮಿಕ ಇಲಾಖೆಯ ಕಚೇರಿ ಇರ್ಬೋದು, ಕಾರ್ಮಿಕ ಇಲಾಖೆ ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನ ಸೇವಾ ಸೌಲಭ್ಯಗಳನ್ನ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಬಹಳಷ್ಟು ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಆ ಇಲಾಖೆಯಲ್ಲಿ ಸಿಗ್ತಂತ ಸೇವಾ ಸೌಲಭ್ಯಗಳಾಗಿರ್ಬೋದು, ಅದು ಸರಿಯಾದ ಮಾಹಿತಿ ಹಾಗೂ ಅರಿವಿನ ಕೊರತೆಯಿಂದ ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಆ ಕಾರ್ಮಿಕರಿಗೆ ಆ ಸೇವಾ ಸೌಲಭ್ಯಗಳನ್ನ ತಲುಪಿಸೋ ನಿಟ್ಟಿನಲ್ಲಿ ಇನ್ನೆಚ್ಚು ಯಾವ ರೀತಿಯ ಅರಿವು ಕಾರ್ಯಕ್ರಮಗಳನ್ನ ಮೂಡಿಸಬೇಕಾಗುತ್ತೆ ಸರ್?
1: ಖಂಡಿತ, ಕೇಳಿದ ಪ್ರಶ್ನೆ ಅನುಕೂಲಕರವಾದ ಪ್ರಶ್ನೆ. ಏನಾಗಿದೆ, ಸರ್ಕಾರದ ನಿಟ್ಟಿನಲ್ಲಿ ಹೋದಾಗ ಸರ್ಕಾರ ಮೂಲಭೂತವಾಗಿ ಕಾರ್ಮಿಕರಿಗೆ ಅವಶ್ಯಕತೆ ಇರತಕ್ಕಂತಹ ಒಂದಷ್ಟು ಯೋಜನೆಗಳನ್ನ ತರ್ತಾರೆ. ಆದ್ರೆ ನಾವು ಈಗಾಗಲೇ ಹೇಳಿದಂಗೆ ಅದನ್ನ ಕಾರ್ಯರೂಪಕ್ಕೆ ತರಲ್ಲ. ಉದಾಹರಣೆಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಮಿಕ ಇಲಾಖೆಗಳು ಇದಾವೆ, ಕಾರ್ಮಿಕ ಕಚೇರಿಗಳು ಕೂಡ ಇದಾವೆ. ಆದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ಬೇಕಾಗಿರಂತಹ ಕಾರ್ಮಿಕ ಇಲಾಖೆ ಸೌಲಭ್ಯಗಳಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಸಿಬ್ಬಂದಿಗಳ ಅವಶ್ಯಕತೆ ಇದೆ, ಮತ್ತೆ ಕಾರ್ಮಿಕ ಅಧಿಕಾರಿಗಳ ನೇಮಕಾತಿ ಅವಶ್ಯಕತೆ ಇದೆ. ಏನು ತಾಲೂಕುವಾರು ಅವಶ್ಯಕತೆ ಇರ್ತಕ್ಕಂತಹ ನೇಮಕಾತಿ ಮಾಡಿದ್ರೆ, ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಕೊಂಡ್ರೆ, ಉದಾಹರಣೆಗೆ ಯಾಕೆಂದ್ರೆ ನಾವು ಈಗ ಆಲ್ರೆಡಿ ಸುಮಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ನೋಡಿದೀನಿ, ಎರಡು ಎರಡು ತಾಲೂಕಿಗೆ ಮೂರು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಅನ್ನ ನೇಮಿಸಿರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಒಬ್ಬ ಸಿಬ್ಬಂದಿ ಕೇವಲ ಒಂದು ಗಣಕಯಂತ್ರದಲ್ಲಿ ಕೆಲಸ ಮಾಡೋದಕ್ಕೆ ನೇಮಕಾತಿ ಮಾಡ್ಕೊಂಡಿರ್ತಕ್ಕಂತಹ, ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಂಡಿರ್ತಕ್ಕಂತಹ ಒಬ್ಬ ಆಪರೇಟರ್ಗಳು, ಡಿಇಒಗಳು, ಇವತ್ತು ಅವರು ಫೀಲ್ಡ್ ಹೋಗಿ ಕಾರ್ಮಿಕ ನಿರೀಕ್ಷಕರು ಮಾಡಬೇಕಾದಂತ ಕೆಲಸವನ್ನ ಅವ್ರು ಮಾಡ್ತಾ ಇದಾರೆ. ಅಂದ್ರೆ ನಮ್ಗೆ ಸಿಬ್ಬಂದಿಯ ಕೊರತೆ ಇದೆ. ಹಾಗಾಗಿ ಸರ್ಕಾರ ಏನು ನಮ್ಗೆ ಸಿಬ್ಬಂದಿ ಅವಶ್ಯಕತೆ ಇದೆ, ಆ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು. ಅಂತ ಸಂದರ್ಭದಲ್ಲಿ ಕಾರ್ಮಿಕರಿಗೆ ವಂಚಿತರಾಗದಂತೆ ಅವ್ರಿಗೆ ಸಿಗ್ಬೇಕಾದಂತಹ ಸವಲತ್ತುಗಳು ನೇರವಾಗಿ ಅವ್ರಿಗೆ ಸಿಗ್ತವೆ.
0: ಸರ್, ಹಾಗೇನೆ ವೈಯಕ್ತಿಕವಾಗಿ ಸರ್ಕಾರದಿಂದ ಇಲಾಖೆಯಿಂದ ಸೇವಾ ಸೌಲಭ್ಯ ಪಡ್ಕೊಳ್ಳೋದ್ರಲ್ಲಿ ವಿಫಲರಾದ್ರೆ ಪ್ರಮುಖವಾಗಿ ಇನ್ನೊಂದು ಮಾರ್ಗ ಅಂದ್ರೆ ಅದು ಸಂಘಟಿತವಾಗಿ ನಾವು ನಮ್ಮ ಬೇಕಾದಂತಹ ಹಕ್ಕುಗಳನ್ನ ಪಡ್ಕೊಳ್ಳೋದು ಬಹಳ ಸುಲಭ ಅಂತ ನಾನು ಭಾವಿಸ್ತೀನಿ. ಅದೇ ನಿಟ್ಟಿನಲ್ಲಿ ಸರ್, ಕಾರ್ಮಿಕರು ಒಂದು ಸಂಘಟಿತರಾಗಿ ಒಂದು ಸಂಘವನ್ನ ಕಟ್ಕೊಂಡು ಆ ಸಂಘದ ಮೂಲಕ ತಮಗೆ ಬೇಕಾದಂತಹ ಹಕ್ಕುಗಳನ್ನ ಹೋರಾಟ ಮಾಡಿ ಪಡ್ಕೊಳ್ಳುವಂಥದ್ದು ಅವರ ಕರ್ತವ್ಯ ಹೇಗಿರುತ್ತೆ ಸರ್?
1: ಖಂಡಿತವಾಗಿ ನೀವು ಹೇಳಿದಾಗೆ ಇವತ್ತು ಸರ್ಕಾರದಿಂದ ಸುಲಲಿತವಾಗಿ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಸವಲತ್ತುಗಳು ಸಿಗ್ತಾ ಇಲ್ಲ. ಏಕೆಂದ್ರೆ ನಮ್ಮ ಈಗ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗಳಲ್ಲಿ ಸುಮಾರು ಸವಲತ್ತು ಸೌಲಭ್ಯಗಳನ್ನ ನೀಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಏನವರಿಗೆ ಒಂದು ಆಹಾರ ಕಿಟ್ ಅನ್ನ ಕೊಟ್ಟರು, ಕಟ್ಟಡ ಕಾರ್ಮಿಕರಿಗೆ ಪ್ರತ್ಯೇಕವಾಗಿ ಒಂದು ಸ್ಥಾನಮಾನವನ್ನು ಕೊಟ್ಟರು. ಆ ಸಂದರ್ಭದವರೆಗೂ ಏನು ಅವ್ರಿಗೆ ಕೆಲಸಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಒಂದು 5,000 ಸಹಾಯಧನವನ್ನ ನೀಡಿದ್ರು. ಅಲ್ಲಿವರೆಗೂ ಕೂಡ ಎಷ್ಟೋ ಜನ ಕಾರ್ಮಿಕರಿಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಅದಕ್ಕೆ ಮುಂಚಿತವಾಗಿ ಏನಾದ್ರೂ ಕಾರ್ಮಿಕರು ಸವಲತ್ತುಗಳನ್ನ ಪಡ್ಕೊಳ್ತಾ ಇದಾರೆ, ಈ ವಿಚಾರವನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ಸಂಘಟನೆಗಳ ಪಾತ್ರ ಬಹು ದೊಡ್ಡದು.
0: ಹೌದು,
1: ಯಾಕೆ ಅಂದ್ರೆ ಸಂಘಟನೆಗಳು ಅವ್ರಿಗೆ ಯಾವುದೇ ಸಮಯದ ನಿಗದಿ ಇರಲ್ಲ. ಕಾರ್ಮಿಕರು ಯಾವ ಸಂದರ್ಭದಲ್ಲಿ ಬಂದ್ರು, ಸಂಜೆ 7 ಗಂಟೆ 6 ಗಂಟೆ ನಂತರ ಬಂದ್ರು, 10 ಗಂಟೆ ನಂತರ ಬಂದ್ರು, ಯಾವುದೇ ಸಂದರ್ಭದಲ್ಲಿ ಸಂಘಟನೆಯ ಒಂದು ಪ್ರಮುಖರಿಗೆ ಅಥವಾ ಮುಖಂಡರಿಗೆ ಕರೆ ಮಾಡಿದ್ರು ಅದಕ್ಕೆ ಸ್ಪಂದಿಸುವಂತ ಕೆಲಸ ಸಂಘಟನೆಯವರು ಮಾಡ್ತಾರೆ. ಅಥವಾ ಅವ್ರಿಗೆ ಸವಲತ್ತು ಸಿಕ್ಕಲಿ ಅಂದ್ರೆ ಆ ಸವಲತ್ತನ್ನ ಯಾವ ರೀತಿಯಲ್ಲಿ ಅರ್ಜಿ ಹಾಕ್ಬೇಕು, ಯಾರನ್ನ ಸಂಪರ್ಕಿಸ್ಬೇಕು, ಅದು ಏಕೆ ಅರ್ಜಿ ತಿರಸ್ಕಾರ ಆಗಿದೆ, ಮತ್ತೆ ಅದನ್ನು ಪಡೆಯೋದಕ್ಕೆ ಮೇಲ್ಮನವಿ ಹೋಗೋದು ಹೇಗೆ ಅಂತ ಹೇಳಿ ಅರಿವು ಮೂಡಿಸ್ತಾ ಇರತಕ್ಕಂಥದ್ದು ಇವತ್ತು ಸಂಘಟನೆಗಳೇ. ಕಾರ್ಮಿಕ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಅರ್ಜಿಯನ್ನ ತಗತ್ತಾರೆ, ಅದು ರಿಜೆಕ್ಟ್ ಆದ್ರೆ ಅವ್ರ ಗಮನಕ್ಕೆ ಹೋಗಲ್ಲ, ಒಂದು ಮೆಸೇಜ್ ಮೂಲಕನೋ ಅಥವಾ ಯಾವ ಕಾರ್ಮಿಕ ಸಂಘಟನೆ ರೆಪ್ರೆಸೆಂಟರ್ ಅಂತ ಹೇಳಿ ಅಲ್ಲೊಂದು ಮೆನ್ಷನ್ ಮಾಡಿರ್ತೀವಿ, ಇಂದ ಸಂಘಟನೆಯಿಂದ ನಾವು ಇವರನ್ನ ಗುರುತಿಸಿದೀವಿ ಅಂತೇಳಿ. ಆ ಸಂಘಟನೆ ಗಮನ ತರೋದಾಗ್ಲಿ ಈ ರೀತಿಯ ಕೆಲಸಗಳನ್ನ ಕಾರ್ಮಿಕ ಇಲಾಖೆಗಳು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನಾದ್ರೂ ಕಾರ್ಮಿಕರಿಗೆ ಸವಲತ್ತುಗಳು ಸಿಗ್ತಾ ಇದಾವೆ ಅಂದ್ರೆ ಅದಕ್ಕೆ ಪ್ರಮುಖ ಪಾತ್ರ ಸಂಘಟನೆಗಳಾಗಿದೆ, ಮತ್ತೆ ಸಂಘಟನೆಯ ಮುಖಂಡರುಗಳದು ಇವತ್ತಿದೆ.
0: ಸರ್, ಅದೇ ನಿಟ್ಟಿನಲ್ಲಿ ತಾವು ಕೂಡ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘವನ್ನ ಸ್ಥಾಪನೆ ಮಾಡಿ ರಾಜ್ಯಾದ್ಯಂತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದೀರಿ ಸರ್.

0: ತಮ್ಮ ಒಂದು ಸಂಘದ ಪರಿಚಯ ಆಗಿರ್ಬೋದು, ಈ ಸಂಘದ ಮುಖಾಂತರ ತಾವು ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸರ್.
1: ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಸುಮಾರು 10 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಶಾಖೆಗಳನ್ನ ತೆರೆದು ಯಾವ ರಾಜ್ಯದ ಯಾವ ಮೂಲೆಯಿಂದ ಕಾರ್ಮಿಕ ಕೇವಲ ಕರೆ ಮೂಲಕ ಮಾಹಿತಿ ಕೇಳಿದ್ರು ಅಥವಾ ಕರೆ ಮೂಲಕ ತಮ್ಮ ಸಮಸ್ಯೆಗಳನ್ನ ಅಳಲನ್ನು

0: ಖುದ್ದಾಗಿ ನಿಂತು ಅವ್ರ ಸಮಸ್ಯೆ ಏನಿದೆ ಅಥವಾ ಅವ್ರಿಗೆ ಏನು ಸವಲತ್ತು ಸೌಲಭ್ಯಗಳು ಸಿಗ್ತಿಲ್ಲ ಅಂತೇಳಿ ಈಗ ಆಲ್ರೆಡಿ 30 ಶಾಖೆಗಳು ನಮ್ಗೆ ಹೆಚ್ಚಿನದಾಗಿ ಉತ್ತರ ಕರ್ನಾಟಕ ಮೂಲ ಬುನಾದಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ನಮ್ಮ ಒಂದು ಸಂಸ್ಥೆಯ ಸಂಘದ ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಭಾಗದ ಯಾದಗಿರಿಯಿಂದ ಆರಂಭ ಆದಂತಹ ಇದೊಂದು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಇವತ್ತು 30 ಹೆಚ್ಚು ಶಾಖೆಗಳನ್ನ ಈ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘದ ವಿಶೇಷತೆ ಏನಂದ್ರೆ ಹೇಗೆ ಕಾರ್ಮಿಕರಿಗೆ ತಲುಪ್ತಾ ಇದೆ ಅಂದ್ರೆ ಇವತ್ತೇನಾದ್ರು ಪ್ರತಿಯೊಂದು ಶಾಖೆಗಳು ಕೂಡ ತನ್ನದೇ ಆದ ಕಚೇರಿಯನ್ನ ಹೊಂದಿರಬೇಕು. ಕೇವಲ ಅಲ್ಲಿ ಒಬ್ಬ ಹುದ್ದೆಯನ್ನು ಕೊಟ್ಟು ಒಬ್ಬ ಅಧ್ಯಕ್ಷ ಸ್ಥಾನವನ್ನ ಪಡೆದು ಹಾಗೆ ಕಾರ್ಮಿಕರ ಜೊತೆ ಒಂದು ಬಾಂಧವ್ಯವನ್ನ ಬೆಸೆದು ವ್ಯವಹಾರ ಮಾಡ್ತಕ್ಕಂಥದ್ದಲ್ಲ. ಕಾರ್ಮಿಕರಿಗೆ ಎಟುಕ್ಬೇಕು, ಯಾವುದೇ ಸಂದರ್ಭದಲ್ಲಿ ಬಂದ್ರು ಕಾರ್ಮಿಕರ ಕಚೇರಿ ಬಂದು ಅವರು ಕೆಲಸವನ್ನ ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ಒಂದು ಶಾಖೆಗಳಲ್ಲಿ ನಾವು ಕಾರ್ಮಿಕರ ಅಂದ್ರೆ ಕಚೇರಿ ಕಾರ್ಯಾಲಯವನ್ನ ತೆರೆದು ಕೆಲಸವನ್ನ ನಿರ್ವಹಿಸ್ತಾ ಇದೀವಿ. ಈಗಾಗಲೇ ಸುಮಾರು 10,000-15,000 ಕಾರ್ಮಿಕರಿಗೆ ನಾವು ಸೇವೆಯನ್ನ ಸಲ್ಲಿಸಿದೀವಿ. ಹಾಗಾಗಿ ಕಾರ್ಮಿಕರಿಗೆ ಯಾವುದೇ ಸಂದರ್ಭದಲ್ಲಿ ಎಂತಹ ಸಮಸ್ಯೆ ಆಗಿರ್ಬೋದು ನಮ್ಮ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಪರ್ಕಿಸಿದ್ರೆ ಅವ್ರಿಗೆ ಖಂಡಿತವಾಗಿ ನ್ಯಾಯವನ್ನ ದೊರಕಿಸಿ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ.
1: ಸರ್, ಹಾಗೇನೆ ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಯಾವುದೇ ಕಾರ್ಮಿಕರಾಗಿರ್ಬೋದು ಸರ್, ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾದಂತ ಸಂದರ್ಭದಲ್ಲಿ ಅಥವಾ ತನ್ನ ಹಕ್ಕುಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಸವಾಲುಗಳು ಎದುರಾದಂತ ಸಂದರ್ಭದಲ್ಲಿ ತಮ್ಮ ಸಂಘವನ್ನ ಯಾವ ರೀತಿ ಸಂಪರ್ಕಿಸಬೇಕಾಗುತ್ತೆ ಸರ್? ಸರಗೂರು ಹಾಗೆ ಶ್ರೀಕುಟೆಗೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ಸಂಪರ್ಕಿಸಬಹುದು ಸರ್?
0: ಈಗ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಗೆ ಪ್ರಮುಖ ಮುಖಂಡರು ಇದಾರೆ. ಯಾವ ಜಿಲ್ಲೆಯಿಂದ ನಮ್ಗೆ ಕರೆ ಮಾಡಿದ್ರೆ ನಮ್ಮ ಹೆಲ್ಪ್ ಲೈನ್ ನಂಬರ್ ಇದೆ 7775661947. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಯಾವ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಕಾರ್ಮಿಕ ಮುಖಂಡರನ್ನ ಅಥವಾ ಅಲ್ಲಿ ಪದಾಧಿಕಾರಿಗಳನ್ನ ಸಂಪರ್ಕಿಸಿ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ಈ ಕಾರ್ಮಿಕರ ದಿನಾಚರಣೆ ಕುರಿತು ಆಗಿರ್ಬೋದು, ಕಾರ್ಮಿಕರಿಗೆ ಇರುವಂತ ನೀತಿ ನಿಯಮಗಳ ಕುರಿತು ಬಹಳಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾ ಬಂದ್ರಿ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೀವಿ ಸರ್. ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಕಾರ್ಮಿಕರಿಗೆ ಸರ್, ತಮ್ಮ ಒಂದು ಹಕ್ಕು ಹಾಗೂ ಕರ್ತವ್ಯಗಳನ್ನ ನಿರ್ವಹಿಸಿ ತಮ್ಮ ಒಂದು ಅಭಿವೃದ್ಧಿಯನ್ನ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಪ್ರಯುಕ್ತ ಕಾರ್ಮಿಕರಿಗೆ ಮೊದಲನೆಯದಾಗಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೇನೆ. ಏನು ಶ್ರಮವೇ ದೇವರೆಂದು ಭಾವಿಸಿ ಹಗಲಿರುಳು ದುಡಿದು ದೇಶದ ಅಭಿವೃದ್ಧಿಗೆ ಬುನಾದಿಯಾಗಿರುವ ಎಲ್ಲ ಶ್ರಮಜೀವಿಗಳಿಗೆ, ಕಾಯಕ ಯೋಗಿಗಳಿಗೆ, ಕಾರ್ಮಿಕ ದೇವರುಗಳಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕಠಿಣ ಪರಿಶ್ರಮಕ್ಕೆ ಗೌರವ, ತ್ಯಾಗ ಮತ್ತು ಬದ್ಧತೆಯನ್ನ ಆಚರಿಸುವ ಇವತ್ತು ವಿಶೇಷ ದಿನ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ. ಕಾರ್ಮಿಕರೇ ದೇಶದ ಬೆನ್ನೆಲುಬು, ವಿಶ್ವವನ್ನ ನಿರ್ಮಿಸುವ ಅಭಿವೃದ್ಧಿಪಡಿಸುವ ಕೈಗಳಿಗೆ ನನ್ನ ವಂದನೆಗಳು. ಈ ದಿನ ಕಾರ್ಮಿಕರ ಹಕ್ಕುಗಳು ಮತ್ತು ಶೋಷಣೆ ಮುಕ್ತ ಸಮಾಜದ ಮಹತ್ವವನ್ನ ನೆನಪಿಸ್ತಿದೆ. ಎಲ್ಲಾ ಕಾರ್ಮಿಕರ ವರ್ಗಕ್ಕೆ ಶುಭವಾಗ್ಲಿ. ಕಾರ್ಮಿಕರಿಗಾಗಿ ವಿಶೇಷ ಸಂದೇಶ ಅಂದ್ರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಬದ್ಧತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ಮಾಡುವ ಕೆಲಸ ಸಮಾಜವನ್ನ ಮುನ್ನಡೆಸುತ್ತದೆ. May 1 ಈ ವಿಶೇಷ ದಿನದಂದು ನಿಮ್ಮ ಶ್ರಮಕ್ಕೆ ಗೌರವ ಸಲ್ಲಿಸುತ್ತಾ ನಿಮಗೆ ಸುಖ ಶಾಂತಿ ಮತ್ತು ಯಶಸ್ಸುಗಳೆಂದು ಹಾರೈಸುತ್ತಾ, ಯಾವುದೇ ಸಂದರ್ಭದಲ್ಲಿ ನಿಮಗೆ ಕಠಿಣವಾದ ಸಮಸ್ಯೆಗಳು ಅಥವಾ ಮಾಹಿತಿ ಬೇಕಾದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘವನ್ನ ಸಂಪರ್ಕಿಸಿ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ಮಾಹಿತಿ ಸಿಗುತ್ತೆ. ಹಾಗೆ ಏನು ಜನಧ್ವನಿ ರೇಡಿಯೋ ಕೂಡ ಈ ಸಂದರ್ಭದಲ್ಲಿ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ತಮಗೆ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಗುರಿ ಉದ್ದೇಶಗಳು, ಹಾಗೇನೆ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೇನೆ ಕಾರ್ಮಿಕರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕರ್ತವ್ಯದ ನೀತಿ ನಿಯಮಗಳು, ಅವರಿಗೆ ಒದಗಿಸಬೇಕಾದಂತಹ ಕನಿಷ್ಠ ಸೇವಾ ಸೌಲಭ್ಯಗಳಾಗಿರ್ಬೋದು, ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಸಂವಿಧಾನಾತ್ಮಕ ಕಾನೂನುಗಳು, ಕಾಯ್ದೆಗಳ ಕುರಿತು ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಹಾಗೇನೆ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಸಂಘಟಿತ ಕಾರ್ಮಿಕರಾಗಿರ್ಬೋದು, ತಮ್ಮ ಕಲ್ಯಾಣಕ್ಕಾಗಿ ಸರ್ಕಾರ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಕೊಡ್ತಾ ಇದೆ, ಆ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇವರ ಕರ್ತವ್ಯಗಳು ಏನಿರ್ತೇನೆ ಅನ್ನೋದು ಕುರಿತು, ಹಾಗೇನೆ ತಾವು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಈ ಸಂಘಟನೆ ಮುಖಾಂತರ ಈ ಒಂದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೇಗೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರ ಅನ್ನೋ ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಕಾರ್ಮಿಕರಲ್ಲಿ ಒಂದಷ್ಟು ಭರವಸೆಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ಜನಧ್ವನಿ ರೇಡಿಯೋ ಕೂಡ ನಮ್ಮ ರಾಜ್ಯದ ಎಲ್ಲ ನಾಡಿನ ಕಾರ್ಮಿಕರ ವತಿಯಿಂದ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.

ಕೇಳ್ತಾ ಇದ್ರಿ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ವಿಶೇಷತೆಯಾಗಿರ್ಬೋದು, ಇದರ ಹಿನ್ನೆಲೆ ಮತ್ತು ಗುರಿ ಉದ್ದೇಶಗಳು, ಹಾಗೆಯೇ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಸಂವಿಧಾನಾತ್ಮಕ ಕಾನೂನುಗಳಾಗಿರ್ಬೋದು, ಹಾಗೆಯೇ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ತಮ್ಮ ಅಭಿವೃದ್ಧಿ ಅಥವಾ ಕಲ್ಯಾಣಕ್ಕಾಗಿ ಸರ್ಕಾರ ಸೇವಾ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಜರುಗಿಸ್ತಾ ಇದ್ರು, ಕಾರ್ಮಿಕರು ಒಂದು ಸಂಘಟಿತ ರೂಪದಲ್ಲಿ ಹೇಗೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ತಮ್ಮ ಅಭಿವೃದ್ಧಿಯನ್ನು ಮಾಡ್ಕೋಬೋದು ಅನ್ನೋದು ಕುರಿತು ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥವ್ರು ಬೆಂಗಳೂರಿನ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಅಶ್ವಥ್ ಮರಿಗೌಡರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಕಾರ್ಮಿಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆ, ಗುರಿ ಉದ್ದೇಶ ಹಾಗೂ ಕಾರ್ಮಿಕರ ಕಲ್ಯಾಣಕ್ಕೆ ಇರುವ ವ್ಯವಸ್ಥೆಗಳ ಕುರಿತು ಬೆಂಗಳೂರಿನ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಅಶ್ವಥ್ ಟಿ ಮರಿಗೌಡರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯುರಿಟಿ.

0: ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನ ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ

ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಪೋತ ಸೀತಾಳೆ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಪೋತ ಸೀತಾಳೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೀತಾಳೆ ಅಥವಾ ಆರ್ಕಿಡ್ ಗಿಡಗಳು ಪ್ರಕೃತಿಯ ವಿಸ್ಮಯಗಳು. ಹೌದು, ನೆಲದ ಮೇಲೆ ಹಾಗೂ ಮರದ ಮೇಲೆ ಬೆಳೆಯುವ ಸೀತಾಳೆಗಳು ಇತರೆ ಗಿಡಗಳಲ್ಲ, ಅವುಗಳಲ್ಲೂ ಒಂದು ಬಗೆಯ ವಿಸ್ಮಯಕಾರಿ ಬದುಕು. ಸೀತಾಳೆಗಳಲ್ಲಿ ಕೆಲವು ಬಗೆಯ ಮರಗಳ ಮೇಲೆ ಅಪ್ಪು ಗಿಡಗಳಾಗಿ ಬೆಳೆಯುತ್ತಾ ಹೋಗಿ ಮರವನ್ನು ಅಪ್ಪಿಕೊಳ್ಳಲು ಮತ್ತು ಬೇರುಗಳನ್ನು ಹಾಗೂ ತನ್ನ ಬದುಕಿಗೆ ಬೇಕಾದ ನೀರಿಗಾಗಿ ಗಾಳಿಯ ತೇವಾಂಶವನ್ನು ಹೀರಿಕೊಳ್ಳಲು ಮರದಿಂದ ಕೆಳಕ್ಕೆ ನೇತಾಡುವ ಬೇರುಗಳನ್ನು ತೂಕು ಬಿಡುತ್ತವೆ. ಈ ತೂಗು ಬೇರಿನೊಳಗಿನ ವೆಲಾಮಿನ್ ಎಂಬ ಸ್ಪಂಜಿನಂತಹ ಅಂಗಾಂಶವು ವಾತಾವರಣದಲ್ಲಿ ತೇವಾಂಶವನ್ನು ಹೀರಿಕೊಂಡು ಸಸ್ಯದ ನೀರಿನ ಅಗತ್ಯತೆಯನ್ನು ಪೂರೈಸುತ್ತದೆ. ಹೀಗೆ ಮರದ ಮೇಲೆ ಬದುಕು ಕಟ್ಟಿಕೊಳ್ಳುವ ಸೀತಾಳೆಗಳು ಒಂದು ಬಗೆಯವಾದರೆ ಮತ್ತೊಂದು ಬಗೆಯವು ನೆಲದ ಮೇಲೆ ಇತರೆ ಗಿಡಗಳಂತೆ ವಿಶೇಷವಾಗಿ ಸಾವಯವ ಸಾರಭರಿತ ಮಣ್ಣಿನಲ್ಲಿ ಬೆಳೆಯುತ್ತವೆ. ಹೀಗಾಗಿ ಸೀತಾಳೆಗಳಲ್ಲಿ ಕೆಲವು ವೃಕ್ಷವಾಸಿಗಳಾದರೆ ಮತ್ತೆ ಕೆಲವು ಭೂವಾಸಿಗಳು. ನಮ್ಮ ದೇಶದಲ್ಲಿ ನೈಸರ್ಗಿಕವಾಗಿ ಸೀತಾಳೆಗಳು ಹೆಚ್ಚು ಕಾಣಸಿಗುವುದು ಕಾಡುಗಳಲ್ಲಿನ ಮರಗಳ ರೆಂಬೆಗಳ ಮೇಲೆಯೇ. ಸೀತಾಳೆಗಳ ಹೂವುಗಳು ನೋಡಲು ಬಹಳ ಆಕರ್ಷಣೀಯವಾಗಿರುತ್ತದೆ, ಕೆಲವು ಒಳ್ಳೆಯ ಸೌರಭವನ್ನು ಸಹ ಬೀರುತ್ತವೆ. ಹೀಗಾಗಿ ಸೀತಾಳೆಗಳನ್ನು ಬೆಳೆಯುವ ಹವ್ಯಾಸವನ್ನು ಕೆಲವು ಮನೆಗಳಲ್ಲಿ ರೂಢಿಸಿಕೊಂಡಿರುವುದನ್ನು ನಾವು ಕಾಣಬಹುದು. ಬೆಟ್ಟದ ಹೂವು ಕನ್ನಡದ ಸಿನಿಮಾದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಹಾಗೆಯೇ ಆರ್ಕಿಡ್ ಗಿಡವನ್ನೇ ಮನೆಗಳ ಕೈತೋಟಗಳಲ್ಲಿ ಸೀತಾಳೆ ಗಿಡಗಳನ್ನು ಬೆಳೆಯುವ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದರಂತೆ ಪಾಲನೆ ಮಾಡಿದರೆ ಸೀತಾಳೆ ಹೂವುಗಳನ್ನು ಬೆಳೆಯುವುದು ಕಷ್ಟದ ಕೆಲಸವೇನಲ್ಲ. ವಿದೇಶದಿಂದ ಬಂದು ನಮ್ಮ ನೆಲಕ್ಕೆ ಹೊಂದಿಕೊಂಡು ಮಲೆನಾಡು ಪ್ರದೇಶಗಳ ಕೆಲವರ ಮನೆಗಳ ಕೈತೋಟಗಳ ತಟದಲ್ಲಿ ನೆಲೆಯೂರಿ ಇಲ್ಲಿಯೇ ಸಸ್ಯ ಸಮುದಾಯಗಳ ಸದಸ್ಯನಾಗಿ ಆಗಿ ಹೋಗಿರುವ ಕಪೋತ ಸೀತಾಳೆಯ ಬಗ್ಗೆ ವಿಶೇಷವೆಂದರೆ ಆರ್ಕಿಡೇಸಿ ಕುಟುಂಬಕ್ಕೆ ಸೇರಿದ ಕಪೋತೆ ಸೀತಾಳೆಯ ಸಸ್ಯಶಾಸ್ತ್ರ ನಮ್ಮ ಪೆರಿಸ್ಟೇರಿಯಾ ಇಲೇಟಾ ಮಧ್ಯ ಅಮೆರಿಕಾದಿಂದ ದಕ್ಷಿಣ ಅಮೆರಿಕದ ವಾಯುವ ಪ್ರದೇಶಗಳು ಪನಾಮಾ, ಕೋಸ್ಪರಿಕಾ, ಪೆರು, ಪ್ರಾನಿಡ್ ದೇಶಗಳ ಉಷ್ಣವಲಯದ ಅರಣ್ಯಗಳಲ್ಲಿ ಕಪೋತ ಸೀತಾಳೆಗಳು ನೈಸರ್ಗಿಕವಾಗಿ ಕಂಡುಬರುತ್ತವೆ. ನಮ್ಮ ಪಶ್ಚಿಮ ಘಟ್ಟಗಳ ಕಾನನಗಳಲ್ಲಿ ಮರಗಳ ಮೇಲೆ ಅಪ್ಪು ಗಿಡಗಳಾಗಿ ಬೆಳೆಯುವ ಸೀತಾಳೆಗಳಂತೆ ಮಧ್ಯ ಅಮೆರಿಕ ಪ್ರದೇಶದಲ್ಲಿ ಮರಗಳ ರೆಂಬೆ ಕೊಂಬೆಗಳ ಮೇಲೆ ಅಪ್ಪು ಗಿಡವಾಗಿ ಬೆಳೆಯುವ ಈ ಕಪೋತ ಸೀತಾಳೆಯ ಗಿಡಗಳು ಸಾವಯವ ಸಾರಭರಿತ ನೆಲದಲ್ಲಿ ಹಾಗೂ ಅರಣ್ಯದಂಚಿನ ನೆಲೆಯುರುಳಿನ ಹುಲ್ಲು ಬಯಲಿನ ಕಲ್ಲು ಭೂಮಿಯಲ್ಲೂ ಕೂಡ ಕಂಡುಬರುತ್ತದೆ. ಕಪೋತ ಸೀತಾಳೆಯ ಕಾಂಡವು 12 ಸೆಂಟಿಮೀಟರ್ ವರೆಗಿನ ಉದ್ದದ ಅಂಡಾಕೃತಿಯ ಮಿಥ್ಯ ಪತ್ರ ಕಂದವಾಗಿದ್ದು 1 ಮೀಟರ್ ವರೆಗೆ ಬೆಳೆಯಬಹುದಾದ 4 ದೋಣಿಯಾಕೃತಿಯ ಎಲೆಗಳನ್ನು ಹೊಂದಿರುತ್ತದೆ. 3 ಅಡಿಗಳವರೆಗೆ ಬೆಳೆಯುವ ಈ ಗಿಡದ ಪುಷ್ಪ ಮಂಜರಿಯಲ್ಲಿ ನೇರಳೆ ಬಣ್ಣದ ಚುಕ್ಕಿಗಳಿರುವ ಅಮೃತ ಶಿಲೆಯಂತಹ ಶ್ವೇತ ವರ್ಣದ 4 ರಿಂದ 12 ಪುಷ್ಪಗಳಿರುತ್ತವೆ. ಸಾಮಾನ್ಯವಾಗಿ ಜುಲೈನಿಂದ ಅಕ್ಟೋಬರ್ ಇವುಗಳು ಹೂ ಬಿಡುವ ಕಾಲ. ಬಿಳಿಯ ಮೇಣದಂತಹ ಗುಂಡಗಿನ ಹೂಗಳು ಅರಳಿ ಬಾಯ್ತೆರೆದಾಗ ಹೂವಿನ ಮಧ್ಯದ ಭಾಗದಲ್ಲಿ ದಳರುತ್ತವು ರೆಕ್ಕೆ ಬಿಚ್ಚಿ ಕುಳಿತು

0: ಪಾರಿವಾಳದ ಸುಂದರ ಆಕೃತಿಯನ್ನು ಅನಾವರಣಗೊಳಿಸುತ್ತದೆ. ಶಾಂತಿಯ ಪ್ರತೀಕವಾದ ಬಿಳಿಯ ಕಪೋತ ಅಂದರೆ ಪಾರಿವಾಳಗಳಿಗೆ ನಿಸರ್ಗ ದೇವಿಯಿಂದ ಅವುಗಳಲ್ಲಿ ಪ್ರಕೃತಿಯನ್ನು ಹೊಂದಿರುವ ಈ ಶ್ವೇತ ಪುಷ್ಪಗಳ ಉಡುಗೊರೆ ಕಪೋತ ಸೀತಾಳಿಯ ಹೂಗಳು ಒಂದು ಬಗೆಯ ಸುವಾಸನೆ ಕೂಡ ಹೊರಹೊಮ್ಮಿಸುತ್ತದೆ. ವಿಜ್ಞಾನಿಗಳು ಈ ವಾಸನೆಗೆ ಕಾರಣವಾದ ಸುಮಾರು 30 ಬಗೆಯ ಬಾಷ್ಪಿಶೀಲ ತೈಲ ದ್ರವ್ಯಗಳನ್ನು ಪತ್ತೆ ಮಾಡಿದ್ದು 1.8 ಸಿನೋಲಿಯಲ್ ಫೀನಲ್ ಎಥನಾಲ್ ಟು ಫೀನಲ್ ಈಥೆನಾಲ್ ಅಸೆಟೇಟ್ ಇವುಗಳಲ್ಲಿ ಪ್ರಮುಖವಾದವುಗಳು. ಈ ಕಾರಣದಿಂದಾಗಿ ಕಪೋತ ಸೀತಾಳಿಯ ಹೂಗಳದ್ದು ಬೀರ್ನ ವಾಸನೆಯನ್ನು ಹೋಲುವ ಸೌರಭ. ಈ ಸಸ್ಯಗಳ ತವರಿನಲ್ಲಿ 16 ಪ್ರಭೇದಗಳ ಆರ್ಕಿಡ್ ನೊಣಗಳು ಪರಾಗ ಕ್ರಿಯೆಯ ಮಧ್ಯವರ್ತಿಯಾಗಿದ್ದು ನಮ್ಮ ದೇಶದಲ್ಲಿ ಈ ಆರ್ಕಿಡ್ ನೊಣಗಳು ಇಲ್ಲದಿರುವುದರಿಂದ ಕಪೋತ ಸೀತಾಳೆಗಳು ಇಲ್ಲಿ ಹಣ್ಣು ಮತ್ತು ಬೀಜಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಹೀಗಾಗಿ ಇವುಗಳ ಮಿಥ್ಯ ಪತ್ರ ಕಂದಗಳನ್ನು ಬಳಸಿ ಕಾಯಿಜಾ ರೀತಿಯಲ್ಲಿ ಈ ಗಿಡಗಳನ್ನು ಭಾರತದಲ್ಲಿ ಬೆಳೆಸಲಾಗುತ್ತಿದೆ. ಸುಮಾರು 100 ವರ್ಷಗಳ ಹಿಂದಿನಿಂದಲೂ ದಕ್ಷಿಣ ಭಾರತದಲ್ಲಿ ಇದನ್ನು ಬೆಳೆಯಲಾಗುತ್ತಿದೆ. ಕೇರಳದ ಸಮಾಜ ಸುಧಾರಕ ಮತ್ತು ಕವಿ ಕುಮಾರ ವ್ಯಾಸನ್ ರವರ ಕುಮಾರನಾಸನ್ ಈ ಸೀತಾಳೆಯನ್ನು ಕಪೋತ ಪುಷ್ಪಂ ಎಂದು ಕರೆಯುವುದಲ್ಲದೆ ಇದರ ಬಗ್ಗೆ ಅವರು ಬರೆದ ಪದ್ಯವೊಂದು 1916 ಆತ್ಮಪೋಷಣೆ ಎಂಬ ಮಲಯಾಳಿ ನಿಯತಕಾಲಿಕೆಯಲ್ಲಿ ಪ್ರಕಟವಾಗಿದೆ. ಈ ಗಿಡ ಬಹಳ ಹಿಂದೆಯೇ ನಮ್ಮ ದೇಶದ ಅಲಂಕಾರಿಕ ಸಸ್ಯಗಳ ಗುಂಪಿಗೆ ಸೇರ್ಪಡೆಯಾಗಿರುವುದನ್ನು ಸೂಚಿಸುತ್ತದೆ. ತಿರುವನಂತಪುರಂ ಜವಾಹರ್ಲಾಲ್ ನೆಹರು ಉಷ್ಣವಲಯದ ಸೋಸೋಧ್ಯಾನ ಮತ್ತು ಸಂಶೋಧನಾ ಸಂಸ್ಥೆಯ ಎಂ ಸಲೀಂ ಉಷಿಂ ಮುಕುಂದನ್ ಮತ್ತು ಸಿ ಸತೀಶ್ ಕುಮಾರ್ ರವರು ಕೃತಕ ಪರಾಗಸ್ಪರ್ಶದ ಮೂಲಕ ಬೀಜೋತ್ಪಾದನೆ ಮಾಡಿ ಸುಮಾರು 5,000 ಗಿಡಗಳನ್ನು ಕೇರಳದಲ್ಲಿ ಸಾರ್ವಜನಿಕವಾಗಿ ವಿತರಣೆ ಮಾಡಿ ಪರಿಣಾಮವಾಗಿ ಇಡೀ ಕೇರಳ ಮತ್ತು ಹೊರಗೆ ಈ ಗಿಡಗಳು ಹರಡಿ ಬೆಳೆಯುವಂತಾಗಿದೆ. ಚಂದವಾಗಿರುವುದೆಲ್ಲ ತನ್ನ ಬಳಿ ಇರಬೇಕೆಂಬುದು ಮಾನವನ ಸ್ವಭಾವ ತಾನೇ. ಮಿತಿಮೀರಿ ಈ ಗಿಡಗಳನ್ನು ಇದರ ತವರು ಪ್ರದೇಶಗಳಲ್ಲಿ ಸಂಗ್ರಹಿಸಿದ ಪರಿಣಾಮವಾಗಿ ಈಗ ಸೀತಾಳೆಗಳ ಸಂಖ್ಯೆ ಇವುಗಳ ಹುಟ್ಟಿನಲ್ಲಿ ಕ್ಷೀಣಿಸುತ್ತದೆ. ಕಪೋತ ಸೀತಾಳೆಯು ತನ್ನ ಹೂಗಳ ಸೋಪುಗಿನಿಂದಾಗಿ ಅದರ ತವರು ಪ್ರದೇಶಗಳಲ್ಲಿ ಕಣ್ಮರೆಯಾಗುವಂತಹ ಗಂಭೀರ ಅಪಾಯ ಎದುರಿಸುತ್ತಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಅಪಾಯದಂಚಿನ ವನ್ಯಜೀವಿ ಪ್ರಭೇದಗಳ ಮಾರಾಟ ಒಡಂಬಡಿಕೆಯ ಅನುಬಂಧ 1 ಪಟ್ಟಿಯಲ್ಲಿ ಕಪೋತ ಸೀತಾಳೆಯು ಸೇರಲಾಗಿದೆ. ಈ ಕ್ರಮದಿಂದಾಗಿ ಈ ಗಿಡಗಳ ತವರು ಪ್ರದೇಶಗಳಲ್ಲಿ ಸಂಶೋಧನೆಗಳಿಗೆ ಹೊರತುಪಡಿಸಿ ಇತರೆ ಯಾವುದೇ ಉದ್ದೇಶಗಳಿಗೆ ಈ ಗಿಡಗಳನ್ನು ಸಂಗ್ರಹಿಸುವಂತಿಲ್ಲ. ಪ್ರಕೃತಿಯ ಅಚ್ಚರಿಯಂತೆ ರೂಪ ತಳೆದಿರುವ ಈ ಸುಂದರ ಸೀತಾಳೆಯ ಗಿಡಗಳು ಕಣ್ಮರೆಯಾಗದಂತೆ ಜನತನದಿಂದ ಕಾಪಾಡಿಕೊಳ್ಳುವುದು ಪರಿಸರದ ಬಗ್ಗೆ ಕಾಳಜಿಯುಳ್ಳ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಪೋತ ಸೀತಾಳೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕಪೋತ ಸೀತಾಳೆ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವ

0: ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
1: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿಬರೋಣ ತಾಳಿದವನು ಬಾಳಿಯಾನು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಜ್ಞಾನಸುಧಾ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತಾಳಿದವನು ಬಾಳಿಯಾನು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಾನವನ ಜೀವನವು ಸವಾಲುಗಳು, ಸಂಕಷ್ಟಗಳು ಮತ್ತು ಪರೀಕ್ಷೆಗಳ ಸಂಕಲನವಾಗಿದೆ. ಈ ಲೋಕದಲ್ಲಿ ಯಾರು ಕೂಡ ಸಮಸ್ಯೆಗಳಿಲ್ಲದೆ ಬದುಕುವುದಿಲ್ಲ. ಆದರೆ ಜೀವನದ ಈ ಕಠಿಣ ಸಂದರ್ಭಗಳಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವವನೇ ನಿಜವಾದ ಯಶಸ್ಸನ್ನು ಸಾಧಿಸುತ್ತಾನೆ. ತಾಳಿದವನು ಬಾಳಿಯಾನು ಎಂಬ ನುಡಿ ನಮ್ಮ ಪೂರ್ವಜರ ಅನುಭವದ ಸಾರವಾಗಿದ್ದು ತಾಳ್ಮೆಯ ಮಹತ್ವವನ್ನು ಮನದಟ್ಟಾಗಿಸುತ್ತದೆ. ತಾಳ್ಮೆ ಎಂಬುದು ಮಾನವನ ಮಹತ್ವದ ಗುಣಗಳಲ್ಲಿ ಒಂದಾಗಿದೆ. ಅದು ಕೇವಲ ಕಷ್ಟವನ್ನು ಸಹಿಸುವ ಶಕ್ತಿಯಲ್ಲ, ಬದಲಾಗಿ ಸಂಕಷ್ಟದ ಸಂದರ್ಭಗಳಲ್ಲಿ ಮನಸ್ಸನ್ನು ಸ್ಥಿರವಾಗಿರಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಾಗಿದೆ. ಇಂದಿನ ವೇಗದ ಜೀವನದಲ್ಲಿ ಜನರು ತಕ್ಷಣದ ಫಲಿತಾಂಶವನ್ನು ನಿರೀಕ್ಷಿಸುತ್ತಾರೆ. ಆದರೆ ಜೀವನದಲ್ಲಿ ಶಾಶ್ವತವಾದ ಯಶಸ್ಸು ತಾಳ್ಮೆ ಮತ್ತು ಧೈರ್ಯದಿಂದ ಮಾತ್ರ ಸಾಧ್ಯ. ಸಹನೆ, ತಾಳ್ಮೆ ಬೇರೆಯವರಿಗೆ ಹೇಗೆ ಗೋಚರವಾದರೂ ಕೂಡ ಅವುಗಳ ಅಗಾಧವಾದ ಪರಿಣಾಮವನ್ನುಂಟು ಮಾಡಬಲ್ಲ ಸಾಧನಗಳು. ಇದನ್ನು ಅರಿತುಕೊಂಡೇ ನಮ್ಮ ಹಿರಿಯರು ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತನ್ನು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಗಾದೆಗಳು ನಮ್ಮ ಪೂರ್ವಿಕರ ಅನುಭವದ ಮಾತುಗಳು. ಒಂದು ವೇಳೆ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲೆಂಬ ಮಾತು ಗಾದೆಗಳಿಗಿರುವ ಮಹತ್ವವನ್ನು ತಿಳಿಸುತ್ತದೆ. ಪ್ರಸ್ತುತ ದಿನಗಳಲ್ಲಿ ತಾಳ್ಮೆ ಕಳೆದುಕೊಂಡಿರುವ ಮನಸ್ಸುಗಳಿಗೆ ಎಲ್ಲವೂ ಕ್ಷಣ ಮಾತ್ರದಲ್ಲಿಯೇ ದೊರಕಬೇಕೆಂಬ ಮನೋಭಾವ ಉಳ್ಳವರಿಗೆ, ಹೇಗಾದರೂ ಸರಿ ಹಣ ಮಾಡಬೇಕೆಂದು ಅಡ್ಡದಾರಿ ಹಿಡಿಯ ಹೊರಟವರಿಗೆ ತಾಳ್ಮೆಯ ಮಹತ್ವದ ಅರಿವಾಗಬೇಕಿದೆ. ಕಾಲ ಬದಲಾದಂತೆ ನಾವು ಬದಲಾಗುವುದು ಸಹಜವಾದ ಪ್ರಕ್ರಿಯೆ. ಬದಲಾದ ಕಾಲಕ್ಕೆ ತಕ್ಕಂತೆ ನಡೆಯದೆ ನಿಂತುಕೊಂಡರೆ ಕೂಪ ಮಂಡುಕಗಳಾಗಿ ದ್ವೀಪ ಜೀವಿಗಳಾಗಿ ಜೀವಿಸಬೇಕಾಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ಅಲ್ಪ ಕಾಲದಲ್ಲಿ ಯಶಸ್ಸನ್ನು ಪಡೆಯಬೇಕು. ಎಲ್ಲರೂ ನಮ್ಮನ್ನು ಗುರುತಿಸಬೇಕು. ಅದಕ್ಕಾಗಿ ಹೇಗಾದರೂ ಸರಿ ಏನಾದರೂ ಮಾಡಿ ಸುದ್ದಿಯಲ್ಲಿರಬೇಕೆಂಬ ಹುಚ್ಚು ಮನೋಭಾವ ಬಹುತೇಕರಲ್ಲಿ ಮನೆ ಮಾಡಿದೆ. ಆಕರ್ಷಣೆಯನ್ನು ಉಂಟು ಮಾಡಬಲ್ಲ ವಿಷಯಗಳು ಕೇವಲ ಆಕರ್ಷಕವಾಗಿಯೇ ಇರುತ್ತವೆ ವಿನಃ ಅವು ಬದುಕಾಗಿರುವುದಿಲ್ಲ. ಈ ಸತ್ಯವನ್ನು ಅರಿತುಕೊಳ್ಳದೆ ಮತ್ತೊಬ್ಬರಂತೆ ನಾವಾಗಬೇಕು. ಎಲ್ಲರೂ ನಮ್ಮನ್ನು ಗುರುತಿಸಬೇಕು ಎಂಬ ಅತಿರೇಕದಿಂದ ಆಕರ್ಷಣೆಗೆ ಮರುಳಾಗಿ ಜೀವಿಸುವುದನ್ನು ಕಲಿತರೆ ಬದುಕು ದುಸ್ತರವಾಗುತ್ತದೆ. ಹದಿಹರೆಯದವರಲ್ಲಿ ಆಕರ್ಷಣೆಗಳು ತುಸು ಹೆಚ್ಚಾಗಿಯೇ ಕಂಡುಬರುತ್ತಿವೆ. 4 ಜನ ನಮ್ಮನ್ನು ಗುರುತಿಸಬೇಕೆಂಬ ಆಸೆಯಿಂದ ಯಾವುದು ಸರಿ ತಪ್ಪುಗಳೆಂಬ ವಿವೇಚನೆ ಇಲ್ಲದೆ ವರ್ತಿಸಿ ಈ ವರ್ತನೆಗೆ ಯಾರಾದರೂ ಕೊಂಕನ್ನಾಡಿದರೆ ತಕ್ಷಣವೇ ಅವರನ್ನು ನಿಂದಿಸುವ, ಕೋಪಗೊಳ್ಳುವ ಮೂಲಕ ತಾಳ್ಮೆ ಎಂಬ ಆಯುಧವನ್ನು ಕೆಳಗಿಟ್ಟು ಯಾರ ಮಾತನ್ನು ಕೇಳಿಸಿಕೊಳ್ಳದ ವ್ಯಕ್ತಿತ್ವಯುಳ್ಳವರಾಗಿ ವರ್ತಿಸುತ್ತಾರೆ. ಆಕರ್ಷಣೆಗಳು ಕ್ಷಣಿಕವಾದವು, ಬದುಕು ವಿಸ್ತಾರವಾದದು. ಈ ಸತ್ಯ ಪರಿಚಯವಾದ ದಿನ ತಾಳ್ಮೆಯ ಮಹತ್ವದ ಅರಿವಾಗುತ್ತದೆ. ಯಾರು ಎಷ್ಟೇ ಹೇಳಿದರೂ ಕೂಡ ತಾಳ್ಮೆ, ಸಹನೆ ನಮ್ಮಲ್ಲಿ ಉಳಿಯಲು ಸಾಧ್ಯವಾಗುವುದಿಲ್ಲ. ನಮ್ಮ ಬಗ್ಗೆ ಯಾರು ಮಾತನಾಡಬಾರದು, ಅದು ಮುಂದೆಯಾದರೂ ಸರಿ, ನಮ್ಮ ಬೆನ್ನ ಹಿಂದೆಯಾದರೂ ಸರಿ, ನಾವು ಪ್ರಶ್ನಾತೀತರು. ನಮಗೆ ಬುದ್ಧಿ ಹೇಳಲು ಅವರು ಯಾರು, ಅವರ ಮಾತನ್ನು ನಾವು ಯಾಕೆ ಕೇಳಬೇಕೆಂಬ ಮನೋಭಾವಗಳು ನಮ್ಮನ್ನು ನೈತಿಕವಾಗಿ ಅಧಂಪತನಕ್ಕಿಳಿಯುವಂತೆ ಮಾಡುತ್ತಿದೆ. ಹಿರಿಯರ ಮಾತುಗಳನ್ನು ಕೇಳಿಸಿಕೊಳ್ಳುವಷ್ಟು ವ್ಯವಧಾನ ಇಲ್ಲದವರ ಮಟ್ಟಿಗೆ ನಾವಿಂದು ತಲುಪಿದ್ದೇವೆ. ನಮ್ಮ ದಾರಿಯಲ್ಲಿ ನಮಗಿಷ್ಟ ಬಂದಂತೆ ಬದುಕುವ ಸ್ವಾತಂತ್ರ್ಯ ನಮಗಿದೆ ಎಂಬ ಸ್ವೇಚ್ಛಾಚಾರದಲ್ಲಿ ಮನ ಬಂದಂತೆ ವರ್ತಿಸುತ್ತಾ ಕಾಲ ಕಳೆಯುತ್ತಿದ್ದೇವೆ. ತಾಳ್ಮೆ, ಸಹನೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವಿಸಲು ಕಷ್ಟವಾದರೂ ಅದನ್ನು ಸಾಧಿಸಿದರೆ ಅವು ಅಗಾಧವಾದ ಪರಿಣಾಮವನ್ನುಂಟು ಮಾಡಬಲ್ಲದು. ಸಾಮಾಜಿಕ ಜಾಲತಾಣಗಳನ್ನೊಮ್ಮೆ ಪರಿಶೀಲಿಸಿದರೆ ಸಾಕು, ಇಲ್ಲಸಲ್ಲದ ಮಾತುಗಳನ್ನಾಡಿ ಒಬ್ಬರ ಮೇಲೆ ಮತ್ತೊಬ್ಬರು ಮುಗಿಬಿದ್ದು ಜಗಳವಾಡುವ, ಮನಸ್ಸಿಗೆ ಗಾಸೆಯನ್ನುಂಟು ಮಾಡುವಂತೆ ಪರಸ್ಪರ ನಿಂದಿಸುವ ಕೆಲಸಗಳನ್ನು ನೋಡಿದರೆ ತಾಳ್ಮೆಯ ಪಾಠದ ಅವಶ್ಯಕತೆ ಇಂದು ಎಷ್ಟರ ಮಟ್ಟಿಗಿದೆ ಎಂಬುದರ ಅರಿವಾಗುತ್ತದೆ. ಇಡೀ ಪ್ರಪಂಚದಲ್ಲಿ ಪರಿಪೂರ್ಣರೆಂಬುವರು ಯಾರೂ ಇಲ್ಲ.
ಪ್ರತಿಯೊಬ್ಬರಲ್ಲಿಯೂ ನ್ಯೂನತೆಗಳಿರುವುದು ಸಹಜ. ಅವುಗಳನ್ನು ತಿಳಿದುಕೊಂಡು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಬಾಳಲು ತಾಳ್ಮೆ ಅತ್ಯಂತ ಸಹಕಾರಿ. ತಾಳ್ಮೆ ಇಲ್ಲದಿರುವುದರಿಂದಲೇ ಸಾವು ನೋವುಗಳು ಹೆಚ್ಚಾಗುತ್ತಿವೆ. ಅಂಗವಿಕಲರಾದವರೇ ಬೆರಗುಗೊಳಿಸುವಷ್ಟು ಸಾಧನೆಯನ್ನು ಮಾಡುತ್ತಿರುವ ಈ ಸಂದರ್ಭದಲ್ಲಿ ಜೀವನವನ್ನು ಕಳೆದುಕೊಂಡದ್ದು ನಿಜಕ್ಕೂ ಬೇಸರದ ಸಂಗತಿ. ನಾವು ಹೇಗಿದ್ದರೂ ಮಾತನಾಡಿಕೊಳ್ಳುವವರು ಆಡಿಕೊಳ್ಳುವವರು ಇದ್ದೇ ಇರುತ್ತಾರೆ. ಅವರ ಮಾತುಗಳಿಗೆ ಕಿವಿಯಾಗುವ ಮುನ್ನ ಅವರನ್ನು ಅವರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿ ನಮ್ಮ ಕೆಲಸಗಳನ್ನು ಮತ್ತಷ್ಟು ಮಗದಷ್ಟು ಶ್ರದ್ಧೆಯಿಂದ ಮಾಡುತ್ತಾ ಮುನ್ನುಗ್ಗಿದರೆ ನಮ್ಮ ಗುರಿಯನ್ನು ತಲುಪಲು ಸಾಧ್ಯ. ಈ ಗುರಿ ಸಾಧನೆಯ ತಾಳ್ಮೆಯ ಹಾದಿಯಲ್ಲಿ ಕ್ರಮಿಸುವುದು ಅಗತ್ಯ. ಬದುಕು ಸುಂದರವಾದುದು, ಅದನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಮುನ್ನುಗ್ಗುತ್ತಾ ಹೋದರೆ ಸಹನೆ ತಾಳ್ಮೆ ಎಂಬ ದಾರಿಗಳು ಅಗತ್ಯ ಹಾಗೂ ಅನಿವಾರ್ಯ. ತಾಳಿದವನು ಬಾಳಿಯಾನು ಎಂಬ ಮಾತು ಜೀವನದ ಮಹತ್ತರ ಸತ್ಯವನ್ನು ನಮಗೆ ತಿಳಿಸುತ್ತದೆ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ನೋವುಗಳು ಮತ್ತು ವಿಫಲತೆಗಳು ನಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬಲಿಷ್ಠರನ್ನಾಗಿಸಲು ಬರುತ್ತವೆ. ಅವನ್ನು ಧೈರ್ಯದಿಂದ ತಾಳುವವರು ಮಾತ್ರ ಯಶಸ್ಸಿನ ಸಿಹಿಯನ್ನು ಅನುಭವಿಸುತ್ತಾರೆ. ಸಹನೆಯನ್ನು ಮಾನವನಿಗೆ ಶಕ್ತಿ ನೀಡುವ ಮಹತ್ವದ ಗುಣವಾಗಿದ್ದು ಅದು ವ್ಯಕ್ತಿಯನ್ನು ಉತ್ತುಂಗದತ್ತ ಕೊಂಡೊಯ್ಯುತ್ತದೆ. ಹೀಗಾಗಿ ಜೀವನದಲ್ಲಿ ಯಾವ ಅಡೆತಡೆಗಳೇ ಬಂದರೂ ಮನಸ್ಸನ್ನು ಕುಗ್ಗಿಸಿಕೊಳ್ಳದೆ ಶಾಂತವಾಗಿ ದೃಢವಾಗಿ ಮುಂದೆ ಸಾಗಬೇಕು. ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ನಮ್ಮ ಜೀವನದ ಅಸ್ತ್ರಗಳನ್ನಾಗಿ ಮಾಡಿಕೊಂಡಾಗ ಮಾತ್ರ ನಿಜವಾದ ಸಾಧನೆ ಸಾಧ್ಯವಾಗುತ್ತದೆ. ಆದ್ದರಿಂದ ತಾಳ್ಮೆಯನ್ನು ಜೀವನದ ಅವಿಭಾಜ್ಯ ಭಾಗವನ್ನಾಗಿ ಮಾಡಿಕೊಂಡು ಸಾಗುವವನೇ ನಿಜವಾದ ಅರ್ಥದಲ್ಲಿ ಬಾಳಬಲ್ಲವನಾಗುತ್ತಾನೆ. ಪ್ರಿಯ ಕೇಳುಗರೇ, ಕೇಳುದಲ್ಲಿಷ್ಟೊತ್ತು ತಾಳಿದವನು ಬಾಳಿಯಾನು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ

0: ಗೆಳತಿಯಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು BA ಅಜರುದ್ದೀನ್. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, IMF ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ವಾರ್ತೆಗಳ ವಿವರ: ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ತೃಣಮೂಲ ಕಾಂಗ್ರೆಸ್ ಸಲ್ಲಿಸಿದ್ದ ತುರ್ತು ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ PS ನರಸಿಂಹ ಹಾಗೂ ಜಾಯ್ ಮಲ್ಯ ಬಾಗ್ಜಿ ಅವರನ್ನೊಳಗೊಂಡ ಸುಪ್ರೀಂಕೋರ್ಟ್ ವಿಶೇಷ ಪೀಠ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿಹಿಡಿದಿದೆ. ವಿಚಾರಣೆಯ ವೇಳೆ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಜಿ ಅಧಿಕಾರಿಗಳ ಆಯ್ಕೆ ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿ ಎಣಿಕೆ ಮೇಜಿನ ಬಳಿ ಈಗಾಗಲೇ ಏಜೆಂಟ್ಗಳು ಮತ್ತು ವೀಕ್ಷಕರು ಇರುವುದರಿಂದ ಕೇಂದ್ರ ಸರ್ಕಾರಿ ನೌಕರರ ಉಪಸ್ಥಿತಿಯ ಬಗ್ಗೆ ಆತಂಕ ಏಕೆ ಎಂದು ಪ್ರಶ್ನಿಸಿದರು. ಇದೇ ವೇಳೆ ನ್ಯಾಯಪೀಠ ಆಯೋಗದ ಸುತ್ತೋಲೆಯನ್ನು ಅಕ್ಷರಶಃ ಪಾಲಿಸಬೇಕು ಎಂದು ಆದೇಶಿಸಿತು. ಪಾರದರ್ಶಕತೆ ಕಾಪಾಡಲು CCTV ದೃಶ್ಯಾವಳಿಗಳನ್ನು ಸಂರಕ್ಷಿಸುವಂತೆ ಕೋರಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ಮನವಿಗೆ ಸ್ಪಂದಿಸಿದ ಆಯೋಗ ದೃಶ್ಯಾವಳಿಗಳನ್ನು 45 ದಿನಗಳವರೆಗೆ ಸಂಗ್ರಹಿಸಿಡಲಾಗುವುದು ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ನಡೆಯುತ್ತಿದೆ. ಬೆಳಗ್ಗೆ 7 ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6 ಜರುಗಲಿದೆ. ಮೊದಲೆರಡು ಗಂಟೆಗಳಲ್ಲಿ 15 ಮತಗಟ್ಟೆಗಳಾದ್ಯಂತ ಶೇಕಡ 16 ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2 ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ಈ ವೇಳೆ ಅಕ್ರಮಗಳು ನಡೆದಿರುವ ಕುರಿತು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ಕೈಗೊಂಡಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ್ದಾರೆ. ಈ ಸಮಿತಿಗಳ ಅವಧಿ ಈ ತಿಂಗಳ 1 ಆರಂಭವಾಗಿದ್ದು ಮುಂದಿನ ವರ್ಷದ April 30 ಇರಲಿದೆ. ಬಿಜೆಪಿ ಸಂಸದ ಡಾ ಸಂಜಯ್ ಜೈಸ್ವಾಲ್ ಅವರನ್ನು 30 ಸದಸ್ಯರಿರುವ ಅಂದಾಜು ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿಯ ಸಂಸದ ಬೈಜಯಂತ್ ಪಾಂಡಾ ಅವರನ್ನು ನೇಮಕ ಮಾಡಲಾಗಿದ್ದು ಈ ಸಮಿತಿಯಲ್ಲಿ ಲೋಕಸಭೆಯ 15 ಮತ್ತು ರಾಜ್ಯಸಭೆಯ 7 ಸದಸ್ಯರು ಇರಲಿದ್ದಾರೆ. ಕಾಂಗ್ರೆಸ್ ಸಂಸದ KC ವೇಣುಗೋಪಾಲ್ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಫಗ್ಗನ್ ಸಿಂಗ್ ಕುಲಾಸ್ತೆ ಅವರನ್ನು ನೇಮಿಸಲಾಗಿದೆ. ಭಾರತ ಸಾರ್ವಜನಿಕ ಆಡಳಿತದಲ್ಲಿ ಅಳವಡಿಸಿಕೊಂಡಿರುವ ಡಿಜಿಟಲೀಕರಣ ಪ್ರಕ್ರಿಯೆ ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆಗಳ ಉತ್ಪಾದಕತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ತಿಳಿಸಿದೆ. ರಾಷ್ಟ್ರೀಯ ಸಮೀಕ್ಷೆ ದತ್ತಾಂಶ ಆಧಾರಿತ ತನ್ನ ವರದಿಯಲ್ಲಿ IMF 2010-15 ಅವಧಿಯಲ್ಲಿ ವಿವಿಧ ರಾಜ್ಯಗಳು ಜಾರಿಗೆ ತಂದ ತೆರಿಗೆ ಸಲ್ಲಿಕೆ, ಪರವಾನಗಿ ಮತ್ತು ತಪಾಸಣೆಯಂತಹ ಡಿಜಿಟಲ್ ಸುಧಾರಣೆಗಳು ಉದ್ದಿಮೆಗಳ ಮೇಲಿನ ಹೊರೆ ತಗ್ಗಿಸಿವೆ ಎಂದು ವಿಶ್ಲೇಷಿಸಿವೆ. ಡಿಜಿಟಲ್ ವ್ಯವಸ್ಥೆಗಳಿಂದ ವ್ಯವಹಾರ ವೆಚ್ಚ ಮತ್ತು ವಿಳಂಬ ತಗ್ಗಿದ್ದು ಪಾರದರ್ಶಕತೆ ಹೆಚ್ಚಿದೆ. ಹೆಚ್ಚಿನ ಸುಧಾರಣೆಗಳನ್ನು ತಂದ ರಾಜ್ಯಗಳಲ್ಲಿ ಉದ್ದಿಮೆಗಳ ನಡುವಿನ ಉತ್ಪಾದಕತೆಯ ಅಂತರ ತಗ್ಗಿದ್ದು ಸಂಪನ್ಮೂಲಗಳ ಸಮರ್ಪಕ ಬಳಕೆ ಸಾಧ್ಯವಾಗಿದೆ ಎಂದು IMF ತಿಳಿಸಿದೆ. ಸುಮಾರು 11 ಕೋಟಿ ಕಾರ್ಮಿಕರಿಗೆ

0: ಉದ್ಯೋಗ ನೀಡಿರುವ ಮತ್ತು ಉತ್ಪಾದನಾ ವಲಯದಲ್ಲಿ ಶೇಕಡಾ 35% ಪಾಲು ಹೊಂದಿರುವ ಸಣ್ಣ ಉದ್ದಿಮೆಗಳ ಬೆಳವಣಿಗೆಗೆ ಈ ಡಿಜಿಟಲ್ ಆಡಳಿತ ಪೂರಕವಾಗಿದೆ ಎಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಸರ್ಗಿಕ ವಿಕೋಪಗಳು ಮತ್ತು ತುರ್ತು ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರ ಇಂದು ಸೆಲ್ ಬ್ರಾಡ್ಕಾಸ್ಟ್ ಅಲರ್ಟ್ ಎಂಬ ಸ್ವದೇಶಿ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯನ್ನು ದೇಶಾದ್ಯಂತ ಯಶಸ್ವಿಯಾಗಿ ಪರೀಕ್ಷಿಸಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ಪರೀಕ್ಷಾರ್ಥ ಸಂದೇಶವನ್ನು ರವಾನಿಸಲಾಗಿದೆ. ಇಂದು ಅನೇಕ ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಫ್ಲಾಶ್ ಎಸ್ಎಂಎಸ್ ಸಂದೇಶಗಳು ಬಂದಿದ್ದು ಇದು ಕೇವಲ ಪರೀಕ್ಷಾರ್ಥ ಸಂದೇಶ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಸುನಾಮಿ, ಭೂಕಂಪ, ಸಿಡಿಲು ಮತ್ತು ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ನಿರ್ದಿಷ್ಟ ಪ್ರದೇಶದ ಜನರಿಗೆ ಏಕಕಾಲದಲ್ಲಿ ಕ್ಷಿಪ್ರವಾಗಿ ಮಾಹಿತಿ ತಲುಪಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಉದ್ದೇಶವಾಗಿದೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026 ಆಯೋಜಿಸಿತ್ತು. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ ಮತ್ತು ಪ್ರತಾಪ್ ರಾವ್ ಜಾಧವ್ ಉಪಸ್ಥಿತರಿದ್ದರು. ಒಮಾನ್ ಕೊಲ್ಲಿ ಮತ್ತು ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಅಮೆರಿಕ ವಿಧಿಸಿರುವ ನೌಕಾ ದಿಗ್ಬಂಧನದಿಂದಾಗಿ ಇರಾನ್ ಸುಮಾರು $4.8 billion ತೈಲ ಆಮದನ್ನು ಕಳೆದುಕೊಂಡಿದೆ ಎಂದು ಅಮೆರಿಕ ವರದಿಯನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ. ಟೆಹರಾನ್ ಮೇಲೆ ನಿರಂತರ ಆರ್ಥಿಕ ಒತ್ತಡ ಹೇರುವುದು ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅಮೆರಿಕ ರಕ್ಷಣಾ ಇಲಾಖೆಯ ವಕ್ತಾರ ಸೀನ್ ಪಾರ್ನೆಲ್ ತಿಳಿಸಿದ್ದಾರೆ. ಮುಂಬರುವ ಮುಂಗಾರು ಹಂಗಾಮಿನ ಹಿನ್ನೆಲೆಯಲ್ಲಿ ಪ್ರವಾಹ ಮುನ್ಸೂಚನೆ ಮಾದರಿಯ ಕುರಿತು ಚರ್ಚಿಸಲು ಭಾರತ ಮತ್ತು ನೇಪಾಳದ ಪ್ರತಿನಿಧಿಗಳ ಸಭೆ ಕಠ್ಮಂಡುವಿನಲ್ಲಿಂದು ನಡೆಯಲಿದೆ. ಬಿಹಾರದ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಈ ಸಭೆಯಲ್ಲಿ ಭಾಗವಹಿಸಲಿದೆ. ಇದಕ್ಕೂ ಮುನ್ನ April 30 ಮತ್ತು ನಿನ್ನೆ ಕಠ್ಮಂಡುವಿನಲ್ಲಿ ನಡೆದ ಕೋಸಿ ಮತ್ತು ಗಂಡಕ್ ಯೋಜನೆಗಳ 11ನೇ ಭಾರತ ನೇಪಾಳ ಜಂಟಿ ಸಮಿತಿ ಸಭೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಸಭೆಯಲ್ಲಿ ಜಲ ನಿರ್ವಹಣೆ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಉಭಯ ರಾಷ್ಟ್ರಗಳು ಸಹಮತ ವ್ಯಕ್ತಪಡಿಸಿವೆ. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು June 15 ವಾಣಿಜ್ಯ ವಿಮಾನಯಾನ ಕಾರ್ಯಾಚರಣೆಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉದ್ಘಾಟನೆ ಮತ್ತು ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಅಗತ್ಯ ಅನುಮೋದನೆ ದೊರೆತ ನಂತರ ಈ ಸೇವೆಗಳು ಆರಂಭವಾಗುತ್ತಿವೆ. ಇಂಡಿಗೋ ಸಂಸ್ಥೆಯು ಇಲ್ಲಿಂದ ಮೊದಲ ವಿಮಾನಯಾನ ನಡೆಸಲಿದ್ದು ನಂತರ ಅಕಾಸಾ ಏರ್ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆಗಳು ತಮ್ಮ ಸೇವೆಗಳನ್ನು ಒದಗಿಸಲಿವೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ಧ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 7 ಜಯ ಸಾಧಿಸಿದೆ. ಚೀನಾದಲ್ಲಿಂದು AFC 17 ಮಹಿಳಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಕಣಕ್ಕಿಳಿಯುವ ಮೂಲಕ ತನ್ನ ಅಭಿಯಾನ ಆರಂಭಿಸಲಿದೆ. 2005 ನಂತರ ಅಂದರೆ 21 ಸುದೀರ್ಘ ಕಾಯುವಿಕೆಯ ನಂತರ ಭಾರತ ಈ ಮಟ್ಟದ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ. ಭಾರತೀಯ ಕಾಲಮಾನ 5:00 ಈ ಪಂದ್ಯ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂ

ಸುಪ್ರೀಂ ಕೋರ್ಟ್ 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನ.
2: ಗಮಪಗಾರಿ ನಿಜ ಗಮ ಪರಿ ಪಸ

ಸಿಟ್ಯಾಕೆ ಮೌನಗಿಳಿಯೇ, ಸಿಟ್ಯಾಕೆ ನನ್ನ ಬಳಿಯೇ, ಒತ್ಯಾಕೆ ಏಳು ಹಳಿಲೇ, ಗುಟ್ಯಾಕೆ ನನ್ನ ಬಳಿಯೇ, ಹೇಳಿರೆ ನಿಮ್ಮ ಅನ್ನ ನಾನೆಂಗ ಮರೆಯಲಿಯೇ ತೊರೆಯಲಿ ಈ

0: ನಾನಿಂದು ನಿಮ್ಮಿಂದ ಬಹು ದೂರ ಸಾಗರಿಯೇ.
1: ಇದುವರೆಗೂ ಸರಗೂರು ಪಟ್ಟಣದ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನ ಹಾಡುವಸೆ ಕಾರ್ಯಕ್ರಮದಲ್ಲಿ ಕೇಳಿದಿರಿ.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
3: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
2: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
3: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
4: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
1: ಹೌದಾ? ಯಾವ ವೆಬ್ಸೈಟ್ನಿಂದ?
4: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
1: ರಿವ್ಯೂ ನೋಡಿದೀಯಾ?
4: ಇಲ್ಲ.
1: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
3: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
2: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
2: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ.

0: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ.

0: ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಕುಡಿತವನ್ನ ಬಿಡಿಸಲು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಏರ್ಪಡಿಸುವ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮನೋಹರ್. ನಾನು ಒಬ್ಬ ಚೇತರಿಸಿಕೊಳ್ಳುತ್ತಿರುವ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಮತ್ತು ಕಿರಿಯ ಬಂಧುಗಳ ಅನುಭವ, ಬಲ, ಭರವಸೆ, ಅದರ ಸ್ಪಾನ್ಸರ್ ಸಹಾಯದಿಂದ ಈ ದಿನ ಕುಡಿಗಿಲ್ಲ. ಕುಡಿಬೇಕಾದ ಯಾವುದೇ ಒತ್ತಡ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ನನ್ನ ಕುಡಿತ ಬಂದು ಒಂದು 20 ವರ್ಷದ ಕುಡಿತ ಸ್ನೇಹಿತರೆ. ಮೋಜು ಮಸ್ತಿಗೋಸ್ಕರ ಕುಡಿತವನ್ನು ಶುರು ಮಾಡಿದಂಥ ವ್ಯಕ್ತಿ ಸ್ನೇಹಿತರೆ ನಾನು. ಒಂದು 5 ವರ್ಷಗಳ ಕಾಲ ಯಾವುದೇ ರೀತಿ ತೊಂದರೆಗಳಿಗೆ ಒಳಪಡದೆ ತುಂಬ ಸಂತೋಷವಾಗಿ ಜಾಲಿಯಾಗಿ ಅಲ್ಲಿ ಇಲ್ಲಿ ಪಾರ್ಟಿ ಗಿರ್ಟಿ ಸ್ನೇಹಿತರ ಜೊತೆ ಸೇರಿಕೊಂಡು ಎಂಜಾಯ್ ಮಾಡಿ ಕುಡಿತಿದ್ದಂಥ ಒಂದು ವ್ಯಕ್ತಿ ಸ್ನೇಹಿತರೆ. ಈ 5 ವರ್ಷ ಕಳೆದ ನಂತರ ನನಗೆ ಸಮಸ್ಯೆಗಳು ಶುರುವಾಗ್ತಾ ಬಂತು ಸ್ನೇಹಿತರೆ. ಸಮಸ್ಯೆಗಳು ಶುರುವಾದಂಗೆ ನನ್ನ ಕುಡಿತನು ಜಾಸ್ತಿ ಆಗ್ತಾ ಬಂತು. ಮೊದಲೆಲ್ಲ ಹೆಂಗೆ ಕುಡಿತಿದ್ದೋ ಅಂದರೆ ಸಂಜೆ ಹೊತ್ತು ಕುಡಿತಿದ್ದೋ, ಇಲ್ಲ ಅಂತಂದರೆ ವಾರಕ್ಕೊಂದಿನ ಕುಡಿತಿದ್ದೋ, ಇಲ್ಲ ತಿಂಗಳಿಗೊಂದಿನ ಪಾರ್ಟಿ ಕುಡಿತಿದ್ದೋ, ಈ ಥರ ಮಾಡ್ತಾಯಿದ್ದೆ. ಈ 5 ವರ್ಷ ಕುಡಿತ ಶುರುವಾದ ಮೇಲೆ ತುಂಬ ಸಂತೋಷ ಕೊಡ್ತಾ ಇತ್ತು. ಕುಡಿತ ನನಗೆ ಭಾರಿ ಸಂತೋಷ, ಧೈರ್ಯ, ಶಕ್ತಿ ಎಲ್ಲ ಕೊಡ್ತಿತ್ತು. ಕುಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಕುಡಿತದಿಂದ ಏನು ಬೇಕಾದ್ರೂ ಗೆಲ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ನಾನು ಸ್ನೇಹಿತರೆ. ಆ ಕುಡಿತ ನನ್ನ ಆ ಸಂತೋಷ, ಆ ಸುಖ, ಅದು ನನ್ನ ಹೆಚ್ಚು ದಿವಸ ಬಾಳಿಕೆ ಬರಲಿಲ್ಲ ಸ್ನೇಹಿತರೆ. 5-6 ವರ್ಷ ಮುಗಿದ ನಂತರ ಒಂದೊಂದು ಸಮಸ್ಯೆಗಳು ಹುಟ್ಕೊಳ್ಳೋಕೆ ಶುರುವಾಯಿತು. ಹಾಗೆ ನನ್ನ ಕುಡಿತನೂ ಜಾಸ್ತಿ ಆಗ್ತಾ ಬಂತು, ಸಾಲಗಳು ಜಾಸ್ತಿ ಆಗ್ತಾ ಬಂತು. ಕುಡಿಯೋಕ್ಕೋಸ್ಕರ ಅಲ್ಲಿ ಇಲ್ಲಿ ಬಡ್ಡಿಗೆ ಸಾಲ ಮಾಡಿ ಸ್ನೇಹಿತರೊಟ್ಟಿಗೆ ಸೇರಿ ಕುಡಿತಿದ್ದಂಥ ವ್ಯಕ್ತಿ. ಮನೆಯಲ್ಲಿ ಅವರು ಜೀವನ ಮಾಡಲಿಕ್ಕೆ ಏನಿದೆ, ಅವರು ಊಟ ಮಾಡಿದ್ರ, ಮನೇಲಿ ಏನಾದರೂ ಸಾಮಾನಿದೆಯಾ, ಅವ್ರು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ತಾನೆ. ಕುಡಿಯೋದೊಂದೇ ಜೀವನ, ಕುಡಿತದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಕುಡಿದ್ರೆ ಎಲ್ಲ ಬರ್ತದೆ, ಎಲ್ಲ ಸಿಗ್ತದೆ ಅನ್ಕೊಂಡು ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ಸ್ನೇಹಿತರೆ. ಮದುವೆ ಆಯಿತು, ಮಕ್ಕಳಾಯಿತು, ಪ್ರಾಬ್ಲಮ್ಗಳು ಅಲ್ಲಿಂದ ಶುರುವಾಗ್ತಾ ಬಂತು. ಕುಡಿಯೋದು, ಹೆಂಡತಿ ಜೊತೆ ಜಗಳ ಮಾಡೋದು, ಅವ್ರಿಗೆ ಬ್ಯಾಡ್ದಿರೋ ಮಾತುಗಳು ಮಾತಾಡೋದು, ಅವರ ಅಪ್ಪ ಅಮ್ಮನ ಬೈಯೋದು, ತುಂಬ ಅನುಮಾನ ಪಡ್ತಾ ಇದ್ದೆ ನಾನು ನನ್ನ ಹೆಂಡತಿನ. ಫೋನಲ್ಲಿ ಮಾತಾಡೋಂಗಿಲ್ಲ, ಲೇಟಾಗಿ ಬರೋಂಗಿಲ್ಲ, ಅವ್ರ ಕೆಲಸನೇ ಅಂಥದ್ದು. ಅದರಲ್ಲಿ ನಾನು ತುಂಬ ಅನುಮಾನ ಪಟ್ಟು ಅವ್ರನ್ನ ತುಂಬ ಕೀಳಾಗಿ ನಡ್ಸ್ಕೊಳ್ತಾ ಇದ್ದೆ, ಹೊಡಿತಾ ಇದ್ದೆ. ಮಕ್ಕಳು ಹತ್ರ ಬರ್ತಾ ಇರಲಿಲ್ಲ, ನನ್ನ ಮಕ್ಕಳೇ ಅಂತಲೇ ನನಗೆ ಸಂಶಯ, ಡೌಟು, ಏನೇನೋ ಹುಚ್ಚು ಹುಚ್ಚು ಮಾತುಗಳು ಕೀಳಾಗಿ ಮಾತಾಡಿ ಅವ್ರನ್ನ ತುಂಬ ನೋಯಿಸಿ ತಾಯಿಗೆ ತಂಗಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅವ್ರನ್ನ ತುಂಬ ನೋವಿಗೆ ತಳ್ಳಿ ನೋವು ಪಡೋ ರೀತಿ ಮಾಡಿದ್ದೆ ಸ್ನೇಹಿತರೆ. ನಾನು ಅವರೊಂದು ಮದುವೆ ಸಮಾರಂಭಗಳಿಗೆ ಹೋಗೋದಾಗಲಿ, ಪೂಜೆ ಪುನಸ್ಕಾರಗಳಿಗೆ ಹೋಗೋದಾಗಲಿ, ಯಾವುದಕ್ಕೂ ಹೋದರೂ ಅವ್ರಿಗೆ ಅಲ್ಲಿ ಒಂದು ಬೆಲೆ ಇಲ್ಲ, ಒಂದು ಮರ್ಯಾದೆ ಇಲ್ಲ, ಬೇರೆ ಅವಮಾನಗಳೇ ಜಾಸ್ತಿ. ನನ್ನ ಯಾವುದೇ ಒಂದು ಫಂಕ್ಷನ್ಗಳಿಗಾಗಲಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರ್ತಿಲ್ಲ, ಕಾರಣ ಕುಡಿದು ನಾನು ಅಲ್ಲಿ ಗಲಾಟೆ ಮಾಡ್ತೀನಿ, ಇಲ್ಲ ಕುಡಿದು ನಾನು ಅಲ್ಲಿ ಎಲ್ಲಾದರೂ ಬಿದ್ದೋಗ್ತೀನಿ ಅಂತ ತಿಳ್ಕೊಂಡು ಯಾರು ಹೇಳ್ದೇ ಹೋಗ್ತಾಯಿದ್ರು. ಸಂಬಂಧಿಕರು ದೂರ ಆದರು, ಸ್ನೇಹಿತರು ದೂರ ಆದರು, ಯಾರಿಗೂ ಒಂದು ಬೇಡದಂಥ ಒಂದು ವ್ಯಕ್ತಿ ಆಗೋದೆ ಸ್ನೇಹಿತರೆ. ನಾನು ಯಾವ ಮಟ್ಟಿಗೆ ಅಂತಂದರೆ ಮೊದಲು ಕುಡ್ತಾ ನನಗೆ ಯಾವುದೇ ಬಾಧಕ ಮಾಡಿತ್ತಿಲ್ಲ ಸ್ನೇಹಿತರೆ. ಅಲ್ಲಿಂದ ನಾನು ಸಂಜೆ ಕುಡಿತಾ ಇದ್ದವನು, ಮಧ್ಯಾಹ್ನ ಕುಡಿಯಕ್ಕೆ ಬಂದೆ ಮಧ್ಯಾಹ್ನ ಕುಡಿತಿದ್ದವನು, ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೆ. ಸ್ವಂತ ಜೀಪ್ ಇತ್ತು, ಜೀಪ್ ಓಡಿಸ್ತಾ ಇದ್ದೆ. ಕಾಲಕ್ರಮೇಣ ಜೀಪ್ ಓಡಿಸೋಕ್ಕೇನು ಆಗ್ತಾನೆ, ಬೆಳಗ್ಗೆಯಿಂದನೇ ಕುಡಿಯೋಕ್ಕೆ ಶುರು ಮಾಡಿ ಡ್ರೈವರ್ಗಳ ಹತ್ರ ಗಾಡಿ ಕೊಟ್ಟು ಮಾಡ್ತಾ ಇದ್ದೆ. ಸಾಲಗಳು ಜಾಸ್ತಿ ಆಯಿತು, ಗಾಡಿ ಫೈನಾನ್ಸ್ ಕಟ್ಟಿದ್ದಿಲ್ಲ, ಬಂದು ಗಾಡಿಗಳು ಹೇಳ್ಕೊಂಡು ಹೋದರು. ನನ್ನ ನಾನತ್ವ ನನ್ನ ಬೇರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಒಬ್ಬ ಓನರ್ ಆಗಿದ್ದವನು ಇನ್ನೊಬ್ರು ಗಾಡೀಲಿ ಹೋಗಿ ಡ್ರೈವರ್ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ತುಂಬ ಅವಮಾನಗಳನ್ನ ಪಟ್ಟೆ. ಒಂದೊಂದು 90 ಎಣ್ಣೆಗೋಸ್ಕರ ಯಾರ್ಯಾರ್ದೋ ಕಾಲು ಹಿಡಿದು ಬಿಟ್ಟಿದ್ದೀನಿ, ಭಿಕ್ಷೆ ಬೇಡಿದ್ದೀನಿ, ಏನೆಲ್ಲ ಚೀ ತೂ ಅನ್ಸ್ಕೊಂಡಿದ್ದೀನಿ. ಮಾನ ಮರ್ಯಾದೆ ಯಾವುದೂ ಇಲ್ಲ. ನೋರಿಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಬಿಟ್ಕೊಳ್ಳೋದು. ತುಂಬ ನೋವು, ನಾನು ನೋವು ಅನುಭವಿಸಿದ್ದೀನಿ.

ನಮ್ಮ ಮನೆಯವರು ಸುತ್ತಮುತ್ತಲದವರು ಎಲ್ಲರಿಗೂ ನೋವನ್ನು ಕೊಟ್ಟಿದ್ದೀನಿ. ದೇವರ ಒಂದು ಪುಣ್ಯನ ಏನೋ ಅನ್ಕೊಳ್ಬೋದು. ನನ್ನ ಹೆಂಡತಿಗೆ ಒಂದು ಧನ್ಯವಾದ ಹೇಳಬೇಕು, ಯಾಕಂತಂದರೆ ಅವಳಿಗಷ್ಟೆಲ್ಲ ಅವಮಾನ ನೋವು ಚಿತ್ರಹಿಂಸೆ ಕೊಟ್ಟರು ಅವಳು ನನಗೆ ಈ ಪ್ರೋಗ್ರಾಮ್ನ ಅವಳಿಂದನೇ ನನಗೆ ಸಿಕ್ಕಿದ್ದು. ಮಿಗಿಲಾದ ಶಕ್ತಿ ಭಗವಂತನಿಗೆ ಒಂದು ಧನ್ಯವಾದ ಹೇಳ್ತಾ, ನನ್ನ ಹೆಂಡತಿಗೂ ಒಂದು ಧನ್ಯವಾದ ಹೇಳ್ತಾ, ನನ್ನ ತಾಯಿ ತಂಗಿಗೂ ಒಂದು ಧನ್ಯವಾದನ ಹೇಳ್ತಾ ಹೇಳೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅವರು ಅವತ್ತು ನನ್ನ ಹೆಂಡತಿ ನನಗೆ ಈ ಪ್ರೋಗ್ರಾಮ್ ತೋರಿಸಿಲ್ಲ ಅಂದಿದ್ರೆ ನಾನು ಇವತ್ತು ನಿನ್ನ ಮುಂದೆ ಈ ಥರ ನಾನು ಮಾತಾಡೋಕೆ ಆಗ್ತಾ ಇರಲಿಲ್ಲ. ಈ ಕುಡಿತದಿಂದ ಸರ್ವನಾಶ ಆಗೋಗಿದೆ ಸ್ನೇಹಿತರೆ. ನಾನು ಈ ಕಾರ್ಯಕ್ರಮ ನಮಗೆ ಸಿಕ್ಕಿಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಾನು ಹುಚ್ಚು ಜೈದು ಸಾವು ಏನಾದರೂ ಒಂದು ಆಗ್ತಾ ಇದೆ ಸ್ನೇಹಿತರೆ. ನನಗೆ ಸರಿಯಾದ ಸಮಯಕ್ಕೆ ಸಹ 2023 ಅಕ್ಟೋಬರ್ 27ನೇ ತಾರೀಕು ನಮಗೆ ಈ ಕಾರ್ಯಕ್ರಮ ಉಚಿತ ಶಿಬಿರ ಸ್ವಾಮಿ ವಿವೇಕಾನಂದ ಅವರು ಆಯೋಜಿಸಿದ ಉಚಿತ ಶಿಬಿರ ಸಿಕ್ತು ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರಿಂದ ನನಗೆ 10 ದಿನದ ಉಚಿತ ಶಿಬಿರ ಒಂದು ಕಾರ್ಯಕ್ರಮ ಸಿಕ್ತು ಸ್ನೇಹಿತರೆ. ಅದು ನನ್ನ ಹೆಂಡತಿ ಮುಖಾಂತರ ಸಿಕ್ಕಿದ್ದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಸಿಗ್ಲಿಲ್ಲ ಅಂದಿದ್ರೆ ಸ್ನೇಹಿತರೆ ನಾನು ಇಷ್ಟೊತ್ತಿಗೆ ಒಂದು ಸತ್ತೋಗ್ತಾ ಇದೆ, ಇಲ್ಲ ಅಂತಂದ್ರೆ ಹುಚ್ಚನಾಗ್ಬಿಡ್ತಿದೆ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯವ್ರಿಗೂ ನನ್ನ ಒಂದು ಧನ್ಯವಾದನ ತಿಳಿಸ್ಬೇಕು ಸ್ನೇಹಿತರೆ. ಅವರು ಅವತ್ತು ನನಗೆ ಆ ಕ್ಯಾಂಪ್ ನನಗೆ ಸಿಕ್ಕಿಲ್ಲ ಅಂತಂದಿದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿ ನಾನು ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವತ್ತು ನನಗೆ 10 ದಿನದ ಶಿಬಿರ ಸಿಕ್ಕಿ ನಾನು ಅದರೊಳಗೆ ನಾನು ಹೋದ್ಮೇಲೆ ನನಗೆ ಕುಡಿಯೋದು ಬಿಡಬೇಕು ಅನ್ನೋ ಇಚ್ಛೆ ಇತ್ತು ಸ್ನೇಹಿತರೆ. ಆದರೆ ನನಗೆ ಅದರದ್ದು ಯಾವುದೇ ಒಂದು ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ಬರೋರು ಅಡ್ವೈಸ್ ಮಾಡೋರು, ಬೇಡಪ್ಪ ಕುಡಿಬೇಡ ನೀನು ಸತ್ತೋಗ್ತೀಯ, ನಿನಗೆ ಲಿವರ್ ಹೋಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ತದೆ, ಇವೆಲ್ಲ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಿದ್ರು ಹೊರತು ಅದನ್ನು ಹೆಂಗೆ ಬಿಡೋದು ಅಂತ ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ಈ 10 ದಿನ ಉಚಿತ ಶಿಬಿರ ನನಗೆ ಸಿಕ್ಕಿದ್ಮೇಲೆ ಅಲ್ಲಿ ನಮಗೆ AA ಮೆಂಬರ್ಗಳು ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು ಸ್ನೇಹಿತರೆ. ಅವರ ಮುಖಾಂತರ ನನಗೆ ಇದೊಂದು ಕಾಯಿಲೆ, ಈ ಕಾಯಿಲೆ ನಮ್ಮನ್ನ ಸಾಯೋ ತನಕ ನಮ್ಮೊಟ್ಟಿಗೆ ಈ ಕಾಯಿಲೆ ಇರ್ತದೆ. ಇವಾಗ ಹೆಂಗೆ ನಮಗೆ ಶುಗರ್ ಕಾಯಿಲೆ ಇದೆಯೋ ಅದೇ ರೀತಿ ಇದು ನಮ್ಮ ಕೊನೆ ನಾವು ಸಾಯಗಂಟೂ ನಮಗೆ ಈ ಕಾಯಿಲೆ ಇದು ನಮ್ಮ ಜೊತೆಲೇ ಇರ್ತದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ಮದ್ದು ಮಾತ್ರ ಯಾವುದೂ ಇಲ್ಲ. ಇದಕ್ಕೇನಂತಂದರೆ ಈ ಕಾರ್ಯಕ್ರಮವನ್ನು ಬಿಟ್ಟರೆ ಬೇರೆ ಇನ್ಯಾವ ಒಂದು ಮದ್ದು ಮಾತ್ರೆಯಿಂದ ಈ ಕುಡ್ತಾ ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ ನಮ್ಮ ಆ ಕ್ಯಾಂಪಲ್ಲಿ 2-3 ದಿನ ಕಳೆದ ಮೇಲೆ ಸ್ನೇಹಿತರೆ ನಮಗೆ AA ಮೆಂಬರ್ಗಳು ಬಂದು ಅವರ ಅನುಭವ ಬಲ ಬೆಂಬಲ ಭರವಸೆನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು. ಇಲ್ಲಿ ಯಾವುದೇ ಒಂದು ಆಫೀಸರ್ ಆಗಲಿ ಅವರಾಗಲಿ ಇವರಾಗಲಿ ಬಂದು ಪಾಠ ಮಾಡ್ತಾ ಇರಲಿಲ್ಲ. ಬರೀ ಕುಡುಕರೆ ಕುಡಿತದಿಂದ ದೂರ ಇರೋರು, ನನ್ನಂಥ ಕುಡುಕರು ಕುಡಿತದಿಂದ ದೂರ ಇದ್ದು 15 ವರ್ಷ 20 ವರ್ಷ 25 ವರ್ಷ ಬಿಟ್ಟಿರೋರು, ಅವರ ಅನುಭವಗಳನ್ನ ನಮ್ಗೆ ಹೇಳಿದಾಗ ನಮ್ಮಲ್ಲಾದ ಘಟನೆಗಳು ಅವರ ಜೀವನದಲ್ಲೂ ನಡೆದಿದೆ ಅಂತ ಆವಾಗ ನನಗೆ ಮೇಲೆ ಮೇಲೆ ಅರ್ಥ ಆಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರು ಅವರು ಹೇಳ್ಕೊಟ್ಟ ಪಾಠನ ಎಲ್ಲೋ ನನ್ನ ಮನಸ್ಸೊಳಗೆ ನನಗೆ ಸ್ವಲ್ಪ ನಾಟದಂಗೆ ಆಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರ್ಗಳನ್ನ ಹೇಳ್ತಾ ಹೇಳ್ತಾ ಹೇಳ್ತಾ ನನ್ನ ಜೀವನದಲ್ಲಿ ಒಂದು ಆ AA ಮೆಂಬರ್ಗಳು ಹೊರಗಡೆಯಿಂದ ಸುಮಾರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಅವರ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು. ಆವಾಗ ನನಗೆ ಅಲ್ಲಿ ಒಂದು 4ನೇ ದಿನನೋ 5ನೇ ದಿನನೋ ನಮಗೆ ಕನಕಪುರದಿಂದ ಯಶೋಧ ಮೇಡಮ್ ನಾಗರಾಜ್ ಸರ್ ಅಂತೇಳಿ ಬಂದಿದ್ರು ಸ್ನೇಹಿತರೆ. ಅವರು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾವು ಕುಡಿತದಿಂದ ದೂರ ಇರೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ಅವರು ಪ್ರತಿದಿನ ಕ್ಯಾಂಪ್ ಮುಗಿದ ಮೇಲೆ ಪ್ರತಿದಿನ ಡೈಲಿ ಬೆಳಗ್ಗೆ ಸಂಜೆ ನಮಗೆ ಫೋನ್ ಮಾಡೋರು, ಮೇಯರ್ ಮಾಡಿಸೋರು ಹೆಂಗಿರ್ಬೇಕು ಯಾವ ರೀತಿ ಇರಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ರು. ತುಂಬ ಅಂತಂದರೆ ತುಂಬ ನಮ್ಮ ಮೇಲೆ ಒಂದು ಪೋಷಕರೇ ಅಂತ ಹೇಳ್ಬೋದು ಸ್ನೇಹಿತರೆ. ಆ ರೀತಿ ಅವರು ತಮ್ಮ ಇದನ್ನು ನಮಗೆ ನಮ್ಮ ಬೆನ್ನಿದ್ದೆ ನಿಂತು ಸಪೋರ್ಟ್ ಕೊಟ್ಟು ತುಂಬ ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿ ನಮ್ಮನ್ನ ಸಪೋರ್ಟ್ ಮಾಡಿದ್ರು. ನಾವು ಕುಡಿತದಿಂದ ದೂರ ಇರೋಕ್ಕೆ ತುಂಬ ನಮಗೆ ಸಾಧ್ಯವಾಯಿತು ಸ್ನೇಹಿತರೆ. ಅವರು ಅವತ್ತು ನಮಗೆ ಆ ರೀತಿ ನಮಗೆ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತಿಲ್ಲ ಅಂತಂದಿದ್ರೆ ನಾವು ಚೇತರಿಸ್ಕೊಳ್ಳೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ನಮಗೆ AA ಅಂದರೆ ಏನು ಅಂತ ಗೊತ್ತಿರಲಿಲ್ಲ, AA ಕಾರ್ಯಕ್ರಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಪ್ರೇಯರ್ ಗೊತ್ತಿರಲಿಲ್ಲ, ನಾವು ಹೆಂಗಿರ್ಬೇಕು ಶಿಸ್ತಾಗಿರ್ಬೇಕು, ಶೇವಿಂಗ್ ಮಾಡ್ತಾ ಇರಲಿಲ್ಲ, ಮೊದಲು ಕುಡಿಯೋ ಸಮಯದಲ್ಲಿ ಶೇವಿಂಗ್ ಮಾಡ್ತಾ ಇರ್ತಿರಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ತಾ ಇರಲಿಲ್ಲ, ಹೆಂಗೆ ಬೇಕು ಹಂಗೆ ಇದ್ದು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಎಲ್ಲಿ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಯಾರಿಗೆ ಏನು ಹೇಳ್ಕೊಡ್ಬೇಕು ಇಂಥದ್ದು ಯಾವುದು ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ನಾನು. ಇವಾಗ ನಾನು ಆ ಕ್ಯಾಂಪ್ ಮುಗಿಸಿ ಬಂದಮೇಲೆ ಹೊರಗಡೆ ನಡೆಯೋ AA ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಅಲ್ಲಿ ಹೊರಗಡೆ ಹೋದಾಗ ಮೀಟಿಂಗ್ಗಳಿಗೆಲ್ಲ ಹೋಗ್ತೀನಿ, ಅಲ್ಲಿ ಹೋದಾಗ ಎಲ್ಲ ಬಂದು ತಪ್ಪಿಕೊಳ್ತಾರೆ,
ನಾನು

ಅನ್ಕೊಳ್ತೇನೆ. ನಾನೊಬ್ಬ ಯಾರಿಗೂ ಬೇಡದಂತ ಒಂದು ವ್ಯಕ್ತಿನ ಇವರು ಬಂದು ಬಾಚಿ ತಪ್ಕೊಳ್ತಾರೆ, ಪ್ರೀತಿ ತೋರಿಸ್ತಾರೆ, ಇದೆಲ್ಲ ಈ ಕುಡುಕನಿಗೆ ಸಿಗ್ತಾ ಇದೆ. ನನಗೆ ಒಂಥರ ಆಶ್ಚರ್ಯ, ನಾನು ಮಾಡಬಾರ್ದನ್ನೆಲ್ಲ ಮಾಡಿದ್ದೀನಿ, ಬೇಡದಿರ ಇದನ್ನೆಲ್ಲ ಮಾಡಿದ್ದೀನಿ, ಆದರೂ ನನ್ನಂತ ಒಂದು ವ್ಯಕ್ತಿಗೆ ಈ ಥರ ಬಾಚಿ ತಪ್ಪಿಕೊಂಡು ಪ್ರೀತಿ ತೋರಿಸ್ತಾರಲ್ಲ, ಈ ಕಾರ್ಯಕ್ರಮದಲ್ಲಿ ಏನೋ ಇದೆ, ಈ ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೋಬೇಕು ಅಂದ್ಕೊಂಡು ನಾನು ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೊಂಡೆ ಸ್ನೇಹಿತರೆ. ಆ ಕಾರ್ಯಕ್ರಮದಲ್ಲಿ ನನ್ನ ಆಪ್ತ ಸ್ನೇಹಿತ ರಘು, ನಾನು ಅವನು ಒಂದೇ ಜೊತೆಲೇ ಇದ್ದೋ, ಜೊತೆಲೇ ಮಲ್ಕೊಳ್ಳೋದು, ಅದೇ ಊಟ ತಿಂಡಿ ಜೊತೆಲೆ 10 ದಿನ. ನನಗೆ ಅವನು ನಾನು ಭಾರಿ ಪ್ರೀತಿಯಿಂದ ಇವಾಗಲೂ ನಾವು ತುಂಬ ಚೆನ್ನಾಗಿದ್ದೀವಿ. ಎಎಂ ಮೆಂಬರ್ಗಳು ನಮಗೆ ಆನ್ಲೈನ್ ಮೀಟಿಂಗ್ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ನಮಗೆ ಮೈಸೂರಿನ ಸಾಂತ್ರೆ ಸರ್ ಅವರು ಈ ಕ್ಯಾಂಪ್ ಮುಗಿದ ತಕ್ಷಣ ಫಸ್ಟ್ ಒಂದು ಮೀಟಿಂಗ್ ಮೈಸೂರಿಗೆ ಬರೋಕ್ಕೆ ಹೇಳಿದ್ರು. ಆವಾಗ ಹೋದು, ಅವಾಗ ಹೋದ ತಕ್ಷಣ ಅವರು ಮೊಬೈಲ್ ತೊಗೊಂಡು ಆನ್ಲೈನ್ ಮೀಟಿಂಗ್ ಹೆಂಗೆ ಅಟೆಂಡ್ ಮಾಡೋದು ಏನು ಎತ್ತ ಎಲ್ಲ ಹೇಳಿ ತಿಳಿಸ್ಕೊಟ್ರು. ಇವಾಗಲೂ ನಾನು ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ, ಫಿಸಿಕಲ್ ಮೀಟಿಂಗೂ ಹೋಗ್ತಾ ಇದ್ದೀನಿ. ಎಲ್ಲೋ ಏನಾದರೂ ಅತ್ತಾಚುರಿ ಕೆಲಸಗಳಿದ್ರೆ ಮಾತ್ರ ಹೋಗೋಕ್ಕಾಗ್ತಾ ಇಲ್ಲ. ನನಗೆ ಸಿಕ್ಕಿದ ಈ ಸಂದೇಶನ ನಾನು ಇವಾಗ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರು ಏನಾದರೂ ಬೇರೆ ಕ್ಯಾಂಪ್ಗಳಿಟ್ರೆ ಅಲ್ಲಿ ಹೋಗ್ತೀನಿ, ಒಂದು 10 ದಿನ ಅಲ್ಲಿ ಇರ್ತೀನಿ. ನನಗೆ ಸಿಕ್ಕಿದ ಈ ಉಚಿತ ಬರ್ತಾರೆ ಅಮೂಲ್ ರೋಗಿಗಳಿಗೆ ಅವ್ರಿಗೆ ಕುಡಿತದಿಂದ ದೂರ ಇರೋ ಸಂದೇಶವನ್ನು ಕೊಡ್ತೀನಿ ಅವರಿಗೆ, ಹೆಂಗಿರ್ಬೇಕು ಏನು ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನನಗೆ ಏನು ಪುಕ್ಷಟಾಗಿ ಸಿಕ್ಕಿದೆ ಈ ಕಾರ್ಯಕ್ರಮ, ಅದನ್ನು ನಾನು ಇನ್ನೊಬ್ರಿಗೆ ಕೊಟ್ಟಾಗ ಅವ್ರ ಕುಟುಂಬದಲ್ಲಿ ಒಬ್ಬ ಅಮೂಲ್ ರೋಗಿ ಚೇತರಿಸ್ಕೊಂಡ್ರೆ ಅವ್ರ ಕುಟುಂಬದಲ್ಲಿ 5-6 ಜನ ಇರ್ತಾರೆ, ಅವರೆಲ್ಲರಿಗೂ ಒಂದು ನೆಮ್ಮದಿ ಒಂದು ಸಿಗ್ತದೆ. ಆದ್ದರಿಂದ ನಾನು ಹೇಳಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಸ್ನೇಹಿತರೆ, ಯಾರ್ಯಾರು ಮನೇಲಿ ಈ ಕಾರ್ಯಕ್ರಮನ ಕೇಳ್ತಾ ಇದ್ರೆ, ಯಾರ್ಯಾರು ಮನೇಲಿ ಈ ಥರ ಕುಡಿತದಿಂದ ಸಮಸ್ಯೆಗೆ ಒಳಗಾದವರು ಯಾರಾದರೂ ಇದ್ದರೆ, ಕುಡಿತ ಬಿಡಬೇಕು ಅವ್ರಿಗೆ ದಾರಿ ಗೊತ್ತಿಲ್ಲ, ಈ ಥರ ಯಾರಾದರೂ ಮನೇಲಿ ತುಂಬ ತೊಂದರೆಗೆ ಒಳಗಾಗಿದ್ದರೆ, ಅವರಿಗೆ ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ, ಈ ಕ್ಯಾಂಪ್ಗಳು ಕೆಲಸ ಮಾಡ್ತದೆ. ದಯವಿಟ್ಟು ನನ್ನ ನಂಬರು ಅಲ್ಲಿ ಇಲ್ದಿರಲಿ ಇರ್ತದೆ, ನನ್ನ ನಂಬರ್ ತಗೊಳ್ಳಿ, ಫೋನ್ ಮಾಡಿ. ಈ ಕಾರ್ಯಕ್ರಮ ಎಲ್ಲ ಕಡೆ ಇದೆ, 180 ದೇಶಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ. ಮೈಸೂರಲ್ಲಿ 17-18 ಗ್ರೂಪ್ ಇದೆ. ಸರ್ಗೂರ್ಲಿ ಪ್ರತಿ ಭಾನುವಾರ 11-12 ಗಂಟೆ ಸರ್ಗೂರ್ಲಿ JSS ಸ್ಕೂಲಲ್ಲಿ ಮೀಟಿಂಗ್ಗಳು ನಡೀತದೆ. ದಯವಿಟ್ಟು ಯಾರಾದರೂ ಈ ತೊಂದರೆಗೆ ಒಳಪಟ್ಟಿದ್ರೆ ನೋಡಿ, ನಿಮ್ಮ ನೆಂಟ್ರಿಸ್ಟರ್ ಆಗಿರ್ಬೋದು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅಣ್ಣ ತಂದಿದ್ರು, ಯಾರೇ ಆಗಿರ್ಬೋದು ಈ ತೊಂದರೆಗೆ ಒಳಗಾಗಿದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ. ಆವತ್ತು ಒಂದಕ್ಕೋಸ್ಕರ ನಾನು ಎಲ್ಲರನ್ನೂ ಕಳ್ಕೊಂಡಿದ್ದೆ, ಇವತ್ತು ಎಲ್ಲರಿಗೋಸ್ಕರ ನಾನು ಒಂದನ್ನು ಕಳ್ಕೊಂಡು ನಾನೀಗ ನನ್ನ ಜೀವನ ಎಲ್ಲ ತುಂಬ ಚೆನ್ನಾಗಿದೆ, ಮನೇಲೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಯಾವ ಒಂದು ಮಕ್ಕಳಿಗೆ ಫೀಸು ಕಟ್ಟದೇನೆ ನಾನು ನನ್ನ ಜವಾಬ್ದಾರಿ ಏನು ಅಂತ ಗೊತ್ತಿಲ್ಲದೇನೆ ನಂದೇ ದಾರಿ ಕುಡಿಯೋದೊಂದೇ ಜೀವನ ಅಂದ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿಗೆ ಈಗ ಈ 2 ವರ್ಷದಲ್ಲಿ ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಹೆಂಡತಿಗೊಂದು ಜೊತೆ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಅವಳ ಪ್ರತಿ ಒಂದು ಓಲೆ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಎಲ್ಲಾನು ಮಾರಿಕೊಂಡು ನಾನು ತಿಂದು ಅವಳಿಗೆ ಏನು ಬರೀ ಕತ್ತಲ್ಲೇ ಅವಳನ್ನ ಬಿಟ್ಟು ಖಾಲಿ ಸಮೇತ ತಗೊಂಡೋಗಿ ನಾನು ಮಾರಿ ಕುಡ್ದಂಥ ಒಂದು ವ್ಯಕ್ತಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ಎಲ್ಲಾನು ಮಾಡಿಸ್ಕೊಟ್ಟಿದ್ದೀನಿ, ಈಗ ಒಂದು ಜೊತೆ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಮನೇಲಿ ಏನಾದರೂ ಸಾಮಾನುಗಳು ಏನು ಬೇಕು, ನನ್ನ ಜವಾಬ್ದಾರಿ ಏನಿದೆ ಅದನ್ನ ತಗೊಂಡು ಮನೆಗೆ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಸ್ನೇಹಿತರೆ ಇದರಲ್ಲಿ ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೀನಿ, ಏನು ಅಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಹಳೆ ಸ್ನೇಹಿತರ ಸಹವಾಸನ ಸ್ವಲ್ಪ ದೂರ ಇಡಿ, ಮಾತಾಡೋದು ಬೇಡ ಅಂತ ನಾನು ಹೇಳಲ್ಲ. ಹಳೆ ಸ್ನೇಹಿತರ ಜೊತೆಗೆ ಏನು ಬೇಕು ಎಷ್ಟು ಬೇಕೋ ಅಷ್ಟೇ, ಅವ್ರೇನಾದರೂ ನಿಮ್ಮನ್ನ ಈ ಕ್ಯಾಂಪ್ ಮುಗ್ದು ಹೋಗಿರ್ತಾರಲ್ಲ ಅಂಥವ್ರು ಏನಾದರೂ ಕರೆದ್ರೆ ಅವ್ರಿಗೆ ಹೇಳಿ, ಇಲ್ಲ ಇವತ್ತು ಬೇಡ ನಾಳೆ ನೋಡೋಣ. ನಮ್ಮ ಕಾರ್ಯಕ್ರಮ ಇರೋದೇ ಸ್ನೇಹಿತರೆ ಒಂದು ದಿನದ ಪ್ರಕಾರ, ಇವತ್ತು ಒಂದು ದಿನ ಪ್ರಕಾರ ದೇವರೇ ನನಗೆ ಕುಡಿಯೋ ಒಂದು ಯೋಚನೆ ಕೊಡಬೇಡ ಅಂತ ನಾನು ದಿನಾ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ನಮಗೆ ಎಎಂ ಮೆಂಬರ್ಗಳು ನಮ್ಮ ಕ್ಯಾಂಪಲ್ಲಿರುವಾಗ ನಮಗೆ ತಿಳಿಸ್ಕೊಟ್ಟಿದ್ರು, ಈ ಕ್ಯಾಂಪ್ಗೆ ಬಂದು ಹೋಗಿರೋರು ಯಾರಾದರೂ ಇದನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ ಗಮನಿಸ್ಕೊಳ್ಳಿ, ಯಾವತ್ತು ಒಂದು ಹೊಟ್ಟೆನ ಖಾಲಿ ಇಟ್ಕೋಬೇಡಿ. ಯಾವ ಟೈಮ್ಗೆ ನಿಮ್ಗೆ ಏನು ಸಿಗ್ತದೆ ಅದನ್ನ ತಿನ್ಕೊಂಡು ಹೊಟ್ಟೆನ ತುಂಬದಂಗೆ ಇರಲಿ, ಹೊಟ್ಟೆನ ಯಾವತ್ತೂ ಖಾಲಿ ಬಿಡಬೇಡಿ. ಆಮೇಲೆ ಕೋಪ ಬಂದಾಗ ಜನ ಜಾಗ ಸಂದರ್ಭ ಇವುಗಳನ್ನ ಚೇಂಜ್ ಮಾಡಿ, ಒಂದು ಗ್ಲಾಸ್ ನೀರು ಕುಡೀರಿ, ಇಲ್ಲಾಂತಂದರೆ 1-10 ಅಂಕೆ ಇರ್ತದಲ್ಲ ಅದನ್ನು 10-1 ಎಣಿಸಿ, ಕೋಪ ಕಡಿಮೆ ಆಗ್ತದೆ. ಆಮೇಲೆ ಒಂಟಿಯಾಗಿರಬೇಡಿ ಜಾಸ್ತಿ, ಒಂಟಿಯಾಗಿದ್ದಾಗ ನಮಗೆ ಬೇಡದರ ಯೋಚನೆಗಳೆಲ್ಲ ಬರ್ತದೆ, ಆವಾಗ ಕುಡಿಯೋಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಆಮೇಲೆ ಒತ್ತಡದಲ್ಲಿ ಕೆಲಸ ಮಾಡ್ಬೋದು.

0: ಕಡೆ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡಿದಾಗ ಏನಾಗ್ತದೆ, ನಮಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮೈ ಕೈ ಎಲ್ಲ ನೋವು ಬರ್ತದೆ. ಅವಾಗ ಏನಾಗ್ತದೆ, ತಡೆ ಒಂದು 90 ಹಾಕಿದ್ರೆ ಸರಿ ಆಗ್ತದೆ ಅಂತ ಕುಡಿಯಕ್ಕೆ ಹೋಗ್ತೀವಿ. ನಿಮ್ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸ ಮಾಡಿ, ರೆಸ್ಟ್ ಮಾಡಿ, ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಈ ತರ ಒಂದು 4 ಇದನ್ನ ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಕಾರ್ಯಕ್ರಮ ಕೆಲಸ ಮಾಡ್ತದೆ. ಒಂದು ಒಳ್ಳೆ ಜೀವನ ಮಾಡಕ್ಕೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರ ಒಂದು ಕ್ಯಾಂಪೆ ನನಗೆ ದಾರಿದೀಪ ಆಗಿದೆ ಸ್ನೇಹಿತರೆ. ನಿಜವಾಗ್ಲೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರಿಗೊಂದು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಂಡತಿಗೊಂದು ಧನ್ಯವಾದ ಸ್ನೇಹಿತರೆ. ಮಿಗಿಲಾದ ಶಕ್ತಿ ಆ ಭಗವಂತನ ಆಶೀರ್ವಾದ ಇಲ್ಲ ಅಂತಂದ್ರೆ ನಾನು ಇಷ್ಟು ಚೆನ್ನಾಗಿ ಆಗಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ನನ್ನ ತಾಯಿ ತಂಗಿ ಅವ್ರ ಪಟ್ಟ ವೇದನೆ ಕಷ್ಟಗಳಿಗೆ ದೇವರು ನಮಗೆ ದಾರಿ ತೋರಿಸಿದ ಬಗ್ಗೆ ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ. ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಯಾವುದೇ ರೀತಿ ಸಮಸ್ಯೆಗಳು ಬರ್ತದೆ, ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಅದನ್ನ ದೇವ್ರ ಹತ್ರ ದಿನ ಬೇಡ್ಕೊಳ್ತೀನಿ. ಏನೇ ಸಮಸ್ಯೆಗಳಿದ್ರು ಅದನ್ನ ಎದುರಿಸೋ ಶಕ್ತಿ ಧೈರ್ಯ ಕೊಡುತ್ತಂದೆ ಅಂತ ದಿನ ಪ್ರೇಯರ್ ಮಾಡ್ತೀನಿ. ನನ್ನಿಂದ ಯಾರಿಗಾದ್ರೂ ಅಮೂಲ್ ರೋಗಿಗಳಿಗೆ ಸಂದೇಶಗಳನ್ನ ತಲುಪಿಸ್ತಾ ನಾನು ಇರ್ತೀನಿ. ಯಾರೇ ಆಗಿರ್ಬೋದು, ನಾನು ಸುಮಾರು ಜನಕ್ಕೆ ಸಂದೇಶ ಕೊಟ್ಟಿದ್ದೀನಿ, ಕೊಡ್ತಾನೂ ಬರ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಯಾರು ಸಿಗ್ತಾರೆ ಅವ್ರಿಗೆ ಸಂದೇಶಗಳನ್ನ ತಲುಪಿಸ್ತಾ ಇರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆಗಳಿದ್ರೆ ದಯವಿಟ್ಟು ಇದರಲ್ಲಿ ನಂಬರ್ ಇರ್ತದೆ, ಆ ನಂಬರ್ ಕರೆ ಮಾಡಿ. ನನಗೆ ಸಿಕ್ಕಿದಂಥ ಈ ಜೀವನ ಅವ್ರ ಕುಟುಂಬದವ್ರಿಗೂ ಸಿಗಲಿ, ಅವ್ರ ಕುಟುಂಬದವರು ಚೆನ್ನಾಗಿರಲಿ. ಇದರಿಂದ ನಾನು ನಿಮಗೆ ತಿಳಿಸೋದೇನು ಅಂತಂದ್ರೆ ಸ್ನೇಹಿತರೆ, ಈ ಕುಡಿತದಿಂದ ಯಾರಾದರೂ ಆಗಿರ್ಬೋದು ಇದು ನರಳುತ್ತಾ ಇದ್ರೆ, ಈ ಕುಡಿತದಿಂದ ದೂರ ಇರಬೇಕು ಅನ್ನೋ ಮನಸ್ಸು ಇಚ್ಛೆ ಇದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಈ ಕಾರ್ಯಕ್ರಮ ಖಂಡಿತವಾಗಿ ಕೆಲಸ ಮಾಡ್ತದೆ. ಇದು ಒಂದು ದಿನದ ಕಾರ್ಯಕ್ರಮ, ಇವತ್ತಿಂದ ಬೆಳಗ್ಗೆ ಸಂಜೆ ಗಂಟ ಯಾವುದೇ ರೀತಿ ಕುಡಿತದ ನಶೆ ಆಗಲಿ ಏನೇ ಆಗಲಿ ಯಾವುದೇ ಕೆಟ್ಟ ಕೆಲಸಗಳಾಗಲಿ, ಸ್ನೇಹಿತರೆ ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕುಡಿತ ಬಂದು ಬರೀ 5% ಮಾತ್ರ, ನಮ್ಮ ಇನ್ನು ಬಾಕಿ 95% ನಮ್ಮಲ್ಲಿರುವ ಗುಣದೋಷಗಳು ಸ್ನೇಹಿತರೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಅಹಂಕಾರ, ಸ್ವಾರ್ಥ, ಅಸೂಯೆ, ಮೋಸ, ಕಳ್ಳತನ ಇವೆಲ್ಲ ಇದರಲ್ಲಿ ನಾವು ಹೋಗ್ತಾ ಹೋಗ್ತಾ ನಾವು ಇವುಗಳಿಂದ ದೂರ ಆಗ್ಬೋದು ಸ್ನೇಹಿತರೆ. ಕುಡಿತದಿಂದ ದೂರ ಇರ್ಬೋದು, ನಮ್ಮ ಕುಟುಂಬದ ಜೊತೆ ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು, ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿರ್ಬೋದು. ದಯವಿಟ್ಟು ಯಾರಾದರೂ ಈ ಸಮಸ್ಯೆಗಳಿಂದ ಬಳಲುತ್ತಾ ಇದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಕಾರ್ಯಕ್ರಮ ಖಂಡಿತ ಕೆಲಸ ಮಾಡ್ತದೆ. ಇದಕ್ಕೆ ಯಾವುದೇ ಹಣಕಾಸು ಯಾವುದೇ ಇಲ್ಲ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟು ವರ್ಷಕ್ಕೆ 4 ಕ್ಯಾಂಪ್ ಮಾಡ್ತಾರೆ ಸ್ನೇಹಿತರೆ. ಅಕ್ಕಪಕ್ಕದವರು ಯಾರೇ ಇರ್ಬೋದು, ನಿಮ್ಮ ನೆಂಟರಿಷ್ಟು ಯಾರೇ ಈ ತೊಂದರೆಗೆ ಒಳಗಾಗಿದ್ರೆ ದಯವಿಟ್ಟು ಇದನ್ನು ಅವರಿಗೆ ತಿಳಿಸಿ ಈ ಕ್ಯಾಂಪ್ಗೆ ಬಂದು ಉಚಿತ ಒಂದು ಶಿಬಿರವನ್ನು ಸೇರ್ಕೊಳ್ಳೋಕೆ ಹೇಳಿ. ನಿಜವಾಗಲೂ ಖಂಡಿತವಾಗ್ಲೂ ದೇವರು ಅವರಿಗೆ ಒಂದು ಪ್ಲಾನ್ ಮಾಡ್ತಾರೆ. ಈ ಕಾರ್ಯಕ್ರಮ ನಾ ಎಲ್ಲರೂ ಹೇಳ್ತಾರೆ, ಕುಡಿಯೋದು ಬಿಡೋಕೆ ನಾವು ಅಷ್ಟು ದೂರ ಹೋಗ್ಬೇಕಾ, ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಾ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ನಮ್ಮ ಇದರಲ್ಲಿ ಹೇಳ್ತಾರೆ, ಕುಡಿಯೋದ್ರಲ್ಲೂ 3 ಕುಡುಕರು ಇದ್ದಾರೆ. ಒಬ್ಬರು ತಿಂಗಳಿಗೋ ಇಲ್ಲ ವರ್ಷಕ್ಕೋ ಹೊಸ ವರ್ಷಕ್ಕೋ ಈ ಥರ ಕುಡಿಯೋಂಥ ಕುಡುಕರು, ಎರಡನೇದು ಬಂದು ದಿನ 90 ಒಂದು ಕ್ವಾರ್ಟರ್ ಕುಡಿದು ಅವರು ಕೆಲಸ ಮಾಡಿ ಆಮೇಲೆ ನೈಟ್ ತಗೊಳ್ತಾರೆ, ಅವ್ರ ಕೆಲಸಕ್ಕೆ ಮಾಡಿ ದಿನ ಹೋಗ್ತಾರೆ ಅಂತ ಕುಡುಕರು. 3 ಕುಡುಕರು ನಮ್ಮಂಥ ಕುಡುಕರು ಸ್ನೇಹಿತರೆ. ನಾವು ಬೆಳಗ್ಗೆಯಿಂದ ಕುಡಿಯುವಂಥ ಸ್ನೇಹಿತರೆ. ನಮ್ಗೆ ಬೆಳಗ್ಗೆ ನಮಗೆ ಕಾಫಿ ಟೀ ಏನು ಬೇಡ, ಎಣ್ಣೆ ಇದ್ರೆ ಸಾಕು. 3 ರಾತ್ರಿಗೆ, 4 ರಾತ್ರಿಗೆ, 5 ರಾತ್ರಿಗೆ ಕುಡಿಯುವಂಥ ಕುಡುಕರು ಸ್ನೇಹಿತರೆ. ನಾವು ಯಾವುದೇ ರೀತಿ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಮಗೆ ಊಟ ತಿಂಡಿ ಯಾವುದು ಬೇಡ, ನಮಗೆ ಎಣ್ಣೆ ಒಂದಿದ್ರೆ ಸಾಕು ಸ್ನೇಹಿತರೆ. ನಾನು ಕುಡಿಯೋ ಟೈಮ್ಲಿ ಸರಿ ಊಟ ಮಾಡ್ತಾ ಇರ್ತಿಲ್ಲ, ನಿದ್ರೆ ಮಾಡ್ತಾ ಇರ್ತಿಲ್ಲ. ಇವಾಗ ದೇವರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಸಿಕ್ಕಿದ್ಮೇಲೆ ನಾನು 3 ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್.
1: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಕುಡಿತವನ್ನು ಬಿಡಿಸಲು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆಲ್ಕೋಹಾಲಿಕ್ ಅನನಮಿಸ್ ಒಕ್ಕೂಟ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಏರ್ಪಡಿಸುವ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾ. ಮನ್ಸುಖ್

0: ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತ ಹಾಗೂ ಯುದ್ಧದ ಸನ್ನಿವೇಶಗಳಿಂದಾಗಿ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರದಲ್ಲಿ ಏರಿಕೆಯಾಗಿದೆಯೇ ಹೊರತು ಇದರಲ್ಲಿ ಸರ್ಕಾರದ ಪಾತ್ರವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಯನ್ನು ತೈಲ ಕಂಪನಿಗಳೇ ನಿರ್ಧರಿಸುತ್ತವೆ. ಈ ಹಿಂದೆ ಯುಪಿಎ ಸರ್ಕಾರವಿದ್ದಾಗಲೇ ಬೆಲೆ ನಿರ್ಧಾರದ ಪ್ರಕ್ರಿಯೆಯನ್ನು ಉದಾರೀಕರಣಗೊಳಿಸಲಾಗಿತ್ತು. ಹಾಗಾಗಿ ಮಾರುಕಟ್ಟೆಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ದರಗಳು ನಿಗದಿಯಾಗುತ್ತವೆ ಎಂದರು. ಭಾರತವು ತನ್ನ ಅಗತ್ಯದ ಶೇಕಡಾ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧಗಳಿಂದಾಗಿ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆಯು ಬೆಲೆಯ ಮೇಲೆ ಪ್ರಭಾವ ಬೀರಿದೆ. ಜಾಗತಿಕವಾಗಿ ಬೆಲೆ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಇಂಧನ ಭದ್ರತೆಯನ್ನು ಕಾಪಾಡಲು ಮತ್ತು ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರವು ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಅವರು ಪುನರುಚ್ಚರಿಸಿದರು.
1: ಈ ಸಮಸ್ಯೆಗಳ ಮಧ್ಯನೇ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿಯೂ ಸಹಿತ 50% ಇವತ್ತಿಗೂ ನಮ್ದು ಇಂಪೋರ್ಟ್ ಡಿಪೆಂಡೆನ್ಸ್ ಇರೋದ್ರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ. ಸರ್ಕಾರ ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಡೊಮೆಸ್ಟಿಕ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಗಳನ್ನು ಸಾಧ್ಯವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ದೆವು.
0: ಕೊಡಗಿನಲ್ಲಿ ಕ್ರೀಡಾ ಬೆಳವಣಿಗೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲು ಬದ್ಧವಾಗಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜಿಸಿರುವ 26ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದ ವೇಳೆ ಮಾತನಾಡಿದ ಅವರು, ಕೊಡಗಿನಲ್ಲಿ ಹಾಕಿ ಅಕಾಡೆಮಿ ಸ್ಥಾಪನೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಗ್ರಾಮೀಣ ಪ್ರದೇಶ ಸೇರಿದಂತೆ ದೇಶಾದ್ಯಂತ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಎಲ್ಲರೂ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಕೊಡಗಿನ ಕೊಡುಗೆ ಅಪಾರವಾಗಿದೆ. ಕೊಡಗು ಜಿಲ್ಲೆಯ ಬಾಡಗ ಗ್ರಾಮದಲ್ಲಿ 12 ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕ್ರೀಡಾ ಸಂಕೀರ್ಣಕ್ಕೆ ಕೇಂದ್ರ ಕ್ರೀಡಾ ಇಲಾಖೆಯಿಂದ ಸೂಕ್ತ ಅನುದಾನ ನೀಡುವಂತೆ ಕೋರಿದರು. ಸಂಸದ ಯದುವೀರ್ ಒಡೆಯರ್, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎ ಬೋಪಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ತಾಪಮಾನ ಏರಿಕೆಗೆ ವೃಕ್ಷ ಸಂವರ್ಧನೆ ಸಂರಕ್ಷಣೆಯೇ ಮಾರ್ಗವಾಗಿದ್ದು, ಹಸಿರು ಹೊದಿಕೆ ಹೆಚ್ಚಿಸುವಂತೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜಿಲ್ಲಾ ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಜಿಲ್ಲೆಯ 7 ವಲಯಗಳಲ್ಲಿರುವ ನರ್ಸರಿಗಳಲ್ಲಿ ತೇಗ, ಶ್ರೀಗಂಧ, ಹೊನ್ನೆ ಮತ್ತಿತರ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಿಸಬೇಕು ಎಂದರು. ಜಿಲ್ಲೆಯ ಹಲವೆಡೆ ಚಿರತೆಗಳ ಸಮಸ್ಯೆ ಪರಿಹಾರಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕಾಡಂಚಿನ ಗ್ರಾಮದ ಜನರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿಕೊಂಡು ಕಾಡ್ಗಿಚ್ಚು, ಕಳ್ಳಬೇಟೆ ಮತ್ತಿತರ ಅಪರಾಧ ತಡೆಗಟ್ಟಬೇಕು ಎಂದು ಸೂಚಿಸಿದರು. ಕಾಡಂಚಿನಲ್ಲಿರುವ ಪಟ್ಟಾ ಜಮೀನು, ಸರ್ಕಾರಿ ಜಾಗದಲ್ಲಿ ಬೆಳೆದಿರುವ ಶ್ರೀಗಂಧ, ರಕ್ತಚಂದನ, ಬೀಟೆ ಮತ್ತು ತೇಗದ ಮರಗಳ ಜಿಯೋಟ್ಯಾಗ್ ಮಾಡುವ ಮೂಲಕ ಯಾವುದೇ ಬೆಲೆ ಬಾಳುವ ವೃಕ್ಷ ಕಳುವಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಈ ತಿಂಗಳಲ್ಲೇ ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ಹಾಗೂ ಸೌರಬೇಲಿ ನಿರ್ಮಾಣ ಕುರಿತಂತೆ ಸಭೆ ನಡೆಸುವುದಾಗಿಯೂ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಹೈಕೋರ್ಟ್ ಸಂಚಾರಿ ಹಾಗೂ ಖಾಯಂ ಪೀಠ ಸ್ಥಾಪನೆಗೆ ಸ್ಥಳ ಪರಿಶೀಲಿಸಲು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಶೀಘ್ರವೇ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳನ್ನು ಒಳಗೊಂಡು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕೆಂದು ಸತತವಾಗಿ ಹೋರಾಟ ಮಾಡುತ್ತಿದ್ದು, ಇದೀಗ ಬೇಡಿಕೆ ಈಡೇರುವ ಹಂತಕ್ಕೆ ತಲುಪಿದೆ ಎಂದರು. ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲು ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪರಿಶೀಲಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬಿಎಸ್ಎನ್ಎಲ್ ಸುಧಾರಣೆ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರಥಮ ಆದ್ಯತೆ ನೀಡಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಬಾಳಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ಟವರ್ ಉದ್ಘಾಟಿಸಿ ಮಾತನಾಡಿದ ಅವರು, ಟವರ್ಗಳಲ್ಲಿ ಬಳಸಲ್ಪಡುವ ಎಲ್ಲಾ ತಂತ್ರಜ್ಞಾನಗಳನ್ನು ದೇಶೀಯವಾಗಿಯೇ ಸಿದ್ಧಪಡಿಸಲಾಗಿದೆ ಎಂದರು. ಬಿಎಸ್ಎನ್ಎಲ್ ನೆಟ್ವರ್ಕ್ ಖಾಸಗಿ ಕಂಪನಿಗಳೊಂದಿಗೆ ಗುಣಮಟ್ಟದ ಸೇವೆಯಲ್ಲಿ ಉತ್ತಮ ಪೈಪೋಟಿ ನೀಡಲಾರಂಭಿಸಿದ್ದು, ಕಡಿಮೆ ಕೈಗೆಟುಕುವ ದರದಲ್ಲಿ ಸೇವೆಗಳು ಲಭ್ಯವಾಗುತ್ತಿರುವುದರಿಂದ ದೇಶದಲ್ಲಿ ಈಗ ಗ್ರಾಹಕರ ಸಂಖ್ಯೆ ವೃದ್ಧಿಸಲಾರಂಭಿಸಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗಗಳಲ್ಲೂ ಆನ್ಲೈನ್ ಶಿಕ್ಷಣ, ಬ್ಯಾಂಕಿಂಗ್, ಸರ್ಕಾರಿ ಯೋಜನೆಗಳಿಗೆ ನೋಂದಣಿ ಮುಂತಾದವುಗಳಿಗಾಗಿ ಬೇಕಾಗಿರುವ ಸ್ಥಿರವಾದ 4G ಸಂಪರ್ಕ ಸೌಲಭ್ಯಗಳನ್ನು ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯಲ್ಲಿನ ಹಳೆಯ 250 ಟವರ್ಗಳಲ್ಲಿ 163 ಟವರ್ಗಳನ್ನು 4G ಪರಿವರ್ತಿಸಿ ಮೇಲ್ದರ್ಜೆಗೇರಿಸಲಾಗಿದೆ. ಹೊಸ 199 ಟವರ್ಗಳೆಲ್ಲವೂ 4G ವೇಗದಲ್ಲಿ ಸೇವೆ ನೀಡುತ್ತಿವೆ. ಜಿಲ್ಲೆಯ ಜನರ ಬೇಡಿಕೆಯಂತೆ ಹೊಸದಾಗಿ 75 ಟವರ್ಗಳ ಸ್ಥಾಪನೆಗೆ ಕೇಂದ್ರ ಸಚಿವರು ಮಂಜೂರಾತಿ ನೀಡಿದ್ದು, ಈ ಟವರ್ಗಳ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಎಂದರು. ಜಿಲ್ಲೆಯಲ್ಲಿ ಎದುರಾಗುತ್ತಿರುವ ಬ್ಯಾಟರಿ ಬ್ಯಾಕಪ್ ಸಮಸ್ಯೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಂಸದರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚಿನಹಳ್ಳಿ ಮತ್ತು ಹೊಸಹಳ್ಳಿ ಗ್ರಾಮದಲ್ಲಿ ಉತ್ತಮ ಈರುಳ್ಳಿ ಇಳುವರಿಗೆ ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ತಜ್ಞ ಡಾಕ್ಟರ್ ಈಶ್ವರಪ್ಪ ಮಾತನಾಡಿ, ಈರುಳ್ಳಿ ಬೆಳೆಯಲ್ಲಿ ಪರಕೀಯ ಪರಾಗಸ್ಪರ್ಶವು ಅವಶ್ಯಕತೆ ಇರುವುದರಿಂದ ಜೇನುನೊಣಗಳು ಹೂಗಳಿಂದ ಹೂಗಳಿಗೆ ಪರಾಗವನ್ನು ಸಾಗಿಸಿ ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶ ನಡೆಸಿದಾಗ ಪ್ರತಿ ಹೂಗುಚ್ಛದಿಂದ ಹೆಚ್ಚಿನ ಬೀಜ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಮೊಸರು ಮಾರಾಟದಲ್ಲಿ 3.42% ಮತ್ತು UHT ಹಾಲಿನ ಮಾರಾಟವು 4.72% ಹೆಚ್ಚಳವಾಗಿದೆ ಎಂದು ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಶೇಖರಣೆ 9,67,934 ಲೀಟರ್ನಿಂದ 11,29,771 ಲೀಟರ್ಗೆ ಏರಿಕೆಯಾಗಿದ್ದು 16.72% ಹೆಚ್ಚಾಗಿದೆ ಎಂದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಜಿಲ್ಲಾ ಮಟ್ಟದ KKRTC ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಾಮಗಾರಿಗೆ ಶಾಸಕ ಜಿ ಜನಾರ್ದನ ರೆಡ್ಡಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಒಟ್ಟು 17.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದು ಗಂಗಾವತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದರು. ಈ ನಿಲ್ದಾಣದಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅತ್ಯುತ್ತಮ ಸಾರಿಗೆ ಸೌಲಭ್ಯ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು. ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ವಿವಿಧೆಡೆಗಳಲ್ಲಿ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದ್ದು, ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
3: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ. ಎಚ್ಡಿಕೋಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಜರುಗುವ ಐತಿಹಾಸಿಕ ಪ್ರಸಿದ್ಧ ಬ್ರಹ್ಮರಥೋತ್ಸವದ ಆಚರಣೆ ಹಾಗೂ ಹಿನ್ನೆಲೆ ಮತ್ತು ವಿಶೇಷತೆ ಕುರಿತು ದೇವಸ್ಥಾನದ ಆಗಮಿಕರಾದ ಶ್ರೀಯುತ ವಿನಯ್ BS ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ.

0: ಸರ್, ಈ ಒಂದು ಬ್ರಹ್ಮ ರಥೋತ್ಸವವನ್ನ ಮಾಡೋದಿಕ್ಕೆ ಏನಾದರೂ ಮೂಲ ಕಾರಣಗಳಿದ್ರೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಮೂಲ ಕಾರಣ ಏನು? ಪ್ರತಿಯೊಂದು ಉತ್ಸವ ಅಂತ ಹೇಳಬೇಕಾದ್ರೆ ಸಂಸ್ಕೃತದಲ್ಲಿ ಪ್ರತಿಯೊಂದು ನಿರ್ವಚನ ಅಂತ ಹೇಳ್ತಾರೆ, ನಿಷ್ಪತ್ತಿ ಅಂತ ಹೇಳ್ತಾರೆ. ಸಾಂಸಾರಿಕವಾದ ದುಃಖದಿಂದ ನಿವೃತ್ತಿಗೊಳಿಸಿ ಸಂತೋಷದಿಂದ ಇರತಕ್ಕಂತಹ ಯಾವುದು ನಮಗೆ ನೀಡುತ್ತೋ ಅದನ್ನು ಉತ್ಸವ ಅಂತ ಹೇಳ್ತಾರೆ. ನಾವೆಲ್ಲ ಮನುಷ್ಯರಾಗಿರತಕ್ಕಂಥವರು ಸುಖ ದುಃಖ ಲಾಭ ನಷ್ಟ ಇತ್ಯಾದಿಗಳು ಅನ್ನೋದು ಮನುಷ್ಯನಿಗೆ ಸಹಜವಾಗಿರುವಂಥದ್ದು. ಕಾರ್ಯನಿಮಿತ್ತವಾಗಿ ನಾವು ಹಲವಾರು ಏನು ಮಾಡಿಬಿಡ್ತೀವಿ, ಒಬ್ಬರು ಒಟ್ಟಿಗೆ ಸೇರಲಿಕ್ಕೆ ಸಾಧ್ಯ ಇರೋಲ್ಲ. ನಮ್ಮದೇ ಆಗಿರತಕ್ಕಂತಹ ದುಡಿಮೆ, ನಮ್ಮದೇ ಆಗಿರತಕ್ಕಂತಹ ಒಂದು ಸೇವೆ ಇತ್ಯಾದಿಗಳಲ್ಲೇ ನಾವು ತೊಡಕೊಂಡು ಇದ್ದು ಬಿಟ್ಟಿರ್ತೀವಿ. ಎಲ್ಲರೂ ಒಟ್ಟಿಗೆ ಸೇರುವಂತಹ ಒಂದು ಅವಶ್ಯಕತೆ, ಒಂದು ಸಂದರ್ಭ ಬಂದಿರಲ್ಲ. ಆದರೆ ಭಗವಂತನ ಒಂದು ಸೇವಾ ರೂಪ ಅನ್ನತಕ್ಕಂತಹ ಈ ಒಂದು ಉತ್ಸವದಲ್ಲಿ, ತತ್ರಾಪಿ ಈ ಒಂದು ರಥೋತ್ಸವ ಅನ್ನತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಜನರು ಎಲ್ಲ ಸಮುದಾಯದವ್ರನ್ನೂ ಸೇರಿಸ್ಕೊಂಡು, ಅದಕ್ಕಾಗಿ ಏನಪ್ಪ ಅಂದರೆ ಒಂದು ಇದು ನಿಯಮಗಳು ಉಂಟು ಈ ಒಂದು ಇದರಲ್ಲಿ. ಅಂಕುರಾರ್ಪಣವಾಗಿಬಿಟ್ರೆ ಎಲ್ಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ರಥ ಆವರಣಾದಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾರು ಈ ಮೆಣಸಿನಕಾಯಿ ಘಾಟನ್ನು ಅದೆಲ್ಲ ಮಾಡೋ ಹಾಗೆ ಹುರಿಯೋ ಹಾಗಿಲ್ಲ. ಒಂದು ದೇವಸ್ಥಾನದ ಒಂದು ಪಟ್ಟಣದ ಒಳಗೆ ಆಗಲಿ, ಗ್ರಾಮದಲ್ಲೇ ಆಗಲಿ, ಯಾವುದೇ ವಿವಾಹಾದಿಗಳೇ ಮಾನುಷ ಕರ್ಮಗಳು ನಮ್ಮ ಮನುಷ್ಯರಿಗೆ ಒಂದನ್ನ ಕೊಂಡಾಡುವಂಥ ಯಾವುದೇ ಒಂದು ಇದನ್ನು ನಾವು ಮಾಡ್ಕೊಳ್ಳೋ ಹಾಗಿಲ್ಲ. ಅಂದರೆ ಮದುವೆ ಮುಂಜಿ ಇರಬಹುದು, ನಾಮಕರಣ ಇರಬಹುದು, ಇತ್ಯಾದಿಗಳೆಲ್ಲ ಚಪ್ರ ಹಾಕಿ ಮಾಡುವಂಥದ್ದು ಯಾವುದೇ ಇದು ಕೂಡ ನಿಷಿದ್ಧ. ಹಾಗೆಯೇ ರೈತಾಪಿ ಜನಗಳು ಕೂಡ ಅವರು ಜಮೀನು ಕೆಲಸಗಳನ್ನು ಅದನ್ನು ದನ ಏರ್ಕಟ್ಟೋದನ್ನು ನಿಲ್ಲಿಸ್ಬಿಡ್ತಾರೆ. ಇಷ್ಟೇ ಯಾಕೆ? ಈ ಒಂದು ಮಹಾರಾಜರು ಕೂಡ ಧ್ವಜಾರೋಹಣ ಆಗಿಬಿಟ್ರೆ ಅಲ್ಲಿದ್ದರೆ ಎಲ್ಲಿ ತಾವು ಪೂರ್ಣ ಪ್ರಮಾಣದಲ್ಲಿ ಅವರೋಹಣ ಪರ್ಯಂತ ಆಗಬೇಕಾದ್ರೆ ಎಲ್ಲೂ ಅದರಿಂದ ಸೀಮೋಲ್ಲಂಘನ ಮಾಡಬಾರದು ಅನ್ನೋ ಉದ್ದೇಶದಿಂದ ಇವತ್ತಿಗೂ ಕೂಡ ನಮ್ಮ ಮೈಸೂರಿನ ಅರಮನೆಯಲ್ಲೂ ಕೂಡ ಅಲ್ಲಿ ನಡೆಯತಕ್ಕಂತಹ ದೇವಸ್ಥಾನಗಳಲ್ಲಿ ಒಂದು ಧ್ವಜಾರೋಹಣ ಕೈಂಕರ್ಯದ ದಿವಸ ಪಟ್ಟದ ಕತ್ತಿಯನ್ನು ಕೋಟೆಯಿಂದ ಹೊರಗೆ ಬಿಜಿ ಮಾಡಿಸಿ ತದನಂತರ ಧ್ವಜಾರೋಹಣ ಆದ ಮೇಲೆ ಮತ್ತೆ ಅದನ್ನು ತರುವಂಥ ಸಂಪ್ರದಾಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಅನ್ವಯಿಸಿ ಭಗವಂತನ ಉತ್ಸವದಲ್ಲಿ ಭಾಗಿಗಳಾಗಿ ಆ ಒಂದು ಭಗವತ್ ಸೇವೆಯಲ್ಲಿ ಜೊತೆಯಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದೇ ಈ ಒಂದು ರಥೋತ್ಸವದ ಒಂದು ಮೂಲ ಉದ್ದೇಶ. ಹಾಗಾಗಿ ಎಲ್ಲ ಕಡೆ ಇರೋ ಹಾಗೆ ಇಲ್ಲೂ ಕೂಡ ಹಾಗೆ ಭಗವಂತನನ್ನು ಅವನು ನಮಗಾಗಿ ಅವತರಿಸಿ ಬಂದಿರತಕ್ಕಂತಹ ಇದನ್ನು ನಾವು ಅವನ ವೈಭವಗಳನ್ನು ಕೊಂಡಾಡಬೇಕು. ಯಾವ ರೀತಿ ಅವನು ವೈಕುಂಠದಲ್ಲಿದ್ದಾನೆ, ಯಾವ ರೀತಿ ಅವತಾರಗಳಲ್ಲಿ ಅವನ ವೈಭವಗಳು ಏನೇನಾಯಿತು ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಅದು ಕಣ್ಣಿಗೆ ಕಾಣೋ ಹಾಗೆ ನಮಗೆ ಒಂದು ದರ್ಶನ ಕೊಡುವಂಥದ್ದು ಒಂದು ಸಂದರ್ಭ ಈ ಒಂದು ರಥೋತ್ಸವ ಕಾಲದಲ್ಲಿ ನಡೆಯತಕ್ಕಂತಹ ಉತ್ಸವಗಳಲ್ಲಿ. ಹಾಗಾಗಿ ಇದು ಔಚಿತ್ಯವಾಗಿದೆ.
0: ಸರ್, ರಥೋತ್ಸವ ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
1: ರಥೋತ್ಸವದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ದೇವಸ್ಥಾನ ಅನ್ನೋದೇ ಪರಾರ್ಥಯೇತನ ಅಂತ ಹೇಳ್ತೀವಿ. ಪರಾರ್ಥಯೇತನ ಅಂದರೆ ಎಲ್ಲರೂ ಸೇರಿ ಮಾಡತಕ್ಕಂಥ, ಸಮಾಜದ ಎಲ್ಲ ಜನರೂ ಸೇರಿ ಮಾಡುವಂಥದ್ದು, ಅವರ ಸಹಕಾರದಿಂದಲೇ ನಡೆಸುವಂಥದ್ದು, ಎಲ್ಲರ ಒಂದು ಲೋಕಕ್ಷೇಮಕ್ಕಾಗಿ ಮಾಡತಕ್ಕಂಥದ್ದು. ಸ್ವಾರ್ಥಯೇತನ ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ, ನಾವು ಕುಟುಂಬದಲ್ಲಿ, ನಮ್ಮ ಕುಟುಂಬದ ಹಿತಕ್ಕಾಗಿ ನಾವು ವೈಯಕ್ತಿಕವಾಗಿ ನಾವು ಒಂದು ಪೂಜೆ ಸಲ್ಲಿಸೋದು ನಮ್ಮನೇದು, ಅದು ಸ್ವಾರ್ಥಯೇತನ ಅಂತ ಹೇಳಿ. ಹಾಗೆ ಪರಾರ್ಥ ಸ್ವಾರ್ಥಯೇತನ ಅಂತ ನಮ್ಮ ಪೂಜಾ ವಿಧಾನದಲ್ಲೇ ಇದೆ. ಇದು ಪರಾರ್ಥಯೇತನ ಅನ್ನತಕ್ಕಂತಹ ವ್ಯಾಪ್ತಿಗೆ ಬರುತ್ತೆ ದೇವಸ್ಥಾನಗಳು. ಪರಾರ್ಥಯೇತನ ಅಂತ ಹೇಳಿದಾಗ ಎಲ್ಲ ಸಮುದಾಯದವರು ಸೇರಬೇಕು, ಯಾವುದೇ ರೀತಿಯಾದಂತಹ ಜಾತಿ ಭೇದಗಳು ಯಾವುದೂ ಇದನ್ನು ನಡೆಯೋಲ್ಲ. ಹಾಗಾಗಿ ವಿಷಯವಾಗಿ ಹೇಳ್ತಾರೆ, ಒಂದು ಚಿಕ್ಕದೇವರಾಜ ಒಡೆಯರದಲ್ಲಿ ಅವರ ಕಾಲದಲ್ಲಿ ಪ್ರಧಾನಮಂತ್ರಿಗಳಾಗಿರತಕ್ಕಂತಹ ತ್ರಿಮಲಾರ್ಯರು ಯದಗಿರಿ ನಾರಾಯಣೋತ್ಸವದಲ್ಲಿ ಒಂದು ಶ್ಲೋಕ ಉಂಟದು. ಈ ಮಹೋತ್ಸವದ ಬ್ರಹ್ಮೋತ್ಸವದ ವಿಶೇಷತೆಯನ್ನೇ ಹೇಳ್ತಾರೆ. ತತ್ತಾದೃಕ್ಷ ಗಜೇಂದ್ರ ಮೋಕ್ಷಣ ರಥಾರೋಹಕ್ಷಣ ಸ್ವರ್ಧುನಿ ತೀರ್ಥಾಧ್ಯಕ್ಷಣ ಪೂರ್ವಪರ್ಮಹಿದೇ ಯಸ್ಮಿನ್ ನಿತೀಂದ್ರಾಜ್ಞೆಯ ಆಮಾತಂಗ ವಸಿಷ್ಠಮೇತಿನ ಮುಕ್ತೈಕರಸ್ಯಾಶಯಂ ಸೋಯಂ ಪ್ರತ್ಯಹಮಸ್ತು ವಜ್ರಮಕುಡಿ ದಿವ್ಯೋತ್ಸವೋ ವಾಸರ ಅಂತ ಬಿಟ್ಟು ಹೇಳ್ತಾರೆ. ಏನದರ ಅರ್ಥ ಅಂದರೆ, ಈ ಗಜೇಂದ್ರ ಎಲ್ಲ ಯಾವ ಯಾವ ಉತ್ಸವಾದಿಗಳು ನಡೆಯುತ್ತೆ ಭಗವಂತನ ಧ್ವಜಾರೋಹಣದಿಂದ ಆರಂಭವಾಗಿ ರಥಾರೋಹಣ ಇತ್ಯಾದಿ ತೀರ್ಥ ಪರ್ಯಂತವಾಗಿ ಏನೇನಿದೆ

ಈ ಎಲ್ಲ ಉತ್ಸವಗಳು ನಡಬೇಕಾದ್ರೆ ನಮ್ಮ ರಾಮಾನುಜರ ಒಂದು ಕಾಲದಲ್ಲಿ ಈ ವೈಷ್ಣವ ಮಂದಿರದಾದ್ದರಿಂದ ರಾಮಾನುಜರು ಅಂತ ಹೇಳ್ಬೋದು. ಬೇರೆ ದೇವಸ್ಥಾನಗಳಲ್ಲಿ ಆಯಾ ಆಚಾರ್ಯರು ಇರ್ತಾರೆ, ಅದರ ಪ್ರವರ್ತಕರು ಯಾರಿದ್ದಾರೆ, ಹಿರಿಯರು ಮಹನೀಯರು ಅವರು ಬರ್ತಾರೆ. ಇಲ್ಲಿ ನಮ್ಮ ಇವರು ತಿರುಮಲಾರ್ಯರು ಯದಗಿರಿ ನಾರಾಯಣ ಸ್ತವದಲ್ಲಿ ಹೇಳಿರೋದು ವೈಷ್ಣವ ಸಂಪ್ರದಾಯದಲ್ಲಾದ್ದರಿಂದ ಮೇಲ್ಕೋಟೆ ವಿಷಯವಾಗಿದ್ದಂದ್ರೆ ಅಲ್ಲಿ ಬಂತು. ರಾಮಾನುಜರಿಂದ ಮೇಲ್ಕೋಟೆ ಒಂದು ಜೀರ್ಣೋದ್ಧಾರವಾಗಿದ್ದರಿಂದ ಅವರು ಪುನಃ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಉತ್ಸವಾದಿಗಳನ್ನು ಕೊಂಡಾಡಿದ್ರಿಂದ ಇಲ್ಲಿ ಈ ಧ್ವಜಾರೋಹಣದಿಂದ ತೀರ್ಥ ಪರ್ಯಂತವಾದಂತಹ ಈ ಒಂದು ಉತ್ಸವದಲ್ಲಿ ಆಮಾತಂಗ ವಸಿಷ್ಠ ಮೇತ ಜನತ ಅಮಾತಂಗರು ಅಂತ ಹೇಳೋದಾದರೆ ನಮ್ಮಲ್ಲಿರತಕ್ಕಂತಹ ಪರಿಶಿಷ್ಟ ಜನಾಂಗದವರು ಇರಬಹುದು. ವಸಿಷ್ಠ ಮೇತಿ ಮಹತ, ವಸಿಷ್ಠ ಅಂತ ಹೇಳಿದ್ರೆ ಇದಿರತಕ್ಕಂತಹದ್ದು ವಿಪ್ರಕುಲದವರು. ಹಾಗಾಗಿ ಇವರು ವಿಪ್ರರು ಇವರು ಮಾತಂಗರು ಅಂತ ಹೇಳಿಬಿಟ್ಟು ಆತನಂತಹ ಯಾವುದೇ ಭೇದ ಇದೆ. ಆಮಾತಂಗ ವಸಿಷ್ಠ ಮೇತ ಮುಕ್ತೈಕರ ಸ್ಯಾಂ ಶಯಂ ಅಂತ ಎಲ್ಲರಿಗೂ ಸಮಾನವಾಗಿ ಇರಿದು ಕೊಡತಕ್ಕಂತಹ ಒಂದು ಇದನ್ನು ಕೊಡುವಂತಹ ಒಂದು ಮೋಕ್ಷವನ್ನು ಕೊಡತಕ್ಕಂತಹ ಉತ್ಸವ ಇದಾಗಿದೆ. ಸೊ ಅಂತಹ ಒಂದು ಉತ್ಸವ ಈ ಒಂದು ಮಹೋತ್ಸವ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಸಕಲರಿಗೂ ಕೂಡ ಈಗಿನ ಕಾಲದಲ್ಲ ಆಗಿನ ಕಾಲದಿಂದಾನೇ ರಾಮಾನುಜರು ಅದಕ್ಕೋಸ್ಕರನೇ ಈ ಮಹೋತ್ಸವವನ್ನು ಪ್ರವರ್ತನ ಮಾಡಿ ಎಲ್ಲರಿಗೂ ಕೂಡ ಒಂದು ಹರಿಜನರು ಅಂತ ಹೇಳಿ ಅವರನ್ನ ಮೊಟ್ಟ ಮೊದಲಕ್ಕರು ತಿರುಕುಲತ್ತಾರಂತ ಅವ್ರನ್ನ ಕರೆದರು. ಶ್ರೇಷ್ಠ ಕುಲದವರು, ಭಕ್ತರಲ್ಲಿ ಯಾವುದೇ ರೀತಿಯಾದಂತಹದಿಲ್ಲ, ಜಾತಿ ಅನ್ನತಕ್ಕಂತಹದ್ದು ಕೇವಲ ನಮ್ಮಲ್ಲಿ ಇರತಕ್ಕಂತಹ ಒಂದು ಕಸುಬಿನಿಂದ ಅದರಿಂದ ಒಂದು ವೃತ್ತಿಯ ಹೆಸರೇ ಹೊರತು ಭಗವಂತನ ದೃಷ್ಟಿಯಲ್ಲಿ ಭಕ್ತ ಭಗವಂತ ಅಷ್ಟೇ ಮುಖ್ಯ ಅನ್ನೋದನ್ನು ರಾಮಾನುಜರು ಸಾರಿ ಅವ್ರನ್ನೂ ಕೂಡ ಕೆಲವು ದಿವಸಗಳು ಯಾತಕ್ಕಿಲ್ಲ ಅಂದರೆ ಅವರು ಒಂದು ಕಸುಬಿನ ಒಂದು ಆಧಾರದ ಮೇಲೆ ಅವರು ದೈನಂದಿನ ವ್ಯವಹಾರದಲ್ಲಿ ನಿರತರಾಗಿರೋದ್ರಿಂದ ಈ ಕೊನೆಯ ಒಂದು ಉತ್ಸವ ಕಾಲದಲ್ಲಿ ತಮ್ಮ ಕಸುಬುಗಳನ್ನು ಅದನ್ನು ಬಿಟ್ಟು ಈ 10 ದಿವಸದಲ್ಲಿ ಆಗ ಎಲ್ಲರೂ ಒಟ್ಟಿಗೆ ಸೇರಿ ಈ ದೇವಸ್ಥಾನದ ಕೆಲಸದಲ್ಲೇ ತೊಡಗಬೇಕು ಅನ್ನೋ ದೃಷ್ಟಿಯಿಂದ ಸಮಗ್ರವಾಗಿ ಮಾಡಬೇಕು ಅಂದ್ರಿಂದ ಇದನ್ನು ಹೇಳಿ ಪ್ರತಿಯೊಬ್ಬರು ಆ ಸಮಯದಲ್ಲಿ ಯಾವುದೇ ಸ್ಪರ್ಶದೋಷಾದಿಗಳು ಯಾವುದೇ ಇಲ್ಲ ಅಂತ ಹೇಳಿದೆ. ಯಾವುದೇ ಭೇದ ಭಾವಗಳನ್ನು ಮಾಡಿಸಬಾರದು, ಭೇದ ಭಾವ ಮಾಡಿಸಿದ್ರೆ ಅದು ಮಹಾ ದೋಷವಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಸಿ ಅದನ್ನು ಒಂದು ಇದನ್ನು ಕೂಡ ಸವರ್ಣೀಯರನ್ನು ಕೂಡ ಒಂದು ಎಚ್ಚರಿಸಿ ಅವ್ರನ್ನೂ ಕೂಡ ಮುಖ್ಯವಾಹಿನಿಯನ್ನು ಸೇರಿಸ್ಕೊಂಡು ಈ ಒಂದು ಮಾಡಿದ್ದು ಆಗಲೇ 1000 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಒಂದು ಕ್ರಾಂತಿಕಾರಿ. ಹಾಗಾಗಿ ಇಲ್ಲಿ ಏನು ನಡೆಯುತ್ತೆ, ಎಲ್ಲರ ಒಂದು ಭಕ್ತರ ಸಹಕಾರ ಮುಖ್ಯ. ಹಾಗಿರಬೇಕಾದ್ರೆ ಯಾವುದೋ ನಿರ್ದಿಷ್ಟ ಸಮುದಾಯದವರದು ಅನ್ನತಕ್ಕಂತಹದ್ದು ಭಾವನೆ ನಮ್ಮ ಒಂದು ಭಕ್ತರಲ್ಲಿ ಅದು ಮೊದಲು ಹೋಗಬೇಕು. ನಿರ್ವಾಹ ಮಾಡತಕ್ಕಂತಹವ್ರದ್ದು ಆಡಳಿತ ಮಾಡಲಿ ಯಾರೇ ಇರಲಿ, ಆದರೆ ಭಕ್ತರು ಭಗವಂತ ಅನ್ನತಕ್ಕಂತಹ ಸಂಬಂಧವನ್ನು ಮಾತ್ರ ನಾವು ಇಟ್ಟುಕೊಂಡು ನಾವು ದೇವಸ್ಥಾನಗಳಿಗೆ ಬಂದು ನಾವು ಪೂಜೆಯನ್ನು ಭಗವಂತನಿಗೆ ನಮ್ಮ ಭಕ್ತಿಪೂರ್ವಕವಾಗಿ ನಾವು ಅದನ್ನು ಸಮರ್ಪಣೆ ಮಾಡಿದ್ರೆ, ಕೈಂಕರ್ಯಗಳನ್ನು ನೆರವೇರಿಸಿದ್ರೆ ಆಗ ಏನಾಗುತ್ತೆ ಅಂದರೆ ದೇವಸ್ಥಾನಗಳು ಸಾರೋದ್ಧಾರವಾಗಿ ಅವನ ಸೇವೆ ನಡೆಯುತ್ತೆ. ಆ ದೇವಸ್ಥಾನಗಳ ಹಿಂದೆ ಇರತಕ್ಕಂತಹ ಒಂದು ತಾತ್ವಿಕವಾದಂತಹ ಒಂದು ಔಚಿತ್ಯ ಅದು ನಿಜವಾಗಿ ಅದು ಸಿದ್ಧಿಸುತ್ತೆ. ಹಾಗಾಗಿ ಬರಬೇಕು. ಬರಬೇಕಾದ್ರೆ ಭಕ್ತರು ಹೇಗೆ ಬರಬೇಕು, ಅವ್ರ ಸಹಕಾರ ಅಂದರೆ ಸುಮ್ಮನೆ ಬಂದ್ಬಿಟ್ಟು ಆತರಾತ್ರವಾಗಿ ಬಂದು ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ನಡಬೇಕಾದ್ರೆ ನಾವು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಆತರ ಪಡಿಸೋದಲ್ಲ. ಆ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದರೆ ಅದನ್ನು ನೋಡಿ ದರ್ಶನ ಮಾಡಬೇಕು. ಆವಾಗ ವಿರಾಮವಾಗಿದ್ದಾಗ ಅಲ್ಲಿ ಮಾಡಿಕೊಂಡು ಹಣ್ಣು ಕಾಯಿ ಪೂಜೆ ಮಾಡ್ಕೋಬೇಕು. ಮತ್ತು ಪೂಜೆಗಳು ಅಲ್ಲಿ ನಡೀತಾ ಇರಬೇಕಾದ್ರೆ ಅದನ್ನು ನೋಡಿ ಆನಂದಿಸಬೇಕು. ಸಮಯ ಪ್ರಾಪ್ತವಾದರೆ ಅಲ್ಲೇ ಕೊಟ್ಟು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಹೋಗಬೇಕೇ ಹೊರತು ಅಲ್ಲಿ ಪೂಜೆ ಇತ್ಯಾದಿಗಳಿಗೆ ಬೇಗ ಮಾಡಿ ಅಂತ ಹೇಳೋದು, ಆ ಥರ ಪಡಿಸೋದು, ಆ ಥರದ್ಯಾದಿಗಳನ್ನು ಮಾಡ್ದೇ ಅವ್ರನ್ನು ಕೂಡ ಅದರಲ್ಲಿ ನೋಡಿಕೊಂಡು ತೀರ ಅನಿವಾರ್ಯ ಅಂದರೆ ಮಾತ್ರ ಅವಾಗ ಹೋಗಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಬೇಕು. ಮತ್ತು ದೇವಸ್ಥಾನದಲ್ಲಿ ವಿನೀತ ಭಾವದಲ್ಲಿ ಬರಬೇಕು. ಹೆಚ್ಚು ಜನ ಏನು ಮಾಡ್ತಾರೆ ಅಂದರೆ ಸೆಲ್ಫಿ ತೊಗೊಳ್ಳೋದು, ಮೊಬೈಲ್ ತೊಗೊಳ್ಳೋದು ಇತ್ಯಾದಿ ಎಲ್ಲ ಮಾಡ್ತಾರೆ, ಆ ಥರದ್ದೆಲ್ಲ ಮಾಡಬಾರ್ದು. ಭಗವಂತನ ದರ್ಶನಾಂತಕ್ಕೆ ಯಾವ ರೀತಿ ಬರಬೇಕು, ಒಂದು ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿರತಕ್ಕಂತಹ ಉಡುಗೆ ತೊಡುಗೆಗಳನ್ನು ಧರಿಸಿ ಬಂದು ಭಗವಂತನ ವಿನಮ್ರಾಗಲ್ಲಿ ನಮಸ್ಕಾರ ಮಾಡಿ ಧ್ವರಸ್ತಂಭದ ಬಳಿಯಲ್ಲೇ ನಮಸ್ಕಾರ ಸಾಕಾಂಗ್ ನಮಸ್ಕಾರ ಮಾಡಿ ಇತ್ಯಾದಿ ಮಾಡುವಂಥದ್ದು ಮಾಡಿ ಪ್ರಾರ್ಥನೆ ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಸಾಧ್ಯವಾದಷ್ಟು ಅವರು ಒಂದು ಅದರಲ್ಲಿ ಕೈಂಕರ್ಯಗಳನ್ನು ಅವರಿಗೆ ಏನಾರ್ಬೋದು, ಕಾಣಿಕೆಗಳಿರ್ಬೋದು ಅಥವಾ ಹಣ್ಣಕ್ಕಿರ್ಬೋದು ಕಾಯಿರ್ಬೋದು ಏನಾದರೂ ತಮ್ಮಲ್ಲಿರೋದು ಕೊಟ್ಟರೆ ಭಗವಂತನಿಗೆ ಇದು ನಡೆಯುತ್ತೆ. ಅದು ಭಕ್ತರಿಗೇ ಅವನ ಪ್ರಸಾದವಾಗಿ ಬರುತ್ತೆ. ಭಗವಂತ ಯಾವುದೂ ಇದು ಮಾಡಲ್ಲ. ಭಗವಂತರು ಭಕ್ತರು ಭಕ್ತರು ಅವರಿಗೆ ಸಂತೃಪ್ತರಾಗಿದ್ದರೆ ಭಗವಂತ ಸಂತುಷ್ಟಿಯಾದಿದ್ದ ಹಾಗೆ. ಹಾಗಾಗಿ ಒಂದು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಭಕ್ತಾದಿಗಳು ದೇವಸ್ಥಾನಕ್ಕೆ ಇರತಕ್ಕಂತಹ ಸಾತ್ವಿಕವಾಗಿರತಕ್ಕಂತಹ ಒಂದು ದೇಣಿಕೆಗಳು ಅಂದರೆ ದವಸ ಧಾನ್ಯಗಳಲ್ಲಿ ವಿಶೇಷವಾಗಿ ಅಕ್ಕಿ ಇರಬಹುದು, ತೆಂಗಿನಕಾಯಿ ಇರಬಹುದು, ಬೆಲ್ಲ ಇರಬಹುದು, ತುಪ್ಪ ಇರಬಹುದು ಅಥವಾ ಬೇಳೆ ಕಾಳುಗಳಿರ್ಬೋದು, ಇತ್ಯಾದಿಗಳನ್ನು ಕೊಡೋದು.

0: ಮೂಲಕವಾಗಿ ತರಕಾರಿಯಿಂದ ತರಕಾರಿ ಇರ್ಬೋದು, ಹಣ್ಣಾದರೆ ಹಣ್ಣು, ಈ ಥರದ್ದೆಲ್ಲ ಕೊಟ್ಟು ಅದನ್ನು ಚೆನ್ನಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಇದಾದ ಆಗುವಂಥರ ಮಾಡಿದ್ರೆ ಆಯೋಜಕರಿಗೂ ಕೂಡ ಅದು ಇದಾಗುತ್ತೆ. ಸರ್ಕಾರದ ಮೇಲೂ ಕೂಡ ಎಲ್ಲ ನಾವು ಅವಲಂಬನೆಯನ್ನು ಮಾಡಿ ಅದರಿಂದ ಅನುದಾನ ಪಡ್ಕೊಳ್ಳೋದು ಅನ್ನೋದು ಕೂಡ ಇದಾಗುತ್ತೆ. ಸರ್ಕಾರ ಅನ್ನೋದು ಕೇವಲ ನಮಗೆ ಸಹಕಾರವಾಗಿರಬೇಕೇ ಹೊರತು ಭಕ್ತರ ಸಹಕಾರದಿಂದ ದೇವಸ್ಥಾನ ನಡೀಬೇಕು, ಆಗ ಪರಾರ್ಥ ಯೋಜನೆ ಅನ್ನೋದು ಸಾರ್ಥಕವಾಗುತ್ತೆ. ಹಾಗಾಗಿ ಭಕ್ತಾದಿಗಳು ಈ ರೀತಿಯಾಗಿ ಅವರು ಬಂದು ಸಹಕಾರವನ್ನು ಕೊಡಬೇಕು.
1: ಸರ್, ಕೊನೆಯದಾಗಿ ರಥೋತ್ಸವಕ್ಕೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುವವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ತಾಲೂಕಿನಲ್ಲೇ ಇದು ಒಂದು ದೊಡ್ಡದು ಒಂದು ದೇವಸ್ಥಾನವಾಗಿದೆ. ವಿಶೇಷವಾಗಿ ಹೇಳಬೇಕು ಅಂದರೆ ಈ ಒಂದು ರಜಾ ದಿನಗಳಲ್ಲೇ ಈ ಒಂದು ಬೇಸಿಗೆ ರಜದಲ್ಲಿ ಇದಾಗಿ ಮಕ್ಕಳಿಗೆಲ್ಲ ಇದಾಗಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಉತ್ಸವ ನಡೆಯುತ್ತೆ. ಹಾಗಾಗಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ಉತ್ಸವಗಳಲ್ಲಿ ಭಾಗಿಗಳಾಗಿ ತಮ್ಮ ಯಥಾಶಕ್ತಿ ಸಹಕಾರವನ್ನು ಕೊಡೋದ್ರ ಮೂಲಕವಾಗಿ ಮಾಡಿದ್ರೆ ಅದೇ ಒಂದು ಸಹಕಾರ. ಅಂದರೆ ಯಾವುದೇ ರೀತಿ ಇರಬಹುದು, ತನಮನ ಧನಗಳು ಯಾವ್ದಾರು ಇರಬಹುದು, ಅದೇ ಒಂದು ಭಗವಂತನ ಸೇವೆ ಅಂತ ಆಗುತ್ತೆ. ಹಾಗಾಗಿ ಅದನ್ನು ಒಂಥರ ವಾಲಂಟರಿ ಸರ್ವಿಸ್ ಅಂತ ಹೇಳ್ತೀವಲ್ಲ, ಸ್ವಸಹಾಯವಾಗಿ ಅದು ಬರಬೇಕೇ ಹೊರತು ಅದರಿಂದ ಯಾವುದೇ ರೀತಿಯಾದಂತಹ ನಾವು ರಿಟರ್ನ್ಸ್ ಅಂತ ನಾವು ಇಟ್ಕೋಬಾರ್ದು. ಭಗವಂತ ಗೀತೆನಲ್ಲಿ ಭಗವಂತ ಹೇಳಿದ ಹಾಗೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಅಧಿಕಾರ ಏನಪ್ಪ ಅಂದರೆ ಭಗವಂತನ ಸೇವೆ ಮಾಡೋದಷ್ಟೇ. ಮಾ ಫಲೇಶು ಫಲಾಫಲಗಳು ನಮಗೆ ಲಭಿಸುತ್ತೋ ಇಲ್ಲವೋ ಅನ್ನತಕ್ಕಂತಹ ಅನುಮಾನಗಳು ಬೇಡ, ಭಗವಂತ ಖಂಡಿತ ಕೊಡ್ತಾನೆ ಅನ್ನೋದು ಮಹಾವಿಶ್ವಾಸ ಇರಬೇಕು. ಆ ವಿಶ್ವಾಸದಿಂದಾನೇ ಬರಬೇಕು. ನಿಮ್ಮ ಯಥಾಶಕ್ತಿ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಿ, ನಿಮ್ಮ ಶಕ್ತಿ ಮೀರಿ ಮಾಡಬೇಡಿ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಯಾವುದಾಗುತ್ತೋ ಅದಕ್ಕೆ ಸಹಕಾರ, ಅದು ಪೂರ್ಣವಾಗಿ ಆ ಯಾವ ರೂಪದಲ್ಲಿ ಆಗುತ್ತೋ, ನಿಮ್ಮಲ್ಲಿ ಯಾವುದು ಲಭ್ಯವಿದೆಯೋ ಅದರಿಂದ ನೀವು ಅದನ್ನು ಸಲ್ಲಿಸಬಹುದಾಗಿದೆ. ವಿಶೇಷವಾಗಿ ಹೇಳಬೇಕು ಅಂದರೆ ವರದರಾಜ ಸ್ವಾಮಿ ಅಂದರೆ ದೇವಾಧಿರಾಜ, ಅಂದರೆ ದೇವತೆಗಳಿಗೆ ರಾಜ ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳು ನಿತ್ಯ ಸೂರ್ಯಗಳಿಗೆ ಎಲ್ಲ ಅಧಿಪತಿಯಾಗಿರತಕ್ಕಂತಹ ವರದರಾಜ ಸ್ವಾಮಿ, ಈತನ ವೈಭವ ಹೇಳಬೇಕು ಅನ್ನೋದಾದಲ್ಲಿ ಸಾಮಾನ್ಯವಾಗಿ ಎಲ್ಲ ನಮ್ಮ ಇತ್ತೀಚಿನ ಇದರಲ್ಲಿ ತೆಗೆದುಕೊಂಡಾಗ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳು, ಮಂತ್ರಿ ಮಹೋದಯರುಗಳಿಗೆಲ್ಲ, ಪ್ರಧಾನಿಗಳಿಗೆ, ಇವರಿಗೆಲ್ಲ ನಾವು ಏನು ಹೇಳ್ತೀವಿ, ಅವ್ರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾರೆ ಬಂದಂತಹ ಸಂದರ್ಭದಲ್ಲಿ ತೀರ ಗಣ್ಯ ವ್ಯಕ್ತಿಗಳಿಗೆ. ಹಾಗೆ ಮಹಾರಾಜರ ಕಾಲದಲ್ಲೂ ಕೂಡ ಆವತ್ತಿನ ಇದರಲ್ಲಿ ಆ ಒಂದು ಪ್ರಭುತ್ವ ಇದ್ದಾಗ ಮಹಾರಾಜರಿಗೆ ಆ ರೀತಿ ಮಹಾರಾಜರ ಸೈನ್ಯ ಒಂದು ಪದ್ಧತಿಗಳು ವಿಜಯನಗರ ಕಾಲದಲ್ಲಿ ಇರಬಹುದು, ಮೈಸೂರು ಮಹಾರಾಜರ ಕಾಲದಲ್ಲಿ ಅವರಿಗೆಲ್ಲ ಈ ಒಂದು ಆ ನವರಾತ್ರಿ ಸಂದರ್ಭ ದರ್ಬಾರ್ ಸಂದರ್ಭಗಳಲ್ಲಿ ಅವರಿಗೆ ಒಂದು ಗೌರವ ಇದನ್ನು ಆ ಸೈನ್ಯ ಪಡೆ ಕೊಡ್ತಾ ಇತ್ತು. ಕಾಲಾನಂತರದಲ್ಲಿ ಬ್ರಿಟಿಷ್ ಒಂದು ವಸಾಹತುಶಾಹಿ ಬಂದ ಮೇಲೆ ಬ್ರಿಟಿಷ್ ತುಕಡಿಗಳು ಕೂಡ ನಮ್ಮ ಮೈಸೂರು ಸಂಸ್ಥಾನ ಪ್ರವೇಶಿಸಿದ ಮೇಲೆ ಹಂತ ಹಂತವಾಗಿ ಮಹಾರಾಜರ ಕಾಲದಲ್ಲಿ ಅವರೂ ಬಂದು ಇಲ್ಲಿ ಜೊತೆಯಲ್ಲಿ ಪಾಲ್ಗೊಂಡಂತಹ ಒಂದು ಸಂದರ್ಭದಲ್ಲಿ ಮಹಾರಾಜರಿಗೆ ಸಲ್ಲಿಸೋದಲ್ಲದೇ ಮಹಾರಾಜರ ಅಧೀನದಲ್ಲಿರತಕ್ಕಂತಹ ಮೈಸೂರು ಸಂಸ್ಥಾನದಲ್ಲಿರತಕ್ಕಂಥ ಮಹಾರಾಜರ ಅಧೀನದಲ್ಲಿರತಕ್ಕಂತಹ ಈ ಮೈಸೂರು ಪ್ರಸನ್ನ ಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕೃಷ್ಣೋತ್ಸವ ಸಂದರ್ಭದಲ್ಲೂ ನವರಾತ್ರಿ ಸಂದರ್ಭದಲ್ಲೂ ಮತ್ತು ಬೆಟ್ಟದಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅಲ್ಲಿ ಚಾಮುಂಡಿಗೆ ನವರಾತ್ರಿ ಸಂದರ್ಭದಲ್ಲಿ ಗಾರ್ಡ್ ಆಫ್ ಆನರ್ ಅಂತ ನಡೆಯುತ್ತೆ. ಅದೇ ರೀತಿ ಮಹಾರಾಜರು ಇಲ್ಲಿ ಸಾಧಾರಣವಾಗಿ ದಸರೆಗೆ ಇಲ್ಲಿಂದ ಆನೆಯನ್ನು ಕರ್ಕೊಂಡು ಹೋಗುವಂಥದ್ದು ಈ ಹೆಗಡದೇವಕೋಟೆ ಪ್ರಾಂತ್ಯದಿಂದ ಕಾಡುಗಳಿಂದ ತೊಗೊಂಡು ಹೋಗ್ತಾ ಇದ್ರು. ಆನೆ ತೊಗೊಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಮಹಾರಾಜರು ಇಲ್ಲಿ ಬರೋರು, ಹಾಗೆ ಬೇಟೆ ಆಡೋಕ್ಕೂ ಇಲ್ಲಿ ಬರೋರು. ಬರುವಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಬಂದು ಭೇಟಿಯನ್ನು ನೀಡ್ತಾ ಇದ್ರು. ಮುಮ್ಮಡಿ ಕೃಷ್ಣಾರ್ಜುನರು ಕೂಡ ಇಲ್ಲಿ ಅಮ್ಮನವರ ಸನ್ನಿಧಿನಲ್ಲಿ ಒಂದು ದೊಡ್ಡ ಕನ್ನಡಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದು ಇವತ್ತಿಗೊಂದು ಇಲ್ಲಿ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ. ಹಾಗೆ ಮಹಾರಾಜರು ಹಿಂದೆ ಹೇಳಿದ ಹಾಗೆ ಚಿಕ್ಕದೇವರಾಜ ಹುಡುಗರ ಕಾಲದಲ್ಲೇ ಇಲ್ಲಿ ಹೆಚ್ಚು ಭಗವಂತನಿಗೆ ಸೇವೆಗಳೆಲ್ಲ ನಡೆದಿತ್ತು ಅಂತ ಹೇಳಿದ್ದೆ. ಹಾಗಾಗಿ ಆ ಒಂದು ಕಾಲದಿಂದಾನೇ ಇಲ್ಲೂ ಕೂಡ ವರದರಾಜ ಸ್ವಾಮಿಗೂ ಕೂಡ ನವರಾತ್ರಿನಲ್ಲಿ ಅವತ್ತೆಲ್ಲ ಕ್ಷಾತ್ರ ವೈಭವ ಇರೋದರಿಂದ ಅವತ್ತಿಗೂ ಕೂಡ ಒಂದು ಸೈನ್ಯದ ಒಂದು ಭಗವಂತನಿಗೆ ಗೌರವ ವಂದನೆ ಅಂತ ಹೇಳ್ತೀವಿ, ಗಾರ್ಡ್ ಆಫ್ ಆನರ್ ಅಂತ. ಇವತ್ತಿನ ಒಂದು ಇದರಲ್ಲಿ ನಂತರ ಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಸರ್ಕಾರ ಬಂದ ಮೇಲೂ ಕೂಡ ನಮ್ಮ ಒಂದು ಪೊಲೀಸ್ ಇಲಾಖೆಯಿಂದ ಕೂಡ ಆ ಇಲಾಖೆಯಿಂದನೇ ಆ ಉತ್ಸವ ನಡೆದು ಅವರು ಕೂಡ ಈ ಒಂದು ಗಾರ್ಡ್ ಆಫ್ ಆನರ್ ಮಾಡ್ತಾರೆ. ಹಾಗಾಗಿ ನಾವು ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಈ ದೇವಸ್ಥಾನದಲ್ಲಿ ನವರಾತ್ರಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಇಲ್ಲಿ ನಿಂತುಕೊಂಡು ವಿಶಾಲವಾಗಿರುತ್ತೆ ರಸ್ತೆಯಲ್ಲಿ. ಮುಂದೆ ಭಗವಂತ ಅಶ್ವಾರೂಢನಾಗಿದ್ದಾಗ ಅವರು ಪೊಲೀಸ್ ಇಲಾಖೆಯಿಂದ ಇಲ್ಲಿ ಗಾರ್ಡ್ ಆಫ್ ಆನರ್ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ನೋಡಬಹುದು. ಕೇವಲ ರಥೋತ್ಸವ ಅಲ್ಲ, ಇತರೆ ಉತ್ಸವಗಳು, ಪವಿತ್ರ ಉತ್ಸವಗಳು, ಈ ನವರಾತ್ರಿ ಉತ್ಸವದಲ್ಲಿ 9 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿ ಎಲ್ಲ ನಡೆಯುತ್ತೆ.

0: ಈ ರಥೋತ್ಸವ ದಿವಸವೂ ಕೂಡ ನಮ್ಮ ಬಿ ಎಸ್ ರಂಗಯ್ಯಂಗಾರವರ ಕುಟುಂಬದ ವತಿಯಿಂದ ಅನ್ನದಾನ ನಡೆಯುತ್ತೆ. ಹಾಗಾಗಿ ಅದಲ್ಲದೇ ಎಲ್ಲ ಮಾಮೂಲಿ ಉತ್ಸವಗಳಲ್ಲೂ ಕೂಡ ಆಯಾ ಸಮುದಾಯದವರು ಭಗವಂತನಿಗೆ ಪ್ರಸಾದಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ಅದನ್ನು ಎಲ್ಲ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡಿಸ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಕೇವಲ ಯಾವುದು ಒಬ್ಬರದು ಅಧೀನ ಅಥವಾ ಇನ್ನೊಬ್ಬರದು ಇದು ದೇವಸ್ಥಾನ ಒಂದು ಕೋಮನದು ಅಂತ ಭಾವನೆ ಇಲ್ಲದೇನೆ ಎಲ್ಲರೂ ಕೂಡ ಬಂದು ದೇವಸ್ಥಾನದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಹಾಗಾಗಿ ವಿನಂತಿ.
1: ಈ ಪರಂಪರೆ ಕೇವಲ ಒಂದು ರಥೋತ್ಸವವಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳು ಮತ್ತು ರಥೋತ್ಸವಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ಪ್ರಸಿದ್ಧವಾದ ಬ್ರಹ್ಮರಥೋತ್ಸವದ ಬಗ್ಗೆ ದೇವಸ್ಥಾನದ ಆಗಮಿಕರಾದ ಶ್ರೀಯುತ ವಿನಯ್ ಬಿ ಎಸ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಜರುಗುವ ಐತಿಹಾಸಿಕ ಪ್ರಸಿದ್ಧ ಬ್ರಹ್ಮರಥೋತ್ಸವದ ಆಚರಣೆಯ ಹಿನ್ನೆಲೆ ಹಾಗೂ ವಿಶೇಷತೆಯನ್ನು ಕುರಿತು ದೇವಸ್ಥಾನದ ಆಗಮಿಕರಾದ ಶ್ರೀಯುತ ವಿನಯ್ ಬಿ ಎಸ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ?

0: ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ 2026 #safe.

0: ಫ್ಯಾಕ್ಟರ್ ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಕಾನೂನಿನ ಅಡಿಯಲ್ಲಿ ಕಾರ್ಮಿಕರ ದಿನಾಚರಣೆ ಎಂಬ ವಿಷಯದ ಕುರಿತು ಧಾರವಾಡದ ವಕೀಲರಾದ ಶ್ರೀಮತಿ ಸುಜಾತ ಸಾವಳಗಿರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ನಮಸ್ಕಾರ ಶ್ರೋತೃ ಮಿತ್ರರೇ, ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಒಂದು ಮಹತ್ವದ ದಿನವನ್ನು ಆಚರಿಸುತ್ತಿದ್ದೇವೆ, May 1 ಕಾರ್ಮಿಕರ ದಿನಾಚರಣೆ. ಈ ದಿನವು ವಿಶ್ವದ ಎಲ್ಲ ಕಾರ್ಮಿಕರ ಶ್ರಮ, ತ್ಯಾಗ ಮತ್ತು ಕೊಡುಗೆಯನ್ನು ಸ್ಮರಿಸುವ ದಿನವಾಗಿದೆ. ಕಾರ್ಮಿಕರು ನಮ್ಮ ಸಮಾಜದ ಬೆನ್ನೆಲುಬು. ಕೃಷಿಕರಿಂದ ಹಿಡಿದು ಕಾರ್ಖಾನೆ ಕಾರ್ಮಿಕರು, ನಿರ್ಮಾಣ ಕಾರ್ಮಿಕರು, ಗೃಹ ಕಾರ್ಮಿಕರು, ಸ್ವಚ್ಛತಾ ಸಿಬ್ಬಂದಿಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುವ ಪ್ರತಿಯೊಬ್ಬರೂ ದೇಶದ ಅಭಿವೃದ್ಧಿಗಾಗಿ ತಮ್ಮದೇ ಆದ ಪಾತ್ರವನ್ನು ವಹಿಸಿರುತ್ತಾರೆ. ಕಾರ್ಮಿಕ ದಿನಾಚರಣೆಯನ್ನು ಯಾಕೆ ಆಚರಿಸ್ತೀವಿ, ಅದು ಯಾಕೆ ಬಂತು ಅನ್ನೋದು ನಮ್ಮ ಒಂದು ಹಿನ್ನೆಲೆಯಲ್ಲಿ 1986 ಅಮೇರಿಕಾದಲ್ಲಿ ನಡೆದ ಕಾರ್ಮಿಕ ಹೋರಾಟದಿಂದ 8 ಕೆಲಸ ಸಮಯದ ಹಕ್ಕು ಸ್ಥಾಪನೆಯಾಯಿತು. ಮೊದಲೇ ನಮಗೆ ಕಾರ್ಮಿಕರಿಗೆ 1 ಸಮಯ ಪೂರ್ತಿಗೆ ಮಾಡಬೇಕನ್ನೋದು ಇರಲಿಲ್ಲ. ಯಾಕಂದರೆ ನಮ್ಮ ಬ್ರಿಟಿಷರ ಪದ್ಧತಿ ಇರ್ಬೋದು, ಬೇರೆ ದೇಶ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಬ್ಬ ದುಡಿಯೋ ಕಾರ್ಮಿಕನಿಗೆ 1 ನಿಗದಿತೆಯ ಮಾಡಿದ್ದು ನಮಗೆ ಯಾವಾಗ ಬಂತು ಅಂದರೆ 1986 ಅಮೇರಿಕಾದಲ್ಲಿ ಒಂದು ಕಾರ್ಮಿಕರೆಲ್ಲ ಹೋರಾಟ ಮಾಡಿದ್ರಿಂದ ಈ ನಮಗೊಂದು ಕಾಯ್ದೆಯನ್ನು ಸ್ಥಾಪಿಸ್ತಾರೆ, ಹಕ್ಕನ್ನು ನಾವು ಅತ್ತು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಈ ಹೋರಾಟವೇ ಇಂದು ನಾವು ಕಾರ್ಮಿಕ ದಿನಾಚರಣೆಯಿಂದ ಆಚರಿಸಲು ಕಾರಣವಾಗಿದೆ. ಇದು ನಮ್ಮದು ಮೂಲಭೂತವಾಗಿ ಹುಟ್ಟಿರುವಂಥ ಒಂದು ಹಕ್ಕು. ಸೊ ಪ್ರತಿಯೊಬ್ಬ ಕಾರ್ಮಿಕರು 8 ತಾಸು ದುಡಿಯಬೇಕನ್ನೋದು ಒಂದು ನಮಗೂ ಅಂದಿನಿಂದ ನಮಗೊಂದು

ಜಾಗೃತಿ ಅಥವಾ ಅರಿವು ಗೊತ್ತಾಯಿತು. ಈ ದಿನವು ಕೇವಲ ಆಚರಣೆಗಾಗಿ ಮಾತ್ರವಲ್ಲ, ಕಾರ್ಮಿಕರ ಹಕ್ಕುಗಳ ಅರಿವು ಮೂಡಿಸಲು, ಅವರ ಜೀವನ ಮಟ್ಟ ಸುಧಾರಿಸಲು ಒಳ್ಳೆಯದು. ಕಾರ್ಮಿಕರ ಹಕ್ಕು ಏನೇ ಗೊತ್ತಾಯಿತು, ಪ್ರತಿಯೊಬ್ಬ ಮನುಷ್ಯನು ತನ್ನ ಉಪಜೀವನ ಕಾಣಿರುತ್ತಾನೆ, ತನ್ನ ಹೊಟ್ಟೆ ಪಾಡಿಗಾಗಿ ಅಥವಾ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಅಥವಾ ತನ್ನ ಸ್ವಾವಲಂಬನೆ ಜೀವನವನ್ನು ಬಿಟ್ಟು ದುಡಿಯುವುದು ಒಂದು ಮಾನವನ ಹಕ್ಕಾಗಿದೆ. ಅದರೊಳಗೆ ಅವನಿಗೆ ಜೀವನ ಮಟ್ಟ ದುಡಿಯೋದ್ರಿಂದ ಅವನ ಜೀವನ ಮಟ್ಟನ ಸುಧಾರಿಸ್ಕೋತಾನೆ, ಸಾಮಾಜಿಕ ನ್ಯಾಯನ ಬಲಪಡಿಸ್ಕೋತಾನೆ. ಈ ಸಾಮಾಜಿಕವಾಗಿ ಅವನಿಗೆ ಅನ್ಯಾಯ ಆಯಿತು ಅಂದರೆ ಈ ಕಾರ್ಮಿಕರ ಸಂಘಟನೆ ಪರವಾಗಿ ಅವನೇನು ಮಾಡ್ಬೋದು, ಹೋರಾಡಿ ಅದರ ನ್ಯಾಯವನ್ನು ದೊರಕಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಕಾರ್ಮಿಕರಿಗಾಗಿ ಯಾವ ಹಕ್ಕುಗಳಿರುವ ಅಂತ ಹೇಳ್ಬೋದು ನಾವು. ಭಾರತದಲ್ಲಿ ಕಾರ್ಮಿಕರಾಗಿ ಹಲವಾರು ಕಾನೂನುಗಳು ಜಾರಿಯಲ್ಲಿವೆ. ಒಂದನೇದು ಕನಿಷ್ಠ ವೇತನ. ಪ್ರತಿಯೊಂದು ಈಗ ನಿಗದಿಪಡಿಸುವಂಥ ವೇತನಕ್ಕೆ ಇಷ್ಟೇ, ಒಂದು ಹೆಣ್ಣೆ ಇರಲಿ ಗಂಡ ಇರಲಿ ಅವರಿಗೆ ಇಷ್ಟೇ ವೇತನ ಅಥವಾ ಅವರಿಗೆ ನಾವು ಬಾಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಪಗಾರ ಅಂತ ಹೇಳ್ತೀವಿ, ಅದನ್ನು ಅವ್ರಿಗೆ ಕೊಡುವಂಥದ್ದು ಒಂದನೇದು ಅವ್ರದ್ದು ಹಕ್ಕಾಗಿದೆ. ಎರಡನೇದು ಸುರಕ್ಷತೆ ಕೆಲಸದ ಪರಿಸರ. ಸೊ ಯಾವುದಾದ್ರೂ ಒಂದು ಕೆಲಸ ಕಾರ್ಮಿಕ ಕೆಲಸ ಮಾಡ್ತಾರೆ, ಅವನ ಸುರಕ್ಷತೆಯನ್ನು ಅವರು ಕೊಡಬೇಕಾಗತ್ತೆ. ಮಾಲೀಕನಾದವನು ಕಾರ್ಮಿಕನಿಗೆ ಸುರಕ್ಷತೆಯನ್ನು ಒದಗಿಸಬೇಕಾಗತ್ತೆ. ಮಹಿಳೆಯರಿಗಾಗಿ ಗರ್ಭ ಅವಕಾಶದಲ್ಲಿ ಬಾಲಕಾರ್ಮಿಕ ವಿರುದ್ಧ ರಕ್ಷಣಾ ಕಾನೂನು, ಒಂದು ಮಹಿಳಾ ಕಾರ್ಮಿಕಳಿಗೆ ಅವಳಿಗೆ ಕೊಡುವಂತಹ ಎಲ್ಲ ಸೌಲಭ್ಯಗಳು, ಅವಳಿಗೆ ಸ್ವಚ್ಛತೆ ಬಗ್ಗೆ, ಶೌಚಾಲಯ ಬಗ್ಗೆ, ಮತ್ತು ಅವಳು ಗರ್ಭಿಣಿಯಾಗಿದ್ದರೆ ಅವರಿಗೆ ಪ್ರತಿಯೊಂದು ರಕ್ಷಣೆ ಕೊಡುವುದು ಅಥವಾ ಅವರಿಗೆ ಆರಾಮ ಒದಗಿಸುವಂಥದ್ದು ವ್ಯವಸ್ಥೆಯನ್ನು ಅವರು ಮಾಡಬೇಕಾಗುತ್ತೆ. ಉದ್ಯೋಗದಲ್ಲಿ ಸಮಾನ ಅವಕಾಶ, ಹೆಣ್ಣೆ ಇರಲಿ ಗಂಡೆ ಇರಲಿ ಇಬ್ಬರಿಗೆ ಒಂದು ಸಮಾನ ಅವಕಾಶ ಕೊಡಬೇಕು ಅಂತಂದು ಹೇಳೋದು ಅಲ್ಲಿ ಹಕ್ಕುಗಳು ಆಗಿವೆ. ಆದರೆ ಇಂದಿಗೂ ಅನೇಕ ಕಾರ್ಮಿಕರು ಈ ಹಕ್ಕುಗಳ ಬಗ್ಗೆ ತಿಳಿದಿಲ್ಲ. ಇದೇ ಕಾರಣಕ್ಕೆ ಕಾನೂನು ಜಾಗೃತಿ ಅತ್ಯಂತ ಅಗತ್ಯವಾಗಿದೆ. ಎಷ್ಟೋ ಜನಮಕ್ಕರಿಗೆ ಕೆಲಸದ ಟೈಮಲ್ಲಿ ಮಾಲೀಕನೊಬ್ಬನು ತನ್ನ ಕಾರ್ಮಿಕನಿಗೆ ಇಷ್ಟೇ ಗಂಟೆನೇ ದುಡಿಬೇಕು ಅಂತ ಹೇಳೋದಿಲ್ಲ. 8-10 ತಾಸು ಅಂತ ಹೇಳಿ 12 ತಾಸು ದುಡಿಯುವ ವ್ಯವಸ್ಥೆಗಳು ಈಗಿದೆ. ಹೋಟೆಲ್ ಉದ್ಯಮಿಗಳ ತಗೊಳ್ಳಿ ಅಥವಾ ಕಟ್ಟಡ ಉದ್ಯಮಿಗಳಲ್ಲಿ ತಗೊಳ್ಳಿ, ಎಂಥಲ್ಲಿ ಅಥವಾ ಸಣ್ಣ ಸಣ್ಣ ಕೆಲಸಗಳಲ್ಲಿ ಆ ಕಾರ್ಮಿಕರನ್ನು ನಿಗದಿಪಡಿಸಿರುವಂಥ ಸಮಯಕ್ಕಿಂತ ಜಾಸ್ತಿ ಸಮಯವನ್ನೇ ಅವರು ಮಾಲೀಕರು ದುಡಿಸಿಕೊಡುವ ವ್ಯವಸ್ಥೆ ಇನ್ನೂ ರೂಢಿಯಲ್ಲಿದೆ. ಈ ಕಾರ್ಮಿಕರಿಗಾಗಿ ಹೊಸದೇನಾದರೂ ಜಾಗೃತಿ ಇದೆಯಾ, ಹೊಸ ಕಾನೂನು ಏನಾದರೂ ಮಾರ್ಪಾಟಾಗಿದೆಯಾ, ಅದ್ರ ಬಗ್ಗೆನೂ ನಾವು ಇವತ್ತು ತಿಳ್ಕೋಬಹುದು. ಹೊಸ ಕಾನೂನು ಜಾಗೃತಿ ಕಾರ್ಯಕ್ರಮ ಯಾವುದು? ಇಂದಿನ ಕಾಲದಲ್ಲಿ ಕಾನೂನು ಅರಿವು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯವಶ್ಯವಾಗಿದೆ. ಕಾನೂನು ಅನ್ನೋದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ಇದೊಂದು ಜಾಗೃತಿನೂ ನೋಡಬೇಕು. ಮತ್ತು ಇನ್ನೊಂದು ನಾವು ಏನು ಹೇಳಬೇಕಂದ್ರೆ, ಪ್ರತಿಯೊಬ್ಬರಿಗೂ ಯಾವುದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಅರಿವು ಇರುವುದು ಬಹಳ ಅತ್ಯವಶ್ಯಕವಾಗಿದೆ. ಅದರಲ್ಲಿ ವಿಶೇಷವಾಗಿ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಅರಿತುಕೊಳ್ಳಬೇಕು. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರವು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಪರಿಚಯಿಸಿದೆ. ವೇತನ ಸಂಹಿತೆ, ಕೋಡ್ ಆಫ್ ವೇಜಸ್ ಅಂತ ಹೇಳ್ತೀವಿ ಅದನ್ನು. ಇನ್ನೊಂದು ಕೈಗಾರಿಕಾ ಸಂಬಂಧಿ ಸಂಹಿತೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ಸ್. ಒಂದು ಯಾವುದೋ ಒಂದು ಇಂಡಸ್ಟ್ರಿಯಲ್ ಒಳಗೆ ಕೆಲಸ ಮಾಡ್ತಾರೆ, ಒಂದು ರೆಸ್ಟ್ ಕೋಡ್ ಕೊಡೋದು, ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಇರೋದು, ಅವನಿಗೆ ರೆಸ್ಟ್ ರೂಮ್ ಇರೋದು, ಆಮೇಲೆ ಪ್ರತಿಯೊಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರ್ಬೋದು, ಯಾವುದೇ ಒಂದು ದೇಹಕ್ಕೆ ಹಾನಿಕರ ಆಗೋದಿರಲಿ ಅಥವಾ ಈಕೋ ಫ್ರೆಂಡ್ಲಿ ಅನ್ಬೋದು ಅಥವಾ ಇನ್ನೊಂದು ಯಾವುದು ವಿಷಯಗಳನ್ನು ಹೇಳ್ತಾ ಹೋದರೆ ಪ್ರತಿಯೊಂದು ಸೇಫ್ಟಿ ಮೆಜರ್ಮೆಂಟು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಜಾಗೃತಿಯನ್ನು ಕೊಡೋದು ಮತ್ತು ಪರಿಸರ ಸ್ನೇಹಿ ಕೆಲಸಗಳನ್ನು ಮಾಡುವಂಥದ್ದು ಅವರು ರೂಢಿಯಲ್ಲಿ ತೊಗೊಬೇಕಾಗುತ್ತೆ. ಸಾಮಾಜಿಕ ಭದ್ರತೆ ಸಂಹಿತೆ, ಸೋಷಿಯಲ್ ಸೆಕ್ಯೂರಿಟಿ ಅವನಿಗೆ ಕೊಡಬೇಕಾಗುತ್ತೆ. ಉದ್ಯೋಗದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯ ಸಂಹಿತೆ, ಅವನಿಗೆ ಒಂದು ಆರೋಗ್ಯ ವಿಮೆಯಾಗಿ ಕೊಡುವುದಾಗಲಿ, ಮತ್ತು ತಿಂಗಳಿಗೆ ಅಥವಾ ಆ 3 ತಿಂಗಳಿಗೊಮ್ಮೆ 4 ತಿಂಗಳು ಹೆಲ್ತ್ ಚೆಕಪ್ ಮಾಡಿಸೋದು, ಇಂಥವೆಲ್ಲಗಳನ್ನು ಇವರು ಮಾಲೀಕರು ಅವರು ಕಾರ್ಮಿಕರಿಗಾಗಿ ಒಂದು ಇಂಡಸ್ಟ್ರಿಯಲ್ಲಿರಲಿ ಅಥವಾ ಒಂದು ಬೇರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇರಲಿ ಅಲ್ಲಿ ಮಾಡಬೇಕು ಅಂತಂತಂದು ಈಗ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ಕಾನೂನು ಉದ್ದೇಶವೇನು? ಯಾವುದೇ ಕಾರ್ಮಿಕ ಇರಲಿ, ಅವನು ತನ್ನ ದೈಹಿಕವಾಗಿರ್ಬೋದು ಅಥವಾ ಇನ್ನೊಂದು, ಈ ಕಾರ್ಮಿಕರೊಳಗೆ 3 ಥರ ಇದ್ದಾರೆ. ಒಬ್ಬರು 8 ತಾಸು ದುಡಿಯೋರು, ಒಬ್ಬರು 12 ತಾಸು ದುಡಿಯೋರು, ಒಬ್ಬರು 16 ತಾಸು ದುಡಿಯೋರು ಇದ್ದಾರೆ. ಒಂದು ವ್ಯಕ್ತಿ ಕಟ್ಟಡ ಕಟ್ಟುವಂಥ ವ್ಯಕ್ತಿ ಬಳಸುವಂಥ ಅವನ ಸಾಮರ್ಥ್ಯನೇ ಬೇರೆ. ಹಾಂ, ಆಫೀಸಲ್ಲಿ ಒಂದು ಚಪರಾಸಿ ಮಾಡುವುದು ಅಥವಾ ಒಂದು ಪ್ಯೂನು ಮಾಡುವಂಥ ಮೆಸೆಂಜರ್ ಏನಂತ ಹೇಳಿದ್ರೆ, ಅದು ಯಾರೇ ವ್ಯಕ್ತಿ, ಆ ವ್ಯಕ್ತಿಗಳು ಆ ರೀತಿ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ತಮ್ಮ ದೈಹಿಕ ಮತ್ತು ಅವರ ಕೆಲಸ ಅನುಸಾರವಾಗಿ ಶ್ರಮವನ್ನು ವಹಿಸುತ್ತಾ ಇರ್ತಾರೆ. ಅಂಥಲ್ಲಿ ಅವರಿಗೆ ಸಮಾನತೆಯಾಗಿ ಅವರನ್ನು
ಟ್ರೀಟ್ಮೆಂಟ್ ಕೊಡೋದು ಅಥವಾ ಅವರನ್ನು ತಿಳುಪಡೆ ಕೊಡಿಸೋದು ಅನ್ನೋದನ್ನು ಹೇಳ್ಬೋದು. ಒಂದು ಸಾಮಾಜಿಕ ಭದ್ರತೆಯಲ್ಲ ಅಂತಂತಂದರೆ ಏನು ಹೇಳ್ಬೋದು, ಪಿ ಎಫ್, ಇ ಎಫ್, ಇ ಎಸ್ ಐ, ಇವು ಯಾವೋ ಅವ್ರಿಗೆ ಎಷ್ಟೋ ಜನ ಫಾರ್ ಎಕ್ಸಾಂಪಲ್ 3 ತಿಂಗಳಕ್ಕಿಂತ ಜಾಸ್ತಿ ಅಲ್ಲೇ ಒಬ್ಬ ವ್ಯಕ್ತಿ ಕೆಲಸ ಮಾಡಿದರೆ ಅವನಿಗೆ ಪಿ ಎಫ್ ಅನ್ನೋದು ಅವರು ಕಾರ್ಮಿಕರು ಕೊಡಲೇಬೇಕಾಗುತ್ತೆ. 20ಕ್ಕಿಂತ ಜಾಸ್ತಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿರಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕಾರ್ಮಿಕರಿದ್ದರೆ ಅವರಿಗೆ ಕಂಪಲ್ಸರಿ ಪೆನ್ಷನ್ನನ್ನು ಒಂದು ಕೊಡುವಂಥ ವ್ಯವಸ್ಥೆ ಇದೆ. ಇ ಎಸ್ ಐ ಫೆಸಿಲಿಟಿನೂ ಅವರು ಕೊಡಲೇಬೇಕಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳು ಇವತ್ತು ಸರ್ಕಾರ ಇರ್ಬೋದು, ಸರ್ಕಾರೇತರ ಇರ್ಬೋದು, ಅಥವಾ ಪ್ರೈವೇಟ್ ಕಂಪನೀಸೇ ಇರ್ಬೋದು, ಅಥವಾ ಟೆಂಪ್ರರಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ಬೋದು, ಎಂಥದ್ದೇ ಏನೇ ಇನ್ಸ್ಟಿಟ್ಯೂಷನಲ್ಲಿ ಕಾರ್ಮಿಕ ಅಂತ ಹೊತ್ತವನು ವೇತನಗಳನ್ನು ಕನ್ಸಿಡರ್ ಮಾಡ್ತಾನಂದರೆ ಇಂಥ ಎಲ್ಲ ಅನುಕೂಲಗಳನ್ನು ಅವರಿಗೆ ಮಾಡುವಂಥ ವ್ಯವಸ್ಥೆ ಕಾನೂನು ಕೆಳಗಡೆ ಈಗ ಹೊಸ ಪರಿಚಯಿಸಿದ್ದಾರೆ. ಇದು ಎಲ್ಲ ಹೊಸ ಹೊಸ ಇಂಡಸ್ಟ್ರಿಗಳಿರಲಿ ಮತ್ತು ಹಳೆಯ ಇಂಡಸ್ಟ್ರಿಗಳು ಅವರನ್ನು ಇದನ್ನು ಕಂಪಲ್ಸರಿ ರೆಗ್ಯುಲೇಟ್ ಮಾಡ್ಕೋಬೇಕಂತಂಥೇಳಿ ಒಂದು ಸರ್ಕಾರದ ಘೋಷಣೆಯಾಗಿದೆ. ನೆಕ್ಸ್ಟು ಮಹಿಳಾ ಕಾರ್ಮಿಕರ ಹಕ್ಕುಗಳೇನು, ಮಹಿಳೆಯರಿಗಾಗಿ ವಿಶೇಷ ಕಾನೂನುಗಳನ್ನು ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂತಂದರೆ ಅವರಿಗೆ ಒಂದನೇದು ಸುರಕ್ಷತೆ ಹಕ್ಕು, ವೇತನದಲ್ಲಿ ಸಮಾನತೆ ಕೊಡೋದು, ಇನ್ನೊಂದು ಅವರಿಗೆ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಒಂದು ಅವಳ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು, ಹೆಣ್ಣು ಮಕ್ಕಳಿಗಾಗಿ ಒಂದು ಎನ್ವಿರಾನ್ಮೆಂಟ್ ಅಂದರೆ ಅವ್ರ ಕೆಲಸದ ಅವಧಿಯಲ್ಲಿ ಅವರಿಗೆ ಬೇಕಾದ ಅನುಕೂಲಗಳನ್ನು ಅವರು ಮಾಡಲೇ ಬೇಕಾಗುತ್ತದೆ. ಈಗ ಅವಳಿಗೆ ಶೌಚಾಲಯ ಸಪ್ರೇಟ್ ಇರಬೇಕು, ಮತ್ತು ಅವಳಿಗೆ ಊಟದ ವ್ಯವಸ್ಥೆಯಲ್ಲಿ ಸಪ್ರೇಟ್ ಇರಬೇಕು, ಮತ್ತು ಹೆಣ್ಮಕ್ಳಿಗಾಗಿ ಒಂದು ಕಟ್ಟಡ ಅಥವಾ ಕಾರ್ಮಿಕರನ್ನು ಒಂದೇ ಕಡೆ ಕೆಲಸ ಮಾಡುವಂಥದ್ದು ಪ್ರಾತಿನಿಧ್ಯತೆ ಕೊಡಬೇಕಾಗತ್ತೆ. ಇನ್ನೂ ಹೇಳಬೇಕಂದ್ರೆ ಈಗ ನಿಮಗೆ ಪಾಶ್ ಅಂತ ಒಂದು ಆ್ಯಕ್ಟ್ ಇದೆ, ಹೆಣ್ಮಕ್ಳಿಗೆ ಅಲ್ಲಿ ಯಾರಾದರೂ ಏನಾದರೂ ಇದನ್ನು ಮಾಡಿದರೆ, ಫಾರ್ ಎಕ್ಸಾಂಪಲ್ ಅವಳಿಗೆ ದೌರ್ಜನ್ಯ ಆಯಿತು ಅಂತಂದ್ರೆ, ಅವಳನ್ನು ಯಾರಾದರೂ ಹೀಯಾಳಿಸಿದರೆ, ಅವಳಿಗೆ ಮಾನಸಿಕ ಹಿಂಸೆ ಕೊಟ್ಟರೆ, ಅವಳು ಒಂದು ಹೊಸ ಕಾನೂನು ಅಡಿ ಹೋಗಿ ಒಂದು ಪರಿಹಾರ ಕೊಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಅವ್ರಿಗೆ ಹೆಣ್ಮಕ್ಳಿಗಾಗಿ ಕೊಟ್ಟಿದ್ದಾರೆ. ಮತ್ತು ಇದಲ್ಲದೆ ಹೆರಿಗೆ ಸೌಲಭ್ಯವನ್ನು ಕೊಡಬೇಕಾಗುತ್ತೆ, ಮತ್ತು ಅವಳು ಬಂದು ಹೋಗುವವರೆಗೂ ಅವಳಿಗೆ ಸುರಕ್ಷತೆಯನ್ನು ಒದಗಿಸುವುದು ಅದು ಮಾಲೀಕರದ ಒಂದು ಕಂಪಲ್ಸರಿ ಇರುವಂಥದ್ದು ಆಗಿದೆ. ಮತ್ತು ಬಾಲಕಾರ್ಮಿಕ ನಿಷೇಧ ಅಂತ ಹೇಳ್ತೀವಿ ನಾವು. ಈ ಬಾಲಕಾರ್ಮಿಕರನ್ನು ನಾವು ಮೊದಲೆಲ್ಲ ಸಣ್ಣ ಸಣ್ಣ ಹೋಟೆಲೊಳಗೆ ನೋಡ್ತಾ ಇದ್ವಿ, ಆಮೇಲೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳ ಒಳಗೆ ನೋಡ್ತಾ ಇದ್ವಿ. ಇನ್ನೊಂದು ಹೇಳಬೇಕಂತಂದರೆ ನಿಮಗಿಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತಂತಂದರೆ ಬಸ್ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಬೂಟ್ ಪಾಲಿಷ್ ಮಾಡೋದನ್ನು, ಎಲ್ಲೆಲ್ಲಿ ಸಣ್ಣ ಸಣ್ಣ ಕೆಲಸಗಳಿರ್ತಾವೋ ಆ ಮಕ್ಕಳಿಗೆ ಇನ್ನೂ ತನಕ ನೀವು ನೋಡ್ತಿರ್ಬೇಕು. ರೋಡ್ ಸೈಡು ಭಿಕ್ಷಕರು, ಮೊದಲು ಭಿಕ್ಷಕರು ಬರ್ತಾಯಿದ್ರು, ಬಂದು ದುಡ್ಡು ಕೇಳ್ತಾ ಇದ್ರು ಮಕ್ಕಳನ್ನ ಹಿಡ್ಕೊಂಡು ಬಂದು. ಈಗ ಆ ಮಕ್ಕಳ ಕೈಯಲ್ಲಿ ಒಂದು ಮಾರಾಟದ ವಸ್ತುವನ್ನು ಕೊಟ್ಟುಬಿಟ್ಟು ಏನು ಮಾಡ್ತಿದ್ದಾರೆ, ರೋಡಲ್ಲಿ ಬಿಡ್ತಾಯಿದ್ದಾರೆ. ತಂದೆ ತಾಯಿಗಳಲ್ಲಿ ಯಾರೂ ಇರೋದಿಲ್ಲ, ಆ ಮಕ್ಕಳಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ ಎಕ್ಸಸರೀಸ್ ಇರ್ಬೋದು, ವಾಷಿಂಗು, ಕಾರ್ ತೊಳೆಯುವಂಥ ಸಾಮಾನುಗಳು ಇರ್ಬೋದು, ಬೇಸಿಗೆ ಸಕಾಲ ಬಂದರೆ ಕೋಲ್ಡ್ ಡ್ರಿಂಕ್ಸ್ ಮಾರುವಂಥದ್ದು, ಏನೇನು ಸಣ್ಣ ಸಣ್ಣ ಪುಟ್ಟ ವಸ್ತುಗಳನ್ನು ಆ ಮಕ್ಕಳ ಕೈಯಲ್ಲಿ ಕೊಟ್ಟು ರಸ್ತೆಯಲ್ಲಿ ಇಳಿಸುವಂಥ ವ್ಯವಸ್ಥೆ ಈಗೂ ನಾವು ದೊಡ್ಡ ದೊಡ್ಡ ಶಹರಗಳಲ್ಲಿ ನೋಡ್ತಾ ಇದ್ವಿ. ಟ್ರಾಫಿಕ್ಕಲ್ಲಿ ಎಲ್ಲಾದರೂ ಮಕ್ಕಳು ಒಂದು ಇಂಥದ್ದು ಅದು ಕಾನೂನು ಬಾಹಿರ, ಅಂಥ ಮಕ್ಕಳನ್ನು ನಾವು ಯಾವತ್ತೂ ಮಾಡಬಾರ್ದು, ಮಾರಾಟಕ್ಕೆ ನಿಲ್ಲಿಸಬಾರ್ದು. ಅದು ಮತ್ತು ಆ ಮಕ್ಕಳಿಗೆ ನಾಳೆ ಏನಾದರೂ ಆಕ್ಸಿಡೆಂಟ್ ಆದರೆ, ಯಾವುದೋ ಒಂದು ದೇಹಕ್ಕೆ ಹಾನಿ ಆದರೂ ಅದಕ್ಕೆ ಪರಿಹಾರನೂ ಸಿಗಲಾರ್ದಂಥ ವ್ಯವಸ್ಥೆ ನಮ್ಮಲ್ಲಿದೆ. ಯಾಕಂದರೆ ಆ ಮಕ್ಕಳಿಗೆ ಯಾವ ಕಾನೂನು ಕೆಳಗಡೆ ಅವ್ರು ಪರಿಹಾರ ತಗೋಬೇಕಾಗುತ್ತೆ? ಮೊದಲನೇದು ಬಾಲಕಾರ್ಮಿಕ ಪದ್ಧತಿ, ಅದು ನಿಷೇಧವಾಗಿದ್ದರೂ ಆ ಮಕ್ಕಳು ರೋಡಿನಲ್ಲಿ ಬಂದಿರ್ತಾರೆ. ಅವೆಲ್ಲ ಎಲ್ಲ ಒಂದೊಂದಿನ ಕಾನೂನಾತ್ಮಕ ನೋಡಬೇಕಾಗ್ತದ್ರೆ ಆ ಮಗುಗೆ ಭವಿಷ್ಯ ತುಂಬ ಚಿಂತಾಜನಕವಾಗುತ್ತದೆ. ಅಂಥಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೂ ಅದಕ್ಕೆ ಅಂಥ ಮಕ್ಕಳನ್ನು ಯಾವತ್ತು ನೀವು ಈ ಕೆಲಸಕ್ಕಾಗಿ ನಿಲ್ಲಿಸಬಾರ್ದು ಅಂತಂಥೇಳಿ ತಮ್ಮಲ್ಲಿ ಕಳಕಳೆ ಕೇಳಿಸ್ಕೋತಾ ಇದ್ದೀನಿ. ಹಾಗೇನಾದರೂ ಮಕ್ಕಳು ಇತ್ತು ಅಂತಂದರೆ ಅಂತಲ್ಲಿ ಅವರಿಗೆ ನೀವು ಅಲ್ಲೇ ತಡೆ ಹಿಡಿದು ಇದು ನೀವು ಮಾಡಬಾರ್ದು ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೋದು. ಈ ಕಾರ್ಮಿಕರಾದ ಯಾವುದಾದ್ರೂ ದೂರುಗಳನ್ನಿದ್ದು ಅಂತಂದರೆ ಅವ್ರು ಎಲ್ಲಿ ಹೇಗೆ ಕಾನೂನುಬದ್ಧವಾಗಿ ಅವರು ದಾಖಲಿಸಬಹುದಾಗಿದೆ, ಅದರ ಬಗ್ಗೆ ಅವರು ಪ್ರತಿಯೊಂದು ಇಂಡಸ್ಟ್ರಿ ಒಳಗಡೆ ಎಲ್ಲ ಕಡೆ ಈ ಲೇಬರ್ ಆ್ಯಕ್ಟ್ ಅಂದರೆ ಏನು, ಲೇಬರ್ ಆ್ಯಕ್ಟ್ ಯಾಕೆ ಬಂತು, ಈ ಕಾನೂನು ಎದಕ್ಕೆ ಬೇಕಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಇಂಡಸ್ಟ್ರಿ ಒಳಗೆ ತಿಳುವಳಿಕೆ ಕಾರ್ಯಕ್ರಮನ ಜಾಗೃತಿ ಕಾರ್ಯಕ್ರಮ ಹೊಂದ್ಕೊಳ್ಳೇಬೇಕು. ಇನ್ನೊಂದು ವಿಷಯ ಹೇಳಬೇಕಂತಂದರೆ ಇವತ್ತು ಒಬ್ಬ ಎಂಪ್ಲಾಯರ್ ಯಾವುದಾರು ಒಬ್ಬನು ನೌಕರಸ್ಥನು ತನ್ನ ನೌಕರಿಯ ಸೇಫ್ಗಾರ್ಡನ್ನು ನೋಡೋದಿಲ್ಲ, ಅವನು ಬರೀ ಅವನು ಒಂದು 108 ಆ್ಯಂಡ್ ಕಂಡೀಷನ್ಸ್ ಒಂದು ಪೇಪರ್ಗಳನ್ನು ಸಿಗ್ನೇಚರ್ ಮಾಡಿಸ್ಕೊಂಡಿರ್ತಾರೆ. ಮಾಡಿಸ್ಕೊಂಡು ಅವ್ರಿಗೆ ಏನು ಮಾಡ್ತಾರೆ, ಅಲ್ಲಿ ಅವರಿಗೆ ನೌಕರಿಯನ್ನು ಕೊಡುವಂಥ ಕಾರ್ಮಿಕರಿಗೆ ನೌಕರಿ ಕೊಡುವಂಥ ವ್ಯವಸ್ಥೆ ಇದೆ. ಈಗ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಗಳಲ್ಲಿ ಎಲ್ಲರೂ ಅವ್ರು ಏನು ಮಾಡ್ತಾರೆ, ಒಂದು ತಮ್ಮ
ಪ್ರಾಣವನ್ನೇ ಒತ್ತೆಗಿಟ್ಟು ಬಂದು ನಿಲ್ಲು.

0: ಅಂತ ವ್ಯವಸ್ಥೆನೇ ಇರ್ತೈತೆ. ಅಂತಲ್ಲಿ ಇವರು ಜಾಗೃತರಾಗಿ ಅವರ ಲೈಫ್ ಥ್ರೆಟ್ ಆದರೂ ಆಗಲಾರದಂಥವು ಏನಾದರೂ ವ್ಯವಸ್ಥೆಗಳನ್ನು ಕೊಡಬೇಕಾಗಲ್ಲ ಅಂತ ಹೇಳ್ತಾರೆ. ಅವರ ಸುರಕ್ಷತೆಯು ತುಂಬ ಮುಖ್ಯವಾಗಿದೆ. ಇನ್ನೊಂದು ಇಂಥವೆಲ್ಲಗಳಲ್ಲಿ ಎಷ್ಟೊಂದು ಎನ್ ಜಿ ಒಗಳು, ಆಮೇಲೆ ಇವತ್ತಿ ಸ್ವಾಮಿ ವಿವೇಕಾನಂದ ಮೂಮೆಂಟ್ ಅಂಥ ವ್ಯವಸ್ಥೆಗಳು, ದೊಡ್ಡ ದೊಡ್ಡ ಎನ್ ಜಿ ಒಗಳು ಏನಿದಾವಲ್ಲ, ಆ ಎಲ್ಲ ಇತರ ಸಂಘಟನೆಗಳ ಜೊತೆಗೊಂದಿಗೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕಾರ್ಮಿಕರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಅವರವ್ರ ಹಕ್ಕುಗಳೇನು, ಈ ಕಾರ್ಯಕ್ರಮ ಮೇ 1ನೇ ತಾರೀಕು ಯಾಕೆ ಆಚರಿಸ್ತಾರೆ, ಅವತ್ತೊಂದು ನಮ್ಮದು ಅಲ್ಲಿ ಏನು ಮಾಡ್ತಾರೆ, ಎಲ್ಲರಿಗೂ ಅವತ್ತು ಹಾಲಿಡೇ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿ ಆ ಮಕ್ಕಳಿಗೆ ಅವರಿಗಾಗಿ ಒಂದು ರಜೆ ಅಂತ ಅಂದ್ಕೊಂಡು ಅವ್ರು ಮಾಡ್ತಾರೆ. ಅದರ ಬೀದಿಯಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಕೂತಿರ್ತಾರೆ. ಆ ಮಕ್ಕಳಿಗದು ಮಕ್ಕಳಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಅದರ ಜಾಗೃತಿ ಬಗ್ಗೆ ಅಥವಾ ಆ ದಿನದ ಬಗ್ಗೆ ಮಹತ್ವನೇ ತಿಳಿದಿರೋದಿಲ್ಲ. ಮರುದಿವಸ ನಾವು ಪೇಪರಲ್ಲಿ ನೋಡ್ತೀವಿ ಕಾರ್ಮಿಕರ ದಿನಾಚರಣೆ ಅಂದ್ರೂ ಅವ್ರಿಗೆ ಯಾವುದು ದಿನ ಹೊಟ್ಟೆ ಬದುಕಿಗಾಗಿ ಅವತ್ತು ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಈ ಅರಿವು ಅವರಿಗೆ ತಿಳಿದಿರೋದಿಲ್ಲ. ಅಂಥವ್ರು ಯಾಕೆ ಬೇಕು, ನಾವು ಏದಕ್ಕೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ಉದ್ದೇಶನೂ ಅವ್ರಿಗೆ ತಿಳಿಸಬೇಕಾಗುತ್ತದೆ. ಎಲ್ಲೆಲ್ಲಿ ನಾವು ಇಂಥ ಕಾರ್ಯಕ್ರಮ ತಗೋಬೋದು, ಗ್ರಾಮ ಮಟ್ಟದಲ್ಲಿ ಶಿಬಿರಗಳನ್ನು ಎಚ್ಚರಿಸಿ ಮತ್ತು ಮಹಿಳಾ ಗುಂಪುಗಳು ವಿಶೇಷವಾಗಿ ತರಬೇತಿಯನ್ನು ಕೊಡೋದು. ಈ ಸ್ವಸಹಾಯ ಗುಂಪುಗಳಿರ್ತಾವೆ, ಆ ಮಹಿಳೆಯರಿಗೆ ಅವರು ದಿನಗೂಲಿ ಕೆಲಸಕ್ಕಂತ ಹೋಗ್ತಿರ್ತಾರೆ. ಸಣ್ಣ ಸಣ್ಣ ಕಾರ್ಖಾನೆಗಳ ಕೆಲಸಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ಕಾರ್ಖಾನೆ ಒಳಗೆ ಯಾವ ರೀತಿ ಅನ್ಯಾಯಗಳಾಗ್ತಾವೆ, ಅವ್ರಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕು, ಅದು ಯಾವ ಕೊಟ್ಟಿರ್ಲಿಕ್ಕೆ ಅಂಥವೆಲ್ಲ ಅವರು ಲೇಬರ್ ಕೋರ್ಟಿಗೆ ಒಂದು ದೂರು ದಾಖಲಿಸಬಹುದು, ಅಥವಾ ಲಿಖಿತವಾಗಿ ಕೊಟ್ಟರು ಅಲ್ಲಿ ಒಂದು ವ್ಯವಸ್ಥಿತವನ್ನು ಏನು ಅವ್ರ ಸಮಸ್ಯೆ ಅದನ್ನು ಅಲ್ಲೇ ಪರಿಹಾರ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಕಾರ್ಮಿಕರ ಹಕ್ಕು ಬಗ್ಗೆ ಶಿಕ್ಷಣ ಮತ್ತು ಕಾನೂನು ಶಿಬಿರಗಳಿವೆ. ಈ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಗೊತ್ತು, ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಈ ಯಾವುದೇ ಒಂದು ವಿದ್ಯೆಯನ್ನು ಮಾಡಬೇಕಾದ್ರೆ ಬರೀ ನಮ್ಮದು ಅಕಾಡೆಮಿಕ್ ಇಲ್ಲದೇ ಅಕಾಡೆಮಿಕ್ ಬಿಟ್ಟು ಹೊರಗಡೆ ಬಿಟ್ಟು ಹೊರಗಿನ ಪ್ರಾಕ್ಟಿಕಲ್ ಏನೇನು ನಡೀತಾ ಇರ್ತದೆ, ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತಾರೆ ಕಾರ್ಮಿಕರು, ಇಂಥ ಸಮಸ್ಯೆಗಳು ಈ ವಿದ್ಯಾರ್ಥಿಗಳು ಕಂಡುಕೊಂಡ್ರೆ ಅದನ್ನು ಹೆಂಗೆ ಪರಿಹಾರ ಕೊಡಬೇಕು, ಅವ್ರಿಗೆ ಹೆಂಗೆ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿದ್ಯಾರ್ಥಿ ಮಿತ್ರಗಳಿಗೂ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಕಾನೂನು ಸಲಹಾ ಶಿಬಿರಗಳು ಎಲ್ಲೆಲ್ಲಿ ವಾರ ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅಲ್ಲೇ ಒಂದು ಅವ್ರಿಗೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಒಳಗಿರ್ಬೋದು, ಇಂಡಸ್ಟ್ರಿಯಲ್ ಒಳಗಿರ್ಬೋದು, ಒಂದು ಸಲಹೆ ಅದು ಕಾನೂನು ಉಚಿತ ಕಾನೂನು ಸಲಹೆಗಳನ್ನು ಇಟ್ಕೊಳ್ಳುವಂಥ ವ್ಯವಸ್ಥೆನೂ ಇದೆ. ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಅಲ್ಲ, ಅದು ಈ ಕೆಲಸ ಮಾಡೇ ಮಾಡುತ್ತೆ. ಅಂತಲ್ಲಿ ಬೇಕಾದ್ರೆ ಇವರು ತಮ್ಮ ಸಮಸ್ಯೆಗಳಿದ್ದರೆ ಹೆಣ್ಮಕ್ಳು ಬಂದು ದೂರನ್ನು ಸಲ್ಲಿಸ್ಬೋದು. ಅಲ್ಲಿ ಬಟ್ ಅಲ್ಲಿ ಇರುವ ವ್ಯವಸ್ಥೆಗೆ ಅವರು ಒಂದು ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಮೂಲಕ ಸಮಾಜ ಜಾಗೃತಿ ಹೆಚ್ಚಿಸ್ಬೋದು. ಇಂಥವೆಲ್ಲ ಕಾರ್ಯಕ್ರಮನ ಹಮ್ಮಿಕೊಳ್ಳೋದ್ರಿಂದ ಅವರಿಗೆ ಸಮಸ್ಯೆಗಳು ಆದಷ್ಟು ಅಲ್ಲೇ ಪರಿಹಾರ ಮಾಡುವಂಥದ್ದು ನಮಗೆ ಒಂದು ವ್ಯವಸ್ಥೆ ಮಾಡ್ಕೋಬೋದು. ನಾವು ಕಾರ್ಮಿಕ ಸಮಸ್ಯೆ ಬಗ್ಗೆ ಪರಿಹಾರ ಏನು ಮಾಡಬಹುದು, ಇಂದಿಗೂ ಅನೇಕ ಕಾರ್ಮಿಕರು ಕಡಿಮೆ ವೇತನ ತಗೋತಿರ್ತಾರೆ, ಅನ್ಯಾಯಕರ ಕೆಲಸ ಪರಿಸ್ಥಿತಿ ಇರ್ತದೆ, ಸುರಕ್ಷತೆ ಕೊರತೆ ಇರ್ತದೆ, ಮತ್ತು ಕಾನೂನು ಅರಿವು ಅವರಿಗೆ ಎದುರಿಸ್ತದೆ. ಯಾವುದಾದ್ರೂ ಒಬ್ಬರು ಈಗ PF ಹಾಕೋ ಸಿಕ್ಕಿರೋದಿಲ್ಲ ಅವರಿಗೆ, ಅಥವಾ ಅವ್ರಿಗೆ ಇನ್ನೂ 3 ತಿಂಗಳದ ವೇತನ ಹಿಡ್ಕೊಂಡಿರ್ತಾರೆ, ಮತ್ತು ಹಳೆ ಕಂಪನಿ ಅವ್ರಿಗೆ ಪೂರ್ತಿ ಅವ್ರಿಗೆ ರಿಲೀವ್ ಮಾಡಿರೋದಿಲ್ಲ, ಹೊಸ ಕಂಪ್ನಿ ಒಳಗಡೆ ಅವ್ರಿಗೆ ವೇತನವನ್ನು ಕಡಿಮೆ ಕೊಡ್ತಿರ್ತಾರೆ, ಅಥವಾ ಹೆಚ್ಚು ಕೊಟ್ಟರು ಒಮ್ಮೊಮ್ಮೆ ಹಿಡನ್ ಯಾವುದಾದ್ರೂ ಒಂದಿದ್ದನ್ನ ಕೊಡ್ತಿರ್ತಾರೆ.
1: ಕಾರ್ಮಿಕರ ಹಕ್ಕುಗಳ ಬಗ್ಗೆ ನೋಡ್ತಾ ಹೋದರೆ ನಮ್ಮ ಭಾರತ ದೇಶದ ಸಂವಿಧಾನವು ಕೆಳಗಡೆಯೂ ನಾವು ಕಾರ್ಮಿಕ ರಕ್ಷಣೆಗಾಗಿ ಒಂದು ಹಕ್ಕುಗಳನ್ನು ನಮಗೆ ಕೊಡಲ್ಪಟ್ಟಿದೆ. ನಮ್ಮ ದೇಶದ ಕಾರ್ಮಿಕರ ಹಕ್ಕುಗಳ ಮೂಲವೇ ನಮ್ಮ ಭಾರತೀಯ ಸಂವಿಧಾನ. ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನು ಸಮಾನತೆ, ಸ್ವಾತಂತ್ರ್ಯ ಮತ್ತು ಗೌರವದ ಬದುಕುವ ಹಕ್ಕನ್ನು ನೀಡುತ್ತದೆ. ಈ ಗೌರವದಿಂದ ನೀಡುವಂಥ ಹಕ್ಕು, ಸಮಾನತೆ ಹಕ್ಕು ನಾವು ನಮ್ಮ ಭಾರತದ ಸಂವಿಧಾನಗಳನ್ನು ಕಂಡುಕೊತೀವಿ. ಪ್ರಮುಖ ಸಂವಿಧಾನ ಹಕ್ಕುಗಳು ಯಾವುವು ಅಂತಂದರೆ ನಾವು ತಿಳ್ಕೋಬೋದು. ಯಾವಪ್ಪ ಅಂದರೆ ಸಮಾನತೆ ಹಕ್ಕು, ರೈಟ್ ಟು ಈಕ್ವಾಲಿಟಿ ಅಂತೇಳಿ Article 14 ಒಳಗೆ ನಮಗೆ ಇದನ್ನು ಹೇಳುತ್ತೆ. ಏನು ಹೇಳುತ್ತೆ ಅಂತಂದರೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಯಾರು ಅದರೊಳಗೆ ಶ್ರೀಮಂತರು, ಬಡವರು, ವಿದ್ವಾಂಸರು ಅಥವಾ ಅವಿದ್ವಾಂಸರು ಅಂಥೇಳಿ ನಾವು ಅದರೊಳಗೆ ಭಿನ್ನಾನ ಮಾಡೋದಿಲ್ಲ. ಸೊ ಎಲ್ಲರೂ ಅದ್ರ ಮುಂದೆ ಸಮಾನರು ಅಂತ ಹೇಳ್ತೈತಿ. ಕಾರ್ಮಿಕರಿಗೆ ಯಾವುದೇ ಭೇದ ಭಾವ ಇರಬಾರ್ದು. ಹೌದು, ಕಾರ್ಮಿಕ ಕೆಲಸ ಮಾಡುವತ್ತಂದರೆ ಕೀಳು ಮತ್ತು ಮೇಘಂತ ಇಂಥ ಯಾವುದು ಅದು ಭೇದ ಭಾವಗಳನ್ನು ಇಡಬಾರ್ದು ಅಂತ ಹೇಳುತ್ತೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವ ಬೆಂಬಲ ಅಂತೆ. ನೀವು ಯಾವುದೇ ಮೂಲೆಯಲ್ಲಿ ಆ ಕೆಲಸಕ್ಕೆ ಆ ವ್ಯಕ್ತಿ ಕೆಲಸ ಮಾಡಿದ್ರೆ ಅಷ್ಟೇ ವೇತನ ಕೊಡಬೇಕು ಅಂತಂಥೇಳಿ ನಮ್ಮದು ದೇಶದ ಸಂವಿಧಾನ ಹೇಳುತ್ತೆ. ಇದು ಯಾಕಂದ್ರೆ Article 15 ಒಳಗೆ 14 ಇವು 3 ತಿಳ್ಕೊಂಡು ನಾವು ಒಂದು ಎಲ್ಲರೂ ಸಮಾನರು ಅಂತಿಕೊಂಡ್ವಿ, ಇನ್ನೊಂದು ಭೇದ ಭಾವ ಮಾಡಬಾರ್ದು ಅಂತಿಕೊಂಡ್ವಿ, ಮತ್ತಿನ್ನೊಂದು

ಮಾನವ ವೇತನವನ್ನು ಕೊಡಬೇಕನ್ನೋದನ್ನು ತಿಳ್ಕೊಂಡ್ವಿ. ಇನ್ನೊಂದು ಎರಡನೇದು ಭೇದ ವಹ್ವ ನಿಷೇಧ ಆರ್ಟಿಕಲ್ 15 ಒಳಗಡೆ ಹೇಳೋದು ಏನು ಹೇಳುತ್ತೆ ಅಂದರೆ, ಜಾತಿ ಧರ್ಮ ಲಿಂಗ ಆಧಾರಿತ ಭೇದ ಭಾವಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು. ಅಲ್ಲಿ ಇದೇ ಜಾತಿಯವರೇ ಇಂಥ ಕೆಲಸ ಮಾಡಬೇಕು ಹೀಗೆ ಮಾಡಬೇಕು ಅಂತಂದು ಹೇಳಿ ಎಲ್ಲಿ ನಮಗದು ನಮ್ಮನ್ನು ಎಲ್ಲರೂ ನಾವು ಸಮಾನರಂತ ಹೇಳೋದು ಹೇಳುತ್ತೆ ನಾವು ಆರ್ಟಿಕಲ್ 15 ಒಳಗಡೆ. ಮತ್ತು ಮಹಿಳಾ ಕಾರ್ಮಿಕರಿಗೆ ಸಮಾನ ಅವಕಾಶ ಕೊಡಬೇಕು, ಅಲ್ಲೇ ಒಂದು ಮಹಿಳೆಗೂ ಅವಕಾಶ ಕೆಲಸ ಮಾಡುವಂಥ ಅವಕಾಶ ಇದ್ದರೆ ಅವ್ರಿಗೆ ಒದಗಿಸ್ಬೇಕು ಅಂತಂತಿದ್ದು ಹೇಳ್ತೈತೆ. ಒಂದು ಆರ್ಟಿಕಲ್ 16 ಒಳಗೆ ಏನು ಹೇಳ್ತೈತೆ ಅಂದರೆ, ಉದ್ಯೋಗದಲ್ಲಿ ಸಮಾನ ಅವಕಾಶಗಳು. ಈ ಸರ್ಕಾರಿ ಉದ್ಯೋಗಗಳ ಒಂದು ನಾವು ಕಾರ್ಮಿಕರು ಉದ್ಯೋಗ ಒಂದು ಸರ್ಕಾರಿ ಉದ್ಯೋಗಗಳಿಗೂ ಸಮಾನ ಅವಕಾಶ ಕೊಡಬೇಕು. ಮತ್ತು ಅದನ್ನು ಯಾವುದು ಅಲ್ಲಿ ಭೇದ ಭಾವವನ್ನು ಮಾಡೋ ಹಾಗಿಲ್ಲ. ಮತ್ತು ಇನ್ನೊಂದು ಅರ್ಹತೆ ಆಧಾರ ನೇಮಕಾತಿ ಆಗುತ್ತೆ. ಅಲ್ಲಿ ಸರ್ಕಾರಿ ಕೆಲಸಗಳಿಗೆ ಅರ್ಹ ಅಭ್ಯರ್ಥಿ ಇದ್ದರೆ ಅವನ್ನು ನೇಮಕ ಮಾಡಬೇಕು ಅಂತಂದರೆ ನಮ್ಮ ಸಂವಿಧಾನ ಆರ್ಟಿಕಲ್ 16 ಒಳಗಡೆ ನಮ್ಮನ್ನು ಉದ್ಯೋಗ ಕೊಡಲು ಅವಕಾಶ ಮಾಡುವಂಥದ್ದು ಮತ್ತು ಸಮಾನವಾಗಿ ಅವರನ್ನು ಟ್ರೀಟ್ ಮಾಡೋದು ಅಥವಾ ಮನ್ನಣೆ ಮಾಡೋದನ್ನು ಹೇಳುತ್ತದೆ. 4ನೇದು ಸ್ವಾತಂತ್ರ್ಯದ ಹಕ್ಕು ಹೇಳ್ತದೆ. ಏನು ಹೇಳ್ತೈತಪ್ಪ ಸ್ವಾತಂತ್ರ್ಯ ಹಕ್ಕು ಅಂದರೆ, ರೈಟ್ ಟು ಫ್ರೀಡಮ್ ಅಂತ ಹೇಳ್ತೀವಿ ನಾವು. ಇಲ್ಲೇನು ಹೇಳ್ಬೋದು ಅಂತಂದರೆ, ಯಾವುದೇ ಒಂದು ಸಂಘಟನೆಗಳನ್ನು ರಚಿಸ್ಬೋದು. ಈ ಕಾರ್ಮಿಕರದ್ದು ಹೇಳ್ತೀವಿ ನಾವು, ಲೇಬರ್ ಯೂನಿಯನ್ನು ಟ್ರೇಡ್ ಯೂನಿಯನ್ನು ಅಂಥೇಳಿ ಅವ್ರದ್ದೇ ಒಂದು ಕಾರ್ಮಿಕ ಸಂಘಗಳು ಅಂತ ಕೇಳ್ಕೊಂಡು ಬರ್ತೀವಿ. ಇದೆಲ್ಲವೂ ಎದುರುಗಳಾಗಿತ್ತು ಅಂದರೆ ಆರ್ಟಿಕಲ್ 19 ಕೆಳಗಡೆ ಏನು ಮಾಡ್ತೈತೆ ನಮಗದು, ಅವರನ್ನು ಸಂಘಟನೆ ಮಾಡುವಂಥದ್ದೊಂದು ಸ್ವಾತಂತ್ರ್ಯ ಹಕ್ಕನ್ನು ನಮ್ಮಲ್ಲಿ ಸಂವಿಧಾನ ಕೊಟ್ಟಿರೋದ್ರಿಂದ ಅಲ್ಲಿನ ಸಂಘಟನೆಗಳು ಹೊಟ್ಕೊಳ್ತಾ ಇದ್ದಾವೆ ಅಥವಾ ಸಂಘಟನೆಗಳು ರಚನೆಗೊಳ್ತಾ ಇದೆ ಅಂತಂತ ಹೇಳ್ಬೋದು. ಒಂದು ಶಾಂತಿಯುತವಾಗಿ ತಮ್ಮ ಹಕ್ಕುಗಳನ್ನು ಧ್ವನಿ ಎತ್ತುವ ಹಕ್ಕುಗಳು. ಸೊ ಈಗ ಹೇಗಾಗುತ್ತೆ ಅಂತಂದರೆ, ಎಲ್ಲಾದರೂ ಈಗ ನಮಗೇನಾದರೂ ಅನ್ಯಾಯ ಆಯಿತು ಅಂತಂದರೆ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಂಥದ್ದು ನಮಗೆ ಆರ್ಟಿಕಲ್ 19 ಕೆಳಗಡೆ ನಮ್ಮ ಸಂವಿಧಾನ ನಮಗೆ ಒದಗಿಸಿ ಕೊಟ್ಟೈತಿ. ಮುಂದೆ ಶೋಷಣೆಯಿಂದ ರಕ್ಷಣೆ ಮಾಡೋದು, ರೈಟ್ ಟು ಅಗ್ನಿಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳ್ತಾರೆ. ಯಾರಾದರೂ ನಮಗೆ ಶೋಷಣೆ ಮಾಡಾಕತ್ತಿದ್ರು, ಕಾರ್ಮಿಕರನ್ನು ದುರುಪಯೋಗ ಕಲಿಸಿದ್ರು, ಅವರನ್ನು ಮಾನವೀಯತೆ ಬಿಟ್ಟು ವ್ಯವಹಾರ ಮಾಡಿಸಿದರೆ ಅಥವಾ ಅವರಿಗೆ ದೈಹಿಕವಾಗಿ ಅವ್ರಿಗೆ ಏನಾದರೂ ಹಿಂಸೆ ಮಾಡಿದರೆ ಅದರ ವಿರುದ್ಧವಾಗಿ ನಾವು ನಿಲ್ಲುವಂಥ ಹಕ್ಕನ್ನು ನಮ್ಗೆ ಎದುರು ಕೊಟ್ಟಿದೆ ಅಂದರೆ ಆರ್ಟಿಕಲ್ 23 ಮತ್ತು 24 ಕೆಳಗಡೆ ಅದನ್ನು ನಮಗೆ ಒದಗುತ್ತೆ. ಯಾರಿಗೂ ಬಲವಂತವಾಗಿ ಕೆಲಸ ಮಾಡೋ ಹಾಗಿಲ್ಲ. ಎಷ್ಟೋ ಕೆಲಸಗಳು ಇದನ್ನು ಒಂದೊಂದು ಕೆಲಸಗಳು ಬ್ಯಾನ್ ಮಾಡಿದ್ದಾರೆ. ಇನ್ನು ನಿಮಗೆ ಎಕ್ಸಾಂಪಲ್ ಹೇಳಬೇಕಂತಂದರೆ, ಇದು ಸೆಪ್ಟಿಕ್ ಟ್ಯಾಂಕನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಇದೆ, ಅದು ಈಗ ನಮಗೆ ನಿಷೇಧ ಐತಿ. ಆದರೆ ಅದನ್ನು ಯಾರೂ ನಿಮ್ಮನ್ನು ಇಳಿದು ಅಂಥ ಕೆಲಸ ಮಾಡಬಾರದು ಅಂತ ಇದೆ. ಅಂಥದ್ದು ಯಾರು ಮಾಡಿಸೋರು ಮತ್ತು ಮಾಡೋರಿಗೆ ಶಿಕ್ಷೆಯನ್ನು ಒದಗಿಸಲಾಗ್ತದೆ.

0: ಅಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತಿದ್ದೇವೆ. ಮೊದಲು ಅವ್ರಿಗೆ ಇಷ್ಟು ದಿವಸ ಆದರೂ ಕೆಲಸ ಮಾಡಿ ಇಷ್ಟು ದಿವಸ ದುಡ್ಡು ಬರ್ತೈತಿ ಅನ್ನೋದೀಗ ಅವ್ರಿಗೆ ಪಗಾರ ಬರ್ತೈತಿ ಅನ್ನೋದೀಗ ಒಂದು ಖಾತ್ರಿಯಾಗಿ ಬಂದಿದೆ. ಅದರಿಂದ ಅವ್ರಿಗೆ ಏನೇನಾಗುತ್ತೆ ಅಂದರೆ ಆರ್ಥಿಕ ಭದ್ರತೆ ಆಗುತ್ತೆ, ಆರೋಗ್ಯ ಮತ್ತು ವಿಮೆ ಸೌಲಭ್ಯಗಳು ಸಿಗುತ್ತಾವೆ, ಉದ್ಯೋಗಾವಕಾಶ ಹೆಚ್ಚಿಸ್ತಾವೆ, ವೃದ್ಧಾಪದಲ್ಲಿ ಪಿಂಚಣಿ ಸಿಗುತ್ತೆ, ಮಹಿಳೆಯರಿಗೆ ಮತ್ತು ಅಸಂಘಟಿತ ಕಾರ್ಮಿಕರ ರಕ್ಷಣೆ ಸಿಗ್ತಾ ಇದೆ. ಇಂಥ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಕಾರ್ಮಿಕರಿಗಾಗಿ ಮಾಡಿರುವುದರಿಂದ ಇದು ತುಂಬ ಒಂದು ಒಳ್ಳೆಯ ಯೋಜನೆ ಅಂತಂತೇಳಿ ಹೇಳ್ಬೋದು. ಪ್ರಿಯ ಶ್ರೋತೃಗಳೇ, ಕಾರ್ಮಿಕರಿಗಾಗಿ ಸರ್ಕಾರ ಹಲವು ಯೋಜನೆಗಳು ತಂದಿದ್ದರು, ಅವುಗಳ ಪ್ರಯೋಜನ ಪಡೆಯಲು ಜಾಗೃತಿ ಮಾಡೋದು ಬಹಳ ಅವಶ್ಯಕವಾಗಿದೆ. ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ಈ ಯೋಜನೆಗಳನ್ನು ನೋಂದಣಿ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡು ಆವಾಗವಾಗ ಈ ಜಾಗೃತಿ ಬಗ್ಗೆ, ಈ ಹಕ್ಕುಗಳ ಬಗ್ಗೆ ನೀವು ಕೇಳ್ಕೊತಾ ಇರಬೇಕು. ಇಂಥವರೇ ಈ ರೇಡಿಯೋ ಮೂಲಕ ನಿಮಗೆ ಏನು ಇವತ್ತೇನು ಸಂದೇಶ ಕೊಡ್ತಾ ಇದ್ದೀವಿ, ಈ ಸಂದೇಶಗಳು ನಿಮಗೆ ಮೇಲಿಂದ ಮೇಲೆ ಬಿತ್ತರ ಆಗ್ತಾನೇ ಇರುತ್ತೆ. ನಮ್ಮ ಒಂದು ಸರ್ಕಾರದ ಯೋಜನೆಗಳ ಪೋರ್ಟಲ್ ನೀವು ನ್ಯೂಸ್ ಪೇಪರಲ್ಲಿ ಓದ್ತೀರಿ, ಆಮೇಲೆ ಹೊಸ ಹೊಸ ಯೋಜನೆಗಳು ಬಂದ ಕೂಡಲೇ ಅವ್ರೇನು ಮಾಡ್ತಾರೆ, ಎಲ್ಲ ಅದು ಸಂಬಂಧಪಟ್ಟ ಇಲಾಖೆ ಹೊರಗಡೆ ಅದಕ್ಕೆಲ್ಲಗಳನ್ನು ಅವರು ಫಲಕಗಳನ್ನು ಕೊಟ್ಟು ವಿತರಿಸುವಂಥ ವ್ಯವಸ್ಥೆನೂ ಇದೆ. ಸೊ ರೇಡಿಯೋ ಒಳಗೆ ಮೂಲಕ ನಾವು ಏನು ಒಂದು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಕಾರ್ಮಿಕರಾದವ್ರು ನಿಮಗೆ ಯಾವುದೇ ಸಮಸ್ಯೆಗಳು ಬಂದರೆ ಅದಕ್ಕೊಂದು ನಿಮ್ಮದೇ ಒಂದು ಸಪ್ರೇಟ್ ಕೋರ್ಟ್ ಇದೆ, ಸಪ್ರೇಟ್ ಇದು ಇದೆ, ಅಲ್ಲಿ ನೀವು ನಿಮ್ಮದೇ ಯಾವುದೋ ದೌರ್ಜನ್ಯಗಳಿರಲಿ ಅಥವಾ ಪರಿಹಾರಗಳಿರಲಿ ಅಲ್ಲಿ ಅದರ ಮೂಲಕ ನೀವು ತಗೋಬೋದು ಅಂತ ಅವಕಾಶವೂ ಇದು ಕಾನೂನು ವ್ಯವಸ್ಥೆಗಳಲ್ಲಿ ಇದೆ ಅಂತೇಳಿ ಇವತ್ತು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನನಗೆ ಇವತ್ತೇ ಅವಕಾಶ ಮಾಡಿಕೊಟ್ಟಿರುವಂಥ ಈ ಎಲ್ಲ ರೇಡಿಯೋ ಸಿಬ್ಬಂದಿಗಳಿಗೂ ಹಾಗೂ ತಮ್ಮಲ್ಲಿ ತಾಳ್ಮೆಯಿಂದ ಕೇಳಿರುವಂಥ ಎಲ್ಲ ಶ್ರೋತೃಗಳಿಗೂ ನನ್ನ ಪೂರ್ವಕವಾದ ಧನ್ಯವಾದಗಳು.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
3: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರ್ಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
3: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಕಾನೂನಿನ ಅಡಿಯಲ್ಲಿ ಕಾರ್ಮಿಕರ ದಿನಾಚರಣೆ ಎಂಬ ವಿಷಯದ ಕುರಿತು ಧಾರವಾಡದ ವಕೀಲರಾದ ಶ್ರೀಮತಿ ಸುಜಾತ ಸಾವಳಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾಮೃತ ಬಿಂದು ಭಗವದ್ಗೀತೆಯ ಅಧ್ಯಯನದ ಕುರಿತು ಮಂಗಳೂರಿನ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರದ ಶ್ರೀ ಭಕ್ತಿಶಾಸ್ತ್ರಿ ಸುಬುದ್ದಿ ದಾಮೋದರ ದಾಸರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಬಲಿಮಹಾರಾಜನು ವಾಮನದೇವನಿಗೆ ವಿಶ್ವವನ್ನು ಒಪ್ಪಿಸಿದ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವಾಮನದೇವನು ಕೇಳಿದಂತಹ 3 ಹೆಜ್ಜೆ ಭೂಮಿಯನ್ನು ಬಲಿಮಹಾರಾಜನು ಕೊಡಲು ನಿರ್ಧರಿಸಿದನು. ಆಗ ವಾಮನದೇವನ ನಿಜವಾದಂತಹ ಉದ್ದೇಶವನ್ನು ತಿಳಿದಂತಹ ಶುಕ್ರಾಚಾರ್ಯರು ಬಲಿಮಹಾರಾಜನನ್ನು ತಡೆಯುತ್ತಾರೆ. ಶುಕ್ರಾಚಾರ್ಯರ ಆದೇಶಕ್ಕೆ ವಿರುದ್ಧವಾಗಿ ಬಲಿಮಹಾರಾಜನು ವಾಮನದೇವನಿಗೆ ಭೂಮಿಯನ್ನು ದಾನ ಮಾಡಲು ನಿರ್ಧರಿಸುತ್ತಾನೆ. ಈ ಕಾರಣದಿಂದ ಶುಕ್ರಾಚಾರ್ಯರು ಬಲಿಮಹಾರಾಜನನ್ನು ಶಪಿಸುತ್ತಾರೆ. ಬಲಿಮಹಾರಾಜನ ಮತ್ತು ಅವನ ಗುರುವಾದ ಶುಕ್ರಾಚಾರ್ಯರ ವರ್ತನೆಯಲ್ಲಿ ವ್ಯತ್ಯಾಸವಿದೆ. ಬಲಿಮಹಾರಾಜನು ಮೊದಲೇ ಭಗವಂತನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡಿದ್ದನು. ಆದರೆ ಶುಕ್ರಾಚಾರ್ಯರು ಒಬ್ಬ ಪುರೋಹಿತರಾಗಿದ್ದುಕೊಂಡು ನಿತ್ಯಕ್ರಮದ ಕರ್ಮಾಚರಣೆಗಳನ್ನು ನಡೆಸುವವರಾಗಿ ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡಿರಲಿಲ್ಲ. ಶುಕ್ರಾಚಾರ್ಯರು ಭಕ್ತಿ ಸೇವೆಯಲ್ಲಿ ಅಭಿವೃದ್ಧಿಗೊಳ್ಳುವುದಕ್ಕಾಗಿ ದೇವೋತ್ತಮ ಪರಮಪುರುಷನಿಂದ ಎಂದೂ ಸ್ಫೂರ್ತಿಗೊಂಡಿರಲಿಲ್ಲ. ಭಗವಂತನು ಸ್ವತಃ ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ನುಡಿದಿದ್ದಾನೆ: ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಯಾವಾಗಲೂ ಭಕ್ತಿಯುಳ್ಳವರಾಗಿ ಪ್ರೀತಿಯಿಂದ ನನ್ನನ್ನು ಪೂಜಿಸುವವರಿಗೆ ನಾನು ಬುದ್ಧಿಯನ್ನು ನೀಡುವೆ.

ಅದರಿಂದ ಅವರು ನನ್ನಲ್ಲಿಗೆ ಬರಬಲ್ಲರು. ಶ್ರದ್ಧೆಯಿಂದಲೂ ಪ್ರೀತಿಯಿಂದಲೂ ವಾಸ್ತವಿಕವಾಗಿ ಭಕ್ತಿ ಸೇವೆಯಲ್ಲಿ ನಿರತರಾದ ಭಕ್ತರು ದೇವೋತ್ತಮ ಪರಮಪುರುಷನಿಂದ ಪ್ರಭಾವಿತರಾಗುವರು. ಭಗವಾನ್ ವಿಷ್ಣುವಿಗೆ ಬಲಿಮಹಾರಾಜನು ಸರ್ವಸ್ವವನ್ನೂ ಕೊಡುವ ಹಾಗೆ ಶುಕ್ರಾಚಾರ್ಯರು ಪ್ರೋತ್ಸಾಹಿಸಬೇಕಾಗಿತ್ತು. ಇದು ಪರಮಪ್ರಭುವಿನ ಬಗ್ಗೆ ಪ್ರೀತಿಯ ಒಂದು ಚಿಹ್ನೆಯಾಗುತ್ತಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಭಕ್ತಿಯುಕ್ತ ಶಿಷ್ಯನನ್ನು ಶಪಿಸುವ ಮೂಲಕ ದಂಡಿಸಲು ಹವಣಿಸಿದರು. ಶುಕ್ರಾಚಾರ್ಯರು ಬಲಿಮಹಾರಾಜನಲ್ಲಿ ಈ ರೀತಿಯಾಗಿ ನುಡಿದರು: ನಿನಗೇನೂ ಜ್ಞಾನವಿಲ್ಲದಿದ್ದರೂ ನೀನು ಸ್ವಯಂ ಪಂಡಿತ ಮಾನ್ಯನಾಗಿರುವೆ, ಆದ್ದರಿಂದ ನನ್ನ ಆಜ್ಞೆಯನ್ನು ಮೀರುವಷ್ಟರ ಮಟ್ಟಿಗೆ ಧೈರ್ಯ ಮಾಡಿರುವೆ. ನನ್ನ ಶಾಸನವನ್ನು ಮೀರಿರುವುದರಿಂದ ನೀನು ಬಲುಬೇಗನೆ ನಿನ್ನ ಸಕಲೈಶ್ವರ್ಯವನ್ನೂ ಕಳೆದುಕೊಳ್ಳುವೆ. ಬಲಿಮಹಾರಾಜನು ತಾನು ಪಂಡಿತನೆಂದು ತಪ್ಪಾಗಿ ತಿಳಿದುಕೊಂಡವನಾಗಿರಲಿಲ್ಲ. ಬಲಿಮಹಾರಾಜನು ಇತರ ಸಮಸ್ತ ಪಂಡಿತರಿಂದ ಮಾನ್ಯನಾಗುವಷ್ಟರ ಮಟ್ಟಿಗೆ ಪಂಡಿತನಾಗಿದ್ದನು. ಬಲಿಮಹಾರಾಜನು ಓರ್ವ ಮಹಾಪುರುಷನಾಗಿದ್ದು ಹೀಗೆ ತನ್ನ ಗುರುವಿನ ಶಾಪಕ್ಕೆ ಒಳಗಾದ ಮೇಲೆಯೂ ತನ್ನ ನಿರ್ಧಾರದಿಂದ ಎಂದಿಗೂ ವಿಚಲಿತನಾಗಲಿಲ್ಲ. ಆದುದರಿಂದ ಸಂಪ್ರದಾಯದಂತೆ ಅವನು ವಾಮನದೇವನಿಗೆ ಸಂಕಲ್ಪ ಅರ್ಘ್ಯವನ್ನಿತ್ತನು. ಆಮೇಲೆ ಮೊದಲು ಕೊಟ್ಟ ಮಾತಿನ ಪ್ರಕಾರ ಭೂದಾನವನ್ನು ಮಾಡಿದನು. ಬಲಿಮಹಾರಾಜನ ಪತ್ನಿಯಾದ ವಿಂಧ್ಯಾವಲಿ ಎಂಬಾಕೆಯು ಮುತ್ತಿನ ಮಾಲೆಯಿಂದ ಅಲಂಕೃತಳಾಗಿ ಒಡನೆಯೇ ಬಂದಳು. ಭಗವಂತನಿಗೆ ಪಾದ್ಯವನ್ನಿತ್ತು ಪೂಜಿಸುವುದಕ್ಕಾಗಿ ನೀರಿನಿಂದ ತುಂಬಿದ ಚಿನ್ನದ ಒಂದು ದೊಡ್ಡ ಕಲಶವನ್ನು ಅಲ್ಲಿಗೆ ತರಿಸಿಕೊಂಡಳು. ಭಗವಾನ್ ವಾಮನದೇವನ ಆರಾಧಕನಾದ ಬಲಿಮಹಾರಾಜನು ಸಂತೋಷದಿಂದ ಭಗವಂತನ ಪಾದಕಮಲಗಳನ್ನು ತೊಳೆದನು ಮತ್ತು ಆಮೇಲೆ ಆ ನೀರನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡನು. ಏಕೆಂದರೆ ಆ ನೀರು ಸಂಪೂರ್ಣ ವಿಶ್ವವನ್ನು ಪವಿತ್ರಗೊಳಿಸುವುದು. ಆ ವೇಳೆಯಲ್ಲಿ ಊರ್ಧ್ವಲೋಕ ನಿವಾಸಿಗಳಾದ ದೇವತೆಗಳು, ಗಂಧರ್ವರು, ವಿದ್ಯಾಧರರು, ಸಿದ್ಧರು ಮತ್ತು ಚಾರಣರು ಎಲ್ಲರೂ ಬಲಿಮಹಾರಾಜನ ಸರಳವಾದ ನಿರ್ವಂಚನೆಯ ಕೃತ್ಯದಿಂದ ಬಹಳ ಸಂತುಷ್ಟರಾದರು. ಅವರು ಅವನ ಗುಣಗಳನ್ನು ಶ್ಲಾಘಿಸಿದರು ಮತ್ತು ಅವನ ಮೇಲೆ ಅಸಂಖ್ಯಾತವಾಗಿ ಹೂಮಳೆಗರೆದರು. ಆರ್ಜವಂ ಎಂದರೆ ಸರಳತೆ. ಭಗವಂತನ ಭಕ್ತನಾದವನು ಎಲ್ಲಾ ಉತ್ತಮ ಗುಣಗಳನ್ನೂ ಪಡೆದಿರುತ್ತಾನೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ. ವೈಷ್ಣವನು ಸತ್ಯ, ಶಮ, ದಮ, ತಿತಿಕ್ಷಾ ಮತ್ತು ಆರ್ಜವ ಎಂಬ ಬ್ರಾಹ್ಮಣನ ಗುಣಗಳನ್ನು ಉಳ್ಳವನಾಗಿರಬೇಕು. ವೈಷ್ಣವನ ನಡತೆಯಲ್ಲಿ ಎರಡೆಣಿಕೆ ಇರಲು ಸಾಧ್ಯವಿಲ್ಲ. ಬಲಿಮಹಾರಾಜನು ಭಗವಾನ್ ವಿಷ್ಣುವಿನ ಪಾದಕಮಲಗಳಿಗೆ ಅಚಲವಾದ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಸೇವೆ ಸಲ್ಲಿಸಿದಾಗ ಇದನ್ನು ಊರ್ಧ್ವಲೋಕ ನಿವಾಸಿಗಳೆಲ್ಲರೂ ಬಹಳವಾಗಿ ಕೊಂಡಾಡಿದರು. ಗಂಧರ್ವರು, ಕಿಂಪುರುಷರು ಮತ್ತು ಕಿನ್ನರರು ಸಾವಿರಾರು ದುಂದುಭಿಗಳನ್ನು ಮತ್ತು ಕಹಳೆಗಳನ್ನು ಮತ್ತೆ ಮತ್ತೆ ಧ್ವನಿಗೈದರು ಮತ್ತು ಅವರು ಬಲಿಮಹಾರಾಜನು ಅದೆಷ್ಟು ಶ್ರೇಷ್ಠವಾದ ವ್ಯಕ್ತಿತ್ವವುಳ್ಳವನು ಮತ್ತು ಅದೆಂತಹ ದುಷ್ಕರ ಕಾರ್ಯವನ್ನು ಅವನು ನೆರವೇರಿಸಿದನು, ಭಗವಾನ್ ವಿಷ್ಣುವು ತನ್ನ ವಿರೋಧಿಗಳ ಪಕ್ಷದಲ್ಲಿ ಇರುವನೆಂದು ತಿಳಿದಿದ್ದರೂ ಅವನು ಭಗವಂತನಿಗೆ ಪೂರ್ಣವಾಗಿ ಮೂರು ಲೋಕಗಳನ್ನು ದಾನವಾಗಿ ನೀಡಿದನು ಎಂದು ಹರ್ಷೋದ್ಗಾರ ಮಾಡಿದರು. ವಾಮನ ರೂಪವನ್ನು ತಾಳಿದ ಅನಂತನಾದ ದೇವೋತ್ತಮ ಪರಮಪುರುಷನು ಆಗ ಭೌತಿಕ ಶಕ್ತಿಯ ಸಂಜ್ಞೆಯಲ್ಲಿ ವರ್ತಿಸುತ್ತಾ ಆಕೃತಿಯಲ್ಲಿ ವರ್ಧಿಸತೊಡಗಿದನು. ಆಗ ಭೂಮಿ, ಗ್ರಹವ್ಯೂಹಗಳು, ಆಕಾಶ, ದಿಕ್ಕುಗಳು, ವಿಶ್ವದ ರಂಧ್ರಗಳು, ಸಮುದ್ರಗಳು, ಸಾಗರಗಳು, ಪಕ್ಷಿಗಳು, ಮೃಗಗಳು, ಮನುಷ್ಯರು, ದೇವತೆಗಳು ಮತ್ತು ಮಹರ್ಷಿಗಳು ಹೀಗೆ ವಿಶ್ವದ ಸಕಲವು ಅವನ ದೇಹಾಂತರ್ಗತವಾದವು. ಬಲಿಮಹಾರಾಜನು ವಾಮನದೇವನಿಗೆ ದಾನವನ್ನು ಕೊಡಲು ಇಚ್ಛಿಸಿದ್ದನು. ಆದರೆ ಭಗವಂತನು ತನ್ನ ದೇಹವನ್ನು ಅದೆಷ್ಟು ಬೆಳೆಸಿಕೊಂಡನೆಂದರೆ ಈ ವಿಶ್ವದ ಸಕಲವು ಈ ಮೊದಲೇ ತನ್ನ ದೇಹದ ಒಳಗೆ ಇದೆ ಎಂಬುದನ್ನು ಅವನು ಬಲಿಮಹಾರಾಜನಿಗೆ ತೋರಿಸಿಕೊಟ್ಟನು. ನಿಜವಾಗಿ ದೇವೋತ್ತಮ ಪರಮಪುರುಷನಿಗೆ ಯಾವೊಬ್ಬನೂ ಯಾವುದನ್ನೂ ಕೊಡಲಾರನು. ಏಕೆಂದರೆ ಅವನು ಸರ್ವಪರಿಪೂರ್ಣನು. ಕೆಲವು ವೇಳೆ ಒಬ್ಬ ಭಕ್ತನು ಗಂಗೆಗೆ ಗಂಗಾಜಲವನ್ನು ಅರ್ಪಣೆ ಮಾಡುವುದನ್ನು ನಾವು ಕಾಣುತ್ತೇವೆ. ಗಂಗಾ ಸ್ನಾನವಾದ ಅನಂತರ ಒಬ್ಬ ಭಕ್ತನು ಒಂದು ಅಂಗೈ ತುಂಬಿದ ನೀರನ್ನು ತೆಗೆದುಕೊಂಡು ಅದನ್ನು ಗಂಗೆಗೆ ಹಿಂದಕ್ಕೆ ಸಲ್ಲಿಸುತ್ತಾನೆ. ವಾಸ್ತವಿಕವಾಗಿ ಒಬ್ಬನು ಗಂಗೆಯಿಂದ ಒಂದು ಅಂಗೈ ಹಿಡಿಸುವ ನೀರನ್ನು ತೆಗೆದುಕೊಂಡಾಗ ಗಂಗೆಗೇನೂ ನಷ್ಟವಾಗುವುದಿಲ್ಲ. ಹಾಗೆಯೇ ಭಕ್ತನೊಬ್ಬನು ಒಂದು ಅಂಗೈಯಷ್ಟು ನೀರನ್ನು ಗಂಗೆಗೆ ಸಮರ್ಪಿಸುವಾಗ ಗಂಗೆಗೆ ಅದೇನೂ ಹೆಚ್ಚಿಗೆಯಾಗುವುದಿಲ್ಲ. ಆದರೆ ಅಂತಹದೊಂದು ಸಮರ್ಪಣೆಯಿಂದ ಆ ಭಕ್ತನು ಗಂಗಾಮಾತೆಯ ಓರ್ವ ಭಕ್ತನಾಗಿ ಖ್ಯಾತನಾಗುವನು. ಹಾಗೆಯೇ ನಾವು ಶ್ರದ್ಧೆ ಭಕ್ತಿಗಳಿಂದ ಏನನ್ನಾದರೂ ಅರ್ಪಿಸಿದರೆ ಹಾಗೆ ಸಮರ್ಪಿಸುವುದು ನಮಗೆ ಸೇರುವುದಿಲ್ಲ, ಅಥವಾ ಅದು ದೇವೋತ್ತಮ ಪರಮಪುರುಷನ ಸೊತ್ತು ಹೆಚ್ಚುವಂತೆಯೂ ಮಾಡುವುದಿಲ್ಲ. ಆದರೆ ಒಬ್ಬನು ತನ್ನ ಸ್ವಾಧೀನದಲ್ಲಿ ಇರತಕ್ಕ ಯಾವುದನ್ನಾದರೂ ಅರ್ಪಿಸಿದರೆ

ಅವನೊಬ್ಬನು ಮಾನ್ಯತೆ ಪಡೆದ ಭಕ್ತನಾಗುವನು. ಈ ವಿಷಯದಲ್ಲಿ ಒಂದು ಉದಾಹರಣೆಯನ್ನು ಕೊಡಬಹುದು. ಅದೇನೆಂದರೆ, ಒಬ್ಬನ ಮುಖವು ಒಂದು ಹಾರದಿಂದ ಮತ್ತು ಗಂಧದ ಅನುಲೇಪನದಿಂದ ಅಲಂಕಾರಗೊಂಡಾಗ ಕನ್ನಡಿಯಲ್ಲಿ ಅವನ ಮುಖದ ಪ್ರತಿಬಿಂಬವು ತಾನಾಗಿಯೇ ಸೊಗಸಾಗುವುದು. ಪ್ರತಿಯೊಂದರ ಮೂಲದ ಉಗಮವು ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಅವನು ನಮ್ಮ ಮೂಲದ ಉಗಮವೂ ಆಗಿದ್ದಾನೆ. ಆದ್ದರಿಂದ ದೇವೋತ್ತಮ ಪರಮಪುರುಷನು ಅಲಂಕೃತನಾದರೆ ಭಕ್ತರು ಮತ್ತು ಸಕಲ ಜೀವಿಗಳು ತಾನಾಗಿಯೇ ಅಲಂಕೃತರಾಗುತ್ತಾರೆ. ಬಲಿಮಹಾರಾಜನು ಎಲ್ಲ ಋತ್ವಿಜರು, ಆಚಾರ್ಯರು ಮತ್ತು ಸಭಾಸದಸ್ಯರೊಂದಿಗೆ ದೇವೋತ್ತಮ ಪರಮಪುರುಷನ ಷಡೈಶ್ವರ್ಯಯುಕ್ತವಾದ ವಿಶ್ವರೂಪ ಶರೀರವನ್ನು ಅವಲೋಕಿಸಿದನು. ಆ ಶರೀರವು ವಿಶ್ವದೊಳಗಿನ ಪ್ರತಿಯೊಂದನ್ನು ಒಳಗೊಂಡಿದ್ದಿತು. ಎಲ್ಲಾ ಮಹಾಭೌತಿಕ ಮೂಲಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾಹಂಕಾರ, ಬಗೆ ಬಗೆಯ ಜೀವಿಗಳು, ಮೂರು ಬಗೆಯ ಭೌತಿಕ ಪ್ರಕೃತಿಯ ಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಇವೆಲ್ಲವೂ ಅದರಲ್ಲಿ ಒಳಗೊಂಡಿದ್ದವು. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ನುಡಿದಿದ್ದಾನೆ: ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ. ಶ್ರೀಕೃಷ್ಣನು ಪ್ರತಿಯೊಂದಕ್ಕೂ ಮೂಲನಾಗಿರುವನು. ವಾಸುದೇವ ಸರ್ವಮಿತಿ, ಶ್ರೀಕೃಷ್ಣನು ಸರ್ವವೂ ಆಗಿರುವನು. ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ಪ್ರತಿಯೊಂದು ಭಗವಂತನ ಶರೀರವನ್ನು ಆಶ್ರಯಿಸಿರುತ್ತದೆ, ಆದರೂ ಅವನು ಎಲ್ಲ ಕಡೆಯೂ ಕಾಣಿಸಿಕೊಳ್ಳುವುದಿಲ್ಲ. ಇಲ್ಲಿ ಬಲಿಮಹಾರಾಜನು ದೇವೋತ್ತಮ ಪರಮಪುರುಷನ ವಿಶ್ವ ಶರೀರವನ್ನು ನೋಡಿದವನಾಗಿದ್ದನು. ಆಮೇಲೆ ಇಂದ್ರನ ಆಸನವನ್ನು ವಶ ಮಾಡಿಕೊಂಡಿದ್ದ ಬಲಿಮಹಾರಾಜನು ಭಗವಂತನ ಪಾದಕಮಲಗಳಲ್ಲಿ ರಸಾತಳದಂತಹ ಅಧೋಲೋಕಗಳನ್ನು ಕಾಣಬಲ್ಲವನಾಗಿದ್ದನು. ಭಗವಂತನ ಪಾದಗಳ ಮೇಲ್ಗಡೆಯಲ್ಲಿ ಭೂಮಂಡಲದ ಮೇಲುಭಾಗವನ್ನು, ಮೊಣಕಾಲಿನ ಮೇಲುಭಾಗದಲ್ಲಿ ಸಕಲ ಪರ್ವತಗಳನ್ನು, ಮಂಡಿಗಳ ಮೇಲುಗಡೆಯಲ್ಲಿ ವಿವಿಧ ಪಕ್ಷಿಗಳನ್ನು ಮತ್ತು ತೊಡೆಗಳ ಮೇಲುಗಡೆಯಲ್ಲಿ ಬಗೆ ಬಗೆಯ ಗಾಳಿಯನ್ನು ಅವನು ಕಂಡನು. ಭಗವಂತನ ಅದ್ಭುತವಾದ ವಿಶ್ವರೂಪದ ಸಂಪೂರ್ಣ ರಚನೆಯ ವಿಷಯವಾಗಿ ವಿಶ್ವದ ಸ್ಥಿತಿಯು ಇಲ್ಲಿ ವರ್ಣಿತವಾಗಿದೆ. ಬಲಿಮಹಾರಾಜನ ಅನುಯಾಯಿಗಳಾದ ಸಕಲ ಅಸುರರು ದೇವೋತ್ತಮ ಪರಮಪುರುಷನ ವಿಶ್ವರೂಪವನ್ನು ಕಂಡರು. ಆ ವಿಶ್ವರೂಪದ ದೇಹದಲ್ಲಿ ಪ್ರತಿಯೊಂದು ಒಳಗೊಂಡಿದ್ದಿತು. ಅವನ ಕೈಯಲ್ಲಿ ಸುದರ್ಶನ ಚಕ್ರವಿದ್ದಿತು. ಅದು ಸಹಿಸಲು ಸಾಧ್ಯವಾಗದಷ್ಟು ಶಾಖವನ್ನುಂಟು ಮಾಡುತ್ತಿದ್ದಿತು. ಅವನ ಶಾರ್ಂಗಧನಸ್ಸಿನಿಂದ ಉಂಟಾದ ಮೇಘಧ್ವನಿಯಂತಹ ಶಬ್ದವನ್ನು ಅವರು ಕೇಳಿದರು. ಇವೆಲ್ಲವೂ ಆ ದೈತ್ಯರ ಹೃದಯದಲ್ಲಿ ಶೋಕವನ್ನು ಉಂಟು ಮಾಡಿದವು. ಮೋಡದ ಗುಡುಗಿನಂತೆ ಶಬ್ದ ಮಾಡತಕ್ಕ ಪಾಂಚಜನ್ಯವೆಂಬ ಶಂಖ, ಕೌಮೋದಕಿ ಎಂಬ ಹೆಸರುಳ್ಳ ಬಲಿಷ್ಠವಾದ ಗದೆ, ನೂರಾರು ಚಂದ್ರನಂತಹ ಗುರುತುಗಳಿರುವ ವಿದ್ಯಾಧರ ಎಂಬ ಹೆಸರುಳ್ಳ ಖಡ್ಗ ಮತ್ತು ಬತ್ತಳಿಕೆಯಲ್ಲಿ ಅತ್ಯುತ್ತಮವೆನಿಸಿರುವ ಅಕ್ಷಯ ಸಾಯಕ, ಭಗವಂತನು ಹಿಡಿದುಕೊಂಡಿದ್ದ ಇವೆಲ್ಲವೂ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಲು ಒಟ್ಟಿಗೆ ಕಾಣಿಸಿಕೊಂಡವು. ಸುನಂದನು ಪ್ರಧಾನನಾಗಿರತಕ್ಕ ಈ ಒಡನಾಡಿಗಳು ಮತ್ತು ಇತರ ಮುಖ್ಯ ಅನುಯಾಯಿಗಳು ಬೇರೆ ಬೇರೆ ಲೋಕಗಳ ಅಭಿಮಾನಿ ದೇವತೆಗಳನ್ನು ಕೂಡಿಕೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆಗ ಭಗವಂತನು ಪ್ರಕಾಶಮಾನವಾದ ಕಿರೀಟವನ್ನು, ಕೈಕಡಗಗಳನ್ನು ಧರಿಸಿದ್ದನು. ಭಗವಂತನ ವಕ್ಷಸ್ಥಳದಲ್ಲಿ ಶ್ರೀವತ್ಸವೆಂಬ ಕೇಶಗುಚ್ಛವೂ, ಕೌಸ್ತುಭವೆಂಬ ದಿವ್ಯಾಭರಣವೂ ಇದ್ದವು. ಅವನು ಸೊಂಟಪಟ್ಟಿಯಿಂದ ಆವೃತವಾದ ಪೀತಾಂಬರವನ್ನು ಧರಿಸಿದ್ದನು ಮತ್ತು ದುಂಬಿಗಳಿಂದ ಕವಿದ ಪುಷ್ಪಹಾರದಿಂದ ಅಲಂಕೃತನಾಗಿದ್ದನು. ದೇವೋತ್ತಮ ಪರಮಪುರುಷನು ತನ್ನ ಒಂದು ಪಾದದಿಂದ ಭೂಮಿಯ ಸಮಗ್ರ ಮೇಲ್ಭಾಗವನ್ನು, ತನ್ನ ದೇಹದಿಂದ ಆಕಾಶವನ್ನು, ತನ್ನ ತೋಳುಗಳಿಂದ ಸಕಲ ದಿಕ್ಕುಗಳನ್ನು ಆವರಿಸಿಕೊಂಡನು. ಬಲಿಮಹಾರಾಜನು ಕಂಡಂತಹ ಭಗವಾನ್ ವಿಷ್ಣುವಿನ ವಿಶ್ವರೂಪದ ವರ್ಣನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.

ಕೇಳುಗರೆ, ಇದುವರೆಗೂ ಗೀತಾಮೃತ ಬಿಂದು ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸೆರೆಕೂರಿನಿಂದ ಪ್ರಸಾರವಾಗುತ್ತಿದ್ದ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ನಿಜವನ್ನೇ ನುಡಿಯೋಣ, ಆಣೆ ಪ್ರಮಾಣಗಳ ಹಂಗೇಕೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್.

ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹೇಗೆ ಕೇಳುವರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಿಜವನ್ನೇ ನುಡಿಯೋಣ, ಆಣೆ ಪ್ರಮಾಣಗಳ ಹಂಗೇಕೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಆಣೆ ಪ್ರಮಾಣಗಳು ಪುರಾತನ ಕಾಲದಿಂದಲೂ ಇವೆ. ಮನುಷ್ಯನು ತನ್ನ ಸತ್ಯತೆಯನ್ನು ಸಾರಲು ಇವುಗಳ ಮರೆ ಹೋಗುತ್ತಾನೆ. ಆಣೆ ಪ್ರಮಾಣವನ್ನು ಇಟ್ಟು ಆಡಿದ ಮಾತುಗಳನ್ನು ಎದುರಿಗಿರುವವರು ನಂಬುತ್ತಾರೆ. ಉದಾಹರಣೆಗೆ, ನಿನ್ನಾಣೆಗೂ ನಾನು ಸುಳ್ಳು ಹೇಳುತ್ತಿಲ್ಲ, ದೇವರಾಣೆಗೂ ನನಗದು ಗೊತ್ತಿಲ್ಲ, ನಮ್ಮಮ್ಮನ ಆಣೆ, ನಾನು ಹೇಳ್ತಿರೋದು ಸುಳ್ಳಾದರೆ ನನಗೆ ಹಾವು ಕಚ್ಚಲಿ ಮುಂತಾದ ಮಾತುಗಳನ್ನು ನಾವು ಆಗಾಗ ಕೇಳಿರುತ್ತೇವೆ. ಆಣೆ ಪ್ರಮಾಣಗಳಿಗೆ ಜನರು ಎದುರುವ ಕಾಲ ಹೊಂದಿತ್ತು. ಆಣೆ ಇಟ್ಟು ಆಡಿದ ಮಾತು ಸುಳ್ಳಾಗಿದ್ದರೆ ಹಾಗೆ ಮಾತಾಡಿದವರಿಗೆ ಕಂಟಕ ಎದುರಾಗುತ್ತದೆ ಎಂಬ ಭಯವಿತ್ತು. ಅಂದರೆ ಮಕ್ಕಳ ಮೇಲೆ ಆಣೆ ಇಟ್ಟು ಏನನ್ನಾದರೂ ಹೇಳಿ ಹಾಗೆ ಹೇಳಿತ್ತು. ಒಂದೊಮ್ಮೆ ಸುಳ್ಳಾಗಿದ್ದರೆ ಹಾಗೆ ಆಣೆ ಹಾಕಿಸಿಕೊಂಡ ಮಕ್ಕಳಿಗೆ ಕೇಡುಂಟಾಗುತ್ತದೆ ಎಂಬ ಭಯ. ನಾವು ಆಡುವ ಮಾತು ಆಣೆ ಪ್ರಮಾಣಗಳ ಹಂಗೆ ಇಲ್ಲದೆ ಸತ್ಯವಾಗಿರಬೇಕು ಎನ್ನುವುದೊಂದು ಸಿದ್ಧಾಂತ. ಆಣೆ ಪ್ರಮಾಣಗಳಿಗೆ ದೊಡ್ಡ ಇತಿಹಾಸವಿದೆ. ಹಿಂದೆಲ್ಲ ಹರಳಿಕಟ್ಟಿಯ ಕೆಳಗೆ ನ್ಯಾಯ ಪಂಚಾಯಿತಿ ಮಾಡೋರು. ವಾದಿ ಪ್ರತಿವಾದಿ ಇಬ್ಬರು ತಮ್ಮ ತಮ್ಮ ವಾದವನ್ನು ಮಂಡಿಸಿದ ನಂತರ ಈ ಇಬ್ಬರ ಪೈಕಿ ಯಾರದ್ದಾದರೂ ಸುಳ್ಳಿರಬೇಕು ಎನಿಸಿದಾಗ ಊರ ಹಿರಿಯರು, ಇಬ್ಬರು ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ನೀವು ಹೇಳುತ್ತಿರುವುದು ಸತ್ಯವೆನ್ನಿ ಎಂದು ಸವಾಲು ಒಡ್ಡುತ್ತಿದ್ದರು. ಸುಳ್ಳು ಹೇಳಿದ್ದವನು ಆಗ ಹಂಚಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದ. ಹೀಗಾಗಿ ಅಂದೆಲ್ಲ ಆಣೆ ಪ್ರಮಾಣಗಳು ನ್ಯಾಯ ತೀರ್ಮಾನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ನಮ್ಮ ಸಿನಿಮಾಗಳಲ್ಲೂ ಆಣೆ ಪ್ರಮಾಣಗಳ ಕುರಿತಾದ ಮಾತುಗಳಿವೆ, ಹಾಡುಗಳಿವೆ. ಪ್ರೇಮಿಯೊಬ್ಬನು ಪ್ರೇಯಸಿಗೆ ತನ್ನ ಪ್ರೇಮವನ್ನು ಸ್ಪಷ್ಟಪಡಿಸಲು ಸೂರ್ಯನ ಆಣೆ, ಚಂದ್ರನ ಆಣೆ, ಎದೆಯಲ್ಲಿ ನೀ ನಿಂತೆ ಜಾಣೆ ಎನ್ನುವ ಸಾಲಿರುವ ಚಿತ್ರಗೀತೆ ನಿಮಗೂ ಗೊತ್ತು. ತನ್ನ ಪ್ರೀತಿಯ ಸೂರ್ಯ ಚಂದ್ರರು ಇರುವಷ್ಟೇ ಸತ್ಯ ಮತ್ತು ಅವರಿರುವ ತನಕವು ಇರುವಂಥದ್ದು ಎಂಬ ಭಾವ ಇಲ್ಲಿ ಕೆನೆಗಟ್ಟಿದೆ. ಅಂದರೆ ಯಾವುದೇ ವಿಚಾರವನ್ನು ಇದುವಿಗೆ ಎಂದು ಖಚಿತಪಡಿಸಲು ಉಪಯೋಗಿಸುವಂಥದ್ದು ಆಣೆ ಪ್ರಮಾಣ. ತನ್ನ ಭಕ್ತರಿಗೆ ಅನೇಕ ಅನೇಕ ವಿಚಾರಗಳನ್ನು ತಿಳಿಸಿರುವ ಶ್ರೀಕೃಷ್ಣ ಪರಮಾತ್ಮ ತನ್ನ ಮಾತು ಸತ್ಯವೆಂಬುದನ್ನು ಪ್ರತಿಪಾದಿಸುವಂಥ ಮಾತುಗಳನ್ನು ಎಷ್ಟೋ ಕಡೆಗಳಲ್ಲಿ ಹಾಡುತ್ತಾನೆ. ಪರಮಾತ್ಮ ಆಡಿದ್ದು ಎಂದ ಮೇಲೆ ಅದರಲ್ಲಿ ಎಳ್ಳಷ್ಟು ಸುಳ್ಳಿರಲು ಸಾಧ್ಯವಿಲ್ಲ ಅಲ್ಲವೇ? ಮನ್ಮನಭವ ಮತ್ಕತೋ ಮಧ್ಯ ಜಿಮಾಂ ಸಮಸ್ಕುರು ಮಾಯ ವೈಶಿಷಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಎನ್ನುತ್ತಾನೆ ಶ್ರೀಕೃಷ್ಣ. ಅಂದರೆ ಅರ್ಜುನ, ನನ್ನಲ್ಲಿಯ ಮನಸ್ಸನ್ನು ಹಿಡು, ನನ್ನಲ್ಲೇ ಬದುಕುತ್ತಿರು, ನನ್ನನ್ನೇ ಪೂಜಿಸುತ್ತಿರು, ನನ್ನನ್ನೇ ನಮಿಸುತ್ತಿರು. ನೀನು ಹೀಗೆ ಮಾಡುತ್ತಿದ್ದರೆ ನಿಜವಾಗಿಯೂ ನನ್ನನ್ನೇ ಬಂದು ಸೇರಿಕೊಳ್ಳುತ್ತೀಯೇ. ನಾನು ಹೀಗೆ ಸತ್ಯವಾಗಿ ಮತ್ತು ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನಗೆ ತುಂಬಾ ಪ್ರಿಯ ಎಂದರ್ಥ. ಇದು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ ಮಾತು. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂತ ಅರ್ಜುನನಿಗೆ ಗೊಂದಲವಾದಾಗ ಶ್ರೀಕೃಷ್ಣ ಹೇಳಿದ ಈ ಮಾತು ಅರ್ಜುನನಿಗೆ ನೆಮ್ಮದಿ ನೀಡಿತು. ನಾವು ಹೇಳುತ್ತಿರುವುದು ಸತ್ಯ ಎಂಬುದು ಖಾತ್ರಿಯಾದಲ್ಲಿ ಅದನ್ನು ಕೇಳುತ್ತಿರುವವರಲ್ಲಿ ಭರವಸೆ ಮೂಡುತ್ತದೆ. ನಾವು ಸುಳ್ಳು ಹೇಳಿರುವುದೇ ಅಪರೂಪ ಎನ್ನುವುದು ಜನರಿಗೆ ಖಾತ್ರಿಯಾದರೆ ನಮ್ಮ ಮಾತನ್ನು ಅವರು ನಂಬುತ್ತಾರೆ. ಈ ಮನುಷ್ಯ ಯಾವ ಕಾರಣಕ್ಕೂ ಸುಳ್ಳು ಹೇಳುವುದಿಲ್ಲ ಎನ್ನುವ ಭಾವ ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಾವು ಆಡುತ್ತಿರುವ ಮಾತು ಸತ್ಯ ಎಂಬುದನ್ನು ಪ್ರತಿಪಾದಿಸಲು ಆಣೆ ಪ್ರಮಾಣಗಳ ಮೊರೆ ಹೋಗುವುದು ಅನಿವಾರ್ಯವಾದರೂ ಆಣೆ ಪ್ರಮಾಣದ ಹೊರತಾಗಿಯೂ ನಮ್ಮ ಮಾತು ಸತ್ಯದ ಕಡೆಗೆ ಇರಬೇಕು. ನಮ್ಮ ಮಾತಿನಲ್ಲಿ ಜನರು ಪ್ರೀತಿ ವಿಶ್ವಾಸ ಇರಿಸುವಂತಾಗುವ ನಿಸ್ವಾರ್ಥ ನಡವಳಿಕೆ ನಮ್ಮದಾಗಿರಬೇಕು. ನಮ್ಮ ಮಾತುಗಳಲ್ಲಿ ಸದಾ ಸತ್ಯದ ಮನಲೆ ಹರಿಯುವಂತೆ ನೋಡಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಿಜವನ್ನೇ ನುಡಿಯೋಣ, ಆಣೆ ಪ್ರಮಾಣಗಳ ಹಂಗೇಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ
ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ನಿಜವನ್ನೇ ನುಡಿಯೋಣ, ಆಣೆ ಪ್ರಮಾಣಗಳ ಅಂಗೀಕೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
1: ಧನ್ಯವಾದಗಳು.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ಕೃಷ್ಣ ಅರ್ಜುನರ ಯುದ್ಧದ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಮೊದಲಾದಂತಹ ಸುಗಂಧ ದ್ರವ್ಯಗಳನ್ನು ತರಿಸಿ ಶಲ್ಯನಿಗೆ ಸುರಿದು ಕೊಟ್ಟನಂತೆ. ಇದೊಂದು ಶಿಷ್ಟಾಚಾರ. ಆಮೇಲೆ ತನಗೆ ತಾಂಬೂಲ ಕೊಡೋವ್ರನ್ನ, ತನಗೆ ಚಾಮರ ಬೀಸೋವ್ರನ್ನ, ತನಗೆ ಬಾಣಗಳನ್ನ ಬೇಕಾದಾಗ ತೆಕ್ಕ ಕೊಡೋವ್ರನ್ನ ಅವ್ರನ್ನೆಲ್ಲ ಗೌರವಿಸಿದನಂತೆ. ಇದೆಲ್ಲ ಒಂದು ಕ್ರಮ, ಒಂದು ಶಿಷ್ಟಾಚಾರ. ತಾನು ಉತ್ತಮವಾದ ಬಟ್ಟೆ ಬರೆಗಳನ್ನೆಲ್ಲ ಧರಿಸ್ಕೊಂಡಂತೆ. ಒಬ್ಬರು IIT ಪ್ರೊಫೆಸರ್ ತಮ್ಮ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಮುಂಚೆ ಹೇಳಿದ್ರಂತೆ, ನಿಮ್ಮ ಬಟ್ಟೆಗಳನ್ನು ಚೆನ್ನಾಗಿ ಇಸ್ತ್ರಿ ಮಾಡಿಸ್ಕೊಳ್ಳಿ, ಶೂಸ್ಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿಕೊಳ್ಳಿ. ಯಾಕೆ ಅಂತಂದರೆ, ಲುಕ್ ಶಾರ್ಪ್ ಸೋ ದ್ಯಾಟ್ ಯು ಕ್ಯಾನ್ ಥಿಂಕ್ ಶಾರ್ಪ್. ನೀವು ನೋಡೋದಕ್ಕೆ ಶಾರ್ಪ್ ಆಗಿರಬೇಕು. ಯಾಕೆ ಅಂತಂದರೆ, ಆ ರೀತಿಯ ಬಟ್ಟೆ ಬರೆ ಎಲ್ಲ, ಶರೀರ ಎಲ್ಲ ಶುದ್ಧವಾಗಿ ಎಲ್ಲ ಚೆನ್ನಾಗಿದ್ದಾಗ ಮನಸ್ಸು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಅರ್ಥದಲ್ಲಿ. ಕರ್ಣನ ಒಂದು ವಿಶೇಷ ಗುಣ ಉತ್ಸಾಹ ಮತ್ತು ಉಲ್ಲಾಸ. ಅವನು ಎಂತಹ ಪರಿಸ್ಥಿತಿಯಲ್ಲೂ ಧೈರ್ಯ ತುಂಬಿಸುವಂತಹ ಶಕ್ತಿ ಇರೋದು. ಅವನು ಆಮೇಲೆ ಆ ಯುದ್ಧ ಮಾಡ್ತಾನೋ ಬಿಡ್ತಾನೋ ಬೇರೆ, ಎಲ್ಲ ಸಂದರ್ಭಗಳಲ್ಲೂ ಅದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವನ ಉತ್ಸಾಹವನ್ನು ಕಂಡು ಅವನ ಸೈನ್ಯವೂ ಕೂಡ ಉತ್ಸಾಹಭರಿತವಾಯ್ತಂತೆ. ಕಾಳೆ, ಕೊಂಬು, ಶಂಖ ಎಲ್ಲನೂ ವಾದಿಸೋಗೆ ಜೋರಾಗಿ ಕೂಗಿಸಿದ್ರು, ಎಲ್ಲ ಮಾಡಿದರು. ಹಾಗಾಗಿ ಅದು ನಭೋಮಂಡಲವನ್ನೇ ಭೇದಿಸಿಬಿಡುತ್ತಂತೆ. ದುರ್ಯೋಧನ ಅವನಿಗಾಗಿ ಬಾಣಗಳನ್ನು ಹೇರಿದಂತಹ 800 ಬಂಡಿಗಳನ್ನು ಕಳುಹಿಸಿಕೊಟ್ಟನಂತೆ. ಕರ್ಣನ ಬಿಲ್ವಿದ್ಯೆ ಅಂದರೆ ಸಾಮಾನ್ಯವಾದದ್ದಲ್ಲ ಅದು, ಧನುರ್ವಿದ್ಯೆ. ಅವನಿಗೆ ಅಷ್ಟು ಬಾಣಗಳು ಬೇಕು, ಒಂದಾದ್ಮೇಲೆ ಒಂದು ಒಟ್ಟೊಟ್ಟಿಗೆ ಬಿಡ್ತಾ ಇರ್ತಾನವನು. ಧ್ವಜಗಳನ್ನೆಲ್ಲ ಎತ್ತಿ ಹಿಡಿಸ್ತಾ ಕರ್ಣ ಭೀಮನೋ ಅರ್ಜುನೋ ಯಾರಾದರೂ ನನ್ನ ಎದುರಿಗೆ ಬಂದು ನಿಲ್ಲೋವ್ರನ್ನ ತಾಕತ್ತಿರೋವನ್ನ ಬರೋಕ್ ಹೇಳ್ರೋ ಅಂತ ಕೂಗ್ದ. ಹೀಗೆ ಬಾಣ, ಅಸ್ತ್ರ, ಬಿಲ್ಲು ಇವನ್ನೆಲ್ಲ ಪರೀಕ್ಷಿಸಿ ಇಟ್ಕೊಂಡ. ಬಹಳ ಮುಖ್ಯ, ಬಿಲ್ಲುಗಳನ್ನೆಲ್ಲ ತುಂಡು ಮಾಡ್ತಾನೆ ಇರ್ತಾನೆ ಎದುರುಗಡೆ ವೀರ. ಅರ್ಜುನ ಆದ್ರಂತೂ ಕೇಳಬೇಕೆ, ತಕ್ಷಣ ಇನ್ನೊಂದು ಬಿಲ್ಲಲ್ಲಿ ಸಿದ್ಧವಾಗಿ ಇರಬೇಕು, ಅಲ್ಲಿ ಹುಡ್ಕೊಂಬನ್ನಿ, ಅಲ್ಲೆಲ್ಲಿದೆಯೋ ಉಗ್ರಾಣದಲ್ಲಿದೆ ತಗೊಂಬನ್ನಿ ಅನ್ನೋಕೆ ಬರೋದಿಲ್ಲ. ಅವನ್ನೆಲ್ಲ ಸರಿಯಾಗಿದೆಯಾ ಅಂತೆಲ್ಲ ನೋಡಿಕೊಂಡಂತೆ. ಸ್ತುತಿ ಪಾಠಕರು ಒಂದಿ ಮಾಗದರು ಅವನ ಪರಾಕ್ರಮವನ್ನು ಕಂಡು ಶತ್ರು ಸೈನ್ಯ ನಡುಗುತ್ತಾ ಇದೆ ಅಂತ ಕೂಗಿದರಂತೆ, ಘೋಷಿಸಿದರಂತೆ. ಈ ಕಡೆ ಅರ್ಜುನನು ಸಿದ್ಧನಾದ, ಕೃಷ್ಣನಿಗೆ ನಮಸ್ಕಾರ ಮಾಡಿ, ಹನುಮಂತನಿಗೆ ನಮಸ್ಕಾರ ಮಾಡಿ, ತನ್ನ ಗಾಂಡಿವಕ್ಕೆ ಬಿಲ್ಲಿಗೆ ವಂದಿಸಿ, ಇದು ಅರ್ಜುನನ ಕ್ರಮ. ಇಂದ್ರ, ಬ್ರಹ್ಮ, ರುದ್ರ ಇತ್ಯಾದಿಯ ಹಲವಾರು ದೇವತೆಗಳಿಗೆ ನಮಸ್ಕರಿಸಿಕೊಂಡು ಹೊರಟಂತೆ. ಹೀಗೆ ಸೈನ್ಯಗಳು ಹೊರಟುವು. ರಾವಣರ ಸೈನ್ಯ ಎದುರಾದಂಗೆ ಎದುರಾದರಂತೆ. ಕರ್ಣ, ಅರ್ಜುನ ಇಬ್ಬರು ಮಹಾ ಯುದ್ಧ ವಿಶಾರದರು. ಸಂಜಯ ಹೇಳಿದಂತೆ, ಇಂತಹ ಯುದ್ಧವನ್ನು ನೋಡುವಂತಹ, ಕಣ್ಣಲ್ಲಿ ನೋಡುವಂತಹ ಭಾಗ್ಯ ನನಗಾಯ್ತಲ್ಲ ಅಂತ. ಸಂಜಯನಿಗೆ ಅದು ತುದಿಲ ಆಗುತ್ತೆ. ಈ ಕರ್ಣಾರ್ಜುನ ಯುದ್ಧವನ್ನು ಕಡಿಮೆ ಮಾಡಿ ಚುಟುಕಾಗಿ ಹೇಳುವಂತಹ ಉದ್ದೇಶ ಇತ್ತು. ಯಾಕೆಂದರೆ ಧೃತರಾಷ್ಟ್ರನಿಗೆ ಅದು ಆಘಾತಕಾರಿಯಾದದ್ದು ಅಂತ. ಆದರೆ ಧೃತರಾಷ್ಟ್ರ ಹೇಳ್ತಾನೆ, ಬೇಡ ಸಂಜಯ, ವಿವರವಾಗಿ ಹೇಳು ಯುದ್ಧದ ಅದ್ಭುತವನ್ನು, ಅಥವಾ ಅದ್ಭುತ ಯುದ್ಧವನ್ನು ನಾನು ಕೇಳಿಸ್ಕೊತೇನೆ. ಯುದ್ಧಸ್ಯ ವಾರ್ತಾ ಪುಣ್ಯ ಅಂತ ಕೇಳೋದಕ್ಕೆ ಚೆನ್ನ ಅಂತ. ಯುದ್ಧಗಳು ತುಂಬ ರೋಮಾಂಚಕವಾಗಿರುತ್ತೆ. ಕರ್ಣದ ಸೋಲಾದರೂ ಆಗಲಿ, ಅಥವಾ ಅದು ನನ್ನ ಕಿವಿಗೆ ಹಿತವೋ ಅಲ್ವೋ, ನಾನು ಕೇಳ್ತೇನೆ ಹೇಳು ಅಂತ. ಸರಿ, ಹಾಗಾದರೆ ವಿಸ್ತಾರವಾಗಿ ಹೇಳ್ತೀನಿ ನೋಡಪ್ಪ ಅಂತ ಅವನು ಹೇಳಿಕೊಂಡು ಹೋಗ್ತಾ ಇದ್ದಾನೆ ಸಂಜಯ. ಕರ್ಣಾರ್ಜುನರ ಯುದ್ಧ ಅದೆಷ್ಟು ನಿರೀಕ್ಷೆ ತಂದುಬಿಡ್ತು ಅಂತಂದರೆ, ಸ್ವರ್ಗದಲ್ಲಿ ದೇವತೆಗಳು ಇದನ್ನ ಕುರಿತು ಚರ್ಚೆ ಮಾಡ್ತಾ ಇದ್ದಾರಂತೆ. ನಾವು ಈಗ ಇರಾನು, ಇಸ್ರೇಲು, ಅಮೇರಿಕ ಯುದ್ಧವನ್ನು ಕುರಿತು ಎಲ್ಲ ದೇಶಗಳು ಚರ್ಚೆ ಮಾಡ್ತಾ ಇರ್ತವೆ. ಹಾಗೆ ಅಷ್ಟೇ ಅಲ್ಲದೆ ದೇವತೆಗಳಿಗೆ ಸಂಬಂಧಪಟ್ಟಿದ್ದು. ಅರ್ಜುನ ಇಂದ್ರನ ಮಗ, ಕರ್ಣ ಸೂರ್ಯನ ಮಗ, ಹೀಗಾಗಿ ಅವರ ಜನಗಳಿಗೆ ಸೇರಿದ ಇಬ್ಬರು ಯುದ್ಧ ಮಾಡ್ತಿರೋದು. ಹೀಗಾಗಿ ಯಾರು ಯಾರಿಗೆ ಸಮ, ಯಾರು ಯಾರನ್ನು ಎದುರಿಸ್ತಾರೆ, ಹೇಗೆ ಎದುರಿಸ್ತಾರೆ, ಈ ಇವತ್ತಿನ ರಾಜಕೀಯ ಧ್ರುವೀಕರಣ ಅನ್ನೋ ಹಾಗೆ ಅವರೆಲ್ಲರೂ ಒಂದಲ್ಲ ಒಂದು ಪಕ್ಷಕ್ಕೆ ಸೇರಿಕೊಂಡ್ರಂತೆ. ಅದನ್ನು ವಿವರವಾಗಿ ಹೇಳ್ತಾನೆ ಕವಿ. ಸೂರ್ಯ, ಶನಿ, ರಾಹು ಇವರೆಲ್ಲ ಕರ್ಣನ ಕಡೆಯಂತೆ, ಅರ್ಜುನ ಕಡೆ ಉಳಿದ ಗ್ರಹಗಳು, ಶ್ರೇಷ್ಠ ಮಂತ್ರಗಳು, ವೇದಾಂಗಗಳು ಅರ್ಜುನನ ಕಡೆ, ಕರ್ಣನ ಕಡೆ ತಂತ್ರ, ವಾಮಾಚಾರ ಈ ಥರದ್ದು, ಮ್ಯಾಜಿಕ್ಕು ಈ ಥರದ್ದು ಕರ್ಣನ ಕಡೆ, ಹೀಗೆ ಸದ್ಗುಣಗಳು ಪಾಂಡವರ ಕಡೆ, ದುರ್ಗುಣಗಳು ಕೌರವರ ಕಡೆ, ಹೀಗೆ. ಅದಕ್ಕೆ ಕವಿ ತಮಾಷೆ ಮಾಡ್ತಾನೆ, ಏನು ದೇವತೆಗಳಲ್ಲೂ ಈ ಲೋಕದ ಮೋಹ ಬಿಟ್ಟಿಲ್ವಲ್ಲ ಅಂತ. ಸರಿಯಾಗಿ ಹೊರಟರು. ಕೂಗಾಟ, ಬಿಲ್ಲಿನ ಶಬ್ದ ಎಲ್ಲ. ಅಲ್ಲಿ ತಮಾಷೆ ಅಂತಂದರೆ, ಬರೀ ಅರ್ಜುನ ಕರ್ಣರು ವಾದ ಮಾಡ್ಕೊಳ್ಳಲ್ಲ, ಶಲ್ಯ ಕೃಷ್ಣರು ವಾದ ಮಾಡ್ಕೊಂಡ್ರಂತೆ. ಕೃಷ್ಣ ಹೇಳಿದಂತೆ, ನಿನಗ್ಯಾಕೋ ಶಲ್ಯ ಈ ಅಶ್ವ ಹೃದಯದ ಕೆಲಸ, ಅಂದರೆ ಕುದುರೆದ ಕೆಲಸ ಅಂತ.
ಅದಕ್ಕೆ ಶಲ್ಯ

ನೀನು ದನಕಾಯವನ್ ಮಗ ಕಣು, ನಿನ್ಗೆ ಯಾಕೋ ಈಶ್ವರ ಹೃದಯ, ನೀನ್ ಯಾಕೋ ಇದನ್ ಕಲ್ತೆ ಅಂತ. ಹೀಗೆ ಹಾಗೆ ಕರ್ಣಾರ್ಜುನರು ಕೂಡ ಪರಸ್ಪರ ಗೇಲಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು, ತಮಾಷೆ ಅಂದ್ರೆ ಹಾಸ್ಯ ಅಲ್ಲ, ಅಪಹಾಸ್ಯ ಮಾಡಿಕೊಂಡು ಗೇಲಿ ಮಾಡಿಕೊಂಡು ಬಾಣಗಳನ್ನು ಪರಸ್ಪರ ಕತ್ತರಿಸ್ತಾ ಯುದ್ಧ ಮಾಡೋಕೆ ಶುರು ಮಾಡಿದ್ರು. ಕರ್ಣ ಅರ್ಜುನಿಗೆ ಹೇಳಿದಂತೆ, ಈ ಬಾಣ ಹೊಡೆದು ಬಿಟ್ರೆ ಯಾರು ನಿನ್ನ ವೀರ ಅಂತಾರೆ? ಯುದ್ಧ ಮಾಡಬೇಕು ಅನ್ನೋದಾದ್ರೆ ಈಶ್ವರ ಉಪದೇಶಿಸಿದ ನಿನ್ನ ಬಾಣಗಳನ್ನು ಪ್ರಯೋಗಿಸೋ ಅಂತ. ಈಶ್ವರನ ಶತ್ರುವಾದ ಮನ್ಮಥನ ಬಾಣಗಳಂತೆ ಶಕ್ತವು ಅಂತಾರಂತೆ ಅಂತ. ಇದು ವ್ಯಂಗ್ಯ. ಮನ್ಮಥನ ಬಾಣ ಹೂವಿಂದ ಆಗಿರೋದು, ಅದಕ್ಕೆ ಹೇಳ್ತಾನೆ ಈಶ್ವರನ ಶತ್ರುವಾದ ಮನ್ಮಥನ ಬಾಣಗಳಂತೆ ನಿನ್ನ ಬಾಣ ಅಂದ್ರೆ ನಿಂದು ಹೂವಿನ ಬಾಣ ಅಂತ. ಏನು ಶಕ್ತಿ ಇಲ್ಲ, ಬಿದ್ದೋಗುತ್ತೆ ಅಂತ. ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾನೆ, ಹೌದೌದು ನಿಜ ಮನ್ಮಥನ ಬಾಣ, ಆದ್ರೆ ನಿನ್ನಂತಹ ಗಂಡು ವೇಷದ ಹೆಣ್ಣಿಗೆ ಅಂದ್ರೆ ನಿನ್ನಂತಹ ಪುಕ್ಕಲಿನಿಗೆ ನನ್ನ ಬಾಣ ಮನ್ಮಥನ ಹೂ ಬಾಣದಷ್ಟಾದ್ರೆ ಸಾಕ್ಬಿಡು, ನೀನು ಬೇಕಿಲ್ಲ ಅಂತ. ಅವನು ಹೀಗೆ ಪರಸ್ಪರ ಮಾತಾಡ್ಕೊಳ್ಳುವಂಥದ್ದು ನಾವು ಕ್ರಿಕೆಟ್ ಆಟಗಾರರ ಆತ್ಮಗತ್ಯಗಳನ್ನೆಲ್ಲ ಓದಿದ್ರೆ ಗೊತ್ತಾಗುತ್ತೆ. ಆ ಕ್ರಿಕೆಟಲ್ಲಿ ಆಡ್ತಿರ್ಬೇಕಾದ್ರು ಪರಸ್ಪರ ಬೈದಾಡ್ಕೊಳ್ಳೋದು, ಏನಾದರೂ ಒಂದು ಹೇಳೋದು ಇದ್ದೇ ಇರುತ್ತೆ. ಏನೋ ಕೆಟ್ಟ ಮಾತಾಡ್ತಾರೆ, ಇನ್ನೇನೋ ಹೇಳ್ತಾರೆ. ತುಂಬ ಕೆಟ್ಟ ಮಾತಾದರೆ ಅದೇ ಒಂದು ದೊಡ್ಡ ಸುದ್ದಿಯಾಗಿ ಈಗೆಲ್ಲ ಅವ್ರಿಗೆ ಫೈನ್ ಹಾಕೋದು, ಶುಲ್ಕ ಹೆಚ್ಚು ಹಾಕೋದು, ಈ ಥರದ್ದೆಲ್ಲ ಪದ್ಧತಿ ಇದೆ. ಹಾಗೆ ನಡೀತಾ ಇರ್ತವೆ ವಾದ ವಿವಾದ. ಹೀಗೆ ಈಗ ಈ ಯುದ್ಧವನ್ನು ನೋಡ್ತಾ ಇದ್ದ ಅಶ್ವತ್ಥಾಮ, ಇದೊಂದು ಸ್ವಾರಸ್ಯಕರ ಪ್ರಸಂಗ. ಅಶ್ವತ್ಥಾಮ ನೋಡ್ದ, ಎಂಥ ವೀರ ಈ ಕರ್ಣ, ಇವನು ಇಲ್ಲಿ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾನೆ. ಈ ಥರ ಯುದ್ಧ ಆದರೆ ಅವನು ಗೊತ್ತು, ಕೃಷ್ಣ ಆ ಕಡೆ ಇರೋದ್ರಿಂದ ಏನು ಕರ್ಣನನ್ನೇ ನಾವು ಉಳಿಸೋಲ್ಲ, ಆದರೆ ಕರ್ಣನಂಥ ವೀರನನ್ನು ನಾವು ಕಳ್ಕೊಂಡ್ಬಿಡ್ತೀವಲ್ಲ ಅಂತ ಅವನಿಗೆ ದುಃಖ ಆಯಿತು. ಅದಕ್ಕೆ ದುರ್ಯೋಧನ ಹತ್ರ ಬರ್ತಾನೆ, ಒಂದು ರಾಜಕಾರ್ಯ ಇದೆ ನಿನ್ನ ಹತ್ರ, ದೊಡ್ಡ ವಿಷಯವನ್ನು ಮಾತಾಡಬೇಕು. ದುರ್ಯೋಧನ ದೃಷ್ಟಿಯಲ್ಲಿ ಅಶ್ವತ್ಥಾಮನ್ಗೆ ಕರ್ಣನ ಕಂಡ್ರೆ ಆಗುವಲ್ಲ. ಅದಕ್ಕೆ ಅವನು ಕೇಳ್ತಾನೆ, ಏನು ಈ ಕಡೆ ಬಂದ್ಬಿಟ್ಟಿದ್ರಲ್ಲ, ಅಲ್ಲಿ ಹೇಗೆ ನಡೀತಾ ಇದೆ ಯುದ್ಧ, ಏನು ವಿಷಯ ಅಂದರೆ ಯುದ್ಧ ಅಲ್ಲಿ ಮಾಡೋಕ್ಕಾಗದೆ ಬಂದ್ಬಿಟ್ರ ಈ ಕಡೆ ಅಂದ್ಕೊಂಡು. ಅಲ್ಲಿ ಪಾಂಡವರೆಂಬ ಕತ್ತಲೆಗೆ ಕರ್ಣನೆಂಬ ಸೂರ್ಯನ ಆಕ್ರಮಣ ಬಹಳ ಜೋರಾಗಿ ಹೋಗೋಯ್ತಾ, ಎದುರಿಸೋಕ್ಕಾಗ್ತಿಲ್ವ್ಯಾ ಅವರಿಗೆ ಕರ್ಣನನ್ನ ಅಂತ ಈ ಥರ ಎಲ್ಲ ಕೇಳ್ತಾನೆ. ಕೇಳಿದ ಮೇಲೆ ಅದಕ್ಕೆ ಅಶ್ವತ್ಥಾಮ ಉತ್ತರ ಕೊಡ್ತಾನೆ, ನೋಡೋ ಕರ್ಣ ಬ್ರಹ್ಮನೋ ಶಿವನೋ ವಿಷ್ಣುವೋ ಹಾಗೆ ಇರೋನು, ಅವ್ರಿಗೆ ಸಮಾನನಾದವನು, ಅಂಥವನು ಮುಂದೆ ಅರ್ಜುನ ನಿಲ್ಲೋಕೆ ಸಾಧ್ಯವೇನೋ? ನಾನು ಗುಣಕ್ಕೆ ಮತ್ಸರಿಸ್ತೀನಿ ಅಂತ ಅಂದ್ಕೊಂಡಿದ್ದೀಯೇನಪ್ಪ, ನಾನು ಗುಣ ಯಾರಲ್ಲಿದ್ದರೂ ಮೆಚ್ಕೊಳ್ಳೋವನೇ. ಆದರೆ ಕೇಳು, ಶಿವನ ಪರಾಕ್ರಮಕ್ಕಿಂತ ಅರ್ಜುನದು ಎರಡು ಬೆರಳು ಹೆಚ್ಚು, ಇನ್ನೂ ಹೆಚ್ಚಿನ ಪರಾಕ್ರಮ. ಹಂಗೇನಲ್ಲ, ಇವನು ಹೇಳ್ದ ಅಷ್ಟೇ, ಅರ್ಜುನ ಶಿವ ಯುದ್ಧ ಮಾಡೋದು ನಾವು ನೋಡಿದ್ದೀವಿ. ಕ್ಷಣ ಮಾತ್ರದಲ್ಲಿ ಶಿವ ಅರ್ಜುನನ ಆಯುಧ ಎಲ್ಲ ಕಿತ್ತು, ಬಿಲ್ಲನ್ನೆಲ್ಲ ಕಿತ್ತು, ಕತ್ತಿಯನ್ನೆಲ್ಲ ಕಿತ್ತು ಹೊಡೆದಾಟಕ್ಕೆ ಇಳಿಸ್ಬಿಟ್ಟಿರ್ತಾನೆ. ಇರಲಿ ಹೇಳ್ದ, ಆದರೆ ಕರ್ಣನ ಪರಾಕ್ರಮ ಅರ್ಜುನಿಗೆ ಸಮಾನವಾದಂಥ ಪರಾಕ್ರಮ, ಇಬ್ಬರಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ನಾ ಹೇಳ್ತೀನಿ ಕೇಳು, ಒಂದ್ಸಲ ನಮ್ಮ ಸೈನ್ಯ ಹಿಮ್ಮೆಟ್ತಿತ್ತು, ಒಂದೊಂದ್ಸಲ ಅವ್ರ ಸೈನ್ಯ ಹಿಮ್ಮೆಟ್ತಿತ್ತು, ಹಾಗಾಗ್ತಿತ್ತು. ಆದರೆ ಈಗ ಮತ್ತೆ ನಮ್ಮ ಕೈ ಮೇಲಾಗದಿರೋ ಆಗ್ತಾ ಇರೋ ಕಾಣಿಸುತ್ತೆ. ಚುನಾವಣೆಗಳಲ್ಲಿ ಓಟುಗಳನ್ನೆಲ್ಲ ಮತಗಳನ್ನು ಎಣಿಸಬೇಕಾದ್ರೆ ಆಗುತ್ತಲ್ಲ, ಕೆಲವರು 100 ಮುಂದಕ್ಕೆ ಹೋಗ್ತಾರೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ಬರು 100 ಮುಂದಕ್ಕೆ ಹೋಗೋದು, ಈ ಥರ ಆಗ್ತಾ ಇರುತ್ತಲ್ಲ. ಆ ರೀತಿ ಈ ಮಧ್ಯೆ ನಮ್ಮ ದೊಡ್ಡ ದೊಡ್ಡ ರಾಜರೆಲ್ಲ ನಾಶ ಆದ್ರಪ್ಪ, ಈಗ ಮತ್ತೆ ನಮ್ಮ ಕೈ ಮೇಲೆ ಅದನ್ನು ಕಾಣಿಸ್ತಿದೆ. ಒಂದು ವಿಷಯ ಹೇಳ್ತೀವಿ, ಒಂದು ಕೆಲಸಕ್ಕೋಸ್ಕರ ಬಂದಿದ್ದೀನಿ ದುರ್ಯೋಧನ, ಈಗ ನಾನು ಎಲ್ಲರನ್ನೂ ನಾನು ಕರೆಸ್ತೀನಿ, ಎರಡು ಕಡೆಯವ್ರನ್ನು ನಾನು ಕರೆಸ್ತೀನಿ, ಸರಿ ಮಾಡ್ತೀನಿ ನಿಮ್ಮಿಬ್ಬರ ಮಧ್ಯೆ, ನೀವಿಬ್ಬರು ಸಮಾನವಾಗಿ ಭೂಮಿಯನ್ನು ಹಂಚಿಕೊಂಡು ಸಂತೋಷವಾಗಿರಿ. ದೊರೆಯೇ ಅವನ ಪಾಪ ದುರ್ಯೋಧನ ಕೆನ್ನೆಯನ್ನು ಹಿಂಡಿ ಕೇಳಿದಂತೆ, ಹಿಡಿದು ಗಲ್ಲವನ್ನು ಕೇಳಿದಂತೆ, ಮಹಾರಾಜ ಕರ್ಣನನ್ನು ಕಳ್ಕೋಬೇಡ, ಕರ್ಣನನ್ನು ಹಾಳು ಮಾಡಿಬಿಡ್ಬೇಡ. ನನ್ನ ಮಾತು ನಿಷ್ಠುರವಾಗಿ ಕಾಣಿಸ್ಬಹುದು, ಆದರೆ ಕರ್ಣನನ್ನು ಬೆಂಕಿಗೆ ಹಾಕಿದ ಕರ್ಪೂರ ಮಾಡಬೇಡ. ಅಂದರೆ ಅರ್ಥ ಏನು, ಅಂತಿಮವಾಗಿ ಕರ್ಣ ಗೆಲ್ಲೋಲ್ಲ ಅನ್ನೋದು ಅದರ ತಾತ್ಪರ್ಯ. ಯಾಕೆಂದ್ರೆ ಅವನು ಬೆಂಕಿಗೆ ಹಾಕಿದ ಕರ್ಪೂರ ಅಂದ್ರೆ ಆಯ್ತಲ್ಲ. ಹೀಗೆ ಶಿಷ್ಟಾಚಾರವನ್ನು ಮೀರಿ ಒಂದು ಮಾನವೀಯತೆಯ ಭಾವನೆಯಿಂದ, ಭಾವುಕತೆಯಿಂದ ಅಶ್ವತ್ಥಾಮ ಕೇಳ್ಕೊತಾನೆ. ದುರ್ಯೋಧನ ಉತ್ತರ, ಆಯಿತು ಸರಿ ಸಮ ಆಯಿತು ಅಂದೆ, ಆಯಿತು ಈಗ ಸರಿ ಸಮ ಇಬ್ಬರ ಕಡೆನೂ ಅಂತಿಲ್ಲ ನೋಡೋಣ. ಅಭಿಮನ್ಯು ಅಲ್ಲಿ ಅವ್ರ ಕಡೆ ಹೋಗಿದ್ದಾನೆ, ನಮ್ಮ ಕಡೆ ಲಕ್ಷ್ಮಣ ಕುಮಾರ ಅಂದರೆ ದುರ್ಯೋಧನ ಮಗನೇನೆ ಅವನು ಹೋದ, ಅಲ್ಲಿಗೆ ಅಲ್ಲಿ ಸರಿ ಆಯಿತು.
ಆಮೇಲೆ ಸೈಂಧವ

ನಮ್ಮ ಕಡೆ ಹೋದ, ಅಲ್ಲಿ ದ್ರುಪದ ಹೋದ, ಆಯ್ತು, ಸಮ ಆಯಿತು. ದ್ರೋಣ ಭೀಷ್ಮರು ಸತ್ರು ಸರಿ, ಅದು ಎರಡು ಕಡೆಗೂ ಉಂಟು, ಯಾಕೆಂದರೆ ಅವ್ರಗಳಿಗೂ ಗುರು ಭೀಷ್ಮ, ಅವ್ರಗಳಿಗೂ ಅಜ್ಜ, ನಮಗೂ ದ್ರೋಣ ಗುರು ಭೀಷ್ಮ ಅಜ್ಜ, ಹಾಗಾಗಿ ಇಬ್ರಿಗೂ ಅದು ನಷ್ಟ ಅಂತಲೇ ತಗೊಳ್ಳೋಣ. ಆದರೆ ಉಳಿತಲ್ಲ ಒಂದು ದುಶ್ಯಾಸನನ ರಕ್ತವನ್ನು ಕುಡಿದು ಬಿಟ್ಟನಲ್ಲ ಭೀಮ, ಅವನ ಆ ಕ್ರೌರ್ಯಕ್ಕೆ ಅವನ ಆಟಕ್ಕೆ ನಮ್ಮ ಕಡೆ ಸಮಾನ ಯಾವುದು, ನಾವು ಯಾರನ್ನು ಹಾಗೆ ಸಾಯಿಸಿದ್ದೀವಿ. ಕರ್ಣನ ಮಗ ವೃಷಸೇನ ಸತ್ತ, ಆಯಿತು, ಅದಕ್ಕೆ ಮತ್ತೆ ನಮ್ಮ ಕಡೆಯಿಂದ ಏನು ಸೇಡು? ಕರ್ಣನ ಮಗ ವೃಷಸೇನ ಹೋಗಿದ್ದಾನೆ, ಅಷ್ಟೆಲ್ಲ ಜನ ಸೇರಿದವರು, ನೀ ಸರಿಯಲ್ಲ ಭೀಮ, ಹೀಗೆ ಮಾಡಬೇಡ ಅಂದ್ರೂ ದುಶಾಸನನ ರಕ್ತವನ್ನು ಕುಡಿದು ಕೊಂದು ಬಿಟ್ಟನಲ್ಲ, ಅಂತಹ ಭೀಮನ ಜೊತೆ ಸ್ನೇಹ ಮಾಡಿಕೊಳ್ಳೋಕೆ ಸಾಧ್ಯ ಇದೆಯೇ? ನಾನು ಅವನ ಕರುಳಿನಲ್ಲಿ ನನ್ನ ಕರುಳು ಹೆಣೆದುಕೊಂಡ ಮೇಲೇನೆ ಸಂಧಾನದ ಪ್ರಶ್ನೆ, ಅಲ್ಲಿ ತನಕ ಸಂಧಾನದ ಪ್ರಶ್ನೆ ಇಲ್ಲ, ಹೀಗೆ ಹೇಳಿಬಿಟ್ಟ. ಪಂಪರನ್ನರಲ್ಲೂ ಭೀಷ್ಮರು ಸಂಧಾನ ಮಾಡ್ಕೊಂಬಿಡೋ ಅಂತಂದಾಗ ದುರ್ಯೋಧನ ಆಡೋ ಮಾತು ಅದೇನೆ, ಕರ್ಣನನ್ನು ಸಾಯಿಸಿದ್ದಾನೆ, ದುಶ್ಯಾಸನನ್ನು ಸಾಯಿಸಿದ್ದಾನೆ, ಆ ತಮ್ಮಂದ್ರನ್ನ ಸಾಯಿಸಿರೋ ಅವನನ್ನು ನಾನು ಭೀಮನನ್ನ ಹೇಗೆ ಬಿಡೋದು? ಅವನು ಭೀಮನ ರಕ್ತ ಕಾರ್ಸಿದ ಮೇಲೆ ಅವರು ಸೇಡನ್ನು ತೀರಿಸ್ಕೊಂಡ ಮೇಲೇ ಮುಂದಿನ ಪ್ರಶ್ನೆ ಅಂತಂತಾನವನು. ಹಾಗಾಗಿ ಇಲ್ಲೂ ಅದನ್ನು ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ಅವನ ಕರುಳನ್ನು ಎಳೆದು ರಕ್ತದ ರುಚಿ ನೋಡಿದ್ದೇ ಅಲ್ಲದೆ ಸುತ್ತಲೂ ನಿಂತವರನ್ನೆಲ್ಲ ಕರೆದು ಹಂಗಿಸಿ ಚುಚ್ಚುವಂತೆ ಮಾತಾಡಿದ ಭೀಮ. ಅದು ನಿಜ, ಮಾತಾಡಿದ್ದು ನಿಜ, ಬಂದ್ರೋ ರುಚಿ ಕೊಡ್ತೀನಿ ರಕ್ತನ ರುಚಿ ನೋಡಿ ಹೀಗೆಲ್ಲ ಹೇಳಿದ್ದ. ಅಂಥವ್ರ ಜೊತೆ ಹೇಗೆ ಸಂಧಾನ? ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ಆ ಹಳೆಯದನ್ನೆಲ್ಲ ಯಾತಕ್ಕಪ್ಪ ನೆನೆಸ್ಕೋತೀಯ, ಯಾಕೆ ಮಾಡ್ಕೋ, ಆಗಿದ್ದಾಗೋಯ್ತು. ಈ ಎಲ್ಲ ಬಂಧುಗಳ ಸಾವನ್ನ ಕರ್ಣ ಒಬ್ಬ ಬದುಕಿರೋದನ್ನು ನೋಡಿ ನೀನು ಮರೆತು ಬಿಡು. ನೀನೇ ಹೇಳ್ತೀಯ ನಿನ್ನ 100 ತಮ್ಮಂದ್ರು ಸತ್ತು ಹೋದ್ರು, ನಿನ್ನ 100 ತಮ್ಮಂದ್ರಿಗೆ ಸಮ ಕರ್ಣ ಅಂತ ನೀನೇ ಹೇಳ್ತಿದ್ದೆ. ಹಾಗಿರೋದ್ರಿಂದ ಕರ್ಣ ಒಬ್ಬ ಉಳಿದ್ರೆ ಎಲ್ಲರೂ ಉಳಿದಂಗೆ ಆಯಿತು ಅಷ್ಟೇನೆ. ಅರ್ಜುನ ಎಂಬ ಭಯಂಕರ ಅಗ್ನಿಯಿಂದ ಕರ್ಣನನ್ನ ಕಾಪಾಡಿಕೋ ದುರ್ಯೋಧನ ಅಂತ ಹೇಳ್ತಾರೆ. ಅದಕ್ಕೆ ಅವನು ದುರ್ಯೋಧನ ಆಗೋಲ್ಲ ಅಂತ ಹೇಳಬೇಕು, ಆಗೋಲ್ಲ ಅಂತ ಹೇಳೋದ್ರ ಬದಲು ಸ್ವಲ್ಪ ಬೇರೆ ಥರ ಉತ್ತರ ಕೊಡ್ತಾನೆ. ಆಯಿತು ಗುರುಪುತ್ರ, ನೀನು ನಿನ್ನ ಮಾತನ್ನು ನಾನು ಮೀರೋದಿಲ್ಲ, ಮಾಡ್ತೀನಿ. ಆದರೆ ಕರ್ಣನ ಮಗ ವೃಷಸೇನ ಸತ್ತೋದ್ನಲ್ಲ, ಅವನನ್ನ ಅರ್ಜುನನ ಹೊಟ್ಟೆಯಿಂದ ಹೊರಗೆ ತೆಗೆದು, ದುಶ್ಯಾಸನ ಸತ್ತೋದ್ನಲ್ಲ ಅವನನ್ನ ಭೀಮನ ಹೊಟ್ಟೆಯಿಂದ ತೆಗೆದ ಮೇಲೆ ಸಂಧಿಗೆ ನಾನು ಏರ್ಪಾಟು ಮಾಡಬಹುದು, ನೀವು ಆವಾಗ ಸಂಧಿಗೆ ಏರ್ಪಾಟು ಮಾಡಿ ಅಂತ ಹೇಳ್ಬಿಟ್ಟು. ಕರ್ಣನ ಹಿರಿಯ ಮಗನನು ಆರ್ಥನ ಉದರದೊಳು ಆ ಸಹೋದರನ ಅಂದ್ರೆ ದುಶ್ಯಾಸನ ದುರುಳ ಭೀಮನ ಬಸಿರ ಬಗೆದು ಅವನ ಹೊಟ್ಟೆಯನ್ನ ಬಗೆದು ಆಮೇಲೆ ಉತ್ತರಿಸುವೆನು, ಅಷ್ಟೇ ಆಮೇಲೆ ಉತ್ತರ ಅಂತ ಹೇಳ್ಬಿಟ್ಟ. ಆಮೇಲೆ ಸಂಧಿ ಏನ್ ಬೇಕಾದ್ರೂ ಮಾಡೋಣ ಅಂತ ಆಯ್ತು. ಕರ್ಣಾರ್ಜುನ ಯುದ್ಧ ಮುಂದುವರಿತಾ ಇದೆ. ನಾವು ಸಾಂಪ್ರದಾಯಿಕ ವೈರಿಗಳು ಅಂತ ನಮ್ಮ ಪಾಕಿಸ್ತಾನ ಜೊತೆ ಮ್ಯಾಚ್ ಇದ್ದಾಗಲೆಲ್ಲ ಹೇಳೋದುಂಟು, ಭಾರತ ಮತ್ತು ಪಾಕಿಸ್ತಾನ ಸಾಂಪ್ರದಾಯಿಕ ವೈರಿಗಳು ಅಂತ. ಹಾಗೆ ಕರ್ಣಾರ್ಜುನರು ಸಾಂಪ್ರದಾಯಿಕ ವೈರಿಗಳು. ಕರ್ಣನಿಗೋಸ್ವಾಗೆ ಅರ್ಜುನ, ಅರ್ಜುನಿಗೋಸ್ವಾಗೆ ಕರ್ಣನನ್ನು ಬೆಳೆಸಿಟ್ಟಿದ್ದಾನೆ ದುರ್ಯೋಧನ. ಅವನಿಗೆ ಸರಿಯಾದವನು ಒಬ್ಬ ಇರಬೇಕು, ಭೀಮನಿಗೆ ಸರಿ ತಾನು ಗದಾಯುದ್ಧದಲ್ಲಿ, ಅರ್ಜುನಿಗೆ ಸರಿ ಕರ್ಣ ಅಂತಲೇ ಅವನು ಸಾಕಿ ಇಟ್ಕೊಂಡಿರೋದು ಅವನನ್ನು. ಹಾಗಿರೋದ್ರಿಂದ ಇವರಿಬ್ಬರು ಪರಸ್ಪರ ಕಣ್ಣಿನಲ್ಲೇ ನುಂಗೋ ಹಾಗೆ ನೋಡ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅವರ ಆ ಯುದ್ಧದ ಸ್ಫೂರ್ತಿಗೆ ತಕ್ಕಂತೆ ಶಲ್ಯಕೃಷ್ಣರು ಸಹ ಉತ್ಸಾಹದಿಂದ ರಥಗಳನ್ನು ನುಗ್ಗಿಸ್ತಾ ಇದ್ದಾರೆ, ಎಲ್ಲ ಕಡೆ ಮುನ್ನುಗ್ಗಿಸ್ತಾರೆ, ಇದೆಲ್ಲ ನಡೀತಾ ಇದೆ. ಹೀಗಿರಬೇಕಾದ್ರೆ ಅರ್ಜುನ ಒಂದು ಬಾಣವನ್ನು ಬಿಡ್ತಾನೆ. ಇದು ಒಂದು ಸ್ವಾರಸ್ಯವಾದ ಪ್ರಸಂಗ. ಬಲವಾದ ಬಾಣ, ಅದು ಹೊಡೆದಿದ್ದಕ್ಕೆ ಕರ್ಣನ ರಥದ ಕುದುರೆಗಳು ಬೀಳೋ ಹಂಗಾಗ್ಬಿಡ್ತು, ರಥ ತಿರ್ರ ತಿರುಗಿಬಿಟ್ಟು ಒಂದು ಯೋಜನ ದೂರ ಹೋಗ್ಬಿಡ್ತಂತೆ, ಭಾರಿ ದೂರ ಹೋಗಿ ಶಲ್ಯ ಹೆಂಗೋ ಲಗಾಮನ್ನು ಹಿಡಿದು ರಥವನ್ನು ನಿಲ್ಲಿಸಿ ಮುನ್ನುಗ್ಸ್ಕೊಂಡು ಮತ್ತೆ ತಗೊಂಬಂದ. ಈಗ ಕರ್ಣ ಒಂದು ಅದಕ್ಕೆ ಉತ್ತರ ಕೊಡಬೇಕಾದ ದಿವ್ಯವಾದ ಬಾಣವನ್ನು ಹಿಡಿದು ಕಿವಿವರೆಗೂ ಸೆಳೆದು ದೇವತೆಗಳೆಲ್ಲ ನಡೆದ್ತಾ ಇದ್ದಾರಂತ ಅದು ಹೊಡೆತಕ್ಕೆ ಹೊಡೆದು ಬಿಟ್ಟ ಅರ್ಜುನ ಮೇಲೆ. ಆ ಏಟು ಹೆಂಗೆ ಬಿತ್ತು ಅಂತಂದರೆ ಅರ್ಜುನನ ರಥ ಒಂದು ಬಿಲ್ಲು ದೂರ, ಅರ್ಜುನ ಹೊಡೆದಿದ್ದು ಕರ್ಣನ ರಥಕ್ಕೆ ಹೊಡೆದಾಗ ಅದು ಒಂದು ಯೋಜನ ದೂರ, ಎಷ್ಟೋ ದೂರ ಅದು. ಇವನು ಹೊಡೆದಾಗ ಒಂದು ಬಿಲ್ಲನಷ್ಟು ದೂರದ ಅಂತರ್ಕನೆ ಸ್ವಲ್ಪ ಹಿಂದಕ್ಕೆ ಜರ್ಕ್ ಹೊಡೆದಂಗೆ ಹಿಂದಕ್ಕೆ ಹೋಯ್ತು. ಆವಾಗ ನೋಡಿ ಕೃಷ್ಣ ಅವನ ಪರಾಕ್ರಮವನ್ನು ವಿಶೇಷವಾಗಿ ಹೊಗಳ್ಬಿಟ್ಟನಂತೆ.

ಏನು ಕರ್ಣನ ಸಾಹಸ, ಇವನಿಗೆ ಸಮಾನಾದ ವೀರ ನಾನು ನೋಡೇ ಇಲ್ಲ ಅಂತಂದಂತೆ. ಅರ್ಜುನನಿಗೆ ಸ್ಪರ್ಧಾ ಭಾವ ಹೆಚ್ಚು, ಸ್ಪರ್ಧೆಯ ಮನಸ್ಸು ಯಾವಾಗ್ಲೂ. ಅದರ ಜೊತೆಯಲ್ಲಿ ಸ್ವಲ್ಪ ಬಾಲಿಶವಾದದ್ದು, ಎಳೆ ಮಕ್ಕಳು ಜಗಳ ಆಡೋ ಹಂಗೆ ಅದು. ಇದು ನನಗೆ ಹೆಚ್ಚು ಕೊಟ್ಟರು, ನನಗೆ ಕಡಿಮೆ ಕೊಟ್ಟರು, ಅವನಿಗೆ ಹೆಚ್ಚು ಕೊಟ್ಟರು ಅಂತ ಜಗಳ ಆಡ್ತಾರಲ್ಲ, ಆ ಸ್ವಭಾವ ಹೋಗೋದೇ ಇಲ್ಲ ಅವನಿಗೆ. ಅಂತಹ ತಪಸ್ಸು ಮಾಡಿ ಈಶ್ವರನಿಂದ ಪಾಶುಪತವನ್ನು ತಗೊಳಕ್ಕೆ ಹೋಗ್ತಿದ್ದೀನಿ ಅಂದಾಗ್ಲೂ ಆ ಒಂದು ಸತ್ತೋದ ಹಂದಿಗೋಸ್ವಾಗಿ ಆ ಬೇಡನ ಜೊತೆ ಜಗಳ ಶುರು ಮಾಡಿದೆ. ಅಯ್ಯೋ ನನಗೆ ಬಹಳ ದೊಡ್ಡ ಕೆಲಸ ಇದೆಯಪ್ಪ, ಈಶ್ವರನ ಕುರಿತು ತಪಸ್ಸು ಮಾಡ್ತಿದ್ದೀನಿ, ನನಗೆ ಹಂದಿ ನೀನೇ ತಗೋ ಹೋಗು ಅಂತ ಬಿಡೋಲ್ಲ, ನಂದು ಇದು ಅಂತ ಕೂತ್ಕೋತಾನೆ. ಆ ಸ್ಪರ್ಧಾ ಭಾವ ಅವನ ಸ್ವಭಾವ ಅದು. ಹಾಗಾಗಿ ಇಲ್ಲಿ ಕರ್ಣನನ್ನಷ್ಟು ಹೊಗಳದ ಅನ್ನೋ ಕೋಪಕ್ಕೆ ಅವನ ಸಂತೋಷವನ್ನು ಕಳ್ಕೊಂಡು ಬಿಲ್ಲಿನ ಗುಡದ ಬಾಣವನ್ನು ಎಸ್ದ, ಬಿಲ್ಲಿನ ಪಕ್ಕ ಬಿಸಾಕದ. ಈ ಲೋಕದ ರೀತಿನೇ ವಿಚಿತ್ರ, ಅರ್ಥವೇ ಇಲ್ಲ. ಏನು ಕೃಷ್ಣನಿಗೆ ಕರ್ಣನ ಆ ಸಾಹಸ, ಒಂದು ಬಿಲ್ಲಿನಷ್ಟು ದೂರ ತಳ್ಳಿದ್ದಕ್ಕೆ ಮಹಾ ಪ್ರೀತಿ, ನನ್ನ ಸಾಹಸವನ್ನು ಸುಡಬೇಕು ಅಂತೇಳಿ ಬಿಲ್ಲನ್ನು ಬಿಸಾಕ್ಬಿಟ್ಟು ಕೃಷ್ಣ ನೋಡ್ತಾನೆ, ಏನು ಬಿಲ್ಲಿನ ಶಬ್ದವೇ ಇಲ್ಲ ಹಿಂದ್ಗಡೆಯಿಂದ. ಸರಿ ಹಿಂದ್ಗಡೆ ನೋಡ್ತಾನೆ, ಏನಿದು ಅನ್ನೋದ್ರೆ ಬಿಲ್ಲನ್ ಕೆಳಗಡೆ ಹಾಕ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಾನೆ ಅರ್ಜುನ, ಏನೋ ಇದು ಬಿಲ್ಲನ್ ಬಿಸಾಕ್ಬಿಟ್ಟಿಯಲ್ಲೋ, ಏನೋ ಕಾರಣ, ನೀನು ಧನುವನ್ನು ತೊರೆದ ಕಾರಣವೇನು ಹೊಸತೀಗ. ಹಿಂದೇನೋ ಅಯ್ಯೋ ಅಜ್ಜ ಅಜ್ಜಿ, ಅಯ್ಯೋ ಅಜ್ಜ ಗುರುಗಳು, ಇನ್ನೊಂದು ಸಹೋದರರು, ದಾಯಾದಿಗಳು ಇವರನ್ನೆಲ್ಲ ಕೊಲ್ಲೋಲ್ಲ ಅಂತ ಬಿಲ್ಲನ್ನ ಬಿಸಾಕಿದ್ದ, ಆವಾಗ ಭಗವದ್ಗೀತೆ ಉಪದೇಶ ಮಾಡ್ದ. ಈಗ ನೋಡಿದ್ರೆ ಮತ್ತೆ ಬಿಸಾಕಿದ್ದಾನೆ. ಅದಕ್ಕೆ ಈ ಸಲ ಏನೋ ಕಾರಣ, ಹೊಸ ಕಾರಣ ಏನೋ ಇದು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಸ್ಪಷ್ಟವಾಗಿ ಉತ್ತರ ಕೊಡೋಲ್ಲ, ಇದೇನು ಕಾಲದ ಗುಣವೋ ಇದು, ನನ್ನ ಶೌರ್ಯವೇ ಸುಳ್ಳಾಗಿ ಹೋಯಿತು, ಶತ್ರುವಿನ ಶೌರ್ಯ ದೊಡ್ಡದಾಗಿ ಹೋಯಿತು, ನನ್ನ ಪರಾಕ್ರಮ ಚಿಕ್ಕದಾಗೋಯ್ತು ಅಂತ ನಕ್ಬಿಟ್ಟ. ಆವಾಗ ಹೇಳ್ತಾನೆ, ನಾನು ಹೊಡೆದಾಗ ಒಂದು ಯೋಜನಾ ದೂರ ಹೋಯ್ತು, ಕರ್ಣ ಹೊಡೆದಾಗ ಒಂದು ಬಿಲ್ಲಿನಷ್ಟು ಅಂತರ ಅಷ್ಟೇ ಹೋಗಿದ್ದು ರಥ. ಆದರೂ ನೀವು ಕರ್ಣನನ್ನೇ ಮನಃಪೂರ್ವಕವಾಗಿ ಮೆಚ್ಕೋತಿದ್ದೀರಲ್ಲ, ಇದೇನು ಕಾಲದ ವೈಪರೀತ್ಯವೋ ಇದು, ಕಾಲದ ವಿಚಿತ್ರವೋ ಅಂತ ಹೇಳಿದೆ ಅಂತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು ಕರ್ಣನಿಗೆ ಸಮಾನರಾದ ವೀರರು ನಾನು ನೋಡಿಲ್ಲ. ನಿಜ ನೀನು ಹೇಳಿದ್ದು, ನಿನ್ನ ಬಾಣ ಅವನ ರಥವನ್ನು ಒಂದು ಯೋಜನೆ ದೂಡಿತು ಅನ್ನೋದು ನಿಜ ಆಯಿತು. ಆದರೆ ಯೋಚಿಸಿ ನೋಡು, ಕರ್ಣ ಹೊಡೆದಿದ್ದು ನಿನ್ನ ರಥಕ್ಕೆ, ನಿನ್ನ ರಥದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ನಾನು ಬ್ರಹ್ಮಾಂಡ ಕೋಟಿಯನ್ನು ನನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು, ಯಾಕಂದರೆ ವಿಶ್ವರೂಪ ಅವನು ತೋರಿಸಿದಾನಲ್ಲ. ಅಂದರೆ ನಾನು ಅಂತಂದರೆ ಇಡೀ ಬ್ರಹ್ಮಾಂಡ ಕೋಟಿ ಬ್ರಹ್ಮಾಂಡ, ಅದರ ಭಾರ ನಾನು ಒಬ್ಬ ಅಂದರೆ ನಾನು ಕೂತಿದ್ದೀನಿ. ರಥವೋ ದಿವ್ಯವಾದ ರಥ, ಇದು ದೇವತೆಗಳಿಂದ ಸಿಕ್ಕಿರುವಂಥ ರಥ, ದಿವ್ಯ ರಥ, ದಿವ್ಯ ಕುದುರೆಗಳು, ಅದರ ತೂಕ ಹೆಚ್ಚು. ಅದ್ರ ಜೊತೆಯಲ್ಲಿ ಧ್ವಜದ ಮೇಲೆ ಬರೀ ಬಟ್ಟೆದಲ್ಲ ಧ್ವಜ, ಅದು ಹನುಮಂತನೇ ಕೂತುಬಿಟ್ಟಿದ್ದಾನೆ. ಹನುಮಂತ ಅಂದರೆ ಎಂಥ ತೂಕ ಅವನು, ಎಂಥ ಸಾಹಸಿ. ನನ್ನ ತೂಕ, ಹನುಮಂತನ ತೂಕ ಇರುವಂತಹ ಈ ದಿವ್ಯ ರಥವನ್ನು ಒಂದು ಬಿಲ್ನಷ್ಟು ಹಿಂದಕ್ಕೆ ಹೊಡೆದ ಅವನು ಅಂದರೆ ಏನು ದೊಡ್ಡದು ಅದು ಸಾಹಸ. ನಿಂದು ಸಾಮಾನ್ಯ ರಥವನ್ನು ಹಿಮ್ಮೆಟ್ಟಿಸಿರುವಂಥ ಸಾಹಸ, ಅವನು ಇಂಥ ರಥವನ್ನು ಹಿಮ್ಮೆಟ್ಟಿಸಿರುವಂಥ ಸಾಹಸ. ಅದಕ್ಕೆ ನೀನೇ ಯೋಚನೆ ಮಾಡು, ಯಾರ ಸಾಹಸ ಹೆಚ್ಚಿನದು. ಇದನ್ನು ನೋಡಿದಾಗ ಕೇಳಿದಾಗ ಅರ್ಜುನಿಗೆ ಸ್ವಲ್ಪ ಗೊಂದಲ ಆಗೋಯ್ತಂತೆ. ಓ ಸರಿ ಆಗಲಿಲ್ಲ ಇದು ಅಂತ, ಅದು ಹೆಂಗೆ ತೋರಿಸ್ಬೇಕು ತನ್ನ ಅಹಂಕಾರನ ಕೃಷ್ಣನಿಗೆ, ಇನ್ನು ಹೆಂಗೆ ಹೇಳ್ಕೊಳ್ಳೋದು ಹಾಗೆ ಅಂದ್ಬಿಟ್ಟು, ಹೇಗೆ ಹಾಗಾದರೆ ಕೃಷ್ಣನಿಗೆ ನನ್ನ ಸಾಹಸ ನೋಡು ಅಂತ ಹೇಳೋದು? ಕೃತಿಯಲ್ಲಿ ತೋರಿಸ್ಬೇಕು, ವಚನಶೂರನಾದ್ರೆ ಪ್ರಯೋಜನವಿಲ್ಲ, ಕೃತಿಶೂರನಾಗಬೇಕು. ಹೌದಾ ಅಂದ, ತಗೊಂಡ ಬಿಲ್ಲನ್ನು, ಕರ್ಣನ ಬಿಲ್ಲನ್ನು ಕತ್ತರಿಸಿ ಹಾಕ್ಬಿಟ್ಟ, ಮತ್ಸರದಿಂದ ಯುದ್ಧ ಮಾಡಿದ ಅಂತಾನೆ ಕವಿ. ಹೊಟ್ಟೆ ಕಿಚ್ಚಿಂದ ಯುದ್ಧ ಮಾಡಿದ್ದಂತೆ, ಒಳ್ಳೆಯದು. ಹೊಟ್ಟೆ ಕಿಚ್ಚಿನ ಅವರು ಒಂದು ಒಳ್ಳೆಯ ಪದ್ಯವನ್ನು ಬರೆದಿದ್ದಾರೆ, ನಾನು ಪದ್ಯ ಬರಿಬೇಕು ರೀ, ಅವರೊಬ್ಬರೇ ಬರೆಯೋದಾ ಅಂತ. ಹೊಟ್ಟೆ ಕಿಚ್ಚು ಎಷ್ಟೋ ಸಲ ಸೃಜನಶೀಲವಾಗಿ ಅಥವಾ ಸೃಷ್ಟಿಗೂ ಕಾರಣ ಆಗ್ಬೋದು. ಅವನು ಹಂಗೆ ನಾನು ಮಾಡ್ತೀನಿ ನೋಡಿ, ನಾನು ಮಾಡ್ತೀನಿ, ಅವನೊಬ್ಬನೇ ಫಸ್ಟ್ ರ್ಯಾಂಕ್, ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ ಅನ್ನೋದು. ಹೊಟ್ಟೆ ಕಿಚ್ಚಿಂದ ಒಳ್ಳೆಯದು ಆಗ್ಬೋದು. ಅರ್ಜುನ್ ಸ್ವಭಾವ ಅಂಥದ್ದು. ತಕ್ಷಣ ಕರ್ಣನ ಸಾರಥಿಗೆ ಹೊಡೆದ, ರಥವನ್ನು ಪುಡಿ ಮಾಡ್ದ, ಕುದುರೆಯನ್ನು ಕೊಂದ, ಬಿಲ್ಲನ್ನು ಪುಡಿ ಮಾಡ್ದ, ಧ್ವಜವನ್ನು ಕತ್ತರಿಸಿ ಹಾಕಿದ, ಹೀಗೆ ಧ್ವಂಸ ಮಾಡಿಬಿಟ್ನಂತೆ. ಜೊತೆಯಲ್ಲಿ ಅಸ್ತ್ರಗಳಿಗೆ ಕೈ ಹಾಕ್ಕೊಂಡ್ರು ಇಬ್ಬರೂ, ಇನ್ನು ಅಸ್ತ್ರಗಳನ್ನು ಪ್ರಯೋಗ ಮಾಡೋಣ ಅಂತ. ಕರ್ಣ ಆಗ್ನೇಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ಅದು ಕಪ್ಪಾದ ಹೊಗೆಯನ್ನು ಉಗುಳುತ್ತಾ ಬಂದ್ಬಿಡ್ತು. ಅಂತಹ ಕಪ್ಪಾದ ಹೊಗೆ ಅಂದರೆ ಎಲ್ಲ ಕತ್ತಲಾಗೋಯ್ತು. ಅದರಷ್ಟೇ ಅಲ್ಲ, ಗಾಳಿಯ ಸಹಾಯ, ಅಗ್ನಿ ತಾನೇ ಅದು, ಗಾಳಿಯ ಸಹಾಯದಿಂದ ಹೊರಕ್ಕೆ ಚಿಮ್ಮಿಬಿಡುತ್ತಂತೆ ಅದು.
ಓ ದೇವತೆಗಳು ಮೇಲ್ಗಡೆಯಿಂದ ನೋಡ್ತಾ ಇದ್ದಾರೆ ಅವರು, ಆಕಾಶದಿಂದ ಬಾಲ್ಕನಿಯಿಂದ ನೋಡ್ತಾ ಇದ್ದಾರೆ ಅವರು.

ನೋಡ್ತಾ ಇದ್ದು ಅಯ್ಯಯ್ಯೋ ಸರ್ವನಾಶ ಆಗೋಯ್ತು, ಸರ್ವನಾಶದ ಸಮಯ ಬಂತು, ಪ್ರಪಂಚವೆಲ್ಲ ಸುಟ್ಟು ಹೋಗುತ್ತೆ, ಇನ್ನೂ ಲೋಕವೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಅಂತ ದೇವತೆಗಳು ಕೂಕ್ಕೋತಾ ಇದ್ರೆ ಅರ್ಜುನಿಗೇನು ವ್ಯತ್ಯಾಸ ಇಲ್ಲ. ಆರಾಮಾಗಿ ಅವನು ವಾರಣಾಸ್ತ್ರವನ್ನು ಅಂದರೆ ನೀರಿನ ಅಸ್ತ್ರವನ್ನು ಪ್ರಯೋಗಿಸಿದಂತೆ, ಅದರ ತುದಿಯಿಂದ ಚಿಮ್ಮುತ್ತಾ ಇದೆ ಮಳೆ, ತುಂತುರು ಹನಿ. ಆ ಮಳೆ ಸುರಿದ್ರೆ ಬೆಂಕಿ ಉಳಿಯೋದುಂಟ? ಆರೇ ಹೋಯ್ತು ಬೆಂಕಿ, ಆಗ್ನೇಯಾಸ್ತ್ರ ಹೋಯ್ತು. ಈಗ ಅರ್ಜುನ ಮೇಘಾಸ್ತ್ರವನ್ನು ಹೂಡಿದಂತೆ, ಮೇಘ ಅಂದರೆ ಮೋಡ, ಕಪ್ಪು ಮೋಡದ ಅಸ್ತ್ರ. ಈ ಸುತ್ತು ಸುತ್ತಲು ದಿಕ್ಕ ದಿಕ್ಕಿನಲ್ಲೆಲ್ಲ ದಟ್ಟ ಮೋಡ ಕವಿದು ಬಿಡ್ತು. ಆ ದಟ್ಟ ಮೋಡ ಕವಿತಾ ಇದ್ರೆ ಏನಾಗೋಯ್ತು, ಕತ್ಲಾದಂಗೆ ಆಗೋಯ್ತು. ಮತ್ತೆ ಆ ಮೋಡ ಮುಚ್ಕೊಂಡು ಬರ್ತಾ ಇದೆ, ಎಲ್ಲವನ್ನು ಆವರಿಸ್ಕೊಂಡು ಬರ್ತಾ ಇದೆ. ಕರ್ಣ ಹೆದರ್ತಾನ, ಅವನು ವಾಯುವ್ಯಾಸ್ತ್ರ ಬಿಟ್ಟನಂತೆ, ಗಾಳಿಯ ಅಸ್ತ್ರ, ಬಿರುಗಾಳಿ. ಗಾಳಿ ಜೋರಾಗಿ ಬೀಸ್ತಾ ಇದ್ರೆ ಮೋಡ ಇರೋದುಂಟೆ, ಚದುರು ಹೋಯ್ತು ಮೋಡ, ಅಷ್ಟು ಚದುರು ಹೋಯ್ತು. ಈಗ ಪರಸ್ಪರ ಆಯಿತು, ಈಗ ಕರ್ಣ ಹಾಗೆ ಮಾಡ್ತೀಯ ನೀನು, ನಾನು ಮಾಡು ನೋಡು ನನ್ನ ಅಸ್ತ್ರವನ್ನು ಅಂತ, ಕೌರವನ್ನು ಗೆಲ್ಲಲಿ ಅಂತ ಘೋಷಿಸ್ಕೊಂಡು ಬೆಟ್ಟಗಳ ಅಸ್ತ್ರವನ್ನು ಬಿಟ್ಟಂತೆ. ಬೆಟ್ಟಗಳು ಗಿರಿ ಶಿಖರಗಳದ್ದು ಬೆಟ್ಟ, ಬೆಟ್ಟಗಳು ಬರ್ತ ಬಿದ್ದು ಬಿಡುತ್ತೆ ಮೈ ಮೇಲೆಲ್ಲ. ಪಾಂಡವರು ಶಕ್ತಿ ಬಂದು ಬಿಟ್ರು, ಆಕಡೆ ಮೈ ಮೇಲೆ ಬಂಡೆಗಳು ಬೆಟ್ಟಗಳು ಬೀಳೋ ಹಂಗಾಗ್ಬಿಟ್ರೆ. ಆವಾಗ ಅರ್ಜುನ ಅದಕ್ಕೆ ಪ್ರತಿಯಾಗಿ ಅಸ್ತ್ರವನ್ನು ಪ್ರಯೋಗಿಸ್ತಾನೆ. ಅದು ಮಾತಿದೆ, ಹಳೆಯ ಕಥೆ ಇದೆ. ಹಿಂದೆ ಬೆಟ್ಟಗಳಿಗೆ ರೆಕ್ಕೆ ಇತ್ತಂತೆ, ಅವಲ್ಲೆಂದ್ರೆ ಅಲ್ಲಿ ಹಾರ್ಕೊಂಡು ಹಾರ್ಕೊಂಡು ಹೋಗ್ಬಿಡ್ತಿದ್ವಂತೆ, ಎಲ್ಲ ಕಡೆನೂ ಅಪಾಯ ಆಗ್ತಿತ್ತು. ಹಾಗಾಗಿದ್ದರಿಂದ ಇಂದ್ರ ತನ್ನ ವಜ್ರಾಸ್ತ್ರವನ್ನು ಬಿಟ್ಟನಂತೆ, ಯಾಕೆಂದರೆ ಬೆಟ್ಟಗಳಿಗೆ ಆವಾಗ ರೆಕ್ಕೆ ಇತ್ತು. ವಜ್ರಾಸ್ತ್ರದಿಂದ ವಜ್ರಾಯುಧ ಅದಕ್ಕೆ ಅನ್ನೋದು ನಾವು, ವಜ್ರಾಯುಧದಿಂದ ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕ್ಬಿಟ್ಟನಂತೆ, ಅವು ಹಾರು ಹೋಗೋದು ನಿಂತು ಹೋಯಿತು ಅಂತ ಒಂದು ಪೂರ್ವ ಕಥೆ. ಅದಕ್ಕೆ ಸರಿಯಾದಂತಹ ವಜ್ರಾಸ್ತ್ರವನ್ನು ಅರ್ಜುನ ಪ್ರಯೋಗ ಮಾಡೋಣ. ಆ ಬೆಟ್ಟಗಳೆಲ್ಲ ಪುಡಿ ಪುಡಿ ಪುಡಿ ಆಗುತ್ತೆ. ಇಷ್ಟು ಆಯಿತು ಅನ್ನೋ ಹೊತ್ತಿಗೆ ಅವನು ತಿಮಿರಾಸ್ತ್ರವನ್ನು ಬಿಡ್ತಾನೆ. ಆ ತಿಮಿರಾಸ್ತ್ರ ಅಂದರೆ ಕತ್ತಲಿನ ಅಸ್ತ್ರ. ಎಲ್ಲ ಕಡೆ ಕತ್ಲೆ ಕೌದ್ಬಿಟ್ಟು ಸೈನಿಕರು ಯಾರ್ಯಾರು ಎದುರುಗಡೆ ಪಕ್ಷದವರು ಯಾರು ಗೊತ್ತೇ ಆಗಲ್ಲ, ಕತ್ಲೆ ಕಟ್ಟುಬಿಡುತ್ತಂತೆ. ಹೀಗೆ ಈಗ ಕರ್ಣ ಸರ್ಪಾಸ್ತ್ರ, ಮುಂದೆ ಇನ್ನೊಂದು ಸರ್ಪಾಸ್ತ್ರ ಅಂತ ಅದು ಬರೋದು ಬೇರೆ, ಆಗ ಹೋಗಿರುವಂಥದ್ದು. ಈ ಸರ್ಪಾಸ್ತ್ರ ಬೇರೆ. ಈ ಸರ್ಪಾಸ್ತ್ರ ಅಂದರೆ ಹಾವುಗಳು ಬೀಳ್ತವೆ, ಎಲ್ಲ ಕಡೆ ಹಾವುಗಳು ತುಂಬ್ಕೊಂಡ್ಬಿಟ್ಟು, ಹಾವುಗಳು ತುಂಬಿಕೊಳ್ಳೋಣ. ಪಾಂಡವರ ಸೈನ್ಯದ ವ್ಯವಸ್ಥೆಯೇ ಹಾಳಾಗಿ ಹೋಗ್ಬಿಡ್ತು, ಎಲ್ರಿಗೂ ಭಯ ಆಗಿ ಬಚ್ಚಿಟ್ಕೊಳ್ಳೋಕೆ ಶುರು ಆಗ್ಬಿಡ್ತಂತೆ. ಎಲ್ಲರೂ ಬಚ್ಚಿಟ್ಕೊಳ್ಳೋಕೆ ಶುರು ಮಾಡಿಬಿಟ್ರು. ಆವಾಗ ಏನು ಮಾಡೋದು ಅಂತ, ಆವಾಗ ಹಾವುಗಳ ವಿಷ, ಆ ಹಾವುಗಳ ಬಾಯಿಗಳಿಂದ ವಿಷ ಬೀಳ್ತಾ ಇತ್ತಂತೆ. ಹನಿ ಹನಿಯಾಗಿ ಹನಿ ಹನಿಯಾಗಿ ವಿಷ ಬೀಳ್ತಾ ಇತ್ತಂತೆ. ಆವಾಗ ಅದು ಒಂದು ಮಳೆ ಇದ್ದಂಗೆ, ವಿಷದ ಮಳೆ. ಅರ್ಜುನ ಆವಾಗ ಸರ್ಪಗಳ ವೈರಿ ಗರುಡ, ಗರುಡಾಸ್ತ್ರವನ್ನು ಬಿಡ್ತಾನೆ. ಗರುಡಾಸ್ತ್ರ ಕೊಡೆಯಿಂದ ಈ ಮಳೆಯನ್ನು, ವಿಷದ ಮಳೆಯಿಂದ ಜನರನ್ನ ರಕ್ಷಿಸಿದಂತೆ. ಅಂದರೆ ಗರುಡ ಬರಕ್ಷ ತಕ್ಷಣ ಹಾವುಗಳೆಲ್ಲ ಓಡ್ ಹೋಗ್ಬಿಟ್ಟು ಅಲ್ಲಿಗೆ ಅದಾಯಿತು. ಆವಾಗ ಈ ನಕುಲ ಸಹದೇವರು ಬಂದರಂತಲ್ಲಿ, ಯಾಕೋ ಅರ್ಜುನ ಯುದ್ಧ ಸಾಕಾಗ್ತಾ ಇಲ್ಲ, ಈ ಕರ್ಣ ನೋಡಿದರೆ ಭೀಷ್ಮ ದ್ರೋಣರಿಗಿಂತ ಜೋರ ಕಾಣಿಸ್ತಾನಲ್ಲ ಅಂದ್ಬಿಟ್ಟು ಅವನ ಅರ್ಜುನ ಸಹಾಯಕ್ಕೆ ನಾವು ಹೋಗೋಣ ಅಂತ ಅವರುಗಳು ಬರೋಕ್ಷ ಮಾಡಿದಂತೆ. ಆವಾಗ ಭೀಮ, ಏ ಅರ್ಜುನ, ಭೀಮ ಮಾತಿನಲ್ಲೆಲ್ಲ ಹೊರಟು ಅಷ್ಟೊಂದು ನಿಧಾನವಾಗೇನು ಹೇಳೋಲ್ಲ ಅವನು. ಅದಕ್ಕೆ ಹೇಳ್ತಾನೆ, ಏ ಅರ್ಜುನ, ಜಿಂಕೆ ಮರಿ ಕಾಲು ನಡಿ ಸಿಕ್ಕಿಬಿದ್ದಿದೆಯಪ್ಪ, ಅದು ಜಿಂಕೆ ಮರಿ ತಾನೆ, ಪ್ರತಿಭಟಿಸ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟು ತಾಗೆ ಬಿಡ್ತೀಯ, ಸಿಕ್ಕಾಕೊಂಡ್ರೆ ಜಿಂಕೆ ಮರಿ ಮುಗಿಸ್ಬಿಡ್ಬೇಕು. ಹಾಗಾಗಿ ಈ ಸಣ್ಣ ಪುಟ್ಟ ಅಸ್ತ್ರ ಬಿಡೋದು ಬಿಟ್ಬಿಡು, ದೊಡ್ಡದು ಸರಿಯಾದ ಘನವಾದ ಅಸ್ತ್ರ ತೆಗಿ, ಮುಗಿಸು ಕರ್ಣನನ್ನು ಅಷ್ಟೇ, ಎಷ್ಟೊತ್ತೋ ಪಾಶುಪತಾಸ್ತ್ರ ತಗೋಬೇಕು ಅಂತ ಕೃಷ್ಣನು ಹೇಳ್ತಾನೆ. ಹೌದು ಕಣೋ, ಪಾಶುಪತಾಸ್ತ್ರವನ್ನು ಬಿಟ್ಬಿಡೋ, ಯುದ್ಧ ಮುಗಿಸೋ ಅಂತ ಅವನು. ಬ್ರಹ್ಮಾಸ್ತ್ರವನ್ನು ಬಿಡೋ ಅಂದ್ಕೊಂಡು ಈ ಥರ ಅರ್ಜುನ ಕೆರಳುಬಿಟ್ಟು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಅವಾಗ ದೇವತೆಗಳಲ್ಲಿದ್ದವರೆಲ್ಲ ಓಡೇ ಹೋಗ್ಬಿಟ್ರು. ಆವಾಗ ಕರ್ಣ ಪ್ರತಿಯಾಗಿ ಇನ್ನೊಂದು ಮಹಾಸ್ತ್ರವನ್ನು ಕೂಡಿದಂತೆ, ಒಂದು ಕಡೆ ಈ ಅಸ್ತ್ರ, ಇನ್ನೊಂದು ಕಡೆ ಇವತ್ತು ಬಾಂಬ್ಗಳು ಅಥವಾ ಮಿಸೈಲ್ಸನ್ನೆಲ್ಲ ಬಿಡ್ತಾ ಇರ್ತಾರಲ್ಲ ಯುದ್ಧದಲ್ಲಿ ನಾಶ ಆಗೋ ಹಾಗೆ, ಅದೇ ಥರ ಇದೂ ಈ ಒಂದಕ್ಕೊಂದು ಈ ಅಸ್ತ್ರಗಳು ಹೊಡೆದಾಕ್ಕೊಂಡು ತಿವಿದುಕೊಂಡು ಮುಂದುವರ್ಕೊಂಡು ಬಂದು ಆಮೇಲೆ ಎರಡೂ ಬಿದ್ದು ಹೋಗ್ಬಿಟ್ಟು ಆ ಕಡೆ ಮುಗಿದೋಯ್ತು. ಸರಿ, ಆವಾಗ ಕರ್ಣನಿಗೆ ಕೋಪ ಬಂತು,
ಕೃಷ್ಣನಿಗೆ ಹೇಳ್ತೀನಿ ಮಾತನ್ನ ಅಂತ ಕೃಷ್ಣನ

ಕೇರ್ಲೆಸ್ತಾ ಹೇಳ್ತಾನೆ, ಯಾಕೋ ಸುಮ್ಮನಿದೀಯಾ, ಅರ್ಜುನಂದೇನು ಆಗೋಲ್ಲ, ನೀನ್ ತೆಗಿ ನಿನ್ನ ಚಕ್ರವನ್ನ, ಚಕ್ರವನ್ನ ಹಿಡಿಯಲ್ಲ ಅಂದಿದೀಯ, ಹಿಡಿ ಈಗ, ಇನ್ನೇನ್ ಮಾಡ್ತೀಯ ಅಂದ್ಬಿಟ್ಟು ಕೃಷ್ಣನ ಮೇಲೆ ಬಾಣಗಳನ್ನು ಇಂತ ಹೊಡೆದು ಬಿಡ್ತಾನೆ. ಅವನ ಕವಚ ಶಿರಸ್ತ್ರಾಣ ಎಲ್ಲ ಚುಚ್ಚಿಕೊಂಡು ತೂರ್ಕೊಂಡು ಹೋಗ್ಬಿಡ್ತಾವೆ. ಹಾಗೆ ಅರ್ಜುನ್ಗೂ ಪೆಟ್ಟಾಗುವ ಹಾಗೆ ಜೋರಾಗಿ ಬಾಣಗಳನ್ನು ಬಿಡ್ತಾನೆ. ಎಂಥ ಬಾಣಗಳನ್ನು, ನಕುಲ ಸಹದೇವ ಹತ್ರ ಬಂದಿದ್ರು ಭೀಮ, ಅವ್ರಿಗೂ ರಕ್ತದಲ್ಲಿ ಓಕುಳಿ ಆಗ್ಬಿಡ್ಬೇಕು ಹಾಗೆ ಮಾಯಿತು. ಕೌರವನ ಸೈನ್ಯಕ್ಕೆ ಭಾರಿ ಸಂತೋಷ, ಹಬ್ಬ ಆದಂಗೆ ಕುಣಿದಾಡಿದ್ರು. ನಮ್ಮಲ್ಲಿ ಕ್ರಿಕೆಟ್ನಲ್ಲೆಲ್ಲ ಔಟ್ ಆದರೆ ಅವರೊಬ್ರಿಗೊಬ್ರು ಹೈ ಫೈವ್ ಮಾಡಿಕೊಂಡು ಕುಣಿದಾಡ್ತಾರಲ್ಲ, ಹಾಗೆ ಏನು ಮಾಡಿದ್ನಂತೆ ಅಂದರೆ ತನ್ನ ಬಾಣಗಳಿಗೆ ಶತ್ರುವಿನ ರಕ್ತವೆಂಬ ನೀರನ್ನು ಕುಡಿಸ್ಬಿಟ್ನಂತೆ ಕರ್ಣ. ಅವನ ಯುದ್ಧದ ರಭಸದಿಂದ ಎಲ್ಲರಿಗೂ ಪೆಟ್ಟಾಗೋಯ್ತು. ದುರ್ಯೋಧನ ಬಹಳ ಸಂತೋಷ ಆಗೋದು, ಅಬ್ಬ ಕರ್ಣ ನಿಜವಾದ ಯುದ್ಧವನ್ನು ಮಾಡ್ತಿದ್ದಾನೆ ಈಗ ಅಂತ. ಕೃಪಾ ಮತ್ತು ಅಶ್ವತ್ಥಾಮ ಇವರು ನೋಡಿ, ಓ ಇವನು ಯುದ್ಧವನ್ನು ತಡೆಯಲಾಗದೆ ಶತ್ರುಗಳು ಓಡ್ ಹೋಗ್ತಾ ಇದ್ದಾರೆ ಅಂತ ಅಂದ್ಕೋತಾ ಇದ್ರೆ ಇವನು ಹೇಳಿದಂತೆ, ಏ ನೋಡ್ರಿ ಅಶ್ವತ್ಥಾಮ ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಯಾವಾಗ್ಲೂ ಕರ್ಣನ ಬೈಯೋರ್ತಾನೆ ನೋಡ್ರಿ, ಇವನ ಕರ್ಣನ ಯುದ್ಧವನ್ನ ಎದುರಿಸಲಾಗದೆ ಶತ್ರುಗಳು ಪಲಾಯನ ಮಾಡ್ತಿದ್ದಾರೆ. ಈಗ ಮಾತಾಡೋಕ್ ನಿಮ್ ನಾಲ್ಗೆ ಸೇದ್ ಹೋಗಿದೆಯಂದ್ರಿ, ಹೇಳ್ರಿ ಈಗ ಹೇಳ್ರಿ, ಅವನ ಬಗ್ಗೆ ಒಳ್ಳೆ ಮಾತಾಡ್ರಿ, ಹೊಗಳ್ರಿ, ಬರೀ ಬೈಯೋದಲ್ಲ ಅಂತ. ಅದಕ್ಕೆ ದೇವತೆಗಳು ಮಂಕಾಗಿ ಹೋಗ್ಬಿಟ್ರಂತೆ, ಇಂದ್ರನಿಗೂ ಮಂಕಾಗೋಯ್ತು. ಆದರೆ ಆವಾಗ ಅಶ್ವತ್ಥಾಮ ಉತ್ತರ ಕೊಡ್ತಾ ಒಂದು ಮಾತು ಹೇಳ್ತಾನೆ, ನಿಜಪ್ಪ ಸದ್ಯಕ್ಕೆ ಕೌರವ ಸೈನ್ಯದ ಕೈ ಮೇಲಾಗಿದೆ ನಿಜ, ಆದರೆ ಇದಕ್ಕೆ 10 ಪಟ್ಟು ಪಾಂಡವರು ಉತ್ತರವನ್ನು ಕೊಡ್ತಾರೆ, ವಾಪಸ್ ಹೊಡಿತಾರೆ ಅವರು. ನನ್ನ ಮಾತು ಸುಳ್ಳಾದರೆ ನನ್ನ ನಾಲ್ಗೇನೆ ಕೊಯ್ದು ಕೊಟ್ಬಿಡ್ತೀನಿ, ಯಾಕೆಂದರೆ ಜಯವಧು ಜಾರಸ್ತ್ರೀ ಅಂತ ನೋಡು, ಯಾ ಜಯವಧು ಇದ್ದಾಳಲ್ಲ ಗೆಲುವಿನ ವಧು, ಅವಳು ಜಾರೆ, ಅವಳು ಒಬ್ಬರ ಕಡೆ ಕಣ್ಣು ಹೊಡಿತಾಳೆ, ಇನ್ನೊಬ್ಬರ ಕಡೆ ಕಾಲ್ಗೆಜ್ಜೆಯ ಧ್ವನಿ ಮಾಡ್ತಾಳೆ, ಇನ್ನೊಂದು ಕಡೆ ಸ್ನೇಹ ಮಾಡ್ಕೋತಾಳೆ, ಒಬ್ರಿಗೊಬ್ರಿಗೆ ಅವ್ರು ಯಾರಿಗೂ ಪತಿವ್ರತಿಯಾಗಿದ್ದವಳಲ್ಲ, ಅದು ಸುಳ್ಳದು ಅನ್ನೋ ಹೊತ್ತಿಗೆ ಅರ್ಜುನ ತನ್ನ ದೇಹಕ್ಕೆ ಮೆತ್ತಿದ ರಕ್ತವನ್ನು ತೊಳ್ಕೊಂಡು ಕಮಂಡಲದಿಂದ ಕಲಶದಿಂದ ಹೊಸ ಅದನ್ನೆಲ್ಲ ನೀರನ್ನೆಲ್ಲ ತೊಳ್ಕೊಂಡು ಆಮೇಲೆ ಹೊಸ ಮಡಿ ಬಟ್ಟೆ ಉಟ್ಕೊಂಡು ಸುಗಂಧ ಲೇಪನ ಎಲ್ಲ ಮಾಡಿ ಹೊಸ ಕಿರೀಟವನ್ನು ಹಾಕ್ಕೊಂಡು ಕರ್ಪೂರ ತಾಂಬೂಲ ಎಲ್ಲ ಹಾಕ್ಕೊಂಡು ಗಾಂಡೀವನ ಕೈಗೆ ತಗೋತಾನೆ ಮತ್ತೆ ಯುದ್ಧವನ್ನು ಪ್ರಾರಂಭಿಸೋದಕ್ಕೆ. ಉಳಿದವರು ಹೆದರಬಹುದು, ಅರ್ಜುನ ಹೆದರೋನಲ್ಲ. ಯುದ್ಧ ಮುಂದುವರಿಯುತ್ತೆ.

0: ಕೇಳುಗರೆ, ಇದುವರೆಗೂ ಕೃಷ್ಣ ಅರ್ಜುನರ ಯುದ್ಧ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ಆತ್ಮೀಯರಿ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಏಕಾಏಕಿ ಹೃದಯ ಜನಿಯ ಸಾವು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಏಕಾಏಕಿ ಹೃದಯ ಜನ್ಯ ಸಾವು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಏಕಾಏಕಿ ಹೃದಯ ಜನ್ಯ ಸಾವು ಎಂದರೆ ಸಾವಿನಲ್ಲಿ ಪರ್ಯವ್ಯಸನಗೊಳ್ಳುವಂತಹ ಸ್ಥಿತಿ ಇಲ್ಲದ ವ್ಯಕ್ತಿಯಲ್ಲಿ ಅತ್ಯಲ್ಪ ಸಮಯದಲ್ಲಿ ಗುಣಲಕ್ಷಣಗಳು ಗೋಚರಿಸಿದ ಒಂದು ಗಂಟೆಯಲ್ಲಿ ಅಸಹಜ ನಿರೀಕ್ಷಿತ

ರೀತಿಯಲ್ಲಿ ಮರಣ ಹೊಂದುವುದು. ಜಗತ್ತಿನಾದ್ಯಂತ ಈ ಬಗ್ಗೆ ಸಾವಿನ ಸಂಖ್ಯೆ 7 ಮಿಲಿಯನ್ ಎಂದು ಲೆಕ್ಕ ಹಾಕಲಾಗಿದೆ. ಪತ್ರಿಕೆಗಳಲ್ಲಿ ಟೆಲಿವಿಷನ್ಗಳಲ್ಲಿ ಈಚೆಗೆ ಹೃದಯಾಘಾತದ ಸಂಖ್ಯೆ ರಾಜ್ಯದಲ್ಲಿ ವಿಶೇಷವಾಗಿ ಕಾಣಿಸುತ್ತಿರುವುದರ ಬಗ್ಗೆ ದಿನೇ ದಿನೇ ವರದಿಗಳು ಬರುತ್ತಿದ್ದು ಇದರ ಬಗ್ಗೆ ಜನರು ಆತಂಕಗೊಂಡಿದ್ದಾರೆ. ನಾವು ಅನುಸರಿಸುತ್ತಿರುವ ಜೀವನ ಶೈಲಿ, ಒತ್ತಡದ ಬದುಕು ಈ ರೀತಿ ಅವಘಡಕ್ಕೆ ಹಿನ್ನೆಲೆಯನ್ನ ಒದಗಿಸುತ್ತದೆ ಎಂದು ಎಲ್ಲರ ಭಾವನೆ. ಏಕಾಏಕಿ ಹೃದಯ ಜನ್ಯ ಸಾವು ಉಂಟಾಗುವುದ ಕಾರಣ ರುದ್ರಕ್ಷಿ, ತತ್ತರಿಕೆ ನಿರೋಧಕ ಮತ್ತು ಹೃದಯ ಪುಂಪುಸ ಪುನಶ್ಚೇತನ ವಿಧಾನಗಳು ರೂಪುಗೊಂಡ ಮೇಲೆ ಈ ರೀತಿ ಸಾವು ಹೊಂದುವ ವ್ಯಕ್ತಿಗಳು ಬದುಕುಳಿಯಲು ಸಾಧ್ಯತೆ ಹೆಚ್ಚಿದೆ. ಏಕಾಏಕಿ ಹೃದಯ ಜನ್ಯ ಸಾವು ಯಾವುದೇ ವಯೋಮಾನದಲ್ಲಿ ಗುರುತಿಸುವಂತಹ ಹೃದಯ ರೋಗ ಇದ್ದಾಗ, ಇಲ್ಲದೇ ಇದ್ದಾಗ ತೋರಬಹುದು. ಕಿರೀಟ ಧಮನಿ ರೋಗ ಮತ್ತು ಅರಕ್ತತೆಯ ಅಂದರೆ ಹೃದಯ ಸ್ನಾಯು ರೋಗಗಳು 50 ವರ್ಷ ದಾಟಿದವರಲ್ಲಿ ಹೆಚ್ಚಿನ ಸಾವಿನ ಪ್ರಮುಖ ಕಾರಣಗಳು. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಅಪರೂಪದ ರೋಗಗಳು ಏಕಾಏಕಿ ಸಾವಿನ ಚಿಕ್ಕ ವಯಸ್ಸಿನಲ್ಲಿ ಏಕಾಏಕಿ ಹೃದಯ ಜನ್ಮ ಸಾವಿಗೆ ಹೃದಯ ಸ್ನಾಯುಗಳ ಹೆಬ್ಬೆಳವಣಿಗೆ, ಕಿರೀಟ ಧಮನಿಯ ರಚನೆಯಲ್ಲಿ ವ್ಯತ್ಯಯಗಳು ಪ್ರಮುಖ ಕಾರಣಗಳೆನಿಸಿವೆ. ಏಕಾಏಕಿ ಹೃದಯ ಜನ್ಯ ಸಾವಿನ ಶೇಕಡ 5-10 ರೋಗಗಳಲ್ಲಿ ಹೃದಯ ರೋಗ ಗೋಚರಿಸುವುದಿಲ್ಲ. ಇದರ ಫಲವಾಗಿ ಹೃದಯದೊಳಗಿರುವ ಕಾಲುವೆಗಳ ರೋಗ ಉಂಟಾಗಿ ಕಾಲುವೆಗಳ ಕಾರ್ಯದಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಇಲ್ಲದೆ ಕಾರ್ಯ ಸಾಮರ್ಥ್ಯದ ಗುಪ್ತ ಬಲದಲ್ಲಿ ಏರುಪೇರಾಗಿರುತ್ತದೆ. ಬೇರೆ ಬೇರೆ ಕಾಯಿಲೆಗಳಲ್ಲಿ ಬಳಕೆ ಮಾಡುವ ಅನೇಕ ಔಷಧಿಗಳು ಹೃದಯ ಸ್ಪಂದನದಲ್ಲಿ ಏರುಪೇರಿಗೆ ಎಡೆ ಮಾಡಿ ಕೊಡಬಹುದು. ಚಿಕ್ಕ ವಯೋಮಾನದಲ್ಲಿ ಏಕಾಏಕಿ ಹೃದಯ ಜನ್ಯ ಸಾವು ಹೃದಯದ ರಚನೆಯಲ್ಲಿ ಯಾವುದೇ ರೋಗ ಗೋಚರವಾಗದಿದ್ದರೂ ಅಲ್ಲಿ ತೆಗೆದ ವಿದ್ಯುತ್ ಹೃದಯ ಚಿತ್ರದಲ್ಲಿ ಕೆಲವು ಬದಲಾವಣೆಯನ್ನು ಕಾಣಿಸಬಹುದು. ಇದು ಖುಷಿಯ ಅತಿವೇಗ ಬಡಿತಕ್ಕೆ ಎಡೆ ಮಾಡಿ ಕೊಡಬಹುದು. ಭಾರತದಲ್ಲಿ ಉತ್ಪಾದಕ ಜೀವನದ ವಯೋಮಾನದಲ್ಲಿರುವವರು ಏಕಾಏಕಿ ಸಾವನ್ನ ಅಪ್ಪುತ್ತಿರುವುದು ವಿಂಚನೆಗೆ ಕಾರಣವಾಗಿದೆ. ಅದರ ಕಾರಣ ಕಿರೀಟ ಧಮನಿ ರೋಗ ಚಿಕ್ಕ ವಯಸ್ಸಿನಲ್ಲಿ ಕಾಣಬರುತ್ತಿರುವುದು, ಹೃದಯಾಘಾತದ ನಂತರ ಹೆಚ್ಚಿನ ಸಾವು ಕಂಡು ಬರುತ್ತಿದ್ದು, ಈ ರೋಗದ ಬೆಳವಣಿಗೆಯನ್ನು ದೂರ ಮಾಡುವ ಪ್ರತಿರೋಧಕ ಕ್ರಮಗಳನ್ನು ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡುವುದಕ್ಕೆ ಮಹತ್ವವನ್ನು ನೀಡಲಾಗಿದೆ. ಏಕಾಏಕಿ ಹೃದಯ ಸ್ತಬ್ಧಗೊಳ್ಳುವ ಕಾರಣಕ್ಕೆ ಹೃದಯವಲ್ಲದ ಬೇರೆ ಕಾರಣಗಳು ಉಂಟು. ಇವುಗಳಿಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಗೋರಲು ಬಸು, ಉಸಿರನಾಳದಲ್ಲಿ ಅಡ್ಡಿ, ಗಾಳಿ, ಎದೆ, ಆಕ್ಸಿಜನ್ ಪ್ರಮಾಣದಲ್ಲಿ ಗಣನೀಯ ಇಳಿಕೆ, ಎಲೆಕ್ಟ್ರೋಕ್ರೋಬೈಟ್, ಪೊಟ್ಯಾಸಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂಗಳಲ್ಲಿನ ಏರುಪೇರು, ದೇಹದಲ್ಲಿ ಆಮ್ಲತೆಯ ಹೆಚ್ಚಳ, ಮೂತ್ರ ವ್ಯವಸ್ಥೆಯ ಸೋಲು, ರಕ್ತ ಸೋಂಕು, ರಕ್ತೋದ್ರೇಕ, ವಿಪರೀತ ವಾಂತಿ ಭೇದಿ, ಮೂತ್ರವರ್ಧಕಗಳ ಹೆಚ್ಚಿನ ಬಳಕೆ ದೇಹದ ಒಗ್ಗದಿಕೆ ಮುಖ್ಯವಾದವುಗಳು. ರಾಜ್ಯದ ನಾನಾ ಕಡೆ ಗೋಚರಿಸುತ್ತಿರುವ ಹೃದಯಾಘಾತದ ಘಟನೆಗಳು ಉಂಟಾಗುತ್ತಿರುವುದಕ್ಕೆ ಕಾಲ ವ್ಯಯ ಮಾಡದೆ ಕೂಡಲೇ ಚಿಕಿತ್ಸೆಯನ್ನು ಒದಗಿಸುವುದು ಸೂಕ್ತವೆನಿಸಿದೆ. ಸ್ಟೆಮಿ ಹೃದಯ ಸ್ನಾಯು ಸಾವು ST ವಿದ್ಯುತ್ ಚಿತ್ರಣದ ಮೂಲಕ ಕಾರ್ಯಕ್ರಮವನ್ನು ಅನೇಕ ತಾಲೂಕು ಕೇಂದ್ರಗಳಲ್ಲಿ ಜಾರಿಗೆ ತಂದಿದೆ. ಹೃದಯಾಘಾತ ಹೊಂದಿದವರ ಆರೈಕೆಯನ್ನು ಕೂಡಲೇ ಕೈಗೊಂಡು ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡುವುದು ಅದರ ಉದ್ದೇಶ. ಚಿಕಿತ್ಸೆಗೆ ಕೈಗೊಳ್ಳುವುದು ನಿಧಾನವಾದಷ್ಟು ಸಾವಿನ ಸಂಖ್ಯೆ ಏರುತ್ತಾ ತೊಡಗುತ್ತದೆ. ಅದಕ್ಕಾಗಿಯೇ ECG ಅಂದರೆ ವಿದ್ಯುತ್ ಹೃದಯ ಚಿತ್ರಣ ರೋಗವನ್ನು ಗುರುತಿಸಿ ಔಷಧಿಗಳನ್ನು ನೀಡಿ ಕಿರೀಟ ಧಮನಿಯಲ್ಲಿ ರೂಪುಗೊಂಡು ಹೃದಯಾಘಾತಕ್ಕೆ ಕಾರಣವಾದ ಹೆಪ್ಪುಗಟ್ಟುವಿಕೆ ಅಂದರೆ ಕರಣೀಯವನ್ನು ಕರಗಿಸುವ ಔಷಧಿ ನೀಡಿ ರಕ್ತ ಹರಿವನ್ನು ಕಾಯ್ದಿರಿಸಲಾಗುತ್ತದೆ. ಈ ಎಲ್ಲ ಕಾರಣಗಳಿಗಾಗಿ ಸಮಯೋಚಿತ ಚಿಕಿತ್ಸೆಯನ್ನು ವೈದ್ಯ ನಿರ್ದೇಶನದಲ್ಲಿ ಕೈಗೊಳ್ಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕಿರೀಟ ಧಮನಿ ರೋಗದಲ್ಲಿ ರಕ್ತ ಪ್ರವಾಹಕ್ಕೆ ಉಂಟಾದ ಅಡ್ಡಿಯನ್ನು ತೆಗೆದುಹಾಕಿ ರಕ್ತ ಪ್ರವಾಹ ಸರಾಗವಾಗಿ ಜರುಗುವಂತೆ ಕ್ರಮ ಕೈಗೊಳ್ಳಬೇಕು. ಔಷಧ ಚಿಕಿತ್ಸೆಯಿಂದ ಹೃದಯದ ಸ್ಪಂದನವನ್ನು ಸರಾಗವಾಗಿರುವಂತೆ ಮಾಡಬೇಕಾಗುತ್ತದೆ. ಏರಿದ ರಕ್ತದ ಒತ್ತಡವನ್ನು ಕೆಳಕ್ಕಿಳಿಸಬೇಕು ಮತ್ತು ಹೃದಯ ತನ್ನ ಸಂಕುಚನದಿಂದ ದೂರ ಹಾಕುವ ರಕ್ತದ ಪ್ರಮಾಣ ಹೆಚ್ಚಿಸುವಂತೆ ಮಾಡಬೇಕಾಗುತ್ತದೆ. ಅಗತ್ಯವೆನಿಸಿದ ಕಡೆ ತತ್ತರಿಕೆ ನಿರೋಧಕಗಳ ಅಳವಡಿಕೆಗೆ ಮಾರು ಹೋಗಬೇಕಾಗುತ್ತದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಏಕಾಏಕಿ ಹೃದಯ ಜನ್ಯ ಸಾವು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ

0: ಎಲ್ಲರಿಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಏಕಾಏಕಿ ಹೃದಯಜನ್ಯ ಸಾವು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
0: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
4: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಪ್ರಸ್ತುತಪಡಿಸುವ ಕರ್ನಾಳುಬ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಘಟನೆ 1902 ಇಸ್ವಿಗೆ ಆದದ್ದು ಅಂತ ಹೇಳಿ ಡಿ ವಿ ಜಿ ದಾಖಲೆ ಮಾಡ್ತಾರೆ. ಎಂಥ ಅದ್ಭುತ ಘಟನೆ ಇದು. ವೆಂಕಟಕೃಷ್ಣಯ್ಯ ಅಂತ ಇದ್ರು ಮೈಸೂರಲ್ಲಿ. ಮೈಸೂರು ಹೆರಾಲ್ಡ್ ಅಂತ ಒಂದು ಇಂಗ್ಲಿಷ್ ಪತ್ರಿಕೆಯನ್ನ, ವೃತ್ತಾಂತ ಚಿಂತಾಮಣಿ ಅಂತ ಕನ್ನಡ ಪತ್ರಿಕೆ ನಡೆಸ್ತಾ ಇದ್ರು. ಎಂಥ ಒಳ್ಳೆ ಮನುಷ್ಯ ಅಂದ್ರೆ ಅತ್ಯಂತ ಮೃದು ಸ್ವಭಾವದವರು, ಯಾರನ್ನಾದ್ರೂ ನಂಬಿಡುವಂಥವ್ರು, ಎಲ್ಲರ ಬಗ್ಗೆನೂ ಪ್ರೀತಿ, ಯಾರಾದರೂ ಮೋಸ ಮಾಡಬಹುದಪ್ಪ ಅವ್ರಿಗೆ, ಅಂಥ ಒಳ್ಳೆ ಮನುಷ್ಯ. ಯಾರಾದರೂ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಅವ್ರ ಮೇಲೆ ಕೋಪ ಇಲ್ಲ. ಅಯ್ಯೋ ಪಾಪ, ಏನ್ ತೊಂದರೆನೋ, ಏನೋ ಏನೋ ಆಸೆ ಇತ್ತು ಅನ್ಸುತ್ತೆ, ಹಾಗೆ ಮಾಡಿಬಿಟ್ಟ, ಹೋಗ್ಲಿ ಬಿಡಿ ಅನ್ನೋರು. ಇಂಥ ಮನುಷ್ಯ ಮತ್ತೊಬ್ಬರಿಗೆ ಬೇಜಾರಾಗಬಾರ್ದು ಅಂತ ತನ್ನ ಇಷ್ಟು ಬೀಳದ ಕೆಲಸ ಎಲ್ಲ ಮಾಡ್ತಿದ್ದ, ಇಲ್ಲ ಅನ್ನೋಂಗಿಲ್ಲ ಮತ್ತೊಬ್ಬರಿಗೆ ಮಾಡೋದು. ಆದ ದೊಡ್ಡ ಬರಹಗಾರ, ದೊಡ್ಡ ಪತ್ರಕರ್ತ, ಅವ್ರ ಬಗ್ಗೆ ಸರ್ಕಾರದ ಕೂಡ ಬಹಳ ಗೌರವ ಇತ್ತು, ಸಮಾಜದಲ್ಲಿ ದೊಡ್ಡ ಮರ್ಯಾದೆ ಇತ್ತು. ಅತ್ಯಂತ ಸ್ಪಷ್ಟವಾದಂಥ ನಿಷ್ಪಕ್ಷವಾದಂಥ ಬರವಣಿಗೆ. ಅವರ ಜೀವನದಲ್ಲಿ ಎಷ್ಟು ದಿನ ಶಾಂತಿ ತೃಪ್ತಿ ಕಂಡ್ರೋ ನನಗಂತೂ ನಂಬಕ್ಕೆ ಆಗಲ್ಲ, ಯಾರಿಗೂ ಗೊತ್ತಿಲ್ಲ. ವೆಂಕಟಕೃಷ್ಣಯ್ಯರ ಮೊದಲೇ ಹೆಂಡತಿ ತೀರ್ಕೊಂಡ ಮೇಲೆ ಮತ್ತೊಂದು ಮದುವೆ ಆದರು ವೆಂಕಟಕೃಷ್ಣಯ್ಯನವರು. ಆಕೆ ಹೆಸರು ವೆಂಕಟ ಲಕ್ಷ್ಮಮ್ಮ ಅಂತ. ಮೊದಲನೇ ಹೆಂಡತಿ ಹಾಗೇನೆ ಆಕೆ ಗುಣವತಿ, ಶೀಲ ಸಂಪನ್ನೆ, ಅದಕ್ಕಿಂತ ಹೆಚ್ಚು ಸಂಸ್ಕೃತ ವಿದ್ವಾಂಸಳು, ಚೆನ್ನಾಗಿ ಬರೋದು. ಅದಷ್ಟೇ ಸ್ವಲ್ಪ ದಿವಸ ಅನಿಸುತ್ತೆ ಜೀವನ ಸಂತೃಪ್ತಿಯನ್ನು ವೆಂಕಟಕೃಷ್ಣಯ್ಯ ಕಂಡದ್ದು. ಇನ್ನೇನು ಜೀವನ ಚೆನ್ನಾಗಿ ಆಗ್ತದೆ ಅನ್ನೋ ಹೊತ್ತಿಗೆ ಆಕೆಗೂ ಏನು ರೋಗ ಬಂದು ತೀರ್ಕೊಂಬಿಟ್ಲು ಎರಡನೇ ಹೆಂಡತಿ. ಆ ದೀಪ ನಂದಿ ಹೋಯ್ತು. ವೆಂಕಟಕೃಷ್ಣಯ್ಯನ ಮನೆಯಲ್ಲಿ ಏನು ಪರಿಸ್ಥಿತಿ ಅಂದರೆ, ಇಬ್ಬರು ತಂಗಿಯರು, ಇಬ್ಬರು ವಿಧವೆಯರು, ಒಬ್ಬಳಿಗೆ ಕಣ್ಣಿಲ್ಲ, ಒಬ್ಬಳಿಗೆ ಕಾಲಿಲ್ಲ. ಇಂಥ ಮನೆಯಲ್ಲಿ ಏನು ಸಂತೋಷ ಸಿಕ್ಕಿದ್ದಿತ್ತು ಸ್ವಾಮಿ ಅವರಿಗೆ. ವೆಂಕಟಕೃಷ್ಣಯ್ಯರು ಒಬ್ಬರು ಮಗ ಮಾತ್ರ ಚೆನ್ನಾಗಿತ್ತು, ಅಮಲ್ದಾರ್ ಹುದ್ದೆಯಲ್ಲಿದ್ದರು. ಅವರೇ ತಂದೆ ಹೆಮ್ಮೆ, ನನ್ನ ಮಗ ಅಮಲ್ದಾರ್ ಆಗಿದ್ದಾನೆ, ಸಂತೋಷ ಬರ್ತಾ ಇತ್ತು. ಕರ್ಮ ನೋಡಿ, ಒಂದು ದಿವಸ ಬೈಸಿಕಲ್ ಮೇಲೆ ಸವಾರಿ ಮಾಡಿಕೊಂಡು ಅಮಲ್ದಾರ್ ಮನೆಗೆ ಬರುವಾಗ ಮುಖ್ಯ ರಸ್ತೆ ಸೇರೋ ಹೊತ್ತಿಗೆ ಒಂದು ಜೋರ ಜಟಕ ಬಂದು ಬರೆದು ಹೊಡೆದು ಮುಗ್ಗರಿಸ್ಕೊಂಡು ಅವ್ರ ಮೇಲೆ ಬಿತ್ತು. ಎದೆಗೆ ಬಿದ್ದ ಪೆಟ್ಟಾಯ್ತಲ್ಲ, ಆ ಜೀವ ಕೊಂಡಿ ಕಳಚಿ ಹೋಗ್ಬಿಡ್ತು. ಒಬ್ಬನೇ ಮಗ ಅಮಲ್ದಾರ ಹೋಗ್ಬಿಟ್ಟ. ವೆಂಕಟಕೃಷ್ಣಯ್ಯನ ಕೊನೆ ಆಸೆ ಇತ್ತಲ್ಲ, ಅದು ಚಿಗುರು ಮುರಿಟು ಹೋಯ್ತು. ಇಷ್ಟೆಲ್ಲದ್ರ ನಡುವೆ ವೆಂಕಟಕೃಷ್ಣಯ್ಯ ಲೇಖನ ಬರೆಯೋದನ್ನು ನಿಲ್ಲಿಸಲಿಲ್ಲ ಅನ್ನೋ ನೆನಪಿಡಬೇಕು. ದಿನಕ್ಕೆ ಎರಡು ಲೇಖನ ಬರೀಬೇಕು ಅವರು, ಒಂದು ಇಂಗ್ಲೀಷಲ್ಲಿ, ಒಂದು ಕನ್ನಡದಲ್ಲಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಶೌಚಾದಿ ತೀರಿಸ್ಕೊಂಡು 5 ಗಂಟೆಗೆ ಲೇಖನ ಬರೆಯೋ ಕೂಡಬೇಕು. ಯಾರೋ ಶಿಷ್ಯ ಬರಬೇಕು ಮುಂದೆ, ಬರ್ಕೊಳ್ರಯ್ಯ ಬರ್ಕೊಳ್ರಯ್ಯ ಅಂಥೇಳಿ ಕನ್ನಡದಲ್ಲೊಂದು ಇಂಗ್ಲೀಷಲ್ಲೊಂದು ಲೇಖನ ಬರೆದು ಪ್ರೆಸ್ಸಿಗೆ ಕಳಿಸಿದ ಮೇಲೇ ಉಳಿದ ಕೆಲಸ. ಈ ಪುತ್ರ ವಿಯೋಗ ಆದಮೇಲೆ ಎಂಥ ಆಘಾತ ಆಗಿರ್ಬೇಕಲ್ಲ ಅವರಿಗೆ. ಸ್ವಲ್ಪ ದಿವಸಕ್ಕೆ ಇನ್ನೊಂದು ಅನಾಹುತ ಆಯಿತು, ಮಗಳು ಅಳಿಯ ಒಂದೇ ದಿವಸ ಪ್ಲೇಗಲ್ಲಿ ಸತ್ತೋದ್ರು. ಇದೇನಪ್ಪ ಬಂದಿರಬೇಕು ಅನಿಸುತ್ತೆ ಆ ಮನುಷ್ಯನಿಗೆ, ಕಾಣಲಾರ ದುಃಖ ಇಲ್ಲ. ಆ ಘೋರವಾದ ಸಂದರ್ಭ, ಮನೆಯಲ್ಲಿ ಶವ ಇಟ್ಕೊಂಡಿದ್ದಾರೆ, ಪುರೋಹಿತರು ಬರಬೇಕು ಅಂತ ಕಾಯ್ತಿದ್ದಾರೆ. ಕಾಯ್ಕೊಂಡು ಕೂತವ್ರು ವೆಂಕಟಕೃಷ್ಣ ಒಂದೇ ಸಲ ಕೂಗಿದ್ರು ಶಿಷ್ಯನಿಗೆ, ಅಯ್ಯೋ ಮಹಾತ್ಮ, ಏನಯ್ಯ ಇವತ್ತಿನ ಲೇಖನನ ಕಳಿಸಿಲ್ಲಲ್ಲೋ, ಬೇಗ ಕಾಗದ ಲೇಖನ ತೊಗೊಂಡು ಬಾ, ಪುರೋಹಿತ ಬರೋದ್ರೆ ಬರ್ಕೊಂಬಿಡು ಅಂತ ಹೇಳಿ ಮನೆಯಲ್ಲಿ ಎರಡು ಹೆಣ ಇಟ್ಕೊಂಡು ತನ್ನ ಸಂಪಾದಕೀಯ ಲೇಖನ ಬರೆದು ಕಳಿಸಿದ್ರಲ್ಲ ಇಂಗ್ಲೀಷಲ್ಲಿ ಕನ್ನಡದಲ್ಲಿ, ಆ ನಂತರ ಶವಯಾತ್ರೆಗೆ ಮನಸ್ಸು ಮಾಡಿದರು. ಇದು ಕರ್ತವ್ಯ ನಿಷ್ಠೆ ಅನ್ನೋದರ ವ್ಯಾಖ್ಯೆ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಸಣ್ಣ ಸಣ್ಣ ನೆಪ ಹೇಳಿ ಅತ್ಯಂತ ಪ್ರಮುಖ ಕೆಲಸಗಳಿಗೆ ತಿಲಾಂಜಲಿ ಕೊಡ್ತೇವೆ. ಆಗಲಿಲ್ಲ ಬಿಡ್ರಿ, ಏನು ಮಾಡೋಕ್ಕಾಗ್ತದೆ, ಹುಷಾರಿರಲಿಲ್ಲ ಅವತ್ತು ಅಂತೀವಿ ನಾವು. ಇಂಥ ಕರ್ತವ್ಯ ಪ್ರಜ್ಞೆ ಅಸಾಮಾನ್ಯರನ್ನು ಸಾಮಾನ್ಯರಿಂದ ಬೇರ್ಪಡಿಸ್ತದೆ, ವ್ಯಕ್ತಿಗಳನ್ನು ಅಮರರನ್ನಾಗಿ ಮಾಡಿಸುತ್ತೆ. 1902 ವೆಂಕಟ ಕೃಷ್ಣಯ್ಯನನ್ನು ಇವತ್ತು ನಾವು ನೆನೆಸ್ಕೊಳ್ಳೋದ ಕಾರಣ ಇನ್ಯಾವುದೂ ಅಲ್ಲ. ಆ ದುಃಖಗಳ ಘೋರ ಅರಣ್ಯದ ಮಧ್ಯದಲ್ಲಿ ಒಬ್ಬರೇ ನಿಂತುಕೊಂಡು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆಯಲಾರದೆ, ಇಷ್ಟು ಜನ ಸಾವಿನ ಪರಂಪರೆ ಮನೆಯೊಳಗೆ, ಅಷ್ಟು ಜನ ಸತ್ತಿದ್ದಾರೆ, ಮಗಳು ಹಳೆಯ ಹೆಣ ಇಟ್ಟುಕೊಂಡು ಆ ಸಂಪಾದಕೀಯ ಲೇಖನ ಬರೆದು ಕೊಡಬೇಕಾದ್ರೆ ಅದು ಯಾವ ಕರ್ತವ್ಯ ಪ್ರಜ್ಞೆ ಕಾಡಿರಬೇಕಲ್ಲ. ಆ ಕರ್ತವ್ಯ ಪ್ರಜ್ಞೆ ಒಂದು ಅಂಶ ಆದರೂ ನಮ್ಮ ಕೆಲಸದಲ್ಲಿ ಬಂದರೆ ನಮ್ಮ ದೇಶ ಅತ್ಯಂತ ಶ್ರೇಷ್ಠ ದೇಶ ಆಗೋದರಲ್ಲಿ ಯಾವ ಸಂಶಯನೂ ಇಲ್ಲ.

0: ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬಳಿಗೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಹೋಗ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೇಳುಕರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಹೆಚ್ ಡಿ ಕೋಟೆ ತಾಲೂಕಿನ ಚಿಲ್ಲರಮ್ಮನಹಳ್ಳಿ ತಿಟ್ಟು ಗ್ರಾಮದ ಶ್ರೀಮತಿ ಸಣ್ಣಮ್ಮ ಮತ್ತು ಶ್ರೀಮತಿ ಪುಟ್ಟಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
2: ಶಾಸ್ತ್ರ ಮಾಡಿರೋ ಸೋತುರುದ ಗ್ವಾಂಬೀಗ ಲೋಕ

0: ಅನ್ನೋಗ. ಪಟಾಯ ಚೀರ ಕತ್ನು ಮೇಲಗು ಮುಸಗೋ ಅಪ್ಪಯ್ಯನ ಮಾನ ಜಾಯ ಒಂದು ಅಪ್ಪಯ್ಯನ ಮಾನ ಜಯ ಒಂದು ಕಂದಮ್ಮ ಮುತ್ತು ಎರೋ ಚೇಳೋ ನಡ ಮನುಗ.
1: ಕೇಳುಗರ, ಇದುವರೆಗೂ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಚಿಲ್ಲರಮಾನಹಳ್ಳಿ ತಿಟ್ಟು ಗ್ರಾಮದ ಶ್ರೀಮತಿ ಸಣ್ಣಮ್ಮ ಮತ್ತು

0: ಶ್ರೀಮತಿ ಪುಟ್ಟಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ಅವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
7: ಆತ್ಮೀಯರು, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
8: ಕುರಿಗಳು ಸಾರ್, ಕುರಿಗಳು

ಓಡಿದ್ದಂಗೆ, ಸಾಫಗಳ ತಿಟ್ಟಿಲ್ದಂಗೆ ಮಡಿಕೇರಿಲಿ ಮಂಜು ಮಡ್ಗಿದ್ದಲ್ಲೆ.

0: ಕೇಳುವರೆ, ಇದುವರೆಗೂ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದರೆ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ. ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ. ಹೆಚ್ಡಿ ಕೋಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಜರುಗುವ ಪ್ರಸಿದ್ಧ ಬ್ರಹ್ಮರಥೋತ್ಸವದ ಆಚರಣೆಯ ಹಿನ್ನೆಲೆ ಹಾಗೂ ವಿಶೇಷತೆ ಕುರಿತು ದೇವಸ್ಥಾನದ ಹಂಗಾಮಿಕರಾದ ಶ್ರೀಯುತ ವಿನಯ್ ಬಿಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಡಿಕ್ಕಿ 8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ಪ್ರಸಿದ್ಧವಾದ ಬ್ರಹ್ಮರಥೋತ್ಸವದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಕಾಲದಿಂದ ನಡೆದು ಬಂದಿರುವ ಈ ಒಂದು ರಥೋತ್ಸವದ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಆಗಮಿಕರಾದ ಶ್ರೀಯುತ ವಿನಯ್ BS ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ರಥೋತ್ಸವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಸ್ಕಾರ. ನಮಸ್ತೆ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
1: ನಾವು ಬಂದು ವಿನಯ್ BS ಅಂತ ಹೇಳಿ, ಇಲ್ಲೇ ಶ್ರೀಕೋಟೆ ತಾಲೂಕಿನ ಕೇಬಳತೂರು ಗ್ರಾಮದವರು. ಇರೋದಿವ ವಾಸ ಮೈಸೂರಿನಲ್ಲಿ. ನಾವು ಬಂದು BSc ಗ್ರ್ಯಾಜುಯೇಷನ್ ಆದಮೇಲೆ MSc ಒಂದು ಸ್ನಾತಕೋತ್ತರ ಪದವಿ ಬಂದು ಆನ್ವಿಕ ಭೂವಿಜ್ಞಾನದಲ್ಲಿ ಅಪ್ಲೈಡ್ ಜಿಯಾಲಜಿನಲ್ಲಿ ಮಾಡಿ ಸಂಸ್ಕೃತದಲ್ಲಿ MA ಮಾಡಿ ಪಾಂಚರಾತ್ರ ಆಗಮದಲ್ಲಿ ಪ್ರವೀಣ ಭಾಗವನ್ನು ಮಾಡಿದ್ದೀನಿ. ಪ್ರಸ್ತುತ ಈ ಒಂದು ನಮ್ಮ ಈ ಮೈಸೂರು ಪ್ರಾಂತ್ಯದಲ್ಲಿ ಇರತಕ್ಕಂತಹ ನಮ್ಮ ಶ್ರೀ ವೈಷ್ಣವ ಪಾಂಚರಾತ್ರ ಆಗಮ ಸಂಬಂಧಪಟ್ಟಂತಹ ಪೂಜಾವಿಧಾನಗಳಲ್ಲಿ ನಡೀತಕ್ಕಂತಹ ದೇವಸ್ಥಾನಗಳಲ್ಲಿ ಆಹ್ವಾನಿತ ಆಗಮಿಕರಾಗಿ ಒಂದು ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದೇನೆ.
0: ಸರ್, ಈ ಒಂದು ಪುರಾತನವಾದ ದೇವಾಲಯದ ಬಗ್ಗೆ ಒಂದಷ್ಟು ಇತಿಹಾಸವುಳ್ಳಂತಹ ಅಂಶಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಾದರೆ.
1: ಮೊದಲನೇದಾಗಿ ಹೆಗಡದೇನಕೋಟೆ ದೇವಸ್ಥಾನದಲ್ಲಿ ಪುರಾತನವಾದ ವಿಷಯಗಳ ಬಗ್ಗೆ ಹೇಳಬೇಕು ಅಂದರೆ, ಶಾಸನಾಧಾರಿತವಾಗಿರತಕ್ಕಂತಹದ್ದೇ ಆಗಲಿ, ತಾಮ್ರಪತ್ರಗಳದೇ ಆಗಲಿ, ಯಾವುದೇ ದಾಖಲೆಗಳು ಇಲ್ಲಿ ನಮಗೆ ಲಭ್ಯವಿಲ್ಲ. ಹಾಗಾಗಿ ಆ ದಾಖಲೆ ಪೂರ್ವಕವಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಜನಶ್ರುತಿ ಆಧಾರಿತವಾಗಿರತಕ್ಕಂತಹ ವಿಚಾರಗಳನ್ನು, ಮತ್ತು ಇದು ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಅವರ ಒಂದು ಅಧೀನದಲ್ಲಿ ಒಳಪಟ್ಟಿರತಕ್ಕಂತಹದ್ದು, ಹಾಗೂ ನಮ್ಮ ಧಾರ್ಮಿಕದತ್ತಿ ಇಲಾಖೆ ವ್ಯಾಪ್ತಿನಲ್ಲಿ ಒಳಪಟ್ಟಿರತಕ್ಕಂತಹ ದೇವಸ್ಥಾನ ಆದ್ದರಿಂದ ಪುರಾತತ್ವ ಇಲಾಖೆಯಲ್ಲಿ ಏನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಆ ಒಂದು ಇದರ ಮೇಲೆ ಜನಶ್ರುತಿಗಳ ಹಿಂದಿನಿಂದ ಬಂದಿರತಕ್ಕಂತಹ ಒಂದು ಜನಗಳು ಒಂದು ಏನು ಹೇಳಿಕೊಂಬಂದಿದ್ದಾರೆ ಸ್ಥಳ ಪುರಾಣಗಳ ಬಗ್ಗೆ, ಆ ಆಧಾರದ ಮೇಲೆ ಹೇಳ್ಬೋದಾಗಿದೆ. ಹಾಗಾಗಿ ಮೊದಲನೇದಾಗಿ ದೇವಸ್ಥಾನದ ಒಂದು ವಿನ್ಯಾಸಗಳನ್ನು ನೋಡಿದಾಗ, ಗರ್ಭಗೃಹ, ಅರ್ಧಮಂಟಪ ಮತ್ತು ಮುಖಮಂಟಪ ಇದ್ದು, ತದನಂತರ ಅಂದರೆ ಅಂತರಾಳ ಇದೆ, ಅಂತರಾಳ ಆದಮೇಲೆ ನವರಂಗ ಇದೆ, ನವರಂಗ ಆದಮೇಲೆ ಆ ನವರಂಗಕ್ಕೆ ಪ್ರವೇಶಕ್ಕೆ ಇಕ್ಕಲುಗಳಲ್ಲಿ ಸೋಪಾನ ಪಂಕ್ತಿಗಳಿದೆ, ತದನಂತರ ಒಂದು ಆವರಣ ಇದೆ, ಪ್ರಥಮಾವರಣ ಆದಮೇಲೆ ಮುಂದೆ ಒಂದು ಪಾತಾಳಾಂಕನ ಬರುತ್ತೆ. ಪಾತಾಳಾಂಕನ ಎಡಭಾಗದಲ್ಲೂ ಕೂಡ ಅದು ಒಂದು ಹೂಯಾದ ಮಂಟಪ ಅಂತ ಇತ್ತು, ಈಗ ಅದನ್ನು ಅಮ್ಮನವರ ಸನ್ನಿಧಿಯಾಗಿ ಪರಿವರ್ತನೆ ಮಾಡಲಾಗಿದೆ. ಹಾಗೆ ನವೀನವಾಗಿ ದೇವಸ್ಥಾನದ ಪಾಕಶಾಲೆ ಹಾಗೆ ಯಾಕಶಾಲೆಗಳನ್ನು ಕೂಡ ನಿರ್ಮಾಣ ಮಾಡಿ ಹಿಂದೆ ಇದ್ದಂತಹ ಒಂದು ಗೋಪುರದ ಜಾಗದಲ್ಲಿ ಇವಾಗ ಭವ್ಯವಾಗಿ ಮತ್ತೆ ಒಂದು ಜೀರ್ಣೋದ್ಧಾರ ಮಾಡಿ ರಾಜಗೋಪುರ ನಿರ್ಮಾಣ ಮಾಡಲಾಗಿದೆ. ಈ ಒಂದು ವಾಸ್ತು ವಿನ್ಯಾಸದ ಪ್ರಕಾರವಾಗಿ ಹೇಳಬೇಕು ಅನ್ನೋದಾದಲ್ಲಿ, ಇದನ್ನು ಹೊಯ್ಸಳರ ಕಾಲದಲ್ಲಿ ಒಂದು ಅರ್ಧಮಂಟಪ ಮತ್ತು ಒಂದು ಅಂತರಾಳ ಪರ್ಯಂತವಾಗಿಯೂ, ವಿಜಯನಗರ ಕಾಲದಲ್ಲಿ ಮುಂದೆ ನವರಂಗದಲ್ಲೂ, ಹಾಗೆ ಪಾತಾಳಾಂಕಣ ಇತ್ಯಾದಿಗಳು ಮೈಸೂರು ಅರಸರ ಒಂದು ಕಾಲದಲ್ಲಿ ಆಗಿದೆ ಅಂತ ಪುರಾತತ್ವ ಇಲಾಖೆ ಮಾಹಿತಿ ಇದೆ. ಶಾಸನಗಳು ಯಾವುದು ಇದರಲ್ಲಿ ಆಧಾರ ಇಲ್ಲ. ಯಾವ ಮಹಾರಾಜರ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರು, ಅವರು ಏನೇನು ದತ್ತಿಗಳನ್ನು ಕೊಟ್ಟಿದ್ದಾರೆ ಎನ್ನತಕ್ಕಂಥದ್ದು ಇವತ್ತು ನಮಗೆ ಯಾವುದೂ ಇಲ್ಲ, ನಷ್ಟವಾಗಿದೆ. ಇದು ಒಂದು ವಿಷಯ. ಇನ್ನು ಮೂರ್ತಿಯನ್ನು ತೆಗೆದುಕೊಂಡಾಗ, ಈಗಿರುವ ಮೂರ್ತಿಯನ್ನು ಮೂಲ ಮೂರ್ತಿಯನ್ನು ಗಮನಿಸಿದಾಗ, ಮೂರ್ತಿ ಒಂದು ವಿನ್ಯಾಸ ಶೈಲಿ, ವಿಜಯನಗರದ ಒಂದು ಶೈಲಿ ಅಂತ ಹೇಳ್ತಾರೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ಪಲ್ಲವರ ಒಂದು ಇದನ್ನು ಭಾಗ ಹೋಲುತ್ತೆ, ಆದರೆ ಪ್ರಭಾವಳಿ ಸಹಿತವಾಗಿ ಇರೋದರಿಂದ ಆ ಪ್ರಭಾವಳಿ ಸಹಿತವಾಗಿರೋ ಮೂರ್ತಿ ಪಲ್ಲವರ ಕಾಲದಲ್ಲಿ ಮಾಡಲ್ಲ. ಪ್ರಭಾವಳಿ ಪ್ರತ್ಯೇಕವಾಗಿರುತ್ತೆ, ಶಿಲಾಮಯವಾಗಿ ಅದರ ಜೊತೆ ಪ್ರಭಾವಳಿ ಪಲ್ಲವರ ಕಾಲದಲ್ಲಿ ಇಲ್ದಿರೋದ್ರಿಂದ ಆಗಿರುತ್ತೆ. ಆದರೆ ವಿಜಯನಗರ ಕಾಲದಲ್ಲಿ ಇರತಕ್ಕಂತಹದ್ದು ಕೆತ್ತನೆಗಳಲ್ಲಿ ನೋಡಿದಾಗ ಸಾಧಾರಣವಾದ ಕೆತ್ತನೆಗಳಿರುತ್ತೆ, ಆ ಶಂಖಚಕ್ರಗಳು ಇತ್ಯಾದಿಗಳಲ್ಲಿ ವಿನ್ಯಾಸಗಳು ಬರಲ್ಲ. ಆದರೆ ಮೂಲ ಮೂರ್ತಿನಲ್ಲಿ ನೋಡಿದಾಗ

ಸ್ವಲ್ಪ ಹೊಯ್ಸಳರ ಉತ್ತರೀಯ ಕಾಲದಲ್ಲೂ ಹಾಗೂ ಕೆಲವು ವಿಜಯನಗರದ ಕೆಲವು ಇದು ಪ್ರಭಾವಳಿಗಳನ್ನು ನೋಡಿದಾಗ ಬರುತ್ತೆ ಸಾಮ್ಯತೆ. ಇನ್ನೂ ಹೆಚ್ಚು ಹೇಳಬೇಕು ಅಂದರೆ, ಇಲ್ಲಿರುವ ನಮ್ಮ ಮೂಲ ವರದರಾಜ ಸ್ವಾಮಿ ವಿಗ್ರಹದ ಒಂದು ಪ್ರಭಾವಳಿ ವಿನ್ಯಾಸವು ಹಾಗೂ ನಮ್ಮ ಗದಗಿನ ವೀರನಾರಾಯಣ ಮಂದಿರದಲ್ಲಿರತಕ್ಕಂತಹ ಒಂದು ಪ್ರಭಾವಿನ್ಯಾಸವು ಕೂಡ ಆ ಮೂರು ಮೂರ್ತಿ ಹೊಂದಿದ್ದು ಸಾಮ್ಯತೆ ಬಹಳಷ್ಟಿದೆ. ಆದರೆ ಆ ಆಯುಧಗಳು ವಿನ್ಯಾಸಗಳು ಅಲ್ಲಿ ಗದಗಿನ ವೀರನಾರಾಯಣನಿಗೂ ಇಲ್ಲಿ ವರದರಾಜ ಸ್ವಾಮಿಗೂ ವ್ಯತ್ಯಾಸಗಳು ಉಂಟು, ಇಲ್ಲ ಅಂತ ಹೇಳೋಲ್ಲ. ಆದರೆ ಆ ಪ್ರಭಾವಳಿ ಇರತಕ್ಕಂತಹ ಭಾಗ, ಆ ಒಟ್ಟು ಅಂದಗಳು ಅದೆಲ್ಲ ಏನಾಗಿದೆ, ಒಂದು ಸಾಮ್ಯತೆಯನ್ನು ನಾವು ಕಾಣಬಹುದಾಗಿದೆ. ಇದು ಒಂದು ನಾವು ನೋಡುವಂಥದ್ದು ಒಂದು ವಿಚಾರವಾಗಿದೆ. ಹಾಗಾಗಿ ಒಂದು ಕೆಲವರು ಇದನ್ನು ಹೇಳುವಂಥದ್ದು ನಮ್ಮ ಪುರಾತತ್ವ ಇಲಾಖೆ ಏನು ಹೇಳುತ್ತೆ, ವಿಜಯನಗರ ಶೈಲಿ ಅಂತ ಹೇಳಿದ್ದಾರೆ. ಇನ್ನು ಅಮ್ಮನವರ ಸನ್ನಿಧಾನ ಇರತಕ್ಕಂಥದ್ದು ಪ್ರಾಚೀನವಾದ ಅಮ್ಮನವ್ರ ಮೂರ್ತಿ ಆಗಿದ್ದನ್ನು ಕೂಡ ಸಾಧಾರಣ ಶೈಲಿನಲ್ಲಿ ಒಂದು ನಿರ್ಮಾಣವಾಗಿದೆ. ಅತಿಯಾಗಿರತಕ್ಕಂತಹ ಒಂದು ಇಲ್ಲದೆ ಸರಳವಾಗಿರತಕ್ಕಂತಹ ಒಂದು ಇದರಲ್ಲಿ ಮೂಲ ಮೂರ್ತಿ ನಿರ್ಮಾಣವಾಗಿರತಕ್ಕಂತಹದ್ದು. ಹಾಗೆ ಇತ್ತೀಚೆಗೆ ಆ ಮಂದಿರದ ದ್ವಾರಪಾಲಕರೆಲ್ಲ ಇರಲಿಲ್ಲ, ದ್ವಾರಪಾಲಕರೆಲ್ಲ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ದೇವಸ್ಥಾನದಲ್ಲಿ ವಿಷ್ಣು ಸಂಪ್ರದಾಯದಲ್ಲಿ ವೈಷ್ಣವಾಲಯಗಳಲ್ಲಿ ಇರಬೇಕಾದಂತಹ ವಿಶ್ವಕ್ಸೇನ ಮೂರ್ತಿ, ಆಳ್ವಾರ ಆಚಾರ್ಯರುಗಳು ಏನಿದ್ದಾರೆ, ಭಕ್ತ ಬಿಂಬ ಮೂರ್ತಿಗಳು, ಅವರೆಲ್ಲ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇತ್ತೀಚೆಗೆ ವೇದಾಂತ ದೇಶಿಕರ ಒಂದು ಮೂಲ ಮೂರ್ತಿ, ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿ ಹಾಗೂ ವೇದಾಂತ ದೇಶಿಕ ಉತ್ಸವ ಮೂರ್ತಿಗಳನ್ನು ಕೂಡ ಹೊಸದಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಇದು ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ. ಇನ್ನು ಜನಶ್ರುತಿ ಆಧಾರಿತವಾಗಿ ಹೇಳಬೇಕು ಅಂತ ಹೇಳಿದಾದಲ್ಲಿ ಇದು ಬಹಳ ಒಂದು ಪಾಂಡವರ ಕಾಲದಲ್ಲೇ ಒಂದು ಪ್ರಸಿದ್ಧವಾಗಿರತಕ್ಕಂತಹ ಒಂದು ಸ್ಥಳವಾಗಿತ್ತು ಅಂತ ಹೇಳ್ತಾರೆ. ಪಾಂಡವರು ವನವಾಸದಲ್ಲಿ ಬಂದಾಗ ಇಲ್ಲಿ ತಂಗಿದ್ರು ಅಂತಾನು ಕೂಡ ಹೇಳ್ತಾರೆ. ಮುಂದೆ ರಾಮಾನುಜರ ಕಾಲದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರು ಚೋಳರಾಜನ ಉಪದ್ರವದಿಂದ ಬಂದಂತಹ ಕೇಬಳತೂರು ಮಾರ್ಗವಾಗಿ ಹೀಗೆ ಅವರು ಮುಂದೆ ಮಿರ್ಲಾ ಸಾಲಿಗ್ರಾಮಕ್ಕೆ ಹೋಗುವಂತಹ ಒಂದು ಹಾದಿನಲ್ಲಿ ಇಲ್ಲಿ ಬಂದು ವರದರಾಜ ಸ್ವಾಮಿ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿದ್ರು ಅಂತಾನು ಕೂಡ ಹೇಳಲಾಗುತ್ತೆ. ಆಮೇಲೆ ತದನಂತರ ಇದು ಒಂದು ದಟ್ಟವಾದ ಕಾಡಾಗಿ ಬೆಳೆದಿತ್ತು. ಮತ್ತೆ ಒಂದು ಪ್ರಸಿದ್ಧವಾಗಿದ್ದು ಮೈಸೂರು ಅರಸರಾಗಿರತಕ್ಕಂತಹ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ವಿಶೇಷವಾಗಿ ಒಂದು ದೇವಸ್ಥಾನಕ್ಕೆ ಒಂದು ಹೆಚ್ಚು ಒಂದು ಮೆರಗು ಸಿಕ್ತು ಅಂತಲೇ ಹೇಳಬಹುದು. ಹಲವಾರು ಒಂದು ಶ್ರೀ ವೈಷ್ಣವ ಮಂದಿರಗಳು, ಅಗ್ರಹಾರಗಳು ಅವರ ಕಾಲದಲ್ಲಿ ಬಹಳ ನಿರ್ಮಾಣವಾಯಿತು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ. ಹಾಗಾಗಿ ಇಲ್ಲೂ ಕೂಡ ಚಿಕ್ಕದೇವರಾಜ ಒಡೆಯರು ಅವರ ಕಾಲದಲ್ಲಿ ಒಂದು ಹೆಚ್ಚು ಒಂದು ದೇವಸ್ಥಾನಗಳಿಗೆ ಒಂದು ಅಭಿವೃದ್ಧಿಯನ್ನು ಪಡೆಯಿತು ಅಂತ ಹೇಳಬಹುದಾಗಿದೆ. ಇನ್ನು ಮುಂದೆ ರಥೋತ್ಸವಾದಿಗಳೆಲ್ಲ ಒಂದು ನಡೀತಾ ಇತ್ತು. ಈಚೆಗೆ ಒಂದು 300 ವರ್ಷಗಳ ಹಿಂದೆ, ಬಹುಶಃ ಚಿಕ್ಕದೇವರಾಜ ಒಡೆಯರ ಅರಸರ ಅವರ ಒಂದು ಕಾಲಾವಧಿಯ ನಂತರವೇ ಸುಮಾರು ಅದೆಲ್ಲ ರಥಗಳೆಲ್ಲ ನಿಂತೋಗಿತ್ತು, ಉತ್ಸವಾದಿಗಳು ನಿಂತೋಗಿತ್ತು. ಕೇವಲ ಒಂದು ವಿಜಯದಶಮಿ ಉತ್ಸವದ ಆಚರಣೆ ಮಾತ್ರ ನಡೀತಾ ಇತ್ತು. ಅದು ಬಿಟ್ಟ ಹಾಗೆ ಶ್ರೀ ವೈಷ್ಣವದ ಒಂದು ಸಂಪ್ರದಾಯದ ಹಬ್ಬ ಹರಿದಿನಗಳಲ್ಲಿ ಮಾತ್ರ ದೇವಸ್ಥಾನಗಳಲ್ಲಿ ಒಂದು ಆಚರಣೆಯನ್ನು ಮಾಡ್ತಾಯಿದ್ರು ಅಂತ ಹೇಳಬಹುದಾಗಿದೆ. ಆದರೆ ಈಚೆಗೆ ಒಂದು 2005 ಇಸ್ವಿ ಅಷ್ಟೊತ್ತಿಗೆ ನಮ್ಮ ಈ ಹೆಗ್ಗಡದೇವನಕೋಟೆ ಒಂದು ಶಾಸಕರಾಗಿದ್ದಂತಹ ಶ್ರೀಯುತ ಎಂ ಶಿವಣ್ಣ ಅವರ ಒಂದು ಅವಧಿಯಲ್ಲಿ ಈ ಒಂದು ದೇವಸ್ಥಾನಗಳನ್ನು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪುರಾತತ್ವ ಇಲಾಖೆ ಒಂದು ಇದರಿಂದ ಅನುದಾನದಲ್ಲಿ ಪುನಃ ಅದನ್ನು ನವೀಕರಿಸಿ ಅದನ್ನು ಒಂದು ಜೀರ್ಣೋದ್ಧಾರವನ್ನು ಮಾಡಿ 2005 ಇಸ್ವಿನಲ್ಲಿ ದೇವಸ್ಥಾನದಲ್ಲಿ ಮಹಾಸಂಪ್ರೋಕ್ಷಣೆ ನೆರವೇರಿಸಲಾಯಿತು. ಅಲ್ಲಿಂದ ಈಚೆಗೆ ವರದರಾಜ ಸ್ವಾಮಿಯವರ ಅವತಾರ ಮಹೋತ್ಸವವನ್ನು, ಅಂದರೆ ಮೇಷಮಾಸ ಒಂದು ಹಸ್ತ ನಕ್ಷತ್ರದಲ್ಲಿ ದಶಗಡಿಕಾ ವ್ಯಾಪಿ ವಾಕ್ಯಗಣಿತ ರೀತಿಯಾಗಿ ಆಚರಣೆ ಮಾಡತಕ್ಕಂತಹ ಒಂದು ಉತ್ಸವ ನಡೆದು ಬಂತು. ತದನಂತರ ಆಮೇಲೆ ಇಲ್ಲಿರತಕ್ಕಂತಹ ಗ್ರಾಮಸ್ಥರ ಹಿರಿಯರು, ಇಲ್ಲಿ ವಿಶೇಷವಾಗಿ ಇರತಕ್ಕಂತಹ ಹಿಂದೆ ಒಂದು ಪುರಸಭೆಯ ಅಧ್ಯಕ್ಷರಾಗಿ ಸುಮಾರು ಒಂದು 26 ವರ್ಷಕ್ಕೂ ಅಧಿಕವಾಗಿ ಸೇವೆ ಸಲ್ಲಿಸಿದಂತಹ ಈ ದೇವಸ್ಥಾನದ ಒಂದು ಮೂಲ ಧರ್ಮದರ್ಶಿಗಳಾಗಿರತಕ್ಕಂತಹ ಮಹಾರಾಜರ ಕಾಲದಿಂದಲೂ ಕೂಡ ಆನುವಂಶಿಕವಾಗಿ ಇರತಕ್ಕಂತಹ ಧರ್ಮದರ್ಶಿಗಳು ಶ್ರೀಮಾನ್ ಬಿ ಎಸ್ ರಂಗಯ್ಯಂಗಾರಂತ ಅವರ ಒಂದು ಇದರಲ್ಲಿ, ಮತ್ತು ಹಲವಾರು ಇಲ್ಲಿರತಕ್ಕಂತಹ ಶ್ರೀ ವೈಷ್ಣವರು, ಮತ್ತು ಹೆಚ್ ವಿ ತಿಮ್ಮಲಾಚಾರ್ಯ ಇರಬಹುದು, ಮತ್ತು ಇರತಕ್ಕಂತಹ ಇಲ್ಲಿರೋರು ಅವರ ಈ ಹೆಗ್ಗಡದೇವನಕೋಟೆಯಲ್ಲಿರತಕ್ಕಂತಹ ಪುರ ಪ್ರಮುಖರೆಲ್ಲರೂ ಸೇರಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಿಂತು ಹೋಗಿರತಕ್ಕಂತಹ ರಥೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಅಪಾರವಾದ ಪರಿಶ್ರಮವನ್ನು ಮಾಡಿ ಇವರೆಲ್ಲರ ಒಂದು ಆಶೆ ಇದ್ದಂತೆ ಭಗವಂತನ ಒಂದು ಬಳಿ ಸಂಕಲ್ಪ ಮಾಡಿ ಭಗವಂತನ ಅನುಗ್ರಹದಿಂದ ಸುಮಾರು 2012 ಇಸ್ವಿನಲ್ಲಿ ಭಗವಂತನಿಗೆ ಒಂದು ನೂತನವಾಗಿ ರಥಗಳನ್ನು, ವಾಹನಗಳನ್ನು ಎಲ್ಲ ನಿರ್ಮಾಣವನ್ನು ಮಾಡಿ ಶಾಸ್ತ್ರೋಕ್ತ ರೀತಿಯಾಗಿ ಇದಾಯಿತು. ಮೊದಲು ಮೊಟ್ಟ ಮೊದಲಿಗೆ

0: ಆ ಒಂದು ಪಂಚಾಹ 5 ದಿವಸಗಳ ಕಾಲ ಉತ್ಸವ 2012 ನಡೆಯಿತು. 2013 ನವಾಹೋತ್ಸವ ಅಂದರೆ 9 ದಿವಸಗಳ ಕಾಲ, ಅದರಲ್ಲಿ ಅಂಕರಾರ್ಪಣ ಆರಭ್ಯ ಮಹಾಭಿಷೇಕ ಪರ್ಯಂತವಾಗಿ 12 ದಿವಸಗಳಾಗುತ್ತೆ. ಅಷ್ಟು ಪೂಜಾ ವಿಧಾನಗಳನ್ನು ಶಾಸ್ತ್ರೋಕ್ತ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದನ್ನೆಲ್ಲ ದೇವಸ್ಥಾನದಲ್ಲಿ ಒಂದು ಸಂಹೀರ್ಣ ಸಮಿತಿಯನ್ನು ನಿರ್ಮಾಣ ಮಾಡಿ ಅದನ್ನು ಆಯೋಜನೆ ಮಾಡಿ ಎಲ್ಲರ ಒಂದು ಪುರದಲ್ಲಿ ಇರತಕ್ಕಂತಹ ನಮ್ಮ ಹೆಗಡದೇನಕೋಟೆ ಟೌನ್ನಲ್ಲಿ ಇರತಕ್ಕಂತಹ ಎಲ್ಲ ಸಮಾಜದವರನ್ನು ಕೂಡ ಮುಖ್ಯವಾಹಿನಿಗೆ ಸೇರಿಸಿಕೊಂಡು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಪೂಜಾ ಕೈಂಕರ್ಯಗಳು ಲಭಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ಉತ್ಸವ ಕೈಂಕರ್ಯಾದಿಗಳನ್ನು ಅವರಿಗೆ ನೇಮಿಸಿ ಅವರು ಬಂದು ಇದರಲ್ಲಿ ತಾವು ತೊಡಗಿಸ್ಕೊಳ್ಳೋ ಹಾಗೆ ಏರ್ಪಾಡೆಲ್ಲ ಮಾಡಲಾಗಿದೆ. ಆಮೇಲೆ ತದನಂತರ ಈ ದೇವಸ್ಥಾನದಲ್ಲಿ ಹಲವಾರು ಜೀರ್ಣೋದ್ಧಾರಕ ಕಾರ್ಯಗಳು ಬೇಕಾಗಿರತಕ್ಕಂಥದ್ದೆಲ್ಲ ಭಗವಂತನಿಗೆ ಏನೇನಾಗಬೇಕು ಅದನ್ನೆಲ್ಲ ಭಕ್ತಾದಿಗಳ ಉದಾರವಾದ ಸಹಕಾರ ಮತ್ತು ಅವರ ಒಂದು ಅಪೂರ್ವವಾದಂತಹ ಕಾಳಜಿ, ಎಲ್ಲ ಧರ್ಮದರ್ಶಿಗಳ ಕಾಳಜಿ ಇವರೆಲ್ಲ ಸೇರಿಕೊಂಡು ಮಾಡಿ 2022 ಒಂದು 60 ಅಡಿ ಎತ್ತರದ ಒಂದು ಬೃಹತ್ ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ದು ಅತ್ಯಲ್ಪ ಕಾಲದಲ್ಲೇ 2 ವರ್ಷಗಳಲ್ಲೇ ಅದನ್ನು ಒಂದು ನಿರ್ಮಾಣ ಮಾಡಿದ್ದು ಒಂದು ದೊಡ್ಡ ಸಾಧನೆ. ಅದು ಅದು ಇವಾಗ ಒಂದು ಏನಾಗಿತ್ತು, ಬಹಳ ಹಿಂದೆ ಮಹಾರಾಜರ ಕಾಲದಲ್ಲಿ ಅದು ಶಿಥಿಲವಾಗಿ ಹೋಗಿದ್ದಂತಹ ಒಂದು ಇದರಲ್ಲಿ ಕೇವಲ ಅದರಲ್ಲಿ ಕೆಳಭಾಗದ ಮಾತ್ರ ಪ್ರಸ್ತರ ಭಾಗ ಪರ್ಯಂತ ಮಾತ್ರ ಇತ್ತು, ಯಾರೂ ಅದರಲ್ಲಿರಲಿಲ್ಲ. ಆದರೆ ಮೇಲ್ಭಾಗವನ್ನು ಬಹಳ ಆಶಯ ಇದ್ದಿದ್ದನ್ನು ಭಗವಂತ 2022 ನೆರವೇರಿಸಿಕೊಂಡ ಒಂದು ರಾಜಗೋಪುರ ಒಂದು ನಿರ್ಮಾಣವಾಗಿ ತದನಂತರ ಅಮ್ಮನವರ ಒಂದು ಸನ್ನಿಧಿಯು ಕೂಡ ಒಂದು ಉಯ್ಯಾಲೆ ಮಂಟಪದಲ್ಲಿ ಒಂದು ಕಡೆ ಆ ಕಾಲದಲ್ಲಿ ಒಂದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ ಹಾಗೆ ಇತ್ತು. ಅದು ಬಹುಶಃ ಹಲವಾರು ವಿಪ್ಲವಗಳ ಕಾರಣಕ್ಕೆ ಎಷ್ಟೋ ತೊಂದರೆಗಳಿಗಿದಾದಾಗ ಈಡ್ಪಟ್ಟಾದಾಗ ದೇವಸ್ಥಾನಕ್ಕೆ ದಾಳಿ ಒಳಗಾದಾಗ ಆ ರೀತಿ ಅಮ್ಮನವ್ರನ್ನ ಸುರಕ್ಷಿತವಾಗಿರೋ ಜಾಗಕ್ಕೆ ಬೇರೆ ದೇವಸ್ಥಾನ ಅಮ್ಮನವರ ದೇವಸ್ಥಾನ ಒಂದು ಶಿಥಿಲಾವಸ್ಥೆ ತಲುಪಿದಾಗ ಇಲ್ಲಿಗೆ ಒಂದು ಉಯ್ಯಾಲೆ ಮಂಟಪ ಅನ್ನೋದು ಅದನ್ನು ಸುಸ್ಥಿರವಾಗಿದ್ದರಿಂದ ಅಲ್ಲಿಗೆ ಒಂದು ಬಿಜಿ ಮಾಡಿಸಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಅಲ್ಲಿಯೂ ಕೂಡ ಅಮ್ಮನವ್ರಿಗೆ ಯಾವುದೋ ಒಂಥರ ಇದ್ದರೆ ಸರಿ ಇರಲ್ಲ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂಥೇಳಿ ಮತ್ತೆ ಪುರಾತತ್ವ ಇಲಾಖೆಯನ್ನು ಅಧಿಕಾರಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಒಂದು ಅನುಮತಿಯನ್ನು ಪಡೆದು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತ ರೀತಿಯಾಗಿ ಅಧಿಷ್ಠಾನದಿಂದ ಹಿಡಿದು ಅವರ ಒಂದು ವಿಮಾನ ಗೋಪುರ ಪರ್ಯಂತವಾಗಿ ಅಮ್ಮನವರ ಪೆರಂದೇವಿ ಅಮ್ಮನವರು ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿಯನ್ನು ಕೂಡ ಪುನರ್ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಮಾಡಿ ಈಚೆಗೆ ಅದು ಕಳೆದ ವರ್ಷ ಅದು ಅಮ್ಮನವ್ರ ಗುಡಿ ಸಂಪ್ರೋಕ್ಷಣೆ ಆಯಿತು. ಇಷ್ಟು ಈ ದೇವಸ್ಥಾನದ ಬಗ್ಗೆ ಇತಿಹಾಸಗಳು ಜೀರ್ಣೋದ್ಧಾರಗಳು ಬಗ್ಗೆ ನಡೆದಿರತಕ್ಕಂತಹದ್ದು. ಇನ್ನೂ ಹೆಚ್ಚು ಕೆಲವೆಲ್ಲ ಆಗಬೇಕಾಗಿದೆ, ರಸ ನಿಲ್ದಾಣಗಳೆಲ್ಲ ಆಗಬೇಕು, ಸ್ಥಳೀಯವಾದ ಕೆಲವು ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡು ಅದಕ್ಕೆಲ್ಲ ಒಂದು ಸೂಕ್ತವಾದ ಭದ್ರತೆಯನ್ನು ಕಲ್ಪಿಸಬೇಕಾಗಿದೆ. ಅದರ ಬಗ್ಗೆ ಎಲ್ಲ ದೇವಸ್ಥಾನದ ಸಮಿತಿಯವರು ಅದರ ತಮ್ಮದ ಅಧಿಕಾರಿಗಳನ್ನು ಸಂಪರ್ಕಿಸಿ ಅದಕ್ಕೆಲ್ಲ ಮಾಡಿದ್ದಾರೆ. ಅಧಿಕಾರಿಗಳು ಶಾಸಕರು ಅದಕ್ಕೆಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ, ಅದು ಮುಂದೆ ಕೂಡ ನಡೆಯುತ್ತೆ ಭಗವಂತ ಸಂಕಲ್ಪದ ಹಾಗೆ. ಭಕ್ತಾದಿಗಳು ಕೂಡ ಹಿಂದಿನಂತೆ ಎಂದಿನಿಂದ ಬಂದು ಇವಾಗ ಬಹಳ ಒಂದು 300 ವರ್ಷವೇ ತಪ್ಪೋದಂತಹ ಒಂದು ಸಂದರ್ಭದಲ್ಲಿ ಒಂದು ಮಹೋತ್ಸವ ಜಾತ್ರೆ ಬ್ರಹ್ಮೋತ್ಸವ ಅನ್ನತಕ್ಕಂಥದ್ದು ಮತ್ತೆ ಜನರ ಮನಸ್ಸಿನಲ್ಲಿ ನಮ್ಮ ಉತ್ಸವ ಅಂತ ಬರಬೇಕಾದ್ರೆ ಅದು ಒಂದು ಬೇಕಾಗತ್ತೆ, ಒಂದು 20-25 ವರ್ಷ ಬೇಕು. ಹಾಗಾಗಿ ಜನಮಾನಸದಲ್ಲಿ ಅದು ಮಾಸಿ ಹೋಗಿರತಕ್ಕಂಥದ್ದನ್ನು ಮತ್ತೆ ಅದನ್ನು ಜನರೇ ಒಂದು ಉತ್ಸವವಾಗಿ ಪರಿವರ್ತನೆ ಮಾಡಬೇಕು ಅಂತ ಅಪಾರವಾದ ಶ್ರಮ ಹಾಕ್ತಾ ಇದ್ದಾರೆ. ಇವಾಗೆಲ್ಲ ಈ ಒಂದು ನಮ್ಮ ಪಟ್ಟಣದಲ್ಲಿ ಇರತಕ್ಕಂತಹ ಎಲ್ಲ ಯುವ ಜನತೆಗಳು ಏನಿದ್ದಾರೆ ಅವರೆಲ್ಲ ಉತ್ಸುಕರಾಗಿ ಅವರ ವಿಶೇಷವಾಗಿ ತೊಡಗಿಸ್ಕೊಂಡು ಮತ್ತೆ ಇದನ್ನು ಕೈಂಕರ್ಯದಲ್ಲಿ ಬಹಳ ಇದು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶ್ರೀಕಾಂತ್ ಅವರು ಇರ್ಬೋದು, ಮತ್ತೊಬ್ಬರು ಜಯಂತ್ ಇರ್ಬೋದು, ಮತ್ತು ನಮ್ಮ ದೇವರಾಜ್ ಅವರು ಇರ್ಬೋದು, ಅವರೆಲ್ಲ ಇರ್ಕೊಂಡು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹಾಗೆ ರಂಗಯ್ಯಂಗಾರ ಅವ್ರ ಮಗ ಪ್ರಸಾದ್ ಅವರು ವೆಂಕಟೇಶ್ ಪ್ರಸಾದ್ ಅವರು ಕೂಡ ಎಲ್ಲ ಇದರಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಮುಂದೆ ಕೂಡ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಕೈಂಕರ್ಯಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಅಂತ ಹೇಳಿ ಅದನ್ನು ಕಡಾಖಂಡಿತವಾಗಿ ಭರವಸೆಯೊಂದಿಗೆ ಹೇಳಿದ್ದಾಗ ಇದು ದೇವಸ್ಥಾನದ ಒಂದು ಇತಿಹಾಸ. ಇಲ್ಲಿ ನಡೆದಿರೋ ಇಲ್ಲಿ ತನಕ ಬಂದಿರತಕ್ಕಂತಹ ಒಂದು ವಿಚಾರ.
1: ಸರಿ, ಬ್ರಹ್ಮರಥೋತ್ಸವ ಅಂತ ಅಂದರೆ ಏನು, ಅದರ ಒಂದು ಮಹತ್ವದ ಬಗ್ಗೆ ತಿಳಿಸೋದಾದರೆ?
0: ಸಾಧಾರಣವಾಗಿ ದೇವಸ್ಥಾನದಲ್ಲಿ ನಿತ್ಯೋತ್ಸವ, ನೈಮಿತ್ತಿಕ, ಕಾಮ್ಯ ಅಂತ 3 ವಿಧ. ಕಾಮ್ಯೋತ್ಸವಗಳು ಅಂದರೆ ಭಕ್ತಾದಿಗಳು ತಾವು ಬಯಸಿ ಮಾಡತಕ್ಕಂತಹ ಆದ್ಯತೆ ಸೇವೆಗಳನ್ನು ಅದನ್ನು ಕಾಮ್ಯೋತ್ಸವ ಅಂತ ಹೇಳ್ತಾರೆ. ನೈಮಿ

0: ಆರ್ಥಿಕ ಅಂದ್ರೆ ಉತ್ಪಾತಗಳು, ಭೂಕಂಪ ಇತ್ಯಾದಿಗಳಾದಾಗ ಅದಕ್ಕೆ ನಿವಾರಣಾರ್ಥವಾಗಿ ಮಾಡಂತಹ ಸೇವೆ. ನಿತ್ಯ ಅಂದ್ರೆ ಪ್ರತಿ ವರ್ಷವೂ ನಿಯತವಾಗಿ ಮಾಡತಕ್ಕಂತಹದ್ದೊಂದು. ಪ್ರತಿನಿತ್ಯವೂ ಭಗವಂತನಿಗೆ ಷಡಾಸನದಲ್ಲಿ ಯಾತ್ರಾಸನ ಅಂತ ಆಗ್ಬೋದು, ಪ್ರಾಕಾರದ ನಡೀತಕ್ಕಂತಹ ಒಂದು ಉತ್ಸವ ಪಲ್ಲಕ್ಕಿನಲ್ಲಿ ಇದು ನಿತ್ಯೋತ್ಸವ ಅಂತ ಆಗತ್ತೆ. ಅದರಲ್ಲಿ ಮಹೋತ್ಸವ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋದು, ಬೇರೆ ಎಲ್ಲ ಉತ್ಸವಗಳು ಒಂದು ದಿವಸ ಮೂರು ದಿವಸ ಆ ಥರ ಇದ್ರೆ ಇದೆಲ್ಲ ಹೆಚ್ಚು ಅಂದರೆ 9 ದಿವಸಗಳ ಕಾಲ ಪರ್ಯಂತವಾಗಿ ಇರುತ್ತೆ. ಕೆಲವು ಸಮಿತಿಗಳಲ್ಲಿ 16 ದಿವಸಗಳು ಹೇಳಿದೆ. ಹಾಗಾಗಿ ಒಂದು ಅತಿ ಹೆಚ್ಚು ದಿವಸದಲ್ಲಿ ವಿವಿಧ ವಾಹನಗಳಲ್ಲಿ ಭಗವಂತನಿಗೆ ರಥ್ಯಾವರಣದಲ್ಲಿ ಗ್ರಾಮ ವೀಧಿಗಳಲ್ಲಿ ಆ ಒಂದು ಪುರ ಒಂದು ಏನಿದೆ ರಸ್ತೆಗಳಲ್ಲಿ ಭಗವಂತನ ಒಂದು ವಿಶೇಷವಾಗಿ ಕೊಂಡಾಡುವಂಥದ್ದೇನಿದೆ ಅದರಲ್ಲೂ ಎಲ್ಲ ವಾಹನಗಳಲ್ಲೂ ರಥ ಅನ್ನತಕ್ಕಂತಹದ್ದು ಬಹಳ ದೊಡ್ಡದು. ರಥ ಅನ್ನತಕ್ಕಂತಹದ್ದು ಮೂಲ ಮಂದಿರದ ದೇವಸ್ಥಾನದ ಪ್ರತಿಕೃತಿ ಆಗಿರುತ್ತೆ. ಅದು ಮೂಲ ಮಂದಿರ ಭಗವಂತಂದು ಅದು ಸ್ಥಿರವಾದರೆ ಇದು ಚರಣಶೀಲವಾಗಿರತಕ್ಕಂತಹದ್ದು ರಥ ಅಂತಾಗಿರುತ್ತೆ. ಮೂಲ ಗರ್ಭಗೃಹದ ವಿನ್ಯಾಸ ಏನೇನಿರುತ್ತೋ ಅದೆಲ್ಲ ವಿನ್ಯಾಸಗಳು ರಥದಲ್ಲೂ ಇರುತ್ತೆ. ಹಾಗಾಗಿ ರಥದ ಒಂದು ರಥೋತ್ಸವದ ವೈಶಿಷ್ಟ್ಯ ಏನಪ್ಪ ಅಂದರೆ ಯಾರು ಭಕ್ತಾದಿಗಳು ಕೂಡ ಭಗವಂತನ ದೇವಸ್ಥಾನಕ್ಕೂ ಬರಕ್ಕೆ ಸಾಧ್ಯವಿರಲ್ವೋ, ವಯೋವೃದ್ಧರಿರ್ಬೋದು ಅಥವಾ ವಿಕಲಚೇತನರಿರಬಹುದು, ಇವರ ಎಲ್ಲರಿಗೂ ಕೂಡ ಅವರು ಬಂದಿರೋದಕ್ಕೆ ಕಾರಣ ಆಗದೇ ಇರಬಹುದು, ಅಂಥವ್ರಿಗೂ ಕೂಡ ಭಗವಂತ ತನ್ನ ದರ್ಶನ ಅವರ ಬಳಿಗೆ ತಾನೇ ಹೋಗಿ ಕೊಡುವಂಥದ್ದು ಒಂದು ಪರಮ ಒಂದು ವಾತ್ಸಲ್ಯದ ಸನ್ನಿವೇಶ ಅನ್ನೋದು ಇದು ರಥೋತ್ಸವ. ಹಾಗಾಗಿ ಈ ಒಂದು ರಥೋತ್ಸವ ಅನ್ನತಕ್ಕಂಥದ್ದು ಅದು ಮೂಲ ಮಂದಿರ ಪ್ರಕೃತಿಯಾಗಿ ಭಗವಂತನೇ ಅವರಿಂದ ಗರ್ಭಗೃಹದಿಂದ ತಾವು ಭಕ್ತರ ಬಳಿಗೆ ಬರತಕ್ಕಂತಹ ಒಂದು ವಿಶೇಷವಾಗಿರುವಂಥದ್ದು. ಮತ್ತೆಲ್ಲೂ ಕೂಡ ಉತ್ಸವಗಳಲ್ಲಿ ಈ ರೀತಿ ಬರಲ್ಲ. ಭಗವಂತ ಮಾಮೂಲಿ ಕೇವಲ ವಾಹನಗಳಲ್ಲೋ ಪೀಠಗಳಲ್ಲೋ ಬಿಜಮಾಡಿಸಿ ಬರತಕ್ಕಂತಹದ್ದು ಉತ್ಸವಗಳಿರುತ್ತೆ. ಅದರಿಂದ ಭಗವಂತ ಉತ್ಸವ ಅಂದಾಗಲೇ ಭಕ್ತರ ಬಳಿಗೆ ಬರತಕ್ಕಂತಹದ್ದು, ಭಕ್ತರನ್ನೇ ಹುಡುಕೊಂಡು ಭಕ್ತರ ಸೇವೆಗಳನ್ನು ಸ್ವೀಕರಿಸಿದಾಗ ತಾನೇ ಬರತಕ್ಕ ಸ್ವಇಚ್ಛೆಯಿಂದ ಬರತಕ್ಕಂತಹದ್ದು ಉತ್ಸವ ಅನಿಸುತ್ತೆ. ಅಂಥದ್ರಲ್ಲಿ ಭಗವಂತನ ಮಂದಿರ ಹೇಗಿದೆ, ಅವನ ಗರ್ಭಗೃಹದಲ್ಲಿ ಹೇಗಿದ್ದಾನೆ, ನಾವಲ್ಲಿ ಹೋಗಕ್ಕಾಗಲ್ವಲ್ಲ ಅಂತ ಅವರು ಅಂತಹವರ ಕೊರೆಯೂ ತೀರಿಸೋದಕ್ಕೋಸ್ಕರವಾಗಿ ಇರತಕ್ಕಂಥದ್ದು ರಥೋತ್ಸವ. ಹಾಗಾಗಿ ಆ ಗರ್ಭಗೃಹದಲ್ಲಿ ಹೇಗಿದೆ, ವಿಮಾನ ಗೋಪುರಗಳು ಹೇಗಿದೆ, ಶಿಖರ ಕಲಶಗಳು ಹೇಗಿದೆ, ಹಾಗೆ ಕಲಶ ಶಿಖರಗಳಿಂದ ಕೂಡಿ ದ್ವಾರಪಾಲಕರ ಯುಕ್ತವಾಗಿ ಇರತಕ್ಕಂಥದ್ದು ಅಧಿಷ್ಠಾನದಿಂದ ಸಹಿತವಾಗಿರತಕ್ಕಂತಹ ಎಲ್ಲ ಲಕ್ಷಣವನ್ನು ಒಳಗೊಂಡಿರತಕ್ಕಂಥದ್ದು ರಥವಾಗಿರುತ್ತೆ. ಹಾಗಾಗಿ ಆ ರಥದಲ್ಲಿ ಇರತಕ್ಕಂತಹ ಭಗವಂತನನ್ನು ನೋಡೋದೇ ಆ ಮೂಲ ಮಂದಿರದಲ್ಲಿ ಭಗವಂತ ಸಂದರ್ಶನದಷ್ಟೇ ಒಂದು ಪುಣ್ಯಶಾಲೆ. ಇನ್ನೊಂದು ನಮ್ಮ ಶಾಸ್ತ್ರಗಳು ಹೇಳುತ್ತೆ, ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿಬಿಟ್ಟು, ಡೋಲಾಯಮಾನಂ ಗೋವಿಂದಂ, ಅಲ್ಲಿ ಉಯ್ಯಾಲೆ ಒಳಗಡೆ ಕಟ್ಟಿ ಭಗವಂತ ಆಡ್ತಾ ಇರ್ತಾನೆ, ಅದ್ರಲ್ಲಿ ನೋಡಿದಾಗ ನಮಗೆ ಪುನರ್ಜನ್ಮವೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆಂದರೆ ದೇವಸ್ಥಾನವು ಕೂಡ ನಮ್ಮ ಶರೀರದ ರಚನೆ, ಅಲ್ಲಿ ಭಗವಂತ ನಮ್ಮ ಜೀವಾತ್ಮನಲ್ಲಿ ಹೇಗಿರ್ತಾನೋ ಹಾಗೆ ಅದನ್ನು ತೋರಿಸೋ ಒಂದು ಪ್ರತಿರೂಪ ಅಂತ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ಅಂತ ಹೇಳೋ ಹಾಗೆ ಇದನ್ನೇ ಕೂಡ ರಥಕ್ಕೂ ಕೂಡ ಅನ್ವಯ ಮಾಡ್ಕೊಳ್ಳೋದು ಹಾಗೆ ಇರುತ್ತೆ. ರಥ ಇದು ಸಚಲವಾಗಿರತಕ್ಕಂತಹ ಆಲಯವಾಗಿರುತ್ತೆ, ಅಲ್ಲಿ ಭಗವಂತ ಇರ್ತಾನೆ, ಅಲ್ಲಿ ಡೋಲಾಯಮಾನವಾಗಿರತಕ್ಕಂತಹವನು ಭಗವಂತನ ಆನಂದ ಸ್ವರೂಪವನ್ನು ಪ್ರತಿನಿಧಿಸುವಂತಹದ್ದಾಗಿರುತ್ತೆ. ಆ ಒಂದು ತತ್ವದ ಹಿನ್ನೆಲೆ ಈ ರಥಕ್ಕೆ ಇದೆ.
1: ಸರ್, ಈ ಒಂದು ಬ್ರಹ್ಮ ರಥೋತ್ಸವದ ಪೂರ್ವಭಾವಿ ತಯಾರಿ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ರಥೋತ್ಸವದಲ್ಲಿ ಪೂರ್ವಭಾವಿ ತಯಾರಿ ಅಂತ ಹೇಳೋದಾದರೆ ಅದೆಲ್ಲ ವ್ಯವಸ್ಥಾಪನಾ ವಿಷಯವಾಗಿ ಬರತಕ್ಕಂಥದ್ದು. ದೇವಸ್ಥಾನದ ಆಡಳಿತ ಮಂಡಳಿಯವರು ಯಾರಿದ್ದಾರೆ ಅವರೆಲ್ಲ ಸೇರ್ತಾರೆ, ಅದಕ್ಕೆ ಪೂರ್ವಭಾವಿಯಾಗಿ ಏನೇನು ಆಗಬೇಕು, ಯಾರು ಬೇಕು, ಎಷ್ಟು ಖರ್ಚುಗಳಾಗುತ್ತೆ ಇತ್ಯಾದಿಗಳೆಲ್ಲ ಅವರು ನಿರ್ಣಯ ಮಾಡ್ತಾರೆ, ಅದು ಒಂದು ಭಾಗ. ಆಮೇಲೆ ಯಾವ ರೀತಿ ಆಗಬೇಕು, ಯಾರ್ಯಾರು ಯಾವ್ಯಾವ ಭಾಗಗಳು ಮಾಡಬೇಕು, ಯಾರ್ಯಾರು ಅದನ್ನು ಒಂದು ಸಮರ್ಪಕವಾಗಿ ಸಮಗ್ರವಾಗಿ ಅದನ್ನು ಒಂದು ಅಚ್ಚುಕಟ್ಟ ನಿರ್ವಹಿಸಬೇಕಾಗಿರತಕ್ಕಂಥದ್ದು ಒಂದು ವ್ಯವಸ್ಥಾಪನಾ ವಿಭಾಗ ಬೇರೆ, ಅದಕ್ಕೆ ಆಯೋಜನೆ ಮಾಡುವಂಥದ್ದು ಬೇರೆ, ಅದಕ್ಕೆಲ್ಲ ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡಿ ಅದರ ಪ್ರಕಾರ ನಿರ್ಣಯ ತೆಗೆದುಕೊಂಡು ಅದಕ್ಕೆ ಪತ್ರಿಕಾ ಮುದ್ರಣವನ್ನೆಲ್ಲ ಹಾಕಿದ್ ಮಾಡ್ತಾರೆ. ಇನ್ನು ಶಾಸ್ತ್ರೀಯವಾಗಿ ಹೇಳಬೇಕು ತಯಾರಿ ಅಂದರೆ ಇದಕ್ಕೆ ಭಗವಂತನ ಆವಿರ್ಭಾವ ನಕ್ಷತ್ರ ವರದರಾಜ ಸ್ವಾಮಿ ಮೂಲತಃ ಕಾಂಚೀಪುರದಲ್ಲಿ ಬಹಳ ಪ್ರಸಿದ್ಧಿ. ಕಂಚಿನಲ್ಲಿ ಭಗವನ್ ಅಲ್ಲಿ ಚತುರ್ಮುಖ ಬ್ರಹ್ಮ ಅಶ್ವಮೇಧಿಯಾಗ ಮಾಡಿದಾಗ ಆ ಅಶ್ವಮೇಧ ವಪಾಹೋಮದ ಸಂದರ್ಭದಲ್ಲಿ ಆವಾಗ ಮೇಷಮಾಸದ ಹಸ್ತ ನಕ್ಷತ್ರ ಗುರುವಾರ ಆಗಿತ್ತು. ಆಗ ಭಗವಂತ ವಪಾಹೋಮದ ಯಜ್ಞಕುಂಡದ ಮಧ್ಯ ಬ್ರಹ್ಮನಿಗೆ ದರ್ಶನ ಕೊಟ್ಟ. ಬ್ರಹ್ಮನಿಗೆ ವರಪ್ರದನಾಗಿ ಪಶ್ಚಿಮ ವೇದಿಕೆಯಲ್ಲಿ ದರ್ಶನ ಕೊಟ್ಟಿದ್ದರಿಂದ ವರಪ್ರದನಾದ್ದರಿಂದ ಅವನು ವರದರಾಜ ಅಂತ ಹೇಳಿದಾಗ ಮುಂದೆ ಆ ಭಗವಂತನನ್ನು ತಾನು ಇದು ಮಾಡಬೇಕು ಅಂತ ಹೇಳಿ ಆ ಭಗವಂತ ನಿಮಗೆಲ್ಲ ಗಜೇಂದ್ರದ ಮೋಕ್ಷದ ಕಥೆ ಗೊತ್ತೇ ಇದೆ, ಆನೆ ಮೊಸಳೆ ಕಥೆ ಅದು ಇದು ಭಾಗವತ ಪುರಾಣದಲ್ಲಿ ಎಲ್ಲ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ಇಂದ್ರದ್ಯುಮ್ನ ರಾಜ ಶಾಪಗ್ರಸ್ತ ಅಗಸ್ತ್ಯರ ಶಾಪದಿಂದ ಆನೆಯನ್ನು ಪಡೆದು, ಇನ್ನೊಬ್ಬ ಹೂಹೋನೋ ಗಂಧರ್ವ ಅವ್ರ ನಾರದರ ಶಾಪದಿಂದ ದೇವಲ ಶಾಪದಿಂದ ಅವನೇನು ಮಾಡ್ತಾನೆ, ಅವನು ಇದಾಗಿರ್ತಾನೆ, ಯಾವುದು ಮೊಸಳೆ ಜನ್ಮವನ್ನು ಪಡೆದಿರ್ತಾನೆ. ಹಾಗಾದಾಗ ಆ ಆನೆಯನ್ನು ಕಾಪಾಡಬೇಕು, ಆನೆ ಇದು ಮಾಡಬೇಕಾದ್ರೆ ಒಂದ್ಸಾರಿ ತನ್ನ ಜೊತೆಯಲ್ಲಿ ಒಡಗುಟ್ಕೊಂಡು ಅದನ್ನು ನೀರಲ್ಲಿ ಆಡಬೇಕಾದ್ರೆ ಮೊಸಳೆ ಕಾಲು ಹಿಡ್ಕೊಳ್ಳುತ್ತೆ. ಕಾಲು ಹಿಡ್ಕೊಂಡಾಗ ಎಲ್ಲ ಅದರ ಸಂಗಡಿಗೆ ಎಲ್ಲ ಎಲ್ಲ ಏನು ಮಾಡಿದ್ವಿ ಇತರೆ ಆನೆಗಳೆಲ್ಲ ಎಳೆದರೂ ಕೂಡ ಮೊಸಳೆಯಿಂದ ಆನೆಯನ್ನು ಕಾಪಾಡೋಕ್ಕಾಗಲ್ಲ. ಯಾವಾಗ ತನ್ನ ಸ್ವಪ್ರಯತ್ನವೂ ಹೊರಟೋಯ್ತೋ ಆವಾಗ ಆನೆ ಆ ಗಜೇಂದ್ರ ಕೂಕೋತಾನೆ ಆದಿಮೂಲ ಅಂತ. ಆಗ ಭಗವಂತ ಗರುಡಾರೂಢನಾಗಿ ಬಂದು ಚಕ್ರವನ್ನು ಪ್ರಯೋಗ ಮಾಡಿ ಸುದರ್ಶನ ಚಕ್ರದಿಂದ ಆ ಒಂದು ಮೊಸಳೆಯ ಒಂದು ಇದಾಯಿತು, ಸಂಹಾರವಾಯಿತು. ಅದರಿಂದ ಮೊಸಳೆ ಇದರದಿರತಕ್ಕಂತಹ ಗಂಧರ್ವನ ಶಾಪ ವಿಮೋಚನೆಯಾಯಿತು. ಇಂದ್ರದ್ಯುಮ್ನವು ಕೂಡ ಆ ಒಂದು ಇದರಿಂದ ಶಾಪ ವಿಮೋಚನೆ, ಇದು ಗಜೇಂದ್ರ ಮೋಕ್ಷ ಅಂತ. ಈಗ ಗಜೇಂದ್ರ ವರದನಾಗಿದ್ದರೆ ಅವನೇ ವರದರಾಜ ಅಂತ ಹೇಳಿ ಆ ಗಜೇಂದ್ರನೇ ಮುಂದೆ ಇಂದ್ರನ ಐರಾವತವೇ ಕೂಡ ತಾನೂ ಕೂಡ ಒಂದು ಬೆಟ್ಟದ ರೂಪದಲ್ಲಿ ತಾನು ನೆಲೆಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರಿಂದ ಕಾಂಚೀಪುರದಲ್ಲಿ ಆ ಒಂದು ಬೆಟ್ಟದ ರೂಪದಲ್ಲೇ ಆ ಗಜೇಂದ್ರ ಇರೋದರಿಂದ ಅದಕ್ಕೆ ಹಸ್ತಿಗಿರಿ ಅಂತ ಹೇಳ್ತಾರೆ. ಕರಿಗಿರಿ, ಹಸ್ತಿಗಿರಿ, ಅದರಿಂದ ಕರಿರಾಜ ವರದ, ಹಸ್ತಿಗಿರಿ ವರದ ಅಂತ ಹೇಳ್ತಾರೆ. ಕಾ ಅಂದರೆ ಬ್ರಹ್ಮ, ಅದರಿಂದ ಕಾಂಚಿ ಅಂತ ಹೇಳಿದಾಗ ಬ್ರಹ್ಮ ಯಾಗ ಮಾಡಿದ ಸ್ಥಳ, ಅದರಿಂದ ಕಂಚಿ ವರದ ಅಂತಲೂ ಕೂಡ ಹೇಳ್ತಾರೆ. ವರದರಾಜಸ್ವಾಮಿ, ದೇವಾಧಿರಾಜಸ್ವಾಮಿ ಅಂತೆಲ್ಲ ಹೇಳ್ತಾರೆ. ಹೀಗೆ ಆ ಒಂದು ವರದರಾಜಸ್ವಾಮಿ ಬಹಳ ಒಂದು ವಿಶೇಷ ಏನಪ್ಪ ಅಂದರೆ ವರಪ್ರದ. ಹಾಗಾದರೆ ಶ್ರೀನಿವಾಸ ಸ್ವಾಮಿ ಇದಲ್ವಾ, ತಿರುಪತಿ ವೆಂಕಟರಮಣ ಸ್ವಾಮಿ ಹೇಗೋ, ಭಕ್ತರ ಅಭೀಷ್ಟಗಳದ್ದು ಹೇಗೋ, ಹಾಗೆ ಕಂಚಿ ವರದರಾಜನು ಕೂಡ ಹಾಗೇನೆ. ಅದರ ವಿಶೇಷತೆ ಏನಪ್ಪ ಅಂದರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರ ಮಾನಸಿಕ ಗುರುಗಳಾಗಿರತಕ್ಕಂತಹ ಇವರು ತಿರುಕ್ಕಚ್ಚಿನಂಬಿಗಳು, ಕಾಂಚಿಪೂರ್ಣರು ಅಂತ ಹೇಳಿ ಅವರು ಭಗವಂತನಿಗೆ ಆ ಒಂದು ಭೀಷಣಿಗೆ ಸೇವೆಯನ್ನು ಮಾಡ್ತಾ ಅವನ ಜೊತೆ ಸಂವಾದವನ್ನು ಮಾಡ್ತಾ ಇದ್ರು ಅಂತೂ ಸಂಪ್ರದಾಯದಲ್ಲಿ ಒಂದು ಪ್ರತೀತಿ. ರಾಮಾನುಜರಿಗೆ ತಾತ್ವಿಕವಾದ ಕೆಲವು ಸಂದೇಹಗಳಿತ್ತು. ಆ ಸಂದೇಹಗಳನ್ನು ಆ ಕಾಂಚಿಪೂರ್ಣರಲ್ಲಿ ಕೇಳಿಕೊಂಡಾಗ, ಕಾಂಚಿಪೂರ್ಣರು ವರದರಾಜ ಸ್ವಾಮಿ ಕೇಳಿದಾಗ, ವರದರಾಜ ಸ್ವಾಮಿ ಆ ಆರು ತಾತ್ವಿಕವಾದ ಸಂದೇಹಗಳಿಗೆ ಉತ್ತರವನ್ನು ಹೇಳಿದ್ರಿಂದ ಅವ್ರನ್ನ ಭಗವಂತನನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮೊದಲು ಗುರು ಶ್ರೀಮನ್ನಾರಾಯಣನೇ. ಆದ್ದರಿಂದ ಕಂಚಿ ವರದರಾಜ ಸ್ವಾಮಿ ಬಂದು ಅವನು ಆಚಾರ್ಯ ಸ್ವರೂಪಿಯೂ ಹೌದು ಅಂತ, ಆದ್ದರಿಂದ ಎಲ್ಲೆಲ್ಲೂ ಶ್ರೀ ವೈಷ್ಣವ ಸಂಪ್ರದಾಯಗಳಲ್ಲಿ ಆ ಒಂದು ವರದರಾಜ ಸ್ವಾಮಿಯ ಒಂದು ದೇವಸ್ಥಾನಗಳು ಇರುತ್ತೆ, ಹೆಚ್ಚಾಗಿ ನಾವು ಕಾಣಬಹುದಾಗಿದೆ. ಶ್ರೀ ವೈಷ್ಣವ ಅಗ್ರಹಾರಗಳಲ್ಲಿ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಆ ವರದರಾಜ ಸ್ವಾಮಿಯ ಒಂದು ಇದನ್ನು ವೈಭವವನ್ನು ಹೇಳಬೇಕು ಅಂದರೆ ಅದು ಕಂಚಿನಲ್ಲಿ ನಡೆದಿದ್ದು. ಅಲ್ಲಿ ಒಂದು ಮೇಷಮಾಸ ಹಸ್ತ ನಕ್ಷತ್ರದಲ್ಲಿ ಒಂದು ಭಗವಂತ ಆವಿರ್ಭಾವ ಆದ್ದರಿಂದ ಆ ಭಗವಂತನ ಆವಿರ್ಭಾವ ಮಹೋತ್ಸವದ ದಿನದಂದೇ ತೀರ್ಥ ನಕ್ಷತ್ರವಾಗಿ ತೆಗೆದುಕೊಂಡು ಪಾಂಚರಾತ್ರ ಆಗಮ ಪ್ರಕಾರವಾಗಿ ವಿಶೇಷವಾಗಿ ಅದೇನಪ್ಪ ಅಂದರೆ ದಶಗಟಿಕಾ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಅದನ್ನು ಅದಕ್ಕೆ ಸರಿಯಾಗಿ 9 ದಿವಸ ಹಿಂದಿನಿಂದ ಈ ಉತ್ಸವಗಳು ಆರಂಭ. ಅದಕ್ಕೆ ಧ್ವಜಾರೋಹಣ ಪೂರ್ವದಲ್ಲಿ ಮೊದಲು 2 ದಿವಸ ಮೊದಲು ಅಂಕುರಾರ್ಪಣವಾಗಿ, ಮಾರನೇ ದಿವಸ ಧ್ವಜಪಟಕ್ಕೆ ಅಧಿವಾಸಾದಿಗಳೆಲ್ಲ ನೆರವೇರಿಸಿ ಭಗವಂತನಿಗೆ ರಕ್ಷಾಬಂಧನ ಕೈಂಕರ್ಯ ನೆರವೇರಿಸಿ ಮೊದಲನೇ ಉತ್ಸವದಲ್ಲೇ ಭಗವಂತನಿಗೆ ಧ್ವಜಾರೋಹಣ ಪೂರ್ವಕವಾಗಿ ಉತ್ಸವ ಆಗುತ್ತೆ. ಅವತರಾತ್ರಿ ದೇವಾನ ದೇವತೆಗಳನ್ನೆಲ್ಲ ಆಹ್ವಾನ ಮಾಡತಕ್ಕಂತಹ ಭೇರಿ ತಾಳನ ಅಂತ ಹೇಳಿ ಸಕಲ ವಾದ್ಯಗಳನ್ನು ಅರ್ಥಿಸಿ ಆ ದೇವತೆಗಳಿಗೆ ಇರತಕ್ಕಂತಹ ರಾಗತಾಳ ನೃತ್ಯಾದಿಗಳನ್ನೆಲ್ಲ ಪ್ರದರ್ಶನ ಮಾಡಿ ಅವರಿಗೆ ಒಂದು ಸಂತೃಪ್ತಿಗೊಳಿಸಿ ಆಯಿಕಟ್ಟಲು ಆವಾಹನೆ ಮಾಡಿ ಅವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾಗಶಾಲೆಯಲ್ಲಿ ಭಗವಂತನನ್ನು ಕಲಶದಲ್ಲಿ, ಮಂಡಲದಲ್ಲಿ, ಮತ್ತು ಅಗ್ನಿಯಲ್ಲಿ, ಮತ್ತು ಮೂರ್ತಿ ರೂಪದಲ್ಲಿ, ಹೀಗೆ 4 ವಿಧವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತೀವಿ. ಪ್ರತಿ ದಿವಸದಿಂದ ಮೊದಲನೇ ದಿವಸದಿಂದ ಹಂಸಾವಾಹನ, 2ನೇ ದಿವಸ ಶೇಷವಾಹನ, 3ನೇ ದಿವಸ ಬಂದು ಸೂರ್ಯ ಚಂದ್ರಮಂಡಲಗಳಲ್ಲಿ, 4ನೇ ದಿವಸ ಭಗವಂತನಿಗೆ ಮುಡಿ ಉತ್ಸವ ಅಂತ ಮೇಲ್ಕೋಟೆ ವೈದ್ಯ ಮುಡಿದ್ರೆ ಹೇಗೋ ಹಾಗೆ, 5ನೇ ದಿವಸ ಬೆಳಗ್ಗೆ ಗರುಡಾರೂಢನಾಗಿ ಅಲಂಕಾರ, ಸಂಜೆ ಪ್ರಹ್ಲಾದ ಪರಿಪಾಲನ ನರಸಿಂಹಾವತಾರದ ಅಲಂಕಾರದಲ್ಲಿ, 6ನೇ ದಿವಸ ಭಗವಂತನಿಗೆ ಜಲದ್ರೋಣಿ ಅವಗಾಹನ ಅಂತ ಹೇಳ್ಬಿಟ್ಟು ವಸಂತ ಜಲಾವಗಾಹನ, ಅದು ಆನೆ ವಸಂತ ಅಂತ ಹೇಳ್ತೀವಿ. ಅದಾದ ಮೇಲೆ ಆನೆ ವಾಹನ ಆಗುತ್ತೆ. ಅವತ್ತರಾತ್ರಿ ಕಲ್ಯಾಣೋತ್ಸವವನ್ನು ಮಾಡಿ ಇಷ್ಟು ಆದಮೇಲೆ ರಥೋತ್ಸವ 7ನೇ ದಿವಸ ನಡೆಯುತ್ತೆ. ರಥೋತ್ಸವ ಆದ ಮೇಲೂ ಕೂಡ ಕೈಂಕರ್ಯಗಳು ಉಂಟು, ಅಷ್ಟಕ್ಕೆ ಮುಕ್ತಾಯವಾಗಲ್ಲ. ರಥೋತ್ಸವದ 6ನೇ ದಿವಸ ಭಗವಂತನಿಗೆ ಡೋಲೋತ್ಸವ ಆಗುತ್ತೆ. ತೆಪೋತ್ಸವ ಅನ್ನತಕ್ಕಂಥದ್ದು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದು, ಮೊದಲು ಹೆಬ್ಬಾಳು ಜಲಾಶಯದಲ್ಲಿ ನಡೀತಾ ಇತ್ತು, ಕಳೆದ ವರ್ಷದಿಂದ ಅಲ್ಲಿ ಹೋಗ್ತಾ ಇಲ್ಲ ಕಾರಣಾಂತರಗಳಿಂದ. ಹಾಗಾಗಿ ಇಲ್ಲಿ ಅದನ್ನು ಸಾಂಕೇತಿಕವಾಗಿ ನೆರವೇರಿಸಿ ತದನಂತರ ಡೋಲೋತ್ಸವ, ಮೃಗಯಾತ್ರೋತ್ಸವ ಅಂತ ಹೇಳಿ ಇರತಕ್ಕಂತಹದ್ದನ್ನು ಕಳೆದ ಸುಳಿಗೆ ಅಂತ ಹೇಳಿ ಉತ್ಸವ ಅಂತ ಆಗುತ್ತೆ ಕುದುರೆ ವಾಹನದಲ್ಲಿ. ಮಾನವಸ ಬೆಳಿಗ್ಗೆ ನಗರ ಶೋಧನೆ ಉತ್ಸವ ಆಗಿ ಲಕ್ಷ್ಮೀ ಪ್ರಣಯಕಲಹ ಪೂರ್ಣಾಭಿಷೇಕ ತೀರ್ಥ ಸ್ನಾನ ಆಗಿ ಸಂಜೆ ಪೂರ್ಣಾಹುತಿಯೊಂದಿಗೆ ಎಲ್ಲ ಆದಮೇಲೆ ಮಹಾಕುಂಭ ಪ್ರೋಕ್ಷಣದೊಂದಿಗೆ ಮಹೋತ್ಸವ ಸಂಪನ್ನವಾಗುತ್ತೆ. 6ನೇ ದಿವಸ ಇರತಕ್ಕಂಥದ್ದು ಭಗವಂತನಿಗೆ ಪ್ರಾಯಶ್ಚಿತ್ತವಾಗಿ ಮಹೋತ್ಸವದಲ್ಲಿ ಆಗಿರತಕ್ಕಂತಹ ಮಂತ್ರಲೋಪ

ಕ್ರಿಯಾಲೋಪಾದಿಗಳ ಪ್ರಾಯಶ್ಚಿತ್ತ. ಅದಕ್ಕೆ ಪುಷ್ಪಯಾಗ ಪುರಸ್ಸರವಾಗಿ ಈ ದ್ವಾದಶ ಆರಾಧನೆ ಅಂತ ಹೇಳಿ ಅದನ್ನು ಆಚರಣೆ ಮಾಡಿ ಧ್ವಜ ಅವರೋಹಣ ಮಾಡಿ ಆವಾಹನೆ ಮಾಡಿರ್ತಕ್ಕಂತಹ ಸಕಲ ದೇವತೆಗಳನ್ನು ಕೂಡ ವಿಸರ್ಜಿಸಲಾಗುತ್ತೆ. ಇವಿಷ್ಟು ಈ ಒಂದು ಮಹೋತ್ಸವದ ಬ್ರಹ್ಮೋತ್ಸವದ ವಿಧಾನಗಳು ಆ ತಯಾರಿಗಳು ಅಂತ ಹೇಳಿದ್ರಲ್ಲ, ಅದು ಇದು ಶಾಸ್ತ್ರೀಯವಾಗಿರತಕ್ಕಂಥದ್ದು ಕೂಡ ನಡೆದಿರುತ್ತೆ.

0: ಕೇಳುಗರೇ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ಪಟ್ಟಣದಲ್ಲಿ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಜರುಗುವ ಪ್ರಸಿದ್ಧ ಬ್ರಹ್ಮ ರಥೋತ್ಸವದ ಆಚರಣೆಯ ಹಿನ್ನೆಲೆ ಹಾಗೂ ವಿಶೇಷತೆ ಕುರಿತು ದೇವಸ್ಥಾನದ ಹಂಗಾಮಿಕರಾದ ಶ್ರೀಯುತ ವಿನಯ್ ಬಿಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ಆತ್ಮೀಯರಿ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಸ್ವಲ್ಪ ಬುದ್ಧಿಗಳಿಗೆ ದೊರೆಯುವಂಥ ಫಲವು ನಾಶವುಳ್ಳತಕ್ಕಂಥದ್ದು. ಅದೇ ದೇವತೆಗಳನ್ನು ಭಜಿಸುವವರು ದೇವತೆಗಳನ್ನೇ ಪಡೆಯುತ್ತಾರೆ, ಇನ್ನು ನನ್ನನ್ನು ಭಜಿಸುವರು ನನ್ನನ್ನೂ ಪಡೆಯುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ಯಥಾ ಭಾವ ತಥಾ ದೃಷ್ಟಿಹಿ, ಯಥಾ ದೃಷ್ಟಿಹಿ ತಥಾ ಭಾವ ಅನ್ನುವಂಥ ಒಂದು ಸಂಸ್ಕೃತದ ಮಾತಿನಂತೆ ಅದಕ್ಕೆ ಪೂರಕವಾಗಿ ಕೃಷ್ಣ ಹೇಳ್ತಿದ್ದಾನೆ. ಅಥವಾ ಕೃಷ್ಣನ ಈ ಮಾತಿನಂತೆ ಈ ಸಂಸ್ಕೃತದ ಒಂದು ಮಾತು ಉದ್ಭವ ಆಗಿದೆ ಅಂತಲೇ ನಾವು ಹೇಳಬೇಕು. ನಾವು ಹೇಗೆ ಯೋಚನೆ ಮಾಡ್ತೀವೋ, ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ, ನಾವು ಯಾವುದನ್ನು ಸದಾಕಾಲ ನೆನಪಿಸ್ಕೊಳ್ತಾ ಇರ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು. ದೇವರೇನೋ ಇವರು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಆದರೆ ಇದನ್ನು ಕೇಳುವವರು ಅಲ್ಪ ಬುದ್ಧಿಗಳು. ಅವರಿಗೆ ಜೀವನದಲ್ಲಿ ಯಾವುದು ಶ್ರೇಷ್ಠವಾದುದು ಮತ್ತು ಯಾವುದು ಗೌಣವಾದುದು ಎಂಬುವುದು ಗೊತ್ತಿಲ್ಲ. ವಜ್ರದ ಗಣಿಯ ಹತ್ತಿರ ಕುಳಿತು ವಜ್ರವನ್ನು ಹುಡುಕುವುದನ್ನು ಬಿಟ್ಟು ಗಾಜಿನ

ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಹೆಂಗೆ ಆಗತ್ತೆ ಅಂತಂದ್ರೆ, ದೊಡ್ಡ ಒಂದು ದೊರೆಯ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಒಂದೆರಡು ಬದನೆಕಾಯಿ ಕೇಳು ಕೊಡು ಅಂತ ಹೇಳಿ ಕೇಳ್ದಂಗೆ ಆಗತ್ತೆ. ದೊಡ್ಡ ದೊರೆ ಅವನು, ಅವನ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡು ನಮಗೊಂದು ಜಮೀನ್ದಾರಿಕೆಯನ್ನೇ ಕೊಡಬಲ್ಲ, ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ

ಅದನ್ನೆಲ್ಲ ಬಿಟ್ಟು ಕೆಲಸಕ್ಕೆ ಬಾರದಂತ ಎರಡು ಬದನೆಕಾಯಿ ಕೊಡು ಸಾಕು ಅಂತ ಹೇಳಿ ನಾವು ಕೇಳ್ತಾ ನಿಂತ್ಬಿಡ್ತೀವಿ. ಅದಕ್ಕೋಸ್ಕರನೇ ಕೃಷ್ಣ ಹೇಳ್ತಿರೋದು, ನೀನು ಏನನ್ನು ಬೇಡ್ತೀಯೋ ದೊಡ್ಡದಾದದನ್ನೇ ಬೇಡ್ಕೋ ಅಂತ. ಹಾಗಂತ ಹೇಳಿ ನನಗೊಂದು ಪುಟ್ಟ ಮನೆ ಕೊಡು ಅಂತ ಹೇಳೋರು ನನಗೊಂದು ದೊಡ್ಡ ಬಂಗ್ಲೆ ಕೊಡು ಅಂತಲೋ, ಅಥವಾ ನನಗೊಂದು ಚಿಕ್ಕ ಕಾರ್ ಸಿಕ್ಕಿದ್ರೆ ಸಾಕು ಅಂತ ಇದ್ದವಂಥವ್ರು BMW ಕಾರನ್ನು ಕೇಳಿ ಅಂತಲ್ಲ. ನಾವು ಲೌಕಿಕ ವಸ್ತುಗಳಿದೆಯಲ್ಲ ಈ ಪ್ರಪಂಚದಲ್ಲಿ, ಆ ಎಲ್ಲ ಲೌಕಿಕ ವಸ್ತುಗಳು ಅಲ್ಪ ಬುದ್ಧಿಯುಳ್ಳಂಥ ವಸ್ತುಗಳು, ಅವೆಲ್ಲ ಒಂದು ಕನಿಷ್ಠ ವಸ್ತುಗಳಿದ್ದಂಗೆ. ದೇವರು ನಮಗೆ ಯಾವ ವಸ್ತುಗಳು ಬೇಕೋ ಅದನ್ನು ಕೊಡ್ತಾನೆ ನಿಜ, ಆದರೆ ದೇವರು ನೀಡುವಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಆ ದೇವರನ್ನೇ ನಮ್ಮವರನ್ನಾಗಿ ಮಾಡ್ಕೊಂಡ್ಬಿಟ್ರೆ ಅದಿನ್ನೆಷ್ಟು ಶ್ರೇಷ್ಠವಾಗಿರಬಹುದು ಅಲ್ವಾ? ಹಾಗಾಗಿಯೇ ಅಲ್ಪ ಬುದ್ಧಿಗಳಿಗೆ ಯಾವುದನ್ನು ಭಗವಂತನಿಂದ ಬೇಡುತ್ತೇವೆಯೋ ಅದು ನಾಶವುಳ್ಳದ್ದು, ಅಂದರೆ ನಾಶ ಇದೆ ಅದಕ್ಕೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾವು ಕೇಳುವಂತಹ ಪ್ರಿಯವಾದ ವಸ್ತುವಿನ ಹಿಂದೆ ಕೇಳದ ಅಪ್ರಿಯವಾದುದು ಬರುತ್ತೆ, ಅದನ್ನು ನಾವು ತ್ಯಜಿಸೋದಕ್ಕೆ ಆಗೋದಿಲ್ಲ. ಒಂದಕ್ಕೆ ಕೈ ಒಡ್ಡಿದರೆ ಮತ್ತೊಂದನ್ನು ಸ್ವೀಕರಿಸಲೇಬೇಕಾಗಿದೆ. ಪ್ರಿಯ ಅಪ್ರಿಯ ಅಂಥೇಳಿ ಬೇರೆ ಬೇರೆ ಇಲ್ಲ, ಅವೆರಡೂ ಕೂಡ ಒಂದೇ ನಾಣ್ಯದ ಎರಡು ಭಾಗಗಳು. ಎಂತಹ ಪ್ರಿಯವಾದ ವಸ್ತುವನ್ನೇ ಆಗಲಿ ನಾವು ಪಡೆದ್ರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅಥವಾ ನಾವು ಅದನ್ನು ಬಿಟ್ಟು ಹೋಗ್ತೇವೆ. ನಾವು ಎಂಥ ದೊಡ್ಡ ಐಷಾರಾಮಿ ಬಂಗಲೆಯನ್ನೇ ಕಟ್ಟಿಸ್ಕೊಂಡಿರ್ಬೋದು, ಎಷ್ಟೇ ದೊಡ್ಡ ದೊಡ್ಡದಾದಂಥ ಚಿನ್ನವನ್ನೇ ಪಡ್ಕೊಂಡಿರ್ಬೋದು, ಅಥವಾ ಎಂತೆಂಥ ವಸ್ತುಗಳು ನಮ್ಮ ಬಳಿ ಇರಬಹುದು, ಅದೆಷ್ಟೋ ಪಾರಂಪರಿಕ ವಸ್ತುಗಳಿರ್ಬೋದು, ಅಥವಾ ತುಂಬ ಹಳೆಯ ಕಾಲದ ರಾಜಮನೆತನದ ಒಂದು ವಸ್ತುಗಳೇ ಇರಬಹುದು. ಎಷ್ಟೇ ಪ್ರಿಯವಾದ ಎಷ್ಟೇ ಮೌಲ್ಯ ಉಳ್ಳಂಥ ಒಂದು ವಸ್ತುಗಳನ್ನು ನಾವು ನಮ್ಮ ಬಳಿ ಇಟ್ಕೊಂಡ್ರೂ ಕೂಡ ನಮ್ಮ ಜೀವ ಹೋದ ಕೂಡಲೇ ನಾವು ಅದನ್ನೆಲ್ಲ ಬಿಟ್ಟು ಹೋಗಬೇಕು. ಯಾರೂ ಕೂಡ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ ಪ್ರಿಯವಾದುದನ್ನು ನಾವು ಪಡ್ಕೊಳ್ತಾ ಇರುವಾಗಲೇ ಅದರ ಹಿಂದೆ ಇರುವಂಥ ಅಪ್ರಿಯವಾದದ್ದು ನಮಗೆ ಕಹಿಯಾಗಿ ತೋರ್ತಾ ಹೋಗುತ್ತೆ. ಅದನ್ನು ಬಿಸಾಡೋದಕ್ಕೂ ಆಗೋದಿಲ್ಲ, ಅದನ್ನು ಗೊಣಗಾಡಿಕೊಂಡು ನುಂಗಲೇಬೇಕಾಗತ್ತೆ. ಹಾಗಾಗಿ ಇತರ ದೇವತೆಗಳನ್ನು ಆರಾಧಿಸುವವರು ಆ ದೇವತೆಗಳನ್ನು ಹೊಂದುತ್ತಾರೆ. ಅವರು ಕಳೆದುಕೊಂಡ ವಸ್ತುಗಳನ್ನು ಈಗ ಭರ್ತಿ ಮಾಡಬೇಕಾಗಿದೆ, ಅದಕ್ಕಾಗಿಯೇ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರಬೇಕಾಗತ್ತೆ. ಅಲ್ಲಿಗೆ ಹೋಗುವುದು ಕೂಡ ಅದೇನು ದೇವರ ಮೇಲಿನ ಪ್ರೀತಿಯಿಂದಲ್ಲ, ತಮ್ಮ ಭೋಗ ವಸ್ತುಗಳು ರಿಪೇರಿಗೆ ಬಂದಿವೆ, ಅದಕ್ಕೆ ಒಂದು ರೀತಿ ಸ್ಪೇರ್ ಪಾರ್ಟ್ಸ್ಗಳು ಈ ಪ್ರಪಂಚದ ಗುಜುರಿಯಲ್ಲಿ ಸಿಕ್ಕೋದಿಲ್ಲ, ಅದಕ್ಕಾಗಿಯೇ ದೇವರ ಬಳಿಗೆ ಹೋಗ್ತಾರೆ. ಆದರೆ ಭಗವಂತನನ್ನು ಪ್ರೀತಿಗಾಗಿ ಪ್ರೀತಿಸುವ ಭಕ್ತ ಮಾತ್ರ ಭಗವಂತನೆಡೆಗೆ ಹೋಗ್ತಾನೆ. ಅವನಿಂದ ಆ ಭಗವಂತನಿಂದ ಏನನ್ನೂ ಯಾಚಿಸುವುದಕ್ಕೆ ಹೋಗೋದಿಲ್ಲ, ಅವನಿಗೆ ದೇವರೇ ಬೇಕಾಗಿರುವಂಥದ್ದು. ಅವನ ಖಜಾನೆಯೊಳಗೆ ಇರುವಂಥ ಚೂರು ಪಾರುಗಳಲ್ಲ. ಹಾಗಾಗಿ ಅನ್ಯ ದೇವತಾ ಭಕ್ತರು ಇಲ್ಲಿ ಅವಿವೇಕಿಗಳೆಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಅವರಿಗೆ ಸಿಗುವ ಫಲವೂ ಕೂಡ ಅಶಾಶ್ವತ, ಶಾಶ್ವತ ಅಲ್ಲ. ಹಾಗಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರು ನನ್ನನ್ನೇ ಸೇರುತ್ತಾರೆ ಎಂದು ಹೇಳ್ತಾ ಇರುವಂಥ ಅರ್ಥ ಇಷ್ಟೇ. ನೀನು ಯಾವುದನ್ನು ಯೋಚನೆ ಮಾಡ್ತಿರ್ತೀಯೋ, ಯಾವುದನ್ನು ಪೂಜಿಸ್ತಾ ಇರ್ತೀಯೋ, ಯಾವುದನ್ನು ಪಡಿಬೇಕು ಅಂಥೇಳಿ ಹಂಬಲಿಸ್ತಿರ್ತೀಯೋ ಅದೇ ನಿನಗೆ ಕೊನೆಯಲ್ಲಿ ಸಿಗುವಂಥದ್ದು. ಹಾಗಾಗಿ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಅದನ್ನು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವಂಥ ಸಾಧನೆ ಮಾಡುವವರಿಗೆ ಸಿಗುವಂಥ ಆನಂದ ಶಾಶ್ವತವಾಗಿರುವಂಥದ್ದು. ಅಜ್ಞಾನಿ ಜೀವವು ತನ್ನ ಉಪಾಧಿಗಳಲ್ಲಿ ಮೋಹಗೊಂಡು ಆ ಮೂಲಕ ಸಂಸಾರವನ್ನು ಅನುಭವಿಸಿದ ಹಾಗೆ, ವಿಚಾರವಂತ ಸಾಧಕರು ಪ್ರಾಪಂಚಿಕ ವಸ್ತುಗಳಲ್ಲಿ ನಿಜವಾದ ಸುಖ ಇಲ್ಲ ಎಂಬುದನ್ನು ಅರಿತು ಅವುಗಳ ಬೆನ್ನಟ್ಟದೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿಕೊಳ್ತಾರೆ. ತಮ್ಮ ಮನಸ್ಸನ್ನು ಧ್ಯಾನದ ಮೂಲಕ ಆತ್ಮನಲ್ಲಿಯೇ ನೆಲೆಸಿಕೊಂಡು ಸ್ವರೂಪಾನಂದದ ನಿಧಿಯನ್ನು ಗಳಿಸ್ತಾರೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣನು ನಾನು ಎಂದು ಹೇಳಿದಾಗ ಅದು ನಮ್ಮೆಲ್ಲರ ಆತ್ಮಸ್ವರೂಪವನ್ನು ಸೂಚಿಸುತ್ತದೆಯೇ ಹೊರತು ಕೃಷ್ಣ ಎಂಬ ಭಗವಂತ ಮಾತ್ರ ಅಲ್ಲ. ಆದುದರಿಂದ ಕೃಷ್ಣ ಇಲ್ಲಿ ನನ್ನ ಭಕ್ತರು ನನ್ನನ್ನೇ ಬಂದು ಸೇರುತ್ತಾರೆ ಎನ್ನುವಾಗ ದೇವ

ಅತ್ತೆಯ ಮಗನಾಗಿ ಅಷ್ಟಮೀ ದಿವಸ ಮಧುರೆಯಲ್ಲಿ ಹುಟ್ಟಿದ ಕೃಷ್ಣನ್ಗಾಗಿ ಹೇಳ್ತಾ ಇರೋ ಮಾತಲ್ಲ ಇದು. ತಾನು ಸಮರ್ಪಕವಾದ ಅಖಂಡ ಬ್ರಹ್ಮನೆಂಬ ಪೂರ್ಣ ಪ್ರಜ್ಞೆಯಿಂದ ಹೇಳ್ತಾ ಇದ್ದಾನೆ ಕೃಷ್ಣ. ಆದುದರಿಂದ ಈ ಹೇಳಿಕೆಯ ಅರ್ಥ ಏನು ಅಂತಂದ್ರೆ, ನೀನು ನನ್ನನ್ನ ಪೂಜಿಸಿದ್ರೆ ನೀನು ನನ್ನನ್ನೇ ಪಡಿತೀಯ ಅನ್ನುವಂಥ ಒಂದು ವಾಕ್ಯದ ಅರ್ಥ ಏನಂತಂದ್ರೆ, ಇಲ್ಲಿ ಆತ್ಮನನ್ನ ತಿಳಿದವನು ಆತ್ಮನೇ ಆಗುತ್ತಾನೆ ಎಂಬಂತೆ. ಆತ್ಮನನ್ನು ತಿಳಿದವನು ಆತ್ಮನನ್ನೇ ಆಗುತ್ತಾನೆ, ಅಥವಾ ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗುತ್ತಾನೆ. ಹಾಗಾಗಿ ಇಲ್ಲಿ ತನ್ನನ್ನು ತಾನು ತಿಳ್ಕೊಳ್ಬೇಕಾಗಿರೋದು ಪರಮ ಸತ್ಯ ಅನ್ನುವಂಥ ಅಂಶವನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಹೊರತು, ಕೇವಲ ಗೋಪಿ ಲೋಲ ಆಗಿರುವಂಥ ಕೃಷ್ಣನನ್ನು ಭಜಿಸಿ ಅಂತಲ್ಲ. ಹಾಗಾಗಿ ತನ್ನನ್ನು ತಾನು ತಿಳಿಬೇಕು ಎಂಬ ಈ ಮಾತಿಗೆ ಮುದ್ದುರಾಮ ಅದು ಯಾವ ಮಾತನ್ನು ಹೇಳ್ತಾ ಇದ್ದಾನೆ, ಅದು ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನುಡಿ ಸತ್ಯ ಬಿಡು ಹಿಂಸೆ ಮರೆ ಮೋಹ ಅದು ಧರ್ಮ, ನುಡಿ ಸತ್ಯ ಬಿಡು ಹಿಂಸೆ.

ಹಾಗಾಗಿ ಧರ್ಮದ ಸಿದ್ಧ ರಸಕ್ಕೆ ನಾವು ಸಿದ್ಧಗೊಳಿಸಬೇಕು ಅಂತೇಳಂದ್ರೆ, ನಾವು ಸತ್ಯವನ್ನು ನುಡಿಯಬೇಕು, ಹಿಂಸೆಯನ್ನು ಬಿಡಬೇಕು, ಮೋಹಗಳನ್ನು ಮರೆಯಬೇಕು. ಆಗ ನಾವು ಧರ್ಮವನ್ನು ಪಾಲಿಸ್ದಂಗಾಗತ್ತೆ. ನಯವಿಲ್ಲದೆ ಹೋದರೆ, ದಯೆ ಇಲ್ಲದೆ ಹೋದರೆ ಅದು ಧರ್ಮ ಹೇಗಾದೀತು? ಸಾರ ಸುಖ ಸಂತಸಕ್ಕೆ ಪರಮ ಪದ ಕದುವೇ ನೆಲೆ. ಹಾಗಾಗಿ ಸತ್ಯ, ಹಿಂಸೆಯನ್ನು ಬಿಡುವಂಥದ್ದು, ಮೋಹವನ್ನು ತ್ಯಜಿಸುವಂಥದ್ದು ಮಾಡಿದಾಗ ನಮ್ಮನ್ನು ನಾವು ಅರಿತುಕೊಳ್ಳುವಲ್ಲಿ ನಾವು ಸಾಫಲ್ಯವನ್ನು ಸಾಧಿಸ್ತೇವೆ. ಅಂಥ ಒಂದು ಸಾಫಲ್ಯಕ್ಕೆ ನಮ್ಮೆಲ್ಲರ ಚಿತ್ತ ಹರಿಯಲಿ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕಲ್ಲೇಟೀರ ಕುಟುಂಬಕ್ಕೆ ತಂಡಕ್ಕೆ ಜಯ. ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾವೇಶ ಆಯೋಜಿಸಲಾಗುತ್ತಿದ್ದು, ರಾಜ್ಯಾದ್ಯಂತ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ಅಭೂತಪೂರ್ವ ಯಶಸ್ವಿ ಯೋಜನೆಗಳ ಅನುಷ್ಠಾನ ಮತ್ತಿತರ ಇಲಾಖೆಗಳ ಪ್ರಗತಿ ದರ್ಶನ ಕುರಿತ ವಸ್ತು ಪ್ರದರ್ಶನ ನಡೆಯಲಿದೆ. ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ನಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು

0: ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದು ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನಲ್ಲಿ ಇಂದು ಆರೋಪಿಸಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬೆಂಬಲಿಗರು ದೆಹಲಿಯಲ್ಲಿ ಬೀಡು ಬಿಟ್ಟು ಅಧಿಕಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ, ಆದರೆ ರಾಜ್ಯದ ಜನತೆಯ ನೆರವಿಗೆ ಧಾವಿಸುತ್ತಿಲ್ಲ ಎಂದು ದೂರಿದರು. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ, ವ್ಯಾಪಕ ಭ್ರಷ್ಟಾಚಾರಗಳಿಂದಾಗಿ ಅಧಿಕಾರಿಗಳ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದಂತಾಗಿದೆ ಎಂದರು. ಇದೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ಸಾರ್ವಜನಿಕ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಯುವ ಜನತೆಯ ಆಶೋತ್ತರ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದ್ದು ಎಲ್ಲಾ ರೀತಿಯ ನೆರವು ಒದಗಿಸುತ್ತಿದೆ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಮುಖ್ಯ ಪ್ರವೇಶ ದ್ವಾರ ಉದ್ಘಾಟನೆ ಹಾಗೂ ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನತೆ ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನ್ನಡೆದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬಹುದು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲೇ 5ನೇ ಸ್ಥಾನವನ್ನು ಪಡೆಯುವ ಮೂಲಕ ಗುಣಮಟ್ಟದ ಸಾಧನೆಯನ್ನು ಮಾಡಿದೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶ್ರಮ ದೊಡ್ಡದು ಎಂದರು. ಶಾಸಕ ಪಿ ರವಿಕುಮಾರ್ ಗಣಿಗ ಮಾತನಾಡಿ, ರಾಜ್ಯದಲ್ಲಿ ಎಲ್ಲೂ ಇರದ ಆಪಲ್ ಲ್ಯಾಬ್ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಶೀಘ್ರದಲ್ಲೇ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಉತ್ತಮ ಕ್ಯಾಂಟೀನ್ ಮತ್ತು ಬಾಸ್ಕೆಟ್ ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ವಿಶ್ವವಿಖ್ಯಾತ ದೇವಸ್ಥಾನಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಪುನರುಜ್ಜೀವನಗೊಳಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಲಕ್ಕುಂಡಿಯ ಶಿಲ್ಪ ಕಲಾಕೃತಿಗಳ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಲಕ್ಕುಂಡಿ ಗ್ರಾಮದಲ್ಲಿರುವ ದೇವಾಲಯಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಕೈಗೊಂಡು ಅದಕ್ಕೆ ಸೂಕ್ತ ಅನುದಾನ ಬಿಡುಗಡೆ ಮಾಡಿದೆ ಎಂದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿಸಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಿಲ್ಲೆಯ ನಾಪೋಕ್ಲು ಗ್ರಾಮದಲ್ಲಿ ಕಳೆದ 1 ತಿಂಗಳಿನಿಂದ ನಡೆದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಕುಲ್ಲೇಟೀರ ಕುಟುಂಬ ತಂಡವು ಜಯಗಳಿಸಿದೆ. ಇಂದು ನಡೆದ ರೋಚಕ ಫೈನಲ್ಸ್ನಲ್ಲಿ ಚಪ್ಪುಡೀರ ತಂಡವನ್ನು 3-1 ಗೋಲುಗಳ ಅಂತರದಿಂದ ಕುಲ್ಲೇಟೀರ ತಂಡವು ಮಣಿಸಿ ಚೇನಂಡ ಕಪ್ ಹಾಕಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಫೈನಲ್ ಪಂದ್ಯಾಟವನ್ನು ಕೇಂದ್ರದ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಸಂಸದ ಯದುವೀರ್ ಒಡೆಯರ್, ಶಾಸಕ ಎಎಸ್ ಪೊನ್ನಪ್ಪ, ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಿಕೆ ಬೋಪಣ್ಣ ಸೇರಿದಂತೆ ಹಲವು ಗಣ್ಯರು ವೀಕ್ಷಿಸಿದರು. ಕೊಡವ ಸಮುದಾಯದಲ್ಲಿ ಹಾಕಿ ಕ್ರೀಡೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 26 ವರ್ಷಗಳ ಹಿಂದೆ ಕರಡ ಗ್ರಾಮದಲ್ಲಿ ಪಾಂಡಂಡ ಕುಟ್ಟಪ್ಪ ಅವರ ವಿನೂತನ ಪರಿಕಲ್ಪನೆಯಾಗಿ ಜಾರಿಗೊಂಡ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾಟ ಇದೀಗ ಯಶಸ್ವಿ 26ನೇ ವರ್ಷವನ್ನು ಪೂರೈಸಿದೆ. ಈ ವರ್ಷ ದಾಖಲೆಯ 383 ಕುಟುಂಬ ತಂಡಗಳ 3,600 ಆಟಗಾರರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವರ್ಷ ಅಜ್ಜಿ ಕುಟೀರ ಕುಟುಂಬದವರು ಹಾಕಿ ಪಂದ್ಯಾಟವನ್ನು ಆಯೋಜಿಸಲಿದ್ದಾರೆ. ದೇಶದ ಪ್ರಗತಿಯಲ್ಲಿ ಕಾರ್ಮಿಕರ ಕೊಡುಗೆ ಅಪಾರವಾಗಿದ್ದು ಅವರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಇಂದು ನೋಂದಾಯಿತ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಇಲಾಖೆಯಲ್ಲಿ ಹಲವು ಸುಧಾರಣೆಗಳನ್ನು ತರಲಾಗಿದ್ದು ಕಾರ್ಮಿಕರ ಅನುಕೂಲಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಜಿಲ್ಲೆಯ ಯುವ ಕಾರ್ಮಿಕರು ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಹೋಗದೆ ಸ್ಥಳೀಯ

0: ಸುಲಭವಾಗಿ ಲಭ್ಯವಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಲಾಗಿದ್ದು 256 ಕಡೆ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮವಹಿಸಬೇಕೆಂದು ಸೂಚಿಸಿದರು. ಪ್ರಯಾಣಿಕರ ಸಾಮರ್ಥ್ಯ ಮತ್ತು ಅನುಕೂಲತೆಯನ್ನು ಹೆಚ್ಚಿಸಲು ನೈರುತ್ಯ ರೈಲ್ವೆಯು ಕೆಲವು ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ನಿರ್ಧರಿಸಿದೆ. ಪ್ರತಿ ರೈಲಿಗೂ ತಲಾ 1 ಎಸಿ 3 ಟೈರ್ ಬೋಗಿ, 3 ಸ್ಲೀಪರ್ ಕ್ಲಾಸ್ ಬೋಗಿ, 1 ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಸೇರಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ಹೇಳಿಕೆಯಲ್ಲಿ ತಿಳಿಸಿದೆ. ಯಶವಂತಪುರ ವಿಜಯಪುರ, ಯಶವಂತಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳಿಗೆ 5 ಹೆಚ್ಚುವರಿ ಬೋಗಿಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಇದರೊಂದಿಗೆ ಒಟ್ಟು ಬೋಗಿಗಳ ಸಂಖ್ಯೆ 13-18 ಏರಿಕೆಯಾಗಿದೆ. ಈ ಪರಿಷ್ಕೃತ ಬದಲಾವಣೆ ಯಶವಂತಪುರದಿಂದ ಮೇ 8 ಮತ್ತು ವಿಜಯಪುರದಿಂದ ಮೇ 9 ಜಾರಿಗೆ ಬರಲಿದೆ. ಯಶವಂತಪುರ ಹಿಂದೂಪುರ, ಯಶವಂತಪುರ ಕಾಯ್ದಿರಿಸದ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳ ಸಂಖ್ಯೆಯನ್ನು ಸಹ 13-18 ಹೆಚ್ಚಿಸಲಾಗಿದೆ. ಪರಿಷ್ಕೃತ ಯೋಜನೆಯು ಇದೇ 10 ಯಶವಂತಪುರ ಮತ್ತು ಹಿಂದೂಪುರ ಎರಡೂ ಕಡೆಗಳಿಂದ ಜಾರಿಗೆ ಬರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಒಣಹವೆ ಇತ್ತು. ಮೈಸೂರು ಪಿಟಿಒನಲ್ಲಿ 4, ನಾಗಮಂಗಲ 3, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 43.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಇದೇ 20 ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಅವಲೋಕನ ಕುರಿತು HDKOTE ತಾಲೂಕು ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ರಾಜು ಸಿಎನ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ನಮ್ಮ ತಾಲೂಕಿನ ಶಿಕ್ಷಕರಿಗೆ, ಮಕ್ಕಳಿಗೆ, ಪೋಷಕರಿಗೆ ಅಭಿನಂದನೆಗಳನ್ನು ತಿಳಿಸಲು ಇವತ್ತು ನಮ್ಮ ಜೊತೆ ಇದ್ದಾರೆ HDKOTE ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜು ಸಿಎನ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು.
3: ಹಾಂ ಸರ್, ಬಹಳ ಸಂತೋಷ ಆಗ್ತಾ ಇದೆ ಸರ್. ಯಾಕಂದರೆ ತಾವು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದಾಗಲೇ ಕೂಡ ಹೇಳಿದ್ರಿ, ನಾನು ಈ ವರ್ಷ ನಮ್ಮ ಒಂದು ತಾಲೂಕನ್ನು ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ತಾಲೂಕನ್ನು ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂತ ಒಂದು ಗುರಿಯನ್ನು ಇಟ್ಕೊಂಡು ಬಂದಿದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ತಾವು ಹೇಳಿದ್ರಿ. ಸೊ ಅದೇ ರೀತಿ ತಾವು ಪಟ್ಟಂಥ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತಲೇ ಕೂಡ ಹೇಳ್ಬೋದು ಸರ್. ಸರ್, ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಈ ಒಂದು ಫಲಿತಾಂಶದ ಕುರಿತು ತಮ್ಮ ಒಂದು ಅಭಿಪ್ರಾಯಗಳೇನು ಸರ್?
4: ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ತಮ್ಮ ಸಂಸ್ಥೆ ಮೂಲಕ ನಾವು ನಡೆಸಿದಂತಹ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಸರಗೂರು ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ತಮ್ಮ ಮೂಲಕ ನಡೆಸಿದ್ವಿ. ಪ್ರಥಮವಾಗಿ ತಮಗೆ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲ ಹೆಗ್ಗಡದೇವನಕೋಟೆ ತಾಲೂಕು ಹಾಗೂ ಸರಗೂರು ತಾಲೂಕಿನ ಎಲ್ಲ ಸರ್ಕಾರಿ

0: ಅನುದಾನಿತ ಅನುದಾನ ರಹಿತ ಹಾಗೂ ವಸತಿ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಸಮುದಾಯದವರು, ಸಾರ್ವಜನಿಕರು ಸಾಕಷ್ಟು ಒಂದು ಸಹಕಾರವನ್ನು ನೀಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರ ಪರಿಶ್ರಮ, ವಿದ್ಯಾರ್ಥಿಗಳ ಪರಿಶ್ರಮ, ಹೆಚ್ಚು ಶಿಕ್ಷಕರ ಪಾಲ್ಗೊಳ್ಳುವಿಕೆ, ಮುಖ್ಯ ಶಿಕ್ಷಕರ ಒಂದು ಪಾಲ್ಗೊಳ್ಳುವಿಕೆ ಹೆಚ್ಚಾಗಿರೋದ್ರಿಂದ ಒಟ್ಟಾರೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂದರೆ ಪ್ರತಿಯೊಂದು ಮಗುವನ್ನು ಕೂಡ ನಾವು ರೀಚ್ ಆದ್ವಿ. ಫಲಿತಾಂಶ ನಂತರ ಮಗುವನ್ನು ರೀಚ್ ಆಗಬೇಕು, ಮಗುವನ್ನು ಪೋಷಕನ ರೀಚ್ ಆಗಬೇಕು ಅಂತ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದರಿಂದ ನಾವು ಪ್ರಥಮವಾಗಿ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಪಡೆದ್ರಿಂದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ತುಂಬ ಧನ್ಯವಾದಗಳು ಕೂಡ ಸರ್. ಸರ್, ಮೊದಲನೇದಾಗಿ ಅಂದರೆ ಈ ಒಂದು ನಮ್ಮ ತಾಲೂಕಿನಲ್ಲಿ, ಒಂದು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಹೆಚ್ ಡಿ ಕೋಟೆ ತಾಲೂಕು ಒಂದು ಪ್ರಥಮ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ರೂಪುರೇಷೆಗಳನ್ನು ಮಾಡಿಕೊಂಡಿದ್ರಿ, ಅದು ಹೇಗೆ ಸಾಧ್ಯ ಆಯಿತು ಸರ್?
0: ಪ್ರಥಮ ಸ್ಥಾನ ಅಂತ ನಾವು ಅಂದ್ಕೊಂಡಿರಲಿಲ್ಲ, ನಾವು ಕೆಲಸ ಮಾಡಬೇಕು ಅಂದ್ಕೊಂಡು ಕೆಲಸ ಮಾಡಿದ್ವಿ. ಕಡೆ ಸ್ಥಾನದಲ್ಲಿದೆ ಎಚ್ ಡಿ ಕೋಟೆ ತಾಲೂಕು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನೋದು ಒಂಥರ ಒಂದು ಹಣೆಪಟ್ಟಿ ಅಂತಲೇ ಕೂಡ ಹೇಳ್ಬೋದು. ಸಾಕಷ್ಟು ಕೂಡ ಹೇಳ್ತಾ ಇದ್ರು. ನಾವು ಸಭೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ವಿಭಾಗೀಯ ಮಟ್ಟದಲ್ಲಿ ಎಚ್ ಡಿ ಕೋಟೆ ಅಂತಂದರೆ ಏನೋ ಎಲ್ಲದರಲ್ಲೂ ಕೂಡ ವೇಕೆನ್ಸಿಗಳಿವೆ, ಶೈಕ್ಷಣಿಕವಾಗಿ ಯಾವುದೋ ರೀತಿ ಮುಂದೆ ಇಲ್ಲ ಅನ್ನೋದೊಂದು, ಅದನ್ನು ನಾವು ಒಂಥರ ಪಾಸಿಟಿವ್ ಆಗಿ ತೆಗೆದುಕೊಂಡು ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಕೆಲಸ ಮಾಡಿದ್ವಿ ನಾವು. ಅಷ್ಟೇ ಕೆಲಸ ಒಂದು ನಾವು ಮಾಡಿದ್ರೆ ಪ್ರತಿಫಲ ಸಿಕ್ಕಿದೆ ಅಷ್ಟೇ. ನಾನು ಇದೇ ಸ್ಥಾನ ಅದೇ ಸ್ಥಾನ ಅಂತಲ್ಲ, ನಾವು ಪೂರ್ಣ ಪ್ರಮಾಣವಾಗಿ ತೊಡಗಿಕೊಂಡ್ರೆ ಕೆಲಸ ಮಾಡ್ಬೋದು, ಸಾಧ್ಯ ಆಗುತ್ತೆ ಅನ್ನೋದನ್ನು ತೋಡ್ಕೊಂಡಿದ್ವಿ. ಫಸ್ಟು ನಾವು ಮಾಡಿದ್ದೇನು ಅಂತಂದರೆ ಮಕ್ಕಳು ರೆಗ್ಯುಲರ್ ಆಗಿ ಶಾಲೆಗೆ ಬರಬೇಕು, ಒಂದನೆಯದು. ಟೀಚರ್ ರೆಗ್ಯುಲಾರಿಟಿ ಇರಬೇಕು, ಟೀಚರ್ ಪಂಕ್ಚುಯಾಲಿಟಿ, ರೆಗ್ಯುಲಾರಿಟಿ. ಶಿಕ್ಷಕರು ಕರೆಯಾದ ಸಮಯಕ್ಕೆ ಶಾಲೆಯಲ್ಲಿ ಇರಬೇಕು, ಶಾಲೆಯಲ್ಲಿ ಬಿದ್ದ ನಂತರ ತರಗತಿ ಕೊಠಡಿಗಳಲ್ಲಿ ಬೋಧನೆಯಲ್ಲಿ ತೊಡಗಿಕೊಂಡಿರಬೇಕು. ಬೋಧನೆಯಲ್ಲಿ ತೊಡಗಿಕೊತ್ತು ಮಕ್ಕಳಿದ್ರು ಅಂತಂದರೆ ಆಟೋಮೆಟಿಕ್ ಆಗಿ ಶೈಕ್ಷಣಿಕ ಪ್ರಗತಿಗೆ ಉತ್ತಮ ಆಗುತ್ತೆ ಅಂತ ಹೇಳ್ತಾ ನಾವು ಮಾಡಿದ್ವಿ. ಇದೇ ನಿಮ್ಮ ಬಾನುಲಿ ಕೇಂದ್ರದ ಮುಖಾಂತರ ಪ್ರಪ್ರಥಮವಾಗಿ ಜುಲೈ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಕಲಿಕಾ ಖಾತ್ರಿ ಪರೀಕ್ಷೆ ಅಂತೇಳಿ. ಅದನ್ನು ತಮ್ಮ ಮೂಲಕನೇ ಅದನ್ನು ಎಲ್ಲ ಸಾರ್ವಜನಿಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ರೀಚ್ ಆದ್ವಿ. ಫಸ್ಟ್ ಥ್ಯಾಂಕ್ಸ್ ನಿಮ್ಗೆ ಹೇಳಬೇಕು, ಯಾಕೆಂದರೆ ನಾನು ಬಂದೆ ಒಂದು 20 ದಿನ ಆಗಿತ್ತು, ಎಲ್ಲರನ್ನೂ ರೀಚ್ ಆಗೋಕ್ಕೆ ಆಗ್ತಿರ್ಲಿಲ್ಲ. ನಮಗೊಂದು ಒಳ್ಳೆ ಅವಕಾಶ ಸಿಕ್ತು ತಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ. ಏಕಕಾಲಿಕವಾಗಿ ನಮ್ಮೆಲ್ಲ ಸುಮಾರು SSLC ಮಕ್ಕಳಲ್ಲಿ 3,150 ಮಕ್ಕಳಿದ್ರು, ಅಷ್ಟು ಮಕ್ಕಳನ್ನ ರೀಚ್ ಆಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿದ್ದು ತಮ್ಮ ಮೂಲಕ ಪ್ರಾರಂಭದ ದಿನಗಳಲ್ಲಿ ಅಂತ ಹೇಳಿದ್ವಿ. ಆ ಕಲಿಕಾ ಖಾತ್ರಿ ಪರೀಕ್ಷೆಗಳನ್ನ ಕೂಡ ಪ್ರತಿ ತಿಂಗಳು ಮಾಡ್ಕೊಂಡೋದ್ವಿ ನಾವು. ಸೊ ಅದರಲ್ಲಿ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿತಾ ಇದ್ದಾರೆ ಆ ಮಕ್ಕಳುಗಳಿಗೆ ಆಯಾ ತಿಂಗಳವಾರು ಅವ್ರಗಳಿಗೆ ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸ್ಗಳನ್ನ ತೆಗೆದುಕೊಂಡು ಜುಲೈ ತಿಂಗಳಿಂದಲೂ ಕೂಡ ಮಾಡ್ಕೊಂಡು ಬಂದ್ವಿ. ಇದು ಫಸ್ಟು ನಮಗೆ ಕಾರಣ ಆಯಿತು. ಜೊತೆಗೆ ಅದೇ ಮಕ್ಕಳುಗಳಿಗೆ ಆಗಸ್ಟ್ ತಿಂಗಳಿಂದ ಸಂಡೇ ಕ್ಲಾಸಸ್ಸನ್ನು ಮಾಡಿದ್ವಿ. ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಮಕ್ಕಳ, ಆ ಮಕ್ಕಳುಗಳಿಗೆ ಭಾನುವಾರದೊತ್ತು ತರಗತಿಗಳನ್ನ ಮಾಡಿದ್ವಿ, ಶನಿವಾರ ಪೂರ್ಣ ತರಗತಿಗಳನ್ನು ಆಗಸ್ಟಿಂದ ಮಾಡಿದ್ವಿ. ಸೊ ಅದರಲ್ಲಿ ಈಗ ಉದಾಹರಣೆಗೆ ಒಂದು ಶಾಲೆಯಲ್ಲಿ ಒಂದು 100 ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಜುಲೈ ತಿಂಗಳಲ್ಲಿ ತೇರ್ಗಡೆ ಹೊಂದಿರೋಂಥ ಮಕ್ಕಳು ಬರೀ 20 ಇರ್ತೇವ್ರಿ, ಇನ್ನು 80 ಮಕ್ಕಳು ತೇರ್ಗಡೆ ಆಗಿರಲ್ಲ. ಆ 80 ಮಕ್ಕಳನ್ನು 100% ಪಾಸ್ ಮಾಡಿಸ್ಬೇಕು ಅಂತೇಳಿ ಆಗಸ್ಟಲ್ಲಿ 20, ಸೆಪ್ಟೆಂಬರ್ಲ್ಲಿ 20, ಅಕ್ಟೋಬರ್ಲ್ಲಿ 10, ನವಂಬರ್ಲ್ಲಿ 10, ಡಿಸೆಂಬರ್ಲ್ಲಿ 10, ಹೀಗೆ ಅಂತಂತವಾಗಿ ಮಕ್ಕಳ ಪಾಸ್ ಆಗೋವಂಥದ್ದನ್ನ ಸಂಖ್ಯೆ ಜಾಸ್ತಿ ಮಾಡೋವಂಥದ್ದು, ನಪಾಸ್ ಆಗೋಂಥ ಮಕ್ಕಳ ಸಂಖ್ಯೆಗಳನ್ನು ಕಡಿಮೆ ಮಾಡ್ಕೊಂಡು ಬರೋಂಥ ಒಂದು ಪ್ಲಾನ್ ಮಾಡಿಕೊಂಡು ನಾವು ಮಾಡಿದ್ವಿ. ಅದು ಒಂದು ಪ್ರಮುಖ ಕಲಿಕಾ ಖಾತ್ರಿ ಪರೀಕ್ಷೆ ಪ್ರಮುಖ ಕಾರಣ ಆಯಿತು. ಅದ್ರ ಜೊತೆಗೆ ಪರೀಕ್ಷೆ ಸ್ವಲ್ಪ ಗೌಪ್ಯವಾಗಿ ಪರೀಕ್ಷೆ ಪವಿತ್ರತೆಯನ್ನು ಕಾಪಾಡ್ಕೊಂಡು ಮಾಡಲಿಕ್ಕೆ ಏನು ಮಾಡಿದ್ವಿ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಬೇರೆ ಜಿಲ್ಲೆಯಿಂದ ಮಾಡಿಸ್ತೀವಿ, ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಂದ ಶಿಕ್ಷಕರಿಂದ ಪ್ರಶ್ನೆ ಪತ್ರಿಕೆ ಮಾಡಿದ್ವಿ. ಪ್ರಶ್ನೆ ಪತ್ರಿಕೆ ಗೌಪ್ಯತೆಯನ್ನು ಕಾಪಾಡಿಕೊಂಡ್ವಿ ನಾವು ಅದನ್ನು. ಸೇಮ್ SSLC ಎಕ್ಸಾಮ್ ಹೇಗೆ ಮಾಡ್ತಾರೆ ಅದೇ ಥರ ಮಾಡಿದ್ವಿ. ಜೊತೆಗೆ ಇನ್ವಿಜಿಲೇಷನ್ ವರ್ಗೂ ಕೂಡ ಯಾವುದೂ ಹೈಸ್ಕೂಲ್ ಟೀಚರ್ಗಳನ್ನ ತೆಗೆದುಕೊಳ್ಳಲಿಲ್ಲ, ಎಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ಗಳನ್ನು ತೆಗೆದುಕೊಂಡು ಮಾಡಿಸ್ತೀವಿ. ವ್ಯಾಲ್ಯೂಯೇಷನ್ನು ಅಷ್ಟೇ, ಕೋಡು ಡಿ ಕೋಡು ಮಾಡಿ ಆ ಶಾಲೆಯ ಮಕ್ಕಳದು ಇದು ಇಂಥವ್ರ ಶಾಲೆಗೆ ಹೋಗಿದೆ ಅನ್ನೋದು ಗೊತ್ತಾಗಬಾರ್ದು ಅಂತೇಳಿ ಎಲ್ಲೂ ಶಾಲೆ ಹೆಸರನ್ನ ಬರೆಸ್ತೇನೆ, ಕೋಡ್ ಸಿಸ್ಟಮ್ ಮಾಡಿ ಬೇರೆ ಶಾಲೆಗಳಿಂದ ವ್ಯಾಲ್ಯೂಯೇಷನ್ ಮಾಡಿಸ್ತೀವಿ. ಸೊ ಇವೆಲ್ಲವೂ ಕೂಡ ಅವರ ಮಕ್ಕಳ ಕರೆಕ್ಟಾಗಿ ಏನು ಬರೆದಿದೆ, ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಶಿಕ್ಷಕರಿಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಇದು ಕಲಿಕಾ ಖಾತ್ರಿ ಪರೀಕ್ಷೆಯಲ್ಲಾದಂಥ ಒಂದು ಪ್ರಮುಖವಾದಂಥ ಒಂದು ಹೆಜ್ಜೆ.
1: ಸರಿ, ಒಟ್ಟು ನಮ್ಮ ತಾಲೂಕಿನಲ್ಲಿ ಎಷ್ಟು

0: ನಮ್ಮ ಮಕ್ಕಳು ಈ ಒಂದು SSLC ಪರೀಕ್ಷೆಯನ್ನು ಬರೆದಿದ್ದರು, ಅದರಲ್ಲಿ ಎಷ್ಟು ಜನ ಮಕ್ಕಳು ಉತ್ತೀರ್ಣರಾಗಿದ್ದಾರೆ, ಸೊ ಯಾವ್ಯಾವ ಹಂತದಲ್ಲಿ ಉತ್ತೀರ್ಣರಾಗಿದ್ದಾರೆ ಸರ್?
1: 2971 ಮಕ್ಕಳು ಪರೀಕ್ಷೆ ಬರೆದವರು. 2971 ಮಕ್ಕಳಲ್ಲಿ 2876 ಮಕ್ಕಳು ಪಾಸಾದರು. ನಮ್ಮಲ್ಲಿ ಫೇಲ್ ಆಗಿ ಉಳ್ಕೊಂಡಿರೋಂಥವ್ರು ಬರೀ 95 ಮಕ್ಕಳು ಅಷ್ಟೇ. ಇಡೀ ಎರಡು ತಾಲೂಕಿಂದ ಫೇಲ್ ಆಗಿ ಉಳ್ಕೊಂಡಿರೋಂಥ 99 ಮಕ್ಕಳು. ತಾಲೂಕಿನ ಫಲಿತಾಂಶ 96.80. ಇದು ತಾಲೂಕಿನಲ್ಲಿ ಜಿಲ್ಲೆಯ ಫಲಿತಾಂಶ 94.49 ಇದ್ದು, ಇದು ಮೈಸೂರು ಜಿಲ್ಲೆಯ 9 ಬ್ಲಾಕ್ಗಳಿವೆ. 9 ಬ್ಲಾಕ್ಗಳಿಂದ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡು ಹೆಗ್ಗಡದೇವನಕೋಟೆ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ಇದರಲ್ಲಿ ನಮಗೆ 618 ಅಂಕಗಳನ್ನು ಪಡ್ಕೊಂಡಂತಹ ಒಂದು ಹುಡುಗಿ, ನಮ್ಮ ಸರ್ಕಾರಿ ಶಾಲೆದು ಅನ್ನೋದು ನಮ್ಮ ಹೆಮ್ಮೆ, ವೇದಶ್ರೀ ಅಂತೇಳಿ. ವೇದಶ್ರೀ ಅಂತ ಸರ್ಕಾರಿ ಶಾಲೆಯ ಹುಡುಗಿ 618 ಮಾರ್ಕೊಂಡು ತಗೊಂಡು ಹೈಯೆಸ್ಟ್ ಮಾರ್ಕ್ಸ್ನ ತಡ್ಕೊಂಡಿರೋಂಥದ್ದು, ಅದು ಭಾಳ ಸಂತಸದಾಯಕವಾದ ವಿಚಾರ. ಸುಮಾರು 600 ಹೆಚ್ಚು 28 ಮಕ್ಕಳು ತಗೊಂಡಿದ್ದಾರೆ ತಾಲೂಕಲ್ಲಿ. 28 ಮಕ್ಕಳು 600 ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ, ಅದು ತುಂಬ ಹೆಮ್ಮೆ ವಿಚಾರ. 14 ಸರ್ಕಾರಿ ಪ್ರೌಢಶಾಲೆಗಳು ಶೇಕಡ 100% ರಿಸಲ್ಟ್ ತಗೊಂಡಿದ್ದಾರೆ. 14 ಸರ್ಕಾರಿ ಪ್ರೌಢಶಾಲೆಗಳು 100% ರಿಸಲ್ಟ್ ತಗೊಂಡಿದ್ದಾರೆ.
2: 11 ಅನುದಾನ ರಹಿತ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅನ್ಎಯ್ಡೆಡ್,
1: 11 ಸ್ಕೂಲು 100% ರಿಸಲ್ಟ್ ತಗೊಂಡಿದ್ದಾರೆ. 2 ಸ್ಕೂಲು ಅನುದಾನಿತವು 100% ರಿಸಲ್ಟ್ ತಗೊಂಡಿದ್ದಾರೆ. ಒಟ್ಟು 27 ಸ್ಕೂಲು, 64 ಶಾಲೆಯಲ್ಲಿ ಒಟ್ಟು 27 ಸ್ಕೂಲು 100% ಇಪ್ಪತ್ತೇಳು ಸ್ಕೂಲ್ 100% ರಿಸಲ್ಟ್ ತಗೊಂಡಿರೋಂಥದ್ದು. ಇದ್ರಲ್ಲಿ ಪ್ರಮುಖವಾಗಿ ಅಂದರೆ ಸರ್ಕಾರಿ ಶಾಲೆ ಎಷ್ಟಿದೆ, ನಮ್ಮ ಗುರಿ ಇದ್ದಿದ್ದು ಅಷ್ಟೇ. ಸರ್ಕಾರಿ ಶಾಲೆಗೆ ಹೆಚ್ಚಿಗೆ ಫೋಕಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ HDKOTE ತಾಲೂಕು ಬಹುಪಾಲು ಕಾಡಂಚಿನ ಕಾಮಗಳು ವಿಸ್ತಾರ ಜಾಸ್ತಿ, ಹಳ್ಳಿ ಗ್ರಾಮೀಣ ಪ್ರದೇಶಗಳು ಜಾಸ್ತಿ ಇರೋದ್ರಿಂದ 31 ಸರ್ಕಾರಿ ಪ್ರೌಢಶಾಲೆ ಇದೆ. ಆ 31ರಲ್ಲಿ ಶೇಕಡ 50% ಅಷ್ಟು 100% ರಿಸಲ್ಟ್ ಆಗಿಬಿಟ್ಟಿದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದು ಕೂಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಅದೊಂದು ಖಾಸಗಿ ಶಾಲೆ ಮೇಲುಗೈ ಅಂತ ಇದ್ದಿದ್ದು ಈ ಸರಿ ಉಲ್ಟ ಆಗೈತೆ. ಸರ್ಕಾರಿ ಶಾಲೆಗಳು ಅತಿ ಹೆಚ್ಚು ಅಂಕಗಳನ್ನು ತಗೊಂಡಿದೆ.
0: ಸರ್, ಈಗ ತಾವು ಹೇಳಿದ್ರೆ ಈ ಒಂದು ಉತ್ತಮ ಒಂದು ಫಲಿತಾಂಶಕ್ಕಾಗಿ ತಾವು ಕಲಿಕಾ ಖಾತ್ರಿ ಪರೀಕ್ಷೆಗಳನ್ನು ಕೂಡ ತಾವು ಮಾಡ್ತಾ ಇದ್ರಿ. ಸೊ ಅದಲ್ಲದೆ ಬೇರೆ ಬೇರೆ ರೀತಿಯ ಒಂದು ಯೋಜನೆಗಳನ್ನು ತಾವು ರೂಪಿಸಿದ್ರ ಅಥವಾ ಹೇಗೆ ಸರ್?
1: ಹೌದು, ಅದಾದ ನಂತರ ನಾವು ಶಿಕ್ಷಕರಿಂದ ನನಗೆ ಕೇಳಿ ಬಂದಿದ್ದೇನು ಅಂದರೆ, ಮಕ್ಕಳು ಸರ್ ಮನೆಯಲ್ಲಿ ಸರಿಯಾಗಿ ಓದಲ್ಲ ಸರ್, ನಾವು ಸ್ಕೂಲಲ್ಲಿ ಏನು ಪಾಠ ಮಾಡ್ತೀವಿ ಸ್ಕೂಲಲ್ಲಿ ಏನು ಕಳಿಸ್ತೀವಿ ಅಷ್ಟೇ ಸರ್, ಮಕ್ಕಳು ಮನೆಯಲ್ಲಿ ಬ್ಯಾಗ್ ಬಿಸಾಕಿ ಹೋಯ್ತು ಅಂತಂದರೆ ಮುಟ್ಟಲ್ಲ ಸರ್. ಹಬ್ಬ ದಿನ ಅಥವಾ ರಜಾ ಶನಿವಾರ ಭಾನುವಾರ ಯಾವುದೇ ಪಬ್ಲಿಕ್ ಹಾಲಿಡೇ ಸಿಕ್ಕಿದ್ರು ಕೂಡ ಯಾವ ಮಕ್ಕಳು ಮನೇಲಿ ಓದಲ್ಲ ಅನ್ನೋದು ಸಾಕಷ್ಟು ಪ್ರತಿಯೊಬ್ಬ ಶಿಕ್ಷಕರ ಒಂದು ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೆ ತಮ್ಮ ಜನಧ್ವನಿ ಮೂಲಕನೇ ಕೂಡ ನಾವು ಒಂದ್ಸರಿ ನಾನು ಓದುತ್ತಿದ್ದೇನೆ ಎನ್ನುವ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷವಾಗಿ ವಿನೂತನವಾದಂಥ ಕಾರ್ಯಕ್ರಮ ಮಾನ್ಯ ಶಾಸಕರ ಮೂಲಕ ಅದನ್ನು ಒಂದು ಲಾಂಚ್ ಮಾಡಿಸ್ತೀವಿ, ನಾನು ಓದುತ್ತಿದ್ದೇನೆ ಅಂತ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಆ ಒಂದು ಪ್ರೋಗ್ರಾಂ ಬಗ್ಗೆ. ಅಂದರೆ ಒಂದು ಮಗುವಿಗೆ ತಿಂಗಳಿಗೊಂದು ಕಾರ್ಡ್ ಕೊಡೋ ಅಂಥದ್ದು, ಆ ಕಾರ್ಡಲ್ಲಿ ದಿನಗಳ ಡೇಟ್ಗಳಿರುತ್ತೆ, 1-30 31ನೇ ತಾರೀಕುವರೆಗೂ ಡೇಟ್ ಇರುತ್ತೆ. ಮತ್ತು ಅದರಲ್ಲಿ ಸಮಯ ಇರುತ್ತೆ, ಬೆಳಗ್ಗೆ ಮಗು ಎಷ್ಟು ಗಂಟೆಗೆ ಎದ್ದ ಅವನು ನಂಬಿಸ್ಬೇಕು, ಎಷ್ಟು ಗಂಟೆಗೆ ಓದಿ ಯಾವ ಸಬ್ಜೆಕ್ಟ್ ಓದ್ದ ಅದನ್ನು ನಂಬಿಸ್ಬೋ, ಆ ಸಬ್ಜೆಕ್ಟಲ್ಲಿ ಯಾವ ಪಾಠ ಓದಿದ್ದ ಅದನ್ನು ಬರೀಬೇಕು. ಓದಾದ ನಂತರ ಅವನು ಪೋಷಕರಿಂದ ಒಂದು ಸಹಿಯನ್ನು ತಗೋಬೇಕು, ತದನಂತರ ಆ ಕಾರ್ಡನ್ನು ತಗೊಬಂದು ತರಗತಿ ಶಿಕ್ಷಕರು ಕೊಡಬೇಕು. ತರಗತಿ ಶಿಕ್ಷಕರು ನೋಡ್ತಾರೆ ಏನು ಓದ್ದೆ ಇವತ್ತು ಅಂತ ಕನ್ಫರ್ಮ್ ಆಗುತ್ತೆ. ವಾರಕ್ಕೊಂದ್ಸತಿ ಮುಖ್ಯ ಶಿಕ್ಷಕರು ನೋಡ್ತಾರೆ. ಅಂದರೆ ಮಗು ಮನೆಯಲ್ಲಿ ಓದ್ತಾ ಇರೋವಂಥದ್ದನ್ನು ಪೋಷಕರು ಸೂಪರ್ವಿಷನ್ ಮಾಡಬೇಕು, ತರಗತಿ ಶಿಕ್ಷಕರು ಸೂಪರ್ವಿಷನ್ ಮಾಡಬೇಕು, ಮುಖ್ಯ ಶಿಕ್ಷಕರು ಮಾಡಬೇಕು. ಈ ಮೂಲಕ ಮನೆಯಲ್ಲಿ ಮಗು ಓದಲೇಬೇಕು ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸ್ತೀವಿ.
0: ಓಕೆ ಸರ್, ಒಂದು ಕರೆ ಇದೆ ಸರ್. ಹಲೋ.
3: ಹಲೋ ಸರ್.
0: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನನ್ನ ಹೆಸರು ದೊಡ್ಡಸಿದ್ ನಾಯಕ್ ಕೃಷ್ಣ.
0: ಹಾಂ ದೊಡ್ಡಸಿದ್ ನಾಯಕ್ ಹೇಳಿ, ಇವತ್ತು ನಮ್ಮ ಜೊತೆ ಬಿವ ಸರ್ ಇದ್ದಾರೆ.
3: ಬಿವ ಸಾಹೇಬರಿಗೆ ಅಭಿನಂದನೆಗಳು.
1: ಥ್ಯಾಂಕ್ ಯು.
3: ಈಗ ಮೈಸೂರು ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದಿಂದ ಕೂಡಿದಂತ ಒಂದು ತಾಲೂಕನ್ನ ಪ್ರಥಮ ಸ್ಥಾನಕ್ಕೆ ತಂದುಕೊಟ್ಟಂತೆ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು ಸರ್.
1: ಥ್ಯಾಂಕ್ ಯು.
3: ಇನ್ನು ಏಕೆ ಅಂತ ಹೇಳಿದ್ರೆ, ಮೊದಲೊಂದು ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಮಾತಾಡಿದ್ದೆ, ತಾವೊಂದು ವಿಜಿಟ್ ಮುಖಾಂತರ ಶಿಕ್ಷಕರ ಒಂದು ಚೈತನ್ಯ ತುಂಬುವ ಮಕ್ಕಳಲ್ಲಿ ಪ್ರಗತಿಯನ್ನು ಕೊಡಬೇಕು ನೀವು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೆ. ಅದೇ ರೀತಿ ನಾನು ನಿಮ್ಮನ್ನು ಶಿಕ್ಷಣೆ ಮಾಡ್ತಿದ್ದಾರೆ, ಎಲ್ಲಾ ಸ್ಥಾನಗಳಲ್ಲಿ ತಾವು

0: ಸಂದರ್ಶನ ನೀಡಿ ಶಿಕ್ಷಕರಿಗೆ ಮನವರಿಕೆಯನ್ನ ಮಾಡೋದ್ರ ಮುಖಾಂತರ ಈ ತಾಲೂಕಿನ ಶಿಕ್ಷಣ ಮಾಧ್ಯಮವನ್ನ ಪ್ರಗತಿಪೂರ್ಣರಾಗಿ ಮಾಡಿರೋದಕ್ಕೆ ನಿಮಗೆ ಹೃದಯಪೂರ್ವಕ ಅಭಿನಂದನೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ ಇಟ್ನ ಸ್ಕೂಲ್ 100% ರಿಸಲ್ಟ್ ಬಂದೈತೆ ನೋಡಿ.
0: ಅದಕ್ಕೆ ಈಗ ನಾನು ನಿಜಕ್ಕೂ ನಿಮ್ಗೆ ಹೇಳಿ
1: ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಿಮ್ ಇಟ್ನ ನಿಮ್ಗಳ ಸಹಕಾರ, ರಾತ್ರಿ ತರಗತಿಗಳು ಮಾಡಿದ್ರು ನಿಮ್ಮ ಇಟ್ನ ಶಾಲೆಯಲ್ಲಿ, ನೈಟ್ ಕ್ಲಾಸ್ಗಳು ಮಾಡಿದ್ರು ನಮ್ಮ ಟೀಚರ್ಗಳು, ಅತಿಥಿ ಶಿಕ್ಷಕರು, ಅದು ಇವೆಲ್ಲವೂ ಕೂಡ ನಿಮ್ಗಳ ಸಹಕಾರ. ಏನು ನಿಮ್ಮ ಪೋಷಕರುಗಳು, ಸಮುದಾಯದವರು, ಈಗ ಈ ಥರ ನಮ್ಮ ಬಾನುಲಿ ಕೇಂದ್ರದವರು, ಇವರೆಲ್ಲರ ಸಹಕಾರದಿಂದ ನಾವು ಎಲ್ಲರನ್ನೂ ನಾವು ಬಳಸ್ಕೊಂಡ್ವಿ, ಹಾಗಾಗಿ ಫಲಿತಾಂಶ ಉತ್ತಮ ಬಂತು.
0: ಅದಕ್ಕೆ ಈಗ ಯಾಕಂತಂದ್ರೆ ಬಹಳ ಕಳಪೆಯಲ್ಲಿದ್ದಂತ ಒಂದು ಸಾಲನ್ನೇ ಪ್ರಗತಿಪೂರ್ಣ ಮಾಡಿದಾರಲ್ಲ, ಅದಕ್ಕೆ ನಿಮ್ಮ ಸಾಧನೆಯನ್ನ ನನಗೆ ಹೊಗಳಿಕ್ಕೆ ನನಗೆ ಬಾಯಿ ಬರೋದಿಲ್ಲ, ಅದಕ್ಕೆ ತಮ್ಮ ಅಭಿನಂದನೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಧನ್ಯವಾದಗಳು ದೊಡ್ಡ ಸಿದ್ದನಗರ ಕರೆ ಮಾಡಿದ್ದಕ್ಕೆ. ಸರ್, ಬಹಳ ಸಂತೋಷ ಆಗ್ತದೆ ಸರ್, ಯಾಕಂದ್ರೆ ನಿಜವಾಗ್ಲೂ ಕೂಡ ತಾವು ತುಂಬಾ ಕಷ್ಟ ಆಯ್ತು ಅಂದ್ರೆ ಒಂದೇ ವರ್ಷದಲ್ಲಿ ಇಷ್ಟೊಂದು ಬದಲಾವಣೆಗಳನ್ನ ಕಾಣೋದಕ್ಕೆ ತುಂಬಾ ಕಷ್ಟ ಅಂತಾನೆ ಕೂಡ ಹೇಳ್ಬೋದು. ಆದ್ರೆ ತಾವು ಅದನ್ನ ನಾನು ಬಿಟ್ಟು ನಿಲ್ಬೇಕು ಅಂತಕ್ಕಂಥ ಒಂದು ಛಲವನ್ನ ಬಿಡದೆ ಕೂಡ ತಾವು ಏನು ಒಂದು ಅಲ್ಲೇ ಸ್ಟೇ ಮಾಡ್ತಕ್ಕಂಥದ್ದಿರ್ಬೋದು, ಮಕ್ಕಳನ್ನ ಹೋಗ್ಬಿಟ್ಟು ಎದ್ಸಿ ಓದಿಸ್ತಕ್ಕಂಥದ್ದಿರ್ಬೋದು, ಇವೆಲ್ಲ ಕೂಡ ಬಹಳ ಉಪಯುಕ್ತ ಆಯ್ತು ಅಂತಾನೆ ಕೂಡ ಹೇಳ್ಬೋದು. ಸರ್, ಸರ್, ಈ ಒಂದು ನಿಟ್ಟಿನಲ್ಲಿ ತಾವು ಒಂದು ಯಾಕಂದ್ರೆ ಮಕ್ಕಳ ಜೊತೆಗೆ ಶಿಕ್ಷಕರ ಪಾತ್ರ ಕೂಡ ಬಹಳ ಮುಖ್ಯ, ಆ ಒಂದು ನಿಟ್ಟಿನಲ್ಲಿ ಈಗ ಶಿಕ್ಷಕರನ್ನ ಒಂದು ಪ್ರೇರೇಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ತಾವು ತೆಗೆದುಕೊಂಡಂತಹ ಒಂದು ಹೆಜ್ಜೆಗಳು ಏನು ಸರ್?
1: ಪ್ರಥಮವಾಗಿ ಶಿಕ್ಷಕರಿಂದ ಸಾಕಷ್ಟು ವಿರೋಧಗಳೇ ಬಂತು. ಒಂದೆರಡು ಮೂರು ತಿಂಗಳು ನಾಲ್ಕು ತಿಂಗಳಷ್ಟು ಸಾಕಷ್ಟು ವಿರೋಧಗಳೇ ಬಂತು. ಅವರನ್ನ ವಿಶ್ವಾಸಕ್ಕೆ ತಕೊಳ್ಳೋದೇ ದೊಡ್ಡ ಚಾಲೆಂಜಿಂಗ್. ಅಪ್ ಟು ಡಿಸೆಂಬರ್ ಜನವರಿಗೆಲ್ಲ ಒಂದು ಹಂತಕ್ಕೆ ಬಂದರು. ಅದು ಸಣ್ಣ ಸಣ್ಣ ಸರಸ ವಿರಸಗಳು ಕೂಡ ಆಗ್ತವೆ. ಆ ಥರ ನಾವು ಗಲಾಟೆ ಮಾಡೋಂಥದ್ದು ಇಲ್ಲ ಸರ್, ಈಗ ಯಾಕೆ ಮಾಡಬೇಕು ಸರ್, ಯಾವ ತಾಲೂಕಲ್ಲೂ ಇಲ್ಲ, ಯಾವ ಜಿಲ್ಲೆಯಲ್ಲೂ ಇಲ್ಲ, ನಮ್ಮಲ್ಲೇ ಯಾಕೆ ಮಾಡಬೇಕು ಸರ್, ಇದು ಮಾಡಿಬಿಟ್ರೆ ಹಂಗೆ ಆಗ್ಬಿಡುತ್ತೆ ಸರ್, ನಾವು ಅಲ್ಲಿಂದ ಬರೋದು ಇಲ್ಲಿಂದ ಬರೋದು, ಮಕ್ಕಳು ಏನೇ ಆದರೂ ಓದೋದೇ ಇಲ್ಲ ಸರ್, ಓದ ಆ ಮನೋಧರ್ಮ ಇತ್ತು ನಮ್ಮಲ್ಲಿ. ಮಕ್ಕಳು ಓದಲ್ಲ ಓದಲ್ಲ ಓದಲ್ಲ ಅಂತ. ಇವತ್ತು ಸರ್ಕಾರ ತುಂಬ ಸರಳೀಕರಣ ಗೊಳಿಸಿದೆ. ಪರೀಕ್ಷೆ ಅಂತಂದರೆ ನಮ್ಮ ನಿಮ್ಮ ಕಾಲದಲ್ಲಿ ಇದ್ದಷ್ಟು ಕಠಿಣ ಅಂತ ಏನಿಲ್ಲ, ತುಂಬ ಸರಳೀಕರಣಗೊಳಿಸಿರೋದ್ರಿಂದ ಅದನ್ನ ಶಿಕ್ಷಕರನ್ನ ಫಸ್ಟ್ ವಿಶ್ವಾಸಕ್ಕೆ ತಕ್ಕೊಂಡು ನಾನೇ ಇರ್ತೇನೆ, ನೋಡಪ್ಪ ನೀವು ಯಾರು ಉಳ್ಕೊಳ್ಳೋದು ಬಿಡಿ ಶಾಲೆಯಲ್ಲಿ, ನಾನೇ ಉಳ್ಕೋತೀನಿ, ನಾನೇ ಮಕ್ಕಳ ಮನೆಗೆ ಹೋಗ್ತೀನಿ, ಪೋಷಕರನ್ನ ರೀಚ್ ಆಗ್ತೀನಿ, ಪೋಷಕರಿಗೆ ಜಾಗೃತಿ ಮೂಡಿಸ್ತೀನಿ, ಮಕ್ಕಳನ್ನ ರೆಗ್ಯುಲರ್ ಆಗಿ ಶಾಲೆಗೆ ಕಳಿಸಿ, ಮನೇಲಿ ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಮನೇಲಿ ಓದಿಸಿ, ಅವನಿಗೆ ಅಥವಾ ಅವಳಿಗೆ ಯಾವುದೇ ಕೆಲಸಗಳನ್ನು ಕೊಡಬೇಡಿ, SSLC ಪರೀಕ್ಷೆ ತುಂಬ ಪ್ರಮುಖವಾಗಿದ್ದು ಅಂತ ಸ್ವಲ್ಪ ಜಾಗೃತಿಯನ್ನು ಮೂಡಿಸಿದ್ರೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಅಂತ ಹೇಳಿದಾಗ ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ವಿರೋಧ ಆದರೂ ಕೂಡ ನಂತರ ದಿನಗಳಲ್ಲಿ ತುಂಬ ಸಹಕಾರವನ್ನು ಶಿಕ್ಷಕರು ನೀಡಿದರು.
2: ಓಕೆ ಸರ್, ಅದ್ರ ಬಗ್ಗೆ ಮುಂದುವರೆಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರೆ?
3: ಸರ್, ನಾನು ಹೆಚ್ಚು ಗೋವಿಂದಯ್ಯ ಸರ್ಗೂರಿಂದ ಮಾತಾಡ್ತಾ ಇದ್ರಿ.
2: ಹಾ ಗೋವಿಂದಯ್ಯ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಮಸ್ಕಾರ. ಸರ್
1: ನಮಸ್ಕಾರ. ನಮಸ್ಕಾರ ಹೇಳಿ ಗೋವಿಂದರ್.
3: ನಾವು ಪತ್ರಿಕೆಯಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆಗೆ ಪ್ರಥಮ ಬಂದಿದೆ SSLC ರಿಸಲ್ಟ್ ಅಲ್ಲಿ ಅಂತಕ್ಕಂತ ಕಿವನ ಓದಿ ಬಹಳ ಸಂತೋಷ ಆಯ್ತು.
1: ಥ್ಯಾಂಕ್ ಯು.
3: ಇದ್ರ ಹಿಂದೆ ತಮ್ಮ ಒಂದು ಸ್ಫೂರ್ತಿ, ಆಸಕ್ತಿ ಮತ್ತು ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಕೊಟ್ಟಂತ ಒಂದು ಮಾರ್ಗದರ್ಶನ ಇವೆಲ್ಲ ನಾವು ಪತ್ರಿಕೆಯಲ್ಲಿ ಓದ್ತೀವಿ ಮತ್ತು ತಾವು ಅದನ್ನ ಬಹಳ ಪ್ರಾಮಾಣಿಕತೆಯಿಂದ ಮಾಡಿದ್ದೀರಿ. ಸರ್, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಎಲ್ಲಿ ಮನಸ್ಸಿನಲ್ಲಿ ಮಾರ್ಗ ಇದೆ.
1: ಖಂಡಿತ, ಖಂಡಿತ.
3: ಅದರಿಂದ ನೀವು ಬಹಳ ಶ್ರಮ ಪಟ್ಟಿದ್ದೀರಿ ಸರ್, ನಮ್ಮ ತಾಲೂಕಿ ಒಳ್ಳೆ ಹೆಸರು ತಿಳಿದಿರಿ, ನಮಗೆ ಅಭಿನಂದನೆಗಳು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
2: ಓಕೆ, ಧನ್ಯವಾದಗಳು ಗೋವಿಂದ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ನಾವು ಶಿಕ್ಷಕರನ್ನ ಕೂಡ ನಾವು ಅವ್ರನ್ನ ಒಂದು ತಗೊಂಡು ಹೇಗೆ ಸರ್ ಇದ್ರ ಜೊತೆಗೆ ಶಿಕ್ಷಕರ ಜೊತೆ ವಿದ್ಯಾರ್ಥಿಗಳಿರ್ಬೋದು ಮತ್ತೆ ಪೋಷಕರು ಹೇಗೆ ತಮಗೆ ಸಹಕಾರ, ಯಾಕಂದ್ರೆ ತಾವು ಅಲ್ಲೇ ಸ್ಕೂಲಲ್ಲಿ ಕೂಡ ವಾಸ್ತವ್ಯನ ಹೂಡ್ತಾ ಇದ್ರಿ, ಮನೆಗೆ ಹೋಗ್ಬಿಟ್ಟು 5 ಗಂಟೆ 5:00 ಕೂಡ ಪೇರೆಂಟ್ಸ್ಗಳನ್ನ ಹೇಳಿಸ್ತಾ ಇದ್ರಿ, ಮಕ್ಕಳುಗಳನ್ನ ಹೇಳಿಸ್ತಾ ಇದ್ರಿ. ಸೊ ಆ ಸಂದರ್ಭದಲ್ಲಿ ತಮ್ಗೆ ಏನಾದ್ರು ಅಡೆತಡೆಗಳಿರ್ಬೋದು ಅಥವಾ ಹೇಗೆ ಸರ್ ಯಾವ ಥರ?
1: ನನಗೆ ಮಕ್ಕಳು ತುಂಬ ಇಷ್ಟ ಆಗ್ಬಿಟ್ರು, ಶಿಕ್ಷಕರಿಗೆ ಒಂಥರ ಮುಜುಗರ ಆದಂಗೆ ಹೋಗಿ ಏ ಬಿ ಓ ಬಂದ್ರು ಇದು ಕೇಳ್ತಾರೆ ಕಣೋ, ಬಿ ಓ ಬಂದ್ರು ಅದು ಕೇಳ್ತಾರೆ ಅನ್ನೋದು ಮಟ್ಟಕ್ಕೆ ನಾನು ಹೇಳ್ಬಿಟ್ಟು ಹೋಗಿದ್ದೆ. ನೆಕ್ಸ್ಟ್ ಬಂದಾಗ ಇದನ್ನೇ ಕೇಳ್ತೀನಿ, ಇದನ್ನೇ ಕೇಳ್ತೀನಿ ಯಾವ ಸಬ್ಜೆಕ್ಟ್. ಸೊ ಮಕ್ಕಳ ಹೆಸರನ್ನುಗಳು ಕೂಡ ಹೇಳ್ತಾ ಇರೋದ್ರಿಂದ ಶಾಲೆಗೆ ಹೋದಾಗ ಅಷ್ಟು ಮಕ್ಕಳ ಹೆಸರು ಹೇಳ್ತಾ ಇದ್ದೇನೆ, ಅದು ಮಕ್ಕಳುಗಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದು ಜೊತೆಗೆ ಅವ್ರ ಮನೆಗಳಿಗೆ ಹೋಗಿದ್ದೆ, ಆ ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಮಕ್ಕಳ ಮನೆ ನಮಗೆ ಸುಮ್ಮನೆ ನಾವು ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡು ಅಥವಾ ಬಿ ಒ ಆಫೀಸಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಮಕ್ಕಳ ಪರಿಸ್ಥಿತಿಯನ್ನು ನಾವು ನೋಡಲಿಕ್ಕಾಗಲ್ಲ. ಅವನ ಮನೆಗೆ ಹೋದಾಗ

0: ಅವನ ಪರಿಸ್ಥಿತಿ ಏನೋ ಗೊತ್ತಾಗುತ್ತೆ.
1: ಹೌದು,
0: ಡಿ ಬಿ ಕುಪ್ಪೆ ಮತ್ತೆ ಬೇರೆ ಬೇರೆ ಕಾಡಂಚಿನ ಪ್ರದೇಶ, ಈ ಕಡೆ ಬಡಗಲ್ಪುರ ಆಗಿರ್ಬೋದು, ಮುಳ್ಳೂರ್ ಆಗಿರ್ಬೋದು, ಆ ತರ ಪ್ರದೇಶದ ಮಕ್ಕಳ ಮನೆಗಳಿಗೆ ಹೋದಾಗ ರಿಯಾಲಿಟಿ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಕೆಲವು ಮಕ್ಕಳುಗಳಿಗೆ ಮನೆಯಲ್ಲಿ ಓದುವ ಅಂತ ಪರಿಸರನೇ ಇಲ್ಲ.
1: ಇಲ್ಲ, ಹೌದು,
0: ಇಲ್ಲ, ತುಂಬಾ ಚಿಕ್ಕದ ಮನೆ ಇರುತ್ತೆ, ಮೂರ್ನಾಲ್ಕು ಜನ ಇರ್ತಾರೆ ಅಲ್ಲಿ, ಅವನಿಗೆ ಓದ್ಕೊಳ್ಳೋಂತಹ ಒಂದು ಪರಿಸರ ಅಲ್ಲಿ ಇರೋಂಥದ್ದು ಇರಲ್ಲ. ಆ ಮಗು ಇನ್ನೆಲ್ಲೋ ಬೇರೆ ಕಡೆ ಕೂತ್ಕೊಂಡು ಓದ್ಕೋಬೇಕಾಗತ್ತೆ. ಆಮೇಲೆ ಅಜ್ಜ ಅಜ್ಜಿಂದರನ್ನ ಬಿಟ್ಟು ಹೋಗಿರ್ತಾರೆ, ತಂದೆ ತಾಯಿ ಇಬ್ರು ಕೂಲಿಗೆ ಹೋಗಿರ್ತಾರೆ. ಆ ಮಗು ಅಜ್ಜಿ ಹತ್ರನೋ ತಾತನ ಹತ್ರನೋ ಇನ್ಯಾರೋ ರಿಲೇಷನ್ ಹತ್ರನೋ ಓದ ಅಂತ ಇರುತ್ತೆ. ಅಲ್ಲಿ ಮಗುವಿನ ಬಿಗಿಯಾಗಿ ಓದಿಸೋಂಥ ಸ್ಥಿತಿಲಿಲ್ಲ. ಆ ಹುಡುಗ ಯಾರೋ ಹೇಳೋಂಥವ್ರು ಯಾರೂ ಇಲ್ವಲ್ಲ, ಆ ಥರ ಎಲ್ಲ ಥರದಂತಹ ಗ್ರೂಪ್ ನಮ್ಮಲ್ಲಿ ಸಿಕ್ತು.
2: ಒಂದು ಹೆಣ್ಣು ಮಗಳು ತಾನು ಕೂಲಿಗೆ ಹೋಗೋಕ್ಕೆ ಬಂದು
0: ತಾಯಿ ತಮ್ಮ ಮತ್ತು ಅಜ್ಜಿನ ಸಾಕಂಥದ್ದನ್ನು ಕೂಡ ನೋಡಿದ್ವಿ ನಾವು. ಸೊ ಅಂಥದ್ದನ್ನು ಕೂಡ ನಾವು ಕಾಡಂಚಿನ ಪ್ರದೇಶಗಳಲ್ಲಿ, ಆಮೇಲೆ ಜೊತೆಗೆ ಹಾಡಿ ಮಕ್ಕಳಿದ್ದಾರೆ ಪಾಪ, ಅವ್ರಿಗೆ ವಿದ್ಯಾಭ್ಯಾಸದ ತಕ್ಷಣ ಕಲಿಯಂಥದ್ದಿಲ್ಲ, ಸ್ವಲ್ಪ ಅವ್ರಿಗೆ ಹೆಚ್ಚು ಡ್ರಿಲನ್ನು ಮಾಡಿಸ್ಬೇಕಾಗಿತ್ತು. ಸೊ ಅದು ಹಾಡಿ ಮಕ್ಕಳನ್ನ ಏನು ಮಾಡ್ತಾ ಇದ್ವಿ, ಅಯ್ಯೋ ಹೆಚ್ಚಿಗೆ ಇಂಟ್ರೆಸ್ಟ್ ಕೊಡ್ದೇನೆ, ಇವ್ರು ಇಷ್ಟೇ ಕಲಿಯೋದು ಅನ್ನೋ ಥರದಲ್ಲಿ ಇದ್ವಿ. ಅವ್ರಿಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿದಾಗ, ಹೆಚ್ಚು ಬರವಣಿಗೆನ ಬರೆಸಿ ಬರೆಸಿ ಬರೆಸಿದಾಗ ಸೊ ರೀಚ್ ಆಗೋಕ್ಕೆ ಸಾಧ್ಯ ಆಯಿತು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ನಮಸ್ತೆ ಸರ್, ನಾಗರಾಜ್.
1: ಹಾಂ ನಾಗರಾಜ್ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ನಮಸ್ತೆ ಸರ್.
0: ನಮಸ್ಕಾರ, ನಮಸ್ಕಾರ, ಹೇಳಿ ನಾಗರಾಜ್.
3: ಸರ್, 1050 ಬರಕ್ ಬರ್ದ ಮಕ್ಕಳ ನೀವು ಉನ್ನತ ಸ್ಥಿತಿ ಇಲ್ಲಿ ಪಾಸ್ ಆಗಿರೋದು ಬಹಳ ಶ್ಲಾಘನೀಯ ಸರ್.
0: ಥ್ಯಾಂಕ್ ಯು.
3: ಅದೇ ಪ್ರೌಢಶಾಲೆ ಅಂತ ಬರೆಯಕ್ ಬರಲ್ಲ, ಮಕ್ಕಳು ಬಹಳ ಕೀಳು ದರ್ಜಲ್ಲಿ ಇದ್ರು ಸರ್, ಅವ್ರನ್ನೆಲ್ಲ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಮೆರಿಟ್ ನಲ್ಲಿ ಪಾಸ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್.
0: ಏನಿಲ್ಲ, ಮನಸ್ಸಿದ್ದರೆ ಮಾರ್ಗ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು. ಕೆಲಸ ಚೆನ್ನಾಗಿ, ಇವತ್ತು ಶಿಕ್ಷಣದಲ್ಲಿ ಕಲಿಸೋಂಥದ್ದು ಭಾಳ ಕಬ್ಬಿಣದ ಕಡಲೆ ಅಲ್ಲ, ಅಂದರೆ ಪ್ರಯತ್ನ ಪಡಬೇಕು. ಯಾರ್ಯಾರು ಎಂಥ ಸಾಧನೆ ಮಾಡಿದ್ದಾರೆ, ಓದದೇ ಇರೋಂಥವರೇ ಸಾಧನೆಗಳು ಮಾಡಿದ್ದಾರೆ ಬೇಕಾದಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಕೈ ಇಲ್ಲದೆ ಇರೋಂಥವ್ರು ಬರೀ ಕಾಲಲ್ಲಿ ಬರೆದು ಸಾಧನೆ ಮಾಡಿರೋಂಥದ್ದು ನೋಡಿದ್ದೀವಿ ನಾವು. ಎರಡೂ ಕಾಲಿಲ್ದವರು ಒಲಿಂಪಿಯಡ್ಗೆ ಹೋಗಿರೋಂಥದ್ದನ್ನು ಕೂಡ ನಾವು ಸಾಧನೆ ಮಾಡಿರೋಂಥದ್ದು ನೋಡಿ. ನೋಡಿ, ಸಾಧನೆ ಮಾಡೋದಕ್ಕೆ ಬೇಕಾಗಿರೋದು ಮನಸ್ಸು ಅಷ್ಟೇ. ನಾವು ದೃಢವಾದ ಅಚಲವಾದ ಅಂಥ ನಿರ್ಧಾರ ನಮ್ಮಲ್ಲಿ ಇದ್ದುಬಿಟ್ರೆ ಖಂಡಿತ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನನಗೂ ಕೂಡ ಎಷ್ಟೆಲ್ಲ ಅಡೆತಡೆಗಳಾದರೂ, ಅದು ಹೆಂಗೆ ಮಾಡ್ತೀರಿ ಸರ್, ಮಾಡೋಕ್ಕಾಗೋದಿಲ್ಲ ಸರ್, ನೀವೇನಾದ್ರು ಮಾಡ್ಕೊಳ್ಳಿ ಸರ್, ಯಾರಿಗಾರು ಬರ್ಕೊಳ್ಳಿ ಸರ್, ಯಾರಿಗಾರು ಹೇಳ್ಕೊಳ್ಳಿ ಸರ್ ಅನ್ನೋದನ್ನು ಕೂಡ ಹೇಳ್ತಾರೆ. ನಾನೇನಾದರೂ ಅಯ್ಯೋ ಇವ್ರು ಸಹಕಾರ ಕೊಡ್ತಾ ಇಲ್ವಲ್ಲಪ್ಪ, ಏನಪ್ಪ ಮಾಡೋದು ಅಂತ ಹೋಗ್ಲಿ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟಿದ್ರೆ ಮಧ್ಯದಲ್ಲಿ ಇದನ್ನ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಅದನ್ನು ಚಾಲೆಂಜಿಂಗ್ ತಗೊಂಡ್ರಿ, ತುಂಬ ಬಿ ಪಿ ಎಲ್ಲ ರೈಸ್ ಮಾಡ್ಕೊಂಡು ಕಿರ್ಚಾಡೋದು ಕೂಗಾಡೋದು ಎಲ್ಲ ಉಂಟು ನಮ್ಮ ಶಿಕ್ಷಕರ ಜೊತೆಗೆ, ಸಂಘಟನೆಯವ್ರ ಜೊತೆಗೆಲ್ಲವೂ ಕೂಡ, ನಮ್ಮ ಶಿಕ್ಷಕರ ಸಂಘದವ್ರಿಗೆಲ್ಲ. ಕೊನೆಗೆ 4-5 ತಿಂಗಳು ಹಂಗಾಯ್ತು, ಕೊನೆಗೆ ಈ ಬಿ ಓ ಏನೇ ಆದರೂ ಜಗ್ಗಲ್ಲ ಬಿಡಪ್ಪ ಅಂತ ಅವ್ರಿಗೆ ಮನವರಿಕೆ ಆಯಿತು. ಇನ್ನೇನಾಗೋ ಅನಿವಾರ್ಯ, ಅವರೇ ಬಂದು 9 ಗಂಟೆಗೆ ನಿಂತ್ಕೋತಾರೆ, ಅವರೇ ಬಂದು 7 ಗಂಟೆಗೆ ನಿಂತ್ಕೋತಾರೆ. ಆಯಿತು ಹೋಗ್ರಪ್ಪ, ನೀವು 4:30 ಹೋಗ್ತಿರಲ್ವಾ, ನಾನೇ 6 ಗಂಟೆವರೆಗೆ ಓದಿಸ್ತೀನಿ, ನಾನೇ ರಾತ್ರಿ ಹೊತ್ತು, ಯಾರು ಬೇಡ, ನಾನು ರಾತ್ರಿ ಹೊತ್ತು ನಾನೇ ಆಳ್ತಾಕ್ತೀನಿ. ಅಯ್ಯ ಸರ್, ಅದು ಹೆಂಗೆ ಸರ್, ನೀವು ಒಬ್ಬನೇ ಬಿಡೋದು ಅಂದ್ಬಿಟ್ಟು ಒಲ್ಲದ ಮನಸ್ಸಿದ್ರೂ ಕೂಡ ಕೊನೆಗೆ ಬಂದು ಅಡ್ಜಸ್ಟ್ ಆದರು. ಅದು ಆ ಒಂದು ಕಾನ್ಫಿಡೆಂಟ್ ನನಗಿಲ್ಲಿ ಇರಬೇಕು
1: ಸರ್,
0: ನಾನು ಮಧ್ಯದಲ್ಲಿ ಬಿಡಕ್ಕೆ ಹೋಗಲಿಲ್ಲ
1: ಅಷ್ಟೇ. ಓಕೆ ಸರ್, ನಾಗರಾಜ್ ಬೇರೆ ಪ್ರಶ್ನೆ ಇದೆಯಾ?
3: ಅದೇ, ಎಲ್ಲ ಮಕ್ಕಳಲ್ಲೂ ಪ್ರತಿಭೆ ಹುಟ್ಟಿದ್ದು ಒಳ್ಳೆ ರೂಪ ತರಬೇಕಾದ್ರೆ ಟೀಚರ್ನ ಕರ್ತವ್ಯ ಸರ್.
0: ಹೌದೌದು, ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ನಾಗರಾಜ್ ಅವರು.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾಗರಾಜ್ ಅವರು ಅಂತ ಹೇಳ್ದಂಗೆ ಕೆಲವು ಮಕ್ಕಳಲ್ಲಿ ಅವ್ರ 10ನೇ ತರಗತಿ ಓದ್ತಾ ಇದ್ರು ಕೂಡ ಕೆಲವೊಂದು ಕನ್ನಡದಲ್ಲೇ ಕೂಡ ಅವ್ರಿಗೆ ಒಬ್ಬರ ಹೆಸರನ್ನ ಬರೆಯಿದ್ದೆ ಮಕ್ಕಳನ್ನು ಕೂಡ ನಾವು ನೋಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಆ ಥರ ಒಂದು ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿಗಳು ಅಥವಾ ಮಾರ್ಗದರ್ಶನವನ್ನು ಹೇಗೆ ನೀಡಲಾಗ್ತಾ ಇತ್ತು?
0: ನಾನೇ ಗಮನಿಸ್ದಂಗೆ ಸರ್ಕಾರಿ ಪ್ರೌಢಶಾಲೆ ಬರೆಯಪ್ಪ ಅಂತಂದ್ರೆ ಬೋರ್ಡ್ ಮೇಲೆ ಬರೆಯಂಥದ್ದು ಇತ್ತು. ಸೊ ಅಂತಹ ಮಕ್ಕಳಿಗೆ ಪ್ರತ್ಯೇಕವಾಗಿ ಆ ಮಕ್ಕಳನ್ನ ನಾವು ದೂಷಿಸೋದಾಗ್ಲಿ, ಬೇರೆ ಮಕ್ಕಳಿಂದ ಬ್ಲೇಮ್ ಮಾಡೋದಾಗ್ಲಿ, ಏ ನಿನ್ಗೇನು ಗೊತ್ತಿಲ್ಲ, ನಿನ್ ದಡ್ಡ ಹಂಗೆ ಹಿಂಗೆ ಅನ್ನೋ ಕೆಲಸ ನಾವು ಮಾಡಲಿಲ್ಲ. ಆ ಥರದ ತುಂಬ ಉದಾಹರಣೆಗಳಿವೆ ನಮ್ಮಲ್ಲಿ. ಆ ಮಕ್ಕಳುಗಳಿಗೆ ಖಂಡಿತ ನೀನು ಪಾಸ್ ಆಯ್ತೀಯಾ, ಇಷ್ಟು ಮಾಡಿದ್ರೆ ಸಾಕು ಕಣೋ, ಈ ಸರಿ ಬರೆಯೋದು 3 ಮಾರ್ಕ್ಸ್ ಕಣೋ, ಭಾಳ ಸುಲಭ, ಈ ಸರಿ ಪಾಸ್ ಆಗಲಿಲ್ಲ ಅಂದರೆ ನಿನ್ನ ಜೀವನದಲ್ಲಿ ಪಾಸ್ ಆಗೋಕ್ಕಾಗಲ್ಲ, ಸರ್ಕಾರ ಇಷ್ಟೆಲ್ಲ ಮಾಡಿದೆ ನಿನಗೆ ಅಂತೆಲ್ಲ ಅವನಿಗೆ ಮನ ಒಲೈಸಿ ಒಲೈಸಿ ಒಲೈಸಿ ಬರೆಸಿ ಫಸ್ಟು ಬರ್ಗ ಬೆಳವಣಿಗೆಯಿಂದ ಮಾಡಿದ್ವಿ, ತುಂಬಾ ರೈಟಿಂಗ್ ವರ್ಕ್ ಮಾಡಿಸ್ತೀವಿ, ತುಂಬಾ ಡ್ರಿಲ್ ವರ್ಕ್ ಮಾಡಿಸ್ತೀವಿ. ಒಂದು ಹಂತದಲ್ಲಿ ಕ್ಲಿಕ್ ಆಯ್ತು ಅದು, ಮಕ್ಕಳುಗಳಿಗೆ ಬರವಣಿಗೆ ಜಾಸ್ತಿ ಆಗಿರೋದ್ರಿಂದ ಅವರು ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಯ್ತು.
1: ಓಕೆ ಸರ್, ಇದ್ರ ಜೊತೆಗೆ ಈ ಒಂದು ಸಾಧನೆಯನ್ನ ಮಾಡಬೇಕು

0: ಅಂತ ಹೋದಾಗ ತಮ್ಗೆ ಎದುರಾದಂತಹ ಒಂದು ಸವಾಲುಗಳು ಏನು ಸರ್?
1: ಸವಾಲುಗಳು ಎದುರಾಗಿದ್ದು ಅಂದ್ರೆ ನಮ್ಮ ಶಿಕ್ಷಕರೇ ಪ್ರಾರಂಭದ ದಿನಗಳಲ್ಲಿ ಇದ್ರ ಬಗ್ಗೆ ಅಪೋಸ್ ಮಾಡಿದ್ರು. ಕೆಲವ್ರು ಏನೋ ಅಂದ್ರು, ಇದು ಬಿ ಓರು ಪ್ರಚಾರಕ್ಕೋಸ್ಕರ ಮಾಡ್ಕೊತಾ ಇದಾರೆ, ಅಥವಾ ಬಿ ಓರು ಶೋ ಆಫ್ ಇವರು, ಪ್ರಚಾರ ಪ್ರಿಯರು, ಇದರಿಂದ ಆಗ್ಬಿಡುತ್ತಾ ರಿಸಲ್ಟ್ ಬಂದ್ಬಿಡುತ್ತ ಅನ್ನೋರು ಕೂಡ ಇದ್ರು. ನನ್ನ ಕಿವಿಗೆ ಬಿದ್ದಿರ್ಲಿಲ್ಲ, ಅಲ್ಲಿ ಇಲ್ಲಿ ಮಾತಾಡ್ತಾ ಇರೋಂಥದ್ದನ್ನ ನಾನು ಗಮನಿಸಿದ್ದೆ. ಆಗಿದ್ರು ಕೂಡ ಅವ್ರೇನೋ ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ನಾನೇನು ತಲೆ ಕೆಡಿಸ್ಕಿಲ್ಲ. ನನಗೇನು ಕಲಿಕೆ, ಮಕ್ಕಳ ಕಲಿಕೆ ಅಷ್ಟೇ. ಸೊ ಇಲ್ಲಿ ಈ ತಾಲೂಕುಗಳಲ್ಲಿ ನಂಜನಗೂಡು, ಸರಿ, ಹೆಗ್ಗಡದೊಂದಕೋಟೆ ಮತ್ತು ಸರಗೂರು ತಾಲೂಕಲ್ಲಿ ಅಂದರೆ ಪೋಷಕರಿಗೆ ಶಿಕ್ಷಣದ ಬಗ್ಗೆ ತುಂಬ ಆಸಕ್ತಿ ಇದೆ.
0: ಹೌದು,
1: ಸುಮ್ಮನೆ ಒಂದು ಪೋಷಕರಿಗೆ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಜನರಲ್ ಆಗಿ ಮಾತಾಡ್ತಾರೆ ಹೊರತು ತುಂಬ ಕೂಲಿ ಸಾಲಿ ಮಾಡೋಂಥ ಜನಗಳೇ ತುಂಬ ಜಾಸ್ತಿ ಇರೋ.
0: ಹೌದು,
1: ಅಂಥವ್ರು ಸರ್, ನನ್ನ ಮಗ ಏನಾರು ಆಗಲಿ ಒಂದು ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡ್ರೆ ಸಾಕು ಸರ್, ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ತಾನೆ ಅವನು. ಒಂದು ಮಹದಾಸೆ ಇತ್ತು, ತಂದೆ ತಾಯಿ ಇಬ್ಬರೂ ಕೂಲಿ ಮಾಡ್ಕೊಂಡ್ರು ಕೂಡ ಮಗ ಓದಬೇಕು ಅನ್ನೋಂತಹ ಒಂದು ಅವ್ರಿಗೆ ಆಸೆ ಇರೋದ್ರಿಂದ ಆ ಮಕ್ಕಳುಗಳನ್ನು ನಾವು ಗುರಿಯಾಗಿಟ್ಕೊಂಡು ಏನೇ ಈ ಥರ ಬಂದು ಮಕ್ಕಳು ಸರ್ ಬರೋದೇ ಇಲ್ಲ ಸರ್ ಅಂತಂದ್ರು, ಎಂತೆಂಥದ್ದೋ ಮಕ್ಕಳುಗಳನ್ನೆಲ್ಲ ಕೂಲಿಗೆ ಹೋಗ್ತಾರೆ ಸರ್ ಮಕ್ಕಳು ಅಂತಂದ್ರು, ಅಂಥದನ್ನೆಲ್ಲ ಬಿಡಿಸ್ತೀವಿ. ಕೆಲವು ಮಕ್ಕಳನ್ನ ಎಂಥದ್ದು ತಂದೆ ತಪ್ಪ ಯಾವುದೋ ಒಂದು ಬ್ಯಾಂಕ್ ಅವರು ಎಕ್ಸಾಮ್ ಟೈಮ್, ಒಂದು ಸಣ್ಣ ಉದಾಹರಣೆ, ಎಕ್ಸಾಮ್ ನಡೀತಾ ಇದೆ, ಒಂದು ಬ್ಯಾಂಕ್ ಅವರು ಮನೇನ ಲೋನ್ ಕಟ್ಟಿಲ್ಲ ಅಂದ್ಬಿಟ್ಟು ಸೀಜ್ ಮಾಡಿಬಿಟ್ರು, ಅವನ ಎಸ್ ಎಲ್ ಸಿ ಒಂದು ಎಕ್ಸಾಮ್ ಬರ್ದ, ಆಮೇಲೆ ನೂಳೆದು ಬರೆಯಕ್ಕಾಗ್ಲಿಲ್ಲ ಅಂತ ಮಗುಗೆ ನಾವು ಮನೋಧೈರ್ಯ ತುಂಬಿ ಸ್ಥೈರ್ಯ ತುಂಬಿ ಅವನ್ನೆಲ್ಲ ಇಲ್ಲ ನೀನು ಪಾಸ್ ಆಗ್ತೀಯ ಬಪ್ಪ ಅಂತೇಳಿ ಬೇರೆ ಕಡೆ ವ್ಯವಸ್ಥೆ ಮಾಡಿ ಅವನಿಗೆ ಅವನ್ನೆಲ್ಲ ಎಕ್ಸಾಮ್ ಕೊಟ್ಟು ಬರೆಯೋ ರೀತಿ ಇವತ್ತು ಪಾಸ್ ಆಗಿದ್ದಾನೆ. ಸೊ ಆ ಥರದ ಮಕ್ಕಳುಗಳಿಗೂ ಕೂಡ ನಾವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಕಾನ್ಸಂಟ್ರೇಟ್ ಮಾಡಿದ್ವಿ, ಒಂದು ಮಗನೂ ಬಿಡಕ್ಕೆ ಹೋಗಲಿಲ್ಲ. ಇದು ಮಕ್ಕಳನ್ನು ಪ್ರತಿಯೊಂದು ಮಕ್ಕಳನ್ನು ಕೂಡ ವೈಯಕ್ತಿಕವಾಗಿ ಎಲ್ಲ ಟೀಚರ್ಗಳು, ಮುಖ್ಯ ಶಿಕ್ಷಕರು, ಬಿ ಒ, ನಾವೆಲ್ಲ ಒಂದು ನೆಟ್ವರ್ಕ್ ಆಗಿ ಕೆಲಸ ಮಾಡಿದ್ವಿ, ಅದರಿಂದ ರೀಚ್ ಆಗೋಕ್ಕೆ ಸಾಧ್ಯ ಆಯಿತು.
0: ಓಕೆ ಸರಿ, ಗೊತ್ತದೆ ತಾವು ಹೇಳ್ದಂಗೆ ಕೆಲವೊಂದು ಸವಾಲುಗಳು ಹೆದರಾಯಿತು ಅಂತ ಹೇಳಿದ್ರೆ ಹೇಗೆ ಸರ್ ಈ ಒಂದು ಸವಾಲುಗಳನ್ನ ತಾವು ಯಾವ ಥರ ಹೆದರಿಸ್ತೀರಿ, ಹೇಗೆ ಅದಕ್ಕೆ ಸ್ಪಂದಿಸ್ತೀರಿ?
1: ಅದು ಒಂದು ಕೆಲವನ್ನ ನಾವು ವಿಶ್ವಾಸದ ಮೂಲಕನೇ ಹೋಗ್ಬೇಕಾಗುತ್ತೆ. ಕೆಲವನ್ನ ನೋಟಿಸು ಕೂಡ ಕೊಟ್ಟಿದ್ದೀವಿ, ನೋಟಿಸ್ ಕೊಡೋಂಥದ್ದು, ಕಡಿಮೆ ಪರ್ಸೆಂಟೇಜ್ ಬಂದಿಲ್ಲ ಅಂತಂದ್ರೆ ಹೇಳೋಂಥದ್ದು, ಸಭೆಗಳಲ್ಲಿ ಹೇಳೋಂಥದ್ದು, ಇಷ್ಟೆಲ್ಲ ಮಾಡಿದ್ವಿ. ಕೊನೆಗೆ ಹೇಳದ್ನಲ್ಲ, ಕೊನೆಗೆ ಅಂತಂಥದ್ದು ಹೋಗಿ ಅವು ಈಗ ಹೇಳ್ತಾ ಇದ್ದಾರೆ ನಮ್ಮ ಟೀಚರ್ಗಳು. ಈಗಲೂ ಒಂದು ಒಬ್ಬರು ಟೀಚರ್ ಹೇಳಿದ್ರು ಪ್ರೈವೇಟ್ ಸ್ಕೂಲ್ನವ್ರು, ಸರ್ ಕರೆಕ್ಟು, ಇದು ಭಾಳ ಕಷ್ಟ ಅಲ್ಲ ಸರ್, ನಾವು ಅವರು ಒಂದು 4 ಮಕ್ಕಳನ್ನ ಪ್ರಾರಂಭದಿಂದಲೂ ಓದಲ್ಲ 8th 9th ಅಂತ ಬಿಟ್ಬಿಟ್ಟಿದ್ದೀವಿ ಸರ್. ಬಿ ಅವ್ರು ಬಂದು ಇಷ್ಟು ನಾವು ಪ್ರೈವೇಟ್ ಸ್ಕೂಲ್ ಆದರೂ ಅವನ್ನ ಇಷ್ಟು ಸರಿ ಬಂದು ಹೇಳಿದ್ರು, ಇವತ್ತು ನೋಡಿ ಸರ್ ಅದು 100% ರಿಸಲ್ಟ್ ಆಗೋಕ್ಕೆ ಸಾಧ್ಯ ಆಯಿತು ನಮ್ಮ ಶಾಲೆ. ನಾವು ಆ 4-5 ಮಕ್ಕಳನ್ನ ಬಿಟ್ಬಿಟ್ಟಿದ್ರೆ ಪಾಸ್ ಆಗ್ತಿರ್ಲಿಲ್ಲ ಅಂತ. ಸೊ ಅದು ಪ್ರತಿಯೊಂದು ಶಾಲೆಯಲ್ಲಿ ಬಂದಿದೆ. ಈಗ ಟೀಚರ್ಗಳಿಗೆ ಮನವರಿಕೆ ಆಗಿದೆ, ಖಂಡಿತ ನಾವು ಜೂನ್ ಜುಲೈ ತಿಂಗಳಿಂದಲೇ ಕೆಲಸ
0: ಮಾಡಬೇಕಿತ್ತು.
1: ಯಾವ ಬಿ ಓನು ಬರಬೇಕಾಗಿಲ್ಲ, ಯಾವ ಆಫೀಸರು ಬರಬೇಕಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ, ರಿಸಲ್ಟ್ ನಾವೇ ತರ್ಬೋದು ಅನ್ನೋದು ಶಿಕ್ಷಕರಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ.
0: ಓಕೆ ಸರ್, ಇದ್ರ ಜೊತೆಗೆ ಈ ಒಂದು ಸಾಧನೆಯಲ್ಲಿ ಒಂದು ಪೋಷಕರ ಸಹಭಾಗಿತ್ವವನ್ನು ತಾವು ಹೇಗೆ ತಾವು ನಿರೀಕ್ಷಿಸಿದ್ರಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ,
2: ಹಲೋ,
0: ನಮಸ್ತೆ, ತಮ್ಮ ಹೆಸರು?
2: ಸೌಮ್ಯ ಸರ್.
0: ಸೌಮ್ಯ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಹೇಳಿ ಮೇಡಮ್.
2: ಈಗ 9th ಪಾಸ್ ಆಗಿರೋರಿಗೆ 10th ಕ್ಲಾಸ್ ಸ್ಟಾರ್ಟ್ ಮಾಡ್ತಿದಾರಲ್ಲ, ಅದು ಅವರಿಗೆ ಸ್ವಲ್ಪ ರಿಸ್ಕ್ ಆಗಲ್ವಾ ಅಂತ ಸರ್.
1: ಈಗ ಎಲ್ಲಿ ಮಾಡಿದ್ದಾರೆ ಮೇಡಮ್, ನಮ್ಮ ಯಾರು ನಮ್ಮ ಗಮನಕ್ಕೆ ಯಾವ್ದು ಬಂದಿಲ್ಲ
2: ಸರ್. ಅದೇ ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ.
1: ಈಗಾಗ್ಲೇ ಮಾಡಿದಾರ
2: ಅಂದ್ರೆ ಇದು ಟ್ಯೂಷನ್ ವೈಸ್ ತರ ಸ್ಟಾರ್ಟ್ ಮಾಡ್ತಿದ್ದಾರೆ?
1: ಇಲ್ವಲ್ಲ, ಇಲ್ಲ, ನಮ್ಮ ತಾಲೂಕಲ್ಲಿ ಯಾವುದು ಆ ಥರದ, ಅದು ಈಗ ಏಪ್ರಿಲ್ ತಿಂಗಳು
2: ಅಡ್ಮಿಷನ್ ಮಾಡ್ಕೊಂಡು ಬುಕ್ಸ್ ಎಲ್ಲ ಕೊಟ್ಟು ಸ್ಟಾರ್ಟ್ ಮಾಡ್ತಿದ್ದಂತೆ. ನನ್ನದ್ರು ಬರೀ ಕೋಟೆ ಮಾತ್ರ ಅಲ್ಲ ಸರ್, ಆಲ್ ಓವರ್ ಕರ್ನಾಟಕ ನಾ ಹೇಳ್ತಿರೋದು.
1: ಖಂಡಿತ ಅವ್ರು ಹೇಳುವಂಥದ್ದು, ಪೋಷಕರು ಇಚ್ಛೆ ಪಟ್ಟಲ್ಲಿ ಶಾಲೆ ಪ್ರಾರಂಭ ಆಗೋದು 1 ವಾರ ಮುಂದೆ 4 ದಿನ 5 ದಿನ ಅಂತ. ಹಾಗಿದ್ರೆ ರಜನೆ ಪೂರ್ಣ ಬಿಟ್ಟು ಕ್ಲಾಸಸ್ ಮಾಡಬೇಡಿ ಅಂತಾನೆ ಗೌರವ ಸರ್ಕಾರ ಹೇಳಿರೋದು ಅಷ್ಟೇ, ಯಾವುದೇ ಕಾರಣಕ್ಕೂ ಅದು ತಪ್ಪು. ಅನುಮತಿ ಇಲ್ಲದೇನೆ ಯಾವುದೇ ರಜೆ ಕೊಡೋ ಅಂಥದ್ದೇ ಮಕ್ಕಳ ಮಾನಸಿಕ ಸ್ಥಿತಿ ಎಲ್ಲ ಕೂಡ ಉತ್ತಮ ಆಗಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ ಮೇಡಮ್ ಅದು ಯಾವುದೇ. ಆತರ ನನ್ನ ಗಮನಕ್ಕೆ
2: ಸ್ವಲ್ಪ ನಮ್ ಸ್ಕೂಲ್ ಮುಂದೆ ಬರ್ಬೇಕು ಅಂದ್ಬಿಟ್ಟು.

0: ಮಾಡಿಸ್ತಾ
1: ಇದ್ದಾರೆ. ಈಗ ಏನು ಇಲ್ಲ ಬಿಡಿ,
0: ಮಗಳು ಮಂಡ್ಯದಲ್ಲಿದ್ದಾನೆ, ಅವನಿಗೆ ಮಾಡ್ಬಿಟ್ಟಿದ್ದಾರೆ, ಶುರು ಮಾಡಿದ್ದಾನೆ
1: ಮಂಡ್ಯದಲ್ಲ.
0: ಹಾಗಾಗಿ ಅವನು ನನ್ನನ್ನು ರಿಕ್ವೆಸ್ಟ್ ಮಾಡ್ತಿರ್ತಾನೆ.
2: ಹೇಳ್ತೀವಿ ಬಿಡಿ, ಮಂಡ್ಯದಲ್ಲಿ ಇರೋಂಥವ್ರು ನಮ್ಮ ಸ್ನೇಹಿತರು ಇದ್ದಾರೆ, ನಾನು ಹೇಳ್ತೀನಿ ಬಿಡಿ, ಅಲ್ಲಿ ಡಿ ಡಿ ಪಿ ಅವರು ನಮ್ಮ ಸ್ನೇಹಿತರು ಇರೋಂಥದ್ದು ಅವ್ರಿಗೆ ಹೇಳ್ತೀನಿ.
0: ಮಕ್ಕಳಿಗೆ ಸ್ವಲ್ಪ ಕಷ್ಟ.
1: ಸರಿ,
0: ಟೆಂತ್ಗೆ ಎಲ್ಲ ಕಡೆ ಮೈಸೂರಲ್ಲೂ ಅಷ್ಟೇ ಸರ್, ಟೆಂತ್ಗೆ ಈಗಲಿಂದಾನೆ ಸ್ಕೂಲ್ ಸ್ಟಾರ್ಟ್ ಮಾಡಿ ಪಾಠ ಸ್ಟಾರ್ಟ್ ಮಾಡಿ ರಿವಿಷನ್ ಎಲ್ಲ ಮಾಡ್ತಾ ಇದ್ದಾರೆ.
1: ಇಲ್ಲ ಇಲ್ಲ, ಮಾಡೋ ಹಾಗಿಲ್ಲ, ಅದು ತಪ್ಪು. ಅದು ಸರ್ಕಾರ ನಿಗದಿಪಡಿಸಿರೋ ದಿನಾಂಕದಂದ್ರೆ ಶಾಲೆ ಪ್ರಾರಂಭ ಮಾಡ್ಬೇಕು, ಮೇ 29ನೇ ತಾರೀಕು ಮಾಡ್ಬೇಕು.
0: ಹಾಗೆ ಇನ್ನೊಂದು, ಸೆಂಟ್ರಲ್ ಸ್ಕೂಲ್ಗಳೆಲ್ಲ ಮೈಸೂರಲ್ಲಿ 7:30-8 o'clock ಸ್ಟಾರ್ಟ್ ಆಗತ್ತಲ್ಲ,
1: ಇಲ್ಲ ಇಲ್ಲ ಇಲ್ಲ, ಅದೆಲ್ಲವೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಏನು ನಿಬಂಧನೆಗಳನ್ನು ಹಾಕಿದೆ, ರಾಜ್ಯ ಸರ್ಕಾರದ ಏನು ಶೆಡ್ಯೂಲ್ಗಳಿದೆ ಅದ್ರ ಪ್ರಕಾರ ನಡಿಬೇಕು. ಅದು ಅವ್ರಿಗೆ ಅನುಮತಿ ಕೊಟ್ಟಿರೋದೇ ಆ ಥರ. ಇಲ್ಲ ಇಲ್ಲ, ಅದಕ್ಕೆಲ್ಲ ಅವಕಾಶ ಇಲ್ಲ.
0: ಮಕ್ಕಳು ತುಂಬಾ ಕಷ್ಟಪಟ್ಟು ಹೋಗ್ತಾರೆ, ಸೆವೆನ್ ಓ ಕ್ಲಾಸ್ಗೆ ಎಲ್ಲ ಹೊರಡ್ಬೇಕು.
1: ನೀವುಗಳೇ ಪೋಷಕರುಗಳೇ, ಇಲ್ಲ ಇಲ್ಲ, ಪೋಷಕರುಗಳೇ ಕೂಡ ಕೆಲವು ಅದನ್ನ ನೀವು ಮಕ್ಕಳನ್ನ ಸೇರಿಸ್ಬಿಟ್ಟು ಫೀಸ್ ಕಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನೋದ್ರ ಜೊತೆಗೆ ಈ ತರ ಪೋಷಕರುಗಳೆಲ್ಲ ಸೇರ್ಕೊಂಡು ಕೇಳ್ಬೋದು ಅವ್ರನ್ನ, ಯಾಕೆಂದ್ರೆ ನೀವೇ ಹಣಕಾಸನ್ನ ಕೊಡುವಂತವ್ರು, ನೀವೇ ಮ್ಯಾನೇಜ್ಮೆಂಟ್ ಅವ್ರನ್ನ ಕೇಳಿ. ಇಲ್ಲ ಇಲ್ಲ ಇಲ್ಲ, ಆ ತರ ಸೆಂಟ್ರಲ್ ಅಲ್ಲಿ ಅವ್ರಿಗೆ ಯಾವ್ದೇ ರೀತಿ ಅದ ಕೇಳಿ ಎಲ್ಲಿ ಕೊಟ್ಟಿದ್ದಾರೆ ಕೊಡಿ 8:30 ಪ್ರಾರಂಭ ಮಾಡಿ ಅಂತ ಎಲ್ಲೂ ಇಲ್ಲ. ಅದು ಸರ್ಕಾರದ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ನಿಯಮಗಳಿವೆ, ನಿಯಮಗಳನ್ನ ಬಿಟ್ಟು ಯಾರು ಏನು ಮಾಡಕ್ಕಾಗಲ್ಲ.
0: ಆಯ್ತು,
1: ಖಂಡಿತ ಖಂಡಿತ ಮೇಡಮ್,
3: ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಫಲಿತಾಂಶದ ಒಂದು ಸಾಧನೆಯಲ್ಲಿ ಹೇಗೆ ಸರ್ ಒಂದು ಪೋಷಕರ ಒಂದು ಸಹಕಾರ ಬೆಂಬಲ ಹೇಗಿತ್ತು ಸರ್?
1: ತುಂಬ ಚೆನ್ನಾಗಿತ್ತು ಪೋಷಕರ ಸಹಕಾರ. ಇವತ್ತು ನನಗೆ ಗೊತ್ತಾದ ಮಟ್ಟಿಗೆ ನಾನು 3-4 ತಾಲೂಕುಗಳಲ್ಲಿ ಕೆಲಸ ಮಾಡಿದ್ದೀನಿ. ಎಚ್ ಡಿ ಕೋಟೆ ಸರಗೂರು ತಾಲೂಕಿನಲ್ಲಿರುವಂಥ ಪೋಷಕರಿಗೆ ಶಿಕ್ಷಣದ ಬಗ್ಗೆ ಇರೋಂಥ ಜಾಗೃತಿ ನಾನು ಎಲ್ಲೂ ಕೂಡ ಅಷ್ಟೊಂದು ಗಮನಿಸಲಿಲ್ಲ.
3: ಹೌದು,
1: ಅಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ಸಾಕ್ಷಿ ಅಂತಂದ್ರೆ ಈಗ ಅವ್ರ ಮಕ್ಕಳು ಓದಿದ್ದಾರೆ ಓದಿಲ್ಲ ಅನ್ನೋದಿಲ್ಲ. ಇವಾಗ ಈ ಕರೆ ಮಾಡಿದವರು ಅವ್ರ ಮಕ್ಕಳೇನು ಓದಿಲ್ಲ ಕೆಲವರು, ಅವ್ರಿಗೇನು ಅಂತಂದ್ರೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನೋದು, ಅಂದ್ರೆ ಅದು ಏನ್ ತೋರಿಸುತ್ತೆ ಅಂದ್ರೆ ಆಸಕ್ತಿ ತೋರಿಸುತ್ತೆ.
3: ಹೌದು ಹೌದು,
1: ನಮ್ಮ ತಾಲೂಕು ಶಿಕ್ಷಣದಲ್ಲಿ ಚೆನ್ನಾಗಿ ಬರಬೇಕು ಅನ್ನೋದು ಆಸಕ್ತಿ. ಅದು ಎಚ್ ಡಿ ಕೋಟೆ ಸರಗೂರು ತಾಲೂಕಿನ ಪ್ರತಿಯೊಂದು ಪ್ರಜೆಯಲ್ಲೂ ಕೂಡ ಇದೆ.
3: ಹೌದು ಸರ್.
1: ಯಾಕಿದೆ ಅಂತಂದ್ರೆ, ಕೋಟೆ ಅಂತಂದ್ರೆ ಹಿಂದುಳಿದ ತಾಲೂಕು, ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನೋದು ಅವ್ರ ಮನದಲ್ಲಿ ಇದ್ದಿತ್ತು. ಅದು ಇವತ್ತು ದೂರ ಆಗಿದೆ. ಅದು ಆದ್ರಿಂದ ಪೋಷಕರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾರು ಕೂಡ ಯಾಕೆ 5 ಗಂಟೆಗೆ ಬಂದು ಹೇಳಿಸ್ತಾ ಇದ್ರಿ ಸರ್, ಯಾಕೆ 11 ಗಂಟೆಗೆ ಬಂದು ಕೇಳ್ತಾ ಇದ್ರಿ ಸರ್ ಅಂತ ಒಬ್ರು ಹೇಳಿಲ್ಲ. ನಾ ಕೊಡಿರಿ ಸರ್ ಅವನ್ನ ಎದುರೊಳಲ್ಲ, ಆ ತರ ಹೇಳೋ ಅಂತವ್ರೇ ಇದ್ದು ತುಂಬಾ ಸಹಕಾರ ಕೊಟ್ಟಿದ್ದಾರೆ.
3: ಸರ್, ಈಗ ಈ ಒಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ತಮ್ಮ ಒಂದು ಯೋಜನೆಗಳು ಹೇಗೆ ಸರ್, ಯಾವ ಥರ ಯೋಜನೆಗಳನ್ನ ಮಾಡ್ಕೊಂಡಿದ್ದೀರಾ?
1: ಒಂದು, ಮಾನ್ಯ ಶಾಸಕರು ಈಗಾಗಲೇ ಭೌತಿಕವಾಗಿ ಅದು ಕಟ್ಟಡ ಇರ್ಬೋದು, ದುರಸ್ತಿಗಳಿರ್ಬೋದು, ಕಾಂಪೌಂಡ್ ಇರ್ಬೋದು, ಕುಡಿಯೋ ನೀರು, ಇವೆಲ್ಲವೂ ಕೂಡ ಗೌರವಾನ್ವಿತ ಶಾಸಕರು ಎಲ್ಲ ಥರದ ಅನುದಾನವನ್ನು ಕೊಟ್ಟು ಶಾಲೆಗಳು ಭೌತಿಕವಾಗಿ ಚೆನ್ನಾಗಿವೆ. ಸಾಕಷ್ಟು ಶಾಲೆಗಳು ಇಲ್ಲಿ ಇರೋಂಥವು ಭೌತಿಕವಾಗಿ ಸರ್ಕಾರ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಇದೆ, ಕ್ಷೀರಭಾಗ್ಯ ಇದೆ, ಶೂಸ್ ಸ್ಯಾಕ್ಸ್ ಕೊಡ್ತಾ ಇದ್ದೀವಿ, ನೋಟ್ಬುಕ್ಗಳನ್ನ ಕೊಡ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಪೌಷ್ಟಿಕಾಹಾರಗಳನ್ನ ಕೂಡ ಕೊಡೋದ್ರಿಂದ ಇವತ್ತು ಸರ್ಕಾರಿ ಶಾಲೆ ಯಾವುದು ಕೂಡ ಕಡಿಮೆ ಇಲ್ಲ. ಅದ್ರ ಜೊತೆಗೆ ಇವತ್ತು ಘನ ಸರ್ಕಾರ 8 ಗ್ಯಾರಂಟಿಗಳನ್ನ, ಶಿಕ್ಷಣ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಈ ಮಾಮೂಲಿ ಗ್ಯಾರಂಟಿಗಳ ಜೊತೆಗೆ ಶಿಕ್ಷಣ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, 8 ಗ್ಯಾರಂಟಿಗಳನ್ನ. ಸರ್ಕಾರದ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು, ಸೌಲಭ್ಯಗಳಿದೆ. KPS ಶಾಲೆಗಳನ್ನ ಸದೃಢಗೊಳಿಸ್ಬೇಕು, ಬಲವರ್ಧನೆಗೊಳಿಸ್ಬೇಕು. ಈಗ KPS ಶಾಲೆಗಳಿಗೆ ಬಸ್ಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಉಚಿತವಾದ ಬಸ್ಗಳನ್ನ, ಬಸ್ ಪಾಸ್ ಅನ್ನ KSRTC ಮೂಲಕ ಕೂಡ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಣ ಕೊಡ್ತಾ ಇದ್ದಾರೆ. AI ಶಿಕ್ಷಣನೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೂಡ ನಾವು 6ನೇ ತರಗತಿಯಿಂದಲೇ ಕೂಡ

0: ಇಂಪ್ರೂವ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ಗೆ ಶಿಕ್ಷಣ ಕೊಡ್ತಾ ಇದ್ದೀವಿ ಅಂತ ಇಷ್ಟೆಲ್ಲವೂ ಕೂಡ ಸೌಲಭ್ಯಗಳನ್ನ ಸರ್ಕಾರ ಕೊಡೋದ್ರಿಂದ ಸರ್ಕಾರಿ ಶಾಲೆಗಳು ಬಲವರ್ಧನೆ ಆಗಬೇಕು. ಜೊತೆಗೆ ಬೈಲಿಂಗ್ವಿಯಲ್ ಕನ್ನಡದ ಜೊತೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ, ಎಲ್ಲ ತರಗತಿಗಳಲ್ಲೂ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ 6ನೇ ತರಗತಿಯಿಂದ ವಿಷಯವಾರು ಶಿಕ್ಷಕರನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು, ದಾಖಲಾತಿ ಜಾಸ್ತಿ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಆಗಿದೆ.
1: ಓಕೆ ಸರ್, ಇದರ ಜೊತೆಗೆ ಈ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನವನ್ನು ಹೆಚ್ಚಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಮಾಡ್ಬೋದು ಸರ್ ಹೇಗೆ?
0: ಸರ್, ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನ ಹುಟ್ಟಿಸೋಕೆ ಅಂತರ್ ಶಾಲೆಗಳನ್ನು ನಾವು ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೆ, ಮಕ್ಕಳಲ್ಲಿ ಮೋಟಿವೇಟ್ ಮಾಡಬೇಕು. ಏ ನೋಡೋ, ಸರ್ಗೂರು ಶಾಲೆ ಮಕ್ಕಳುಗಳು ಡ್ರಾಯಿಂಗ್ ಅಷ್ಟು ಚೆನ್ನಾಗಿ ಬರೀತಾರೆ, ಕ್ವಿಜ್ಜಲ್ ಅಷ್ಟು ಚೆನ್ನಾಗಿ ಬರೀತಾರೆ, ಗಣಿತ ಪ್ರಮೇಯಗಳು ಹಂಗೆ ಮಾಡ್ತಾರೆ ಅಂತ ಹೇಳೋದು. ಎಮ್ ಸಿ ತಳ ಮಕ್ಕಳನ್ನ ನೋಡ್ರೋ ಭೀಮಟ್ಕೆರೆಯವ್ರು ಹಿಂಗೆ ಮಾಡ್ತಾರೆ ಅಂತೇಳಿ, ಜೊತೆಗೆ ಆ ಮಕ್ಕಳು ಒಂದು 5-6 ಶಾಲೆಗಳನ್ನು ಮಕ್ಕಳನ್ನು ಸೇರಿಸಿ ಒಂದು ಕ್ಲಸ್ಟರಲ್ಲಿ ಸೇರಿಸ್ಬಿಟ್ಟು ಆ ಮಕ್ಕಳುಗಳಿಗೆ ಸರಳವಾಗಿ ಸುಲಭವಾಗಿ ಪ್ರಾಯೋಗಿಕವಾಗಿ ಹೇಳ್ಕೊಡ್ತಾರೆ. ಮಕ್ಕಳು ಓದಿ ಬರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ನೋಡಿದಾಗ, ವಿಷನ್ ಅಲ್ಲಿ ನೋಡಿದಾಗ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅಂತ ಮಕ್ಕಳನ್ನ ಸೇರಿಸಿ ನಾವು ಒಂದು ಆಡಿಯೋ ವಿಷುವಲ್ ಮೂಲಕ ನಾವು ಪ್ರಶ್ನೆಗಳನ್ನ ಕೇಳುವಂಥದ್ದು, ಪ್ರಾಕ್ಟಿಕಲ್ ಆಗಿ ಚಿತ್ರಗಳನ್ನ ತೋರಿಸುವಂಥದ್ದು, ಇವುಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಸ್ಪರ್ಧಾತ್ಮಕವಾಗಿ ತುಂಬಾ ಮಕ್ಕಳುಗಳಿಗೆ ಸ್ಫೂರ್ತಿ ಬರುತ್ತೆ, ಆಸಕ್ತಿಯನ್ನ ಬರುತ್ತೆ. ಅದನ್ನು ಕೂಡ ಮಾಡಿದ್ವಿ ಮಕ್ಕಳಲ್ಲಿ.
1: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಶಸ್ವಿಯಾಗಲು ತಮ್ಮ ಒಂದು ಮುಖ್ಯ ಸಲಹೆಗಳು ಅಥವಾ ಏನೇನು ಮಾರ್ಗದರ್ಶನ, ಯಾಕಂದ್ರೆ ಯಾವಾಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹಿಂದುಳಿದ ರಿಸಲ್ಟ್ ಹಿಂದುಳಿದ ರಿಸಲ್ಟ್ ಅಂತ ನಾವು ಬರ್ತಾ ಇದ್ವಿ, ಯಾಕಂದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚು ಯಶಸ್ವಿ ಆಗಿದ್ದಾರೆ. ಹಾಗಾಗಿ ಯಾವ ಥರ ಒಂದು ಸಲಹೆಗಳನ್ನು ಮಕ್ಕಳಿಗೆ ನೀಡ್ತಾ ಇದ್ದಾರೆ?
0: ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ಹೆಚ್ಚು ಕೌಶಲ್ಯ ಇರುತ್ತೆ ನಮ್ಮ ಪಟ್ಟಣದ ಪ್ರದೇಶದ ಮಕ್ಕಳಿಗೆ, ಅಂತ ಯಾಕೆಂದ್ರೆ ಅವರು ಗ್ರಾಮೀಣದಲ್ಲಿ ನೈಸರ್ಗಿಕ ಜೊತೆಗೆ ಪ್ರಕೃತಿ ಜೊತೆಗೆ ಇರ್ತಾರೆ. ಅವರು ದಿನನಿತ್ಯ ಏನೆಲ್ಲ ನಾವು ಪಟ್ಟಣ ಪ್ರದೇಶದಲ್ಲಿ ಟಿವಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಗಮನಿಸ್ತಾರೋ ಅವರು ಅದ್ರ ಜೊತೆಗೆ ಬೆರೆತೋಗಿರ್ತಾರೆ. ಅವ್ರಲ್ಲಿರುವಂಥ ಕೌಶಲ್ಯಗಳನ್ನು ಅವರು ಶೈಕ್ಷಣಿಕವಾಗಿ ಒಂಚೂರು ಬದಲಾವಣೆ ಮಾಡ್ಕೋಬೇಕು. ಅದು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂತಂದರೆ, ಶಾಲೆಗಳಿಗೆ ನಿರಂತರವಾಗಿ ಶಾಲೆಗಳಿಗೆ ಬರುವಂಥದ್ದು, ಆಸಕ್ತಿಯನ್ನು ತೋರಿಸುವಂಥದ್ದು, ಗಣಿತ ಇಂಗ್ಲೀಷು ನನ್ನ ಕಷ್ಟ ಅಂತ ಹಿಂಜರಿಯೋದನ್ನು ಬಿಡಬೇಕು. ಅವರು ಮಕ್ಕಳುಗಳು ಗ್ರಾಮೀಣ ಪ್ರದೇಶದ ಮಕ್ಕಳು ಅವೆರಡನೇ, ಗಣಿತ ಕಷ್ಟ ಇಂಗ್ಲೀಷ್ ಕಷ್ಟ
1: ಅನ್ನೋದು
0: ಖಂಡಿತ. ಅದನ್ನು ಬಿಟ್ಟು ಕಲಿಕೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಮಕ್ಕಳು ಮೇಲುಗೈ ಸಾಧಿಸ್ಬೋದು.
1: ಓಕೆ ಸರ್, ಇದ್ರ ಜೊತೆಗೆ ಏನಾದ್ರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನಾದರೂ ಅವ್ರನ್ನ ಉತ್ತೇಜಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದಿಂದ ಏನಾದರೂ ವಿಶೇಷ ಸೌಲಭ್ಯಗಳು ಅಥವಾ ಯೋಜನೆಗಳಿದೆಯಾ ಅಥವಾ ಹೇಗೆ ಸರ್?
0: ಖಂಡಿತ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರನೇ ಇವತ್ತು ಸರ್ಕಾರ ಪ್ರಥಮವಾಗಿ ಹೈಯೆಸ್ಟ್ ಮಾರ್ಕ್ಸ್ ತಕ್ಕಂಥ ಮಕ್ಕಳುಗಳಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದೆ, ಲ್ಯಾಪ್ಟಾಪ್ನ ಕೊಡೋಂಥ ಕೆಲಸವನ್ನು ಮಾಡ್ತು. ಅದರ ಜೊತೆಗೆ ಕಳೆದ ಸರಿ 50,000 ರೂಪಾಯಿ ನಗದು ಕೊಟ್ಟು ಹೋದ ನಾವು ರಿಪಬ್ಲಿಕ್ ಡೇಯಲ್ಲಿ ಪ್ರತಿ ತಾಲೂಕಿಗೆ 3 ಮಕ್ಕಳುಗಳಿಗೆ 50,000 ರೂಪಾಯಿ ನಗದನ್ನು ಅವರ DBT ಮೂಲಕ ಅವರ ಅಕೌಂಟ್ಗೆ ಹೋಗೋ ರೀತಿ ಕೂಡ ಮಾಡ್ತು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು, ಅವ್ರಿಗೆ ಶುಲ್ಕರಹಿತವಾಗಿ ಮಾಡಿಸೋವಂಥದ್ದು, ಜೊತೆಗೆ PUಯಲ್ಲೂ ಕೂಡ ಅವ್ರಿಗೆ ತುಂಬ CET, NEET ಇವು ಕೋಚಿಂಗ್ಗಳಿಗೆಲ್ಲ ಕೂಡ PUಗಳು ಕೂಡ ಸರ್ಕಾರ ಇವತ್ತು ತುಂಬ ಸ್ಟ್ರೆಂಥನಿಂಗ್ ಮಾಡ್ತಾ ಇದೆ. ಆ ಮೂಲಕ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಆಸಕ್ತಿ ಹೆಚ್ಚಾಗಿದೆಯೋ ಅದನ್ನ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ನಾವು ಈಗ KPS ಶಾಲೆಗಳನ್ನು ಆಯಿತು ಅಂತಂದರೆ, ಅಥವಾ ಇನ್ನು ಕೆಲವು ಶಾಲೆಗಳಲ್ಲಿ ನಾವು NSQF ಅಂತ ನಾವು ಮಾಡಿದ್ದೀವಿ. ಉದಾಹರಣೆಗೆ ಮಕ್ಕಳಿಗೆ ಟೈಲರಿಂಗಿಗೆ ಆಸಕ್ತಿ ಇದೆ ಅಂದರೆ ಟೈಲರಿಂಗು, ಕಂಪ್ಯೂಟರ್ ಆಸಕ್ತಿ ಇದ್ದರೆ ಕಂಪ್ಯೂಟರು, ಆಟೋಮೊಬೈಲ್ ಆಸಕ್ತಿ ಇದ್ದರೆ ಆಟೋಮೊಬೈಲು, ಹೆಲ್ತ್ ಆ್ಯಂಡ್ ಹೈಜೆನಿಕ್ ಬಗ್ಗೆ ಇದ್ದಿದ್ರೆ, ಆರೋಗ್ಯದ ಬಗ್ಗೆ ಇದ್ದರೆ ಆರೋಗ್ಯ, ಈ ಥರ 4 ಕೋರ್ಸ್ಗಳ ಬಗ್ಗೆ ತಗೊಂಡು ಮಕ್ಕಳು 9ನೇ ತರಗತಿಯಿಂದಲೇ ಕಲ್ತ್ಕೊಂಡು ಹೋಗೋವಂಥದ್ದು ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿದೆ. ಇದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದೆ.
1: ಖಂಡಿತ ಸರ್, ಖಂಡಿತ ಸರ್. ಇದ್ರ ಜೊತೆಗೆ ಈ ಒಂದು ಸಾಧನೆ ಆಗೋದಕ್ಕೆ ತಾವು ಸಂಜೆ ವೇಳೆ ಮತ್ತು ಬೆಳಗ್ಗೆ ಅಂದರೆ ಮಾರ್ಲಿ ಮಾರ್ನಿಂಗ್ ಎಲ್ಲ ಕೂಡ ತಾವು ಮನೆ ಭೇಟಿ ನೀಡ್ತಕ್ಕಂಥದ್ದನ್ನು ಕೂಡ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ಗಳೆಲ್ಲ ಕೂಡ ತಾವು ನಾವು ನೋಡಿದ್ವಿ. ಹೇಗೆ ಸರ್ ಇದು ಈ ಥರ ಒಂದು ಮನೆ ಭೇಟಿ ಮಾಡ್ತಕ್ಕಂಥದ್ದು ಮಕ್ಕಳನ್ನ ಪ್ರೇರೇಪಿಸ್ತಕ್ಕಂಥದ್ದು, ಈ ಒಂದು ಫಲಿತಾಂಶಕ್ಕೆ ಯಾವ ಥರ ಒಂದು ಪ್ರೇರಣೆ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್?
0: ಖಂಡಿತ, ನಾವು ಒಂದು ಸಣ್ಣ ಪ್ರಯೋಗ ಮಾಡಿದ್ವಿ. ಯಾಕೆ ಅಂತಂದರೆ ಮಕ್ಕಳು ಮನೇಲಿ ಓದಲ್ಲ ಅನ್ನೋದೊಂದು ನಮಗೆ ಆರೋಪ ಇದ್ದಿತ್ತು. ಮನೇಲಿ ಓದಲ್ಲ ಅಂತಂದರೆ ಈಗ DB ಕುಪ್ಪೆಯಲ್ಲಿ ಹೋಗಿ ನೋಡಬೇಕು ಮಗುನ, ಬಡಗಲ್ಪುರದಲ್ಲಿ ನೋಡಬೇಕು, ಆದ್ನೂರಲ್ಲಿ ನೋಡಬೇಕು, MC ತೊಳಲ್ಲಿ ನೋಡಬೇಕು ಮನೇಲಿ ಓದೋದು ಅಂದರೆ.

0: ಮಕ್ಕಳು ಮನೆಯಲ್ಲಿರೋದೇ ಶಾಲೆ ಬಿಟ್ಟ ನಂತರ.
1: ಹೌದು,
0: ಶಾಲೆ ಬಿಟ್ಟದು ಅಂತಂದ್ರೆ 5 ಗಂಟೆ ಮೇಲೆನೆ, 5 ಗಂಟೆ 6 ಗಂಟೆವರೆಗೆ ಆಟ ಗಿಟ ಆಡಿರ್ತಾರೆ. ಅಟ್ಟಿ 7 ಗಂಟೆಲಂತೂ ಮನೇಲಿ ಇರಲೇಬೇಕು ಮಕ್ಕಳು. ನಾನು 7 ಗಂಟೆಗೆ ಎಮ್ ಸಿ ತೊಳಲ್ಲಿ ಮಗು ಮನೇಲಿ ಇರಬೇಕು ಅಂತಂದ್ರೆ ಒಂದು ಮಗುನ ನೋಡ್ಬಿಟ್ಟು ಸುಮ್ಮನೆ ನಾವು ಬರೋಕ್ಕಾಗಲ್ಲ. ಸುಮಾರು ಅಲ್ಲಿ ಎಮ್ ಸಿ ತೊಳಲು ಆಗಿರ್ಬೋದು, ಕಾಡುಬೇಗೂರು ಆಗಿರ್ಬೋದು, ಅಲ್ಲಿಗೆ ಬರೋ ಅಂತ ದೊಡ್ಡಬರ್ಗಿ ಮಕ್ಕಳಾಗಿರ್ಬೋದು, ಮೊಳೆಯೂರು ಮಕ್ಕಳಾಗಿರ್ಬೋದು, ಅಲ್ಲಿಗೆ ಫೀಡಿಂಗ್ ಇರೋದ್ರಿಂದ ಆ ಮಗು ಮನೆಗೆ ಹೋಗ್ತೀನಿ ಅಂತಂದ್ರೆ ಕನಿಷ್ಠ 8 ಗಂಟೆ ಆಗುತ್ತೆ. ಒಂದು ಸುಮ್ಮನೆ ಮನೇಲಿ ಹೋಗಿ ಬರೋಕ್ಕಾಗಲ್ಲ. ಆ ಮಗುಗೆ ಪೋಷಕರಿಗೆ ಹೇಳಬೇಕು, ಪೋಷಕರಿಗೆ ಜಾಗೃತಿಯನ್ನು ಮೂಡಬೇಕು, ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂದರೆ 10 ಗಂಟೆ ಹಾಗೆ ಆಗುತ್ತೆ.
1: ಹೌದಾ,
0: 8-10 ಮಕ್ಕಳು ನೋಡ್ತೀನಿ ಅಂತಂದ್ರೆ 10 ಗಂಟೆ ಆಗುತ್ತೆ. ಇನ್ನು ರಾತ್ರಿ 10 ಗಂಟೆ ಮೇಲೆ ನಾವೆಲ್ಲಿ ಹೋಗೋದು? ಅದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡು ಆ ಸರ್ಕಾರಿ ಶಾಲೆಯಲ್ಲೇ
1: ಉಳಿಯೋದು.
0: ಪುನಃ ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಇನ್ಯಾವ ಮಕ್ಕಳು ಶಾಲೆಗಳು ಅಥವಾ ಸಾರಿ ಮಕ್ಕಳುಗಳು ಬಿಟ್ಟೋಗಿದ್ದಾರೆ, ಆ ಫೀಡಿಂಗ್ ಇರ್ತಾವಲ್ಲ ಬೇರೆ ಹಳ್ಳಿಗಳಿರ್ಬೋದು ಅಥವಾ ಅದೇ ಗ್ರಾಮ ಇರ್ಬೋದು, ಆ ಬೆಳಿಗ್ಗೆ 5 ಗಂಟೆಯಿಂದ ಒಂದು 8 ಗಂಟೆವರೆಗೆ ಒಂದು 3 ಗಂಟೆ ಟೈಮು, ರಾತ್ರಿ 6 ಗಂಟೆಯಿಂದ ಒಂದು 10 ಗಂಟೆ 4 ಗಂಟೆ ಟೈಮ್ ನೋಡಿದ್ರೆ ಆ ಮಕ್ಕಳನ್ನ ಕವರ್ ಮಾಡ್ತಾ ಇದ್ವಿ. ಇದು ಅಲ್ಲಿಯ ಪೋಷಕರ ಬೆಂಬಲ, ಅಲ್ಲಿ ಪೋಷಕರು ನಮಗೆ ಕೊಟ್ಟಂತ ಸಪೋರ್ಟು ಇನ್ನೂ ಅಷ್ಟು ಶಾಲೆಗಳಲ್ಲಿ ನಾವು ವಾಸ್ತವ್ಯ ಹೂಡಕ್ಕೆ ಸಾಕಾಯ್ತು. ಸುಮಾರು ಒಂದು 40-50 ಜನ ಬರೋರು ಪೋಷಕರು ಜೊತೆಗೆ. ಎಷ್ಟು ಕಂಪ್ಲೇಂಟ್ ನಮಗೆ ರಿಯಾಲಿಟಿ ಗೊತ್ತಿದ್ದು ಅವಾಗ ಮಕ್ಕಳು ನೋಡ್ಸೇ ಬರ್ದಿರ್ಲಿಲ್ಲ. ಡಿಸೆಂಬರ್ ಆಗೈತೆ, ಲೋ ತೆಗಿಯ ನೋಡು, 6 ಬುಕ್ನು ತೆಗಿಯ ನೋಡ್ಸು ಸಹ ಅದೇನೋ ಬರೀತಿರ್ತಾನೆ ಪಾಪ, ಕೂಲಿ
1: ಸಲ್ಲಿರಲ್ಲ
0: ಅಂತವ್ರು ಏನು ಗೊತ್ತಿರಲ್ಲ. ತೆಗೆಯೋ ಬ್ಯಾಗನ್ನ ನೋಡ್ಸ್ ತೆಗಿಯೋ ಅಂದ್ರೆ ನೋಡ್ಸೇ ಇಲ್ಲ, ಒಂದು ನೋಟ್ಸ್ ಬರ್ದಿಲ್ಲ ನವೆಂಬರ್ ಡಿಸೆಂಬರ್. ಇಲ್ಲಿ ನಮ್ಮ ಶಿಕ್ಷಕರ ವೈಫಲ್ಯತೆ ಗೊತ್ತಾಯ್ತು, ಮಗುವಿನ ವೈಫಲ್ಯತೆ ಗೊತ್ತಾಯ್ತು, ಪೋಷಕರ ವೈಫಲ್ಯತೆ ಗೊತ್ತು. ನಾನು ಮನೆ ವಾತ್ಸವ್ಯ ಶಾಲಾ ವಾತ್ಸವ್ಯ ಮಾಡಿ ಮಗುವಿನ ನೋಟ್ಸ್ ಬುಕ್ಗಳನ್ನ ತಯಾರಿಸ್ಲಿಲ್ಲ ಅಂತಂದ್ರೆ ಗೊತ್ತಾಗ್ತಿರಲಿಲ್ಲ.
1: ಹೌದು,
0: ಸೊ ಈ ತರ ಒಂದು ಸುಮಾರಷ್ಟು ಸಿಕ್ತು, ಮಕ್ಕಳು ಬರವಣಿಗೆನೆ ಇರ್ತಿರ್ಲಿಲ್ಲ. ಸೊ ಆ ತರದವು ಕೂಡ ನಮ್ಗೆ ನೋಡಿದಂತ ಸಂದರ್ಭದಲ್ಲಿ ಇನ್ನೂ ಮೋಟಿವೇಟ್ ಆದಂಗಾಯ್ತು ನಮ್ಗೆ. ಇಲ್ಲ ಇಲ್ಲ ನೋಡ್ಬೇಕು, ಇನ್ನೂ ಮಕ್ಕಳನ್ನ ನೋಡ್ಬೇಕು ಸರ್. ಸರ್ ಪೇರೆಂಟ್ಸ್ ಹೆಂಗಾಗೋದ್ರು ಅಂತಂದ್ರೆ, ಸರ್ ನಾವೊಂದು 4 ಮಕ್ಕಳು ಬಿಟ್ಟು ನಾಳೆ ನೋಡ್ಕೋತೀವಿ ಬಿಡಿ ಸರ್. ಸರ್ 4 ಮಕ್ಕಳು ಸರ್ ಇಲ್ಲಿ ತಪ್ಪಾಗ್ಬಿಡುತ್ತೆ ಸರ್. ಒಂದು ಸಮುದಾಯಕ್ಕೆಲ್ಲ ಒಂದು 4 ಸಮುದಾಯಕ್ಕೆ ಹೋಗಿದ್ದೀವಿ ಸರ್, ಅದೊಂದು ಸಮುದಾಯದ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಬೇರೆ ತಿಳ್ಕೊಬಿಡ್ತಾರೆ ಸರ್, ಬನ್ನಿ ಸರ್ ಅಂದ್ಬಿಟ್ಟು ನಮ್ಮ STMC ಅವರು ತುಂಬಾ ಸಪೋರ್ಟ್ ಮಾಡಿದ್ರು. STMC ಅವರು, ಸಂಘಟನೆಯವರು, ಪೋಷಕರು ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಮಕ್ಕಳು ಕವರ್ ಆಗಾಗ ನೋಡ್ಕೊಂಡ್ರು.
1: ಸರ್, ಈ ಒಂದು ಫಲಿತಾಂಶವನ್ನು ಇದೇ ರೀತಿ ಮುಂದಿನ ಒಂದು ವರ್ಷದಲ್ಲೂ ಕೊಂಡೊಯ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮುಂದಿನ ವರ್ಷಗಳಿಗಾಗಿ ತಮ್ಮ ಒಂದು ಗುರಿ ಯೋಜನೆಗಳೇನು ಸರ್?
0: ಖಂಡಿತ, ನಾವು ಈಗ ಮೇ ತಿಂಗಳಿಂದಲೇ ಪ್ರಾರಂಭ ಮಾಡ್ಕೋತೀವಿ ಸಭೆಗಳನ್ನು ಮಾಡಿಕೊಂಡು. ಮಕ್ಕಳನ್ನ ಡೇ ಒನ್ ಪ್ರಾರಂಭದ ದಿನಗಳಿಂದಲೇ ನಿರಂತರವಾಗಿ ಶಾಲೆಗೆ ಬರಬೇಕು ಮಗು ಫಸ್ಟು. ನಿರಂತರವಾಗಿ ಬಂದಮೇಲೆ ನಿರಂತರವಾಗಿ ಕಲಿಬೇಕು ಅದಂಥದ್ದು. ಅದನ್ನು ನಾವು ಪ್ರಾರಂಭದಿಂದಲೇ ರೂಢಿಸ್ಕೊಂಡ್ರೆ ಸರ್ಕಾರ ತುಂಬ ನಮ್ಮ ಇಲಾಖೆ ತುಂಬ ಚೆನ್ನಾಗಿ ಮಾಡಿದೆ. LBA ಅಂತ ಮಾಡಿದೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ಬೋದು. ಈಗ ಒಂದು ಪಾಠ ಆಯಿತು ಅಂತಂದರೆ ಆ ಪಾಠದಲ್ಲಿ ಸರಳವಾಗಿ ಅಲ್ಲೇ ಕ್ವಶನನ್ನು ಮಾಡೋವಂಥದ್ದು, ಅಲ್ಲೇ ಪ್ರಶ್ನೆಗಳನ್ನು ಕೇಳೋವಂಥದ್ದು, ಉತ್ತರಗಳನ್ನ ಬರೆಸೋದು, LBA ಟೆಸ್ಟ್ಗಳನ್ನು ಮಾಡಿಸೋದು. ಆಗ ಮಗುಗೆ ಏನಾಗುತ್ತೆ ಅಂದರೆ, ಮೇಯಲ್ಲಿ ನಾವು LBA ಟೆಸ್ಟಲ್ಲಿ ಒಂದು ಮಾಡಿದ್ವಿ ಅಂದರೆ, ಉದಾಹರಣೆಗೆ ಒಂದು ಪದ್ಯಮ್ ಕೊಟ್ಟಿರ್ತೀವಿ,
1: ಹೌದು,
0: ಅದನ್ನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ 10-9 ಸರಿ ನಾವು ಆ ಪದ್ಯಗಳನ್ನು ಪ್ರತಿ ಟೆಸ್ಟಲ್ಲಿ ಕೇಳ್ಕೊಂಡು ಹೋದ್ರೆ ಮಗು ಅವನೆಲ್ಲ ಕನಿಷ್ಠ ಒಂದು 10 ಸತಿ ಬರೆದಂಗಾಗುತ್ತೆ.
1: ಹೌದು,
0: ಕನಿಷ್ಠ ನಾನು ಹೇಳಿದ್ದು. ಆಗೇನಾಗುತ್ತೆ, ಅದು ಅವನಿಗೆ ಮಂದಟ್ಟಾಗುತ್ತೆ, ಮರೆಯಕ್ಕೆ ಸಾಧ್ಯ ಆಗಲ್ಲ.
1: ಖಂಡಿತ,
0: ಈ ರೀತಿ ನಾವು ಕಂಟಿನ್ಯೂಯಸ್ ಆಗಿ ಮಗುವಿಗೆ ಮೇಲೆ ಒಂದು ಇಂಡಿವಿಜುವಲ್ ವೈಯಕ್ತಿಕ ಗಮನಾರ್ಸಂತ ಕೆಲಸ ಮಾಡಿ ಪ್ರಾರಂಭದ ದಿನಗಳಿಂದ ಹೆಚ್ಚು ಹೊತ್ತು ಕೊಟ್ಟು ಕೆಲಸ ಮಾಡ್ತೀವಿ.
1: ಓಕೆ, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಒಂದು ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಸಲಹೆ ಅಥವಾ ಮಾರ್ಗದರ್ಶನ ಮತ್ತು ತಮ್ಮ ಕೊನೆಯ ಸಂದೇಶ ಏನು ಸರ್?
0: ಕೊನೆಯದಾಗಿ ಸರ್, ಮತ್ತೊಮ್ಮೆ ತಮಗೆ ಅಭಿನಂದಿಸ್ತೀನಿ. ಇವತ್ತು ಫಲಿತಾಂಶ ಬರಲಿಕ್ಕೆ ಕಾರಣ ಈ ಥರ ನೀವು ಜನಧ್ವನಿಯ ಮೂಲಕ ಸಾಕಷ್ಟು ಪೋಷಕರುಗಳಿಗೆ ವಿದ್ಯಾರ್ಥಿಗಳಿಗೆ ರೀಚ್ ಆಗೋಂಥದ್ದನ್ನು ತಾವು ಮಾಡ್ಕೊಂಡು ಸಾಕಷ್ಟು ವರ್ಷಗಳಿಂದ ನಮ್ಗೆ ಮಾಡ್ಕೊಬಂದಿದ್ದೀನಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿಮ್ಮಂಥವರಿಂದ ಒಂದು ಒಳ್ಳೆಯ ಸಹಕಾರ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ತಮ್ಮ ಬಾನುಲಿ ಕೇಂದ್ರವನ್ನು ಮತ್ತಷ್ಟು ನಾವು ಸದ್ಬಳಕೆ ಮಾಡಿಕೊಂಡು ರೀಚ್ ಆಗ್ತೀವಿ. ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರುಗಳಿಗೆ ಫಸ್ಟು ಮಕ್ಕಳನ್ನು ಕಂಟಿನ್ಯೂಸ್ ಆಗಿ ಶಾಲೆಗಳಿಗೆ ಕಳಿಸಿ ಒಂದು ದಿನನೂ ಅವನು ಶಾಲೆಗೆ ತಪ್ಪಿಸ್ಕೋಬಾರ್ದು. ಮತ್ತು ಜೊತೆಗೆ ಮನೇಲಿ ಅಂದ್ರೆ ಎಷ್ಟೊತ್ತಾರೋ ಆಗಲಿ ಓದೋಂಥ ಕೆಲಸವನ್ನು ಮಾಡಲಿ, ಅವನು ಹೆಚ್ಚು ಮೊಬೈಲನ್ನು ಬಳಸದೇ ಇರೋಂಥ ಕೆಲಸವನ್ನು ಮಾಡಿ. ಈಗಾಗಲೇ ಮೊಬೈಲ್

ಬಳಕೆ ಬೇಡವೇ ಬೇಡ ಅಂತ ಕೂಡ ನಾವು ಹೇಳಿದ್ದೀವಿ. ಪ್ರತಿನಿತ್ಯ ಶಾಲೆಗಳಲ್ಲಿ ಕನ್ನಡ ಪತ್ರಿಕೆಗಳನ್ನು ಓದಿಸುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಿ ಅಂತ ಹೇಳಿದೆ, ಅದನ್ನು ಮಾಡಿಸ್ತೀವಿ ಅಂತ ಹೇಳ್ತಾ ತಮ್ಮ ಮಕ್ಕಳಿಗೆ ಕನಿಷ್ಠ ಏನು ಓದ್ತಾ ಇದ್ದಾನೆ, ಏನು ಓದ್ತಾ ಇದ್ದಾಳೆ ಅನ್ನೋದನ್ನು ಕೇಳಿ ಶಾಲೆಗಳಲ್ಲಿ ತಮಗೆ ಅವಕಾಶ ಆದಂಥ ಸಂದರ್ಭದಲ್ಲಿ ಶಾಲೆಗಳಿಗೆ ಹೋಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಬಗ್ಗೆ ಕೇಳಿ ಅಂತ ಹೇಳ್ತಾ ಶಿಕ್ಷಣ

0: ತಮಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಶುಭವನ್ನು ಕೋರಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
1: ತುಂಬ ಧನ್ಯವಾದಗಳು ಸರ್. ತಮಗೂ ಕೂಡ ಮತ್ತೊಮ್ಮೆ ಈ ಒಂದು ಉತ್ತಮ ಫಲಿತಾಂಶಕ್ಕಾಗಿ ತಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀರಾ, ಸಾಕಷ್ಟು ಶ್ರಮವನ್ನು ವಹಿಸಿದ್ದೀರಾ, ಆ ಒಂದು ಶ್ರಮಕ್ಕೆ ತಮಗೆ ಒಂದು ಪ್ರತಿಫಲ ಸಿಕ್ತು ಅಂತಲೇ ಕೂಡ ತಾವು ಹೇಳ್ತೀನಿ ಸರ್. ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು SSLCಯಲ್ಲಿ ಉತ್ತಮ ಫಲಿತಾಂಶ ಬರೋದಕ್ಕೆ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಅಭಿನಂದನೆಗಳ ಮೂಲಕ, ಜೊತೆಗೆ ತಮಗೆ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ತಾವು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಿದರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ತಾಲೂಕು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಒಂದು ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು, ಪೋಷಕರು ಕೂಡ ತಮಗೆ ಸಹಕಾರವನ್ನು ನೀಡಲಿ ಅಂತ ಹೇಳ್ತಾ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ SSLC ಫಲಿತಾಂಶದ ಒಂದು ಅವಲೋಕನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD Kote ಮತ್ತು ಸರ್ಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜಶೀನ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ SSLC ಫಲಿತಾಂಶದ ಅವಲೋಕನ ಕುರಿತು HD Kote ತಾಲೂಕು ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ರಾಜು CN ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ JP Nadda. ಪ್ರಸಕ್ತ ತಿಂಗಳಲ್ಲಿ ಬಿಸಿ ಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ Dr. Jitendra Singh. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ BCCI ಭಾರತೀಯ ತಂಡ ಪ್ರಕಟ. ವಾರ್ತೆಗಳ ವಿವರ: ಗುಜರಾತ್ನ ಸೂರತ್ನಲ್ಲಿ ಇಂದು ಸಂಪನ್ನಗೊಂಡ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 353,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ದಾಖಲೆಯ 2,792 ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ. ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ JP Nadda, ಭಾರತ ಜಾಗತಿಕ ಪೂರೈಕೆ ಸರಪಳಿ ಅಡಚಣೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬೇಕಾಗಿದೆ ಮತ್ತು ಸ್ವಾವಲಂಬಿ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಬೇಕು. ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವುದು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ದೇಶದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಪ್ರತಿಪಾದಿಸಿದರು. ವೈಬ್ರಂಟ್ ಗುಜರಾತ್ನಂತಹ ಪ್ರಾದೇಶಿಕ ಶೃಂಗಸಭೆಗಳು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಸಚಿವರು ಹೇಳಿದರು. ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ ಸಾಂಘ್ವಿ ಮಾತನಾಡಿ, ಶೃಂಗಸಭೆಯಲ್ಲಿ ಸಹಿ ಹಾಕಲಾದ ಒಪ್ಪಂದಗಳು ಮುಂದಿನ 3 ವರ್ಷಗಳಲ್ಲಿ 282,000 ಹೆಚ್ಚು ಯುವಕರಿಗೆ ನೇರ ಉದ್ಯೋಗವನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಪ್ರಸಕ್ತ ಮೇ ತಿಂಗಳಲ್ಲಿ ಎದುರಾಗಬಹುದಾದ ಬಿಸಿಗಾಳಿ ವಾತಾವರಣದ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಭೂವಿಜ್ಞಾನಗಳ ಖಾತೆ ಸಚಿವ Dr. Jitendra Singh ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಮತ್ತು ಬಿಸಿಗಾಳಿ ವಾತಾವರಣ ಇರಬಹುದಾದರೂ ದೇಶಾದ್ಯಂತ ಇವು ಏಕರೂಪವಾಗಿರುವುದಿಲ್ಲ. ಸಮಯೋಚಿತ ಸಿದ್ಧತೆ ಮತ್ತು ಭಾರತೀಯ ಹವಾಮಾನ ಇಲಾಖೆ ಹೊರಡಿಸಿದ ಸಲಹೆ ಸೂಚನೆಗಳನ್ನು ಅನುಸರಿಸುವ ಮೂಲಕ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು. May 2nd and 4th weeks ತುಲನಾತ್ಮಕವಾಗಿ ಹೆಚ್ಚಿನ ತಾಪಮಾನವನ್ನು ನಿರೀಕ್ಷಿಸಲಾಗಿದೆ. ಇದು ವಾಯುವ್ಯ, ಮಧ್ಯ ಮತ್ತು ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ಹಾಗೂ ಪೂರ್ವ ಕರಾವಳಿಯಲ್ಲಿ ಬಿಸಿಗಾಳಿಯ ವಾತಾವರಣವಿರುವ ಸಾಧ್ಯತೆ ಇದೆ. ಆದರೂ ಮೊದಲ ಮತ್ತು 3nd weeks ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ ಮಳೆಯಿಂದಾಗಿ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನವಿರುವ ಸಾಧ್ಯತೆ ಇದೆ. ಕರಾವಳಿ ಮತ್ತು ನಗರ ಪ್ರದೇಶಗಳಲ್ಲಿ ತೀವ್ರ ಶೆಖೆಯಿಂದ ರಾತ್ರಿ ವೇಳೆ ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ಶೆಖೆ ಸಂಬಂಧಿತ ಸವಾಲುಗಳನ್ನು ನಿಭಾಯಿಸಲು ಸರ್ಕಾರ ಸಂಪೂರ್ಣ ಸಜ್ಜಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಇದಕ್ಕೆ ಸಮನ್ವಯ ಕಾರ್ಯಗಳು ಅಗತ್ಯವಾಗಿವೆ. ಜನರು ದೇಹವನ್ನು ನಿರ್ಜಲೀಕರಣವಾಗದಂತೆ ಮುನ್ನೆಚ್ಚರಿಕೆ

0: ವಹಿಸಬೇಕು ಹಾಗೂ ಹಗಲಿನ ವೇಳೆ ಹೆಚ್ಚು ಹೊತ್ತು ಹೊರಗೆ ಕಳೆಯಬಾರದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ನಿನ್ನೆ ಲೇಹ್ನಲ್ಲಿ ತಥಾಗತ ಪವಿತ್ರ ಅವಶೇಷಗಳ ಪ್ರದರ್ಶನ ಉದ್ಘಾಟನೆಗೊಂಡಿರುವುದು ತುಂಬಾ ಸಂತಸದ ವಿಷಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಪವಿತ್ರ ಅವಶೇಷಗಳು ಕಪಿಲ ವಸ್ತುವಿನ ಪಿಪ್ರಾವಾ ಸ್ತೂಪಕ್ಕೆ ಸಂಬಂಧಿಸಿವೆ ಮತ್ತು 19 ಶತಮಾನದ ಕೊನೆಯ ವರ್ಷಗಳಲ್ಲಿ ಉತ್ಖನನ ಮಾಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಹೇಳಿದ್ದಾರೆ. ಪವಿತ್ರ ಅವಶೇಷಗಳು ಭಗವಾನ್ ಬುದ್ಧರ ಬೋಧನೆಗಳನ್ನು ಸಾಕಾರಗೊಳಿಸುತ್ತವೆ. ಪ್ರದರ್ಶನವು ಲಡಾಖ್ನಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಪ್ರದರ್ಶನ ಇದೇ 14ರವರೆಗೆ ನಡೆಯಲಿದೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಇಂದಿನಿಂದ 4 ದಿನಗಳ ಮ್ಯಾನ್ಮಾರ್ ಭೇಟಿ ಆರಂಭಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅಡ್ಮಿರಲ್ ತ್ರಿಪಾಠಿ ಅವರು ಮ್ಯಾನ್ಮಾರ್ನ ಕಮಾಂಡರ್ ಇನ್ ಚೀಫ್ ಜೈರಲ್ ಎ ವಿನ್ ಉ, ಮ್ಯಾನ್ಮಾರ್ ರಕ್ಷಣಾ ಸಚಿವ ಜನರಲ್ ಯು ಹುನ್ ಆಂಗ್ ಮತ್ತು ಮ್ಯಾನ್ಮಾರ್ ಸಶಸ್ತ್ರ ಪಡೆಗಳ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸದ್ಯ ಪ್ರಗತಿಯಲ್ಲಿರುವ ದ್ವಿಪಕ್ಷೀಯ ಸಾಗರ ಸಹಕಾರ, ಎರಡೂ ದೇಶಗಳ ನೌಕಾಪಡೆಗಳ ನಡುವಿನ ಸಹಭಾಗಿತ್ವ ಹೆಚ್ಚಳ ಕುರಿತಂತೆ ಮಾತುಕತೆಗಳ ವೇಳೆ ಪರಿಶೀಲಿಸಲಾಗುವುದು. ಈ ಭೇಟಿಯು ಪರಸ್ಪರ ಗೌರವ, ವಿಶ್ವಾಸ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆ ಮತ್ತು ಸ್ಥಿರತೆಗಾಗಿ ಉಭಯ ದೇಶಗಳ ಬದ್ಧತೆಯ ಮೇಲೆ ಆಧಾರಿತವಾದ ದೀರ್ಘಕಾಲೀನ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಅವರು ಪಾಟ್ನಾದಲ್ಲಿ ಇಂದು ಬಿಹಾರ್ ಮತ್ತು ಜಾರ್ಖಂಡ್ನ ವಿವಿಧ ಮಾಧ್ಯಮ ಘಟಕಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಕೇಂದ್ರ ವಾರ್ತಾ ಬ್ಯೂರೋ, ಕೇಂದ್ರ ಸಂವಹನ ಬ್ಯೂರೋ, ಆಕಾಶವಾಣಿ ಮತ್ತು ದೂರದರ್ಶನದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂಚಲ್ ಕುಮಾರ್, ಎಲ್ಲಾ ಮಾಧ್ಯಮ ಘಟಕಗಳು ಉತ್ತಮ ಸಮನ್ವಯದಿಂದ ಕೆಲಸ ಮಾಡಬೇಕು. ಎಲ್ಲಾ ಮಾಧ್ಯಮ ಘಟಕಗಳು ಡಿಜಿಟಲ್ ಮಾಧ್ಯಮ ತಂತ್ರಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದರ ಮೂಲಕ ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಕಾಶವಾಣಿಯಿಂದ ವಾರ್ತೆಗಳನ್ನು ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. ಪ್ರಸೂನ್ ಜೋಶಿ ಅವರು ಚಲನಚಿತ್ರ ಸಾಹಿತ್ಯ, ಕಥೆ ಹೇಳುವಿಕೆ, ಜಾಹೀರಾತು ಅಭಿಯಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪ್ರಸೂನ್ ಜೋಶಿ ಅವರ ನೇಮಕವನ್ನು ಸ್ವಾಗತಿಸಿದ್ದು, ಜೋಶಿ ಅವರು ಜಾಹೀರಾತು, ಸಾಹಿತ್ಯ, ಕಲೆ ಮತ್ತು ಸಿನಿಮಾ ವಲಯದಲ್ಲಿ ತಮ್ಮ ಸೃಜನಶೀಲತೆ ತೋರಿದ್ದಾರೆ. ಅವರ ನುಡಿಗಳು ಮಣ್ಣಿನ ಸೊಗಡು ಹೊರಹೊಮ್ಮುತ್ತವೆ ಮತ್ತು ಅವರ ದೃಷ್ಟಿಕೋನ ದೇಶದ ಸಂಸ್ಕೃತಿಯ ಸಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಪ್ರಸಾರ ಭಾರತಿ ಹೊಸ ಚೈತನ್ಯ, ಗಾಢವಾದ ಉದ್ದೇಶ ಮತ್ತು ಹೊಸ ಸೃಜನಶೀಲ ಧ್ವನಿಯನ್ನು ಅಳವಡಿಸಿಕೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜೋಶಿ ಅವರು ಈ ಹಿಂದೆ ಮುಂಬೈನ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ CBFC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇದೇ 4-8ರವರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆಶ್ರಯದಲ್ಲಿ ನಡೆಯಲಿರುವ 2ನೇ ಅಂತಾರಾಷ್ಟ್ರೀಯ ವಲಸೆ ಪರಿಶೀಲನಾ ವೇದಿಕೆ IMRF ಸಭೆಗೆ ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ವಹಿಸಲಿದ್ದಾರೆ. ಐಎಂಆರ್ಎಫ್ನ ಪೂರ್ಣಾವಧಿ ಶೇಷದಲ್ಲಿ ಸಚಿವರು ಭಾರತದ ಹೇಳಿಕೆಯನ್ನು ಓದಲಿದ್ದಾರೆ. ವಲಸೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಜಾಗತಿಕ ಪರಿಣಾಮ ಕುರಿತು ಚರ್ಚಿಸಲು ಐಎಂಆರ್ಎಫ್ ಅಂತರ ಸರ್ಕಾರಿ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಭೆಯು ನೀತಿ ಚರ್ಚೆ ಮತ್ತು ಪೂರ್ಣಾಧಿವೇಶನ ಒಳಗೊಂಡಿರುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 2022ರಲ್ಲಿ ನಡೆದ ಮೊದಲ ಐಎಂಆರ್ಎಫ್ ಸಭೆಯ ಮುಂದುವರಿದ ಭಾಗವಾಗಿ 2ನೇ ಸಭೆಯನ್ನು ಆಯೋಜಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ದಕ್ಷಿಣ ಲೆಬನಾನ್ನಲ್ಲಿ ಕದನ ವಿರಾಮಕ್ಕೆ ಪ್ರಾಮುಖ್ಯತೆ ಇಲ್ಲವಾಗಿದ್ದು ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸಹ ಒತ್ತಡದಲ್ಲಿವೆ. ಇದರಿಂದ ಈ ಪ್ರದೇಶದಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ನಬಾತಿ ಜಿಲ್ಲೆಯಲ್ಲಿ

ಇಸ್ರೇಲ್ ಅನೇಕ ದಾಳಿಗಳನ್ನು ನಡೆಸಿದೆ ಎಂದು ಲೆಬನಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇವುಗಳಲ್ಲಿ ಖರ್ ದಜ್ಜಲ್ ಬಳಿ ವಾಹನಗಳನ್ನು ಗುರಿಯಾಗಿರಿಸಿಕೊಂಡು ಡ್ರೋನ್ ದಾಳಿಗಳು ಮತ್ತು ಖರ್ ದಜ್ಜಲ್ ಮತ್ತು ಅಡ್ಜಿತ್ ಅನ್ನು ಸಂಪರ್ಕಿಸುವ ರಸ್ತೆಗಳು ಸೇರಿವೆ. ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಕಾರ್ಯಕರ್ತರು ಸೇರಿದಂತೆ ನಾಗರಿಕರ ಸಾವು ನೋವುಗಳು ಸಹ ವರದಿಯಾಗಿವೆ. ಸ್ವಯಂ ಘೋಷಿತ ಬಫರ್ ವಲಯವನ್ನು ಮೀರಿ ಕಾರ್ಯನಿರ್ವಹಿಸುತ್ತಿರುವ ಹೆಜ್ಬೊಲ್ಲಾದ ನೆಲೆಗಳನ್ನು ತಟಸ್ಥಗೊಳಿಸುವ ಗುರಿಯನ್ನು ಈ ದಾಳಿಗಳು ಹೊಂದಿವೆ ಎಂದು ಇಸ್ರೇಲ್ ಸಮರ್ಥಿಸಿಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹೆಜ್ಬುಲ್ಲಾ ಸೀಮಿತ ರಾಕೆಟ್ ಮತ್ತು ಡ್ರೋನ್ ಗುಂಡಿನ ದಾಳಿ ನಡೆಸಿದೆ. ಗಡಿಯನ್ನು ಸ್ಥಿರಗೊಳಿಸಲು ಮತ್ತು ವಿಶಾಲ ಭದ್ರತಾ ಮಾತುಕತೆಗಳನ್ನು ಸಕ್ರಿಯಗೊಳಿಸಲು ಉದ್ದೇಶಿಸಿರುವ ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮವನ್ನು ಉಲ್ಲಂಘಿಸಲಾಗಿದೆ ಎಂದು ಇಸ್ರೇಲ್ ಮತ್ತು ಲೆಬನಾನ್ ಪರಸ್ಪರ ಆರೋಪಿಸಿವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಇಂದು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2026ಕ್ಕೆ ಭಾರತೀಯ ತಂಡವನ್ನು ಪ್ರಕಟಿಸಿದೆ. ಹರ್ಮನ್ ಪ್ರೀತ್ ಕೌರ್ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಜೂನ್ 12ರಿಂದ ಆರಂಭವಾಗುವ ಈ ಪಂದ್ಯಾವಳಿಯನ್ನು ಇಂಗ್ಲೆಂಡ್ ಆಯೋಜಿಸಲಿದ್ದು ಜುಲೈ 5ರಂದು ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಭಾರತದ 15 ವನಿತೆಯರ ತಂಡದಲ್ಲಿ ಶಫಾಲಿ ವರ್ಮಾ, ಜೆಮಿಯಾ ರೋಡ್ರಿಗಸ್, ಭಾರತಿ ಫುಲ್ಮಾಲಿ ಮತ್ತು ರಿಚಾ ಘೋಷ್ ಸೇರಿದಂತೆ ಉತ್ತಮ ಬ್ಯಾಟಿಂಗ್ ಪಟುಗಳಿದ್ದಾರೆ. ಜೂನ್ 14ರಂದು ಎಡ್ಜಬಾಸ್ಟನ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ತಂಡ ತಮ್ಮ ಅಭಿಯಾನ ಆರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ.

0: ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್: ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು.

0: ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇದಳು ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪೋಷಕರೇ ಗಮನಿಸಿ, ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ಗರ್ಭಾಶಯ ಕ್ಯಾನ್ಸರ್ನಿಂದ ರಕ್ಷಣೆಗಾಗಿ 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಈಗಲೇ ಹಾಕಿಸಿ HPV ಲಸಿಕೆ. ಆರೋಗ್ಯವೇ ಆಸ್ತಿ, ಲಸಿಕೆ ನಮ್ಮ ರಕ್ಷೆ.
1: HPV ವ್ಯಾಕ್ಸಿನ್ ಭವಿಷ್ಯಕ್ಕೆ ಭದ್ರತೆ.
0: ಇದು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದ್ದು
1: ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ.
0: ಡಾಕ್ಟರ್ ಸಲಹೆಯೊಂದಿಗೆ ಈಗಲೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ,
1: ಸಮುದಾಯ ಆರೋಗ್ಯ ಕೇಂದ್ರ
0: ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ HPV ಲಸಿಕೆಯನ್ನು ಹಾಕಿಸಿಕೊಳ್ಳಿ.
1: ಹಿಂದೆ ನಿರ್ಧಾರ ಮಾಡಿ, HPV ಲಸಿಕೆ ನಿಮ್ಮ ಮಗಳ ಸುರಕ್ಷತೆಗಾಗಿ.
0: ಪ್ರಕಟಣೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, HT ಕೋಟೆ ಮತ್ತು ಸರಗೂರು ತಾಲೂಕು.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್ಎಂಎಸ್ ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.